ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಆತ್ಮೀಯ ಕೇಳುಗರಿಗೆಲ್ಲ ವಿಜಯಶ್ರೀ ಮಾಡುವ ಶುಭ ಮುಂಜಾವಿನ ನಮಸ್ಕಾರಗಳು. ಇಂದು ಮಂಗಳವಾರ, 2026 ಇಸ್ವಿಯ ಮೇ ತಿಂಗಳ 12ನೆಯ ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ವೈಶಾಖ ಮಾಸದ 21ನೆಯ ದಿನ. ಈಗ ಸಮಯವಾಗುತ್ತಲಿದೆ 5:59. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ 102.1 MHz ತರಂಗಾಂತರಗಳ ಮೇಲೆ.

0: ಇನ್ನು ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ. 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ದಿವಾಕರ ಡೋಗ್ರೆ ಅವರಿಂದ ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 6:35 ದೇಶಭಕ್ತಿಗೀತೆ ರಾಮದಾಸ್ ಅವರ ರಚನೆಯನ್ನು ಕೇಳಲಿದ್ದೀರಿ ವೃಂದಗಾನದಲ್ಲಿ. 6:40 ವೆಂಕಟೇಶ್ ಹೂಗಾರಿಯವರಿಂದ ರೈತರಿಗೆ ಸಲಹೆ ಬಿತ್ತರಗೊಳ್ಳಲಿದೆ. 6:45 ಪ್ರಾಯೋಜಿತ ಕಾರ್ಯಕ್ರಮ ಅರಿವೆಂಬ ಗುರುವಿಗೆ ಶರಣೆಂಬೆ, ಶರಣರ ಸತ್ಯಾನುಸಂಧಾನದ ಸರಣಿ, ರಚನೆ ಬಸವರಾಜ ಸ್ವಾಮಿ, ನಿರ್ದೇಶನ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಮತ್ತು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸೆಂಟರ್ ರಾಯಚೂರು. ಇನ್ನು 7:15 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ಸುದ್ದಿ ಸಂಚಿಕೆ. ಓದಿದವರು ಈರಣ್ಣ ಕರ್ಲಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 20:20 ಭಾವಗೀತೆಗಳು, 9:30 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು 10:32, 11:02 ಹಾಗೂ 11:32 ಬಾಳಿಗ ಪ್ರಸ್ತುತಿ ಸಮುದ್ರತ ಶ್ರೋತೃಬಳಗ ಮೈಸೂರು. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ. ಭಾಗವಹಿಸಿದವರು ಎಸ್ಡಿಎಂ ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ಸೂಪರಿಂಡೆಂಟ್ ಮಂಜುಳಾ ಹಾಗೂ ಡೆಪ್ಯುಟಿ ನರ್ಸಿಂಗ್ ಸೂಪರಿಂಡೆಂಟ್ ಸುಮಂಗಲ ಅವರು. ಪ್ರಸ್ತುತಿ ಮಂಜುಳಾ ಪುರಾಣಿಕ್. 12:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳು ಕುರಿತಾದ ಕಾರ್ಯಕ್ರಮದಲ್ಲಿ ಪಿಎಂ ಸ್ವಸ್ತಿ ಸುರಕ್ಷಾ ಯೋಜನೆ ಕುರಿತು ಮಾಹಿತಿಯನ್ನು ಕೇಳಲಿದ್ದೀರಿ. 11:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಹೆಚ್ಆರ್ಕೆ ಶಿವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರನಾರಾಯಣ. ಇನ್ನು 3:00 ಎಫ್ಎಂ 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮಗಳು. ಇನ್ನು ಸಂಜೆಯ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮ, ವಿಷಯ ಮೊಬೈಲ್ ಗೇಳಿಗೆ ಪರಿಹಾರವೇನು. ಇನ್ನು 6:15 ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಮಕ್ಕಳಲ್ಲಿ ಕಂಡುಬರುವ ಕಾಯಿಲೆಗಳು ಮತ್ತು ಪರಿಹಾರದ ಕ್ರಮಗಳು ಕುರಿತು ಸಂದರ್ಶನ. ಭಾಗವಹಿಸುತ್ತಾರೆ ಯಶಸ್ವಿನಿ ಆಸ್ಪತ್ರೆಯ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ಅವಿನಾಶಿ ಗದ್ವಾಲ್, ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕೇಳಲಿದ್ದೀರಿ. 7:20 ಜನಪದ ಸಂಗೀತ, ಹುಲಿಹೆದರ್ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಅಂತಿ ಪದಗಳು ಪ್ರಸಾರಗೊಳ್ಳಲಿವೆ. 7:45 ಚಿತ್ರಗೀತೆಗಳು, 8:30 ಕೆರೂರು ಗ್ರಾಮದ ಕುಶಾಲಪ್ಪ, ತಿಪ್ಪಣ್ಣ ಸಣ್ಣಕ್ಕಿ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳು ಜನಪದ ಸಂಗೀತದಲ್ಲಿ. ಇನ್ನು 9:15 ಭಾವಗೀತೆಗಳು, 9:30 ಕೀರ್ತನೆ ಭಕ್ತ ಸಿರಿಯಾಳ, ಈ ಕುರಿತು ಮೋಹನ ಶಾಸ್ತ್ರಿ ಅವರಿಂದ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಯೇಮಿನಿ ಶಂಕರ ಶಾಸ್ತ್ರಿ ಅವರಿಂದ ವೀಣಾ ವಾದನದ ಧ್ವನಿ ಮುದ್ರಿಕೆ. 10:30 ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ಇಂದು ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಕಾರ್ಯಕ್ರಮ ವಿವರಣೆಯಲ್ಲಿ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯವಾಗುತ್ತಲಿದೆ 6:05. ಈಗ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ವಿಸಿ ಪ್ರಮೋದ್. Senior BJP leader Hemant Biswa Sarma will be sworn in as Chief Minister of Assam in Guwahati today. Assam Governor Lakshman Prasad Acharya will administer him the oath of office in secrecy at a ceremony to be held at the Veterinary College playground in Khanapada area of the city. Four ministers, including two from the BJP and one each from AGP and BPF, will also take oath along with the Chief Minister. They are Rameshwar Teli, Atul Boda, Charan Bodo and Ajanta Niyog. In a social media post, Mr. Sarma said that former Minister Ranjit Kumar Das will be NDA's candidate for the Assam Assembly Speaker's position.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 6:30. ಈಗ ಕೇಳಲಿದ್ದೀರಿ ಚಿಂತನ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಚಿಂತನ ದಿವಾಕರ್ ಡೋಗ್ರೆ ಅವರಿಂದ.
1: ಬೆಟ್ಟದಲ್ಲಿರುವ ಎಲ್ಲ ಕಲ್ಲುಗಳು ದೇವರ ವಿಗ್ರಹಗಳಾಗುವುದಿಲ್ಲ. ಮೂರ್ತಿಯ ರಚನೆಗೆ ಬೇಕಾದ ಸಂಲಕ್ಷಣವಿರುವ ಕಲ್ಲಷ್ಟೇ ಗರ್ಭಗುಡಿಯ ಒಳಗಿನ ಆರಾಧನಾ ಮೂರ್ತಿಯಾಗಿ ಸ್ಥಾಪಿಸಲ್ಪಡುತ್ತದೆ. ಉಳಿದಂತೆ ಆ ಕಲ್ಲುಗಳು ಗರುಡಗಂಬವಾಗಿ, ದ್ವಾರಪಾಲಕರಾಗಿ, ತೀರ್ಥಮಂಟಪದ ಕಂಬಗಳಾಗಿ, ಗರ್ಭಗೃಹದ ಸುತ್ತಲ ಹಾಸುಕಲ್ಲುಗಳಾಗಿ, ದೇವಾಲಯದ ಬಳಿಯ ಪುಷ್ಕರಣಿಯ ಮೆಟ್ಟಲುಗಳಾಗಿ, ಗುಡಿಯ ಪ್ರವೇಶ ದ್ವಾರದ ಮೆಟ್ಟಲುಗಳಾಗಿಯೇ ಉಳಿಯಬಹುದು. ಹಾಗೆಂದು ಕಲ್ಲುಗಳು ತಮ್ಮ ಸ್ಥಿತಿಗೆ ಮರುಗಿವೆಯೇ? ಖಂಡಿತ ಇಲ್ಲ. ತಾವು ಈ ಪರೆಯಲ್ಲಾದರೂ ದೇವನ ಸೇವೆಗೆ ಒದಗಿ ಬಂದೆವಲ್ಲ ಅನ್ನುವ ಸಾರ್ಥಕ ಭಾವವನ್ನು ಅವು ಹೊಂದಿವೆ. ಯಾಕೆ ಹೀಗೆ? ಉತ್ತರ ಬಹಳ ಸುಲಭವಿದೆ. ಕಲ್ಲಿನ ಲಕ್ಷಣ ಗಡಸುತನ, ಮೆದುತನಗಳನ್ನು ಹೊಂದಿಕೊಂಡು

0: ಅದು ವಿವಿಧ ನಿರ್ಮಿತಿಗಳಿಗೆ ಬಳಸಲ್ಪಡುತ್ತದೆ. ಶಿಲ್ಪಕ್ಕೊದಗಿ ಬರುವ ಕಲ್ಲಿನ ಗುಣಲಕ್ಷಣಗಳೇ ಬೇರೆ. ಅದು ಮೆದುವಾಗಿರಬೇಕು. ಶಿಲ್ಪಿಯ ಚಾಣದ ಪೆಟ್ಟನ್ನು ಸಹಿಸಿಯೂ ಶಿಲ್ಪವಾಗುವ ಗುಣವನ್ನು ಹೊಂದಿರಬೇಕು. ಎಲ್ಲೋ ಬೆಟ್ಟದಲ್ಲಿ ಮಳೆ ಬಿಸಿಲು ಗಾಳಿಯ ಹೊಡೆತಗಳನ್ನು ಸಹಿಸುತ್ತ ಅನಾಥವಾಗಿ ಬಿದ್ದ ಕಲ್ಲು ಶಿಲ್ಪಿಯ ಕಣ್ಣಿಗೆ ಬಿದ್ದಾಗ ಅದರ ಅದೃಷ್ಟ ಕುದುರಿತೆಂದೇ ಹೇಳಬೇಕು. ಅದು ದೇವಮೂರ್ತಿಯಾಗಿ ಗರ್ಭಗೃಹದಲ್ಲಿಯೇ ರಾರಾಜಿಸಲ್ಪಡುತ್ತದೆ, ದೇವಾಲಯಕ್ಕೆ ಬಂದ ಭಕ್ತರಿಂದ ವಂದಿಸಲ್ಪಡುತ್ತದೆ. ಒಂದು ಕ್ಷಣ ಸಾಮಾಜಿಕ ಬದುಕಿನಲ್ಲಿ ಹೇಗೆಲ್ಲ ಮನುಷ್ಯ ಒದಗಿ ಬರುತ್ತಾನೆ, ಹೇಗೆಲ್ಲ ಬಳಸಲ್ಪಡುತ್ತಾನೆ ಅನ್ನುವುದನ್ನು ಯೋಚಿಸಿದಾಗ ಕಲ್ಲಿನ ಬಳಕೆಯ ಉದಾಹರಣೆ ನಮಗೆಲ್ಲ ಅರ್ಥವಾಗಬೇಕು. ಕಲ್ಲಿನ ಮಾತು ಬಿಡಿ, ಅದು ತನ್ನ ಪ್ರಕೃತಿದತ್ತ ಗುಣವನ್ನು ಬದಲಿಸಲಾಗದು. ಆದರೆ ನಾವು ಮನುಷ್ಯರು ಹಾಗಲ್ಲವಲ್ಲ. ನಮ್ಮಲ್ಲಿ ವಿದ್ಯೆ ಇದೆ, ವಿವೇಕವಿದೆ, ವಿವೇಚನೆ ಇದೆ, ನಾವು ಏನಾಗಬೇಕು ಅನ್ನುವುದರ ನಿರ್ಧಾರವೂ ಇದೆ. ನಾವು ಮನಸ್ಸು ಮಾಡಿದರೆ ಮೆಟ್ಟಿಲು, ಕಂಬ, ದ್ವಾರಪಾಲಕರಾಗದೆ ಎಲ್ಲರೂ ಕೈಮುಗಿಯುವ ಮೂರ್ತಿ ರೂಪವಾಗಬಹುದು. ಏನಾಗಬೇಕೆಂಬುದು ನಮ್ಮ ವಿವೇಚನೆಗೆ ಬಿಟ್ಟ ವಿಚಾರ. ನಾವು ಏನೇ ಆದರೂ ಸಮಾಜ ರೂಪಿ ಭಗವಂತನ ಸೇವೆಗೆ ಹಿರಿದು ಕಿರಿದೆನ್ನದೆ ಅನುವಾಗೋಣ. ಶಿಲ್ಪಿ ಹೇಗೆ ಶಿಲೆಯ ಗುಣ ಸ್ವಭಾವಗಳನ್ನರಿತು ತನ್ನ ಚಾಣದಿಂದ ತನ್ನ ಕಲ್ಪನೆಯ ಆಕಾರವನ್ನು ಕೊಟ್ಟು ಅದನ್ನು ಒಂದು ಶಿಲ್ಪವಾಗಿ ಮಾಡುತ್ತಾನೋ, ಅಂತೆಯೇ ಗುರುವು ಕೂಡ ಶಿಷ್ಯನ ಗುಣ ಸ್ವಭಾವ, ಕಲಿಕೆಯ ಮೇಲಿನ ಆಸಕ್ತಿ, ಅವನಲ್ಲಿರುವ ವಿನಯ ವಿಧೇಯತೆಗಳನ್ನು ಗಮನಿಸಿ ಅವನನ್ನು ರೂಪಿಸುತ್ತಾನೆ. ಈ ನೆಲೆಯಲ್ಲಿ ಗುರುವೇ ನಮ್ಮನ್ನು ರೂಪಿಸುವ ಶಿಲ್ಪಿ. ಗುರುವಿನ ಬಗೆಗೆ ಸಂಸ್ಕೃತದಲ್ಲಿ ಹೀಗೊಂದು ಶ್ಲೋಕವಿದೆ: ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರುನ್ಮೀಳಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುವು ಅಜ್ಞಾನ ಅವಿವೇಕಗಳಿಂದ ಕುರುಡಾಗಿರುವ ನಮ್ಮ ಕಣ್ಣುಗಳನ್ನು ಸುಜ್ಞಾನ ವಿವೇಕಗಳೆಂಬ ಅಂಜನವನ್ನು ಹಚ್ಚಿ ತೆರೆಸುತ್ತಾನೆ. ದಾಸರು ಕೂಡ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಎಂದಿಲ್ಲವೇ? ಇನ್ನು ನಮ್ಮ ಬದುಕಿನಲ್ಲಿ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವ ಕವಿತೆಯ ಸಾಲುಗಳೇ ಇವೆಯಲ್ಲ. ಎಳವೆಯಲ್ಲಿ ನಮ್ಮ ತೊದಲು ನುಡಿಗಳನ್ನು ತಿದ್ದಿ ತೀಡಿ ನಮಗೆ ಸಂಸ್ಕಾರವನ್ನು, ಬದುಕಿನ ಚೆಲು ನಡೆ ನುಡಿಗಳನ್ನು ಕಲಿಸಿದವಳು ನಮ್ಮ ಹೆತ್ತ ತಾಯಿ. ಮುಂದೆ ಗುರುವಾಗುವ ಸರದಿ ನಾವು ಬೆಳೆದಂತೆ ನಮ್ಮನ್ನು ಸಾಕಿ ಸಲಹಿ ವಿದ್ಯೆಯಿಟ್ಟು ಪೊರೆದ ತಂದೆಯದು. ಮುಂದೆ ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರ ಸರದಿ. ಈ ಕಾರಣಕ್ಕಾಗಿಯೇ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅನ್ನುವ ಮಾತು. ನಮ್ಮ ಬದುಕಿನ ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳು ಕೂಡ ಬದುಕಿನಲ್ಲಿ ಗುರುವೇ ಆಗುವುದಿದೆ. ಬದುಕಿನಲ್ಲಿ ನಾವು ಎಡವಿದೊಂದೊಂದು ಪರಿಯು ನಮ್ಮ ಗುರುವಾಗಿ ಜೀವನದ ಪಾಠವನ್ನು ನಮಗೆ ಕಲಿಸುತ್ತದೆ. ಬದುಕು ಮುಗಿಯದ ಕಲಿಕೆ. ಈ ಕಲಿಸುವಿಕೆಯಲ್ಲಿ ಗುರುಸ್ವರೂಪರಾದ ಎಲ್ಲರನ್ನೂ ಸ್ಮರಿಸುತ್ತ ಬಾಳ ಪಥವನ್ನು ಕ್ರಮಿಸೋಣ.
1: ಇದುವರೆಗೆ ದಿವಾಕರ ಡೋಗ್ರೆ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:35. ಕೇಳೋಣ ದೇಶಭಕ್ತಿ ಗೀತೆ. ರಾಮದಾಸ ಅವರ ರಚನೆಯನ್ನ ಕೇಳಿ ವೃಂದಗಾನದಲ್ಲಿ.

0: ಇದುವರೆಗೆ ರಾಮದಾಸ ಅವರ ರಚನೆಯನ್ನ ವೃಂದಗಾನದಲ್ಲಿ ಕೇಳಿದ್ರೆ ದೇಶಭಕ್ತಿ ಗೀತೆ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯವಾಗುತ್ತಲಿದೆ 6:40. ಕೇಳೋಣ ರೈತರಿಗೆ ಸಲಹೆ ವೆಂಕಟೇಶ್ ಹೋಗಾರಿವರಿಂದ.
1: ಈ ಬೇಸಿಗೆಯಲ್ಲಿ ಎಮ್ಮೆಗಳ ನಿರ್ವಹಣೆ ಮಾಡೋದು ರೈತ ಬಾಂಧವರಿಗೆ ಬಹಳ ಕಠಿಣವಾದ ಸವಾಲು. ಅದರಲ್ಲೂ ವಿಶೇಷವಾಗಿ ರಾಯಚೂರು ಜಿಲ್ಲೆ ಅಂಥ ಪ್ರದೇಶದಲ್ಲಿ ಸುಮಾರು 40-43 degrees ಅಥವಾ 44 degrees ಬಿಸಿಲಿರ್ತದೆ. ಈ ಬಿಸಿಲಲ್ಲಿ ಎಮ್ಮೆಗಳನ್ನು ಸಾಕೋದು ಅಂತಂದರೆ ಮತ್ತು ಅವುಗಳನ್ನು ನಿರ್ವಹಣೆ ಮಾಡೋದು ಅಂತಂದರೆ ಬಹಳ ಪ್ರಮುಖವಾದ ಕೆಲಸ. ನಮ್ಮ ಹೈನುಗಾರಿಕೆಯನ್ನು ನಂಬಿಕೊಂಡಂಥವು ರೈತರು ಅಥವಾ ಒಂದಷ್ಟು ತಮ್ಮ ಉತ್ಪನ್ನವನ್ನು ಆದಾಯವನ್ನಾಗಿ ಮಾಡಿಕೊಳ್ಳುವಂಥ ಸಣ್ಣ ಪುಟ್ಟ ರೈತರು ಈ ಎಮ್ಮೆಗಳನ್ನು ಸಾಕೋದು ಸಾಮಾನ್ಯ. 1 or 2 or 3 ಅದಕ್ಕೂ ಹೆಚ್ಚು ಎಮ್ಮೆಗಳು ಇರುವಂಥವರು ಬಹಳ ಪ್ರಮುಖವಾಗಿ ಎಮ್ಮೆಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ವಿಶೇಷವಾಗಿ ಈ ಬೇಸಿಗೆಯಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. 9-10 hours ಆದಮೇಲೆ ಮೇಲಿಕ್ಕೆ ಬಿಡೋದು ನಾವು ನೋಡ್ತೇವೆ, ಅಥವಾ ಎಮ್ಮೆಗಳನ್ನು ಬಿಸಿಲಿನಲ್ಲಿ ಕಟ್ಟಾಕಿರೋದನ್ನು ನಾವು ಗಮನಿಸಿದ್ದೀವಿ ಮತ್ತು ಅನೇಕರು ನೋಡ್ತಿದ್ದೀವಿ ಕೂಡ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರಬಹುದು. ಆದರೆ ಬೇಸಿಗೆ ಬಿಸಿಲು ಹೆಂಗೆ ಏರ್ಕೊಂತ ಹೋಗ್ತದೆ, ಎಮ್ಮೆಗಳು ನೀರು ನಿಲ್ಲುವ ಸ್ಥಳದಲ್ಲಿ ಈಜಾಡಿ ಹೊರಳಾಡೋದು ಸರ್ವೇ ಸಾಮಾನ್ಯ. ಇವು ಹಸುಗಳಂತೆ ಎಮ್ಮೆಗಳಿಗೆ ಬಿಸಿಲಿನ ತಾಪ ತಡ್ಕೊಳ್ಳೋದು ಆಗೋದಿಲ್ಲ. ಇಂತಹ ಸಮಯದಲ್ಲಿ

0: ಹಾಲು ಉತ್ಪಾದನೆ ಮಟ್ಟ ಭಾಳ ಕಡಿಮೆ ಆಗ್ತದೆ. ನೀವು ನಿರೀಕ್ಷೆ ಮಾಡಿದಷ್ಟು ಹಾಲನ್ನು ಮತ್ತು ನೀವು ನಿರೀಕ್ಷೆ ಮಾಡಿದಷ್ಟು ಲೀಟರ್ಗಟ್ಟಲೆ ಹಾಲುಗಳನ್ನು ತೆಗೆದುಕೊಳ್ಳೋದು ಆಗೋದಿಲ್ಲ. ಹಾಗಾಗಿ ಈ ಹಾಲು ಉತ್ಪಾದನೆ ಕಡಿಮೆ ಆಗಲಾರ ಅಂತಂದರೆ ಈ ಎಮ್ಮೆಗಳನ್ನು ಸಾಕಿದಂಥವರು ಕುಡಿಯಲು ಸಾಕಷ್ಟು ಸ್ವಚ್ಛ ಅಂದರೆ ಶುದ್ಧವಾದ ನೀರನ್ನು ಮತ್ತು ತಂಪಾದ ನೀರನ್ನು ಅವುಗಳಿಗೆ ಮೇಲಿಂದ ಮೇಲೆ ಕೊಡ್ತಿರಬೇಕು ಬೇಸಿಗೆಯಲ್ಲಿ. ಇನ್ನು ಸಾಕಷ್ಟು ಗಿಡಗಳನ್ನು ನೆಟ್ಟಿರಬೇಕು ಹೊಲಗಳಲ್ಲಿ ಅಥವಾ ಊರ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ನೆಟ್ಟು ಇದ್ದರೆ ಅಥವಾ ಗಿಡಗಳಿದ್ದರೆ ಅಥವಾ ಆ ಗಿಡಗಳನ್ನು ಬೆಳೆಸಿದರೆ ಅದೂ ಇಲ್ಲಂತಂದರೆ ಎಮ್ಮೆಗಳಿಗೆ ಕೊಟ್ಟಿಗೆಯನ್ನು ನಿರ್ಮಿಸಿ ಎಮ್ಮೆಗಳಿಗೆ ನೆರಳು ಸಿಗುವಂತೆ ಮಾಡೋದು ಭಾಳ ವಾಸಿ. ಇನ್ನು ಮಧ್ಯಾಹ್ನ ಬಿಸಿಲು ಹೆಚ್ಚು ಇದ್ದಾಗ ಎಮ್ಮೆಗಳನ್ನು ತಂಪಾದ ಜಾಗದಲ್ಲಿ ಕಟ್ಟಬೇಕು ಭಾಳ ಉತ್ತಮ. ಇನ್ನು ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ ಅಂದರೆ ಈ ಕೆರೆ ಹೊಂಡಗಳಲ್ಲಿ ಬಿಡಬೇಕು. ನೀರು ಭಾಳ ಅದಾವೋ ಇಲ್ಲ ಅಂತ ನೋಡಿ ಕೂಡ ಬಿಡಬೇಕು. ಕೆಸರು ಇತ್ತಂದರೆ ಅವುಗಳು ಸಿಗಕ್ಕೊಳ್ಳೋದು ಸಾಧ್ಯವಾಗ್ತದೆ ಮತ್ತು ಅವು ಕೆಸರಿನಲ್ಲಿ ಸಿಗಕ್ಕಂಡ ಮೇಲೆ ಒದ್ದಾಡುವಂಥ ಪರಿಸ್ಥಿತಿಗಳು ಇರ್ತವೆ. ಹಂಗಾಗಿ ಕೆರೆ ಹೊಂಡಗಳಲ್ಲಿ ಎಮ್ಮೆಗಳನ್ನು ಬಿಡುವಾಗ ನೀರು ಕನಿಷ್ಠ ಆ ಎಮ್ಮೆ ಮುಳುಗುವಷ್ಟಾದರೂ ಇರಬೇಕು ಅಥವಾ ನಮ್ಮ ಕುತ್ತಿಗೆ ಮಟ್ಟ ನೀರಾದರೂ ಇರಬೇಕು. ಅಂಥ ಒಂದು ಕೆರೆಗಳಲ್ಲಿ ಬಿಡೋದು ಉತ್ತಮ. ಇಲ್ಲವೇ ದಿನಕ್ಕೆ 2-3 ಬಾರಿ ಮನೆಯಲ್ಲೇ ತಣ್ಣೀರಿನಿಂದ ಎಮ್ಮೆಗಳನ್ನು ಮೈ ತೊಳಿಬೇಕು, ಇಲ್ಲ ಸಿಂಪಡಿಸಬೇಕು ಅಂತಂದರೆ ಒಂದು ಬಕೆಟಲ್ಲಿ ನೀರು ಹಾಕ್ಕೊಂಡು ನಮ್ಮ ಡಬ್ಬಿಯಲ್ಲಿ ಅಥವಾ ಒಂದು ತಂಬಿಗೆ ತಗೊಂಡು ಅದನ್ನು ನೀರು ಡುಬ್ಬದ ಮೇಲೆ ನೀರು ಒಡೆಯುವಂಥ ಕೆಲಸ ಮಾಡಬೇಕು. ಅಥವಾ ಇನ್ನೂ ಸುಲಭ ಅಂತಂದರೆ ಈ ಗೋಣಿಚೀಲಗಳನ್ನು ಅದರ ಮೇಲೆ ಹಾಕೋದು ಭಾಳ ಉತ್ತಮ. ಇನ್ನು ಎಮ್ಮೆಗಳಿಗೆ ಸಾಧ್ಯವಿದ್ದಷ್ಟು ಹಸಿರು ಮೇವು ತಿನ್ನಿಸ್ಬೇಕು ಈ ಕಾಲದಲ್ಲಿ ಮತ್ತು ರಸಮೇವನ್ನು ಕೊಡಬೇಕು. ತಂಪಾದ ವೇಳೆಯಲ್ಲಿ ಅಂದರೆ ಬೆಳಗ್ಗೆ ಸಾಯಂಕಾಲ ಹಾಗೂ ರಾತ್ರಿ ಮೇಯಕ್ಕೆ ಬಿಡೋದು ಭಾಳ ಉತ್ತಮ. ಬಿಸಿಲಿನಲ್ಲಿ ಮೇಯಕ್ಕೆ ಬಿಟ್ಟರೆ ಅವು ಹೊಟ್ಟೆ ತುಂಬ ಮೇಯೋದು ಭಾಳ ಕಡಿಮೆ. ಒಂದು ವೇಳೆ ಹೊರಗಡೆ ಮೇಯಲು ಬಿಡೋದಾದರೆ ಬೆಳಗ್ಗೆ ಅಥವಾ ಸಂಜೆ ಬಿಡಬೇಕು. ಉರಿ ಬಿಸಿಲಿರುವಾಗ ಎಮ್ಮೆಗಳನ್ನು ಬಿಟ್ಟರೆ ಅವು ತಡ್ಕೊಳ್ಳೋದಿಲ್ಲ, ಊಟ ಅಂದರೆ ಮೇವು ತಿನ್ನಂಗಿಲ್ಲ. ಇನ್ನು ಬೇಸಿಗೆಯಲ್ಲಿ ಎಮ್ಮೆಗಳು ಸರಿಯಾಗಿ ಬೆದೆಯ ಲಕ್ಷಣ ತೋರಿಸೋದಿಲ್ಲ. ಹಾಗಾಗಿ ಬೆದೆ ಲಕ್ಷಣಗಳನ್ನು ರಾತ್ರಿ ಎಮ್ಮೆ ಮಲಗಿದಾಗ ಅಥವಾ ನಿಂತಾಗ ಗಮನಿಸೋದು ಭಾಳ ಮುಖ್ಯ. ಇನ್ನು ಎಮ್ಮೆಗಳ ನಿರ್ವಹಣೆಯನ್ನು ರೈತರು ತಮ್ಮ ಹಂತದಲ್ಲಿ ಮಾಡ್ಕೊಂಡಿರ್ತೀರಿ. ಆದರೂ ಕೂಡ ಅವುಗಳ ಹೆಚ್ಚು ಕಾಳಜಿ ಎಮ್ಮೆಗಳ ಮೇಲೆ ವಹಿಸಬೇಕು. ಆಕಳು ಎತ್ತುಗಳಿಗಿಂತ ಎಮ್ಮೆ ಬಹಳ ಸೂಕ್ಷ್ಮವಾದಂಥದ್ದು. ಅಲ್ಲಿ ಬೇಸಿಗೆ ಬಂತು ಅಂದರೆ ಆ ಎಮ್ಮೆ ತಡ್ಕೊಳ್ಳೋಕ್ಕಾಗೋದಿಲ್ಲ. ಬೇಸಿಗೆ ಬಿಸಿಲು ಹೈನುಗಾರಿಕೆ ಮೇಲೂ ಕೂಡ ಪ್ರಭಾವ ಬೀರುವಂಥದ್ದು ಇರ್ತದೆ. ಈ ಪ್ರಾಣಿಗಳ ಅಂದರೆ ಎಮ್ಮೆ ಅಥವಾ ದನ ಆಕಳು ಈ ಸಾಕು ಪ್ರಾಣಿಗಳಾದಂಥ ಎಮ್ಮೆ ಹಸುಗಳ ದೇಹದಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬೆವರಿನ ರೂಪದಲ್ಲಿ ಹೊರಬರುತ್ತಿರ್ತದೆ. ಇದು ನಿರ್ಜಲೀಕರಣಕ್ಕೆ ದಾರಿ ಆಗಬಹುದು. ಇನ್ನು ಆ ಜಾನುವಾರುಗಳ ದೇಹದಲ್ಲಿ ನೀರಿನ ಅಂಶ ಕೊರತೆಯಾದಲ್ಲಿ ಶರೀರ ಚಯಪಚಯ ಕ್ರಿಯೆಗಳು ಬಹಳ ಕಡಿಮೆ ಆಗ್ತವೆ. ಇದು ಹಾಲಿನ ಉತ್ಪಾದನೆ ಮೇಲೆ ಕೂಡ ಪರಿಣಾಮ ಬೀರ್ತದೆ. ಯಾವುದೇ ಕಾರಣಕ್ಕೂ ಪ್ರಾಣಿಗಳಿಗೆ ಕುಡಿಯಲು ಶುದ್ಧ ನೀರಿನ ಕೊರತೆಯಾಗದಂತೆ ಅತಿ ಮುಖ್ಯವಾಗಿ ನೋಡಿಕೊಳ್ಬೇಕು. ಪಶುಗಳನ್ನು ವಿಶೇಷವಾಗಿ ಎಮ್ಮೆಗಳನ್ನು ಬಿಸಿಲಿನ ತಾಪದಿಂದ ನರಳದಂತೆ ಮಾಡಲು ದಿನಕ್ಕೆ 1-2 ಬಾರಿ ತಣ್ಣೀರಿನ ಸ್ನಾನ ಮಾಡಿಸಲೇಬೇಕು. ಚಿಕ್ಕ ಚಿಕ್ಕ ಹೊಂಡಗಳನ್ನು ನಿರ್ಮಿಸಿಕೊಳ್ಳೋದು ಉತ್ತಮ ಮತ್ತು ಅವುಗಳಲ್ಲಿ ಬಿಡೋದು ಕೂಡ ಭಾಳ ಉತ್ತಮ ಅನ್ನೋದು. ಈ ಥರದ ಒಂದಷ್ಟು ಲಕ್ಷಣಗಳು ಅಥವಾ ಇನ್ನಷ್ಟು ಮಾಹಿತಿಗಳು ಬೇಕು ಅಂತ ಆದರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ನಿಮ್ಮ ಹತ್ತಿರದ ಅಥವಾ ನಿಮ್ಮ ಹೋಬಳಿಯ ಈ ಪಶು ಆಸ್ಪತ್ರೆಗಳಿರ್ತವೆ, ಈ ಪಶು ಆಸ್ಪತ್ರೆಗಳಿಗೆ ಪಶು ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು.
1: ಇದುವರೆಗೆ ವೆಂಕಟೇಶ್ ಹೂಗಾರಿಯವರಿಂದ ರೈತರಿಗೆ ಸಲಹೆ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ರಾಯಚೂರು.

0: ಕಾರ್ಯಕ್ರಮದ ಪ್ರಾಯೋಜಕರು ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸೆಂಟರ್ ರಾಯಚೂರು.
1: ಕೇಳಿ, ಅರಿವೆಂಬ ಗುರುವಿಗೆ ಶರಣೆಂಬೆ.

0: ಸಕಲ ಶರಣರಿಗೂ ಶರಣು ಶರಣಾರ್ಥಿ.
1: ಶರಣ ಶರಣಾರ್ಥಿ.
2: ಬಸವರ ಸರ್, ತಾವು ಎರಡು ದಿನಗಳ ಪರ್ಯಂತ ಉದಕದ ಬಗ್ಗೆ ನಮಗೆಲ್ಲ ತಿಳಿ ಹೇಳಿದ್ರಿ, ಮತ್ತಷ್ಟು ಹೇಳಿ ಬಸವಣ್ಣನವರೇ.
0: ಆಗಲಿ ಅಪ್ಪಣ್ಣವರೇ, ಉದಕದ ಮಹಿಮೆಯೇ ಹಾಗೆ. ಉದಕದಿಂದಲೇ ಇಡೀ ಜಗತ್ತು ನಿರ್ಮಾಣ ಆಗಿದೆ. ಉದಕ ಗಿಡ ಮರ ಬಳ್ಳಿ ಪಶು ಪಕ್ಷಿ ಜಲಚರ ಉರಗ ಕೀಟ ಕ್ರಿಮಿಗಳಿಗೆಲ್ಲ ಜನ್ಮ ಕೊಟ್ಟಿದೆ. ಇದೆಲ್ಲವನ್ನು ತಿಳಿದು ಆ ಜ್ಞಾನ ಭಂಡಾರವೇ ತಾನು ಅಂತ ಹೇಳಿಕೊಳ್ಳುವಂಥ ಮನುಷ್ಯನನ್ನು ಕೂಡ ಉದಕವೇ ನಿರ್ಮಾಣ ಮಾಡಿದೆ. ಉದಕ ಪರಿಮಳವೂ ಹೌದು, ಸ್ವಾದವೂ ಹೌದು, ಸೌಂದರ್ಯವೂ ಹೌದು, ಸುಗಂಧ ದುರ್ಗಂಧವೂ ಹೌದು. ನೋಡುವ ದೃಶ್ಯ, ಕೇಳುವ ಶಬ್ದ, ಸ್ಪರ್ಶಿಸುವ ಸುಖ ಹಾಗೂ ಇದೆಲ್ಲವನ್ನು ತಿಳಿಯುವಂಥ ಜ್ಞಾನ ಕೂಡ ಉದಕದಿಂದಲೇ ಆಗಿದೆ. ಉದಕದಲ್ಲಿ ಬಚ್ಚಿಟ್ಟುಕೊಂಡ ಕಿಚ್ಚಿನಿಂದಲೇ ಆಗಿದೆ. ಉದಕ ಕಬ್ಬಿನ ಸಸಿಗೆ ಹರಿದು ಸಿಹಿಯಾಗಿದೆ. ಉದಕ ಹುಣಸೆಗೆ ಹರಿದು ಹುಳಿಯಾಗಿದೆ. ಉದಕ ಮೆಣಸಿಗೆ ಹರಿದು ಖಾರ ಆಗಿದೆ. ಈರುಳ್ಳಿಗೆ ಹರಿದು ಖಾಕು ಅನ್ನುವ ರುಚಿಯಾಗಿದೆ. ಉದಕ ಬೆಳ್ಳುಳ್ಳಿಯ ಸಸಿಗೆ ಹರಿದು ಘಾಟಿನ ರುಚಿಯಾಗಿದೆ. ಮಲ್ಲಿಗೆ ಜಾಜಿ ಸಂಪಿಗೆ ನಾನಾ ಪುಷ್ಪ ಸಸಿಗಳಿಗೆ ಹರಿದು ಸುಗಂಧ ಆಗಿದೆ. ನನೆಯೊಳಗಣ ಪರಿಮಳದಂತಿದ್ದಿತ್ತು. ಮಲ್ಲಿಗೆಯ ಮೊಗ್ಗು ಪರಿಮಳವನ್ನು ತನ್ನ ಗರ್ಭದಲ್ಲಿಟ್ಟುಕೊಂಡು ಗೋಚರಿಸ್ತದೆ. ಮಲ್ಲಿಗೆಯ ಸಸಿಗೆ ಪರಿಮಳ ಇಲ್ಲ, ಅದರ ಮೊಗ್ಗಿಗೂ ಕೂಡ ಪರಿಮಳ ಇಲ್ಲ. ಸಸಿ ಮತ್ತು ಮೊಗ್ಗು ಇವು ಸೀಳಿ ಮೂಸಿಸಿದರೂ ಕೂಡ ಪರಿಮಳ ಗೋಚರಿಸೋದೇ ಇಲ್ಲ. ಉದಕವನ್ನೇ ಉಂಡು ಸಸಿಯಾಯಿತು. ಉದಕ ಮೊಗ್ಗಾಗೆ ಅರಳುವುದರ ಮೂಲಕ ಪರಿಮಳವನ್ನು ಬೀರಿ ಮಲ್ಲಿಗೆ ಆಯಿತು. ಉದಕ ತಾನೇ ಸಸಿಯಾಯಿತು, ತಾನೇ ಮೊಗ್ಗಾಯಿತು. ಉದಕ ತಾನೇ ಅರಳಿ ಪರಿಮಳ ಬೀರಿತು. ಉದಕ ತಾನಾಗುವ ಕಾಲಕ್ಕೆ ಆಗುವುದಲ್ಲದೆ ಸಸಿ ಮಾಡಲು ಬರೋದಿಲ್ಲ, ಮೊಗ್ಗು ಮಾಡಲು ಬರೋದಿಲ್ಲ, ಅದನ್ನು ಅರಳಿಸಲು ಕೂಡ ಬರೋದಿಲ್ಲ. ಉದಕ ತುಂಬಿದ ಕಬ್ಬು ಎಂದೂ ವಿಕೃತಗೊಂಡು ಕಹಿಯಾಗೋದಿಲ್ಲ. ಉದಕ ತುಂಬಿದ ಮಲ್ಲಿಗೆಯ ಮೊಗ್ಗು ಅರಳಿ ವಿಕೃತಗೊಂಡು ಎಂದೂ ದುರ್ಗಂಧ ಬೀರೋದಿಲ್ಲ. ಅಂತೆಯೇ ಉದಕ ತುಂಬಿದ ತನುವಿನಲ್ಲಿ ಬಳಕೆ ಮಾಡಿಕೊಂಡ ಸಹಜತೆಯ ಜ್ಞಾನದ ಪರಿಮಳ ಇದೆ. ಹಾಗೆಯೇ ಇಡೀ ತನುವನ್ನು ದುರ್ಬಳಕೆ ಮಾಡಿಕೊಳ್ಳುವ ಬಯಸಿದತ್ತ ವಾಲುವ ಮನವೂ ಕೂಡ ಇದೆ. ಮನುಷ್ಯನನ್ನು ಬಿಟ್ಟು ಜಲದಿಂದ ರಚನೆ ಆದ ಎಲ್ಲವೂ ಕೂಡ ಸಹಜತೆಯಲ್ಲಿವೆ. ಮನುಷ್ಯ ಮಾತ್ರ ಒಮ್ಮೆ ಸಹಜ ಮತ್ತೊಮ್ಮೆ ಅಸಹಜ ಆಗಿ ವರ್ತಿಸ್ತಾನೆ.
1: ಆಹಾ, ಎಷ್ಟೊಂದು ರಹಸ್ಯವು ಉದಕದಲ್ಲಿ ಅಡಗಿದೆಯಲ್ಲ ಬಸವರಸ. ನಾವೆಲ್ಲ ಧನ್ಯರಾದೆವು. ಮನುಷ್ಯ ತನಗೆ ತಾನು ಸಹಜನಾಗಲು ಬರೋದಿಲ್ಲವೇ ಬಸವಣ್ಣವರೇ? ಮೊಗ್ಗು ಹೂವಾಗಿ ಅರಳಿದಂತೆ ತನು ಜ್ಞಾನದಿಂದ ಅರಳಲು ಸಾಧ್ಯವಿಲ್ಲವೇ?
0: ಸರಿಯಾದ ಪ್ರಶ್ನೆಯನ್ನೇ ಕೇಳಿದ್ರಿ ಬೊಮ್ಮಣ್ಣ ಶರಣರೇ. ಮೊಗ್ಗು ತನಗೆ ತಾನೇ ಅರಳುತ್ತದೆ, ಹಾಗೆಯೇ ಮನುಷ್ಯ ಹೂವಿನಂತೆ ಜ್ಞಾನದಿಂದ ಅರಳಬೇಕಾದರೆ ಸ್ವತಃ ತಾನು ಕೃಷಿ ಮಾಡಬೇಕಾಗ್ತದೆ. ತನುವಿನಲ್ಲಿ ಅರಿವು ಇದೆ, ಹಾಗೆಯೇ ಮನವೂ ಕೂಡ ಇದೆ. ಮನ ತನುವಿನಲ್ಲಿರುವ ಅರಿವನ್ನು ಬಳಕೆ ಮಾಡಿಕೊಂಡ್ರೆ ಅದು ಅರಿವಿನ ಸಹಜತನು ಆಗಿ ಬೆಳಗ್ತದೆ. ಅರಿವಿನ ಸಹಜತನು ಆಗಿ ಹೂವಿನಂತೆ ಅರಳಿ ಜ್ಞಾನದಿಂದ ಬೆಳಗ್ತದೆ. ಮನ ತನುವಿನಲ್ಲಿರುವ ಅರಿವನ್ನು ಬಳಕೆ ಮಾಡಿಕೊಳ್ಳದೆ ನೇರವಾಗಿ ತನುವನ್ನು ಬಳಕೆ ಮಾಡಿಕೊಂಡ್ರೆ ವಿಕೃತ ತನು ಆಗಿ ಗೋಚರಿಸ್ತದೆ. ಮನ ತನುವಿನೊಂದಿಗೆ ವಸ್ತುಗಳನ್ನು ನೋಡಿದರೆ ಆ ವಸ್ತುಗಳ ಸತ್ಯ ವಸ್ತುಗಳಲ್ಲಿಯೇ ಉಳಿದು, ತನುವಿನ ಸತ್ಯ ತನುವಿನಲ್ಲಿಯೇ ಉಳಿದು ವಸ್ತುಗಳೇ ಪ್ರಧಾನ ಆಗಿ ಅಸಹಜತನು ಆಗ್ತದೆ. ಮನಕ್ಕೆ ವಸ್ತುಗಳ ಮೇಲಿನ ಬಯಕೆ ಅತಿಯಾಗಿ ತನುವಿನಲ್ಲಿ ಬಯಕೆಯ ಕಿಚ್ಚು ಸ್ಫೋಟಿಸಿ ರಕ್ಕಸತನು ಆಗ್ತದೆ.
1: ಅದು ಹೇಗೆ ಬಸವಣ್ಣವರೇ, ನಮಗೆ ತಿಳಿಯುವಂತೆ ಹೇಳ್ತೀರಾ ತಂದೆ?
0: ಪ್ರತಿ ತನುವಿನಲ್ಲಿರುವ ಪದಾರ್ಥ ಒಂದೇ ಅಂತ ಈಗಾಗಲೇ ಹೇಳಿದ್ದೇವೆ.

0: ಆದರೆ ಮನ ತನುವನ್ನು ನೋಡಿ ಹೆಣ್ಣು ಗಂಡು ಅಂತ ನಿರ್ಧರಿಸಿ ಜಾತಿ ಮತ ಪಂಥಗಳಿಂದ, ಕಾಮದ ಆಸೆಯಿಂದ, ಶ್ರೀಮಂತಿಕೆಯಿಂದ, ಬಡತನ ಮತ್ತು ಉದ್ಯೋಗದಿಂದ ತನ್ನನ್ನು ತಾನು ಸೀಳಿಕೊಂಡು ತನಗೆ ತಾನೇ ಅಸಹಜ ಆಗಿದೆ. ಕಾಯ ಈ ದೇಶದ್ದಾದ್ರೇನು, ಮತ್ತೊಂದು ದೇಶದ್ದಾದ್ರೇನು? ಕಾಯದಲ್ಲಿರುವ ಪದಾರ್ಥ ಒಂದೇ. ಕಾಯದಲ್ಲಿರುವ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವು ಒಂದೇ ರೀತಿಯಲ್ಲಿ ಕೆಲಸ ಮಾಡ್ತವೆ. ಆದರೆ ಇದನ್ನು ತಿಳಿಯುವ ಶಕ್ತಿ ಮನಕ್ಕಿಲ್ಲ, ಅರಿವಿಗೆ ಮಾತ್ರ ಇದೆ. ತನು ಮನ ಹೇಳಿದಂತೆ ಕೇಳಿದರೆ ಅಸಹಜತನು, ತನು ಅರಿವು ಹೇಳಿದಂತೆ ಕೇಳಿದರೆ ಸಹಜತನು. ತನು ಅರಿವಿನ ಸಹಜತನು ಆಗಲು ಮನ ಬಿಡೋದೇ ಇಲ್ಲ. ಮನ ತನ್ನದೇ ಆದ ತನುವಿನಲ್ಲಿ ಅಜ್ಞಾನವನ್ನು ಸೃಷ್ಟಿ ಮಾಡಿಕೊಂಡು ತನ್ನದೇ ಆದ ಸುಳ್ಳಿನ ರಾಜ್ಯಭಾರ ಮಾಡ್ತಾ ಇದೆ. ಮನಕ್ಕೆ ತನ್ನ ಅಜ್ಞಾನ ತನಗೆ ಬೇಸರ ಆದಾಗ ಮನ ತನಗೆ ತಾನೇ ತನ್ನದೇ ಆದ ಅರಿವಿನ ಮೊರೆ ಹೋಗ್ತದೆ. ಅರಿವು ಅಂದರೆ ಸಾಮಾನ್ಯ ಅಲ್ಲ, ಅದು ತನುವಿನಲ್ಲಿಯೇ ತನ್ಮಯವಾದ ಅರಿವು. ಆ ಅರಿವೇ ಗುರುದೇವನಾಗಿ ಮನ ಮತ್ತು ತನುವನ್ನು ಹಿಡಿದು ತಪ್ಪು ಮಾಡದಂತೆ ಸದಾ ಪಾಠ ಮಾಡ್ತಾನೆ. ಮನ ತನುವನ್ನು ಹಿಡಿದು ಮಾಡಿದ ತಪ್ಪನ್ನು ಮತ್ತೆ ಮತ್ತೆ ಮನ ಮತ್ತು ತನುವಿಗೆ ನೆನಪಿಸಿ ಮತ್ತೊಮ್ಮೆ ತಪ್ಪು ಮಾಡದ ಹಾಗೆ ಮನಕ್ಕೆ ಬೋಧಿಸ್ತಾನೆ, ಹಾಗೆಯೇ ತನುವಿಗೂ ಬೋಧಿಸ್ತಾನೆ.
1: ಧನ್ಯವಾದಗಳು ಬಸವರಸ. ಈ ಸಭೆಯನ್ನು ಇಂದು ಇಲ್ಲಿಗೆ ಮುಕ್ತಾಯ ಮಾಡೋಣ. ಸಕಲ ಶರಣರಿಗೂ ಬಸವರಸರಿಗೂ ಶರಣು ಶರಣಾರ್ಥಿ.
2: ಶರಣು ಶರಣಾರ್ಥಿ.

ಇದುವರೆಗೆ ಅರಿವೆಂಬ ಗುರುವಿಗೆ ಶರಣೆಂಬೆ, ಶರಣರ ಸತ್ಯಾನುಸಂಧಾನದ ಸರಣಿ ಪ್ರಸಾರವಾಯಿತು. ರಚನೆ ಬಸವರಾಜ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ದೇವಿನಬೆಂಚೆ.

0: ಭಾಗವಹಿಸಿದ ಕಲಾವಿದರು ಚೆನ್ನಬಸವಣ್ಣ, ಅಮರೇಶ್ ಆಶಿಹಾಳ್, ಹಡಪದ ಅಪ್ಪಣ್ಣ, ಬಿ ವಿಜಯರಾಜೇಂದ್ರ, ಢಕ್ಕೆಯ ಬೊಮ್ಮಣ್ಣ, ವೀರೇಶ್ ಕುಂಬಾರ್. ಶೀರ್ಷಿಕೆ ಗೀತೆ ಹಾಡಿದವರು ಮೌನೇಶ್ ಕುಮಾರ್ ಛಾವಣಿ. ಬಸವಣ್ಣನ ಪಾತ್ರ ವಹಿಸಿ ಈ ಸರಣಿಯನ್ನು ನಿರ್ದೇಶಿಸಿದವರು ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸೆಂಟರ್ ರಾಯಚೂರು. ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಎಲುಬು ಕೀಲಿಗೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆ ದೊರೆಯುತ್ತದೆ. ಅದೇ ರೀತಿ ಕೀಲು ಮರುಜೋಡಣೆ, ಕೃತಕ ಕೀಲು ಮರುಜೋಡಣೆ ಸಂಬಂಧ ಸ್ಟ್ರೈಕಲ್ ಮೇಕ್ ರೋಬೋ ಆಮದು ಮಾಡಿಕೊಂಡ ರೋಬೋ ಪ್ರಪ್ರಥಮವಾಗಿ ಕಲ್ಯಾಣ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿಯೇ ರೋಬೋ ಚಿಕಿತ್ಸೆ ಇಲ್ಲಿ ದೊರೆಯುತ್ತದೆ. ಎಲುಬು ಕೀಲು ಚಿಕಿತ್ಸೆಯ ಹೊರತಾಗಿಯೂ ಎಲ್ಲ ಸೌಲಭ್ಯಗಳು, ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆ ಇಲ್ಲಿ ದೊರೆಯುತ್ತದೆ. ವೈದ್ಯಕೀಯ ವಿಭಾಗ ಅಂದರೆ ಮೆಡಿಸಿನ್ ಶಸ್ತ್ರಚಿಕಿತ್ಸೆ, ಒಬಿಜಿ ಸ್ತ್ರೀರೋಗ ವಿಭಾಗ, ಶ್ವಾಸಕೋಶ ಶಸ್ತ್ರಚಿಕಿತ್ಸೆ ವಿಭಾಗ ಸೇರಿ ಇತರ ವಿಭಾಗಗಳಿವೆ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:55. ಈಗ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದಿಂದ.
3: अथ वार्ताः. पश्चिमैशियायाः सङ्घर्षः दशकस्य बृहत्तमेषु सङ्कटेषु अन्यतमः इति वर्णयन् प्रधानमन्त्री नरेन्द्रमोदी राष्ट्रियसंसाधनेषु भारः न्यूनीकर्तुं नागरिकाणाम् आह्वानम् अकरोत्. प्रधानमन्त्री ह्यः गुजरातस्य वडोदरानगरे सरदारधाम छात्रावासस्य उद्घाटनानन्तरं जनसभां सम्बोधयन् आसीत्.
4: पिछले कुछ वर्षों में दुनिया लगातार अस्थिर परिस्थितियों से गुजर रही है. पहले कोरोना का संकट, फिर वैश्विक आर्थिक चुनौतियां और अब पश्चिम एशिया में बढ़ता तनाव. अगर कोरोना महामारी इस सदी का सबसे बड़ा संकट थी

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 7:02. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದಿಂದ

0: ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ರಾಜ್ಯಪಾಲರ ಸಂವಾದ, ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ಸಲಹೆ. ಬೆಂಗಳೂರು ಉಪನಗರ ರೈಲು ಯೋಜನೆ 153 ಮೆಟ್ರೋ ಕೋಚ್ಗಳ ಖರೀದಿಗೆ ICF ಜೊತೆ ಒಪ್ಪಂದ. ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ವಿವಿಧ ಜಿಲ್ಲಾಡಳಿತಗಳ ಅಗತ್ಯ ಕ್ರಮ. ಇಂದಿನಿಂದ ಇದೇ 22ರವರೆಗೆ 10 ದಿನಗಳ ಕಾಲ ಕೊಪ್ಪಳದಲ್ಲಿ ಮಾವು ಮೇಳ ಮತ್ತು ಪ್ರದರ್ಶನ. ಈಗ ವಾರ್ತೆಗಳ ವಿವರ. ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮಗಳು ದೇಶದ ವಿವಿಧ ರಾಜ್ಯಗಳ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಅಭಿವೃದ್ಧಿ ವೈಶಿಷ್ಟ್ಯಗಳ ಬಗ್ಗೆ ಅರಿವು ಮೂಡಿಸುವ ಮೂಲಕ ರಾಷ್ಟೀಯ ಏಕತೆಯನ್ನು ಬಲಪಡಿಸುತ್ತವೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯ.

ಏರ್ಪಟ್ಟಿದ್ದಾರೆ. ಯುವ ಸಂಗಮ ಕಾರ್ಯಕ್ರಮದ ಅಂಗವಾಗಿ ರಾಜ್ಯಕ್ಕೆ ಭೇಟಿ ನೀಡಿದ ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಯುವ ಸಂಗಮ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಭಾರತದ ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಉತ್ತಮ ವೇದಿಕೆಯಾಗಿದ್ದು, ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಎಂದರು. ಭಾರತವು ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದು, ದೇಶವನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಯುವಕರು ಶ್ರಮ ಮತ್ತು ಸಮರ್ಪಣೆಯಿಂದ ಕಾರ್ಯನಿರ್ವಹಿಸಬೇಕು. ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ಪಡೆದು ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ವಿದ್ಯಾರ್ಥಿಗಳಿಗೆ ರಾಜ್ಯಪಾಲರು ಸಲಹೆ ನೀಡಿದರು. ಬೆಂಗಳೂರು ನಗರದ ಸಂಚಾರ ದಟ್ಟಣೆಗೆ ಮುಕ್ತಿ ನೀಡಲಿರುವ ಬಹು ನಿರೀಕ್ಷಿತ ಬೆಂಗಳೂರು ಉಪನಗರ ಸಾರಿಗೆ ಯೋಜನೆ BSTPಗೆ ಮಹತ್ವದ ವೇಗ ದೊರಕಿದ್ದು, 153 ಮೆಟ್ರೋ ಕೋಚ್ಗಳ ಖರೀದಿಗೆ ICF ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಯೋಜನೆಯ ಕಾರಿಡಾರ್ 2 ಮತ್ತು ಕಾರಿಡಾರ್ 4ಕ್ಕೆ ಅಗತ್ಯವಿರುವ 153 ಹವಾನಿಯಂತ್ರಿತ ಬ್ರಾಡ್ಗೇಜ್ ಮೆಟ್ರೋ ಮಾದರಿಯ ಬೋಗಿಗಳನ್ನು ಪೂರೈಸುವಂತೆ ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ICFಗೆ ಬೈರೈಡ್ ಸಂಸ್ಥೆ ಅಧಿಕೃತವಾಗಿ ಕಾರ್ಯಾದೇಶ ನೀಡಿದೆ. ಈ ಬೃಹತ್ ಕಾರ್ಯಾದೇಶದ ಒಟ್ಟು ಮೊತ್ತ 1,513.75 ಕೋಟಿಗಳಾಗಿದ್ದು, ಭವಿಷ್ಯದಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಜನತೆಗೆ ಇದೊಂದು ಅತ್ಯಂತ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯಾಗಿ ಹೊರಹೊಮ್ಮಲಿದೆ. 2026 ಮೇ 6ರಂದು ನೀಡಲಾದ ಈ ಗುತ್ತಿಗೆಯ ಅನ್ವಯ ಮುಂದಿನ 18 ತಿಂಗಳೊಳಗೆ ICF ಸಂಸ್ಥೆ ಬೋಗಿಗಳ ಪೂರೈಕೆಯನ್ನು ಕಡ್ಡಾಯವಾಗಿ ಆರಂಭಿಸಬೇಕಿದೆ. ಬೇಸಿಗೆಯಲ್ಲಿ ಉಷ್ಣಾಂಶ ಹೆಚ್ಚುತ್ತಿರುವ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುತ್ತಿದ್ದು, ಸಮಸ್ಯೆ ನಿವಾರಣೆ ಉದ್ದೇಶದಿಂದ ವಿವಿಧ ಜಿಲ್ಲಾಡಳಿತಗಳು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿವೆ. ಯಾದಗಿರಿ ಜಿಲ್ಲೆಯಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ನೀರು ಪೂರೈಕೆ ವ್ಯವಸ್ಥೆ, ಕೊಳವೆ ಬಾವಿಗಳು ಮತ್ತು RO ಘಟಕಗಳ ಕಾರ್ಯನಿರ್ವಹಣೆ ಮೇಲೆ ಅಧಿಕಾರಿಗಳು ನಿರಂತರ ನಿಗಾ ವಹಿಸಬೇಕು. ಕೆಟ್ಟು ನಿಂತಿರುವ RO ಪ್ಲಾಂಟ್ಗಳನ್ನು ತ್ವರಿತವಾಗಿ ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಶುದ್ಧ ನೀರು ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದ್ಯತೆ ಮೇರೆ ಪರಿಗಣಿಸಿ ಸಮಸ್ಯೆ ಇರುವ 15 ಗ್ರಾಮಗಳಲ್ಲಿ ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಪೂರೈಸಲಾಗುತ್ತಿದೆ. 2 ಗ್ರಾಮಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಮಾಹಿತಿ ನೀಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜನರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿ ನೈಋತ್ಯ ರೈಲ್ವೆ ಪ್ರಮುಖ ವಿಶೇಷ ರೈಲುಗಳನ್ನು ಇಂದಿನಿಂದ ನಿಯಮಿತ ಸೇವೆಗಳನ್ನಾಗಿ ಪರಿವರ್ತಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಹುಬ್ಬಳ್ಳಿ ವಿಜಯಪುರ ಮಧ್ಯೆ ಸಂಚರಿಸುವ ರೈಲು ಸಂಖ್ಯೆ 56919, 56920 ಹಾಗೂ 66501, 66502 ರೈಲುಗಳು ಇನ್ನು ಮುಂದೆ ನಿಯಮಿತವಾಗಿ ಸಂಚರಿಸಲಿದ್ದು, ಇದರಿಂದ ಹುಬ್ಬಳ್ಳಿ, ಗದಗ್, ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಗಳ ನಿತ್ಯ ಪ್ರಯಾಣಿಕರಿಗೆ, ವ್ಯಾಪಾರಸ್ಥರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ರೈಲು ಸಂಖ್ಯೆ 17363, 17364 ಹುಬ್ಬಳ್ಳಿ ಯೋಗನಗರಿ ಋಷಿಕೇಶಕ್ಕೆ ವಾರಕ್ಕೊಮ್ಮೆ ಸಂಚರಿಸುವ ರೈಲು ಈಗ ನಿಯಮಿತ ಸೇವೆಯಾಗಿದ್ದು, ಉತ್ತರ ಭಾರತಕ್ಕೆ ತೆರಳುವ ಯಾತ್ರಾರ್ಥಿಗಳು ಹಾಗೂ ಪ್ರವಾಸಿಗರಿಗೆ ವರ್ಷಪೂರ್ತಿ ಸುಲಭ ಪ್ರಯಾಣ ಒದಗಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ವಿಬಿಜಿ ರಾಮ್ಜಿ ಕಾಯ್ದೆ 2025ರ ಅನುಷ್ಠಾನಕ್ಕೆ ಅಧಿಸೂಚನೆ ಹೊರಡಿಸಿದ್ದು, ಈ ವರ್ಷ July 1ರಿಂದ ದೇಶಾದ್ಯಂತ ಜಾರಿಗೆ ಬರಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಈ ಕುರಿತು ಅಧಿಸೂಚನೆ ಹೊರಡಿಸಿರುವ ಸಚಿವಾಲಯ, ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆ ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ. ದೇಶಾದ್ಯಂತ ಹೊಸ ಚೌಕಟ್ಟಿನ ಕಾರ್ಯಾಚರಣೆಗಾಗಿ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ. ಮಹಿಳಾ ಕಾರ್ಮಿಕರ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಕೆಲಸದ ಸ್ಥಳಗಳಲ್ಲಿ ಮಕ್ಕಳ ಆರೈಕೆ ಬೆಂಬಲಕ್ಕಾಗಿ ವಿಬಿಜಿ ರಾಮ್ಜಿ ಕಾಯ್ದೆ ಒಂದು ಪ್ರಮುಖ ನಿಬಂಧನೆಯನ್ನು ಒಳಗೊಂಡಿದೆ. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 5 ಅಥವಾ ಹೆಚ್ಚಿನ ಮಕ್ಕಳು ಇರುವಲ್ಲೆಲ್ಲ ಮಕ್ಕಳನ್ನು ನೋಡಿಕೊಳ್ಳಲು ಮಹಿಳಾ ಕೆಲಸಗಾರರನ್ನು ನೇಮಿಸಲಾಗುತ್ತದೆ ಎಂದು ಅಧಿಸೂಚನೆ ತಿಳಿಸಿದೆ. ಈಗ ಪ್ರಕಟ

0: ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದಿನಿಂದ ಇದೇ 22ರವರೆಗೆ ಕೊಪ್ಪಳದಲ್ಲಿ 10ನೇ ವರ್ಷದ ಮಾವು ಮೇಳ ಮತ್ತು ಪ್ರದರ್ಶನ ನಡೆಯಲಿದೆ. ರೈತರಿಂದ ಖರೀದಿಸಿ ರೈತರನ್ನು ಪ್ರೋತ್ಸಾಹಿಸಿ ಎಂಬ ಘೋಷವಾಕ್ಯದೊಂದಿಗೆ ತೋಟಗಾರಿಕಾ ಇಲಾಖೆ ಮೇಳ ಆಯೋಜಿಸಿದೆ. 10 ದಿನಗಳ ಮಾವು ಮೇಳದಲ್ಲಿ ಜಿಲ್ಲೆಯ ಬಹುಬೇಡಿಕೆಯ ಕೊಪ್ಪಳ ಕೇಸರಿ ಮತ್ತು ಆಪೂಸ್ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ವಿಶೇಷವಾಗಿ ಜಗತ್ತಿನ ದುಬಾರಿ ಮಾವು ಜಪಾನ್ ತಳಿಯ ಮಿಯೋ ಝಾಕಿ ಮಾವಿನ ಹಣ್ಣನ್ನು ಕೊಪ್ಪಳ ಜಿಲ್ಲೆಯ ರೈತರು ಬೆಳೆದಿದ್ದು ಇದು ಸಹ ಈ ವರ್ಷದ ಮಾವು ಮೇಳದಲ್ಲಿ ಮಾರಾಟಕ್ಕೆ ಲಭ್ಯವಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ವಕ್ಕುಂದ ಅವರು.
4: ಕೊಪ್ಪಳ ಜಿಲ್ಲೆಯಲ್ಲಿ ಈಗ 10ನೇ ವರ್ಷದ ಮಾವು ಮೇಳವನ್ನು ಏರ್ಪಡಿಸ್ತಾ ಇದ್ದೇವೆ. ಈಗ ಪ್ರತಿ ವರ್ಷ 2016-17 ಪ್ರಾರಂಭವಾಗಿ ಈಗ 2026-27 ನಡೆದು ಬಂದಿದೆ. ಪ್ರತಿ ವರ್ಷನು ಇದು ಹೆಚ್ಚಾಕ್ಯಂತ ಹೋಗ್ತಾ ಇದೆ. ಮಾರಾಟ ಮಾಡಕ್ಕೆ ಉತ್ಸಾಹ ತೋರಿಸ್ತಾ ಇದಾರೆ. ಈ ವರ್ಷ ಎಲ್ಲದಕ್ಕಿಂತ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಈ ಮೇಳ ಪ್ರತಿ ವರ್ಷದ ವರ್ಷಕ್ಕೆ ನಾವು ಮೊದಲನೇ ಮೇಳದಲ್ಲಿ 50 ಟನ್ ಮಾಡಿದ್ವಿ, ಆಮೇಲೆ 100 ಟನ್, 105 ಟನ್, ಒಟ್ಟು 200 ಟನ್ ವರೆಗೂ ಟಾರ್ಗೆಟ್ ಮುಟ್ಟಿದೆ. ಹೋದ ವರ್ಷ 250 ಟನ್ಗಿಂತ ಹೆಚ್ಚು ಮಾವನ್ನ ಮಾರಾಟ ಮಾಡಿದ್ವಿ. ಈ ವರ್ಷ 300 ಟನ್ಗಿಂತ ಹೆಚ್ಚು ಮಾವನ್ನ ನಾವು ಮಾರಾಟ ಆಗ್ಬೋದು ಅಂತ ನಮ್ದು ಇದೆ. ಇಲ್ಲಿ ಮುಖ್ಯವಾಗಿ ಕೇಸರ್ ತಳಿ ಇಲ್ಲಿ ಸಾಕಷ್ಟು ಬೇಡಿಕೆ ಇದೆ. 12 ವಿಧ ತಳಿಗಳ ಹಣ್ಣುಗಳನ್ನ ಇಲ್ಲಿ ನಾವು ಮಾರಾಟ ಮಾಡಕ್ ಇಡ್ತಿದೀವಿ. ದಶೇರಿ, ಮಲ್ಲಿಕ, ಅಪೂಸು ರೈತರಿಗೆ ಬಹಳ ಅನುಕೂಲ ಆಗಿದೆ.
0: ಚಾಮರಾಜನಗರ ಜಿಲ್ಲೆ 100 ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳ ಮಲೆ ಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಹರ್ಷಿತ್ ಎಂಬ ಬಾಲಕ ಮೃತಪಟ್ಟ ಹಿನ್ನೆಲೆ ನಾಗಮಲೆ ಚಾರಣಕ್ಕೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ. ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ DCF ಭಾಸ್ಕರ್ ಚಾರಣಕ್ಕೆ ನಿರ್ಬಂಧ ವಿಧಿಸಿ ಆದೇಶ ಹೊರಡಿಸಿದ್ದು, ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಾಗಮಲೆ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ. ಕಾಡು ಪ್ರಾಣಿಗಳ ಹಾವಳಿಗೆ ಸೂಕ್ತ ಕ್ರಮ ವಹಿಸಲಾಗಿದೆ. ಗೈಡ್ ಹಾಗೂ ಸೂಕ್ತ ಸಿಬ್ಬಂದಿ ನೇಮಕ ಮಾಡುವವರೆಗೂ ಚಾರಣಕ್ಕೆ ನಿಷೇಧ ಹೇರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ March 11 ಆರಂಭಗೊಂಡಿರುವ HPV ಲಸಿಕಾ ಅಭಿಯಾನ ಬಳ್ಳಾರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುಂದುವರೆದಿದ್ದು, ಜಿಲ್ಲೆಯಲ್ಲಿ 16,495 ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ. ಇದುವರೆಗೆ 5,658 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಲ್ಆರ್ ರಮೇಶ್ ಬಾಬು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ರಾಜ್ಯಪಾಲರ ಸಂವಾದ, ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ಸಲಹೆ. ಬೆಂಗಳೂರು ಉಪನಗರ ರೈಲು ಯೋಜನೆ, 153 ಮೆಟ್ರೋ ಕೋಚುಗಳ ಖರೀದಿಗೆ ICF ಜೊತೆ ಒಪ್ಪಂದ. ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ವಿವಿಧ ಜಿಲ್ಲಾಡಳಿತಗಳ ಅಗತ್ಯ ಕ್ರಮ. ಇಂದಿನಿಂದ ಇದೇ 22ರವರೆಗೆ 10 ದಿನಗಳ ಕಾಲ ಕೊಪ್ಪಳದಲ್ಲಿ ಮಾವು ಮೇಳ ಮತ್ತು ಪ್ರದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
5: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೇಳಿ.
6: ಆಕಾಶವಾಣಿ ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಕಾರ್ಯಕ್ರಮ.
7: ಓದುತ್ತಿರುವವರು ಈರಣ್ಣ ಕರ್ಲಿ.
8: ರೈತರಿಂದ ಬಿಳಿ ಜೋಳ ಖರೀದಿಸುವ ಪ್ರಕ್ರಿಯೆ ಪ್ರಾರಂಭ, ಉಪನಿರ್ದೇಶಕರಾದ ನಜೀರ್ ಅಹಮದ್.
7: ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ವತಿಯಿಂದ 2025-26 ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಹಿಂಗಾರು ಋತುವಿನಲ್ಲಿ ನೋಂದಣಿ ಮಾಡಿಕೊಂಡಿರುವ ರೈತರಿಂದ ಬಿಳಿ ಜೋಳವನ್ನು ಖರೀದಿಸುವ ಪ್ರಕ್ರಿಯೆಯನ್ನು ಆರಂಭಿಸಲಾಗಿದ್ದು, ಖರೀದಿ ಕೇಂದ್ರದಲ್ಲಿ ನೋಂದಣಿ

ಮೀಸಲಾದ ಅನುಕ್ರಮವಾರು ರೈತರಿಂದ ಖರೀದಿಯನ್ನು ಮಾಡಲಾಗುವುದು ಎಂದು ಜಿಲ್ಲಾ ಟಾಸ್ಕ್ಫೋರ್ಸ್ ಸಮಿತಿ ಸದಸ್ಯ ಕಾರ್ಯದರ್ಶಿಗಳು ಆಗಿರುವ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರಾದ ನಜೀರ್ ಅಹಮದ್ ಅವರು ತಿಳಿಸಿದ್ದಾರೆ. ರೈತರು ಈಗಾಗಲೇ ತಮ್ಮ FIDಯೊಂದಿಗೆ ನೋಂದಣಿ ಮಾಡಿಕೊಂಡಿದ್ದು ದಿನಾಂಕ 11/5/2026 ಜಿಲ್ಲೆಯಲ್ಲಿರುವ ಎಲ್ಲ ಖರೀದಿ ಕೇಂದ್ರಗಳಲ್ಲಿ ಖರೀದಿ ಪ್ರಕ್ರಿಯೆಯನ್ನು ಆರಂಭಿಸಲಾಗುತ್ತಿದೆ. ಖರೀದಿ ಕೇಂದ್ರಗಳಲ್ಲಿ ನೋಂದಾಯಿಸಲಾದ ಅನುಕ್ರಮವಾರು ರೈತರಿಂದ ಖರೀದಿಯನ್ನು ಮಾಡಲಾಗುವುದು. ರೈತರು ಆತುರ ಪಡದೆ ಅಥವಾ ನೂಕು ನುಗ್ಗಲು ಮಾಡದೆ ತಮಗೆ ಖರೀದಿ ಕೇಂದ್ರದಿಂದ ನೀಡಲಾಗುವ ದಿನಾಂಕವಾರು ತಾವು ಬೆಳೆದಿರುವ ಜೋಳವನ್ನು ಸರಬರಾಜು ನೀಡುವುದು, ಅಲ್ಲದೆ ಖರೀದಿ ಕೇಂದ್ರಕ್ಕೆ ಬರುವ ಮುಂಚಿತವಾಗಿಯೇ ದಾಸ್ತಾನಿನ ಗುಣಮಟ್ಟ, ತೇವಾಂಶ ಹಾಗೂ ಸ್ವಚ್ಛತೆಯ ಬಗ್ಗೆ ಖಾತ್ರಿಪಡಿಸಿಕೊಳ್ಳಬೇಕು. ಈಗಾಗಲೇ ಜಿಲ್ಲೆಯಲ್ಲಿ ನೋಂದಣಿಯಾಗಿರುವ ಸರ್ವೆ ನಂಬರ್ ಹಾಗೂ FIDಗಳನ್ನು ಬೆಳೆದರ್ಶಕ ಆಫ್ ಮುಖಾಂತರ ನೈಜತೆಯನ್ನು ಪರಿಶೀಲಿಸಲಾಗುವುದು. ಸಂಶಯಾತ್ಮಕ ಹಾಗೂ ಬಿಳಿಜೋಳವನ್ನು ಬೆಳೆಯದೇ ಇರುವ ಸರ್ವೆ ನಂಬರ್ ವಾರು FIDಗಳನ್ನು ಬ್ಲಾಕ್ ಮಾಡಲು ಕ್ರಮ ವಹಿಸಲಾಗುವುದು. ಇದಕ್ಕೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಆಯಾ ತಾಲೂಕಿನ ತಹಸೀಲ್ದಾರರ ಕಚೇರಿಗೆ ಸಂಪರ್ಕಿಸಬಹುದಾಗಿದೆ. ಮತ್ತು ಬಿಳಿಜೋಳವನ್ನು ಬೆಳೆಯದೆ ನೋಂದಣಿ ಮಾಡಿಕೊಂಡು ಖರೀದಿ ಕೇಂದ್ರಗಳಿಗೆ ಜೋಳವನ್ನು ಸರಬರಾಜು ಮಾಡಿರುವುದು ಕಂಡುಬಂದಲ್ಲಿ ಅಂಥವರ ವಿರುದ್ಧ ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ಳುವುದಲ್ಲದೆ ಈ ಖರೀದಿಯ ಹಣವನ್ನು ತಡೆ ಹಿಡಿಯಲಾಗುವುದು ಎಂದು ಜಿಲ್ಲಾ ಟಾಸ್ಕ್ಫೋರ್ಸ್ ಸಮಿತಿ ಸದಸ್ಯ ಕಾರ್ಯದರ್ಶಿಗಳು ಆಗಿರುವ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರಾದ ನಜೀರ್ ಅಹಮದ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲಾಡಳಿತದಿಂದ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಸರಳವಾಗಿ ಆಚರಣೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ May 10 ಸರಳವಾಗಿ ಆಚರಿಸಲಾಯಿತು. ಕರ್ನಾಟಕ ಸರ್ಕಾರದ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿದ್ದ ಡಿ ಸುಧಾಕರ್ ಅವರ ನಿಧನದ ಹಿನ್ನೆಲೆಯಲ್ಲಿ ಸರ್ಕಾರವು ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿ 3 ದಿನಗಳ ಕಾಲ ರಾಜ್ಯಾದ್ಯಂತ ಶೋಕಾಚರಣೆ ಆಚರಿಸಲಾಗುತ್ತಿರುವುದರಿಂದ ಸ್ತ್ರೀಕುಲದ ಆದರ್ಶ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಅವರ ಜಯಂತಿ ಕಾರ್ಯಕ್ರಮವನ್ನು ರಾಯಚೂರು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ May 10 ರವಿವಾರದಂದು ಅತ್ಯಂತ ಸರಳ ಹಾಗೂ ಭಕ್ತಿಪೂರ್ವಕವಾಗಿ ಆಚರಿಸಲಾಯಿತು. ಮಂಗಳವಾರಪೇಟೆ ವೀರಸಂಗಮೇಶ್ವರ ಮಹಾಸ್ವಾಮಿಗಳು, ಸೋಮವಾರಪೇಟೆ ಹಿರೇಮಠದ ಅಭಿನವ ರಾಚೋಟಿ ವೀರಶಿವಾಚಾರ್ಯ ಸ್ವಾಮೀಜಿ ಹಾಗೂ ಕರ್ನಾಟಕ ಸರ್ಕಾರದ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಬಸನಗೌಡ ದದ್ದಲ್, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನಗೌಡ, ರಾಯಚೂರು ವಿಭಾಗೀಯ ಸಹಾಯಕ ಆಯುಕ್ತರಾದ ಡಾಕ್ಟರ್ ಹಂಪಣ್ಣ ಸಜ್ಜನ್, ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮ ಅವರು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಯಚೂರು ಮಹಾನಗರ ಪಾಲಿಕೆ ಕಂದಾಯ ವಿಭಾಗದ ಉಪ ಆಯುಕ್ತರಾದ ಶರಣಪ್ಪ ಸತ್ಯಂಪೇಟೆ, ಸಿಪಿಐ ಉಮೇಶ್ ಕಾಂಬ್ಳೆ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಕೃಷ್ಣ ಶಾವಂತಗೇರ, ಸಮಾಜದ ಮುಖಂಡರಾದ ಡಾಕ್ಟರ್ ಬಸವಗೌಡ ಪಿ ಪಾಟೀಲ್, ರಾಮನಗೌಡ ಏಗನೂರ್, ಶರಣಪ್ಪ ಸೇರಿದಂತೆ ಸಮಾಜದ ಇತರೆ ಮುಖಂಡರು, ಸಾರ್ವಜನಿಕರು ಇದ್ದರು. ಇದಕ್ಕೂ ಮುಂಚೆ ಸಚಿವ ಡಿ ಸುಧಾಕರ್ ಅವರ ನಿಧನ ಹಿನ್ನೆಲೆಯಲ್ಲಿ 5 ನಿಮಿಷಗಳ ಕಾಲ ಮೌನಾಚರಣೆ ಮಾಡಲಾಯಿತು. ಕೃಷಿಕರ ಕೋಟದಡಿ ಕೃಷಿ ಪದವಿಯ ಪ್ರಾಯೋಗಿಕ ಪರೀಕ್ಷೆ. ಕೃಷಿ ಹಾಗೂ ಕೃಷಿಗೆ ಸಂಬಂಧಿಸಿದ ವಿಷಯಗಳಿಗೆ 50% ಸೀಟುಗಳ ಮೀಸಲಾತಿಗೆ ಸಂಬಂಧಿಸಿದ ಕೃಷಿಕರ ಕೋಟದಡಿ ಕೃಷಿ ಪದವಿಯ ಪ್ರಾಯೋಗಿಕ ಪರೀಕ್ಷೆಯು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ದಿನಾಂಕ 10/5/2026 ರವಿವಾರದಂದು ಜರುಗಿತು. ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಒಟ್ಟು 1537 ವಿದ್ಯಾರ್ಥಿಗಳು ಪ್ರಾಯೋಗಿಕ ಪರೀಕ್ಷೆ ಬರೆದರು. ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ ಎಂ ಹನುಮಂತಪ್ಪ, ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಗುರುರಾಜ್ ಸುಂಕದ್, ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಜಾಗೃತಿ ದೇಶಮಾನೆ, ಡೀನ್ ಕೃಷಿ ತಾಂತ್ರಿಕತೆಯ ಡಾಕ್ಟರ್ ಮಲ್ಲಿಕಾರ್ಜುನ್ ಅಯ್ಯನ್ ಗೌಡರ್, ಡೀನ್ ಕೃಷಿ ವಿಭಾಗದ ಡಾಕ್ಟರ್ ಪ್ರಭುರಾಜ್, ಡೀನ್ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ವಿಭಾಗದ ಡಾಕ್ಟರ್ ರಾಜಣ್ಣ, ಸಾವಯವ ಕೃಷಿ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಬಸವಣ್ಣಪ್ಪ ಹಾಗೂ ಇತರೆ ಪ್ರಾಧ್ಯಾಪಕ ವೃಂದ ಉಪಸ್ಥಿತರಿದ್ದರು. ಸಿಂಧನೂರು ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರ ಸಾಹಸ. ಸಾವಿನ ದವಡೆಯಲ್ಲಿದ್ದ ತಾಯಿ ಮಗುವಿಗೆ ಮರುಜನ್ಮ ನೀಡಿದ ವೈದ್ಯರು. ಸರ್ಕಾರಿ ಆಸ್ಪತ್ರೆ ಎಂದರೆ ಮೂಗು ಮುರಿಯುವವರ ನಡುವೆ ಸಿಂಧನೂರಿನ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿ ವರ್ಗವು ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿ ತೋರಿಸಿದ್ದಾರೆ. ಅತ್ಯಂತ ಸಂಕೀರ್ಣವಾದ ವೈದ್ಯಕೀಯ ಸ್ಥಿತಿಯಲ್ಲಿದ್ದ ಗರ್ಭಿಣಿಯೊಬ್ಬರನ್ನು ಸಾವಿನ ದವಡೆಯಿಂದ ಮರಳಿ ತರುವ ಮೂಲಕ ಮಾನವೀಯತೆ ಮತ್ತು ವೃತ್ತಿಪರತೆಯ ಹೊಸ ಭಾಷೆ ಬರೆದಿದ್ದಾರೆ. ಶ್ರೀಮತಿ ಸೃಷ್ಟಿ ಎಂಬ ಗರ್ಭಿಣಿ ತೀವ್ರ ರಕ್ತದೊತ್ತಡದೊಂದಿಗೆ ಆಸ್ಪತ್ರೆಗೆ ದಾಖಲಾದಾಗ ಅವರ ಸ್ಥಿತಿ ಅತ್ಯಂತ ಗಂಭೀರವಾಗಿತ್ತು. ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಅವರಿಗೆ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡು ಆಮ್ಲಜನಕದ ಮಟ್ಟ ಕೇವಲ 40% ಕುಸಿದಿತ್ತು. ವೈದ್ಯಕೀಯ ಭಾಷೆಯಲ್ಲಿ ಇದನ್ನು ನಿಯರ್ ಮಿಸ್ ಕೇಸ್ ಎನ್ನಲಾಗುತ್ತದೆ. ರೋಗಿಯನ್ನು ಉನ್ನತ ಚಿಕಿತ್ಸೆಗಾಗಿ ರಾಯಚೂರಿಗೆ ಕಳುಹಿಸಲು ಸಮಯವೇ

ಪ್ರತಿ ಸೆಕೆಂಡ್ ಕೂಡ ಪ್ರಾಣಾಪಾಯವನ್ನು ಹೊತ್ತು ತಂದಿತ್ತು. ಇಂತಹ ಸಂದರ್ಭದಲ್ಲಿ ಎದೆಗುಂದದ ತಾಯಿ ಮಕ್ಕಳ ಆಸ್ಪತ್ರೆಯ ತಂಡವು ತಕ್ಷಣವೇ ಕಾರ್ಯಪ್ರವೃತ್ತವಾಯಿತು. ತುರ್ತಾಗಿ ಖಾಸಗಿ ಆಸ್ಪತ್ರೆಯಿಂದ ವೆಂಟಿಲೇಟರ್ ವ್ಯವಸ್ಥೆ ಮಾಡಲಾಯಿತು. ಒಂದು ಕಡೆ ರೋಗಿಯ ಸ್ಥಿತಿ ಕ್ಷಣ ಕ್ಷಣಕ್ಕೂ ಕ್ಷೀಣಿಸುತ್ತಿದ್ದರೆ ಮತ್ತೊಂದೆಡೆ ವೈದ್ಯರ ತಂಡವು ಜೀವ ಉಳಿಸುವ ಪಣ ತೊಟ್ಟಿತು. ಆನ್ ಟೇಬಲ್ ಡೆತ್ ಸಂಭವಿಸುವ ಅಪಾಯವಿದ್ದರೂ ರೋಗಿಯ ಪೋಷಕರು ವೈದ್ಯರ ಮಧ್ಯೆ ನಂಬಿಕೆಯಿಟ್ಟು ಶಸ್ತ್ರಚಿಕಿತ್ಸೆಗೆ ಒಪ್ಪಿಗೆ ನೀಡಿದರು. ವೈದ್ಯರಾದ ಡಾಕ್ಟರ್ ಶಕುಂತಲಾ ಪಾಟೀಲ್, ಡಾಕ್ಟರ್ ಕಾವೇರಿ ಶಾವಿ, ಡಾಕ್ಟರ್ ವಿದ್ಯಾ, ಡಾಕ್ಟರ್ ಶೋಭಾ, ಡಾಕ್ಟರ್ ಫರ್ಹತ್ ಮತ್ತು ಡಾಕ್ಟರ್ ಹನುಮಂತ ರೆಡ್ಡಿ ಅವರ ನೇತೃತ್ವದ ತಂಡವು ಯಶಸ್ವಿಯಾಗಿ ತುರ್ತು ಶಸ್ತ್ರಚಿಕಿತ್ಸೆ ನಡೆಸಿ ಜೀವಂತ ಮಗುವನ್ನು ಹೊರತೆಗೆದರು. ಶಸ್ತ್ರಚಿಕಿತ್ಸೆಯ ನಂತರ ತಾಯಿಯನ್ನು ವೆಂಟಿಲೇಟರ್ಗೆ ಸ್ಥಳಾಂತರಿಸಲಾಯಿತು. ಫಲಿಸಿದ ಶ್ರಮ ಚೇತರಿಸಿಕೊಂಡ ತಾಯಿ ಮಗು. ವೈದ್ಯಕೀಯ ತಂಡದ ಸತತ ಪರಿಶ್ರಮದ ಫಲವಾಗಿ ಶ್ರೀಮತಿ ಸೃಷ್ಟಿಯವರು ಇದೀಗ ವೆಂಟಿಲೇಟರ್ನಿಂದ ಹೊರಬಂದಿದ್ದು ಚೇತರಿಸಿಕೊಳ್ಳುತ್ತಿದ್ದಾರೆ. ಮಗು ಕೂಡ NICUಯಲ್ಲಿ ಸುರಕ್ಷಿತವಾಗಿದ್ದು ಒಂದು ದೊಡ್ಡ ದುರಂತವು ಪವಾಡ ಸದೃಶವಾಗಿ ಸುಖಾಂತ ಕಂಡಿದೆ. ಈ ಯಶಸ್ವಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಡಾಕ್ಟರ್ ಸುರೇಂದ್ರ ಬಾಬು, ಡಾಕ್ಟರ್ ಜಿಲ್ಲಾ RCH ಅಧಿಕಾರಿ ಡಾಕ್ಟರ್ ನಂದಿತಾ MN ಅವರ ಬೆಂಬಲ ಹಾಗೂ ಪ್ರೇರಣೆ ಬಹುದೊಡ್ಡ ಶಕ್ತಿಯಾಗಿತ್ತು. ವ್ಯವಸ್ಥೆಯ ನಡುವೆ ಮಿಂಚಿನ ಸೇವೆಯು ಸರ್ಕಾರಿ ಆಸ್ಪತ್ರೆಯಲ್ಲಿ ನುರಿತ ವೈದ್ಯಕೀಯ ತಂಡ, ಸುಸಜ್ಜಿತ ಕಟ್ಟಡ, ಗುಣಮಟ್ಟದ ಅತ್ಯಾಧುನಿಕ ಸಲಕರಣೆಗಳು, ರಾಷ್ಟ್ರೀಯ ಗುಣಮಟ್ಟ ಮಾನದಂಡೀಯ ಹೆರಿಗೆ ಕೊಠಡಿ, ಬೇಬಿ ವಾರ್ಮರ್, ಬಾಣಂತಿಗೆ ಪೌಷ್ಟಿಕಾಹಾರ, ಸೂಕ್ತ ಆರೈಕೆ, ಔಷಧಿ ವಿತರಣೆ, ಮನೆಗೆ ಬಿಡಲು ನಗು ಮಗು ವಾಹನ ಲಭ್ಯತೆ ಇರುವುದನ್ನು ಖಾತರಿಪಡಿಸಿವೆ. ಕೆಲವು ಅನಗತ್ಯ ಸಾಮಾಜಿಕ ಒತ್ತಡಗಳ ನಡುವೆಯೂ ಈ ಸಾಧನೆ ಮಾಡಲಾಗಿದೆ ಎಂಬುದು ಗಮನಾರ್ಹ. ವೈದ್ಯರಿಗೆ ಒತ್ತಡರಹಿತ ವಾತಾವರಣ ಮತ್ತು ಸಾರ್ವಜನಿಕರ ವಿಶ್ವಾಸ ಸಿಕ್ಕರೆ ಇಂತಹ ಪವಾಡಗಳನ್ನು ಮಾಡಲು ಸಾಧ್ಯ ಎಂದು ಈ ಘಟನೆ ಸಾಬೀತುಪಡಿಸಿದೆ. ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡಿದ ಡಾಕ್ಟರ್ ವೈಟ್ ಕೋಟ್ ಯೋಧರಿಗೆ ಮತ್ತು ಅವರಿಗೆ ಸಾಥ್ ನೀಡಿದ ಶುಶ್ರೂಷಣಾ ಅಧಿಕಾರಿಗಳಾದ ಶಾರದಾ, ಜಯಂತಿ, ಪುಷ್ಪರಾಣಿ, ಗೌತಮಿ, ಚೈತ್ರ ಹಾಗೂ ಇತರ ಸಿಬ್ಬಂದಿ ವರ್ಗವ ಶ್ರಮವು ಇವರ ಹಿಂದೆ ಇದೆ ಎಂದರೆ ತಪ್ಪಾಗಲಾರದು ಎಂದು ಸಿಂಧನೂರಿನ ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆಯ ವೈದ್ಯಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಸ್ಕಿ ಡಿಪ್ಲೊಮಾ ಪ್ರವೇಶಕ್ಕೆ ಅರ್ಜಿ ಆಹ್ವಾನ. ಜಿಲ್ಲೆಯ ಮಸ್ಕಿ ಪ್ರತಾಪ್ಗೌಡ ಪಾಟೀಲ್ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ 2026-27 ಸಾಲಿನ ಡಿಪ್ಲೊಮಾ ಪ್ರವೇಶಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದ್ದು ಆಸಕ್ತರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವೇಶ ಪಡೆಯಬೇಕೆಂದು ಕಾಲೇಜಿನ ಪ್ರಾಚಾರ್ಯರು ಕೋರಿದ್ದಾರೆ. ಸಂಸ್ಥೆಯಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ 60 ಕ್ಲೌಡ್ ಕಂಪ್ಯೂಟಿಂಗ್ 60, ಸಿವಿಲ್ ಇಂಜಿನಿಯರಿಂಗ್ 60 ಹಾಗೂ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 60 SSLC ದ್ವಿತೀಯ PUC ITA ಉತ್ತೀರ್ಣರಾದ ವಿದ್ಯಾರ್ಥಿಗಳು ಪ್ರವೇಶಕ್ಕೆ ಅರ್ಹರಾಗಿದ್ದು May 16 ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 8197870539, ಮತ್ತೊಂದು ಸಂಖ್ಯೆ 7676001433, ಅಥವಾ ಕಚೇರಿಯ ಸಮಯದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಂಸ್ಥೆಗೆ ಭೇಟಿ ನೀಡಿ ಮಾಹಿತಿ ಪಡೆಯಬಹುದಾಗಿದೆ ಎಂದು ಮಸ್ಕಿ ಪ್ರತಾಪ್ಗೌಡ ಪಾಟೀಲ್ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಚಾರ್ಯರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಎರಮರ್ಸ್ ಡಯಟ್ ಸಂಸ್ಥೆಯಿಂದ ವಿವಿಧ ಕೋರ್ಸ್ಗಳಿಗೆ ತರಬೇತಿಗೆ ಅರ್ಜಿ ಆಹ್ವಾನ. ರಾಯಚೂರು ತಾಲೂಕಿನ ಎರಮರ್ಸ್ ಡಯಟ್ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ 2026-27 ಸಾಲಿನ DELD ಹಾಗೂ DPED ಕೋರ್ಸ್ಗಳಿಗೆ ಸರ್ಕಾರಿ ಕೋಟದ ಸೀಟುಗಳು ಪ್ರವೇಶಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ವ್ಯಾಸಂಗಕ್ಕಾಗಿ ದಾಖಲಾತಿ ಬಯಸುವ ಅಭ್ಯರ್ಥಿಗಳು ಇಲಾಖೆಯ ವೆಬ್ಸೈಟ್ ವಿಳಾಸ www.schooleducation.car.nic ಅಂತರ್ಜಾಲದ ಮುಖಪುಟದಲ್ಲಿ ಪ್ರಕಟವಾಗುವ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು DLED DPED ಕೋರ್ಸ್ 2026-27 ಎಂಬುದನ್ನು ಕ್ಲಿಕ್ ಮಾಡಿದ ನಂತರ ಮೇಲೆ ಪ್ರಕಟವಾಗುವ ಅರ್ಜಿಯನ್ನು ಮುದ್ರಣ ಮಾಡಿಕೊಂಡು ಅರ್ಜಿಯನ್ನು ಭರ್ತಿ ಮಾಡಿ ಹಾಗೂ ಬ್ಯಾಂಕ್ DDಯೊಂದಿಗೆ ಡಯಟ್ ಎರ್ಮಸ್ ಕಚೇರಿಗೆ ದಿನಾಂಕ 1-6-2020 ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆ ಸಿಂಧೂರಿನಲ್ಲಿ ಕಲಿಕಾ ಸೌಲಭ್ಯಗಳಿರುತ್ತವೆ. ಆಸಕ್ತಿ ಅಭ್ಯರ್ಥಿಗಳು ಆದ್ಯತೆ ಮೇರೆಗೆ ಈ ಸಂಸ್ಥೆಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ ಎಂದು ಎರಮರ್ಸ್ ಡಯಟ್ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಉಪನಿರ್ದೇಶಕರು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. 6ನೇ ತರಗತಿಗೆ ಪ್ರತಿಷ್ಠಿತ ಶಾಲೆಗಳಿಗೆ ದಾಖಲಿಸಲು ಪ್ರವೇಶ ಪರೀಕ್ಷೆ May 17 ವಿಸ್ತರಣೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 2026-27 ಸಾಲಿನ ಪ್ರತಿಭಾವಂತ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳನ್ನು 6ನೇ ತರಗತಿಗೆ ಪ್ರತಿಷ್ಠಿತ ಶಾಲೆಗಳಿಗೆ ದಾಖಲಿಸಲು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸದರಿ ಪ್ರತಿಷ್ಠಿತ ಶಾಲೆಗಳ ವಿದ್ಯಾರ್ಥಿಗಳಿಗೆ ಈ ಹಿಂದೆ ದಿನಾಂಕ 10-5-2020 ಪ್ರವೇಶ ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಸದರಿ ಪ್ರವೇಶ ಪರೀಕ್ಷೆಯನ್ನು ಮುಂದೂಡಿ ದಿನಾಂಕ 17-5

0: ಡಿಪ್ಲೊಮಾ ಕೋರ್ಸ್ಗೆ DHTT ಕೋರ್ಸ್ ಕಲಿಕೆಗಾಗಿ 39 ವರ್ಷ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಕರ್ನಾಟಕ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ ಗದಗ್ ಬೆಟಗೇರಿ 22 ಅಭ್ಯರ್ಥಿ, ಭಾರತೀಯ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ ಸೇಲಂ ತಮಿಳುನಾಡು 12 ಅಭ್ಯರ್ಥಿಗಳು, SPKM ಭಾರತೀಯ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ ವೆಂಕಟಗಿರಿ ನೆಲ್ಲೂರು ಆಂಧ್ರಪ್ರದೇಶ 3 ಅಭ್ಯರ್ಥಿ, ಭಾರತೀಯ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ ಕಣ್ಣೂರು ಕೇರಳ 2 22 ಅಭ್ಯರ್ಥಿಗಳ ಸಂಸ್ಥೆಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಇಂಗ್ಲಿಷನ್ನು ಒಂದು ವಿಷಯವಾಗಿ ಅಭ್ಯಸಿಸಿ ಉತ್ತೀರ್ಣರಾಗಿರುವ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ದಿನಾಂಕ 1/7/2026 ಅನ್ವಯಿಸುವಂತೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 15-23 ವಯೋಮಿತಿಯಲ್ಲಿರಬೇಕು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು 15-25 ವಯೋಮಿತಿಯಲ್ಲಿರಬೇಕು. ಅರ್ಹತಾ ಪರೀಕ್ಷೆಯ ಗಳಿಸಿರುವ ಕ್ರೋಢೀಕೃತ ಅಂಶಗಳು ಮೆರಿಟ್ ಲೆಕ್ಕಾಚಾರಕ್ಕೆ ಆಯ್ಕೆ ಮಾಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಅರ್ಜಿಯನ್ನು ವೆಬ್ಸೈಟ್ನಲ್ಲಿ ಲಿಂಕ್ ಡೌನ್ಲೋಡ್ ಮಾಡಿಕೊಂಡು ದಿನಾಂಕ 30/5/2020 ಒಳಗಾಗಿ ಪೂರ್ಣ ಭರ್ತಿ ಮಾಡಿದ ಅರ್ಜಿಗಳನ್ನು ಅಗತ್ಯ ದಾಖಲಾತಿಗಳೊಂದಿಗೆ ಪ್ರಾಂಶುಪಾಲರು, ಕರ್ನಾಟಕ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ, ನರಸಾಪುರ, ಗದಗ, ಬೆಟಗೇರಿ ಇವರಿಗೆ ಸಲ್ಲಿಸಬೇಕೆಂದು ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವತಿಯಿಂದ ಬೃಹತ್ ಕೃಷಿ ಮೇಳ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವತಿಯಿಂದ ಬೃಹತ್ ಕೃಷಿ ಮೇಳ ಉತ್ತರ ಕರ್ನಾಟಕ ವಲಯ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಮತ್ತು ರೈತ ಚಟುವಟಿಕೆಗಳಿಗೆ ಸುಮಾರು 7,000 ಕೋಟಿ ರೂಪಾಯಿ ಸಾಲ ಕೊಡಲು ಭಾರತದಾದ್ಯಂತ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ತಯಾರಾಗಿದ್ದು ಈಗಾಗಲೇ ಸುಮಾರು 6 ಕೋಟಿ ರಾಯಚೂರು ಜಿಲ್ಲೆಯ JMSSS ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ನೀಡಲಾಗಿದೆ. ದೆಹಲಿಯ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ AGM ಆದ ಶ್ರೀಯುತ ದೀಪಕ್ ಕುಮಾರ್ ಸೋಲಾಕೆ ಇವರು ನಿವೃತ್ತ ನೌಕರರ ಸಂಘದ ಸಭಾಭವನದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಜೀವನ ಮಿತ್ರ ಸಮಾಜ ಸೇವಾ ಸಂಸ್ಥೆ ಇವರ ಆಶ್ರಯದಲ್ಲಿ ನಡೆದಂತಹ ಕೃಷಿ ಜಾಗೃತಿಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಹೇಳಿದರು. ರಾಯಚೂರು ಜಿಲ್ಲೆಯಲ್ಲಿ ಸುಮಾರು 4 ಕೋಟಿ ಸಾಲವನ್ನು ಜೀವನ ಮಿತ್ರ ಸಮಾಜ ಸೇವಾ ಸಂಸ್ಥೆಯು 25 ಸ್ವಸಹಾಯ ಗುಂಪುಗಳಿಗೆ ಸಾಲ ವಿತರಣಾ ಪತ್ರವನ್ನು ವಿತರಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟಕರಾಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಹುಬ್ಬಳ್ಳಿಯ ವೃತ್ತದ RMO ಆದ ಶ್ರೀಯುತ ಸೂರ್ಯಮಣಿ ಸಾಹೋ ಇವರು ಭಾರತದಾದ್ಯಂತ ಸುಮಾರು 240 ಕಡೆ ಒಂದೇ ಸಮಯದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದ್ದು ರಾಯಚೂರಿನ ಎಲ್ಲ ಸ್ವಸಹಾಯ ಸಂಘಗಳ ಇದರ ಸದುಪಯೋಗ ಪಡೆದುಕೊಳ್ಳಲು ತಿಳಿಸಿದರು. ಇದೇ ರೀತಿ ಜೀವನ ಮಿತ್ರ ಸಮಾಜ ಸೇವಾ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕರಾದ ಅಶೋಕ್ ಕೆ ಇವರು ತಮ್ಮ ಸಂಸ್ಥೆಯು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಮಾಡಿದಂತಹ ಸಹಾಯ ಮತ್ತು ಕುಟುಂಬದ ನಿರ್ವಹಣೆಯಲ್ಲಿ ಮಹಿಳೆಯರು ಸ್ವತಂತ್ರವಾಗಿ ಕುಟುಂಬವನ್ನು ಹೇಗೆ ನಡೆಸುತ್ತಿದ್ದಾರೆ ಎಂದು ಮಾತನಾಡಿದರು. ಇನ್ನೊಬ್ಬ ಮುಖ್ಯ ಅತಿಥಿಯಾಗಿ ನಿವೃತ್ತ CDPO ಸೈಕ್ ಅರಸರ ನಿವೃತ್ತ ಆರ್ಮಿ ಯೋಧರು ರವೀಂದ್ರನಾಥ್ ಸಿಂಗ್, ರಾಯಚೂರಿನ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ವಿಶಾಲ್ ಉಡುಸುಳ್ ಇವರು ವೇದಿಕೆ ಮೇಲಿದ್ದರು. ಎಚ್ ಪದ್ಮಾ ಜೀವನ ಮಿತ್ರ ಸಂಸ್ಥೆಯ ಬಡ ಮಹಿಳೆಯರ ಉದ್ಯೋಗ ಮಾಡಲು ಈ ಸಂಸ್ಥೆ ಮುಂದಾಗಿದೆ ಎಂದರು. ಕಾರ್ಯಕ್ರಮದ ಸ್ವಾಗತವನ್ನು ಶ್ರೀಯುತ ಬಾಲಕೃಷ್ಣ ಅವರು ಮಾಡಿದರು. ನಿರೂಪಣೆಯನ್ನು ಶಂಕರ್ ವಾಲೆಯವರು ಮಾಡಿದರು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸಿನ್ನೂರು ವ್ಯವಸ್ಥಾಪಕರಾದ ಆನಂದ್ ಅವರು ಕೊನೆಯಲ್ಲಿ ವಂದಿಸಿದರು.
1: ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು.
0: ಓದಿದವರು ಈರಣ್ಣ ಕರ್ಲಿ,
1: ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
2: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:30. ಈಗ ಕೆಲವು ಪ್ರಕಟಣೆಗಳು.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಮಾಡಿ ಸಂಕಲ್ಪವ, ಸಂರಕ್ಷಣೆಗೆ ಮಾನವ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
1: ಕೇಳುಗರೆ, ಬೆಳಗಿನ ಪ್ರಸಾರದಲ್ಲಿ 7:45 ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ಇನ್ನು 8:30 ಸಾಹಿತ್ಯ ಜೀವನ ಅನುಭವಗಳ ವೈದ್ಯ ಡಾಕ್ಟರ್ ರವಿ ರಾಜೇಶ್ವರ ಅವರೊಡನೆ ಮಾತುಕತೆ. ಇವರೊಂದಿಗೆ ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು 9:30 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ಮಧ್ಯಾಹ್ನದ ಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರ ಕಾರ್ಯಕ್ರಮದಲ್ಲಿ ನಾಟಕ ಭುವನದ ಭಾಗ್ಯ, ಅಹಲ್ಯಬಾಯಿ ಹೋಳ್ಕರ್ ರಚನೆ, ಶ್ರೀಲತಾ ಬಾಳಿಗ ಪ್ರಸ್ತುತಿ, ಸಮುದ್ಯತ ಶತ್ರುಬಳಗ ಮೈಸೂರು. ಇಂದು ಸಂಜೆಯ ಪ್ರಸಾರದಲ್ಲಿ 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮ, ವಿಷಯ ಮೊಬೈಲ್ ಗೀಳಿಗೆ ಪರಿಹಾರವೇನು. ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 7:35. ಈಗ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.
2: ಆಕಾಶವಾಣಿ, ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
3: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ರಾಷ್ಟ್ರೀಯ ಸಂಪನ್ಮೂಲಗಳ ಸಂರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಶ್ಚಿಮ ಏಷ್ಯಾ ಸಂಘರ್ಷ ದಶಕದ ಅತಿದೊಡ್ಡ ಬಿಕ್ಕಟ್ಟು ಎಂದು ಬಣ್ಣನೆ. ಇದೇ 15ರಿಂದ ಪಂಚರಾಷ್ಟ್ರ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಇಂದು ಹಿಮಂತ ಬಿಸ್ವಾ ಶರ್ಮಾ ಪ್ರಮಾಣವಚನ ಸ್ವೀಕಾರ. ಅಮೆರಿಕ ಇರಾನ್ ಕದನ ವಿರಾಮ ಪರಿಸ್ಥಿತಿ ಅತ್ಯಂತ ದುರ್ಬಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 3 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪಶ್ಚಿಮ ಏಷ್ಯಾದ ಸಂಘರ್ಷವನ್ನು ಈ ದಶಕದ ಅತಿದೊಡ್ಡ ಬಿಕ್ಕಟ್ಟು ಎಂದು ಬಣ್ಣಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟೀಯ ಸಂಪನ್ಮೂಲಗಳ ಮೇಲಿನ ಹೊರೆಯನ್ನು ತಗ್ಗಿಸಲು ನಾಗರಿಕರು ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದು ಕರೆ ನೀಡಿದ್ದಾರೆ. ಗುಜರಾತ್ನ ವಡೋದರದಲ್ಲಿ ನಿನ್ನೆ ಸರ್ದಾರ್ ಧಾಮ್ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಜಾಗತಿಕ ಪರಿಸ್ಥಿತಿ ದೇಶದ ಜನರ ಮೇಲೆ ಕನಿಷ್ಠ ಪರಿಣಾಮ ಬೀರುವಂತೆ ಸರ್ಕಾರ ನಿರಂತರ ಪ್ರಯತ್ನ ನಡೆಸುತ್ತಿದೆ ಎಂದು ತಿಳಿಸಿದರು. ಇದೇ ವೇಳೆ ಅವರು ಪೆಟ್ರೋಲ್, ಡೀಸೆಲ್ ಉಳಿತಾಯ, ಅಡಿಗೆ ಎಣ್ಣೆಯ ಮಿತ ಬಳಕೆ, ಸ್ವದೇಶಿ ಉತ್ಪನ್ನಗಳ ಬಳಕೆ ಸೇರಿದಂತೆ ತಮ್ಮ 7 ಮನವಿಗಳನ್ನು ಪುನರುಚ್ಚರಿಸಿದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ಸ್ಮರಿಸಿದ ಪ್ರಧಾನಿ, ಪಟೇಲರ ಸಂಕಲ್ಪದಿಂದ ಸೋಮನಾಥ ದೇವಾಲಯ ಪುನಶ್ಚೇತನಗೊಂಡು 75 ವರ್ಷ ಸಂದಿರುವುದನ್ನು ನೆನಪಿಸಿಕೊಂಡರು. ಇದೇ ವೇಳೆ ಪಾಟೀದಾರ್ ಸಮುದಾಯದ ಮುಖಂಡರು ಪ್ರಧಾನಿಯವರಿಗೆ ಸರ್ದಾರ್ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರು. ಸುಮಾರು 100

0: 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸರ್ದಾರ್ ಧಾಮ್ ಸಂಕೀರ್ಣ 2,000 ವಿದ್ಯಾರ್ಥಿಗಳಿಗೆ ವಸತಿ, ಇ ಲೈಬ್ರರಿ ಮತ್ತು ಸುಸಜ್ಜಿತ ಸಭಾಂಗಣಗಳನ್ನು ಹೊಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಇದೇ 15 ರಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ 5 ರಾಷ್ಟಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಭೇಟಿಯು ಯುರೋಪ್ ಮತ್ತು ಯುಎಇ ರಾಷ್ಟಗಳೊಂದಿಗೆ ಭಾರತದ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶ ಹೊಂದಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಯುಎಇ ತಲುಪಲಿರುವ ಪ್ರಧಾನಿಯವರು ಅಲ್ಲಿನ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಇಂಧನ ಸಹಕಾರ ಸೇರಿದಂತೆ ಪ್ರಾದೇಶಿಕ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ. ನಂತರ ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿ ರಾಜ ವಿಲಿಯಂ ಅಲೆಕ್ಸಾಂಡರ್ ಮತ್ತು ಪ್ರಧಾನಿ ರಾಬ್ ಜೆಟ್ಟೆನ್ ಅವರೊಂದಿಗೆ ರಕ್ಷಣೆ, ನಾವೀನ್ಯತೆ ಮತ್ತು ಹಸಿರು ಹೈಡ್ರೋಜನ್ ಕ್ಷೇತ್ರಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಇದೇ 17ರಂದು ಸ್ವೀಡನ್ಗೆ ಪ್ರಯಾಣಿಸಲಿರುವ ಪ್ರಧಾನಿ ಅಲ್ಲಿನ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ಪರಿಸರ ಸ್ನೇಹಿ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಮತ್ತು ಬಾಹ್ಯಾಕಾಶ ಸಂಶೋಧನೆಯ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಇದೇ 18ರಂದು ನಾರ್ವೆಯಲ್ಲಿ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ನಾರ್ವೆಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಪ್ರವಾಸದ ಅಂತಿಮ ಹಂತದಲ್ಲಿ ಇಟಲಿಗೆ ಭೇಟಿ ನೀಡಿ ಅಧ್ಯಕ್ಷ ಸರ್ಜಿಯೋ ಮಟ್ಟರೆಲ್ಲಾ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಉಭಯ ದೇಶಗಳ ಹಿತಾಸಕ್ತಿಯ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಬಿಜೆಪಿ ನಾಯಕ ಹಿಮಂತ ಬಿಸ್ವಾ ಸರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿಗೆ ಅಧಿಕಾರ ಸ್ವೀಕರಿಸಲಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ 4 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ 2ನೇ ಅವಧಿಗೆ ಆಯ್ಕೆಯಾಗಿರುವುದಾಗಿದೆ. ಹಿರಿಯ ಬಿಜೆಪಿ ನಾಯಕ ರಂಜಿತ್ ಕುಮಾರ್ ದಾಸ್ ಅವರು ವಿಧಾನಸಭಾ ಸ್ಪೀಕರ್ ಹುದ್ದೆಗೆ ಎನ್ಡಿಎ ಅಭ್ಯರ್ಥಿಯಾಗಲಿದ್ದಾರೆ. ಹಿಮಂತ ಬಿಸ್ವಾ ಸರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ್ ತೇಲಿ, ಅಜಂತ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಖಾನಾಪಾರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆಯಲಿರುವ ಈ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಮಿಜೋರಾಂ ಮುಖ್ಯಮಂತ್ರಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ಇತ್ತೀಚೆಗೆ ನಡೆದ 126 ಸದಸ್ಯ ಬಲದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟವು 2/3 ಬಹುಮತದೊಂದಿಗೆ ಭರ್ಜರಿ ಜಯ ದಾಖಲಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಜೊತೆಗಿನ ಕದನ ವಿರಾಮ ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿದ್ದು ಅದು ಕೇವಲ ಜೀವರಕ್ಷಕ ವ್ಯವಸ್ಥೆಯ ಮೇಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ತಿಂಗಳುಗಳಿಂದ ನಡೆಯುತ್ತಿರುವ ಯುದ್ಧವನ್ನು ಕೊನೆಗಾಣಿಸಲು ಇರಾನ್ ಕಳುಹಿಸಿದ್ದ ಶಾಂತಿ ಪ್ರಸ್ತಾವನೆಯನ್ನು ಸಂಪೂರ್ಣವಾಗಿ ಒಪ್ಪಲು ಸಾಧ್ಯವಿಲ್ಲ ಎಂದು ತಿರಸ್ಕರಿಸಿದ ಮರುದಿನವೇ ಅಧ್ಯಕ್ಷ ಟ್ರಂಪ್ ಈ ಹೇಳಿಕೆ ನೀಡಿದ್ದಾರೆ. ಶ್ವೇತಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇರಾನ್ ಪ್ರತಿನಿಧಿಗಳು ಕಳುಹಿಸಿರುವ ಆ ಪ್ರಸ್ತಾವನೆಯನ್ನು ಓದಿದ ನಂತರ ಕದನ ವಿರಾಮ ಅತ್ಯಂತ ದುರ್ಬಲವಾಗಿದೆ ಎಂಬುದು ಸ್ಪಷ್ಟವಾಗಿದೆ ಎಂದು ತಿಳಿಸಿದ್ದಾರೆ. ಫೆಬ್ರವರಿ 28ರಂದು ಆರಂಭವಾದ ಈ ಯುದ್ಧದಿಂದಾಗಿ ಜಾಗತಿಕ ತೈಲ ಪೂರೈಕೆಯ ಪ್ರಮುಖ ಸಮುದ್ರ ಮಾರ್ಗವು ಸ್ಥಗಿತಗೊಂಡಿದ್ದು ಹಲವಾರು ದೇಶಗಳಲ್ಲಿ ಇಂಧನ ಕೊರತೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಇರಾನ್ ಕಳುಹಿಸಿದ್ದ ಪ್ರಸ್ತಾವನೆಯು ಯುದ್ಧದ ಅಂತ್ಯಕ್ಕೆ ದಾರಿಯಾಗಬಹುದು ಎಂಬ ನಿರೀಕ್ಷೆ ಇತ್ತಾದರೂ ಅಧ್ಯಕ್ಷ ಟ್ರಂಪ್ ಅದನ್ನು ಸಂಪೂರ್ಣ ಅಸ್ವೀಕಾರಾರ್ಹ ಎಂದು ತಳ್ಳಿಹಾಕಿದ್ದಾರೆ. ದಕ್ಷಿಣ ದಮ್ದಮ್ ಮುನಿಸಿಪಾಲ್ಟಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರದ ಮಾಜಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸಚಿವ ಸುಜಿತ್ ಬಸು ಅವರನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೋಲ್ಕತ್ತಾದಲ್ಲಿ ಬಂಧಿಸಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಬಸು ಅವರು ಆರ್ಥಿಕ ಲಾಭದ ಬದಲಾಗಿ

0: ಸುಮಾರು 150 ಅಭ್ಯರ್ಥಿಗಳನ್ನು ವಿವಿಧ ಹುದ್ದೆಗಳಿಗೆ ಶಿಫಾರಸು ಮಾಡಿದ್ದಾರೆ ಎಂದು ಇಡಿ ಅಧಿಕಾರಿಗಳು ಆರೋಪಿಸಿದ್ದಾರೆ. ನಗರಸಭೆಯ ಕೆಲಸ ಕೊಡಿಸಿದ ಪ್ರತಿಯಾಗಿ ಅವರು ಪಡೆದಿರುವ ಅಕ್ರಮ ಹಣದಿಂದ ಫ್ಲಾಟ್ಗಳನ್ನು ಖರೀದಿಸಿರುವುದು ತನಿಖೆಯ ವೇಳೆ ಪತ್ತೆಯಾಗಿದೆ ಎಂದು ಇಡಿ ತಿಳಿಸಿದೆ. ಅಲ್ಲದೆ ಅವರ ನಿಯಂತ್ರಣದಲ್ಲಿರುವ ಬ್ಯಾಂಕ್ ಖಾತೆಗಳಲ್ಲಿ ಭಾರೀ ಪ್ರಮಾಣದ ನಗದು ಜಮೆಯಾಗಿರುವುದನ್ನು ಅಧಿಕಾರಿಗಳು ಗುರುತಿಸಿದ್ದಾರೆ. ಸುಜಿತ್ ಬಸು ಅವರನ್ನು ಇಂದು ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ಮೂಲಗಳು ತಿಳಿಸಿವೆ. ಭಾರತದ ಆಹಾರ ದಾಸ್ತಾನು ಹೇರಳವಾಗಿದೆ ಮತ್ತು ದೇಶದಲ್ಲಿ ಯಾವುದೇ ಆಹಾರದ ಕೊರತೆ ಇಲ್ಲ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರೊಂದಿಗೆ ಕೃಷಿ ಪರಿವರ್ತನೆ ಮೂಲಕ ಆರೋಗ್ಯಕ್ಕಾಗಿ ವಿಜ್ಞಾನ ಶ್ರೇಷ್ಠತೆ ಉಪಕ್ರಮವನ್ನು ಜಂಟಿಯಾಗಿ ಉದ್ಘಾಟಿಸಿ ಅವರು ಮಾತನಾಡಿದರು. ಸಚಿವರು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಜಂಟಿಯಾಗಿ ಪ್ರಾರಂಭಿಸಿದ ಈ ಉಪಕ್ರಮವು ಜನರ ಆರೋಗ್ಯಕರ ಜೀವನ ಶೈಲಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸೆಹತ್ ಮಿಷನ್ ಉತ್ಪಾದಿಸುವ ಆಹಾರವು ಜನಸಂಖ್ಯೆಯ ಆರೋಗ್ಯ ಅಗತ್ಯಗಳಿಗೆ ಅನುಗುಣವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಮಾತನಾಡಿ, ಈ ಉಪಕ್ರಮವು ಆರೋಗ್ಯ ಕ್ಷೇತ್ರದಲ್ಲಿ ಸರ್ಕಾರದ ಪೂರ್ವಭಾವಿ ತಡೆಗಟ್ಟುವ ಮತ್ತು ಸಮಗ್ರ ವಿಧಾನವನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಿದರು. ಆರಂಭಿಕ ರೋಗ ನಿರ್ಣಯ ಮತ್ತು ನಿರಂತರ ಆರೈಕೆಯ ಮೇಲೆ ಹೆಚ್ಚಿನ ಗಮನ ವಹಿಸಲಾಗಿದೆ. ಪೌಷ್ಟಿಕಾಂಶದ ಫಲಿತಾಂಶಗಳನ್ನು ಸುಧಾರಿಸಲು ಮತ್ತು ಸಾರ್ವಜನಿಕರ ಆರೋಗ್ಯವನ್ನು ಬಲಪಡಿಸಲು ದೃಢವಾದ ಪುರಾವೆ ಆಧಾರಿತ ಪರಿಹಾರಗಳನ್ನು ಉತ್ಪಾದಿಸುವ ಗುರಿಯನ್ನು ಹಾಗೂ ರಾಷ್ಟೀಯ ಮಹತ್ವದ 5 ಆದ್ಯತೆಯ ಕ್ಷೇತ್ರಗಳ ಮೇಲೆ ಈ ಮಿಷನ್ ಕೇಂದ್ರೀಕೃತವಾಗಿದೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ನಿನ್ನೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ದೋಹ್ರಿಘಾಟ್ ಔರ್ನಿಹಾರ್ ಪ್ಯಾಸೆಂಜರ್ ರೈಲಿಗೆ ಹಸಿರು ನಿಶಾನೆ ತೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಹೊಸ ರೈಲು ಸೇವೆಯು ಮೌ ಮತ್ತು ಘಾಜಿಪುರ ಜಿಲ್ಲೆಗಳಲ್ಲಿ ಪ್ರಯಾಣಿಕರಿಗೆ ಕೈಗೆಟುಕುವ ಸುರಕ್ಷಿತ ಮತ್ತು ಆರಾಮದಾಯಕ ಸಂಪರ್ಕವನ್ನು ಒದಗಿಸುತ್ತದೆ. ರೈಲನ್ನು ಶೀಘ್ರದಲ್ಲೇ ವಾರಣಾಸಿಯವರಿಗೆ ವಿಸ್ತರಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಉತ್ತರ ಪ್ರದೇಶದಲ್ಲಿ ಪ್ರಗತಿಯಲ್ಲಿರುವ ಪ್ರಮುಖ ರೈಲ್ವೆ ಮೂಲಸೌಕರ್ಯ ಯೋಜನೆಗಳನ್ನು ಸಚಿವರು ವಿವರಿಸಿದರು. ಗಂಗಾನದಿಯ ದಕ್ಷಿಣಕ್ಕೆ ಪ್ರಯಾಗ್ರಾಜ್ ಕಾನ್ಪುರ್ ಆಗ್ರಾ ದೆಹಲಿ ಮಾರ್ಗದಲ್ಲಿ ಪ್ರಮುಖ 4 ಮಾರ್ಗದ ಕಾರಿಡಾರ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಅವರು ಹೇಳಿದರು. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 3 ವಿಕೆಟ್ಗಳ ಜಯ ದಾಖಲಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 210 ರನ್ ಗಳಿಸಿತು. ಪ್ರತಿಯಾಗಿ 211 ರನ್ಗಳ ಗುರಿ ಬೆನ್ನತ್ತಿದ್ದ ಡೆಲ್ಲಿ ತಂಡ 19 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 216 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಸಂಪನ್ಮೂಲಗಳ ಸಂರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಶ್ಚಿಮ ಏಷ್ಯಾ ಸಂಘರ್ಷ ದಶಕದ ಅತಿದೊಡ್ಡ ಬಿಕ್ಕಟ್ಟೆಂದು ಬಣ್ಣನೆ. ಇದೇ 15ರಿಂದ ಪಂಚರಾಷ್ಟ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಇಂದು ಹಿಮಂತ ಬಿಸ್ವಾ ಶರ್ಮಾ ಪ್ರಮಾಣವಚನ ಸ್ವೀಕಾರ. ಅಮೆರಿಕ ಇರಾನ್ ಕದನ ವಿರಾಮ ಪರಿಸ್ಥಿತಿ ಅತ್ಯಂತ ದುರ್ಬಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 3 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಇಂದು ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:45. ಕೇಳೋಣ ಚಿತ್ರಗೀತೆಗಳನ್ನು. ಆರಂಭದಲ್ಲಿ ಧರ್ಮಸೆರೆ ಚಿತ್ರದ ಗೀತೆ, ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಯುಗಳ ಸ್ವರಗಳಲ್ಲಿ. ವಿಜಯ ನರಸಿಂಹ ಇವರ ಗೀತರಚನೆಗೆ ಸಂಗೀತ ನೀಡಿರುವವರು ಉಪೇಂದ್ರ ಕುಮಾರ್.

ಈಗ ಕೇಳಿ ಅಮೃತ ಘಳಿಗೆ ಚಿತ್ರದ ಗೀತೆಯನ್ನ. ಕೇಳಿ ಬರುವ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಆರ್ ಛಾಯಾ ಇವರದು. ಸಂಗೀತ ವಿಜಯ ಭಾಸ್ಕರ್, ಸಾಹಿತ್ಯ ವಿಜಯ ನಾರಸಿಂಹ.

ಈಗ ಕೇಳಿ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಇವರ ಇವುಗಳ ಸ್ವರಗಳಲ್ಲಿ, ಸಂಗೀತ ಎಂ ರಂಗರಾವ್, ಗೀತರಚನೆ ಆರ್ ಎನ್ ಜಿ ಗೋಪಾಲ್.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 8 ಗಂಟೆ. ಮೊದಲಿಗೆ ಸಮಾಚಾರ ಪ್ರಭಾತ್ ಹಾಗೂ 8:15 ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ.

0: in various parts of the state during this period. And now for a look at today's newspapers, it's over to V.C. Pramod.
1: Thank you, Abhishek. The Somnath Amrit Mahotsav is at the sacred Somnath Temple in Gir Somnath, Gujarat, finds prominent mention in most of the dailies this morning. The statesman, quoting Prime Minister Narendra Modi, says, Somnath Temple stands as beacon of unwavering faith, while the pioneer quotes him as saying, no power can bend India. Prime Minister Modi salutes scientists on National Technology Day, highlights push for self-reliant India, reports the statesman. Second day, Prime Minister makes austerity push, invokes COVID-era habits, leads the Indian Express. The Pioneer, in its editorial piece, says, rising crime against senior citizens. The paper elaborates that as India moves steadily towards becoming an aging nation, ensuring safety, dignity and emotional security for senior citizens must become a national priority. India, at present, is a young nation, but it is aging rapidly. By 2050, the country will have a significant elderly population. As the country progresses and new technologies emerge, they also have a downside. They are alienating a large section of society, senior citizens who find it difficult to cope with evolving technology and changing time. Suvendu government begins to implement key pledges, notice the Asian Age. New Delhi, all set for first summit of International Big Cat Alliance in June, writes the Economic Times. And finally, the Beatles' first official London museum, called the Beatles at 3 Savile Row, is set to open next year in the Mayfair building, where the band recorded its final album and played its last gig, reports the Hindustan Times. And with that, it's back to you, Abhishek.
0: Thank you, Pramod. And now, before we end the bulletin, the headlines once again. Prime Minister Narendra Modi urges people to save fuel and reduce use of foreign products and bid to save forex amid West Asia crisis. Senior BJP leader Himanta Biswa Sarma to be sworn in as Chief Minister of Assam in Guwahati today. Four ministers, two from BJP and one each from AGP and BPF, to also take oath. EDRS former West Bengal Minister Sujit Basu in connection with South Domdom municipality recruitment scam. Prime Minister Narendra Modi to be on a six-day visit to UAE, Netherlands, Sweden, Norway and Italy beginning Friday. US President Donald Trump says ceasefire with Iran is at its weakest and on massive life support. And Bangladesh forms committee to probe reason behind national cricket team's withdrawal from ICC Men's T20 World Cup in India. And with that, we end the morning news. Have a nice day.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 8:30. ಈಗ ಕೇಳೋಣ ಕಾರ್ಯಕ್ರಮ. ಸಾಹಿತ್ಯ ಜೀವನ ಅನುಭವಗಳ ವೈದ್ಯ ಡಾಕ್ಟರ್ ರವಿರಾಜೇಶ್ವರ್ ಅವರೊಡನೆ ಮಾತುಕತೆ. ಇವರೊಂದಿಗೆ ವೆಂಕಟೇಶ್ ಬೇವಿನ ಬೆಂಚಿ.
3: ಪ್ರಿಯ ಕೇಳುಗರೆ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ವೈದ್ಯರು, ಜೊತೆಗೆ IMA ಬ್ಲಡ್ ಬ್ಯಾಂಕ್ನ ಮೆಡಿಕಲ್ ಆಫೀಸರ್ ಆಗಿದ್ದಾರೆ, ಜೊತೆಗೆ ಕುಟುಂಬ ವೈದ್ಯರು. ಅಷ್ಟೇ ಅಲ್ಲ, ಸಾಹಿತ್ಯದಲ್ಲಿ ತಮ್ಮದೇ ಆದಂಥ ಹೆಸರನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ರವಿರಾಜೇಶ್ವರ್ ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಪರಿಚಯವನ್ನು ಮಾಡಿಕೊಡ್ತಾರೆ. ಅಷ್ಟೇ ಅಲ್ಲ, ಸಾಹಿತ್ಯ ಮತ್ತು ವೈದ್ಯಕೀಯ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ತಮ್ಮ ಹೆಜ್ಜೆ ಗುರುತುಗಳು ಹೇಗಿದ್ದವು ಅನ್ನೋದನ್ನು ಕುರಿತು ಕೂಡ ಮಾತಾಡ್ತಾರೆ. ಹಾಗಾಗಿ ಅವರನ್ನು ಪ್ರಾರಂಭದಲ್ಲಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
4: ನಮಸ್ಕಾರ ಸರ್.
3: ಸರ್, ಈಗ ಮೊದಲ ಪ್ರಶ್ನೆ ಏನಂದ್ರೆ, ಬರಹಗಾರನಿಗೆ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಬಾಲ್ಯ ಮತ್ತು ತಾರುಣ್ಯದ ದಿನಗಳು ತುಂಬಾ ಮುಖ್ಯ ಒಂದು ಸರಕು ಬಂಡವಾಳ. ಹಾಗಾಗಿ ನಮ್ಮ ಕೇಳಿದ್ರೆ ನಿಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ಮನಬಿಚ್ಚಿ ಮಾತಾಡ್ಬೇಕಂತ ಕೇಳ್ಕೊಳ್ತೇನೆ.
4: ನನ್ನ ವ್ಯಕ್ತಿತ್ವವನ್ನು ರೂಪಿಸಿದ್ದು ನನ್ನ ಬಾಲ್ಯ ಅನ್ಕೊಳ್ತೇನೆ.
3: ಎಸ್,
4: ನನ್ನ ತಂದೆಯವರು ಶಿಕ್ಷಕರಾಗಿದ್ದರು. ಅವರು ಮತ್ತು ಅವರ ಸಹೋದ್ಯೋಗಿಗಳು ಹಳ್ಳಿಯಲ್ಲಿದ್ದವರು, ಅಲ್ಲಿ ಸಿರಿವಾರದ ಹಳ್ಳಿಯಲ್ಲಿದ್ದವರು ಅವರು. ಅಲ್ಲಿ ನಾನು ನನ್ನ ಬಾಲ್ಯವನ್ನು ಕಳೆದೆ. ಅಲ್ಲಿ ಸಾಹಿತ್ಯಿಕ ವಾತಾವರಣ ಇತ್ತು. ನನ್ನ ತಂದೆಯವರು ಮಾತಾಡಬೇಕಾದ್ರೆ ಸಾಯಂಕಾಲ ಅಲ್ಲಿ ವಾಕಿಂಗ್ ಹೋಗಬೇಕಾದ್ರೆ ಅವರೆಲ್ಲ ಅಲ್ಲಿ ಅವರ ಸಹೋದ್ಯೋಗಿಗಳ ಜೊತೆಗೆ ಸಾಹಿತ್ಯದ ಬಗ್ಗೆ ಮಾತನಾಡ್ತಿದ್ರು ಅವರು. ಹೀಗೆ ನನಗೆ ಸಾಹಿತ್ಯದ ಒಂದು ಸ್ವಲ್ಪ ಆಸಕ್ತಿ ಅಲ್ಲಿಂದ ಶುರುವಾಯಿತು ಅನ್ನಿಸ್ತದೆ ನನಗೆ. ಅದಾದ ನಂತರ ನಾನು ಚಿಕ್ಕಂದಿನಿಂದಲೇ ಯಾವ ಪುಸ್ತಕ ಸಿಕ್ಕಿದ್ರೂ ಓದ್ತಾ ಇದ್ದೆ ನಾನು. ಹೀಗಾಗಿ ನಾನು ಜೈಮಿನಿ ಭಾರತವನ್ನು ನಾನು 4ನೇ ಕ್ಲಾಸ್ನಲ್ಲಿ ಇದ್ದಾಗಲೇ ಓದಿ ಮುಗಿಸಿದ್ದೆ. ಶಾಲೆಯ ಲೈಬ್ರರಿಯಲ್ಲಿ ಇದ್ದ ಎಲ್ಲ ಪುಸ್ತಕಗಳನ್ನೂ ನಾನು 5ನೇ ಕ್ಲಾಸಿಗೆ ಬರೋದರಲ್ಲೇ ಮುಗಿಸಿಬಿಟ್ಟೆ, ಸಣ್ಣ ಸಣ್ಣ ಕಥೆಗಳ ಪುಸ್ತಕ. ಹೀಗೆ ಸಾಹಿತ್ಯಿಕ ಪ್ರೇರಣೆ ನನಗೆ ಚಿಕ್ಕಂದಿನಲ್ಲೇ ಶುರುವಾಯಿತು.

0: ಆ ಹಳ್ಳಿಯಲ್ಲಿ ವಾತಾವರಣ ಹೀಗಿತ್ತು ಅಂತಂದ್ರೆ ಆಗ್ತಾನೆ. 1955-60 ಇದರಲ್ಲಿ ಧರ್ಮದ ಬಗ್ಗೆ, ರಾಜಕೀಯದ ಬಗ್ಗೆ ಹಳ್ಳಿಗಳಲ್ಲಿ ಮಾತಾಡ್ತಿದ್ರು. ಅವನ್ನ ಕೇಳಿದೆ. ಮತ್ತು ಒಳ್ಳೆಯ ಶಿಕ್ಷಕರ ಪ್ರಭಾವದಿಂದ ಈ ದಿನ ನನ್ನ ಕನ್ನಡ ಅಥವಾ ಚೆನ್ನಾಗಿದೆ ನನ್ನ ಕನ್ನಡ ಅಂತಂದ್ರೆ ಅದಕ್ಕೆ ಕನ್ನಡ ಶಿಕ್ಷಕರೇ ಕಾರಣ. ಯಾವುದೇ ವಿಷಯದಲ್ಲಿ ನಿಮಗೆ ಆಸಕ್ತಿ ಹುಟ್ಟಿಸುವಂತೆ ಮಾಡಿದರೆ, ಯಾವುದೇ ವಿಷಯವಾಗಲಿ, ಚಿಕ್ಕದಿನಲ್ಲಿ ನಿಮಗೆ ಒಳ್ಳೆಯ ಶಿಕ್ಷಕರು ಸಿಕ್ಕರೆ ನಿಮ್ಮ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ, ಅದರಿಂದ ರೂಪುಗೊಳ್ಳುತ್ತದೆ, ಮುಂದೆ ಹೋಗ್ತದೆ.
1: ಒಳ್ಳೆ ಶಿಕ್ಷಕ ಸಿಕ್ಕಾಗ ರೂಪುಗೊಳ್ಳುತ್ತದೆ, ನೀವು ಒಂದು ಉದಾಹರಣೆ ನಿಜವಾಗ್ಲೂ. ಸರ್, ಈಗ ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ತಮ್ಮನ್ನು ಪ್ರಭಾವಿಸಿದ ವ್ಯಕ್ತಿಗಳು
0: ನನ್ನನ್ನು ಬಹಳವಾಗಿ ಪ್ರಭಾವಿಸಿದ ವ್ಯಕ್ತಿ ಅಂತಂದ್ರೆ ಬುದ್ಧ, ಬಸವ, ಅಂಬೇಡ್ಕರ್. ಒಂದು ರೀತಿಯಲ್ಲಿ ಹೇಳಬೇಕಂತಂದ್ರೆ ಅವರು ಸಾಧಿಸಿದ್ದು ಒಬ್ಬ ಮನುಷ್ಯ ಮಾತ್ರನಿಗೆ ಸಾಧ್ಯವೋ ಎನ್ನುವಷ್ಟರ ಮಟ್ಟಿಗೆ. ಬುದ್ಧನ ಬಗ್ಗೆ ಹೇಳಬೇಕಾದ್ರೆ ಅದು 6ನೇ ಶತಮಾನದಲ್ಲಿ ಎಲ್ಲ ಕತ್ತಲ ನಾಡು ಅನ್ನುವಂತಹ ಪರಿಸ್ಥಿತಿಯಲ್ಲಿ ಜನರನ್ನ ತೊತ್ತುಗಳಂತೆ ಮಾಡಿಸಿದಂತ ಪರಿಸ್ಥಿತಿ ಅಲ್ಲಿ ಆ ರಾಜನ ಮಗನಾಗಿ ಹುಟ್ಟಿ ಆತ ಎಲ್ಲವನ್ನೂ ತೊರೆದು ಸತ್ಯವನ್ನು ಕಂಡಿಡ್ಲಿಕ್ಕೆ ಹೋಗಿ ಆತ ತನ್ನ ಸತ್ಯವನ್ನು ತನ್ನಷ್ಟಕ್ಕೆ ನಿಲ್ಲಿಸಲಿಲ್ಲ. ಆತ ಅವರು ಕೆಲವರು ಅದನ್ನ ಜನರಿಗೆ ಹಂಚಬೇಕು ಅಂತ ಮತ್ತೆ ಪ್ರಾಪಂಚಕ್ಕೆ ಬಂದ. ಆತ ಸುಮಾರು 80 ವರ್ಷಕ್ಕಿಂತಲೂ ಮೇಲ್ಪಟ್ಟು ಆತ ಪ್ರವಚನಗಳನ್ನು ಮಾಡಿದ. ನಿಲ್ಲದೆ ಆತ ಒಂದು ದಿನವೂ ನಿಲ್ಲಿಸದಂತೆ ಪ್ರವಚನಗಳನ್ನು ಮಾಡಿದ. ಇಡೀ
1: ಎಲ್ಲ ಜನರ
0: ಇದು ಮಾಡಿದ. ಆತ ಅಲ್ಲಿಂದ ಆತನಿಂದ ಪ್ರಭಾವಿತವಾದ ರಾಜರು ಇದ್ರು. ಅದರಲ್ಲಿ ಅವರನ್ನು ಪ್ರಶ್ನೆ ಕೇಳುವವರು ಮತ್ತೆ ಆಗಿನ ಕಾಲದ ಪಂಡಿತರು ಬಂದು ಆತನ ಪ್ರಶ್ನೆ ಕೇಳಿದ್ರು. ಅದಕ್ಕೆಲ್ಲ ಸರಿಯಾದ ಉತ್ತರವನ್ನು ಕೊಟ್ಟು ಆತ ತನ್ನ ಶಿಷ್ಯನಾಗಿ ಆತನಲ್ಲಿ ಹೋದವರೆಲ್ಲ ಆತನನ್ನು ಪ್ರಶ್ನಿಸಿ ಆತನನ್ನು ಕೀಳಾಗಿಸಬೇಕೆಂದು ಹೋದವರೆಲ್ಲ ಆತನ ಶಿಷ್ಯರಾಗಿ ಪರಿವರ್ತನೆ ಆದರು. ಬುದ್ಧಂದು ಅದ್ಭುತ ಕೆಲಸ. ಅಲ್ಲಿಂದ ಆತ ಮೊದಲನೇ ಸಲ ಕರುಣೆಯ ಬಗ್ಗೆ ಹೇಳ್ತಾನೆ. ಕರುಣೆ, ದಯೆ ಅವುಗಳನ್ನ ಮೊದಲನೇ ಸಲ ತಿಳಿಸಿದ್ದು ಮನುಷ್ಯ ಮನುಷ್ಯರಲ್ಲಿ ಮಾತ್ರ ಅಲ್ಲ, ಮೈತ್ರಿ ಅಂತ ಕರೀತಾರೆ ಇಡೀ ಜಗತ್ತಿನ ಎಲ್ಲ ಪ್ರಾಣಿಗಳಲ್ಲೂ ನೀವು ಮೈತ್ರಿಯಿಂದ ಇರಬೇಕು ಅಂತ ಹೇಳ್ತಾನೆ. ಕರುಣೆ, ಶೀಲ, ಎಲ್ಲಿ ಕರುಣೆ ಇಲ್ಲವೋ ಅಲ್ಲಿ ನಿಮ್ಮ ಧರ್ಮ ವ್ಯರ್ಥ ಅಂತ ಹೇಳ್ತಾನೆ. ಅಂತ ಶೀಲ, ಒಬ್ಬ ಮನುಷ್ಯನಿಗೆ ಶೀಲ ಸಂಯಮ ಇರಲಿಲ್ಲ ಏನು ಉಪಯೋಗ ಇಲ್ಲ ಅಂತ ಹೇಳ್ತಾನೆ. ಹೀಗೆ ಆತ ಪವಾಡ ಮಾಡದೆಯೇ ಪವಾಡ ಮಾಡಿದ ವ್ಯಕ್ತಿ ಬುದ್ಧ. ನನ್ನ ಕೇಳಿದರೆ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ಸುಪ್ರಿಯ, ಇಡೀ ಶ್ರಾವಸ್ತಿ ನಗರದಲ್ಲಿ ಬರಗಾಲ ಬಿದ್ದಿರ್ತದೆ. ಬರಗಾಲ ಬಿದ್ದಾಗ ಬುದ್ಧನೆಲ್ಲ ಎಲ್ಲರೂ ಬರ್ತಾರೆ, ಮೋಡದ ಒಂದು ತುಣುಕು ಇಲ್ಲ, ನಮಗೆ ಮಳೆ ಬರ್ತಾ ಇಲ್ಲ, ಬರಗಾಲ ಆಗಿದೆ ಅಂತ ಕೇಳಲಿಕ್ಕೆ ಬಂದರೆ ಆತ ಮಳೆ ಸುರಿಸಬಹುದು ಅನ್ನ ಇದರಿಂದ ಬರ್ತಾರೆ ಆತನಲ್ಲಿ ಎಲ್ಲದಕ್ಕೂ ಶಕ್ತ ಅಂತ. ಆತ ಹೇಳ್ತಾನೆ, ನಿಮ್ಮಲ್ಲಿ ಯಾರು ಅವ್ರನ್ನ ಆದುಕೊಳ್ಳಕ್ಕೆ ಯಾರು ಇಲ್ಲ ನಿಮ್ಮ ಕಡೆ ಅಂತ ಕೇಳ್ತಾನೆ. ಆತ ಎಲ್ಲ ಶ್ರೀಮಂತರು ಸೇರಿರ್ತಾರೆ ಅಲ್ಲಿ, ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ತಾರೆ, ಯಾರಿಗೆ ಸಾಧ್ಯ ಇಷ್ಟೊಂದು ಜನಕ್ಕೆ ಬರಗಾಲ ದಾಟೋವರಿಗೆ ನಾವು ಆಹಾರ ಕೊಡೋದು ಅಂತ. ಹಿಂದೆ ಕುಳಿತಿದ್ದ ಒಂದು ಧ್ವನಿ ಹೇಳ್ತಂತೆ, ಹೆಣ್ಣು ಧ್ವನಿ, ನಾನು ನಿಮ್ಮ ಅನುಗ್ರಹವಿದ್ದರೆ ಸಾಧಿಸ್ತೇನೆ ಅಂತ ಹೇಳಿದ್ರಂತೆ. ಆಕೆಯನ್ನ ನೋಡ್ತಾರೆ, ಆಕೆ ಭಿಕ್ಷಾದಾಸ ಅನ್ನೋನು ಮಗಳ, ಆಕೆ ಸುಪ್ರಿಯ ಭಿಕ್ಷೆ ಬೇಡೋನ್ ಮಗಳು. ಆಕೆನ ಕೇಳಿದ್ರೆ ಬುದ್ಧ ಹೇಳ್ತಾನೆ, ನಿಮ್ಮ ಅನುಗ್ರಹ ಹೊಂದಿರಲಿ, ಎಲ್ಲರ ಮನೆಯಿಂದಲೂ ಮುಷ್ಟಿ ಮುಷ್ಟಿ ಅನ್ನ ತೆಗೆದುಕೊಂಡು ನಾನು ಕೊಡ್ತೇನೆ ಅಂತ ಹೇಳ್ತಾಳೆ. ಅವ್ರಿಗೆ ಸಾಕಾಗ್ತದೆ. ಆ ಪವಾಡ ಎಂದರೆ ದೇಶದಲ್ಲಿ ಬರಗಾಲದಿಂದ ಸತ್ತವರಿಲ್ಲ, ಹಸಿವಿನಿಂದ ಸತ್ತವರಿಲ್ಲ. ಇದನ್ನ ಪವಾಡ ಮಾಡದೆಯೇ ಪವಾಡ ಮಾಡಿದ ಬುದ್ಧ.
1: ನಾವು ಎಷ್ಟೋ ಉದಾಹರಣೆಗಳು ತಗೋತೀವಿ, ಮುಂದಿಟ್ಟುಕೊಂಡು ಬೇರೆ ಬೇರೆ ದೈವಗಳನ್ನು ಮುಂದೆ ಪವಾಡಗಳು ಮಾಡಿದರು, ಮಹಾಪುರುಷರು ಪವಾಡಗಳು ಮಾಡಿದರು, ಯೋಗಿಗಳು ಪವಾಡಗಳು ಮಾಡಿದರು ಅಂತ ನಾನು ಕೇಳ್ತೀನಿ. ಆದರೆ ಬುದ್ಧ ಯಾವುದೋ ಪವಾಡ ಮಾಡದೆ ಪವಾಡ ಮಾಡಿದ.
0: ಆತ ಮಾಡಿದ್ದು ಅಂಗುಲಿಮಾಲ್ನ ಇದು ಮಾಡಿದ್ದು, ಪರಿವರ್ತನೆ ಮಾಡಿದ್ದು. ಆತ ಹೇಳಿದ ಉದಾಹರಣೆಗಳು ಅವರಿಗೆ, ನಾನು ನಿಮಗೆ ಹೇಳಬೇಕಾದದ್ದು ಏನೂ ಇಲ್ಲ. ಕೊನೆಗಾಲದಲ್ಲಿ ಆತ ಆನಂದ ಆತನ ಕೇಳಿದಾಗ, ಕೊನೆಗಾಲದಲ್ಲಿ ಕೇಳಿದಾಗ ಆತ ಅಳ್ತಿರ್ತಾನೆ, ಯಾಕೆ ಅಳ್ತೀಯ, ನಾನು ನನ್ನ ಧರ್ಮವನ್ನು ನಿಮಗೆ ಬಿಟ್ಟು ಹೋಗ್ತಿದ್ದೇನೆ ಅಂತ ಹೇಳ್ತಾನೆ. ಅವು ನಿಮ್ಮ ಜೊತೆಗಿರ್ತವೆ ಅಂತ ಹೇಳ್ತಾನೆ. ಆನಂದಗೆ ಆತ ಹೇಳ್ತಾನೆ, ನಾನು ಇರೋವರಿಗೆ ಅಲ್ಲ, ನಿಮಗೆ ನೀವೇ ಬೆಳಕಾಗಬೇಕು ಅಂತಾನೆ. ಯಾರಾದ್ರೂ ಹೇಳಿದ್ರೆ ಆಶ್ಚರ್ಯ ನನಗೆ.
1: ಆನಂದ ಹೇಳ್ತಾನೆ, ನಿಮ್ಮ ನಂತರ ಯಾರು
0: ಅಂತ ಕೇಳಿದಾಗ, ನಿಮಗೆ ನೀವೇ ಬೆಳಕು, ಅಪ್ಪೋ ದೀಪೋ ಭವ ಅಂತಾನೆ. ಅದು ಹೇಳ್ತಾನೆ, ನಾನು ಒಂದು ಮೈಲುಗಲ್ಲು, ನಿಮಗೆ ದಾರಿ ತೋರಿಸ್ತೇನೆ, ಅದರಲ್ಲಿ ನಡೆಯುವಂಥವ್ರು ನೀವೇ.

0: ಮಾತ್ರ ತೋರಿಸ್ತೇನೆ,
1: ದಾರಿ ತೋರಿಸುವ ಮೈಲುಗಲ್ಲು ನಾನು ಅಂತಾನೆ. ದೇವರ ಇಲ್ಲದೆ ಒಂದು ಧರ್ಮವನ್ನು ಕೊಟ್ಟ. ಆನಂತರ ಪುನರ್ಜನ್ಮದ ಆಶೆ, ಮುಂದಿನ ಜನ್ಮದಲ್ಲಿ ಈಗ ನನಗೆ ಸ್ವರ್ಗ ಸಿಗ್ತದೆ, ಅದಕ್ಕೆ ಚೆನ್ನಾಗಿರಬೇಕು, ಅದನ್ನು ತಿರಸ್ಕರಿಸಿದಂಥ ಬುದ್ಧ. ಇವೆಲ್ಲವುಗಳನ್ನು ಬಿಟ್ಟು ಜನರಲ್ಲಿ ಒಂದು ಕ್ರಾಂತಿ ತಂದಿಲ್ಲ, ಮೌನ ಕ್ರಾಂತಿ. ಅವರು ಒಳ್ಳೆಯವರಾಗಿ ಯಾಕಿರಬೇಕು ಅಂಥೇಳಿ, ಒಬ್ಬ ಮನುಷ್ಯ ಇನ್ನೊಬ್ಬನಿಗೆ ಹೊಣೆಯಾಗ್ತಾನೆ ಅಂತ ಹೇಳ್ತಾರೆ ಅವರು ಬುದ್ಧ. ನೀನು ನಿನ್ನ ಪಕ್ಕದವನಿಗೆ ಹೊಣೆ ನೀನು ಅಂತ ಹೇಳ್ತಾರೆ. ಇದು ಆಗಿನವರಿಗೆ ಕೇಳದಂತ ಇವುಗಳನ್ನ ಹೇಳ್ತಾನೆ ಅಂತ ಬುದ್ಧ. ನನಗೆ ಅನಿಸ್ತದೆ ಅದು ಆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ. 12ನೇ ಶತಮಾನದವರೆಗೆ ಮತ್ತೇನೂ ಇಲ್ಲ,
0: ಮತ್ತೆ ಕತ್ತಲು
1: ಕತ್ತಲು. ಅಲ್ಲಿ ನಾವು ನೋಡಿದರೆ ನಮಗೆ ಬುದ್ಧ ಸಿಕ್ಕಿದ್ದೇ 18-19ನೇ ಶತಮಾನದಲ್ಲಿ. ಸರ್ ಕನ್ನಿಂಗ್ಯಾಮದವರು ಹುಡುಕೊಡ್ತಾರೆ ನಮ್ಗೆ, ಪರದೇಶಿಯವರು ಬಂದು ನಮ್ಮನ್ನು ಬುದ್ಧನ ಹುಡುಕೊಡ್ಬೇಕಾಗ್ತದೆ, ಸಾರನಾಥನ್ನು ಹುಡುಕೊಡ್ತಾರೆ. ಅದು ನಮ್ಮ ದುರ್ದೈವ ಅಂತ. ಏನು ಇಲ್ಲಿ ಇದ್ದೇ ಇಲ್ಲವೇನೋ ಅನ್ನಂಗೆ ಬುದ್ಧನ ನಾಶ ಮಾಡಿಬಿಡ್ತಾರೆ, ಬುದ್ಧನ ಬುದ್ಧನ ತತ್ವಗಳ ಇರಲೇ ಇಲ್ಲ ಏನೋ ಹಾಗೆ ಅಂತ ಮಾಡಿಬಿಡ್ತಾರೆ.
0: ಅಂದ್ರೆ ಈ ದೇಶಕ್ಕೆ ಜಗತ್ತಿನಲ್ಲಿ ಪ್ರಥಮ ಬಾರಿಗೆ ವೈಚಾರಿಕ ಪ್ರಜ್ಞೆ, ವೈಚಾರಿಕ ಧರ್ಮವನ್ನು ಕೊಟ್ಟಂತವರು ಬುದ್ಧ ಅಂತ.
1: ವೈಚಾರಿಕ ಪ್ರಜ್ಞೆ ಅಷ್ಟೇ ಅಲ್ಲ ಸರ್, ವೈಜ್ಞಾನಿಕ ಮಾರ್ಗವನ್ನು ತೋರಿಸಿದ.
0: ವೈಜ್ಞಾನಿಕ ಮಾರ್ಗ
1: ಯಾವುದು? ನನ್ನನ್ನು ನಾನು ಹೇಳಿದೇನೆ ಅಂತ ನಂಬಬೇಡ್ರಿ ಅಂತ, ಶಾಸ್ತ್ರಗಳು ಹೇಳಿವೆ ಅಂತ ನಂಬಬೇಡ್ರಿ. ನೀವು ಹಿರಿಯರು ಹೇಳಿದ್ರೆ ನೀವು ಅದನ್ನು ಪರೀಕ್ಷಿಸಿ ಒಪ್ಪಿಕೊಳ್ಳ್ರಿ. ನಾನು ಹೇಳಿದೆ ಅಂತ ಹೇಳಬೇಡ್ರಿ, ನಿಮಗದರಿಂದ ಏನ್ ತಿಳಿತು? ಹೀಗೆ ಬುದ್ಧ ಹೇಳಿದೇನೆ ಅಂದ್ರೆ ನಾನು ಕೇಳಿದೆ ಅಂತ ಹೇಳ್ರಿ ನೀವು ಅಂತಾನೆ. ಯಾಕಂದ್ರೆ ಒಬ್ಬೊಬ್ಬರಿಗೆ ಕಾಣುವ ಬೆಳಕು ಬೇರೆ.
0: 2000 ವರ್ಷಗಳ ಹಿಂದೆ ನಂತರ ಬಂದಂತ ಸಾಕಷ್ಟು ಧರ್ಮಗಳು
1: ಬಂದು
0: ಎಲ್ಲರೂ ಕೂಡ ದೇವರ ಬಗ್ಗೆ ಹೇಳಿದ್ರು, ಸಂತನ ಬಗ್ಗೆ ಹೇಳಿದ್ರು, ದೈವತ್ವದ ಬಗ್ಗೆ ಹೇಳಿದ್ರು, ಪುನರ್ಜನ್ಮಗಳ ಬಗ್ಗೆ ಹೇಳಿದ್ರು,
1: ಪುನರ್ಜನ್ಮ
0: ಎಲ್ಲವೂ ಹೇಳೋದು. ಆದ್ರೆ ಈತ ಏನನ್ನು ಹೇಳಲಿಲ್ಲ,
1: ಏನು ಆಶೆ ಇಲ್ಲ, ಆಮಿಷ ಇಲ್ಲ. ನೀವು ಒಳ್ಳೆಯವರಾಗಿರ್ಬೇಕು, ಯಾಕಂದ್ರೆ ಒಳ್ಳೆಯದೇ ನೀವು ಒಳ್ಳೆಯವರೇ ಆಗಬೇಕು, ಅದಕ್ಕಾಗಿ ನೀವು ಮನುಷ್ಯರಾಗ್ತೀರಿ ಅಂತ ಕಲಿಸಿಕೊಟ್ಟು ಅದು ಬುದ್ಧ. ಅದಾದ ನಂತರ ಸುಮಾರು 18-19ನೇ ಶತಮಾನದವರೆಗೆ ನಾವು ಬುದ್ಧನ ಪರಿಚಯ ಇಲ್ಲದಂಗೆ ಇದ್ದು ಬಿಟ್ಟಿವಿ ನಾವು. ಇಲ್ಲಿದ್ದನೋ ಇಲ್ಲೋ ಗೊತ್ತೇ ಇಲ್ಲ ನಮಗೆ, ಎಲ್ಲ ಹಾಳು ಮಾಡಿ ಹೋಗಿದ್ರು. ಅದನ್ನ ಅದಾದ ನಂತರ ಆಸಕ್ತಿ ಶುರುವಾಯಿತು.
0: ಸರ್, ನನಗೆ ಬಹಳ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಆ 6ನೇ ಶತಮಾನದಲ್ಲಿ ಬುದ್ಧ ಏನು ತನ್ನ ಚಿಂತನೆಗಳನ್ನು ಕೊಟ್ಟು ಹೋದ, ಅದಾದ ನಂತರ ಈ 12ನೇ ಶತಮಾನಗಳವರೆಗೆ ಅದು ಕತ್ತಲ ಯುಗ ಅಂತ ನಾವು ಕರಿಬಹುದು ಅಂತ. ಯಾಕಂದ್ರೆ ಯಾವ ಚಿಂತನೆಗಳು ಕೂಡ ಜನರಿಗೆ ಬದುಕಿಗೆ ಬೆಳಕು ಕೊಡಲಿಲ್ಲ ಅಂತ. ಆದರೆ ವಿದೇಶಿಗರು ಬಂದು ಬುದ್ಧನ ಚಿಂತನೆಗಳು, ಬುದ್ಧನ ಧಮ್ಮದ ಚಿಂತನೆಗಳನ್ನು ಹೊರ ಹಾಕಿದ್ರಲ್ಲ, ಅದು ವಿದೇಶಿಗರು ಬಂದು ಮಾಡಿದ್ರು ಅಂತ ನೀವು ಒಂದು ಮಾತಾಡಿದ್ರು. ಕನ್ನಿಂಗ್ಯಾಮ್ ಅಂತವ್ರು ಬಂದು ಹೊರಗೆ ಹಾಕಿದ್ರು ಅಂತ ಹೇಳಿದ್ರೆ, ಅವರು ಇದನ್ನು ಮಾಡ್ಲಿಕ್ಕೆ ಏನು ಕಾರಣ ಆಗಿರ್ಬೋದು ಅಂತ.
1: ಅವರು ದೇಶದ ಇತಿಹಾಸವನ್ನ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದ್ದಾರೆ. ಸರ್ ಕನ್ನಿಂಗ್ಯಾಮ್ ಬೇಸಿಕಲಿ ಜಿಯಾಲಜಿಸ್ಟ್ ಅಂತ. ಆತ ಹುಡುಕ್ತಾ ಹೋಗ್ಬೇಕಾದ್ರೆ ಅಲ್ಲಿ ಸಾರನಾಥದಲ್ಲಿ ಬಿದ್ದ ಕಲ್ಲುಗಳನ್ನ ಶ್ರೀಮಂತರು ಅವರೆಲ್ಲ ಎತ್ಕೊಂಡು ಹೋಗ್ತಾ ಇದ್ರು ಕಲ್ಲುಗಳನ್ನ ತಮ್ಮ ಮನೆ
0: ಕಟ್ಟಲಿಕ್ಕೆ.
1: ಅಲ್ಲಿ ಹೋಗಿ ಇಷ್ಟು ಸುಂದರವಾದ ಕಲ್ಲುಗಳು ಎಲ್ಲ ಬಂದು ಅಂತ ಹುಡುಕ್ಲಿಕ್ಕೆ ಶುರು ಮಾಡಿದ. ಅಲ್ಲಿ ಹುಡುಕ್ಲಿಕ್ಕೆ ಶುರು ಮಾಡಿದಾಗ ಆತಗ ಕಾಲಲ್ಲಿ ತೊಡರಿದ ಬಳ್ಳಿ ಆತಗ ಅದನ್ನೇ ಹುಡುಕ್ಲಿಕ್ಕಂತ ಹೋದಲ್ಲ. ಅಲ್ಲಿ ಹೋಗಿ ಹುಡುಕಿ ಅದರ ಆನಂತರ ಮಾಡಿದ. ನಮ್ಮ ಅಶೋಕ ಚಕ್ರದೇನು ಧ್ವಜ ಇದೆ, ಅದು ಆತನೇ ಹುಡುಕೊಟ್ಟಿದ್ದು ಸಾರನಾಥ ಧ್ವಜ. 3 ಸಿಂಹಗಳ ಧ್ವಜ ಅವರೇ ಹುಡುಕೊಟ್ಟಿದ್ದು ನಮ್ಗೆ ಅದನ್ನ. ಇಲ್ಲಾಂದ್ರೆ ಬುದ್ಧ ನಮ್ಗೆ ಕಣ್ಮರೆ ಆಗೋಗ್ಬಿಡ್ತದೆ, ಕಣ್ಮರೆ ಆಗೋಗ್ಬಿಡ್ತದೆ. ಹುಟ್ಟಿದೂರಿನಲ್ಲಿ ಬುದ್ಧನನ್ನು ಕಾಣದೆ ಅವನಿಲ್ಲದಲ್ಲಿ ಹುಡುಕುತ್ತಿದ್ದೇವೆ. ಅವ್ನು ಎಲ್ಲಿರ್ಬೇಕು? ಹೃದಯದಲ್ಲಿ ಇರ್ಬೇಕಾಗಿತ್ತು, ಅಲ್ಲಿ ಕಳ್ಕೊಂಡ್ಬಿಟ್ಟೆ ನಾವು. ಇಂಥವ್ರು ಇದ್ರು ಅಂತ ಹುಡುಕೊಟ್ರು. ಅದಾದ ನಂತರ 3ನೇ ಶತಮಾನದಲ್ಲಿ ನಮ್ಮ ಅಶೋಕ, 300ನೇ ಶತಮಾನ ಆತ ಬಂದ ನಂತರ, ಅಶೋಕ ಬಂದ ನಂತರ ಈ ಧರ್ಮಕ್ಕೆ ಬಹಳ ಪ್ರಾಬಲ್ಯ ಬಂತು. ಆತ ಕಳಿಂಗವನ್ನ ಜಯಿಸಿ ಎಲ್ಲವನ್ನು ತಿಳಿಸಿಕೊಟ್ಟು ಹೋಗ್ತಾನೆ. ಮೌದ್ಗಲಾಯನ ಬುದ್ಧನ ಶಿಷ್ಯ ಈತ ತಿರುಗ್ತಾ ಇರ್ಬೇಕಾದ್ರೆ ನಿದ್ದೆ ಇಲ್ಲದೆ ಅಷ್ಟು ಮಂದಿ ಕೊಲೆ ಕಾರಣ ಅದೇ ಅಂತ ಬಂದು ಹೇಳ್ತಾನೆ. ಬೇರೆಯವರ ಮೇಲೆ ಜಯ ವಿಜಯ ದೊಡ್ಡದಲ್ಲ, ಅದು ನಿನ್ನ ಮೇಲೆ ನೀನು ಗೆದ್ದಬೇಕು ಅಂತ ಹೇಳ್ತಾನೆ. ಆಮೇಲೆ ಆತ ಬುದ್ಧನಿಗೆ ಶರಣಾಗ್ತಾನೆ. ಆನಂತರ ಅಶೋಕ ಚಕ್ರವರ್ತಿ ಜಗತ್ತು ಕಂಡಂತ, ನಾವು ಗ್ರೇಟ್ ಅಲೆಕ್ಸಾಂಡರ್ ಅಂತೇವೆ, ಆತನಿಗಿಂತಲೂ ಗ್ರೇಟ್, ಜಗತ್ತು ಕಂಡಂತ ಗ್ರೇಟೆಸ್ಟ್ ಕಿಂಗ್ ಆತ ಚಕ್ರವರ್ತಿ. ಆತ ಆಳಿದಷ್ಟು ನಾಡನ್ನ ಜಗತ್ತನ್ನ ಮತ್ತಾರು ರಾಜರು ಆಳಿಲ್ಲ. ಅದಾದ ನಂತರ ಆತ ಪ್ರಜೆಗಳಿಗೆ ಇಷ್ಟು ಬೇಕಾಗಿದ್ದ ಆತ ಅಂತ ಹೇಳಿದ್ರೆ, ನಾನು ಅಂತಃಪುರದಲ್ಲಿದ್ದರೂ

0: ಮಾಡುತ್ತಿದ್ರು. ಯಾವುದೇ ಸಮಯಕ್ಕೆ ಪ್ರಜೆಗಳು ಬಂದು ನನ್ನನ್ನು ಕಾಣಬಹುದು. ಆನಂತರ ಈ ಪ್ರಾಣಿದೇ ಅವುಗಳನ್ನೆಲ್ಲ ಹಿಂಸೆ ಮಾಡಬಾರ್ದು ಅಂತ ಆತ ಕಾಗದಲ್ಲಿ ಬರೆದಿಟ್ಟಿದ್ದಲ್ಲ, ಅದು ಆಶ್ಚರ್ಯ ನಮಗೆ. ಕಲ್ಲಿನ ಮೇಲೆ ಕಚ್ಚಿಟ್ಬಿಟ್ಟ ಪರ್ಮನೆಂಟ್ ಆಗಿ ಯಾವಾಗಲೂ ಸಿಕ್ಕಲಿ ಅಂತ. ನಮ್ಮ ದುರ್ದೈವ ಅಂದ್ರೆ ಅದು ಓದೋರು ಇದ್ದಿಲ್ಲ, ಈ ಭಾಷೆ ಯಾವುದು ಅಂತ ಗೊತ್ತಿಲ್ಲ. ಮತ್ತೆ ಆ ವಿದೇಶಿಯರೇ ಬರ್ಬೇಕು, ಬಂದು ಆ ಭಾಷೆನ ಇದು ಭಾಷೆ ಬ್ರಾಹ್ಮಿ ಲಿಪಿಯಲ್ಲಿ ಬರೆದಿದ್ದು ಅಂತ ಹೇಳಿ ಅವರು ಕಂಡಿಡಿದ ಮೇಲೆ ಅಶೋಕ ನಮಗೆ ಸಿಕ್ಕ. ಮತ್ತೆ ಮತ್ತೆ
1: ಅಶೋಕನ ಕಂಡಿಡಿಯಕೊಳ್ಳ
0: ಅವರೇ ಬರ್ಬೇಕಾಯ್ತು. ತನ್ನ ಮಕ್ಕಳನ್ನ ರಾಜನ ಮಾಡೋರು ನೋಡಿ, ಚಕ್ರವರ್ತಿನ ಮಾಡೋರು, ಬೌದ್ಧ ಭಿಕ್ಷುಗಳನ್ನು ಮಾಡಿ ಕಳಿಸ್ತಾನೆ. ಆತ
1: ಬೇರೆ ಬೇರೆ ದೇಶಗಳಿಗೆ
0: ಕಳಿಸ್ತಾನೆ. ಶ್ರೀಲಂಕಾ ಬೌದ್ಧ ದೇಶ ಆಗ್ಬೇಕಾಯ್ತು ಅಂದ್ರೆ ಆತನ ಮಕ್ಕಳೇ ಕಾರಣ. ಈ ಅಶೋಕ ಚಕ್ರವರ್ತಿನೂ ಹಾಗೆ ಆಯ್ತು, ಆತನನ್ನು ಇಲ್ಲವಾಯಿಸಿದ್ರು ನಮ್ಮ ಪಾಲಿಗೆ. ಆತ 84,000 ಬೌದ್ಧ ದೀಪಗಳನ್ನು ಕಟ್ಟಿಸಿದ್ರು ಅಂತಾರೆ. ಮೊದಲ ದೀಪಾವಳಿ ಶುರುವಾಗಿದ್ದು ಅವತ್ತಿನ ದಿನ ಎಲ್ಲ ಕಡೆಗೂ ಹಚ್ಚಬೇಕು ದೀಪಗಳು, ಹಾಗ ಮೊದಲ ದೀಪಾವಳಿ ಶುರುವಾಯಿತು ಅಂತ ಹೇಳ್ತಾರೆ. ಅಂಥ ಒಬ್ಬ ಚಕ್ರವರ್ತಿಯನ್ನ ನಾವು ಮರೆತು ಬಿಟ್ಟಿದ್ವಿ. ನಾವು ನಮ್ಮ ದೇಶದಲ್ಲಿ ಇತಿಹಾಸದ ಬಗ್ಗೆ ಸ್ವಲ್ಪ ಅಸಡ್ಡೆ ಜಾಸ್ತಿ. ಅಶೋಕ ಆದ ನಂತರ ಮತ್ತೆ ಬುದ್ಧನ ಎಲ್ಲ ಪ್ರವಚನಗಳನ್ನ ಅವನ್ನೆಲ್ಲ ಕ್ರೋಢೀಕರಿಸಿದ್ರು. ಅವರು 3 ಸಲ ಸಭೆ ಮಾಡಿ ಅವ್ರ ಕಾಲದಲ್ಲಿ ಇದ್ದವರು ಅವರೆಲ್ಲ ಬರೆದು ಕ್ರೋಢೀಕರಿಸಿ ಬೌದ್ಧ ಸಮ್ಮೇಳನ ಮಾಡಿ ಆಮೇಲೆ ತ್ರಿಪಿಟಕಗಳಾದವು. ಬೌದ್ಧ ಧರ್ಮಕ್ಕೆ ಒಂದಷ್ಟು ಚಾಲ್ತಿ ಸಿಕ್ತು. ಅದಾದ ಸ್ವಲ್ಪ ದಿನದ ನಂತರ ಮತ್ತೆ ಬೌದ್ಧ ಧರ್ಮದ ಮೇಲೆ ಆಘಾತ ಶುರುವಾದವು. ಬೌದ್ಧ ಭಿಕ್ಷುಗಳನ್ನ ಸಿಕ್ಕಲ್ಲಿ ಸಾಮೂಹಿಕ ಕೊಲೆ ಆದವು. ಆ ಸ್ತೂಪಗಳನ್ನ ಕೆಡವಿ ಹಾಕಿದ್ರು ಅವರು, ಅವಶೇಷಗಳೇ ಇಲ್ಲದಂತೆ ಮಾಡಿದರು. ಬುದ್ಧನ ಮೂರ್ತಿಗಳು ಆದವು. ಅದಾದ ನಂತರ ಬೇರೆ ಬೇರೆ ದೇಶಕ್ಕೋಗಿ ಬುದ್ಧನನ್ನು ಅವರು ತಮ್ಮವರನ್ನಾಗಿ ಮಾಡಿಕೊಂಡರು.
1: ಅಲ್ಲ, ನಿಜವಾಗಲೂ ಸರ್ ನೀವು ತುಂಬ ಅದ್ಭುತವಾದ ವಿಚಾರಗಳು ಹಂಚ್ಕೊಳ್ತಾ ಇದ್ದಾರೆ. ಯಾಕಂದರೆ ಬುದ್ಧನ ಚಿಂತನೆಗಳು ಬೇರೆ ದೇಶಕ್ಕೆ ಹೋಗಬೇಕು, ಬೇರೆ ದೇಶದವರು ತೊಗೊಂಡು ಹೋಗಬೇಕು ಅಂತಂದಾಗ ಆ ಚಿಂತನೆಗಳಲ್ಲಿ ಗಟ್ಟಿತನ ಇತ್ತು. ಆ ಒಂದು ಧಮ್ಮದಲ್ಲಿ ಒಂದು ಬೆಳಕು ಇತ್ತು, ಅದಮ್ಯವಾದ ಶಕ್ತಿ ಇತ್ತು, ಹಾಗಾಗಿ ಹೋಗಿರಬಹುದು ಅಂತ.
0: ಮನುಷ್ಯರ ಧರ್ಮ ಅದು,
1: ಮನುಷ್ಯರ ಧರ್ಮ.
0: ಅದಕ್ಕೆ ಬೌದ್ಧ ಧರ್ಮ ಯಾಕೆ ಉಳಿಬೇಕು ಅಂದ್ರೆ ಇದು ವಿಶ್ವಧರ್ಮ, ಮಾನವೀಯತೆಯ ಧರ್ಮ. ಯಾವ ದೇವರು ಇಲ್ಲ, ಏನು ಇಲ್ಲ ಇದರಲ್ಲಿ. ಮನುಷ್ಯತ್ವ ಧರ್ಮ, ಶೋಷಣೆ ಇಲ್ಲದೆ ಬದುಕುವಂತಹದ್ದು. ಇನ್ನೊಂದು ಮಾತು ನಮಗೆ ಹೇಳಬೇಕು ಅನಿಸ್ತದೆ, ವೈದ್ಯಕೀಯ ವಿಜ್ಞಾನಕ್ಕೆ ಬುದ್ಧನ ಕೊಡುಗೆ ಬಹಳ ದೊಡ್ಡದು. ಯಾಕೋ
1: ಮನೋವೈದ್ಯಕೀಯ,
0: ಮನೋವೈದ್ಯಕೀಯ ಅಂತೂ ಮನಸ್ಸಿನ ಬಗ್ಗೆ ಚಿಕಿತ್ಸೆ ಅದು ಯಾರು ಹೇಳಿಲ್ಲ. ಈಗಲೂ ಅದನ್ನ ನಾವು ಅನುಸರಿಸ್ತಾ ಇದ್ದೇವೆ.
1: ಮೊದಲ ಮನೋವೈದ್ಯ
0: ಅಷ್ಟಲ್ಲದೆ ಬುದ್ಧನ ಕಾಲದಲ್ಲಿ ಈ ಆಸ್ಪತ್ರೆಗಳ ಕಲ್ಪನೆ ಬಂತು ಸರ್.
1: ಹೌದು,
0: ಎಲ್ಲ ರೋಗಿಗಳನ್ನ ಒಂದ್ ಕಡೆ ಇಡಂತಹದ್ದು ಅಲ್ಲಿವರೆಗೆ ಇದ್ದಿಲ್ಲ. ನಮ್ಮ ಬುದ್ಧನ ಅನುಯಾಯಿಗಳೆಲ್ಲ ಆತನ ಬುದ್ಧನಿಂದ ಪ್ರೇರಣೆಗೊಂಡು ಮಾಡಿದರು. ಅದು ಜೀವಿಕ ಅಂತ ಏನು ವೈದ್ಯ ಪಿತಾಮಹ ಇರ್ತಾನೆ, ಆತ ಬುದ್ಧನ ಶಿಷ್ಯ. ಬುದ್ಧನನ್ನ ವೈದ್ಯ ರಾಜ ಅಂತ ಕರೀತಾರೆ ಆಗಿನ ಕಾಲಕ್ಕೆ. ಅವ್ರಿಗೆ ಗೊತ್ತಿತ್ತು
1: ಆತ ಬಿಕ್ಕು ಆಗಲಿಕ್ಕೆ ಬಿಡ್ಲಿಲ್ಲ ವೈದ್ಯನಾಗು.
0: ಹೌದು, ಆತ ಈ ಆಸ್ಪತ್ರೆಗಳ ಕಲ್ಪನೆ ಬಂತು. ಇಲ್ಲಿ ಅಂದ್ರೆ ಅಲ್ಲಿವರೆಗೆ ನಮ್ಗೆ ಏನಿತ್ತು ನಮ್ಮ ಕಲ್ಪನೆಯಲ್ಲಿ, ಈಗಲೂ ಇದೆ. ಹಿಂದಿನ ಪಾಪದಿಂದ ಮಾಡಿದ ಕರ್ಮ ಇದು, ಅವನು ಅನುಭವಿಸ್ಲಿ ಜನ್ಮದಲ್ಲಿ. ಅವನಿಗೇನಾದ್ರೂ ನಾವು ಸ್ವಸ್ಥತೆ ಕೊಟ್ರೆ ಮುಂದಿನ ಜನ್ಮದಲ್ಲಿ ಮತ್ತೆ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಅವನು ಬಡವನಿದ್ದಾನೆ, ಬಡವನಾಗೇ ಇರಲಿ, ಈ ವರ್ಷ ಅನುಭವಿಸ್ಬೇಕು ಅವನು, ಈ ಜನ್ಮದಲ್ಲಿ ಅನುಭವಿಸಿ ಸಾಯ್ಬೇಕು ಅವನು. ಈ ಕಲ್ಪನೆ ನಮ್ಮಲ್ಲಿ ಕುಷ್ಠರೋಗ ಬಂತಂದ್ರೆ ಅವ್ರು ಅನುಭವಿಸಿ ಸಾಯ್ಬೇಕು. ಅವ್ನು ಸಣ್ಣ ಬರ್ದು ಅವ್ನು ಹಣೆ ಬರ ಈ ಜನ್ಮದಲ್ಲಿ. ಇದನ್ನೆಲ್ಲ ತೊಡೆದು ಹಾಕಿದ್ನಲ್ಲ ಆತ. ನನಗೆ ಆತನ ವ್ಯಕ್ತಿತ್ವ ನೆನೆಸ್ಕೊಂಡ್ರೆ ಅದು ಎಂತ ವ್ಯಕ್ತಿತ್ವ ಅನಿಸ್ತದೆ, ಎಂತ ಆಶ್ಚರ್ಯ ಅನಿಸ್ತದೆ. ಆಸ್ಪತ್ರೆಗಳು ಸುಸಜ್ಜಿತವಾಗಿದ್ದು, ಅಮರಾವತಿಯಲ್ಲಿಯೂ ಆಸ್ಪತ್ರೆ ಸಿಕ್ಕಿದೆ. ಅವರು ವೈದ್ಯರಿಗೆ ಇರಬೇಕಾದ ಕೋಣೆಗಳಿದ್ದು, ಅವ್ರನ್ನ ನೋಡ್ಕೊಳ್ಳಿಕ್ಕೆ ಶುಶ್ರೂಷೆ ಮಾಡೋರಿದ್ರು. ಅಲ್ಲಿ ಎಲ್ಲ ಔಷಧಗಳು ಸಿಕ್ಕುವಂತ ವ್ಯವಸ್ಥೆ ಆಯ್ತು. ಬುದ್ಧನ ಕಾಲಕ್ಕಾಗಿದ್ದು ಅದಾದ ನಂತರ ಮತ್ತೆ ಆಸ್ಪತ್ರೆಗಳ ಕಲ್ಪನೆ ನಮ್ಗೆ ಮತ್ತೆ 18th-19th century ಬ್ರಿಟಿಷರು ಬಂದ್ಮೇಲೆ ಶುರುವಾಯ್ತು. ಹಾಸ್ಪಿಟಲ್ಸ್, ನರ್ಸಿಂಗ್ ಹೋಮ್ಸ್ ಅಲ್ಲಿವರೆಗೆ ಇದ್ದೇ ಇಲ್ಲ, ಏನೂ ಇದ್ದಿಲ್ಲ. ಈ ಆತ ಬರೀ ಲೈಟ್ ಆಫ್ ಏಷ್ಯಾ ಅಂತ ಬರೀತಾರೆ ಅರ್ನಾಲ್ಡ್ ಅವರು. ಅವರು ಲೈಟ್ ಆಫ್ ವರ್ಲ್ಡ್ ಅವರು. ಅದಾದ ನಂತರ 12th century ಇಂಥದ್ದೊಂದು ಕಲ್ಪನೆಯನ್ನ ಕನಸನ್ನ ಕಂಡು ದುಡಿದವ ಅಂದ್ರೆ ನಮ್ಮ ಬಸವಣ್ಣ. ಅಣ್ಣ ಬಸವಣ್ಣ ಅಂತ.

0: ಆತ ಈ ಕಲ್ಪನೆಯನ್ನು ಕಾಣ್ತಾನೆ. ಹೀಗಿರ್ಬೇಕು, ಶೋಷಣೆ ಇರಬಾರ್ದು ಅಂತ ಕಾಣ್ತಾನೆ. ಎಲ್ಲರೂ ನಮ್ಮವರು ಅಂತ ಹೇಳ್ತಾನೆ. ಆನಂತರ ಆತ ಎಲ್ಲರೂ ಸೇರಿ ಒಂದು ಕಡೆ ಸೇರಿ ವಿಚಾರ ವಿನಿಮಯ ಮಾಡಿಕೊಳ್ಳೋದು
1: ಅನುಭವ ಮಂಟಪ
0: ಮಂಟಪ. ಅದಕ್ಕಿಂತಲೂ ಹೆಚ್ಚಾಗಿ ನನಗೆ ಆಶ್ಚರ್ಯ ಆಗದ ಬಸವಣ್ಣ ಬಗ್ಗೆ ಅಂತಂದ್ರೆ, ಹೋಳಿಗೆ ಮಾರುವ ಅವ್ರನ್ನೆಲ್ಲ ಆತ ಶರಣರನ್ನ ಮಾಡ್ತಾನೆ, ಅಮರ ಗಣಗಳು ಅಂತ ಕರೀತಾನೆ. ಇವರು ವೇಷಾವೃತ್ತಿಯಲ್ಲಿದ್ದವ್ರನ್ನ ಶರಣರನ್ನ ಮಾಡಿ ಪುಣ್ಯಸ್ತ್ರೀಗಳು ಅಂತ ಕರೀತಾರೆ. ಆಗ ಎಂಥ ಬಸವಣ್ಣ ಅನಿಸ್ತದೆ, ಪೂರ್ಣ ಅದಕ್ಕೆ ಆ ಪರಿಕಲ್ಪನೆ ಆಗಿತ್ತು ಅಂತ. ಅಲ್ಲಿ ಇದ್ರೂ ಆತ ಬಿಜ್ಜಳನ ಅಧಿಕಾರದಲ್ಲಿದ್ರೂ ಸಹಿತ ಅಧಿಕಾರ ವ್ಯಾಮೋಹಿಸಲಿಲ್ಲ ಆತ. ಅಲ್ಲಿಂದ ಸಮಾಜದ ಕಲ್ಪನೆ ಬುದ್ಧನಂತೆ, ಬುದ್ಧ ನೀವು ಅಷ್ಟೇ, ನೀವು ಹಾಕೊಂಡು ಬಟ್ಟೆ ಒಂದು ಭಿಕ್ಷೆ ಪಾತ್ರೆ ಒಂದು ಇಟ್ಕೊಳ್ಬೇಕು, ಹೆಚ್ಚಾದದ್ದು ಬೇಡ, ಹೆಚ್ಚಾದದ್ದು ನೀವು ಹಂಚಬೇಕು. ಆದರೆ ಬಸವಣ್ಣ ಅವರ ಮನೆಗೆ ಕಳ್ಳ ಬರ್ತಾನೆ ಒಂದಿನ, ಬಂದು ಆತನ ಹೆಂಡತಿಯ ಕಿವಿ ಓಲೆಗಳನ್ನ ಅವು ತೆಗೆದಾಗ ಆಕೆ ಚೀರ್ತಾಳೆ ಕಳ್ಳ ಕಳ್ಳ ಆತ ಹೇಳ್ತಾನೆ. ಕಳ್ಳನ ಮನೆಗೆ ಒಬ್ಬ ಬಲುಗಣ್ಣ
1: ಬಂದರೆ ಎಂತ ಅದ್ಭುತ,
0: ಶಿವನಲ್ಲದೆ ಮತ್ತಾರು ಅಲ್ಲ ಅಂತ ಹೇಳ್ತಾನೆ. ತೆಗೆದುಕೊಡು ಆತನ ಕೈ ನೋವಾದೀತು ಅಂತಾನೆ, ತೆಗೆದುಕೊಟ್ಟು ಬಿಡು ಅವನಿಗೆ ಕೈ ನೋವಾಗಿತ್ತು ಅಂತಾನೆ. ಆತ ಹೇಳೋದೊಂದೇ, ನಮಗೆ ನಮ್ಗೆ ಬೇಕಾದಕ್ಕಿಂತ ಜಾಸ್ತಿ ಇದೆ, ಅದಕ್ಕೆ ಆತ ಬಂದಿದ್ದಾನೆ
1: ಬಂದಾನೆ.
0: ನಾವು ನಮಗೆ ಬೇಕಾದಂತಗೆ ಹೆಚ್ಚು ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾನೆ. ಇದು ಅದ್ಭುತ ಸರ್, ಅದ್ಭುತ. ಆತ ಮಾಡಿದ ಸರಿ
1: ಸಂಗ್ರಹಣೆ ಅನ್ನುವಂಥದ್ದು
0: ಇಲ್ಲ, ಮತ್ತೆ ನೀವು ಗಳಿಸಿದ್ದನ್ನ ನೀವು ಇನ್ನೊಬ್ಬರಿಗೆ ಕೊಟ್ಟು ತಿನ್ನಬೇಕು. ದಾಸೋಹ, ದಾಸೋಹ ಸುಮ್ಮನೆ ಬಂದಿದ್ದಲ್ಲ, ಸತ್ಯ ಶುದ್ಧ ಕಾಯಕದಿಂದ ಬರಬೇಕದು. ನೀವೇನಾದ್ರೂ ಕಾಯಕ ಮಾಡ್ತಿರ್ಬೇಕು,
1: ನೀವೇನೇ ಮಾಡ್ರಿ ಕಾಯಕದಿಂದ
0: ಕಾಯಕದಿಂದ ನಿಮ್ಗೆ ಬರಬೇಕು.
1: ಆ ಕಾಯಕದಿಂದ ನೀವು ಹೊಟ್ಟೆ ತುಂಬಿಸ್ಕೋಬೇಕು, ಮತ್ತೆ ಬೇರೆ ಯಾವ ಮಾರ್ಗದಿಂದ
0: ಮಾಡ್ಕೊಳ್ಬಾರ್ದು ಅಂತ. ಅಲ್ಲ, ನಮ್ಮ ಲಿಂಗಸುಗೂರು ಪಕ್ಕದಲ್ಲಿ ಇದೆ ಅಲ್ಲ ಸರ್, ಗಂಡ ಹೆಂಡತಿ ಇಬ್ರು, ಅವರದ್ದು ಆಯ್ದಕ್ಕಿ ಮಾರಮ್ಮ ಆಕೆ. ಅಲ್ಲಿ ಆಯ್ದು ಅಕ್ಕಿಗಳನ್ನ ಇತ್ತು ತರ್ತಿರ್ತಾನೆ ಮಾರಾಯ ಮನೆಗೆ, ಒಂದು ಎರಡು ಬೋಗಿಸಿ ಜಾಸ್ತಿ ತಂದಿರ್ತಾನಂತೆ. ತಂದ್ರೆ ಈ ಸಕ್ಕಿ ಯಾಸೆ ನಿಮಗೆ ಅಂತ ಕೇಳ್ತಾಳೆ.
1: ಸೆಂಡ್ರಿಗಿದೆಲ್ಲ
0: ಈ ಸಕ್ಕಿ ಯಾಸೆ ಶಿವಬ್ದಕ್ಕರಿ ಉಂಟು ಅಂತಾನ. ಇದು ಯಮಕಿಂಕರಿಗಲ್ಲದೆ ನಿಮ್ಗೆ ಯಾಕೆ ಇಷ್ಟ ಆಸೆ, ಇಂಥ ಆಸೆ ಹೋಗಿ ಚಲಿ ಬರ್ರಿ ಅಂತಾನೆ. ಅಲ್ಲಿ
1: ರಾಜರಿಗೆ
0: ನಮ್ಗೆ ಯಾಕಿದು ಶರಣರು ನಾವು ಅಂತ ಹೇಳ್ತಾಳಕ್ಕೆ. ಅಂದ್ರೆ ಅಂತಕಿಯಲ್ಲೂ ಇಂಥ ಪ್ರಭಾವವನ್ನು ಉಂಟು ಮಾಡುವಂತ ಶಕ್ತಿ ಅದು, ಏನೂ ಹೇಳದೆ ಅದನ್ನು ಮಾಡಿದಂಥ ಶಕ್ತಿ ಬಹಳ ಆಶ್ಚರ್ಯ ಅನಿಸೋದು. ಇದಕ್ಕೆ ಸರ್ ನಮ್ಮ ಹರಳಯ್ಯನವ್ರದ್ದು ಕೇಳ್ತೇನೋ, ಅವರು ಹೋಗ್ಬೇಕಾದ್ರೆ ಬಸವಣ್ಣವ್ರು ಎದುರಿಗೆ ಬರ್ತಾರೆ, ಬಂದಾಗ ಶರಣು ಅಂತಾರೆ, ಬಸವಣ್ಣವ್ರು ಶರಣು ಶರಣು ಅಂತಾರೆ ಅಂತ ಹೇಳಿದ್ರೆ ಒಂದು ಶರಣು ನನಗೆ ಭಾರವಾಯಿತು ಅಂತ. ಗಂಡ ಹೆಂಡತಿ ಸೇರಿ ತಮ್ಮ ತೊಡೆಯ ಚರ್ಮವನ್ನು ಕಿತ್ತು ಅವರಿಗೆ ಮಾಡಿ ಅದನ್ನ ಅವರಿಗೆ ಒಪ್ಪಿಸ್ಲಿಕ್ಕೆ ಬಂದಾಗ ಅವ್ರ ತಲೆ ಮೇಲೆ ಹೊತ್ಕೊಳ್ತಾರೆ. ಇಡೀ ಭೂಮಂಡಲಕ್ಕಿಂತನೂ ಮಿಗಿಲು ಇದ್ರ ಭಾರ ಅಂತಾರೆ ಬಸವಣ್ಣವರು. ಅದು ಈಗಲೂ ಆ ದೇವಸ್ಥಾನ ಇದೆ ಅವ್ರಿಗೆ, ಅವರಲ್ಲಿ ಇದೆ, ಗುಲ್ಬರ್ಗಾದಲ್ಲಿ ಇದೆ. ಆದರೆ ಒಂದು ಪ್ರವಾಸ ಸ್ಥಾನ ಆಗಲಿಲ್ಲ, ಇನ್ನೂ ಆಗಲಿಲ್ಲ. ಇಂಥ ದೀನದಲಿತರನ್ನೆಲ್ಲ ಮೇಲೆ ಎತ್ತಬೇಕು ಅಂಥೇಳಿ ಅದಕ್ಕಾಗಿ ತನ್ನ ಜೀವವನ್ನೇ ಬಲಿ ಕೊಟ್ಟರು ಅವರು. ಬಸವಣ್ಣನವರು ಮನಪರಿವರ್ತನೆಯಿಂದ ಇದನ್ನು ತರಬೇಕಂದ್ರು, ಬುದ್ಧ ಕರುಣೆಯಿಂದ ಇದನ್ನು ಸಾಧಿಸ್ಬೇಕು ಅಂತಂದ್ರು. ಒಬ್ಬರಿಗೆ ಒಬ್ಬರಿಗೆ ಕೋ ಕೊಟ್ಟಂಗೆ ಅನಿಸ್ತದೆ. ಆನಂತರ ಅಂಬೇಡ್ಕರ್ ಬಂದರು, ಅಂಬೇಡ್ಕರ್ ಬಂದು ಅವರು ಇದರ ಮೂಲಕ್ಕೆ ಕೈಯಿಟ್ಟರು. ಅವರು ಇವರಿಗೆ ಶುದ್ಧವಾಗಬೇಕಾಗಿ ಅಂದ್ರೆ ಮನ ಪರಿವರ್ತನೆ ಕರುಣೆ ಅಷ್ಟೇ ಸಾಲದಿಲ್ಲ ಇವರಿಗೆ, ಇವರಿಗೆ ಅಧಿಕಾರ
1: ಬೇಕು,
0: ಅಧಿಕಾರ ಬೇಕು ಇವರಿಗೆ. ಇವರು ಸಂಘಟಿತರಾಗಬೇಕು, ಇವರು ವಿದ್ಯಾಭ್ಯಾಸ ಪಡಿಬೇಕು, ಎಜುಕೇಟ್ ಅಂತ ಹೇಳ್ತಾರೆ ಅವರು. ಇದು ಆದ್ರೆ ಮಾತ್ರ ಇವ್ರ ಕೈಯಲ್ಲಿ ಇವರು ಸುಧಾರಿಸ್ತಾರೆ ಅಂತ ಹೇಳಿದವರು. ಕಾನೂನಿನ ಮೂಲಕ ಅಧಿಕಾರವನ್ನು ತಂದುಕೊಟ್ರು. ಹೀಗೆ ಅವರು ತಂದುಕೊಟ್ಟು ಅದಷ್ಟೇ ಅಲ್ಲದೆ ನನ್ನ ಗುರು ಬುದ್ಧ ಅಂತಾನೆ ಹೇಳ್ತಾರೆ ಅವರು. ಬುದ್ಧಂದೇ ಧರ್ಮ ನಾನು ಫಾಲೋ ಮಾಡ್ತೇನೆ, ಆತನಲ್ಲೇ ನನಗೆ ಸಿಕ್ಕಿದ್ದು ಸಹೋದರತ್ವ ಇವೆಲ್ಲ, ನನಗೆ ಏನು ಸಿಕ್ಕು ನಮ್ಮ ಸಂವಿಧಾನದಲ್ಲಿ ಸಿಕ್ಕಿದ್ದು ಅವೆಲ್ಲ ಬುದ್ಧನಿಂದಲೇ ನಾನು ತಗೊಂಡೆ. ಎಲ್ಲರೂ ಹೇಳ್ತಾರೆ ಬೇರೆ ಬೇರೆ ದೇಶದಿಂದ ತಂದೆ ಅಂತ, ಇಲ್ಲ ಬುದ್ಧನಿಂದಲೇ ನಾನು ತಗೊಂಡೆ ಅಂತ ಹೇಳ್ತಾರೆ ಅಂಬೇಡ್ಕರ್.
1: ಸ್ವಾತಂತ್ರ ಸಮಾನತೆ ಭ್ರಾತೃತ್ವ ತತ್ವಗಳನ್ನು ನಾನು ಬೇರೆ ಎಲ್ಲಿ ತಗೊಂಡಿದ್ದೇನೆ
0: ಅಂತ ಹೇಳ್ತಾರೆ. ಹೇಳಿ ಅದು ಒಂದೇ ಈ ದೇಶಕ್ಕೆ ಏನಾದರೂ ಸುಧಾರಣೆ ತರಬಹುದು ಅನ್ಕೊಳ್ತಾರೆ ಅವರು. ತಂದುಕೊಂಡು ಆ ಬೌದ್ಧ ಧರ್ಮದಲ್ಲಿ ಏನೇನು ಸೇರ್ಕೊಂಡು ಹೋಗಿದ್ದು ಪ್ರಕ್ಷಿಪ್ತ ಅಂತೇಳಿ ಸೇರ್ಕೊಂಡು ಹೋಗಿದ್ದು ಅದನ್ನೆಲ್ಲ ತೆಗೆದುಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅವರು.
1: ನವಯಾನ
0: ನವಯಾನ

0: ಮತ್ತೊಂದು ಶಾಖೆ ಮಾಡ್ತಾರೆ. ಅವ್ರು ಹೇಳೋದು, ನೀವು ದಿಕ್ಕುಗಳಾಗಿ ಧರ್ಮ ಪ್ರಚಾರ ಮಾಡೋದ್ರಿಂದ ಸಾಧ್ಯ ಆಗೋದಿಲ್ಲ, ಇದು ನೀವು ಸಾಮಾಜಿಕ ಕಾರ್ಯಕರ್ತರಾಗಬೇಕು ಅಂತ,
1: ಕಾರ್ಯಕರ್ತರಾಗಬೇಕು,
0: ಸಮಾಜವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಬರೀ ಇದೇ ಅಲ್ಲ, ನನಗೆ ನಿರ್ವಾಣ ಸಿಗಲಿ ಅಂತಲ್ಲ, ಆ ಥರ ಅಲ್ಲ, ಇಲ್ಲೇ ಬದುಕಬೇಕು. ಇದೇ ಬುದ್ಧ ಹೇಳಿದ್ದು, ಇದೆ ನಿರ್ವಾಣ ಎನ್ನುವುದು ಯಾವುದು ಸತ್ತ ಮೇಲೆ ಸಿಕ್ಕುವಂತದ್ದಲ್ಲ,
1: ಇಲ್ಲೇ ಮಾಡಬೇಕು,
0: ಇಲ್ಲೇ
1: ಪಂಚಶೀಲ ತತ್ವಗಳನ್ನು ಅಳವಡಿಸಿಕೊಂಡ್ರೆ ಸಾಕು, ನೀವು
0: ನಿರ್ವಾಣ ಆಗ್ಬೇಕು ಅಂತೇಳಿ. ಅಂತ ಅಂಬೇಡ್ಕರ್ ಅವರು ನಮಗೆ ತಂದುಕೊಟ್ಟ ಸಂವಿಧಾನ ಈಗ ನಮ್ಮನ್ನ ಎಚ್ಚರಿಸಿ ಕಣ್ತೆರಿಸಿ ನೀವೆಲ್ಲ ಒಂದು ಅಂತ ಬಹಳ ಮಂದಿ ತಿಳಿದುಕೊಂಡಾಗೆ, ಅವರು ಬರೀ ಕೆಳಮಟ್ಟದವರಿಗೆ ಮಾತ್ರ ಮಾಡಲಿಲ್ಲ, ಅವರು ಎಲ್ಲರಿಗೂ ಬರುವ ಹಾಗೆ ಅವರು ಸಂವಿಧಾನವನ್ನು ರಚಿಸಿದರು. ನಾವು ಅದಕ್ಕಿಂತಲೂ ಜಾಸ್ತಿ ಹೇಳೋದು ಅಂತಂದರೆ, ಆಗಿನ ಕಾಲದ ಈ ನಾಯಕರೇನಿದ್ದರು ಅವರನ್ನು ನಾವು ಭಾಳ ಮೆಚ್ಚಿಕೊಳ್ಬೇಕು. ಇವನ್ನೆಲ್ಲ ಇವು ಕ್ರಾಂತಿಕಾರಿ ಯೋಜನೆಗಳು, ಅವನ್ನೆಲ್ಲ ತರಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ರು, ಇಲ್ಲಾಂದ್ರೆ ತೊಳೆದು ಹಾಕ್ಬೋದಾಗಿತ್ತು. ನೆಹರು ಆಗಲಿ, ಗಾಂಧಿ ಆಗಲಿ, ಇವರೆಲ್ಲ ಅವರಿಗೆ ಹಿಂಬಾಗಿ ನಿಂತು ಈ ಕಾನೂನುಗಳನ್ನ ತರಲಿಕ್ಕೆ, ಈ ಸಂವಿಧಾನ ತರಲಿಕ್ಕೆ ಪ್ರಯತ್ನ ಪಟ್ಟರು.
1: ಇಲ್ಲ ಸರ್, ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಈ ಜಾತಿ ವ್ಯವಸ್ಥೆ, ಅಸಮಾನತೆ ಇವೆಲ್ಲವನ್ನು ಕೊಂಡು ಏನಾದರೂ ಬದಲಾವಣೆ ಮಾಡಲೇಬೇಕು ಅನ್ನುವಂಥ ಒಂದು ಚಿಂತನೆ ಒಳಗೆ ಸಪೋರ್ಟ್ ಮಾಡಿದ್ರು, ಬೆಂಬಲವಾಗಿ ನಿಂತರು, ಹಾಗಾಗಿ ಉತ್ತಮವಾದ ಒಂದು ಸಂವಿಧಾನ ರಚನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನು.
0: ಇನ್ನೊಂದು ಸೇರಿಸಬೇಕಾದ್ರೆ, ಅಂಬೇಡ್ಕರ್ ಮಾಡಿದ್ದು ಎರಡೇ ಹೆಸಿಟೇಷನ್, ಎರಡೇ ಚಳವಳಿಗಳು ಅವ್ರು ಮಾಡಿದ್ದು,
1: ಎರಡೇ ಚಳವಳಿ,
0: ಒಂದು ಕಾಳಾರಾಮ್ ದೇವಸ್ಥಾನದ್ದು, ಇನ್ನೊಂದು ಅದು ಮಲ್ಲಾಡ್ ಕೆರೆ ನೀರು, ಮಲ್ಲಾಡ್ ಕೆರೆ ನೀರು. ಅವು ಎರಡು ಎಷ್ಟು ಮುಖ್ಯ ಆಗಿದ್ದು ಅಂತಾರೆ, ಸಿಂಬಾಲಿಕ್ ಅನ್ನಿಸ್ತದೆ. ಅಂಬೇಡ್ಕರ್ ತಿರುಗಿ ಯಾವುದು ಮಾಡಲಿಲ್ಲ, ಸಿಂಬಾಲಿಕ್ ಆಗಿ ನಿಮಗೆ ನೀವು ಕಟ್ಟಿದ ದೇವಸ್ಥಾನ ಇದು, ನಿಮಗೆ ಇಲ್ಲಿ ಸ್ಥಾನ ಸಿಗ್ತಾ ಇಲ್ಲ ಅಂತ ಹೇಳಿ ತೋರಿಸಲಿಕ್ಕೆ
1: ನಿಮಗೆ,
0: ಇದು ದೇವರೇ ಒಲ್ಲದವರು ನೀವು, ಅಲ್ಲಿಂದ ಕೆರೆ ನೀರು ಕುಡಿತಾರೆ, ನಾಯಿ ನರಿಗಳು ಕುಡಿಯುವಂತ ಕೆರೆ ನಿಮಗೆ ಮುಟ್ಲಿಕ್ಕೆ ಕೊಡೋದಿಲ್ಲ. ಇವು ಎರಡು ಏನದಲ್ಲ, ಪ್ರಾಬಲಿ ಅವರು ಜನರನ್ನ ಎಚ್ಚರಿಸಿಕೆ ಮಾಡಿದ್ದು ಅನಿಸ್ತದೆ. ಅದಾದ್ಮೇಲೆ ಇಂಥವುಗಳೆಲ್ಲ ಅವ್ರು ತೊಡಿಕೊಳ್ಳಲಿಲ್ಲ, ಇಂಥವುಗಳದ್ದು ಎರಡೇ ಮಾಡಿದ್ರು. ನಾವು ಯಾಕೋ ಅದ್ರ ಬಗ್ಗೆ ಬಹಳ ಒತ್ತು ಕೊಡ್ಲಿಲ್ಲ ಅನಿಸ್ತದೆ ನನಗೆ. ಅವ್ರು ಬರೆದಿರೋದ ಬುದ್ಧ ಧಮ್ಮವನ್ನ ಅದನ್ನ ತಿದ್ದುಕೊಂಡು ಅವತ್ತಿನ ದಿನ ಆ ತಿದ್ದುತ್ತಾನೆ ಅವರು ಪ್ರಾಣ ಕಳ್ಕೊಳ್ತಾರೆ ಅವತ್ತಿನ ರಾತ್ರಿ. ಅಂತ ವ್ಯಕ್ತಿ ತಿರುಗಿ ಬರ್ಲಿಕ್ಕೆ ಆಗಲ್ಲ,
1: ದೇಶಕ್ಕಾಗಿ ತಮ್ಮ ಇಡೀ ಜೀವನವನ್ನು
0: ತ್ಯಾಗ ಮಾಡಿದವರು. ಸಂವಿಧಾನ ಬರೆದವರು ಅವರೇ ಹೇಳ್ತಾರೆ, ಅವರಲ್ಲ ಅವರ ಜೊತೆಗಿದ್ದವರು ಹೇಳ್ತಾರೆ, ಈ ಸಂವಿಧಾನ ಬರೆದವರು ಅವರೊಬ್ರೆ ಅಂತ ಹೇಳ್ತಾರೆ. ಯಾಕಂದ್ರೆ ಆರೋಗ್ಯ ಸರಿ ಇರಲಿಲ್ಲ, ಅನಾರೋಗ್ಯ, ಒಬ್ರು ಸಿತ್ತೋಗಿದ್ರು, ಒಬ್ಬರು ಭಾರತದೇಶದಲ್ಲಿದ್ದರು, ಬರೆದಿದ್ದೆಲ್ಲ ಅಂಬೇಡ್ಕರ್. ಅಂಬೇಡ್ಕರ್ ಅದಕ್ಕಾಗಿ ಎಷ್ಟೊಂದು ಅವರು ಬೆಲೆ ತೆರಳ್ತಾರಂದ್ರೆ, ಅವರ ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತದೆ ಅವತ್ತಿನಿಂದ, ಆರೋಗ್ಯ ಕಡಿಮೆ ಆಗೋಗ್ಬಿಡ್ತದೆ, ಅವ್ರು ಅಹರ್ನಿಶಿ ದುರಿತಾರೆ, ನಮಗೊಂದು ಸಂವಿಧಾನ ಕೊಡಬೇಕು,
1: ಶೋಷಿತರನ್ನ ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅನ್ನುವಂತ ಅದಮ್ಯ ಶಕ್ತಿಯಿಂದ ಅದೊಂದು ಕಿಚ್ಚಿತ್ತು ಒಳಗಡೆ ನನ್ನ ಸಮುದಾಯಗಳಿಗೆ, ಎಲ್ಲಾ ಸಮುದಾಯಗಳಿಗೆ, ವಿಶೇಷವಾಗಿ 80% ಇರತಕ್ಕಂಥ ಈ ದೇಶದ ಶೋಷಿತರು ಅವರಿಗೆ ಒಂದು ಸಮಾನತೆ ಸಿಗಬೇಕು, ಹಕ್ಕುಗಳು ಸಿಗಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ಇಟ್ಕೊಂಡು ಹಗಲು ರಾತ್ರಿ ತಮ್ಮ ದೇಹ ಮನಸ್ಸು ಎಲ್ಲ
0: ಸಂವಿಧಾನ ಬರಲಿಕ್ಕಾಗಿ ಅಷ್ಟು ವರ್ಷದಲ್ಲಿ ಅವರು 2.5 ವರ್ಷ ಸುಮಾರು ತಮ್ಮ
1: ಎಲ್ಲವನ್ನು,
0: ಕಣ್ಣು ದೃಷ್ಟಿ, ಆರೋಗ್ಯ ಆಯ್ತು, ಸುಮಾರು ಸಂವಿಧಾನದ ಮೇಲೆ ಪ್ರಶ್ನೆಗಳು ಎತ್ತಾಗ ಅವರೊಬ್ಬರೇ ಉತ್ತರ ಕೊಡೋರು, ಬೇರೆ ಯಾರು ಇದ್ದಿಲ್ಲ. ಅದೇ 1000 ಗಟ್ಟಲೆ ಪೇಜ್ಗಳು ಅಷ್ಟಿದೆ. ಒಂದು ಧರ್ಮ ನಮ್ಗೆ ಬೇಕು ಅಂತ ಹೇಳಿ ನೋಡ್ದಾಡಿದ್ರು, ಅದು ಇದೇ ಧರ್ಮ ಬೇಕು ಅಂತ, ಧರ್ಮಾತೀತವಾದ ಸಂವಿಧಾನವನ್ನು ಯಾಕೆ ರಚಿಸಬೇಕು ನಾವು ಅನ್ನೋದಕ್ಕೆ ಅದರಲ್ಲಿ ಉತ್ತರ
1: ಇದೆ.
0: ನಾವು ಹೋಗಿ ಹುಡುಕಿದ್ರೆ ಅವ್ರು ಸಿಗ್ತಾರೆ. ಜರ್ಮನಿಯಿಂದ ಬಂದ ಆಕೆ ತನ್ನ PhD ಮಾಡಿದಳು. ಈ ದೇಶ ಹೀಗೆ ಅಂತ, ಅದಕ್ಕೆ ನನಗೆ ಪ್ರಭಾವಿಸಿದಂತ ವ್ಯಕ್ತಿಗಳು ಬುದ್ಧ, ಅಂಬೇಡ್ಕರ್.
1: ನಿಜವಾಗ್ಲೂ ಸರ್, ನಿಜವಾಗ್ಲೂ ದೊಡ್ಡಮ್ಯವಾಗಿರ್ತಕ್ಕಂಥ ವಿಚಾರಗಳು. ಸರ್, ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ನೀವು ವೈದ್ಯರಾಗಿದ್ದೀರಿ, ಅಷ್ಟೆಲ್ಲ ಸಾಹಿತಿಯಾಗಿದ್ದೀರಿ, ಮತ್ತೆ ಸಾಹಿತಿಯಾಗಿದ್ದೀರಿ, ಬರಹಗಾರರಾಗಿದ್ದೀರಿ, ಅದು ಹೇಗೆ ಸಾಧ್ಯ ಆಯ್ತು? ಈಗ ಕವಿತೆ ಬರೆದಿದ್ದೀರಿ, 2 ಕವನ ಸಂಕಲನಗಳು ತಂದಿದ್ರಿ, ಮಗಳಂತ ಕವನಗಳು ಮತ್ತು ಒಲಿದಂತೆ ಹಾಡು ಅನ್ನುವಂಥ 2 ಸಂಕಲನಗಳು ತಂದಿದ್ರಿ. ಕವಿತೆ, ಡಾಕ್ಟರ್ ಕವಿತೆಗಳು ಬರೀತಾರಾ, ಡಾಕ್ಟರು ಬರೀತಾರಾ, ಈ ಥರ ಆಲೋಚನಾ ಕ್ರಮಗಳು ಇರ್ತವೆ ಭಾಳ ಜನರಿಗೆ. ನೀವು ಅಷ್ಟೇ ಸರಳವಾಗಿ ಕವಿತೆಗಳನ್ನು ರಚನೆ ಮಾಡಿರಿ, ಕವಿತೆಗಳಲ್ಲಿ ಒಳನೋಟಗಳು ತುಂಬ ಚೆನ್ನಾಗಿದ್ದಾವೆ. ನಾನು ಎಲ್ಲ ಕವಿತೆಗಳು ಓದಿದ್ದೀನಿ, ಅದರಲ್ಲಿ ಕಟ್ಟುವ ರೀತಿ, ಜನಗಳ ಮುಟ್ಟಿಸುವಂಥ ಈ ವಿಚಾರಗಳು ತುಂಬ ಚೆನ್ನಾಗಿ.

0: ಆಗಿದ್ದಾವ ಸರ್. ಇದು ಯಾಕೆ ಒಲಿತು ನಿಮಗೆ, ಕವಿತೆ ಬರಬೇಕಂತ ಯಾಕೆ ಬಂತು ನಿಮಗೆ ಅಂತ?
1: ಒಂದು ಕತೆ ಕಾದಂಬರಿಗಳು ಸ್ವಲ್ಪ ದೀರ್ಘವಾಗ್ತವೆ,
0: ದೀರ್ಘವಾಗ್ತಾವೆ.
1: ಕವಿತೆಗಳು ನಾವು ಹೇಳಬೇಕಾದದನ್ನ ಆದಷ್ಟು ಕಡಿಮೆ ಶಬ್ದದಲ್ಲಿ ಹೇಳಬೇಕು ಅಂತ ನಂಬಿದವನು ನಾನು. ಯಾರು ಕವಿತೆಗಳು ಬರಿಬೇಕಂತಾರೋ ಅವರು ತಮಗೆ ತಾವೇ ವಿಮರ್ಶಕರಾಗಬೇಕು, ಆದಷ್ಟು ಸಾಂದ್ರ ಆಗ್ಬೇಕದು. ಅಷ್ಟೇ ಅಲ್ಲದೆ ನಾನು ಅದರಲ್ಲಿ ಬರೆದ ಹಾಗೆ ಕವಿತೆ ಅನ್ನೋದು ಮನ ತಟ್ಟುವಂತಿರಬೇಕು. ಅಷ್ಟಲ್ಲದೆ ಅದು ಅವರಿಗೆ ಅವರ ಹಾಡಾಗಬೇಕು.
0: ಹೌದು,
1: ಅವರೇ
0: ಬರೆದಂತಿರಬೇಕು.
1: ಹಾಗಾದ್ರೆ ಮಾತ್ರ ಕವಿತೆಗೆ ಸಾರ್ಥಕತೆ ಸಿಗ್ತದೆ. ಸಹೃದಯನಿಗೆ ಅದು ತಟ್ಟದಿದ್ರೆ ನೀವು ಬರೆದ ಕವಿತೆ ಅದು ಸಾರ್ಥಕ ಆಗಲ್ಲ. ನಿಮ್ಮಷ್ಟಕ್ಕೆ ನೀವೇ ಬರ್ಕೊಳ್ಳೋದು, ನಿಮ್ಮಷ್ಟಕ್ಕೆ ನೀವೇ ಓದ್ಕೊಳ್ಳೋದು ಇರಬಾರ್ದು. ಆನಂತರ ನನಗೆ ನಾನೇ ಹಾಕಿಕೊಂಡ ನಿಯಮಗಳಿವು. ಬರೀ ಚೌಕಟ್ಟಿನಲ್ಲಿ ಪ್ರಾಸ ಅದರೆ ಚೌಕಟ್ಟಿನಲ್ಲಿ ಸಿಕ್ಕಾಕೊಂಡು ಅಲ್ಲಿಂದ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದು ಮುಖ್ಯ ಆಗ್ಬೇಕು. ನಿಮಗೆ ಅವರಿಗೆ ತಟ್ಟೋದು ಮುಖ್ಯ ಆಗ್ಬೇಕು. ಎಲ್ಲ ಕವನಗಳಿಗೂ ಇದ್ರೆ ಅವು ಗದ್ದೆಗಳಂತ ಇರೋದಿಲ್ಲ. ಅದಕ್ಕೆ ಕವನಗಳಿಗೆ ಒಂದು ಲಯ, ಒಂದು ಗೇಯ, ಒಂದು ಕೇಳುವಂತ ಗುಣ, ಓದಿದರೆ ಅನುಭವಿಸುವಂತ ಗುಣ ಅದು ಇರಬೇಕು ಅಂತ ನಂಬಿ ಅದರಲ್ಲಿ ನನ್ನ ಕೈಲಾದಷ್ಟು ಮಟ್ಟಿಗೆ ಒಲಿದಂತೆ ಹಾಡು. ತಮಗೆ ಗೊತ್ತಿದ್ದ ಹಾಗೆ ಅದು ಬಸವಣ್ಣವ್ರದ್ದು, ಅದು ಬಸವಣ್ಣವ್ರು ಬರೆದಿದ್ದು. ನನಗೇನು ಗೊತ್ತಿಲ್ಲ, ವ್ಯಾಕರಣ ಗೀಕರಣಗಳು ನನಗೆ ಗೊತ್ತಿಲ್ಲ. ನಾನು ಹೇಗೆ ಒಲಿತೋ ನನಗೆ ಹಾಗೆ ನಾನು ಹಾಡ್ತೇನೆ ಅಂತ ಹೇಳ್ತಾರೆ. ಒಲಿದಂತೆ ಹಾಡು, ಅದಕ್ಕೆ ನಾನು ಅದಕ್ಕೆ ತಲೆಬರ ಇಟ್ಟೆ. ಮಗಳಂತ ಕವನಗಳು ನಾನು ಬರೆದ ಕವನದಲ್ಲಿ ಇದೆ ಸರ್ ಅದು. ನಾನು ಯಾಕೆ ಅದು ಬರೆದೆ ಅಂತ, ಕವನಗಳು ನಾವು ಮಗಳನ್ನು ಕಳಿಸಿದಷ್ಟೇ ದುಃಖ ನನಗೆ, ಕಳಿಸಬೇಕಾದ್ರೆ ಇನ್ನೊಬ್ಬರಿಗೆ ಮುಟ್ಟಿಸಬೇಕು. ಅವರು ಮುಟ್ಟಿಸಿದವರು ಮಗಳು ಹೇಗಿದ್ದಾಳ ಅಂತ ಹೇಳಿದರೆ ಸಮಾಧಾನ ಕವಿಗೆ. ಇದನ್ನ ಅಷ್ಟು ಸಾಲಂಕೃತ ಇಲ್ಲ, ಇದು ತಿದ್ದಬೇಕಾಗಿತ್ತು ಹಾಗೆ ಹೇಳಿದರೆ ನಾನು ತಿದ್ದಲಿಕ್ಕೆ ಸಾಧ್ಯ. ಅದಕ್ಕೆ ನನ್ನ ಕವನಗಳೆಲ್ಲ ಮಗಳಂತ ಕವನಗಳು.
0: ತುಂಬಾ ಅದ್ಭುತವಾದ ಕವನ ಸಂಕಲನ ಸರ್, ನಾನು ಓದಿದ್ದೇನೆ. ಅದರಲ್ಲಿ ಓದುಗರಿಗೆ ಒಂದು ಹೊಸ ಚಿಂತನೆಗಳನ್ನು ಕೊಡ್ತದೆ, ಅಷ್ಟೆಲ್ಲ ರಸಾನುಭವ ಕೊಡ್ತದೆ ಅಂತ ಕೂಡ ಅನಿಸ್ತದೆ. ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ ಕವನ.
1: ತಾವು ಬರೆದು ವಿಮರ್ಶೆ ಬಹಳ ಚೆನ್ನಾಗಿತ್ತು ಸರ್. ಅದನ್ನ ಕವಿತೆ ಬರೋ ಸುಲಭ, ಒಂದೆರಡು ಕ್ಷಣದಲ್ಲಿ ಅದನ್ನ ನೋಡಿ ಬಿಟ್ಟು ಬಿಟ್ರೆ ನಿಮ್ಮ ಹಾಗೆ ಅದನ್ನ ಒಳನೋಟಗಳನ್ನ ಅದನ್ನ ಹಿಡಿದಿರ್ತದಲ್ಲ, ಅದು ಬಹಳ ಕಷ್ಟ ಸರ್. ಅದು ಸಹೃದಯ ಕವಿ ಏನ್ ಅನುಭವಿಸ್ತಾನೋ ಅದು ಓದುಗ
0: ಅನುಭವಿಸ್ತಾನ.
1: ಹಾಗಾದ್ರೆ ಅವನು ಮಾಡಿದ್ದ ಕೃತಿಗೆ ಸಾರ್ಥಕತೆ ಬರ್ತದೆ. ಒಂದು ಉತ್ತರ ನೀವು ಕೊಡ್ರಿ, ನೀವು ಯಾರಂತ ನಾ ಹೇಳ್ತೇನೆ. ಏನು ಉತ್ತರ ಅಂದ್ರೆ, ನೀವು ಬೇಟೆಗಾರನ ಜೊತೆಗಿದ್ದೀರೋ ಬೇಟೆ
0: ಜೊತೆಗಿದ್ದೀರ?
1: ನಾನು ಹಾಗ ಬೇಟೆ
0: ಜೊತೆಗಿದ್ದೆ. ಅದ್ಭುತ ಸರ್. ಈಗ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಸೇವೆ ಮಾಡ್ತಿದ್ದೀರಿ. ಈಗ ಶಿಕ್ಷಣ ಕ್ಷೇತ್ರ ಹೆಂಗಿದೆ ಅಂತ ಗೊತ್ತಿದೆ ಸರ್ ತಮಗೆ. ಆ ವಿಷಯಕ್ಕೆ ಬಂದಾಗ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ?
1: ನಾವು ಶುರು ಮಾಡಿದಾಗ ಇಲ್ಲಿ ರಾಯಚೂರು ನಮಗೆ ಇಷ್ಟೆಲ್ಲ ಕೊಟ್ಟಿತ್ತು, ನಾವು ಇದಕ್ಕೇನಾದರೂ ಕೊಡೋಣ ಅಂತ ಸೆಂಟ್ರಲ್ ಸಿಲೆಬಸ್ ಶುರು ಮಾಡಿದ್ವಿ. ಅದರ ಜೊತೆಗೆ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟು ಕನ್ನಡ ಮೀಡಿಯಮ್ ಶುರು ಮಾಡಿದ್ವಿ. ಆದರೆ ಬರುಬರುತ್ತಾ ಏನಾಗ್ಲಿಕ್ಕತ್ತದೆ, ಎರಡು ರಂಗಗಳು ಅವು ವಾಣಿಜ್ಯೀಕರಣ ಆಗಬಾರ್ದು ಅಂತ ಹೇಳ್ತಾರೆ. ಒಂದು ಶಿಕ್ಷಣ, ಒಂದು ವೈದ್ಯಕೀಯ. ಈಗ ನಾವೇನ್ ನೋಡ್ತಿದ್ವಲ್ಲ, ಎರಡು ವಾಣಿಜ್ಯ,
0: ಎರಡು ವ್ಯಾಪಾರೀಕರಣ.
1: ಈಗ ನಾವು ಎಷ್ಟೆಷ್ಟು ಫೀಸ್ ತಗೊಳ್ತೀವೋ ಅದರ ಮೇಲೆ ನಿಮ್ಮ ಸಂಸ್ಥೆಯ ಮೌಲ್ಯ ನಿಲ್ಲಿಕ್ಕಾಗ್ತದೆ. ನೀವು ಏನ್ ಕಲಿತೀರೋ ಅದು ಬೇರೆ ಮಾತು, ಏನ್ ಕಲಿಸ್ತಿರೋ ಅದನ್ನಿಲ್ಲ. ಹೇಗಿದ್ದಾರೆ ಹುಡುಗರು, ಶಿಸ್ತಾಗಿ ಬರ್ತಾರೆ, ಶಿಸ್ತಾಗಿ ಹೋಗ್ತಾರೆ, ಅಷ್ಟೇ ಆಗ್ಬಿಟ್ಟದೆ ಅದು. ಇದಕ್ಕೆ ಅದರಲ್ಲಿ ಕನ್ನಡ ಮಾಧ್ಯಮದ ಪರಿಸ್ಥಿತಿ ನೋಡಿದ್ರೆ ಇವು ಎಕ್ಸ್ಪೆರಿಮೆಂಟ್ಸ್, ಶಿಕ್ಷಣ ಕ್ಷೇತ್ರದಲ್ಲಿ ಆದಷ್ಟು ಎಕ್ಸ್ಪೆರಿಮೆಂಟ್ಸ್ ಎಲ್ಲಿಯೂ ಆಗಿಲ್ಲ ಸರ್. ಪ್ರತಿ ವರ್ಷ ಒಂದು ಹೊಸದೇನೋ ತರ್ತಾರೆ. ನೀವು ಕಲಿಸೋದು ಬೇಕಾಗಿಲ್ಲ, ಮೊದಲಿನಿಂದಲೂ ಅಕ್ಷರಗಳು ಮಗ್ಗಿಗಳು ಕಲಿಸೋದು ಬೇಕಾಗಿಲ್ಲ ಅಂತ ಹೇಳಿದರು. ನಲಿ ಕಲಿ ಅದೆಲ್ಲ ತಂದು ಹಾಡಿನ ಜೊತೆ ಕಲಿಸ್ಕೊಂಡು ಹೋದರು. ಎಂಟನೇ ಕ್ಲಾಸ್ ಹತ್ತನೇ ಕ್ಲಾಸ್ ಮಕ್ಕಳಿಗೆ ಎರಡರ ಮಗ್ಗಿ ನಾಲ್ಕನೇ ಮಗ್ಗಿ ಬರಲಿಲ್ಲ. ಈಗ ನಾವು ಏನು ಅವುಗಳ ಬಗ್ಗೆ ತೀರ್ಮಾನ ತಗೊಳ್ತಾರೋ, ಯಾರೋ ಮೇಲೆ ಇದ್ದವರು ಏರ್ ಕಂಡೀಷನ್ ರೂಮ್ನಲ್ಲಿ ಇದ್ದು ಈ ಕಲಿಸ ಶಿಕ್ಷಕರನ್ನ ಅದಕ್ಕೆ ಅವರು ಸೇರಿಸಿಕೊಳ್ಳೋದಿಲ್ಲ ಆಸ್ ಪಾರ್ಟ್ನರ್ಸ್. ಈ ಇಲ್ಲಿ ಪ್ರಾಥಮಿಕ ಶಿಕ್ಷಕರನ್ನ ಏನು ತೊಂದರೆ ನೀವು ಅನುಭವಿಸ್ತಿದ್ದೀರಿ ಅಂತ ಕಲಿಸಿದ್ರೆ ಅದು ಚೆನ್ನಾಗಿ ಆಗ್ತದೆ. ಎಲ್ಲದಕ್ಕೂ ಪ್ರಾಥಮಿಕ ಶಿಕ್ಷಕರೇ, ಜನಗಣತಿ ಧನಗಣತಿ ಎಲ್ಲ ಕಲಿಸಲಿಕ್ಕೆ ಅವರಿಗೆ ಟೈಮ್ ಇಲ್ಲ. ಅಲ್ಲಿಂದ ನಿಧಾನವಾಗಿ ಮಾರ್ಕ್ಸ್, ಪಾಸಿಂಗ್ ಮಾರ್ಕ್ಸ್ ಕಡಿಮೆ ಮಾಡೋದು, ಕಡಿಮೆ ಮಾಡಿ ಇಂಟರ್ನಲ್ ಮಾರ್ಕ್ಸ್ ಜಾಸ್ತಿ ಮಾಡೋದು,

0: ಪಾಸ್ ಆಗೋದು ಮುಖ್ಯ ಆಗಿಬಿಡ್ತದೆ. ಈಗ ನಮಗೆ ಪರ್ಸೆಂಟೇಜ್ ಬರಲಿ ಅಂತ ಆಶ್ಚರ್ಯ ಅಂದರೆ 85% ಬಂದು ಗುಲ್ಬರ್ಗ ಅದು ಕೊನೆ ಸ್ಥಾನದಲ್ಲಿ, 85% ಬರಬೇಕಾದ್ರೆ ಅವರು ಎಷ್ಟೊಂದು ಶ್ರಮ ವಹಿಸಿರಬೇಕು ಅಂತ ನಾವು ಯೋಚನೆ ಮಾಡಿಲ್ಲ. 85% ಬರೋ ಹಾಗೆ ಅವ್ರು ಯಾಕೆ ಮಾಡಿದ್ರು ಅಂತ ಯೋಚನೆ ಮಾಡಬೇಕು ನಾವು. ಶಿಕ್ಷಕರಿಗೆ ಪಾಸಾದವ್ರ ಜೊತೆಗೆ ಅವು ಎರಡಕ್ಕೆ ಸಂಬಂಧ ಬೆಳೆಸ್ತಾರೆ, ನಿಮ್ಮ ಶಾಲೆಯಲ್ಲಿ ಬರಲಿಲ್ಲ ಇಷ್ಟು ತರಿ ಅಂತಂದ್ರೆ ಅವರಿಗೆ ಶಿಕ್ಷಕರಿಗೆ ಇದಾಗ್ತದೆ, ಬರೆ ಹಾಕ್ತಾರೆ, ಅವರು ಬೆಲೆ ಕೊಡಬೇಕಾಗ್ತದೆ. ಈಗ ಇದು ಅಮೂಲಾಗ್ರ ಬದಲಾವಣೆ ಆಗಬೇಕು. ನಮ್ಮ ಹಳೆ ಶಿಕ್ಷಣ ಏನು ಕೆಟ್ಟ ಅಂತ ನನಗೆ ಅನ್ಸೋದಿಲ್ಲ. ನಾವೆಲ್ಲ ಅದೇ ಶಿಕ್ಷಣದಲ್ಲಿ, ನೀವು ಅದೇ ಶಿಕ್ಷಣದಲ್ಲಿ ಬಂದ್ರಿ. ನಾವು ಭಾಷೆಗಳನ್ನ ಕಲಿತಿದ್ದೆ, ಎರಡು ಭಾಷೆ, ಅಲ್ಲಿಂದ ನಾವು ಜಗತ್ತಿನ ಇತಿಹಾಸವನ್ನು ತಿಳ್ಕೊಳ್ತಿದ್ವಿ, ಜಗತ್ತಿನ ಭೂಗೋಳ ತಿಳ್ಕೊಳ್ತಿದ್ವಿ, ಜೊತೆಗೆ ವಿಜ್ಞಾನ ಒಂದು ಕಂಪಲ್ಸರಿ ಇತ್ತು. ನಮಗೆ ಏನಿಲ್ಲ ಅಂತಂದ್ರು ಜಗತ್ತಿನ ಬಗ್ಗೆ, ಸಮಶೀತೋಷ್ಣ ವಲಯ ಇವೆಲ್ಲ ನಮ್ಗೆ ಗೊತ್ತಿದ್ದು, ಮ್ಯಾಥ್ಸ್ ಗೊತ್ತಿತ್ತು ನಮಗೆ. ಈಗ ಈ ಹುಡುಗರಿಗೆ ಅವನ್ನೆಲ್ಲ ಸುಲಭ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇದು
1: ಮಾರ್ಕ್ಸ್ಗಳಿಗೆ ಮಾರ್ಕ್ಸ್ ಹೊರತು ಜ್ಞಾನಕ್ಕೆ ಮಹತ್ವ
0: ಕೊಡ್ತಾ ಇಲ್ಲ. ನಮಗೆ ಬೇಕಾಗಿರೋ ತನ್ನನ್ನು ತಾನು ಪ್ರಶ್ನಿಸುವಂಥ ವಿದ್ಯಾರ್ಥಿ
1: ಆಗಬೇಕು.
0: ಅದು ಟೀಚರ್ಸ್ ತಮ್ಮನ್ನು ತಾವು ಸವಾಲು ಹಾಕಿಕೊಂಡು
1: ಕಲಿಸಬೇಕು.
0: ಹುಡುಗ ಕಲಿಯೋದಿಲ್ಲ ಅಂತ, ಕಲಿಯಲಿಲ್ಲ, ಕಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದಲ್ಲ. ಯಾಕೆ ಅವನು ಕಲಿಕ್ಕೆ ಆಗ್ತಾ ಇಲ್ಲ, ನಾನು ಎಲ್ಲಾದರೂ
1: ದೋಷ ಇದೆ,
0: ಇದೆ, ಅದನ್ನ ಯಾಕೋ ನಮ್ಮ ಶಿಕ್ಷಕರು ಆತ್ಮಾವಲೋಕನ
1: ಮಾಡ್ಕೊತಾ ಇಲ್ಲ.
0: ಅವರಿಗೆ ಕಲಿಸಲಿಕ್ಕೆ ಸ್ವಲ್ಪ ಸಮಯ ಜಾಸ್ತಿ ಕೊಡ್ಬೇಕು.
1: ನೀವು ಹೇಳ್ದಂಗೆ ಜಗತ್ತಿನಲ್ಲಿ ಯಾವ ದೇಶ ಶಿಕ್ಷಣ ಮತ್ತು ವೈದ್ಯಕೀಯ ಈ ಎರಡೂ ಕ್ಷೇತ್ರಗಳನ್ನು ಸರ್ಕಾರ ಅಧೀನದಲ್ಲಿ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋದ್ರೆ ಆ ದೇಶ ಸಮೃದ್ಧಿಯಾಗಿ ಬೆಳೀತದೆ ಅನ್ನುವಂಥದ್ದು. ಆದರೆ ನಮ್ಮ ಭಾರತದ ಆ ಪರಿಸ್ಥಿತಿಯಲ್ಲಿ ಇಲ್ಲ.
0: ಮೊದಲು ಶುರು ಮಾಡಿದಾಗ ಸರ್ಕಾರದ ಸಂಸ್ಥೆಗಳಿದ್ದು ಖಾಸಗಿ ಸಂಸ್ಥೆಗಳಿದ್ದು, ಸರ್ಕಾರಿ ಸಂಸ್ಥೆಗಳು ಖಾಸಗಿ ಸಂಸ್ಥೆ ಜೊತೆಗೆ ಪೈಪೋಟಿ ಮಾಡಿ ಇವರನ್ನ ಹುರಿದುಂಬಿಸಬೇಕಾಗಿತ್ತು. ಖಾಸಗಿ ಸಂಸ್ಥೆಗಳನ್ನ, ಖಾಸಗಿ ಸಂಸ್ಥೆಗಳು ಸರ್ಕಾರಿ ಸಂಸ್ಥೆಗಳನ್ನ ಹುರಿದುಂಬಿಸಬೇಕಾಗಿತ್ತು. ಈ ಕಲ್ಪನೆಯಲ್ಲಿ ಮೊದಲ ನಮ್ಮ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ನಾಯಕರು ಯೋಚನೆ
1: ಮಾಡ್ತಾರೆ.
0: ಅದಕ್ಕೆ ಇದು ಒಂದು ಅಮೂಲಾಗ್ರ ಚಿಂತನೆ ಮಾಡುವಂಥವ್ರು ಈ ದೇಶಕ್ಕೆ ಅವಶ್ಯಕತೆ ಇದೆ. ನಮಗೆ ಎಷ್ಟು ಖಾಸಗೀಕರಣ ಬೇಕು, ಎಷ್ಟು ಸರ್ಕಾರದ ಕೈಯಲ್ಲಿರಬೇಕು, ಇವೆಲ್ಲ ನಾವು ಯೋಚನೆ ಮಾಡಿ ಸಮಾಜವನ್ನು ಮೇಲೆ ತರುವುದು ಹೇಗೆ?
1: ಎಸ್ ಸರ್, ತಾವು ಜೊತೆಗೆ ವೈದ್ಯರಾಗಿದ್ದೀರಿ, ವೈದ್ಯ ಸಾಹಿತ್ಯದ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗ್ತದೆ. ಯಾಕಂದರೆ ವೈದ್ಯ ಸಾಹಿತ್ಯದ ಅವಶ್ಯಕತೆ ತುಂಬ ಇದೆ. ಸಾಕಷ್ಟು ವೈದ್ಯರು ಬರೀತಾರೆ ಇಲ್ಲ ಅಂತಿಲ್ಲ, ಆದರೆ ಈ ವೈದ್ಯ ಸಾಹಿತ್ಯದ ಬಗ್ಗೆ ಮತ್ತು ವೈದ್ಯ ಸಾಹಿತ್ಯದ ನಿರ್ವಹಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
0: ವೈದ್ಯ ಸಾಹಿತ್ಯ ಜನಸಾಮಾನ್ಯರಿಗೆ ತಲುಪಬೇಕ ಕೆಲಸ ಆಗ್ತಾ ಇದೆ ಈಗ, ಆದರೆ ಎಷ್ಟರ ಮಟ್ಟಿಗೆ ಬೇಕೋ ಅಷ್ಟರ ಮಟ್ಟಿಗೆ ಆಗ್ತಾ ಇಲ್ಲ. ಈಗ ಕನ್ನಡದಲ್ಲಿ ಅಂದರೆ ನಮ್ಮ ಆಡು ಭಾಷೆಯಲ್ಲಿ ಅವುಗಳನ್ನ ನಾವು ವೈದ್ಯ ಸಾಹಿತ್ಯ ತರಲಿಲ್ಲ ಅಂತಂದರೆ ನಾವು ಜನರಿಗೆ ಅನ್ಯಾಯ ಮಾಡಿದಂಗೆ. ಅದಕ್ಕೆ ಸುಲಭ ಗ್ರಾಹ್ಯವಾದ ರೀತಿಯಲ್ಲಿ, ಜನರಿಗೆ ಮುಟ್ಟುವ ರೀತಿಯಲ್ಲಿ ನಾವು ಅದನ್ನು ಹೇಳ್ಕೊಳ್ಳುತ್ತ ವೈದ್ಯರು ಬೇಕು ನಮಗೆ. ಇಲ್ಲವಂತಂದರೆ ನಾವು ಆ ಗ್ಯಾಪ್ ತುಂಬಲಿಲ್ಲ ಅಂದರೆ, ಈ ಒಳೆಲೆಕಾಯಿ ಪಂಡಿತರು ಅಂತಾರಲ್ಲ, ತಮಗೆ ತಿಳಿದಿದ್ದು ವಾಟ್ಸಪ್ನಲ್ಲಿ ತಿಳಿದಿದ್ದು ಅಂಥವರೆಲ್ಲ ಅದರಲ್ಲಿ ತುಂಬ್ಕೊಂಡ್ಬಿಡ್ತಾರೆ. ಜನಕ್ಕೆ ಗೊತ್ತಾಗಲ್ಲ ಅದು, ಇದೇ ಔಷಧ ಹೀಗೆ ತಗೊಳ್ರಿ ಹಾಗೆ ತಗೊಳ್ರಿ ಮಾಡಿ ಅಲ್ಲಿ ಏನೋ ಔಷಧ ಕೊಡ್ತಾರೆ ಇಲ್ಲಿ ಏನೋ ಔಷಧ ಕೊಡ್ತಾರೆ, ಅವಕ್ಕೆ ಯಾವಕ್ಕೂ ವೈಜ್ಞಾನಿಕ ಪುರಾವೆ
1: ಇರೋದಿಲ್ಲ.
0: ಅದಕ್ಕೆ ವೈದ್ಯರು ಸಾಮಾಜಿಕ ಹೊಣೆ ಇದು. ಅವರು ಜನಸಾಮಾನ್ಯರಿಗೆ ತಿಳಿಸಬೇಕಾದ ಹೊಣೆ ಆಗ್ತಾ ಇದೆ, ಪ್ರಯತ್ನ ಆಗ್ತಾ ಇದೆ.
1: ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಇವೇ ಬರ್ತಿರ್ತಾವೆ ಸರ್, ವೈದ್ಯರು ಅಲ್ಲದವರು ಸಾಕಷ್ಟು
0: ಸಾಕಷ್ಟು
1: ಕಾರ್ಯಕ್ರಮ
0: ಯಾವುದೋ ನೋಡಿದ್ರು ಅವರು ತಮಗೆ ಏನು ತಿಳಿತದೋ ಅದು ಹೇಳ್ತಾ
1: ಹೇಳ್ತಾರೆ. ಈಗ ನಾವು ಈಗ ಹೆಂಗೆ ಟ್ರೆಂಡ್ ಪ್ರಾರಂಭ ಆಗಿದೆ ಸರ್, ಈಗ ಏನಾದರೂ ವೈದ್ಯರು ಡಾಕ್ಟ್ರು ಏನಾದರೂ ಟ್ಯಾಬ್ಲೆಟ್ ಬರ್ಕೊಟ್ರೆ ಇಮಿಡಿಯೇಟ್ ಆಗಿ ಪೇಷಂಟ್ಗಳು ಫೋಟೋ ಹೊಡೆದು ಇದು ಯಾವ ಟ್ಯಾಬ್ಲೆಟ್ ಅಂತ ನೋಡ್ಕೊಳ್ಳೋ ಒಂದು ಪರಿಸ್ಥಿತಿ.
0: ಯಾವ ಟ್ಯಾಬ್ಲೆಟ್
1: ಎದಕ್ಕೆ ಬರ್ತದೆ ಇದನ್ನೆಲ್ಲ ನೋಡ್ಕೊಳ್ಳೋದು, ಆಮೇಲೆ ತಾವೇ ಆ ರೋಗದ ಬಗ್ಗೆ ತಾವೇ ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡೋದು, ಇದು ಜಾಸ್ತಿ ಆಗ್ತಾ ಇದೆ ಅಂತ.
0: ಇದಕ್ಕೆಲ್ಲ ನಾವು ಜನರಲ್ಲಿ ಗೂಗಲ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅದರಲ್ಲಿ ಇದು ಹೊಸ ಪೀಳಿಗೆ ಬರ್ತಾ ಇದೆ, ಶಿಕ್ಷಣ ಮೊದಲನೇ ತಲೆಮಾರಿಗೆ ಪಡ್ಕೊಂಡು ಅವರು ತಮ್ಮ ಉತ್ಸಾಹದಲ್ಲಿ ಇವುಗಳನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಅದು ಹೆಚ್ಚಾದ ಉತ್ಸಾಹ ಅವರಿಗೆ. ಅನಂತರ ಇವರು ಅಷ್ಟೇ ಕೊಡ್ತಾರಲ್ಲ ಅಡ್ವರ್ಟೈಸ್ಮೆಂಟ್ಸ್, ಅದನ್ನು ನೋಡ್ಕೊಂಡು ಅವರು ನಂಬಲಿಕ್ಕೆ ಶುರು ಮಾಡ್ತಾರೆ.
1: ನಮ್ಮ ಯುವಕರ ಕೈಯಲ್ಲಿ ಮತ್ತು ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಬಂದ್ಬಿಟ್ಟು

0: ಆ ಮೊಬೈಲು ಆ ಒಂದು ಮಟ್ಟಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದೆ ಅಂತ ಅನ್ಸುತ್ತೆ.
1: ಅದೋ ಒಂದು ರೀತಿಯಿಂದ ಫ್ರಾನ್ಸ್ ದೇಶದಲ್ಲಿ ಅವರು ಕೂಲಿ ಕೆಲಸ ಮಾಡ್ತಿದ್ರು, ಬ್ರಿಡ್ಜ್ ಗಿಡ್ಜ್ ಕಟ್ಟೋ ನೌಕರಿ. ಅವರು ದಿನ ನಮಗೆ ಸಂಬಳ ಜಾಸ್ತಿ ಮಾಡಿಲ್ಲ, ನಮ್ಗೆ ಊಟ ಕೊಡ್ತಾ ಇಲ್ಲ, ನಮ್ಗೆ
0: ಸೌಕರ್ಯಗಳು
1: ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಫ್ರಾನ್ಸ್ ದೇಶದಲ್ಲಿ ಇದು ಆದ ಘಟನೆ. ಆಗ ಟಿವಿ ಕಂಡಿಡಿದ್ರಂತೆ ಅವರು, ಸಂಜೆ ಅವ್ರ ಕೆಲಸದಿಂದ ಬಂದ ತಕ್ಕೇ ಟಿವಿ
0: ಹಚ್ಚಿಬಿಡ್ತಾರೆ,
1: ನಿದ್ದೆ ಬಂದು ಮಲಗ್ತಾರೆ, ಮುಂಜಾನೆ ಕೆಲಸಕ್ಕೆ ಹೋಗ್ತಾರೆ. ಈ ಮೊಬೈಲು ಅದೇ ತರ ಒಂದು ನಮ್ಮನ್ನ ಆ ಕಡೆಯಿಂದ ನಿಮ್ಮ ದಿನನಿತ್ಯದ ಸಮಸ್ಯೆಗಳಿಂದ ನಿಮ್ಮನ್ನ ಬದಲಾಯಿಸ್ತಾ ಇದೆ. ಏನು ಇಲ್ಲ, ನೀವು ನಾಲ್ಕು ಮಂದಿ ಹುಡುಗರು ಇದ್ದಲ್ಲಿ ನೋಡ್ರಿ, ಮೊಬೈಲ್ ಹಚ್ಕೊಂಡು ನೋಡ್ತಾರೆ, ರೀಲ್ಸ್ ನೋಡ್ತಾರೆ, ರೀಲ್ಸ್ ಮಾಡ್ತಾರೆ, ಯಾವುದಕ್ಕೂ ಅವರಿಗೂ ಉಪಯೋಗ ಇಲ್ಲ, ವೈಯಕ್ತಿಕವಾಗಿ ಸಮಾಜಕ್ಕೂ ಉಪಯೋಗ ಇಲ್ಲ.
0: ಸಮಯ ವ್ಯರ್ಥ ಮಾಡ್ತಾರೆ,
1: ಸಮಯ ಪೂರ್ಣ ಸಮಯ ಅದರಲ್ಲೇ ಹೋಗ್ತದೆ ಅವ್ರಿಗೆ. ನಾವು ತಂದೆ ತಾಯಿಗಳಿಗೆ ಸಹಾಯ ಮಾಡೋದು ನಮ್ಮ ಕರ್ತವ್ಯ, ನಾವು ದುಡಿಬೇಕು, ಇವೆಲ್ಲ ಅದರಲ್ಲೇ ನೋಡ್ತಾರೆ. ತಿರುಗಿ ಮುರುಗಿ ಅದರಲ್ಲಿ ಫ್ಯಾಷನ್ ಬಂತು,
0: ಅಡಿಕ್ಷನ್ ಆಗ್ತಾರೆ, ಅಡಿಕ್ಷನ್ ರೋಗಿಗಳಾಗ್ತಾರೆ.
1: ಅದೇ ಅದೇ ತರಾನೇ ಆಗಿದೆ. ಈ ಮೊಬೈಲ್ ರೇಟ್ ಕಡಿಮೆ ಮಾಡೋದು ಇವೆಲ್ಲ ಅದೇ ಒಂದು.
0: ಈಗ ಮೊಬೈಲ್ ನಮ್ಮ ಮಕ್ಕಳಿಗೆ ಕೊಟ್ಟು ಕೊಟ್ಟು ವೈದ್ಯರು ಹೇಳ್ತಾರೆ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿಸಿ ಮಕ್ಕಳಿಗೆ. ಮಕ್ಕಳಿಗೆ ಈಗ ಅಡಿಕ್ಷನ್ ಆಗಿಬಿಟ್ಟಿದೆ ಈಗಾಗಲೇ, ಮೊಬೈಲ್ ಬಿಟ್ಟರೆ ಊಟನೇ ಮಾಡಲ್ಲ.
1: ನಾನು ತಂದೆ ತಾಯಿಗಳು ಬಂದು ನನ್ನ ಕೇಳಿದ್ರು, ಸರ್ ಅವನು ಊಟನೇ ಮಾಡಲ್ಲ, ಅವನು ಓದೋದಿಲ್ಲ ಸರ್, ಬರೀ ಮೊಬೈಲ್ ನೋಡ್ತಾನೆ. ನಾ ಹೇಳಿದೆ ನೀವು ಮೊಬೈಲ್ ನೋಡೋದು ಬಿಡ್ರಿ ಅಂತ.
0: ಫಸ್ಟ್ ನೀವು ಬಿಡ್ರಿ ಅಂತ, ತಂದೆ ತಾಯಿಗಳು ಮೊಬೈಲ್ ನೋಡೋದು,
1: ಮೊಬೈಲ್ ನೋಡೋದು ಬಿಟ್ಟು ಮಕ್ಕಳ ಜೊತೆಗೆ ಟೈಮ್ ಕೇಳ್ರಿ. ಅವನು ಮಾಡಲ್ಲ, ನಿಮ್ಮನ್ನ ನೋಡಿ ಅವನು ಕಲಿತೇನೆ. ಅವನು ಒಂದಷ್ಟು ದಿನ ಕಷ್ಟ ಆಗ್ಬೋದು, ಆದರೆ ಅದೊಂದೇ ದಾರಿ ಈಗ ನಮ್ಗಿರೋದು. ಯಾಕಂದ್ರೆ ಅದು ಮಹಾಮಾರಿ ನಮ್ಮ ಮನೆಯೊಳಗೆ ಹೋಗಿ ಕಂಡುಬಿಟ್ಟದೆ. ನಾವು ಕೇಳಬಾರದನ್ನೆಲ್ಲ ಕೇಳ್ತೇವೆ, ನಾವು ನೋಡಬಾರದನ್ನು ನೋಡ್ತೇವೆ. ಅದಕ್ಕಾಗಿ ನಮ್ಮನ್ನು ನಾವೇ ಕಾಪಾಡಿಕೊಳ್ಬೇಕು, ರಕ್ಷಿಸಬೇಕಾಗಿದೆ.
0: ಸರ್, ಈಗ ತಾವು ಯುವ ಬರಹಗಾರರಿಗೆ ಏನು ಸಲಹೆಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ? ಯಾಕಂದ್ರೆ ತಾವು ಬರಹಗಾರರು ಸಾಹಿತಿಯಾಗಿ, ವೈದ್ಯ ಸಾಹಿತಿಯಾಗಿ, ಲೇಖಕರಾಗಿ.
1: ಅದು ಹೇಳ್ತಾರಲ್ಲ ಸರ್, ಬೇರುಗಳು ಆಳಕ್ಕಿಳಿದಷ್ಟು
0: ಗಿಡಗಟ್ಟಿಯಾಗಿರ್ತದಂತೆ.
1: ಆ ಥರ ಈ ನಮ್ಮ ಬೇರುಗಳನ್ನ ನೀವು ಬರೆಯೋದಕ್ಕಿಂತ ಮೊದಲು 10 ಸಲ ನೀವು ಯೋಚನೆ ಮಾಡಬೇಕು, ಏನು ಬರಿತಾ ಇದ್ದೇವೆ, ಇದರಿಂದ ಯಾರಿಗೇನು ಉಪಯೋಗ ಆಗ್ತದೆ ಅಂತೇಳಿ ಅದನ್ನು ಯೋಚನೆ ಮಾಡಿದರೆ ನಿಮಗದು ಸಿಗ್ತದೆ. ಅದು ಏನು ಬರಿಬೇಕು, ಹೇಗೆ ಬರಿಬೇಕು ಅಂತ ನಿಮ್ಗೆ ಗೊತ್ತಾಗ್ತದೆ. ಕಿರಿಯ ಕವಿಗಳಿಗೆ ಅಂಥೇಳಿ ನಾನು ಬಹಳ ಇಷ್ಟಪಡುವಂಥ ಕವಿಗಳಲ್ಲಿ ಅವರು ಕೆ ಎಸ್ ನರಸಿಂಹಸ್ವಾಮಿ. ನಿಮಗೆ ನೋವಿನ ಹಾಡಷ್ಟೇ ಬೇಕೇನೋ ಅಂತ ಕೇಳಿದವರು, ಮಲ್ಲಿಗೂ ಬೇಡವೇನೋ ಕೇಳಿದವರು, ಅವರು ಕಿರಿಯ ಕವಿಗಳಿಗೆ ಅಂತ ಒಂದು ಕವನ ಬರೆದಿದ್ದಾರೆ.
0: ಹೇಳಿ ಸರ್.
1: ಬಹಳ ಚೆನ್ನಾಗಿದೆ ಅದು. ಅನುಭವವೇ ನೆನಪಾಗಿ ಹೆಪ್ಪುಗಟ್ಟುವ ತನಕ ನೀನು ಕವಿತೆಗೆ ಕೈಯ ಹಾಕಬೇಡ, ಮಳೆ ಇರದ ಮೋಡಗಳ ಚೆಲುವ ವರ್ಣಿಸಬೇಡ, ಇಲ್ಲದುದ ಇವುದೆಂದು ಆಡಬೇಡ. ಬೆಟ್ಟಗಳ ಹತ್ತಿ ಬಾ, ನದಿಗಳನ್ನು ದಾಟಿ ಬಾ, ಆಗುವ ಆಯಾಸಕ್ಕೆ ಹೆದರಬೇಡ. ಅಗ್ಗಿಷ್ಟಿಯ ಕೆಂಡ ಹೊತ್ತಿಕೊಳ್ಳುವ ತನಕ ಒಲೆಯ ಮೇಗಡೆ ಪಾತ್ರೆ ಇರಿಸಬೇಡ.
0: ಸತ್ಯ ಸರ್.
1: ಎಲೆಮರೆಯ ಕೋಗಿಲಿಯ ಹಾಡ ಕೇಳುತ್ತ ನೀನದನ್ನು ವರ್ಣಿಸಲು ತೊಡಗಬೇಡ. ಚಿಂತಾಗ್ನಿಯಲ್ಲಿ ಚಿನ್ನ ಕರಗುವುದು ಕಂಡಿದೆಯ, ಭಾಷೆ ಒದಗಲಿ ಹೊಳಪು ಕಂಡುಬರ. ಭಾಷೆ ಒದಗಬೇಕಂತಾರೆ,
0: ಭಾಷೆ ಒದಗಿಲ್ಲ ಪ್ರಯತ್ನ ಮಾಡ.
1: ಭಾವಗೀತೆಯಲ್ಲಿ ಸಂಕೀರ್ಣತೆಯನ್ನು ಅಳವಡಿಸು, ಬೆಂಕಿ ಕಲ್ಮಶಗಳನ್ನು ಸುಟ್ಟು ಬಿಡಲಿ, ಹಸೆಯ ಮೇಲಿನ ಹೆಣ್ಣು ಗಂಡುಗಳ ರೀತಿಯಲ್ಲಿ ಮಾತು ಮಾತಿನ ಜೊತೆಗೆ ಸೇರಿಕೊಳ್ಳಲಿ. ಒಂದೊಂದು ಪದ್ಯವೂ ಒಂದು ಮೆರವಣಿಗೆ ಕಾಣ, ಅಂಕಗಣಿತದ ಹಾಗೆ ತಾಳ ಹಾಕು. ಅರಿತವನು ಅಪ್ಪುವನು, ಭಾವದೊಲಿಮೆ ಹೆಣ್ಣ, ಅರಿಯದವರಿಗೆ ಅದು ಬರಿಯ ಚಿತ್ರ. ಹಸಿದ ಒಡಲಿಗೆ ಬೇಕು ಅನ್ನ, ಬರೀ ಹಾಡಲ್ಲ, ಬಾಯಾರಿಕೆಗೆ ಬೇಕು ತಂಪು ನೀರು. ಚಳಿಗಾಲ ಕಳೆಯುತ್ತ ಜೀವ ನಡೆದಿದ್ದ ಮುಂದೆ ಒಂದು ಶಾಲೆ ಅದರ ಚಳಿಗೆ ಸಾಕು.
0: ಸಾಕು ಅಂತ ಅದ್ಭುತ ಚಿಂತನೆಗಳು. ಕವಿತೆ ಅಂದ್ರೆ ಹೆಂಗಿರ್ಬೇಕು ಅನ್ನುವಂತ ಒಂದು ದೃಷ್ಟಿಕೋನ ಒಂದು ಇಟ್ಕೊಂಡು ಬರೆದಿದ್ದಾರೆ.
1: ಎಷ್ಟು ಚಂದ ಬರೆದಾರೆ ಅಂತಂದ್ರೆ,
0: ಅದಕ್ಕೆ ಯುವ ಕವಿಗಳಿಗೆ ಇಂತ ಚಿಂತನೆಗಳು, ಇಂತ ಮಾತುಗಳು ಕೇಳಬೇಕು ಅವರು. ಕವಿತೆ ಕಟ್ಟುವಂತ ಸಮಯದಲ್ಲಿ ಇವೆಲ್ಲವನ್ನು ಅನುಭವಿಸಿ ಕಟ್ಟಬೇಕು ಅನ್ನುವಂತ ಮಾತುಗಳು ಏನಿದಾವಲ್ಲ ನಿಜವಾಗಲು.
1: ಈ ಮುಂದೆ ಹೇಳ್ತಾರೆ ಸರ್, ಮಾತಿಗೂ ಮೌನಕ್ಕೂ ಇರುವ ಅಂತರದಲ್ಲಿ ಮೂಡುವುದು ಬಾನಾಡಿಯಂತೆ ಭಾವ.
0: ಭಾವ
1: ನೊಂದ ಬದುಕಿಗೆ ಬೇಕು 1000 ಸಮಾಧಾನ, ಅದರ ಜೊತೆಗೂ ಬರಲಿ ನಿನ್ನ ಕವನ.
0: ಓಹೋ,
1: ನಿನ್ನ ಅಹಂಕಾರಕ್ಕೂ ಒಂದು ಮಿತಿ ಇರಬೇಕು, ಸ್ಥಿತಿಗತಿಗಳಿರಬೇಕು ನಿನ್ನ ಕೃತಿಗೆ. ಕವನವೇ ಒಂದು ನಂದಾದೀಪ, ನುಡಿಯಲ್ಲಿ ಮೂಡಲೇಬೇಕು ಆನಂದ ಲಹರಿ. ಕೊಡು ಅದನ್ನು ಜನಕ್ಕೆ, ಕೈಬಿಡು ವ್ಯರ್ಥ ಪದಗಳನ್ನು, ಕೇವಲ ಅಲಂಕಾರ ಕವಿತೆಯಲ್ಲ.
0: ಓ, ಅಲಂಕಾರ ಕವಿತೆಯಲ್ಲ,
1: ಅಲ್ಲ, ಬರೀ ಮಾತ ಮಿಂಚುಗಳು ಬಂದು ಹೋಗಲಿ, ಬಳಿಕ ನಿನ್ನ ಬದುಕೆ ಒಂದು
0: ಹಾಡಾಗ್ಲಿ. ಇದು ಬರಬೇಕು ಯುವಕರಿಗೆ, ಇದು ಎಲ್ಲವೂ ಅರ್ಥ ಮಾಡ್ಕೋಬೇಕು ಅನ್ನುವಂಥ. ಸರ್, ಈಗ ತಾವು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದರೆ, ತಾವು ಕೂಡು ಕುಟುಂಬದಲ್ಲಿ ಇದ್ದೀರಿ, ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದೀರಿ. ಈಗಿನ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿಗಳನ್ನ ಹುಡುಕಾಡಬೇಕಾಗುತ್ತೆ, ಬ್ಯಾಟ್ ರೆಚ್ಚಿ ನೋಡಬೇಕಾಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಈಗ ನಾವು ಇದ್ದೀವಿ. ಅದು ಈ ಕೂಡು ಕುಟುಂಬದಲ್ಲಿ ನಿಮಗೆ ಎಷ್ಟು ಸಂತೋಷವನ್ನು ಕೊಟ್ಟಿದೆ, ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಹಂಚ್ಕೋಬೋದಾ?
1: ಈಗ ಅದೇನೋ ಒಂದು ಕಾಲ ಇತ್ತು ಅನ್ನಿಸ್ತದೆ ನನಗೆ. ಅದೀಗ ಯಾಕಂತಂದ್ರೆ ಈಗ ಗಂಡ ಹೆಂಡತಿ ಒಟ್ಟಿಗೆ ಇದ್ದರೆ ಕೂಡು ಕುಟುಂಬ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ ನಾವು.
0: ಅವರ
1: ಜಾಯಿಂಟ್ ಫ್ಯಾಮಿಲಿ ಆಗಿಬಿಟ್ಟಿದೆ. ಈಗ ಕೂಡು ಕುಟುಂಬದಲ್ಲಿ ಎಷ್ಟೊಂದು ಅನುಕೂಲಗಳಿರ್ತವೆ, ಎಷ್ಟೊಂದು ಸಂತೋಷ ಇರ್ತದೆ ಅಂದರೆ, ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಕಷ್ಟಕಾಲದಲ್ಲಿ ಸಹಾಯಕ ಹೇಳ್ತಾರೆ. ಈಗ ನಮ್ಮ ಆಸ್ಪತ್ರೆಗೆ ಬರುವಂಥವ್ರಿಗೆ, ಮುದುಕ ಮುದುಕಿಯರಿಗೆ ಔಷಧ ತರಲಿಕ್ಕೂ ಹುಡುಗ ಇರಲ್ಲ ಜೊತೆಗೆ.
0: ಹೌದು ಹೌದು,
1: ಹೋಗಿ ತಗೊಂಡು ಬರ್ರಿ ಅಂದ್ರೆ ತರ್ಲಿಕ್ಕಾಗಲ್ಲ, ಇನ್ವೆಸ್ಟಿಗೇಷನ್ ಮಾಡಿಸ್ರಿ ಅಂದ್ರೆ ಹೋಗ್ಲಿಕ್ಕಿಲ್ಲ ಅಂತ ಸ್ಥಿತಿ ಬಂದ್ಬಿಟ್ಟದೆ. ಈಗ ಮಕ್ಕಳಿಗೂ ಗೊತ್ತಿಲ್ಲ ಅದು, ಮಕ್ಕಳು ಯಾಕೆ ಹೀಗೆ ಅವಿಧೇಯರಾಗ್ತಾ ಇದ್ದಾರೆ, ಅಸಿಸ್ಟ್ ಬರ್ತಾ ಇದ್ದೆ ಅಂತಂದ್ರೆ ಕೂಡು ಕುಟುಂಬಗಳು ಇಲ್ಲವಾಗಿ ಹೋಗ್ಬಿಟ್ಟವೆ. ಈಗ ಅವರು ತನ್ನ ತಂದೆಗಿಂತಲೂ ಹೆಚ್ಚು ಅವರ ಚಿಕ್ಕಪ್ಪ ಅವರಿಗೆ ಹೆದರ್ತಾ ಇದ್ರು ಮೊದಲು, ದೊಡ್ಡಪ್ಪ ಚಿಕ್ಕಪ್ಪನ ಒಂದು ಕಾಲ ಆಗಿತ್ತು, ಅವ್ರು ನೋಡಿ ಯಾರು ಅಂತ. ತಂದೆ ತಾಯಿಗಳು ಏನಾದರೂ ಹುಡುಗನ ಮೇಲೆ ಜೋರು ಮಾಡಿದ್ರು ಅಂತಂದ್ರೆ ಅಜ್ಜ ಅಜ್ಜಂದಿರು ಅವ್ರನ್ನ ಸಮಾಳಿಸ್ತು. ಸೈಕಲಾಜಿಕಲಿ ಇದೊಂದು ಬ್ಯಾಲೆನ್ಸ್ ಸಮತೋಲನ ಇರ್ತಿತ್ತು ಆ ಕುಟುಂಬಗಳಲ್ಲಿ. ಈಗ ಅದು ಇಲ್ಲವಾಗಿ ಹೋಗ್ಬಿಟ್ಟದೆ. ಅದು ಕೂಡು ಕುಟುಂಬ ಅವಶ್ಯ ಇದೆ, ಆದರೆ ಈಗಿನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಬೇರೆ ಕಡೆ ಎಲ್ಲೋ ಕೆಲಸಕ್ಕೆ ಹೋಗ್ತಾರೆ. ತಮ್ಮ ಮಕ್ಕಳನ್ನು, ಒಂದು ಮಗು ಇಬ್ಬರು ಗಂಡ ಹೆಂಡತಿ ನನಗೆ ಗೊತ್ತಿದೆ, ನಿನ್ನೆ ಬಂದಿದ್ರು ಅವರು, ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ, ಒಬ್ಬೊಬ್ಬರಿಗೆ ಒಂದೂವರೆ 2 ಲಕ್ಷ ಸಂಬಳ ಬರ್ತದೆ. ಮಗನ ನೋಡಲಿಕ್ಕೆ ಅವರ ಯಾರೂ ಇಲ್ಲ, ಅವರು ಯಾರನ್ನೂ ಸೇರಿಸ್ಕೊಂಡಿಲ್ಲ. ಹೆಂಡತಿ ಗಂಡನ ಕಡೆಯವನ್ನು ಸೇರಿಸೋದಿಲ್ಲ, ಗಂಡ ಹೆಂಡತಿ ಕಡೆಯವನ್ನು ಸೇರಿಸೋದಿಲ್ಲ. ಒಂದು ಮಗು ಇದೆ ಅವರಿಗೆ, ಈಗ 4 ವರ್ಷದ ಮಗು, ಅದು ನೋಡ್ಲಿಕ್ಕೆ ಒಬ್ಬ ಕೇರ್ ಟೇಕರ್.
0: ಆ ಮಗುವಿಗೆ ತಂದೆ ತಾಯಿಗಳ ಪ್ರೀತಿ ಎಲ್ಲಿಂದ ಸಿಗುತ್ತೆ,
1: ಎಲ್ಲಿಂದ ಸಿಗ್ತದೆ? ಇವರು ಮುಂಜಾನೆ ಹೋಗಿ
0: ಸಂಜೆ ಬರೋರು,
1: ಸಾಂತ್ವನ ಸಮಾಧಾನ ಆ ಹುಡುಗನ ಬೆಳೆಸೋದು ಎಲ್ಲಿರ್ತದೆ?
0: ಎಲ್ಲ ನಿಜವಾಗ್ಲೂ ಸರ್, ಈ ಒಂದು ಜನ್ರೇಷನ್ ತುಂಬಾ ಬದಲಾವಣೆ ಆಗಿದೆ. ಬದಲಾವಣೆ ಅಂತ ಅಂದರೆ ಮಾನವೀಯ ಸಂಬಂಧಗಳಲ್ಲಿ ತುಂಬ ಒಡಕುಗಳನ್ನು ಮೂಡಿಸುವಂಥ ಒಂದು ಸಮಯ ಇದು.
1: ಮನುಷ್ಯನಾಗದೆ ಮನಸ್ಸಿದ್ದ
0: ಮನುಷ್ಯನಾಗೇನ, ಈ ಮನಸ್ಸುಗಳೇ ದೂರ ಆಗ್ತವೆ,
1: ದೂರ ಆಗ್ತವೆ. ಈಗೆಲ್ಲ ಸಂವೇದನೆಗಳಿದ್ದವನೇ ಕವಿ ಆಗಬೇಕು, ಸಾಹಿತ್ಯ ಆಗಬೇಕು.
0: ಸಂವೇದನೆಗಳು
1: ನಾವು ಭಾವರಹಿತರಾಗ್ಲಿಕ್ಕತ್ತೀವಿ, ಸಂವೇದನಾ ರಹಿತರಾಗ್ಲಿಕ್ಕತ್ತೀವಿ. ಒಳ್ಳೆಯ ಕವಿತೆ, ಒಳ್ಳೆಯ ಕತೆ, ಒಳ್ಳೆಯ ಕಾದಂಬರಿ ಎಲ್ಲಿಂದ ಬರ್ತದೆ, ಎಲ್ಲಿಂದ ಬರ್ತದೆ? ನಿಮಗೆ ಆ ಸ್ಪಂದನೇನೇ ಇಲ್ಲ. ಕವಿತೆ ಅಂತಂದ್ರೆ ಅದು ಇನ್ನೊಂದು ಸೇರಿಸ್ಬೇಕಾದ್ರೆ ಕವಿತೆ ಏನಂದ್ರೆ ಪ್ರತಿಸ್ಪಂದನೆ. ನೀವು ನೋಡಿರ್ತೀರ, ಅದಕ್ಕೆ ನೀವು
0: ರಿಯಾಕ್ಟ್ ಆಗ್ತಿರ್ತೀರಿ.
1: ಸರಿ, ಈಗ ಆಗ್ಬೇಕು, ಒಳ್ಳೆ ಬರೀ ಕಲ್ಪನೆಯಲ್ಲಿ ಇಟ್ಕೊಂಡು ಹಾಗೆ ಅವು
0: ಕವಿತೆಗಳನ್ನು
1: ಬರೆಯೋದು ಇಲ್ಲದನ್ನ ಕಲ್ಪಿಸಲು, ಮತ್ತೆ ಹಳೆ ಇದರಲ್ಲಿ ಇದ್ದಾಗ
0: ಕಲ್ಪನೆಗಳೇ
1: ಕೂಡ ಪ್ರೇಯಸಿ ಪ್ರೇಮ
0: ಪ್ರೀತಿ
1: ದಾಟಬೇಕು ಈಗಿನ ಪರಿಸ್ಥಿತಿ.
0: ಸರ್, ಈಗ ನೀವು ಸುದೀರ್ಘವಾಗಿ ಇದು IMA ಭಾರತೀಯ ವೈದ್ಯಕೀಯ ಸಂಘದಲ್ಲಿ ರಾಯಚೂರು ಶಾಖೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ್ರಿ. ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರಿ, ಅದರಲ್ಲಿ ಅದರ ಅನುಭವ ಸ್ವಲ್ಪ ಹೇಳಿ.
1: 73ರಿಂದಲೂ ನಾನು ಭಾರತೀಯ ವೈದ್ಯಕೀಯ ಸಂಘದ ಸದಸ್ಯ
0: ಪ್ರಾರಂಭದಿಂದಲೇ.
1: ಆಗಿನಿಂದಲೂ ನಾನು ಇಲ್ಲಿ ರಾಯಚೂರಿಗೆ ಬಂದ ನಂತರ, ನಾನು ಅದಾದ 1-2 ವರ್ಷದಲ್ಲೇ ಇಲ್ಲಿಗೆ ಬಂದೆ. ರಾಯಚೂರು IMA ಬಹಳಷ್ಟು ಸಾಧಿಸಿದ್ದೆ ಈ ಪಿರಿಯಡ್ನಲ್ಲಿ. ನಾನಿದ್ದಾಗ ನನ್ನ ಜೊತೆಗೆ ನನ್ನ ಹಿರಿಯರಿದ್ದರು, ಡಾಕ್ಟರ್ ಶಂಕರ್ಗೌಡ, ಡಾಕ್ಟರ್ ಶ್ಯಾಮ್ಸುಂದರ್. ನಾವು ಬಂದು ಮೊದಲು ಇಲ್ಲಿ ಅವಸರ ಇದೆ ಅಂಥೇಳಿ ನಾವು ಒಂದು ಬ್ಲಡ್ ಬ್ಯಾಂಕ್ ಶುರು ಮಾಡಿದ್ದೀವಿ 1997ರಲ್ಲಿ. ಅದು ಕಂಪಲ್ಸರಿ ಆಯ್ತು ಸರ್, ಆಗ ಏಡ್ಸ್ ಬರ್ಲಿಕ್ಕಿತ್ತು, ಎಲ್ಲರೂ ರಕ್ತವನ್ನು ಕಂಪಲ್ಸರಿಯಾಗಿ ಬ್ಲಡ್ ಬ್ಯಾಂಕ್ ನಿಂತವು ಅಂತೇಳಿ ನಾವು 96ರಲ್ಲೇ ಅದನ್ನು ಸ್ಟಾರ್ಟ್
0: ಮಾಡಿದೆ.
1: ಇಡೀ ದೇಶದಲ್ಲೇ ಪ್ರಥಮ ಬ್ಲಡ್ ಬ್ಯಾಂಕ್ ರಾಯಚೂರಿಂದ ಅಂತೇಳಿಕ್ಕೆ ಅದು ಸ್ಟಾರ್ಟ್ ಮಾಡಿದ್ವಿ. ಅದಾದ ನಂತರ ರಿಮ್ಯಾಕ್ಟ್ ಅಂತ ಮಾಡಿದ್ವಿ ಸರ್, ಬಯೋಮೆಡಿಕಲ್ ವೇಸ್ಟ್ ಅಂತ, ಸೈಂಟಿಫಿಕ್ ವೈಜ್ಞಾನಿಕ ಪದ್ಧತಿಯಿಂದ ತ್ಯಾಜ್ಯಗಳನ್ನು ಅವು ಸಂಸ್ಕಾರ ಮಾಡೋದು. ಅದಕ್ಕೆ ಮುನ್ಸಿಪಾಲ್ಟಿ ಅವರು ಸರ್ಕಾರದ ಕಡೆಯಿಂದ 2.5 ಎಕರೆ ಕೊಟ್ಟಿದ್ದಾರೆ. ಅಲ್ಲಿ ನಾವು ಅದನ್ನು ಮಾಡ್ತಾ ಇದ್ದೇವೆ ಈಗ. ಇದು ಒಂದು ಸಾಧನೆ, ಬಹಳಷ್ಟು ಇಲ್ಲ ಭಾರತೀಯ.

0: ವೈದ್ಯಕೀಯ ಸಂಘ
1: ಎರಡು
0: ಮೂರು ಇದ್ರೆ ಅಲ್ಲಿಂದ ಕಾಂಪೋನೆಂಟ್ ಅಂತ ಶುರು ಮಾಡಿದ್ದು 2012 ಅಂದ್ರೆ ರಕ್ತವನ್ನು ಒಂದು ರಕ್ತದ ಘಟಕದಿಂದ ಮೂರು ಅವುಗಳನ್ನ ಅಂಗಗಳನ್ನ ತೆಗೆದು ಯಾರಿಗೆ ಏನು ಅವಸರ ಅದು ಕೊಡೋದು. ಈಗ ಒಂದು ರಕ್ತ ಬಾಟ್ಲಿಯಿಂದ ನಾವು ಮೂರು ಜೀವಗಳನ್ನ
1: ಉಳಿಸಬಹುದು.
0: ಅದನ್ನ ನಾವು ಇಲ್ಲಿ
1: ಶುರು ಮಾಡಿದ್ರೆ
0: ಈಗ ನಡೆದಿದೆ. ಪ್ಲೇಟ್ಲೆಟ್,
1: ಪ್ಲಾಸ್ಮಾ
0: ಮತ್ತು ಕೆಂಪು ರಕ್ತ ಯಾರಿಗೆ ರಕ್ತ ಕಡಿಮೆ ಇದೆ ಅಂತವೋ ಅವರಿಗೆ ಇದು
1: ಕೊಡೋದು.
0: ಯಾರಿಗೆ ಈಗ ಡೆಂಗು ಅಂತಲ್ಲಿ ರಕ್ತ ಹೆಪ್ಪುಗಟ್ಟಿ ಇವರಿಗೆ ಕಡಿಮೆ ಆಗಿರ್ತದೆ ಅವ್ರಿಗೆ ಪ್ಲೇಟ್ಲೆಟ್
1: ಕೊಡ್ತೇವೆ.
0: ಪ್ಲಾಸ್ಮಾ ಕೊಡ್ತೇವೆ, ಬರೀ ದ್ರವ ಬೇಕಾಗಿದ್ದ ರಕ್ತದಲ್ಲಿಂದ ಅದನ್ನ ಕೊಡ್ತೇವೆ.
1: ಅದು ಎಲ್ಲ ವ್ಯವಸ್ಥೆ ಈಗ
0: ಐಎಂಎ ನಮ್ಮಲ್ಲಿ ಮಾಡ್ತಾ ಇದ್ದೇವೆ. ನಾವು ಕರ್ನಾಟಕ ರಾಜ್ಯದಲ್ಲೇ ಒಳ್ಳೆಯ ಬ್ಲಡ್ ಬ್ಯಾಂಕ್ ಅಂತ 2-3 ವರ್ಷದ ಕೆಳಗೆ ನಮಗೆ ನ್ಯಾಷನಲ್ ಅವಾರ್ಡನ್ನು ಕೊಟ್ಟರು ಅವರು, ವೆಲ್ ರನ್ ಬ್ಲಡ್ ಬ್ಯಾಂಕ್ ಅಂತೇಳಿ. ನಾವು ಇದನ್ನ ನಿರ್ವಹಿಸುವ ರೀತಿಯ ಬಗ್ಗೆ ಈಗಂತದ್ದು ಹಾಗೆ ನಡೆದಿದೆ. ಈಗ ಎಲ್ಲ ಯಂಗ್ಸ್ಟರ್ಸ್ ಬಂದಿದ್ದಾರೆ, ನನಗಿಂತಲೂ ಹೆಚ್ಚು
1: ಉತ್ಸಾಹಿಗಳು
0: ಹೆಚ್ಚು ಆಸಕ್ತರು ಬಂದಿದ್ದಾರೆ.
1: ಈ ವಯಸ್ಸಿನಲ್ಲಿ ಕೂಡ ತುಂಬಾ ಉತ್ಸಾಹದಿಂದ ಬ್ಲಡ್ ಬ್ಯಾಂಕ್ ಹೋಗ್ತೀರಿ, ಬ್ಲಡ್ ಬ್ಯಾಂಕ್ ನೋಡ್ಕೊಳ್ತೀರಿ, ಸಾಹಿತ್ಯದಲ್ಲಿ ಕೃಷಿ ಮಾಡ್ತಾ ಇದ್ದೀರಿ, ನಿರಂತರವಾಗಿ ಓದ್ತಾ ಇದ್ದೀರಿ, ಮತ್ತೆ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗ್ತಿರ್ತೀರಿ. ನಿಮ್ಮ ಒಂದು ಚೈತನ್ಯ ನೋಡ್ಬಿಟ್ರೆ ನಿಜವಾಗ್ಲೂ
0: ಧನ್ಯವಾದಗಳು ಸರ್. ಅಷ್ಟೇನು ಇಲ್ಲ ಸರ್, ನನಗಿಂತ ಮಾಡೋರು ಬಹಳ ಇದ್ದಾರೆ.
1: ತಮ್ಮೊಳಗೆ ಇರ್ತಕ್ಕಂಥ ಅನೇಕ ವಿಷಯಗಳು, ಚಿಂತನೆಗಳನ್ನು ನಮ್ಮ ಜೊತೆ ಮುಕ್ತವಾಗಿ ಹಂಚಿಕೊಂಡ್ರೆ ಸರ್ ಖುಷಿ ಆಯಿತು. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ನಿಮ್ಮ ಅನುಭವಗಳನ್ನು, ನಿಮ್ಮ ಚಿಂತನೆಗಳನ್ನು, ನಿಮ್ಮ ಅನುಭವಗಳ ಬುದ್ಧಿಯನ್ನು ಬಿಚ್ಚಿಟ್ರಿ, ತುಂಬ ಖುಷಿ ಆಯಿತು.
0: ಅದಕ್ಕೆ ಕಾರಣರಾದವರು ವೆಂಕಟೇಶ್ ಬೇನ್ ಬೆಂಜಿ, ಯಾಕಂದ್ರೆ ಅವರು ಪ್ರಶ್ನೆಗಳೇ ಆಗಿದ್ದು ಉತ್ತರಗಳು ಹಾಗೆ ಬರುವ ಹಾಗೆ ಅವರು ಮಾಡಿದರು. ಅದಕ್ಕೆ ನಾನು ಅವರಿಗೂ ಧನ್ಯವಾದಗಳು, ಕೇಳುಗರಿಗೂ ಧನ್ಯವಾದಗಳು.
1: ತುಂಬ ಧನ್ಯವಾದಗಳು ಸರ್, ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ಚಿಂತನೆಗಳನ್ನು ಹಂಚಿಕೊಂಡದಕ್ಕೆ ಧನ್ಯವಾದ.
0: ಧನ್ಯವಾದ.
2: ಇದುವರೆಗೆ ಸಾಹಿತ್ಯ ಜೀವನ ಅನುಭವಗಳ ವೈದ್ಯ ಡಾಕ್ಟರ್ ರವಿರಾಜೇಶ್ವರ ಅವರೊಡನೆ ಮಾತುಕತೆಯನ್ನ ಕೇಳಿದ್ರಿ. ಇವರೊಂದಿಗೆ ವೆಂಕಟೇಶ್ ಬೇವಿನ ಬೆಂಚಿ. ಈಗ ಕೇಳೋಣ ಭಾವಗೀತೆಗಳನ್ನ. ಆರಂಭದಲ್ಲಿ ರತ್ನಮಾಲ ಪ್ರಕಾಶ್ ಹಾಗೂ ರಾಜು ಅನಂತಸ್ವಾಮಿಯವರ ಧ್ವನಿಗಳಲ್ಲಿ ಕೆಎಸ್ ನಿಸಾರ್ ಅಹಮದ್ ಇವರ ರಚನೆ.

0: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
1: ಶರಣರ ಸತ್ಯಾನುಸಂಧಾನದ ಸರಣಿ.
2: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
0: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
2: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
1: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ರೆ ಹಳ್ಳ
5: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.

ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೂ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ, ತಾವು ಕೂಡ ನಮ್ಮ ಒಂದು ವಾಟ್ಸಪ್ ಸಂದೇಶಕ್ಕೆ ತಮ್ಮ ಸಂದೇಶಗಳನ್ನ ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನ ಕೇಳಬಹುದು. ತಾವು ಸಂದೇಶ ಕಳಿಸಬೇಕಾದಂತಹ ನಮ್ಮ ವಾಟ್ಸಪ್ ಸಂಖ್ಯೆ 0853222335. ಈ ಸಂಖ್ಯೆಗೆ ತಾವು ಸಂದೇಶವನ್ನ ಕಳಿಸಿ ಅದರಲ್ಲಿ ತಮ್ಮ ಹೆಸರು, ಊರಿನ ಹೆಸರು, ಚಿತ್ರದ ಹೆಸರು ಹಾಗೂ ಗೀತೆಯ ಸಾಲನ್ನು ಬರೆದು ಅದನ್ನು ಯಾರಿಗಾಗಿ ಡೆಡಿಕೇಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನಮಗೆ ಟೈಪ್ ಮಾಡಿ ಕಳಿಸಿದರೆ ನಿಮ್ಮ ಒಂದು ಸಂದೇಶವನ್ನು ಓದ್ತೀವಿ, ಹಾಗೆಯೇ ನಿಮ್ಮ ಗೀತೆಯನ್ನು ನಿಮಗೋಸ್ಕರ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆರಂಭ ಮಾಡುವಂಥ ಸಮಯ. ಸ್ನೇಹಿತರೆ, ಈ ಕಾರ್ಯಕ್ರಮದ ಮೊದಲನೆಯ ಒಂದು ಸಂದೇಶ, ಮಾನ್ವಿ ತಾಲೂಕಿನ ಜೋಕೂರು ಗ್ರಾಮದಿಂದ ಭೀಮನ್ಗೌಡ ಪಾಟೀಲ್ ಅವರು ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ಕಡೆಯಿಂದ ಶುಭೋದಯವನ್ನು ತಿಳಿಸ್ತಾ ಇದ್ದೇವೆ. ಅವರು ಕೋರಿರುವಂತಹ ಗೀತೆ ಅದೇ ಕಣ್ಣು ಚಿತ್ರದಿಂದ ಇದೇ ನೋಟ ಇದೇ ಆಟ ಎನ್ನುವಂತಹ ಗೀತೆ. ಈ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡ್ರಿ ಅಂಥೇಳಿ ನಮಗೆ ಸಂದೇಶದಲ್ಲಿ ತಿಳಿಸಿದ್ದಾರೆ. ಅವರಿಗೋಸ್ಕರ ಈ ಗೀತೆ ಬರ್ತಾ ಇದೆ ಕೇಳಿ. ಹಾಡಿರುವವರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್, ಸಂಗೀತ ಜಿ ಕೆ ವೆಂಕಟೇಶ್, ಸಾಹಿತ್ಯ ಚಿ ಉದಯಶಂಕರ್.

ಈಗ ಕೇಳೋಣ ಕಲ್ಲರಳಿ ಹೂವಾಗಿ ಚಿತ್ರದ ಗೀತೆಯನ್ನು ಹೇಮಂತ್ ಕುಮಾರ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ, ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ. ಹಾಗೆಯೇ ಈ ಗೀತೆಗಾಗಿ ನಮಗೆ ಕೋರಿಕೆಯನ್ನು ಸಲ್ಲಿಸಿದವರು ರೂಪಾ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗದಿಂದ. ಅವರಿಗೋಸ್ಕರ ಈ ಗೀತೆ.

ಕೇಳುಗರೇ, ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನ ಆಧರಿಸಿದ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ. ತಾವು ಕೂಡ ಸಂದೇಶದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು. ನಮ್ಮ ಸಂದೇಶ ಕಳಿಸಬೇಕಾದಂತಹ ವಾಟ್ಸಪ್ ಸಂಖ್ಯೆ 0832222335. ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನ ಕೇಳಬಹುದು ಅಂತ ಹೇಳ್ತಾ ಮುಂದಿನ ಒಂದು ಗೀತೆಯನ್ನ ಪ್ರಸಾರ ಮಾಡುವಂತಹ ಸಮಯ. ಮಹಾಕ್ಷತ್ರಿಯ ಚಿತ್ರದಿಂದ ಓ ಪ್ರೇಮ ನೀನೆಷ್ಟು ಸುಂದರ ಎನ್ನುವಂಥ ಗೀತೆಯನ್ನು ದಯವಿಟ್ಟು ನಮಗೋಸ್ಕರ ಪ್ರಸಾರ ಮಾಡ್ರಿ ಅಂಥೇಳಿ ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಅವರಿಗೋಸ್ಕರ ಈ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಇವರ ಯುಗಳ ಸ್ವರಗಳಲ್ಲಿ ಸಂಗೀತ ಹಾಗೂ ಗೀತರಚನೆ ಹಂಸಲೇಖ.

ಮೇಘ ಸಂದೇಶ ವಾಟ್ಸಪ್ ಸಂದೇಶವನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಮುಂದಿನ ಒಂದು ಗೀತೆಯನ್ನು ಪ್ರಸಾರ ಮಾಡುವಂತಹ ಸಮಯ. ಹುಬ್ಬಳ್ಳಿಯಿಂದ ವೀಣಾ ಮಾಡುವ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ವೀಣಾ ಅವರಿಗೂ ಕೂಡ ನಮ್ಮ ಕಡೆಯಿಂದ ನಮಸ್ಕಾರಗಳು. ಮುಂಗಾರು ಮಳೆ ಚಿತ್ರದಿಂದ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ಎನ್ನುವಂತಹ ಗೀತೆಯನ್ನು ದಯವಿಟ್ಟು ನಮಗೋಸ್ಕರ ಪ್ರಸಾರ ಮಾಡಿರಿ. ಈ ಗೀತೆ ನಮ್ಮ ಅಕ್ಕ ವಾಣಿ ಮತ್ತು ನಿಧಿ ಇವರಿಗಾಗಿ ಅಂತ ಹೇಳ್ತಾ ಇದ್ದಾರೆ. ಅವರಿಗೋಸ್ಕರ ಈ ಗೀತೆ ಮೂಡಿ ಬರ್ತಾ ಇದೆ. ಯೋಗರಾಜ್ ಭಟ್ ಇವರ ಗೀತ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತ ನಿರ್ದೇಶನದಲ್ಲಿ ಹಾಗೂ ಸೋನು ನಿಗಮ್ ಇವರ ಧ್ವನಿಯಲ್ಲಿ.

ಮುಂದಿನ ಗೀತೆ. ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕು ತಾಜಾಪುರ ಗ್ರಾಮದಿಂದ ಶಿವಶರಣ ಸೌದಿ, ಆನಂದ್, ಶಶಿಕುಮಾರ್, ಇಮಾಮ್ ಸಾಬ್, ಅಶೋಕ್ ಇವರು ಒಂದು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಒಲುಮೆ ಸಿರಿಯ ಕಂಡು ಎನ್ನುವಂಥ ಗೀತೆ, ಬಂಗಾರದ ಜಿಂಕೆ ಚಿತ್ರದಿಂದ. ಈ ಗೀತೆ ನಮ್ಮೆಲ್ಲರಿಗೂ ತುಂಬಾ ಇಷ್ಟ, ಹಾಗಾಗಿ ಈ ಗೀತೆಯನ್ನು ನಮಗೋಸ್ಕರ ಪ್ರಸಾರ ಮಾಡ್ರಿ ಅಂಥೇಳಿ ಕೋರಿದ್ದಾರೆ. ಅವರಿಗೋಸ್ಕರ ಈ ಗೀತೆ ಮೂಡಿ ಬರ್ತಾ ಇದೆ. ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಯುಗಳ ಸ್ವರಗಳಲ್ಲಿ, ದೊಡ್ಡರಂಗೇಗೌಡ ಇವರ ಗೀತರಚನೆಗೆ ಸಂಗೀತ ನೀಡಿರುವವರು ವಿಜಯ ಭಾಸ್ಕರ್.

ಸ್ನೇಹಿತರೆ, ಸ್ಟುಡಿಯೋದಲ್ಲಿ ಈಗ ಸಮಯ 9:59:06. ಈ ಸಮಯದಲ್ಲಿ ತಾವು ಕೇಳ್ತಾ ಇದ್ದೀರಾ ರಾಯಚೂರು ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ತಮ್ಮ ನೆಚ್ಚಿನ ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮವನ್ನು. ತಾವು ಕೂಡ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 08532 2233 65 ಸಂದೇಶವನ್ನು ಕಳಿಸೋದ್ರ ಮೂಲಕ ಅದರಲ್ಲಿ ತಮ್ಮ ಹೆಸರು, ಊರಿನ ಹೆಸರು, ಚಿತ್ರದ ಹೆಸರು ಹಾಗೂ ಗೀತೆಯ ಸಾಲನ್ನು ಟೈಪ್ ಮಾಡಿ ಯಾರಿಗಾಗಿ ಡೆಡಿಕೇಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಅದರಲ್ಲಿ ತಿಳಿಸಿದರೆ ತಮ್ಮ ನೆಚ್ಚಿನ ಗೀತೆಯನ್ನು ತಮಗೋಸ್ಕರ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಮುಂದಿನ ಒಂದು ಗೀತೆಯನ್ನು ಪ್ರಸಾರ ಮಾಡುವಂತಹ ಸಮಯ. ಚಿತ್ರದುರ್ಗದಿಂದ ರವಿ ಕೆ ಅಂಬೇಕರ್ ಯೋಗ ಶಿಕ್ಷಕರು ಇವರು ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಸಾಹಸ ಸಿಂಹ ಚಿತ್ರದಿಂದ ಮರೆಯದ ನೆನಪನ್ನು ಎನ್ನುವಂತಹ ಗೀತೆಯನ್ನು ದಯವಿಟ್ಟು ನಮಗೋಸ್ಕರ ಪ್ರಸಾರ ಮಾಡ್ರಿ ಅಂತ ಹೇಳಿ ಕೋರಿದ್ದಾರೆ. ಅವರಿಗೋಸ್ಕರ ಈ ಗೀತೆ ಮೂಡಿ ಬರ್ತಾ ಇದೆ ಕೇಳಿ. ಈ ಗೀತೆಯನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ಸತ್ಯಂ, ಸಾಹಿತ್ಯ ಟಿ ಉದಯಶಂಕರ್.

0: ओडिशा स्कीम के टेलीलॉ न्याय बंधु कानूनी साक्षरता एवं जागरूकता कार्यक्रम से जुड़े कानूनी सहायता टेलीलॉ के टोल फ्री नंबर 1-4-4-5-4 और वेबसाइट www.tele-law.in से प्राप्त की जा सकती है।
1: ಕೇಳುಗ್ರೆ ಮೇಘ ಸಂದೇಶ ಕಾರ್ಯಕ್ರಮದ ಮುಂದಿನ ಒಂದು ಗೀತೆ ಅಥಣಿ ತಾಲೂಕು ಚಿಕ್ಕೋಡಿ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲ ತೇಲಿ ಹಾಗೂ ಮನೆಯವರು ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಇವರು ಕೋರಿರುವಂತಹ ಗೀತೆ ಮುಗಿಯದ ಕಥೆ ಚಿತ್ರದಿಂದ ಕಂಗಳು ವಂದನೆ ಹೇಳಿದೆ ಎನ್ನುವಂತಹ ಗೀತೆ. ಈ ಗೀತೆಗೋಸ್ಕರ ಅವರು ಸಹ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಈ ಗೀತೆ ಅವರಿಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೇವೆ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ, ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಆರ್ ಎನ್ ಜೈಗೋಪಾಲ್.

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್?
0: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ
1: ಮಾಡ್ತೀನಿ. RBI ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೋರಿದವರು ವಿಜಯಪುರದಿಂದ ಭರತ್ ಕುಮಾರ್, ಬಂದೇ ನವಾಜ್, ಸುದರ್ಶನ ಇವರು. ಇವರು ಕೋರಿರುವಂಥ ಗೀತೆ ಜೀವಕ್ಕೆ ಜೀವ ಚಿತ್ರದಿಂದ ತಾನ ತಂದನ ಜೋಡಿಯಾದನ ಎನ್ನುವಂಥ ಗೀತೆ. ಅವರಿಗೋಸ್ಕರ ಈ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿಯೇ.

ಇದುವರೆಗೆ ಕೇಳಿದ ಜೀವಕ್ಕೆ ಜೀವ ಚಿತ್ರದ ಗೀತೆಯನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಪಿ ಶೈಲಜಾ, ಸಂಗೀತ ರಾಜ ನಾಗೇಂದ್ರ ಹಾಗೂ ಸಾಹಿತ್ಯ ಜಿ ಉದಯಶಂಕರ್. ಕಾರ್ಯಕ್ರಮದ ಮುಂದಿನ ಒಂದು ಸಂದೇಶ, ಮಹೇಶ್ ಅವರು ಹೊಸೂರು ಶಿಕಾರಿಪುರ ಒಂದು ಶಿಕಾರಿಪುರದಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಒಂದೇ ಬಳ್ಳಿಯ ಹೂಗಳು ಈ ಗೀತೆಯನ್ನು ಪ್ರಸಾರ ಮಾಡಿ, ಇದರಲ್ಲಿ ನೀನೆಲ್ಲಿ ನಡೆವೆ ದೂರ ಎನ್ನುವಂತಹ ಗೀತೆ ನಮಗೋಸ್ಕರ ದಯವಿಟ್ಟು ಪ್ರಸಾರ ಮಾಡ್ರಿ ಅಂತ ಹೇಳಿ ಕೋರಿದ್ದಾರೆ. ಅವರಿಗೋಸ್ಕರ ಈ ಗೀತೆ ಬರ್ತಾ ಇದೆ ಕೇಳಿ. ಮೊಹಮ್ಮದ್ ರಫಿಯವರ ಧ್ವನಿಯಲ್ಲಿ, ಸಂಗೀತ ಸತ್ಯಂ, ಸಾಹಿತ್ಯ ಗೀತಪ್ರಿಯಾ.

ಕಾರ್ಯಕ್ರಮದ ಮುಂದಿನ ಗೀತೆ ತಾಯಿಯ ಹೊಣೆ ಚಿತ್ರದಿಂದ ಮುಗಿಲ ಮಲ್ಲಿಗೆ ಅನ್ನುವಂಥ ಗೀತೆ. ಈ ಗೀತೆಯನ್ನು ನಮಗೋಸ್ಕರ ಪ್ರಸಾರ ಮಾಡ್ರಿ ಅಂಥೇಳಿ ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಿಗಿಂದ ಶಿವಲಿಂಗಪ್ಪ ಭದ್ರೆ, ಭಾಗ್ಯಜ್ಯೋತಿ ಹಾಗೂ ಭದ್ರೆ ಬಂಧುಗಳು ಈ ಒಂದು ಕೋರಿಕೆಯನ್ನು ಸಲ್ಲಿಸಿದ್ದಾರೆ. ಅವರಿಗಾಗಿ ಈ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ.

ಮುಂದಿನ ಒಂದು ಸಂದೇಶದ ಹಾಡು ಬಂಧನ ಚಿತ್ರದಿಂದ ಬಣ್ಣ ನನ್ನ ಒಲವಿನ ಬಣ್ಣ ಎನ್ನುವಂತಹ ಗೀತೆ. ಈ ಗೀತೆಗಾಗಿ ನಮಗೆ ಕೋರಿಕೆಯನ್ನು ಸಲ್ಲಿಸಿದವರು ರಾಯಭಾಗ ತಾಲೂಕು ಮೊಗಳಖೋಡದಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್ ಹಾಗೂ ಅಭಿಷೇಕಯ್ಯ ಹಿರೇಮಠ್ ಅವರಿಗೋಸ್ಕರ ಈ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ. ಈ ಗೀತೆಯನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು ಸಂಗೀತ ಎಂ ರಂಗರಾವ್, ಸಾಹಿತ್ಯ ಜಿ ಉದಯಶಂಕರ್.

ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನ ಆಧರಿಸಿದ ಕಾರ್ಯಕ್ರಮವನ್ನು ಇದುವರೆಗೂ ಕೇಳ್ತಾ ಇದ್ರಿ. ಈ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದಂಥ ಹಾಗೂ ಈ ಕಾರ್ಯಕ್ರಮವನ್ನು ಕೇಳಿದಂಥ ನಮ್ಮ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.

ಕೇಳುಗರೆ, ಇಂದು ಸಂಜೆಯ ಪ್ರಸಾರದಲ್ಲಿ 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮ. ಇಂದಿನ ವಿಷಯ ಮೊಬೈಲ್ ಗೀಳಿಗೆ ಪರಿಹಾರವೇನು? ಈ ವಿಷಯ ಕುರಿತು ತಾವು ಕೂಡ ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಹಂಚಿಕೊಳ್ಳಬಹುದು ಯುವವಾಣಿ ಕಾರ್ಯಕ್ರಮದ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮದಲ್ಲಿ.

ಇನ್ನು ಸಂಜೆ 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಡಿಎಸ್ಆರ್ ನೇರ ಭತ್ತದ ಬಿತ್ತನೆಯ ವಿಧಾನ ಮತ್ತು ಮಹತ್ವ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ನಂತರ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 10:32. ಈಗ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ.

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಕೇಳಿದ್ರಿ. ಚೌದೇಶಂಕರ್ ಅವರ ರಚನೆಯ ಗೀತೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಸಮಯ 10:38 ಗಳಾಗಿದೆ. ಓಲ್ಡ್ ಇಸ್ ಗೋಲ್ಡ್, ಹಳೆಯ ಹಾಡುಗಳನ್ನ ಕೇಳ್ತಾ ಇದ್ದೀರಾ.

ಭಲೆ ಜೋಡಿ ಚಿತ್ರದ ಹಾಡನ್ನ ಕೇಳಿದ್ರಿ. ಪಿ ವಿ ಶ್ರೀನಿವಾಸ್ ಅವರ ಕಂಠಸಿರಿಯಲ್ಲಿ ಗೆದ್ದೆ ಮೂಡಿಬಂತು. ಚಿ ಉದಯಶಂಕರ್ ಅವರ ರಚನೆಯಾಗಿದೆ, ಆರ್ ರತ್ನ ಅವರ ಸಂಗೀತ.

ಹೃದಯ ಸಂಗಮ ಚಿತ್ರದ ಹಾಡನ್ನ ಕೇಳಿದ್ರಿ. ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿ ಗೀತೆ ಮೂಡಿ ಬಂತು. ಗೀತಪ್ರಿಯ ಅವರ ಸಾಹಿತ್ಯ, ವಿಜಯಭಾಸ್ಕರ್ ಅವರ ಸಂಗೀತ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ 10:50 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳನ್ನು ಕೇಳ್ತಿದ್ದೀರ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ನಮ್ಮ ಸ್ನೇಹಿತರು ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಕಾರ್ಯಕ್ರಮ ತುಂಬ ಇಷ್ಟವಾಯಿತು ಅಂತ ಹೇಳ್ತಿದ್ದಾರೆ. ಹಾಗೆ ವರಲಕ್ಷ್ಮಿ ಅವರು ಪೀಣ್ಯದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮಂಗಳ ಮೈಸೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಾಗರಬಾವಿಯಿಂದ ಪ್ರಶಾಂತ್ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಹಾಗೆ ಕಾರ್ಯಕ್ರಮವನ್ನು ಕೇಳ್ತಿದ್ದೀವಿ ಅಂತ ಮಂಗಳೂರಿನ ಮಂಗಳೇಶ ಸ್ವಾಮಿ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಂಪತ್ ಲಕ್ಷ್ಮಿ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬೆಳಗಾವಿಯಿಂದ ನಮ್ಮ ಸ್ನೇಹಿತರಾದ ಬಸವರಾಜ್ ಕುಮಾರ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಲಕ್ಷ್ಮಣ್ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ಹಲಸೂರಿನಿಂದ ರಾಜೇಶ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ರಾಜು, ಹೊಯ್ಸಳ, ತ್ರಿವೇಣಿ, ಸುದರ್ಶನ್ ಜೆ ಪಿ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಹಾಡುಗಳು ತುಂಬಾ ಇಷ್ಟವಾಯಿತು ಅಂತ ಚಿದಾನಂದ್ ಟಿ ವಿ ಸರ್ಕಲ್ನಿಂದ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ವಿಜ್ಞಾನ ನಗರದಿಂದ ಹರಿಹರನ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮಹಾದೇವಿ ಕೊಡೆಕಲ್ ಗಂಗಾವತಿಯಿಂದ ಅವರು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗೆ ಅಮರಾವತಿ ಹರಿಕುಮಾರ್ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸೋಮಶೇಖರ್ ಅವರು ಕೂಡ ಸಂದೇಶವನ್ನು ಹಂಪಸಾಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸ್ವಪ್ನ ಹೊಯ್ಸಳ ಅವರು ಯಶವಂತಪುರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅರಸೀಕೆರೆಯಿಂದ ಜ್ಯೋತಿ ಸಂಗಮ್ ಅವರ ಸಂದೇಶ ತಲುಪಿದೆ. ಡಾಕ್ಟರ್ ಅನಂತಕುಮಾರ್ ಕಡಬ ಗುಬ್ಬಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಇಷ್ಟವಾಯಿತು ಅಂತ ಪುಟ್ಟರಾಜು ಇವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ. ನವರಣ್ಣಿ ವಿತ್ 8318 ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶ್ರೀಕಾಂತ್ ಪೂಜಾರ್ ಮುಂಡರಗಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಮಯ 10:52 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ.

0: ಪಿ ಸುಶೀಲಾ ಅವರ ದನಿಯಲ್ಲಿ ಬಿಡುಗಡೆ ಚಿತ್ರದ ಹಾಡನ್ನ ಕೇಳಿದ್ರಿ. ಚೌದೇ ಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಹಾಡುಗಳನ್ನ ಕೇಳಿದ್ರಿ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಲ್ಲಪ್ಪನಹಳ್ಳಿಯಿಂದ ಬಾಬು ಅವರ ಸಂದೇಶ ಬಂದಿದೆ, ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗೆ ಮಾದಪ್ಪ ಗೌಡ ಕೆ ಜಿ ಕೊಪ್ಪಲ್ ಮೈಸೂರಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ರಮೇಶ್ ವಿದ್ಯಾರ್ಥಿ ಇವರು ಕೂಡ ಸಂದೇಶವನ್ನು ರಾಯಚೂರಿನಿಂದ ನಮಗೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಂಬರ್ ಎಂಡಿಂಗ್ ವಿತ್ 1009 ಇವರು ಕೂಡ ಒಂದು ಸ್ಟಿಕ್ಕರ್ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹಂಪಾಪುರದಿಂದ ಗೀತಾ ಇವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಶುಭೋದಯ ಕರ್ನಾಟಕ ಕಾರ್ಯಕ್ರಮ, ಓಲ್ಡ್ ಇಸ್ ಗೋಲ್ಡ್, ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ ಅಂತ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ನವೋದಯ ನಾಗರಾಜ್ ಅವರ ಸಂದೇಶ ಈಗ ತಾನೇ ಬಂತು. ನಿಮ್ಮ ಸಂದೇಶಕ್ಕೂ ಧನ್ಯವಾದಗಳನ್ನು ಹೇಳ್ತಾ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ ಇನ್ನೇನೋ 11 ಗಂಟೆಯಾಗಲಿದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಂತಾರಾಷ್ಟ್ರೀಯ ದಾದಿಯರ ದಿನವಾದ ಇಂದು ದಾದಿಯರ ಅಚಲ ಸಹಾನುಭೂತಿ, ಸದೃಢತೆ ಮತ್ತು ನಿಸ್ವಾರ್ಥ ಸಮರ್ಪಣಾ ಮನೋಭಾವವನ್ನು ಗೌರವಿಸಲಾಗುತ್ತಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ ತಿಳಿಸಿದ್ದಾರೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಶಕ್ತ ದಾದಿಯರು ಜೀವ ಉಳಿಸುತ್ತಾರೆ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವೆ ಪವಿತ್ರಾ ಮಾರ್ಗರಿಟಾ ಹೊಂಡುರಾಸ್ಗೆ ತಲುಪಿದ್ದಾರೆ. ಭಾರತ ಹೊಂಡುರಾಸ್ ನಡುವಿನ ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ಗುರಿಯನ್ನು ಹೊಂದಿರುವ ಉನ್ನತ ಮಟ್ಟದ ಸಭೆಗಳನ್ನು ಎದುರು ನೋಡುತ್ತಿರುವುದಾಗಿ ಸಚಿವರು ತಿಳಿಸಿದ್ದಾರೆ. 2026ರ ಐಸಿಸಿ ಪುರುಷರ ಟಿ20 ಕ್ರಿಕೆಟ್ ವಿಶ್ವಕಪ್ನಿಂದ ಬಾಂಗ್ಲಾದೇಶ ವಿವಾದಾತ್ಮಕವಾಗಿ ಹಿಂದೆ ಸರಿದಿದ್ದರ ಬಗ್ಗೆ ತನಿಖೆ ನಡೆಸಲು ಬಾಂಗ್ಲಾದೇಶ ಸರ್ಕಾರ 3 ಸದಸ್ಯರ ತನಿಖಾ ಸಮಿತಿಯನ್ನು ರಚಿಸಿದೆ. ಟೂರ್ನಿಯಿಂದ ಹಿಂದೆ ಸರಿಯುವ ನಿರ್ಧಾರ ಕ್ರಿಕೆಟ್ ವಲಯಗಳಲ್ಲಿ ವ್ಯಾಪಕ ಟೀಕೆಗೆ ಕಾರಣವಾಗಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳ ಮಲೆಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಹರ್ಷಿತ್ ಎಂಬ ಬಾಲಕ ಮೃತಪಟ್ಟ ಹಿನ್ನೆಲೆ ನಾಗಮಲೆ ಚಾರಣಕ್ಕೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ. ವೈಟ್ ನೈಟ್ ಕೋರ್ನ ಜನರಲ್ ಆಫೀಸರ್ ಕಮಾಂಡಿಂಗ್ ಲೆಫ್ಟಿನೆಂಟ್ ಜನರಲ್ ಪಿಕೆ ಮಿಶ್ರಾ ಇಂದು ಪೂಂಚ್ ಜಿಲ್ಲೆಯಲ್ಲಿ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಗಳ ಕುರಿತು ಸಮಗ್ರ ಪರಾಮರ್ಶೆ ನಡೆಸಿದರು. ಕಳೆದ ಮಾರ್ಚ್ 11ರಿಂದ ಆರಂಭಗೊಂಡಿರುವ ಎಚ್ಪಿವಿ ಲಸಿಕಾ ಅಭಿಯಾನ ಬಳ್ಳಾರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುಂದುವರೆದಿದ್ದು, ಜಿಲ್ಲೆಯಲ್ಲಿ 16,495 ಹೆಣ್ಣುಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಲ್ಲಾ ರಮೇಶ್ ಬಾಬು ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 525 ಅಂಕಗಳ ಇಳಿಕೆಯೊಂದಿಗೆ 75,490 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 164 ಅಂಕ ಇಳಿಕೆಯ ನಂತರ 23,651 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ದಾಖಲೆಯ ಇಳಿಕೆಯೊಂದಿಗೆ 95.63 ರೂಪಾಯಿಯಷ್ಟಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ಕೇಳ್ತಿದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ ಆಗಿದೆ 11:03. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೇನೆ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಇದು ಹೊಸ ಹಾಡುಗಳನ್ನು ಕೇಳುವಂತಹ ಸಮಯ. ಈಗ ಮೊದಲಿಗೆ ಕೇಳೋಣ ಲವ್ ಮಾಕ್ಟೈಲ್ ಚಿತ್ರದ ಗೀತೆ. ರಘುದೀಕ್ಷಿತ್ ಅವರ ಧ್ವನಿಯಲ್ಲಿ ರಾಘವೇಂದ್ರ ಹಾಗೂ ವಿ ಕಾಮತ್ ಅವರ ಸಾಹಿತ್ಯಕ್ಕೆ ರಘುದೀಕ್ಷಿತ್ ಅವರ ಸಂಗೀತವಿರುವಂತಹ ಗೀತೆಯನ್ನು

ಇದೀಗ ಕೇಳಿ ಅಮರ್ ಚಿತ್ರದ ಗೀತೆ. ಸಂಜಿತ್ ಹೆಗಡೆ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿರುವಂತಹ ಗೀತೆಯನ್ನು

ಈಗ ಕೇಳೋಣ ಹುಡುಗರು ಚಿತ್ರದ ಗೀತೆಯನ್ನ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವಂತಹ ಗೀತೆಯನ್ನ.

ಇದೀಗ ಕೇಳಿ ಲವ್ ಮಾಕ್ಟೈಲ್ ಟು ಚಿತ್ರದಾಗಿದೆ. ನಕುಲ್ ಅಭಯಂಕರ್ ಅವರ ಧ್ವನಿಯಲ್ಲಿ ರಾಘವೇಂದ್ರ ವಿ ಕಾಮತ್ ಅವರ ಸಾಹಿತ್ಯಕ್ಕೆ ನಕುಲ್ ಅಭಯಂಕರ್ ಅವರ ಸಂಗೀತವಿರುವಂತಹ ಗೀತೆಯನ್ನು

ಈಗ ಕೇಳಿ ಲೂಸಿಯಾ ಚಿತ್ರದಾಗೀತೆ. ಅನನ್ಯ ಭಟ್ ಉದಿತ್ ಅವರ ಧ್ವನಿಯಲ್ಲಿ, ರಘುಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತವಿರುವಂತಹ ಗೀತೆಯನ್ನು.

ಈಗ ಕೇಳಿ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಚಿತ್ರದ ಗೀತೆ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಜೋಶ್ಪೀರ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವಂತಹ ಗೀತೆಯನ್ನು

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:30 ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಇಂದು ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವಂತಹ ನಟ ಮಿತ್ರ ಅವರ ಕುರಿತಾಗಿ ಮಾತಾಡ್ತಾ ಸಾಗೋಣ. ಅವರ ಹೆಸರೇ ಹೇಳುವಂತೆ ಅವರು ಎಲ್ಲರಿಗೂ ಆತ್ಮೀಯರಾದವರು. ನಮ್ಮ ಕನ್ನಡದ ಅದ್ಭುತ ಹಾಸ್ಯ ನಟ ಮಿತ್ರ, ಕೇರಳದ ಕೊಟ್ಟಾಯಂನಲ್ಲಿ ಸುಂದರ ಪರಿಸರದಲ್ಲಿ ಜನಿಸಿದಂತಹ ಮಿತ್ರ ಅವರ ಮೂಲ ಹೆಸರಾಗಿದ್ದದ್ದು ಶಿನು ಜಾರ್ಜ್. ಇವರು ಹುಟ್ಟಿದ್ದು 12 ಮೇ. ಮಣ್ಣಿನ ಗುಣವೋ ಏನೋ, ಮಿತ್ರ ಅವರಲ್ಲಿ ಈ ಮುಗ್ಧತೆ ಮತ್ತು ಹಾಸ್ಯ ಪ್ರಜ್ಞೆ ಅದ್ಭುತವಾಗಿ ಮೂಡಿಬಂದಿದೆ. ಚಿತ್ರರಂಗಕ್ಕೆ ಬರುವ ಮುನ್ನ ಇವರು ರಂಗಭೂಮಿಯಲ್ಲಿ ಅಖಾಡದಲ್ಲಿ ಪಳಗಿ ನಂತರ ಸಿನಿಮಾ ಇಂಡಸ್ಟ್ರಿಗೆ ಬಂದರು. ಇದೀಗ ಕೇಳಿ ಸರ್ಕಸ್ ಚಿತ್ರದ ಗೀತೆ. ಕಾರ್ತಿಕ್ ಹಾಗೂ ಎಮಿಲ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಎಮಿಲ್ ಅವರ ಸಂಗೀತವಿರುವಂತಹ ಗೀತೆಯನ್ನು

ಸಕಲ ವಾರ್ತೆ ಕಾರ್ಯಕ್ರಮದಲ್ಲಿ ನಟ ಮಿತ್ರ ಅವರ ಜನ್ಮದಿನದ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. 2003 ಶಿವರಾಜ್ಕುಮಾರ್ ನಟನೆಯ ಶ್ರೀರಾಮ್ ಚಿತ್ರದ ಸಣ್ಣ ಪಾತ್ರದೊಂದಿಗೆ ಚಿತ್ರರಂಗಕ್ಕೆ ಕಾಲಿಟ್ಟ ಇವರು ಆ ನಂತರ ಈ ತನಕ 147 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅವರಿಗೆ ಕರ್ನಾಟಕದ ಮನೆ ಮನೆಯಲ್ಲೂ ಗುರುತು ತಂದುಕೊಟ್ಟದ್ದು ಕಿರುತೆರೆಯ ದೃಶ್ಯಕಾವ್ಯ ಸಿಲಿಲಲ್ಲಿ ಹಾಗೂ ಪಾಪ ಪಾಂಡು. ಈ ಧಾರಾವಾಹಿಗಳಲ್ಲಿನ ಆ ವಿಶಿಷ್ಟ ಮ್ಯಾನರಿಸಮ್ನ ಪಾತ್ರ ಮಿತ್ರ ಅವರನ್ನು ಒಬ್ಬ ಸ್ಟಾರ್ ಕಾಮಿಡಿಯನ್ ಆಗಿ ರೂಪಿಸಿತು. ಆರಂಭದಲ್ಲಿ ಚಿತ್ರರಂಗದಲ್ಲಿನ ಸಣ್ಣ ಪುಟ್ಟ ಪಾತ್ರಗಳ ಮೂಲಕ ಹೋರಾಟ ನಡೆಸಿದರೂ ಅವರಿಗೆ ಸಿನಿಮಾ ಬ್ರೇಕ್ ಸಿಕ್ಕಿದ್ದು ಹಾಸ್ಯನಟನಾಗಿ. ಅವರ ಈ ವಿಭಿನ್ನ ಧ್ವನಿ ಮತ್ತು ಟೈಮಿಂಗ್ ಜನರಿಗೆ ಸಖತ್ ಇಷ್ಟ ಆಯಿತು. ಈಗ ಕೇಳಿ ರಾಗ ಚಿತ್ರದ ಗೀತೆಯನ್ನು. ಅನಿರುದ್ಧ್ ಭಟ್ ಕಾರ್ತಿಕ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ, ಅರ್ಜುನ್ ಜನ್ಯ ಅವರ ಸಂಗೀತವಿರುವಂತಹ ಗೀತೆಯನ್ನು.

ಯೋಗರಾಜ್ ಭಟ್ ಅವರ ಮನಸಾರೆ ಚಿತ್ರದ ಪಾತ್ರ, ಹಾಗೆ ಪಂಚರಂಗಿ ಸಿನಿಮಾದ ಆ ಜ್ಯೋತಿಷಿಯಾಗಿ ಅವರು ನಟಿಸಿರುವಂತಹ ಪಾತ್ರ ನಿಜಕ್ಕೂ ಎಲ್ಲರ ಗಮನ ಸೆಳೆದಿತ್ತು ಆ ಒಂದು ಸಂದರ್ಭದಲ್ಲಿ. ಹಾಗೆಯೇ ಹೀಗೆ ಅವರ ಸಿನಿಮಾ ಜರ್ನಿಯ ಕುರಿತ ಹೇಳ್ತಾ ಹೋದರೆ ಅದು ದೊಡ್ಡ ಪಟ್ಟಿಯ ಇದೆ. ಮಿತ್ರ ಕೇವಲ ಕಾಮಿಡಿಯನ್ ಆಗಿ ಉಳಿಯಲಿಲ್ಲ, ಅವರು ರಾಗ ಚಿತ್ರದ ಮೂಲಕವಾಗಿ ಹೀರೋ ಆಗಿಯೂ ಸಹ ಮಿಂಚಿದರು. ಅದಾದ ನಂತರ ಅನೇಕ ಸಿನಿಮಾಗಳಲ್ಲಿ ಕಾಣಿಸಿಕೊಂಡರು. ಹಳೆಯ ಚಿತ್ರದ ಮೂಲಕ ಅಂದರೆ ಈ ಒಂದು ಚಿತ್ರದ ರಾಗ ಚಿತ್ರದ ಮೂಲಕ ನಿರ್ಮಾಪಕರಾಗಿ ಗುರುತಿಸಿಕೊಂಡ ನಂತರದಲ್ಲಿ ಹಾಸ್ಯ ನಟರೊಬ್ಬರು ನಿರ್ಮಾಣಕ್ಕೆ ಇಳಿದಂತಹ ಸಂದರ್ಭದಲ್ಲಿ ಆಗುವಂತಹ ಸವಾಲುಗಳನ್ನು ಮೀರಿ ನಿಂತು ಮಿತ್ರ ಅವರು ತಮ್ಮ ಧೈರ್ಯವನ್ನು ಪ್ರದರ್ಶಿಸಿದರು ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬ ಸಾಮಾನ್ಯ ಕಾಮಿಡಿಯನ್ನಾಗಿ, ಒಬ್ಬ ಸಾಮಾನ್ಯ ಹಾಸ್ಯ ನಟನಾಗಿ ಇಂಡಸ್ಟ್ರಿಗೆ ಬಂದ ನಂತರ ಒಬ್ಬ ನಿರ್ಮಾಪಕನಾಗಿ ಬೆಳೆಯುವಂತಹದ್ದು ನಿಜಕ್ಕೂ ದೊಡ್ಡ ವಿಚಾರ ಅಂತಲೇ ಹೇಳ್ಬೋದು.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಮಿತ್ರ ಅವರ ಅವರು ಈವರೆಗೂ ಮನಸ್ಸಿಗೆ ಕಚಗುಳಿಡುವಂತಹ ಸಾವಿರಾರು ಕಾಮಿಡಿ ಶೋಗಳನ್ನು ನಡೆಸಿಕೊಟ್ಟಿದ್ದಾರೆ. ಈಗಲೂ ಅವಕಾಶ ಸಿಕ್ಕಾಗಲಿಲ್ಲ, ನಡೆಸಿಕೊಡ್ತಾಲೇ ಇರ್ತಾರೆ. ಇತ್ತೀಚೆಗೆ ಬಿಡುಗಡೆ ಆದಂತಹ ರಾಘವೇಂದ್ರ ಸ್ಟೋರ್ಸ್ ಸಿನಿಮಾದಲ್ಲಿ ಅವರು ಮಾತು ಬಾರದ ಪಾತ್ರವನ್ನು ಇಷ್ಟು ಅದ್ಭುತವಾಗಿ ನಿಭಾಯಿಸಿದ್ರು. ಹಾಗೆ ಆ ಒಂದು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿ ಜನರ ಮನಸ್ಸನ್ನು ಗೆದ್ದಿದ್ವು. ಹಾಗೆಯೇ ಪ್ರದೀಪ್ ನಿರ್ದೇಶನದ ನಟ ಕೋಮಲ್ ಮತ್ತು ಸಹನಾಮೂರ್ತಿ ನಿರ್ಮಾಣದ ಎಲ್ಲಾ ಕುನ್ನಿ ಚಿತ್ರದಲ್ಲೂ ಒಂದು ವಿಭಿನ್ನ ಪಾತ್ರದ ಮೂಲಕ ಸದ್ದು ಮಾಡಿದ್ದಾರೆ. ಎಂತಹದ್ದೇ ಪಾತ್ರ ಕೊಟ್ಟರೂ ನುಂಗಿ ನೀರು ಕುಡಿಯೋ ಮಿತ್ರ ಮಾನವೀಯ ಕಾರ್ಯಗಳಲ್ಲೂ ಸಹ ಎತ್ತಿದ ಕೈ ಅಂದರೆ ನಿಜಕ್ಕೂ ತಪ್ಪಾಗಲಾರದು. ಈಗ ಕೇಳಿ ರಾಜಾ ಲವ್ಸ್ ರಾಧೆ ಚಿತ್ರದ ಗೀತೆಯನ್ನು ಹೇಮಂತ್ ಕುಮಾರ್ ಹಾಗೂ ಶ್ರುತಿ ಪ್ರಶಾಂತ್ ಅವರ ಧ್ವನಿಯಲ್ಲಿ, ಎಂ ರವಿಶೇಖರ್ ಅವರ ಸಾಹಿತ್ಯಕ್ಕೆ ವೀರಸಮರ್ಥ ಅವರ ಸಂಗೀತವಿರುವಂತಹ ಗೀತೆಯನ್ನು.

ಕಲಾವಾರ್ತಿ ಕಾರ್ಯಕ್ರಮದಲ್ಲಿ ಮಿತ್ರ ಅವರ ಜನ್ಮದಿನದ ಪ್ರಯುಕ್ತ ಅವರ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಮಿತ್ರ ಅವರ ಬಗ್ಗೆ ಹೇಳಬೇಕಾದ ಒಂದು ಮಾತು ಏನಪ್ಪ ಅಂದರೆ, ಅವರ ಸಂಘಟನಾ ಚತುರತೆ, ಕಲಾವಿದರ ಸಂಘದ ಕೆಲಸಗಳ ಸಾಮಾಜಿಕ ಸೇವೆಗಳಲ್ಲಿ ಅವರು ಯಾವಾಗಲೂ ಮುಂದೆ ಇರ್ತಾರೆ. ತಾನು ಬಂದ ಹಾದಿಯನ್ನು ಮರೆಯದೆ ಹೊಸಬರಿಗೆ ಪ್ರೋತ್ಸಾಹ ನೀಡುವಂಥ ಅವರ ದೊಡ್ಡ ಗುಣ ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಮಿತ್ರ ಅವರ ಆ ನಗು ಸದಾ ಕನ್ನಡ ಪರದೆಯ ಮೇಲೆ ಹೀಗೆ ಸಾಗಲಿ ಅಂತ ನಾವು ಆಶಿಸೋಣ. ಇದೀಗ ಕೇಳಿ ಉಲ್ಲಾಸ ಉತ್ಸಾಹ ಚಿತ್ರದ ಗೀತೆಯನ್ನು ಕಾರ್ತಿಕ್ ಅವರ ಧ್ವನಿಯಲ್ಲಿ, ರಾಮನಾರಾಯಣ್ ಅವರ ಸಾಹಿತ್ಯಕ್ಕೆ ಪ್ರಕಾಶ್ ಕುಮಾರ್ ಜೀವಿ ಅವರ ಸಂಗೀತವಿರುವಂತಹ ಗೀತೆಯನ್ನು.

ಕೆಳಗಡೆ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟ ಮಿತ್ರ ಅವರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡ್ವಿ. ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂದಿದೆ ಅಂತ ನಮ್ಮ ಕೇಳುಗರು ಸಹ ಸಂದೇಶನ ಕಳಿಸ್ತಾ ಇದ್ದಾರೆ. ನಮ್ಮ ಕೇಳುಗರು, ನಾವು ಸಹ ಮಿತ್ರ ಅವರ ಸಿನಿಮಾಗಳನ್ನು ನೋಡಿ ಅವರ ಅಭಿನಯವನ್ನು ತುಂಬ ಇಷ್ಟಪಟ್ಟಿದ್ದೇವೆ ಅಂತ ನಮಗೆ ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದಾರೆ. ಸಂದೇಶಗಳನ್ನು ಕಳಿಸಿಕೊಟ್ಟಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ಈಗ ಪ್ರಸಾರವಾಗಲಿದೆ ಕಲಾಭಾರತಿಯ ಕೊನೆಯ ಹಾಡು, ಮನಸಾರೆ ಚಿತ್ರದ ಗೀತೆ. ಕೆ ಕೆ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ, ಮನೋಮೂರ್ತಿ ಅವರ ಸಂಗೀತ ಇರುವಂತಹ ಗೀತೆ.

0: ಕರೆಗೆ ದೇಶದ ಜನತೆ ಸ್ಪಂದಿಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಶಕ್ತಿ ಮೂಲಗಳ ನಿರ್ವಹಣೆಯಲ್ಲಿ ದೇಶದಲ್ಲಿ ಸಾಕಷ್ಟು ಪರ್ಯಾಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಹಾಗೂ ಎಲ್ಪಿಜಿ ದರದಲ್ಲಿ ಏರಿಕೆಯಾದರೂ ಕೇಂದ್ರ ಸರ್ಕಾರ ಅದನ್ನು ಭರಿಸಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದೆ ಎಂದು ಸ್ಪಷ್ಟಪಡಿಸಿದರು. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ವಿಬಿ ಜಿರಾಮ್ಜಿ ಕಾಯ್ದೆ ದೇಶಾದ್ಯಂತ ಜುಲೈ 1ರಿಂದ ಜಾರಿಗೆ ಬರಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನರೇಗಾ ಅಡಿಯಲ್ಲಿ ಜೂನ್ ತಿಂಗಳ 30ರವರೆಗೆ ಎಲ್ಲ ಕಾಮಗಾರಿಗಳು ತಡೆರಹಿತವಾಗಿ ಮುಂದುವರಿಯಲಿವೆ. ಈ ಬದಲಾವಣೆಯಿಂದ ಕಾರ್ಮಿಕರಿಗೆ ಯಾವುದೇ ತೊಂದರೆಯಾಗದು ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ಚುನಾವಣಾ ಆಯೋಗ 3ನೇ ಹಂತದ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಿದ್ಧತೆ ನಡೆಸಿದೆ. ಕರ್ನಾಟಕ ಸೇರಿದಂತೆ ಬಾಕಿ ಉಳಿದಿರುವ 22 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 430 ಕೋಟಿ ಮತದಾರರು ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಮಾರ್ಚ್ ತಿಂಗಳ ಕಂತಿನ ಹಣ 4 ಅಥವಾ 5 ದಿನಗಳಲ್ಲಿ, ಏಪ್ರಿಲ್ ಕಂತಿನ ಹಣ ಮುಂಬರುವ 10 ದಿನಗಳಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ತಾಲೂಕು ಬಾಕೂರಿನಲ್ಲಿ ಭರವಸೆ ನೀಡಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗದ 2025ನೇ ಸಾಲಿನ ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ಸ್ಥಾನ ಪಡೆದ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಸವದಿ ಗ್ರಾಮದ ಬಸವರಾಜ್ ಧರೆಪ್ಪ ಕೆಂಪವಾಡ್, 14ನೇ ರ್ಯಾಂಕ್ ಗಳಿಸಿದ ದೀಕ್ಷಿತ್ ಎನ್ ಹಾಗೂ 63ನೇ ರ್ಯಾಂಕ್ ಪಡೆದ ಕನಕಪುರದ ಅನುಷಾ ಶ್ರೀನಿವಾಸ್ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿನಂದಿಸಿದ್ದಾರೆ. ಐಎಫ್ಎಸ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿರುವ ಬಸವರಾಜ್ ಕೆಂಪವಾಡ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಾನು ಬಸವರಾಜ್ ಕೆಂಪವಾಡ್, ಭಾರತೀಯ ಅರಣ್ಯ ಸೇವೆ 2025ರಲ್ಲಿ ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದಿರುತ್ತೇನೆ. ಮೂಲತಃ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸವದಿ ಗ್ರಾಮದವನು. 10ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲೇ ವಿದ್ಯಾಭ್ಯಾಸ ಮುಗಿಸಿದ್ದು, ಬಾಲ್ಯದಿಂದಲೇ ವನ್ಯಜೀವಿ ಮತ್ತು ಅರಣ್ಯ ಮರಗಿಡಗಳ ಬಗ್ಗೆ ಆಸಕ್ತಿ ಹೊಂದಿದ್ದ ಕಾರಣ ಬಿಎಸ್ಸಿ ಫಾರೆಸ್ಟ್ರಿ ಅನ್ನು ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮುಗಿಸಿದ್ದೇನೆ. 2 ವರ್ಷಗಳ ನಿರಂತರ ಪರಿಶ್ರಮ ಮತ್ತು ಸತತ ಛಲಬಿಡದ ಪ್ರಯತ್ನದ ಫಲವಾಗಿ ಇವತ್ತು ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದಿರುತ್ತೇನೆ. ನನ್ನ ತಯಾರಿಯ ಸಮಯದಲ್ಲಿ ನನ್ನ ತಂದೆ ತಾಯಿ ಮತ್ತು ನನ್ನ ಎಲ್ಲ ಕುಟುಂಬದವರು, ಸ್ನೇಹಿತರು, ಗುರುಗಳ ಸತತ ಮಾರ್ಗದರ್ಶನದಿಂದ 1ನೇ ರ್ಯಾಂಕ್ ಪಡೆದಿರುತ್ತೇನೆ ಎಂದು ಹೆಮ್ಮೆಯಿಂದ ಹೇಳ ಬಯಸುತ್ತೇನೆ.
0: ವಿಜಯನಗರ ಜಿಲ್ಲೆ ಹಂಪಿಯ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಮಹಿಳಾ ಸುರಕ್ಷತೆ ಮತ್ತು ಭದ್ರತೆಯ ಕುರಿತು ಜನಜಾಗೃತಿ ಜರುಗಿತು. ವಿಶ್ವ ಪಾರಂಪರಿಕ ತಾಣ ಹಂಪಿಯ ಶ್ರೀ ವಿರೂಪಾಕ್ಷ ದೇವಾಲಯ, ರಥಬೀದಿ ಹಾಗೂ ಬಸ್

0: ನಿಲ್ದಾಣದ ಸುತ್ತಮುತ್ತ ಸಾರ್ವಜನಿಕರು ಮತ್ತು ಪ್ರವಾಸಿ ಮಹಿಳೆಯರಿಗೆ ಸುರಕ್ಷತಾ ಕ್ರಮಗಳ ಬಗ್ಗೆ ಅಕ್ಕಾಪಡೆ ಮತ್ತು ವಿಜಯ್ ಮಹಿಳಾ ಸುರಕ್ಷಾ ಪಡೆ ಜಾಗೃತಿ ಮೂಡಿಸಿತು. ಗದುಗಿನ ಲಡಾಯಿ ಪ್ರಕಾಶನ, ಧಾರವಾಡದ ಚಿತ್ತಾರ ಕಲಾಬಳಗ ಹಾಗೂ ಕವಿ ಪ್ರಕಾಶನ ಕವಲಕ್ಕಿ ಸಂಯೋಜಿತ ಮೇ ಸಾಹಿತ್ಯ ಮೇಳ ಬಳಗದಿಂದ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಈ ತಿಂಗಳ 16 ಮತ್ತು 17ರಂದು 12ನೇ ಮೇ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. 2026-27 ಐಸಿಸಿ ಎಲೈಟ್ ರೆಫ್ರಿಗಳ ಪಟ್ಟಿಯಲ್ಲಿ ಭಾರತದ ಮಾಜಿ ಕ್ರಿಕೆಟಿಗ ಕರ್ನಾಟಕದ ಹೆಸರಾಂತ ವೇಗದ ಬೌಲರ್ ಜಾವಗಲ್ ಶ್ರೀನಾಥ್ ಮುಂದುವರೆದಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ ಕರ್ನಾಟಕ ಓಪನ್ ಎಟಿಪಿ ಚಾಲೆಂಜರ್ ಪುರುಷರ ಟೆನಿಸ್ ಪಂದ್ಯಾವಳಿಯಲ್ಲಿ ಭಾರತದ ಆದಿತ್ಯ ವಿಶಾಲ್ ಅರ್ಹತಾ ಸುತ್ತಿನಲ್ಲಿ ಗೆದ್ದು ಮುಖ್ಯ ಸುತ್ತು ಪ್ರವೇಶಿಸಿದ್ದಾರೆ. ಉತ್ತರ ಕನ್ನಡ, ಕೊಪ್ಪಳ, ಚಿಕ್ಕಮಗಳೂರು ಸೇರಿದಂತೆ 14 ಜಿಲ್ಲೆಗಳಲ್ಲಿ ಕೆಲವೆಡೆ ಇಂದು ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದೆ ಎಂದು ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ನಾಟಕ ಭುವನದ ಭಾಗ್ಯ ಅಹಿಲ್ಯಾಬಾಯಿ ಹೋಳ್ಕರ್. ಪ್ರಸ್ತುತಪಡಿಸುತ್ತಾರೆ ಸಮುದ್ರದ ಶ್ರೋತೃ ಬಳಗದ

ಎಲ್ಲರಿಗೂ ನಮಸ್ಕಾರ. ಇಂದಿನ ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರುತ್ತಿರುವವರು ನಾವು ಸಮುದ್ಯತ ಶ್ರೋತೃ ಸಂಘದ ಗೆಳತಿಯರು. ಇಂದು ನಾವು ನಿಮಗಾಗಿ ಪ್ರಸ್ತುತಪಡಿಸುತ್ತಿರುವ ನಾಟಕ ಭುವನದ ಭಾಗ್ಯ, ಅಹಿಲ್ಯಾಬಾಯಿ ಹೋಲ್ಕರ್. ಸಾವಿರದ 1725 ಮೇ 31 ಜನಿಸಿದ ಅಹಿಲ್ಯಾಬಾಯಿ ಮದುವೆಯಾದಾಗ 8 ವರ್ಷದ ಪ್ರಾಯ. ಆ ಸಮಯದಲ್ಲಿ ಬಾಲ್ಯ ವಿವಾಹ ಜಾರಿಯಲ್ಲಿತ್ತು. ಆಟ ಆಡುವ ಸಮಯದಲ್ಲಿ ಮದುವೆಯಾಗುವ ಹೆಣ್ಣು ಮಕ್ಕಳು ಆಕಸ್ಮಿಕವಾಗಿ ಪತಿಯ ಸಾವಾದರೆ ಬಾಲ ವಿಧವೆಯಾಗಿಯೇ ಜೀವನ ಸಾಗಿಸುವ ಕಾಲ. ಅಹಿಲ್ಯಾ ಹುಟ್ಟಿದ್ದು ಚೌಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ. ರಾಜ ಮನೆತನವೂ ಅಲ್ಲದ ಊರಿನ ಪಟೇಲನಾಗಿದ್ದ ಮಂಕೋಜಿ ಶಿಂಡೆ ಹಾಗೂ ಸುಶೀಲಾ ಶಿಂಡೆಯರ ಮಗಳಾಗಿ ಕಾರ್ಯನಿಮಿತ್ತ ಚೌಂಡಿ ಗ್ರಾಮದ ಮುಖಾಂತರ ಹಾದು ಹೋಗುತ್ತಿದ್ದ ಮಾಲ್ವಾದ ಸುಬೇದಾರ್ ಮಲ್ಹರ್ ರಾವ್ ಹೋಲ್ಕರ್ ಅನಿರೀಕ್ಷಿತವಾಗಿ ಪುಟ್ಟ ಬಾಲಕಿ ಅಹಿಲ್ಯಾಳ ನಡೆ ನುಡಿ ಮತ್ತು ಆಕೆಯ ವಿಚಾರಗಳಿಂದ ಪ್ರಭಾವಿತರಾಗಿ ತಮ್ಮ ಪುತ್ರ ಖಂಡೇರಾವ್ನಿಗೆ ಈ ಹುಡುಗಿಯೇ ಸರಿಯಾದ ಜೋಡಿ ಎಂದು ನಿರ್ಧರಿಸಿ ವಿವಾಹದ ನಿಶ್ಚಯ ಮಾಡುತ್ತಾರೆ. 1754 ಯುದ್ಧದ ಸಮಯದಲ್ಲಿ ಖಂಡೇರಾವ್ ಅಕಾಲ ಮರಣಕ್ಕೆ ಈಡಾಗುತ್ತಾನೆ. ಪೇಶ್ವೆಗಳ ಒಪ್ಪಿಗೆ ಮೇರೆಗೆ ಅಹಿಲ್ಯಾ ತನ್ನ ಮಗ ಮಾಲೇರಾವ್ನನ್ನು ಸುಬೇದಾರನನ್ನಾಗಿ ಮಾಡುತ್ತಾಳೆ. ಧೀಮಂತ ನಾಯಕತ್ವ, ದೂರದರ್ಶಿ ವ್ಯಕ್ತಿತ್ವ, ಸಾಮಾನ್ಯ ಜನರಲ್ಲಿ ಕಳಕಳಿಯುಕ್ತ ಪ್ರೀತಿ ಎಲ್ಲವೂ ಅಹಿಲ್ಯಾಬಾಯಿಯವರಿಗಿತ್ತು. ಆಕೆಯ ಆಳ್ವಿಕೆಯ ಸಮರ್ಥ ರಾಜ್ಯಭಾರಕ್ಕೆ ಹಿಡಿದ ಕನ್ನಡಿಯಾಗಿತ್ತು. ಒಂದು ಸಂಸ್ಥಾನದ ಮಹಾರಾಣಿಯಾಗಿದ್ದರೂ ಬಹಳ ಸರಳವಾದ ಜೀವನವನ್ನು ನಡೆಸಿದ ಶ್ರೇಯ ಇವರಿಗೆ ಸಲ್ಲುತ್ತದೆ. ಮಹಿಳೆಯರಿಗೆ 10 ಹಲವಾರು ಕಟ್ಟುಪಾಡುಗಳಿದ್ದ ಸಮಯದಲ್ಲಿ ಒಂದು ಸಂಸ್ಥಾನವನ್ನು ಏಕಾಂಗಿಯಾಗಿ ಬೆಳೆಸಿದ ಪರಿ ಇತಿಹಾಸದ ಪುಟಗಳಲ್ಲಿ ಸದಾಕಾಲ ಅಮರವಾಗಿರುತ್ತದೆ. ಬನ್ನಿ ಈಗ ಭುವನದ ಭಾಗ್ಯ ಅಹಿಲ್ಯಾಬಾಯಿ ಹೋಲ್ಕರರ ಕಿರು ಪರಿಚಯ, ಅವರ ಸಾಧನೆ, ಅವರ ರಾಜ್ಯಾಡಳಿತ ಎಲ್ಲವೂ ಹೇಗಿತ್ತು ಎಂದು ಈ ನಾಟಕದ ಮೂಲಕ ನಾವು ತಿಳಿಯೋಣ.

0: ರಾಜವಾಡೆಯ ದಾಸಿ ಚಲುವಮ್ಮನ ಪ್ರವೇಶ.
1: ದೂರ ಹೊಂಟೇನವ್ವ ಚಲುವವ್ವ?
2: ಅದು ರಾಜವಾಡೆ ಪೂಜಾ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡೋಗೋಣ ಅಂತ ಕೆರೆ ತಾವು ಬಂದಿದ್ದೆ ಕಣಣ್ಣ.

0: ಈಗ ವಾಡೆಗೆ ಹೊಂಟೆ ತಿರ್ಗ. ದಾರಿ ಬಿಡು, ಮತ್ತೆ ವಾಡೆಲಿ ಬೋ ಕೆಲ್ಸಗಳಿದಾವೆ. ಇನ್ನು ಮಧುಮಕ್ಳ ಸ್ವಾಗತಕ್ಕೆ ವಾಡೆ ಬೇರೆ ಸಿಂಗರ್ಸ್ ಬೇಕೀಗ.
1: ಹೋಗುವಂತೆ ವಸಿ ಇರು ಚಲ್ವವ. ಅಂದಂಗೆ ನಮ್ ಯುವರಾಜ್ರ ಲಗ್ನ ಬಾಜಿರಾವ್ ಪೇಶ್ವೆ ಅವರ ಪುಣೆ ಅರಮನೆಯಲ್ಲಿ ನಡೀತಂತೆ. ನಮ್ ಯುವರಾಣಿ ಪೇಶ್ವೆಯವ್ರ ಮಗಳಾದಾಳೇನು?
0: ಅಯ್ಯೋ ಅಲ್ ಕಣಯ್ಯೋ, ನಮ್ ಯುವರಾಣಿ ಚೌಂಡಿ ಅಂತೊಂದು ಹಳ್ಳಿ ಹಾಕಿ ಅದಾಳು. ಅಲ್ಲಿನ್ ಪಟೇಲ ಮಾಂಕೋಜಿ ಶಿಂದೆ ಮತ್ತು ಸುಶೀಲಾ ಶಿಂದೆ ಅವ್ವ ಅವರ ಮುದ್ದಿನ ಮಗಳಂತಿ ಹಾಕಿ. ಯಾವುದೋ ಯುದ್ಧ ಮುಗಿಸಿ ಬಾಜಿರಾವ್ ಪೇಶ್ವೆಯವ್ರ ಜೋಡಿ ನಮ್ ಧಣಿ ಪುಣೆಗೆ ವಾಪಸ್ ಬರ್ಬೇಕಿದ್ರೆ ಚೌಂಡಿ ಊರಾಗೆ ಆಕಿನ ನೋಡ್ಯಾರ. ಪೇಶ್ವೆಯರು ನಮ್ ಧಣಿರು ಆಕಿನ ಭಾಳ ಮೆಚ್ಕೊಂಡು ಪಟೇಲ್ರ ಬಳಿ ಕನ್ಯಾ ಕೇಳ್ಯಾರ. ಹಂಗ ಪುಣೆದಾಗ ಪೇಶ್ವೆಯವ್ರ ಅರಮನೆಯಲ್ಲಿ ಲಗ್ನ ನಡೆದೈತಿ.
1: ಓಹೋ, ನಮ್ ಯುವರಾಣಿ ಬಲದೃಷ್ಟವಂತಿ ಬಿಡು. ಹಂಗಾದ್ರ
0: ಏ ಯಾಕಣ್ಣೋ ಹಂಗಂದಿ?
1: ಮತ್ತೆ ನಮ್ ಜಾಗೀರ್ದಾರ್ ಮಲ್ಹಾರ ರಾವ್ ಹೋಳ್ಕಾರ್ ಅಂದ್ರೆ ಸಾಧಾರಣವೇ 30 ಪರಗಣ ಜಾಗೀರು ನಮ್ ದಣಿರ್ದು ಅಂತೀನಿ. ಮರಾಠ ಸಂಸ್ಥಾನದ ಪೇಶ್ವೆಯ ಸೇನಾ ದಂಡನಾಯಕ ಬೇರೆ. ದೌಲತ್ತಿನಲ್ಲಿ ಪೇಶ್ವೆಯವ್ರನ್ನ ಮೀರ್ಸೋ ಅತೀ ಶ್ರೀಮಂತ. ಇಂದೋ ರಾಜವಾಡಗೆ ಸೊಸೆಯಾಗಿ ಬರಾಕ ಆಕಿ ಅದೇನ್ ಪುಣ್ಯ ಮಾಡಿರ್ಬೇಕು ಹೇಳು.
0: ಆಕಿ ಏನ್ ಕಮ್ಮಿ ಅದಾಳ ಅನ್ಕೊಂಡೇನ್ ನೀನು? ಆಕಿ ದೈವ ಶ್ರದ್ಧಿ, ಜಾಣ್ಮಿ, ಜನಾನುರಾಗ ನೋಡಿನೇ ಆಕಿಗೆ ಮನಸೋತಿರೋದು ನಮ್ ದಣಿ. ಓದು ಬರ ಬಲ್ಲಾಕಿ ಅಂತೆ ಆಕಿ. ಕತ್ತಿ ವರ್ಸಿ ತಾಲೀಮು ಆಗೈತಂತೆ. ಅಂತಾಕಿ ಸೊಸಿಯಾಗಿ ಬರೋದು ವಾಡೆದು ಪುಣ್ಯ ಅಲ್ಲೇನ್ ಮತ್ತ?
1: ಹಂಗಂತಿ ಸರಿ, ಆಕಿನ ಸೊಸಿಯಾಗಿ ಪಡೆಯೋದು ವಾಡಿ ಪುಣ್ಯ ಅನ್ನೋ, ಇಂಥವ ಆಕಿ ಸೊಸಿಯಾಗಿ ಬರ್ತಿರೋದು ಆಕಿ ಅದೃಷ್ಟವೋ ಅಂತ ಕಾದ್ ನೋಡೋಣ.
0: ಸರ್ ಸರಿ, ನಾ ಹೊಂಟೆ, ದಾರಿ ಬಿಡು ನಂಗ.
1: ಸರಿ ಅವ್ವ, ನೀನ್ ನಡಿ. ಕೇಳ್ರಪ್ಪೋ, ಕೇಳಿ ಕೇಳಿ.
2: ರಾಜವಾಡೆಯಲ್ಲಿ ನವವಧು ಅಹಿಲ್ಯಾಗೆ ಸ್ವಾಗತ.
3: ಬಲಗಲಿಟ್ಟು ಒಳಗೆ ಬಾ ಮಗಳೇ. ಇನ್ನು ಮುಂದೆ ಈ ವಾಡೆನೇ ನಿನ್ನ ಮನೆ, ನಾವೇ ನಿಮ್ಮ ತಾಯಿ ತಂದೆ. ಇಂದೋರ್ನ ಸಮಸ್ತ ಜನತೆ ನಿನ್ನ ಮಕ್ಕಳು. ನಮ್ಮ ಇಂದೋರ್ ಸಂಸ್ಥಾನದ ಕೀರ್ತಿಗೆ ತಕ್ಕಂತೆ ನಡೆದುಕೊಂಡು ಮನೆತನವನ್ನು ಬೆಳಗು ಮಗಳೇ.
4: ತಮ್ಮ ಮಾತಿನಂತೆಯೇ ನಡೆಯುವೆನು ಅತ್ತೆಮ್ಮ.
5: ನಡೆ ಅಹಿಲ್ಯ, ನಿನಗೆ ನಮ್ಮ ರಾಜವಾಡೆಯನ್ನು ತೋರಿಸುವೆನು.
6: ಮಹಾರಾಣಿ ಗೌತಮಿ ನಡೆ, ನಾವು ಸ್ವಲ್ಪ ವಿಶ್ರಾಂತಿ ಪಡೆಯೋಣ.
2: ಕೆಲವು ವರುಷಗಳೇ ಸರಿದವು. ಈ ಅವಧಿಯಲ್ಲಿ ಮಲ್ಹಾರ್ ರಾವ್ರವರು ಕುಶಾಗ್ರಮತಿಯಾದ ತಮ್ಮ ಸೊಸೆ ಅಹಿಲ್ಯಾಗೆ ರಾಜತಾಂತ್ರಿಕತೆ ಹಾಗೂ ರಣತಂತ್ರಗಳ ಸಂಬಂಧಿಸಿದಂತೆ ಸಾಕಷ್ಟು ತರಬೇತಿ ನೀಡುವರು. ಅನೇಕ ಬಾರಿ ಯುದ್ಧ ರಂಗಗಳಿಗೂ ಕರೆದೊಯ್ದು ಅಹಿಲ್ಯೆಗೆ ಯುದ್ಧ ಭೂಮಿಯಲ್ಲಿರಬೇಕಾದ ಚಾಣಾಕ್ಷತೆ ನೈಪುಣ್ಯತೆಯನ್ನು ಕಲಿಸಿದರು. ಆಕೆಯನ್ನು ಚೆನ್ನಾಗಿ ಪಳಗಿಸಿದರೂ ಕೂಡ. ಈಗ ಅಹಿಲ್ಯೆಯ ಅತ್ತೆ ಮಾವನವರಾದ ಮಲ್ಹಾರ್ ರಾವ್ ಹಾಗೂ ಗೌತಮಿಯವರ ಪ್ರವೇಶ.
6: ಮಹಾರಾಣಿ, ಈ 4-6 ವರ್ಷಗಳಲ್ಲಿ ನಾವು ನೋಡಿದಂತೆ ಕುಶಾಗ್ರಮತಿಯಾದ ನಮ್ಮ ಅಹಲ್ಯೆಯು ಚಾಣಾಕ್ಷತನದಲ್ಲಿ, ಧೈರ್ಯ ಸಾಹಸಗಳಲ್ಲಿ, ರಾಜ್ಯಾಡಳಿತದಲ್ಲಿ, ರಣತಂತ್ರಗಳಲ್ಲಿ ನಮ್ಮ ಮಗ ಖಂಡೇರಾವ್ನನ್ನು ಮೀರಿಸುತ್ತಾಳೆ. ನಮ್ಮ ಇಂದೋರ್ನ ಭವಿಷ್ಯವನ್ನು ಸುರಕ್ಷಿತವಾಗಿ ಕಾಪಾಡುತ್ತಾಳೆ ನಮ್ಮ ಅಹಲ್ಯ ಎಂದು ನನಗೆ ತೀವ್ರವಾಗಿ ಅನಿಸುತ್ತಿದೆ.
2: ಈಗ ಅಹಿಲ್ಯಾಬಾಯಿ ಹೋಲ್ಕರ್ ಹಾಗೂ ಖಂಡೇರಾವ್ರವರ ಪ್ರವೇಶ.
7: ವಂದನೆಗಳು ತಂದೆಯೇ, ವಂದನೆಗಳು ತಾಯಿಯೇ. ತಂದೆಯೇ, ಬಾಜಿರಾವ್ ಪೇಶ್ವೆಯವರ ಸಂದೇಶ ಬಂದಿದೆ. ಪೇಶ್ವೆಯವರು ಹಾಗೂ ಮಾಳವ ದೇಶದ ನಡುವೆ ಯುದ್ಧ ನಡೆಯಲಿದೆ. ನಾವಿಬ್ಬರು ಈಗ ತಕ್ಷಣ ಯುದ್ಧಕ್ಕೆ ತೆರಳಬೇಕಿದೆ.
6: ಹೌದೇ, ಇನ್ನು ತಡ ಮಾಡುವಂತಿಲ್ಲ ಮಹಾರಾಣಿ, ನಾವಿಬ್ಬರು ಹೋಗಿ ಬರುವೆವು. ಅಹಲ್ಯ, ಎಂದಿನಂತೆ ನಮ್ಮ ಗೈರು ಹಾಜರಿಯಲ್ಲಿ ಇಂಧೋರ್ನ ಸಮಸ್ತ ಉಸ್ತುವಾರಿ ನಿನ್ನದು, ನಿಭಾಯಿಸುತ್ತಿ ಅಲ್ಲವೇ ಮಗಳೇ?
4: ಮಾವನವರೇ, ನಾನು ಈ ಯುದ್ಧದಲ್ಲಿ ಭಾಗವಹಿಸಬಹುದೇ?
6: ಅಹಲ್ಯ, ಈ ಮೊದಲು ಅನೇಕ ಯುದ್ಧಗಳಲ್ಲಿ ನೀನು ನಮ್ಮೊಂದಿಗಿದ್ದೆ, ಆದರೆ ಈ ಯುದ್ಧ ಸುದೀರ್ಘ ಕಾಲ ನಡೆಯುವ ಸಾಧ್ಯತೆ ಇದೆ. ಆದ್ದರಿಂದ ಈ ಬಾರಿ ನೀನು ಇಲ್ಲೇ ಇದ್ದು ರಾಜ್ಯದ ಉಸ್ತುವಾರಿ ನೋಡಿಕೋ ತಾಯಿ. ನಾನು ನಿನಗೆ ಎಂದಿನಂತೆ ಉತ್ತರ ಹಾಗೂ ಮಧ್ಯ ಭಾರತದ ಮಹತ್ವದ ಸಮಾಚಾರಗಳು, ರಾಜಕೀಯ ಆಗುಹೋಗುಗಳು, ನಮ್ಮ ಸೈನ್ಯದ ಚಲನವಲನಗಳು, ರಾಜ್ಯಭಾರಕ್ಕೆ ಕುರಿತಾದ ಸಲಹೆಗಳು ಇವೆಲ್ಲವನ್ನೂ ಒಳಗೊಂಡಂತೆ ಪತ್ರಗಳಲ್ಲಿ ಬರೆಯುತ್ತಾ ತಿಳಿಸುತ್ತೇನೆ.
4: ಸರಿ ಮಾವಯ್ಯ.
2: ಆರತಿ ತಟ್ಟೆಯಿಂದ ಕುಂಕುಮ ತೆಗೆದು ತಿಲಕವನ್ನಿಟ್ಟು ವಿಜಯಲಕ್ಷ್ಮಿ ನಿಮಗೆ ಒಲಿಯಲಿ ಎಂದು ಹಾರೈಕೆಯೊಂದಿಗೆ ಇಬ್ಬರನ್ನು ಬೀಳ್ಕೊಡುತ್ತಾರೆ. ಯುದ್ಧದಲ್ಲಿ ಪೇಶ್ವೆಯವರಿಗೆ ಗೆಲುವಾಗಿ ವಿಶಾಲ ಹಾಗೂ ಸಂಪದ್ಭರಿತ ಮಾಳವ

0: ಪೇಶ್ವೆಯವರ ವಶವಾಯಿತು. ಈ ಯಶಸ್ಸಿನಲ್ಲಿ ಮಲ್ಹಾರ್ರಾವ್ರ ಕೊಡುಗೆಯನ್ನು ಪರಿಗಣಿಸಿ ಪೇಶ್ವೆಯವರು ಮಲ್ಹಾರ್ರಾವ್ರವರನ್ನು ಮಾಳವದ ಸುಬೇದಾರನನ್ನಾಗಿ ನೇಮಿಸಿದರು. ಮುಂದೆ ಇನ್ನೂ ಅನೇಕ ಯುದ್ಧಗಳನ್ನು ಜಯಿಸಿ ಮಲ್ಹಾರ್ರಾವ್ರವರು ನರ್ಮದೆಯ ಇಕ್ಕೆಲದ ಭೂಮಿಗಳಿಂದ ಆರಂಭಿಸಿ ಸಹ್ಯಾದ್ರಿಯ ತನಕದ ವಿಶಾಲವಾದ ಭೂಪ್ರದೇಶದವರೆಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ಉತ್ತರ ಹಾಗೂ ಮಧ್ಯ ಭಾರತದ ಬಹುತೇಕ ರಾಜ ಮಹಾರಾಜರು ಮಲ್ಹಾರ್ರಾವ್ರವರಿಗೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸಲಾರಂಭಿಸಿದರು. ಈ ಮಧ್ಯೆ ಅಹಿಲ್ಯಾಬಾಯಿಗೆ ಮಾಲೆರಾವ್ ಎಂಬ ಹೆಸರಿನ ಗಂಡು ಮಗು ಹಾಗೂ ಮುಕ್ತಾಬಾಯಿ ಎಂಬ ಹೆಸರಿನ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ. ಈಗ ಮಲ್ಹಾರ್ರಾವ್ ಹಾಗೂ ಆತನ ಪತ್ನಿಯ ಪ್ರವೇಶ, ಜೊತೆ ಜೊತೆಗೇನೆ ಅಹಿಲ್ಯಾಬಾಯಿ ಮತ್ತು ಖಂಡೇರಾವ್ರವರ ಪ್ರವೇಶ.
1: ಶುಭವಾಗಲಿ ನಿಮಗೆ ಅಹಲ್ಯ ಮತ್ತು ಖಂಡೇರಾವ್.
2: 20ನೇ ವಿವಾಹ ವಾರ್ಷಿಕೋತ್ಸವದ ಶುಭ ಹಾರೈಕೆಗಳು ನನ್ನ ಮಕ್ಕಳೇ. ಅದೆಷ್ಟು ಬೇಗ ವರ್ಷಗಳು ಉರುಳಿದವು.
3: ತಂದೆಯೇ, ಭರತ್ಪುರದ ಜಾಟ್ ದೊರೆಗಳು ಪೇಶ್ವೆಗಳ ಮೇಲೆ ಸಮರ ಸಾರಿದ್ದಾರೆ. ನಾವೀಗಲೇ ನಮ್ಮ ಸೈನ್ಯ ಸಮೇತ ಯುದ್ಧಕ್ಕೆ ತೆರಳಬೇಕಿದೆ.
1: ಹೌದೇನು, ನಡೆ, ನಾವೀಗಲೇ ಹೊರಡೋಣ. ಅಹಲ್ಯ, ನೀನು ಬಾ.
0: ಮಹಾರಾಣಿಯವರು ಮೂವರಿಗೂ ವೀರ ತಿಲಕವನ್ನಿಟ್ಟು ನಿಮಗೆ ವಿಜಯಲಕ್ಷ್ಮಿ ಸದಾ ಒಲಿಯಲಿ ಎಂದು ಶುಭ ಹಾರೈಸುತ್ತಾರೆ.
4: ಮಹಾರಾಜ, ಮಹಾರಾಜ, ಅನರ್ಥ ನಡೆದು ಹೋಯಿತು. ಯುವರಾಜ ಖಂಡೇರಾವ್ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದ್ದಾರೆ.
5: ಅಯ್ಯೋ ಶಿವನೇ, ನನ್ನ ಮಾಳವದ ಉತ್ತರಾಧಿಕಾರಿಯನ್ನು ಕಿತ್ತುಕೊಂಡು ಬಿಟ್ಟೆಯ ತಂದೆ.
6: ಭಗವಂತ, ನನ್ನ ಸೌಭಾಗ್ಯವನ್ನೇ ಕಿತ್ತುಕೊಂಡೆಯಲ್ಲ ಸ್ವಾಮಿ.
5: ಯಾರಲ್ಲಿ, ಯುವರಾಜನ ಅಂತಿಮ ಸಂಸ್ಕಾರಕ್ಕೆ ವ್ಯವಸ್ಥೆಯಾಗಲಿ. ಶಿವನೇ, ನಿನ್ನ ಕಣ್ಣಿಗೆ ನಾನು ಕಾಣಲಿಲ್ಲವೇ ತಂದೆ. ಬಾಳಿ ಬದುಕಬೇಕಾದ ನನ್ನ ಕಂದನನ್ನು ಕಿತ್ತುಕೊಂಡೆಯಲ್ಲ.
7: ಬೆಂಕಿ ಬೆಂಕಿ ಉರಿ ಉರಿ ಬೆಂಕಿ ಬೆಂಕಿ.
6: ಅಯ್ಯೋ, ನನ್ನ ಸವತಿಯರು ಸತಿಸಹಗಮನ ಮಾಡುತ್ತಿದ್ದಾರೆ. ಮಾವಯ್ಯ, ನನಗೂ ಅನುಮತಿ ನೀಡಿ, ನಾನೂ ಸತಿ ಹೋಗುವೆನು.
5: ಅಹಲ್ಯ ನಿಲ್ಲು, ದುಡುಕಬೇಡ ತಾಯಿ. ನೀನು ಆಡಳಿತದಲ್ಲಿ ಸಿದ್ಧಹಸ್ತಳು, ವೀರ ಯೋಧಳು ನೀನು. ಯುದ್ಧ ತಂತ್ರಗಳಲ್ಲಿಯೂ ನಿನಗೆ ಪರಿಣಿತಿ ಇದೆ. ಮಾಳವಕ್ಕೆ ನಿನ್ನ ಅವಶ್ಯಕತೆ ಬಹಳಷ್ಟಿದೆ ತಾಯಿ.
6: ಬೇಡ ಮಾವಯ್ಯ, ನನ್ನನ್ನು ತಡೆಯದಿರಿ.
5: ಅಹಲ್ಯ, ನಿನ್ನ ಮಗ ಇನ್ನೂ ಚಿಕ್ಕವನು, ನಾನು ವೃದ್ಧ. ನನ್ನ ಬಳಿಕ ನಮ್ಮ ಸಾಮ್ರಾಜ್ಯ ಅನಾಥವಾಗಬಾರದು ಮಗಳೇ. ಮಾಳವದ ಭವಿಷ್ಯವೇ ನಿನ್ನ ಕೈಯಲ್ಲಿದೆ. ದಯವಿಟ್ಟು ನಿನ್ನ ನಿರ್ಧಾರ ಬದಲಿಸು ಮಗಳೇ.
6: ಸರಿ ಮಾವಯ್ಯ, ನಿಮ್ಮ ಮಾತಿನಂತೆಯೇ ಆಗಲಿ.
0: ಇಲ್ಲಿಂದ ಮುಂದೆ ಅಹಿಲ್ಯಾಬಾಯಿ ಶ್ವೇತ ವಸ್ತ್ರಧಾರಿಣಿಯಾಗಿ ವೈಧವ್ಯದ ಬದುಕನ್ನು ಅಪ್ಪುವಳು. ವರುಷಗಳು ಉರುಳಿತು. ಖಂಡೇರಾವ್ ನಿಧನವಾಗಿ ಈಗ ಸುಮಾರು 15 ವರುಷಗಳೇ ಉರುಳಿ ಹೋಗಿದೆ. ಈಗ ಮಲ್ಹಾರ್ರಾವ್, ಅಹಿಲ್ಯಾದೇವಿ ಹಾಗೂ ತುಕ್ಕೋಜಿರಾವ್ರವರ ಸಂಭಾಷಣೆಯನ್ನ ಕೇಳೋಣ ಬನ್ನಿ.
5: ಮಗಳೇ ಅಹಿಲ್ಯ, ನನ್ನ ಅಂತ್ಯ ಸನ್ನಿಹಿತವಾಗಿದೆ ಎಂದು ನನಗೆ ಭಾಸವಾಗುತ್ತಿದೆ. ನನ್ನ ನಂತರ ನಿನ್ನ ಮಗ ಪಟ್ಟಕ್ಕೇರುವನಾದರೂ ಅವನು ನಿತ್ಯ ರೋಗಿ, ದುರ್ಬಲಹೀನನಾಗಿರುವುದರಿಂದ ರಾಜ್ಯಭಾರದ ಹೊರೆಯನ್ನು ನೀನೇ ಹೊರಬೇಕಾಗುವುದು. ನೋಡು, ಈತ ತುಕ್ಕೋಜಿರಾವ್ ಹೋಲ್ಕರ್, ನನ್ನ ತಮ್ಮನ ಮಗ, ನನ್ನ ದತ್ತು ಪುತ್ರ. ಇನ್ನು ಮುಂದೆ ಈತ ನಿನಗೆ ಎಲ್ಲಾ ರೀತಿಯಲ್ಲೂ ಸಹಾಯಕನಾಗಿರುತ್ತಾನೆ.
6: ಅಪ್ಪಣೆ ಮಾವನವರೇ.
5: ಅಹಲ್ಯ, ನನ್ನ ಸಾಮ್ರಾಜ್ಯ ಸಂರಕ್ಷಣೆ ಹಾಗೂ ನನ್ನ ಪ್ರಜೆಗಳ ಉತ್ತಮ ಪರಿಪಾಲನೆ, ಇವೆರಡನ್ನೂ ನಾನು ನಿನ್ನಿಂದ ನಿರೀಕ್ಷಿಸುತ್ತೇನೆ ಮಗಳೇ.
6: ನಿಮ್ಮ ನಿರೀಕ್ಷೆಯನ್ನು ನಾನು ಹುಸಿಯಾಗಲು ಬಿಡಲಾರೆನು ಮಾವಯ್ಯ.
0: ಇದಾಗಿ ಸ್ವಲ್ಪವೇ ಸಮಯದಲ್ಲಿ ಅಹಿಲ್ಯಾಬಾಯಿ ತನ್ನ ಅತ್ತೆ ಮಾವನವರನ್ನು ಕಳೆದುಕೊಳ್ಳುತ್ತಾಳೆ. ನಂತರದಲ್ಲಿ ಪಟ್ಟಾಭಿಷೇಕವಾದ ಒಂದೇ ವರ್ಷದಲ್ಲಿ ತನ್ನ ಮಗನನ್ನು ಕಳೆದುಕೊಳ್ಳುತ್ತಾಳೆ. ಬಳಿಕ ಅಹಿಲ್ಯಾಬಾಯಿ ಮಾಳವದ ಮಹಾರಾಣಿ ಗದ್ದುಗೆಯನ್ನೇರಿ ಸಮರ್ಥ ದಕ್ಷ ಆಡಳಿತವನ್ನು ನೀಡುತ್ತಾಳೆ. ಮಹಾದಂಡನಾಯಕ ತುಕ್ಕೋಜಿರಾವ್ ಹೋಳ್ಕರ್ ಆಕೆಯ ಬಲಗೈ ಬಂಟನಾಗಿರುತ್ತಾನೆ. ಸಾಕಷ್ಟು ಸಮಯಗಳು ಉರುಳುತ್ತದೆ. ಮಹಾರಾಣಿ ಇಂದೋರ್ನಿಂದ ಮಾಹೇಶ್ವರಕ್ಕೆ ತನ್ನ ರಾಜಧಾನಿಯನ್ನು ವರ್ಗಾಯಿಸುತ್ತಾಳೆ. ಈಗ ಅಹಿಲ್ಯಾಬಾಯಿ ಹಾಗೂ ತುಕ್ಕೋಜಿರಾವ್ರವರು ನಡೆಸುವ ಸಂಭಾಷಣೆ ನಡುವೆ ತುಕ್ಕೋಜಿರಾವ್ ಹೋಳ್ಕರ್ ಅವರು ಪತ್ರ ಓದುತ್ತಿದ್ದಾರೆ.
8: ಮಹಾರಾಣಿಗೆ ಜಯವಾಗಲಿ. ಮಹಾರಾಣಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ ವಂದನೆಗಳು. ತಮ್ಮ ಅಳಿಯ ಯಶವಂತರಾವ್ ಅವರು ವೀರಮರಣವನ್ನಪ್ಪಿದ್ದಾರೆ ಹಾಗೂ ತಮ್ಮ ಪುತ್ರಿ ರಾಜಕುಮಾರಿ ಮುಕ್ತಾಬಾಯಿ ಅವರು ಸತಿ ಸಹ

0: ಗಮನಗೈದರು ಎಂದು ತಮಗೆ ಈ ಮೂಲಕ ತಿಳಿಸಲು ವಿಷಾದಿಸುತ್ತೇವೆ.
1: ಅಯ್ಯೋ ನನ್ನ ಕಂದ, ಇದೆಂತಹ ದುರ್ವಿಧಿ! ಸತೀ ಸಹಗಮನವೇ, ಇದೆಂತಹ ಕ್ರೂರ ಪದ್ಧತಿ! ಹೆಣ್ಣಿನ ಸಜೀವ ದಹನ ಅತ್ಯಂತ ಅಮಾನವೀಯ. ಹೆಣ್ಣು ಮನೆಯ ನಂದಾ ದೀಪವಾಗಬೇಕೇ ಹೊರತು ಅಗ್ನಿಗಾಹುತಿ ಆಗಬಾರದು. ತುಕ್ಕೋಜಿ, ಇಂದೇ ನಮ್ಮ ಸಾಮ್ರಾಜ್ಯದಲ್ಲಿ ಸತೀ ಸಹಗಮನ ನಿಷೇಧಿಸುವ ಕಾಯಿದೆ ಜಾರಿಯಾಗಲಿ.
0: ಅಪ್ಪಣೆ ಮಹಾರಾಣಿ. ಆದರೆ ಅದರ ಜೊತೆಗೆ ವಿಧವಾ ಮಹಿಳೆಯರು ಸ್ವಾವಲಂಬಿಗಳಾಗಿ ಬಾಳುವಂತಹ ಪರಿಸರ ನಿರ್ಮಾಣವಾಗಬೇಕು. ಅದಕ್ಕಾಗಿ ಅವರಿಗೊಂದು ಆದಾಯದ ಮೂಲ ಕಲ್ಪಿಸಿಕೊಡಬೇಕು.
1: ಸರಿಯಾಗಿ ಹೇಳಿದ್ರಿ ತುಕ್ಕೋಜಿ. ನಮ್ಮ ಮಹೇಶ್ವರದಲ್ಲಿ ಎಲ್ಲಾ ಮಹಿಳೆಯರಿಗೆ ಕೈಮಗ್ಗದಲ್ಲಿ ನೇಯ್ಗೆಯ ತರಬೇತಿ ನೀಡಿ ಮಹೇಶ್ವರಿ ಸೀರೆ ತಯಾರಿಸುವ ಕಲೆಯಲ್ಲಿ ಪಳಗಿಸುವ ಹಾಗೂ ಅವರ ಉತ್ಪನ್ನಗಳಿಗೊಂದು ಮಾರುಕಟ್ಟೆ ಕಲ್ಪಿಸುವ ವ್ಯವಸ್ಥೆಯಾಗಲಿ. ಇದರಿಂದ ಅವರಿಗೊಂದು ಆದಾಯದ ಮೂಲ ಕಲ್ಪಿಸಿದಂತಾಗುತ್ತದೆ. ಶಿಕ್ಷಣ ಮಾನವನ ಅತಿ ದೊಡ್ಡ ಶಕ್ತಿ. ನಮ್ಮ ಸಾಮ್ರಾಜ್ಯದ ಪಾಠಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೂ ಶಿಕ್ಷಣ ನೀಡುವ ವ್ಯವಸ್ಥೆಯಾಗಲಿ. ವಿಧವಾಪರ ಕಾನೂನುಗಳು ಜಾರಿಗೆ ಬರಲಿ. ಜೊತೆಗೆ ಸೈನ್ಯದಲ್ಲಿ ಮಹಿಳಾ ತುಕಡಿಯನ್ನು ಕಟ್ಟಿ ಬಲಾಢ್ಯವಾಗಿ ಬೆಳೆಸುವ ವ್ಯವಸ್ಥೆಯೂ ಆಗಲಿ. ಇದು ಮಹಿಳಾ ಸಬಲೀಕರಣಕ್ಕೆ ನಾಂದಿಯಾಗಲಿ.
0: ಅಪ್ಪಣೆ ಮಹಾರಾಣಿ.
1: ತುಕ್ಕೋಜಿ, ನಮ್ಮ ಮಾವನವರಿಗೆ ವಚನ ನೀಡಿದಂತೆ ಪ್ರಜಾ ಸಂರಕ್ಷಣೆ ಹಾಗೂ ಉನ್ನತ ಪ್ರಜಾ ಪರಿಪಾಲನೆಯ ಅಂಗವಾಗಿ ನಾವು ಎಲ್ಲಾ ಗ್ರಾಮಗಳಲ್ಲಿಯೂ ದೇಗುಲ, ಕಲ್ಯಾಣಿ, ಬಾವಿ, ಧರ್ಮಛತ್ರಗಳು, ವಿದ್ಯಾಶಾಲೆಗಳು, ಗೋಮಾಳಗಳನ್ನು ಹಾಗೂ ಉತ್ತಮ ರಸ್ತೆಗಳನ್ನು ನಿರ್ಮಿಸಿದ್ದಾಗಿದೆ. ಅವುಗಳ ನಿರಂತರ ಕಾರ್ಯನಿರ್ವಹಣೆಗೆ ಹಣದ ವ್ಯವಸ್ಥೆಯೂ ಮಾಡಿದ್ದಾಗಿದೆ.
0: ಹೌದು ಮಹಾರಾಣಿ, ಧರ್ಮ ಮಾರ್ಗದಲ್ಲಿ ತಾವು ರಾಜ್ಯಭಾರ ನಡೆಸುತ್ತಿರುವ ಫಲವಾಗಿ ಉತ್ತಮ ಮಳೆ ಬೆಳೆಗಳಾಗುತ್ತಿವೆ. ಸಾಮ್ರಾಜ್ಯ ಸುಭಿಕ್ಷವಾಗಿದೆ. ಜೊತೆಗೆ ತಮ್ಮ ದಕ್ಷ ಆಡಳಿತದಿಂದಾಗಿ, ತ್ವರಿತ ನ್ಯಾಯದಾನದಿಂದಾಗಿ ಸಾಮ್ರಾಜ್ಯದಲ್ಲಿ ಕಳ್ಳ ಕಾಕರ ದುರಾಚಾರಿಗಳ ಹಾವಳಿಗಳು ಇಲ್ಲವಾಗಿದ್ದು ಶಾಂತಿ ಸೌಹಾರ್ದತೆ ನೆಲೆಸಿವೆ.
1: ಬ್ರಿಟಿಷರು ಆದಿವಾಸಿ ದಂಗೆಕೋರರ ಆಕ್ರಮಣ ನಿರಂತರವಾಗಿದ್ದರೂ ಹಿರಿಯರ ಕೃಪೆಯಿಂದ ಹಾಗೂ ತಮ್ಮ ಸಹಕಾರದಿಂದ ವಿಜಯಲಕ್ಷ್ಮಿ ನಮಗೆ ಒಲಿಯುತ್ತಲೇ ಇದ್ದಾಳೆ.
0: ಜನಸಾಮಾನ್ಯರು ದೇವರು ಧರ್ಮಗಳಲ್ಲಿ ನಂಬಿಕೆ ಕಳೆದುಕೊಂಡಿದ್ದಾರೆ.
1: ಹೌದು, ಅವರ ನಂಬಿಕೆ ಶ್ರದ್ಧೆ ಮರಳಿಸುವ ಕೆಲಸ ಈಗ ಆಗಬೇಕಾಗಿದೆ.
0: ಅಪ್ಪಣೆ ಆಗಲಿ ಮಹಾರಾಣಿ.
1: ಸರಿ, ಈಗಿಂದಿಗಲೇ ನೀವು ದೇವಳಗಳ ಅಧಿಕಾರಿ ಹೆಸರಿನ ಅಧಿಕಾರಿ ವರ್ಗ ಸೃಷ್ಟಿಸಿ ಅವರು ಭರತ ಭೂಮಿಯೆಲ್ಲೆಡೆ ಸಂಚರಿಸಿ ದೇವಳಗಳ ಅಸ್ತವ್ಯಸ್ತತೆಯನ್ನು ನಮಗೆ ತಿಳಿಸಲಿ.
2: ಮಹಾರಾಣಿ ಅಹಿಲ್ಯೆಯ ಮುಂದಾಳತ್ವದಲ್ಲಿ ಕಾಶಿ ವಿಶ್ವನಾಥ, ಸೋಮನಾಥನ ಸೋಮೇಶ್ವರ, ಶ್ರೀಶೈಲದ ಮಲ್ಲಿಕಾರ್ಜುನ ಆದಿಯಾಗಿ ಬಹುತೇಕ ಎಲ್ಲ ಜ್ಯೋತಿರ್ಲಿಂಗ ದೇವಳಗಳು, ಹೊಸ ಮಂದಿರಗಳ ಜೀರ್ಣೋದ್ಧಾರ, ಲಿಂಗ ಪುನರ್ ಪ್ರತಿಷ್ಠಾಪನೆ, ಸ್ನಾನಘಟ್ಟ, ಧರ್ಮಛತ್ರ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಂಡವು. ಹರಿದ್ವಾರ ಮೊದಲಾಗಿ ಚಾರ್ಧಾಮ್ಗಳ ದೇವಳಗಳ ಜೀರ್ಣೋದ್ಧಾರಗೊಂಡು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಪಡೆದುಕೊಂಡವು. ಹರಿದು ಹಂಚಿ ಹೋಗಿರುವ ಭರತ ಭೂಮಿಯನ್ನು ಒಂದುಗೂಡಿ ಕಟ್ಟಿಸಲು ಅಹಿಲ್ಯ ಬಳಸಿದ್ದು ಗಂಗಾಜಲ ಎಂಬ ಪವಿತ್ರ ಸೂತ್ರವನ್ನು. ರಾಮೇಶ್ವರ ಆದಿಯಾಗಿ ನೇಪಾಳದ ಪಶುಪತಿನಾಥ ದೇವಳದವರೆಗೆ ಎಲ್ಲ ಪ್ರಮುಖ ದೇವಾಲಯಗಳಿಗೆ ಶಿವರಾತ್ರಿಯಂದು ಗಂಗಾಜಲವನ್ನು ಪ್ರೋಕ್ಷಿಸಲಾಗುತ್ತಿತ್ತು. ಭಾವನಾತ್ಮಕವಾಗಿ ಉಜ್ಜಯಿನಿಯಲ್ಲಿ ಕುಂಭಮೇಳ ಆರಂಭಗೊಂಡಿತು. ಎಲ್ಲ ದೇವಳಗಳ ನಿತ್ಯ ಪೂಜೆಯ ಮೊದಲಾದ ವೆಚ್ಚಗಳಿಗೆ ಸಾಕಷ್ಟು ಆಸ್ತಿಯನ್ನು ಉಂಬಳಬಿಡಲಾಯಿತು. ಪೂರ್ತಿ ಭರತ ಭೂಮಿಯು ಆಕೆಯ ಕರ್ಮಭೂಮಿಯಾಗಿತ್ತು. ಮುಂದೆ
1: ಆಡಳಿತಾರೂಢರು ಧರ್ಮ ನಿರಪೇಕ್ಷರಾಗಿರಬೇಕು. ಅದಕ್ಕಾಗಿ ನಮ್ಮ ಸಾಮ್ರಾಜ್ಯದಲ್ಲಿರುವ ಮುಸಲ್ಮಾನ ಬಾಂಧವರಿಗಾಗಿ ಮಸೀದಿಗಳನ್ನು ನಿರ್ಮಿಸಿ ಮೌಲ್ವಿಗಳನ್ನು ನೇಮಿಸಿ.
0: ಅಪ್ಪಣೆ ಮಹಾರಾಣಿ.
2: ಹೀಗೆ ಸುದೀರ್ಘ 30 ವರ್ಷಗಳ ಸಾರ್ಥಕ ರಾಜ್ಯಾಡಳಿತದ ಬಳಿಕ ಒಂದು ದಿನ,
1: ತುಕ್ಕೋಜಿ, ನಮ್ಮನ್ನೀಗ ವೃದ್ಧಾಪ್ಯ ಆವರಿಸಿಕೊಂಡಿದೆ. ದೇಹ ಜರ್ಜರಿತವಾಗಿದೆ. ಇನ್ನೀಗ ನಮಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ. ಹಾಗಾಗಿ ನಾನು ಪಟ್ಟತ್ಯಜಿಸಲು ನಿರ್ಧರಿಸಿದ್ದೇನೆ.
0: ಮಹಾರಾಣಿ, ತಮ್ಮ ಮಾತನ್ನು ನಾನು ಒಪ್ಪುತ್ತೇನೆ. ಆದರೆ ಸೂಕ್ತ ಉತ್ತರಾಧಿಕಾರಿಯ ನೇಮಕವಾಗದೆ ತಾವು ಪಟ್ಟ ತ್ಯಜಿಸಿದರೆ ಸಾಮ್ರಾಜ್ಯ ಅರಾಜಕವಾಗುತ್ತದೆ.
1: ತುಕ್ಕೋಜಿ, ಈ ಮಾಳವ ಸಾಮ್ರಾಜ್ಯಕ್ಕೆ ಯೋಗ್ಯ ಅಧಿಕಾರಿಯನ್ನು ನಾವು ಈಗಾಗಲೇ ಆರಿಸಿದ್ದೇವೆ.

0: ನಿಮ್ಮ ಮಗ ಕಾಶಿರಾವ್ ಹೋಳ್ಕರ್ಗಿಂತ ಯೋಗ್ಯ ಉತ್ತರಾಧಿಕಾರಿ ಈ ಮಾಳವಕ್ಕೆ ಇನ್ನಾರು ದೊರಕಿಯಾರು? ಹಾಗಾಗಿ ನಿಮ್ಮ ಮಗ ಪಟ್ಟಾಭಿಷೇಕಕ್ಕೆ ಯೋಗ್ಯವಾಗುವವರೆಗೂ ಈ ಸಾಮ್ರಾಜ್ಯವನ್ನು ನಾವು ನಿಮ್ಮ ಸುಪರ್ದಿಗೆ ನೀಡಿ ಪಟ್ಟ ತ್ಯಜಿಸಿ ವಿಶ್ರಾಂತಿ ಪಡೆಯುತ್ತೀವಿ.
1: ಅಪ್ಪಣೆ ಮಹಾರಾಣಿ. ರಾಣಿ ಅಹಿಲ್ಯಾಬಾಯಿಯವರ ಸುದೀರ್ಘ ಆಡಳಿತದ ನಂತರ ಜನಾಭಿಪ್ರಾಯ.
2: ಓ ಡಂಗೂರ್ದಯ್ಯ, ಬಾರಯ್ಯ ಬಾ. ಇಂದೋರ್ನ ರಾಜವಾಡೆಗೆ ಸೊಸಿಯಾಗ್ ಸೇರಿದ್ದು ಈಕೆಯ ಅದೃಷ್ಟವೋ? ಇಂತ ಕೀನ ಸೊಸಿಯಾಗ್ ಪಡೆದಿದ್ದು ರಾಜವಾಡಿ ಪುಣ್ಯ ಅದಾವು ಅಂತ ಈಗ ಹೇಳು ಮತ್ತೆ?
3: ಒಪ್ಕಂಡೆ ಕಣವ, ಇಂಥ ಕೀನ ಸೊಸಿಯಾಗ್ ಪಡಿಯಾಕ ನಮ್ಮ ಇಂದೋರ್ ರಾಜವಾಡೆನೆ ಅದೇಟ್ ಅದೃಷ್ಟ ಮಾಡಿತ್ತು ಅಂತ ಒಪ್ಕೊಂಡೆ. ಅಷ್ಟಕ್ಕೂ ಇಂಥಾಕಿ ನಮ್ಮ ರಾಜವಾಡಿಗ ಸೊಸಿಯಾಗಿ ಬಂದದ್ದು ಇಂದೋರ್ದಷ್ಟೇ ಅಲ್ಲ, ಇಡೀ ನಮ್ಮ ಭರತ ಭೂಮಿದ ಪುಣ್ಯ ಆದ, ನಮ್ಮ ಭುವನದ ಭಾಗ್ಯನ ಆದ ಅಂತೀನಿ ನೋಡು.
2: ಇದಾದ್ರೆ ಸರಿಯಾಗಿ ಹೇಳ್ದಿ ನೋಡೋಣ, ನಡಿ ಹೋಗೋಣ.
3: ಸರಿಯವ್ವ, ನಡಿ ನಡಿ ಹೋಗೋಣ.
1: ಹೀಗೆ 52 ಸುದೀರ್ಘ ವರ್ಷಗಳ ರಾಜ್ಯವನ್ನಾಳಿದ ಪುಣ್ಯ ಶ್ಲೋಕಿ ಅಹಿಲ್ಯಾಬಾಯಿ ಹೋಲ್ಕರ್ ಅವರು ದೇಶದ್ರೋಹಿಗಳ ದಾಳಿಗೆ ತುತ್ತಾದ ಎಷ್ಟೋ ಶಿವನ ದೇಗುಲಗಳು, 12 ಜ್ಯೋತಿರ್ಲಿಂಗಗಳನ್ನು ಪುನಃ ಪ್ರತಿಷ್ಠಾಪಿಸಿದ ದೇವಮಾತೆ, ಧನಧಾನ್ಯಗಳನ್ನು ನೀಡಿ ಕೆರೆ ಬಾವಿಗಳನ್ನು ತೋಡಿಸಿ ಪ್ರಜಾಸಕ್ತಿಯನ್ನು ಅರಿತು ಹಿತ ದೃಷ್ಟಿಯಿಂದ ರಾಜ್ಯಭಾರ ಮಾಡಿದ ಸಾಹಸಿ ಈಕೆ. ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿರವರಂತೆ ಸ್ವತಃ ಖಡ್ಗ ಹಿಡಿದು ದಿಟ್ಟತನದಿಂದ ಹೋರಾಡಿದ ವೀರ ರಾಣಿ ಅಹಿಲ್ಯಾಬಾಯಿ ಹೋಲ್ಕರ್ ಅಂದಿನ ಮೌಢ್ಯ ಭರಿತ ಆಚಾರ ವಿಚಾರಗಳಿಗೆ ಸಡ್ಡೆ ಹೊಡೆದು ರಾಣಿಯಾಗಿ ರಾಜಮಾತೆಯಾಗಿ ದಕ್ಷ ಆಡಳಿತವನ್ನು ನೀಡಿದ ಸಂಗತಿಯನ್ನು ಶತಮಾನಗಳು ಕಳೆದರೂ ಇಂದೋರ್ ನಗರ ಜನರು ಇನ್ನೂ ಮರೆತಿಲ್ಲ. ಅಹಿಲ್ಯಾಬಾಯಿ ಹೋಲ್ಕರ್ ಕುರಿತು ಲೋಕಸಭೆಯ ಮಾಜಿ ಸ್ಪೀಕರ್ ಸುಮಿತ್ರಾ ಮಹಾಜನ್ ಅವರು ಮಾತೋಶ್ರೀ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. 2002 ಅಹಿಲ್ಯಾಬಾಯಿ ಕುರಿತಾದ ಚಲನಚಿತ್ರ ದೇವಿ ಅಹಿಲ್ಯಾಬಾಯಿ ನಿರ್ಮಾಣವಾಗಿದೆ. ಇವರ ನೆನಪಿಗಾಗಿ ಮಹಾರಾಷ್ಟ್ರದ ಠಾಣೆ ನಗರದಲ್ಲಿ ಅಹಿಲ್ಯಾಬಾಯಿ ಉದ್ಯಾನ್ ಎಂಬ ಉದ್ಯಾನವನವನ್ನು ನಿರ್ಮಾಣ ಮಾಡಲಾಗಿದೆ. ಇಂದೋರ್ ನಗರದ ವಿಮಾನ ನಿಲ್ದಾಣಕ್ಕೆ ದೇವಿ ಅಹಿಲ್ಯಾಬಾಯಿ ಹೋಲ್ಕರ್ ವಿಮಾನ ನಿಲ್ದಾಣ ಎಂದು ಹೆಸರಿಸಲಾಗಿದೆ. 1996 ಅಹಿಲ್ಯಾಬಾಯಿಯ ನೆನಪಿನಲ್ಲಿ ಅಂಚೆ ಇಲಾಖೆಯು ಅಂಚೆ ಚೀಟಿಯನ್ನು ಕೂಡ ಹೊರತಂದಿದೆ. ಮಹಾರಾಷ್ಟ್ರ ಸರ್ಕಾರವು 2023 ಅಹಮದ್ ನಗರ ಜಿಲ್ಲೆಯನ್ನು ಅಹಿಲ್ಯಾನಗರ ಎಂದು ಅಧಿಕೃತವಾಗಿ ಮರು ನಾಮಕರಣ ಮಾಡಿದೆ. ಇಂತಹ ಧೀರ ದಿಟ್ಟ ಸಾಹಸಿಯ ಯಶೋಗಾಥೆಯನ್ನು ಕಿರು ನಾಟಕದ ಮೂಲಕ ಪ್ರಸ್ತುತಪಡಿಸಿದವರು ಸಮುದ್ಯತ ಶ್ರೋತೃ ಸಂಘದ ಗೆಳತಿಯರು. ಪಾತ್ರ ಪರಿಚಯ. ವಧು ಅಹಿಲ್ಯಾಬಾಯಿಯಾಗಿ ನಮ್ಮ ಜೊತೆಯಾದವರು ಶ್ರೀಮತಿ ಎಂ ನಾಗರತ್ನ ನಟೇಶ್. ಪ್ರೌಢ ಅಹಿಲ್ಯಾಬಾಯಿಯ ಪಾತ್ರದಲ್ಲಿ ಶ್ರೀಮತಿ ಅನಿತಾ ಅಶೋಕ್. ಅಹಿಲ್ಯಾಬಾಯಿಯ ಅತ್ತೆಯಾಗಿ ಗೌತಮಿಬಾಯಿಯ ಪಾತ್ರದಲ್ಲಿ ಶ್ರೀಮತಿ ಕಲಾಪ್ರಸಾದ್. ಅಹಿಲ್ಯಾಬಾಯಿಯ ಮಾವನವರಾಗಿ ಮಲ್ಹರ್ ರಾವ್ ಪಾತ್ರದಲ್ಲಿ ಶ್ರೀಮತಿ ಟಿಎನ್ ರಾಜೇಶ್ವರಿ. ಮಲ್ಹರ್ ರಾವ್ರವರ ದತ್ತುಪುತ್ರ ಸಾಮಂತ ಆಡಳಿತಗಾರ ತುಕೋಜಿರಾವ್ ಹೋಳ್ಕರ್ ಪಾತ್ರದಲ್ಲಿ ಶ್ರೀಮತಿ ಅನುಪಮಾ ಹರೀಶ್. ಮಲ್ಹರ್ ರಾವ್ರವರ ಪುತ್ರ ಖಂಡೇರಾವ್ ಪಾತ್ರದಲ್ಲಿ ಶ್ರೀಮತಿ ಸುಕನ್ಯಾ ಬಿ ಮೂರ್ತಿ. ಡಂಗೂರವನ್ನು ಸಾರುವವರಾಗಿ ಶ್ರೀಮತಿ ಚಂದ್ರಕಲಾ ಕುಮಾರ್. ಅರಮನೆಯ ದಾಸಿಯಾಗಿ ಚಲುವಮ್ಮನ ಪಾತ್ರದಲ್ಲಿ ಶ್ರೀಮತಿ ರಮಾ ಅಜಿತ್. ಈ ನಾಟಕದ ಸೂತ್ರಧಾರಿಯಾಗಿ ಹಿನ್ನೆಲೆ ಧ್ವನಿಯಲ್ಲಿ ಶ್ರೀಮತಿ ವೀಣಾ ಶ್ರೀಕಾಂತ್. ಎಲ್ಲರಿಗೂ ನಮಸ್ಕಾರ.

ಇದುವರೆಗೂ ಸಮುದ್ರತಾ ಶ್ರೋತೃಬಳಗದ ಸದಸ್ಯೆಯರಿಂದ ಭುವನದ ಭಾಗ್ಯ ಅಹಿಲ್ಯಾಬಾಯಿ ಹೋಳ್ಕರ್ ನಾಟಕ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸ್ಕೊಳ್ಳಿ, ಸದಭಿರುಚಿಯನ್ನ ಪೋಷಿಸಿ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:30. ಈಗ ಕೆಲವು ಪ್ರಕಟಣೆಗಳು.
2: ಹಾಳಾದ ಕೆಮ್ಮು ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ. ಡಾಕ್ಟ್ರ
3: ಓ ಬಾಪ್ಪ, ಏನಪ್ಪ ಬಂದಿದ್ದು, ಏನ್ ಸಮಾಚಾರ ಅಂತ?
2: ಒಂದ್ ವಾರ ಆಯ್ತು ಡಾಕ್ಟ್ರೆ, ಕೆಮ್ಮು ಓಯಕ್ಕೆ ಇಲ್ಲ ಅಂತದೆ.
3: ಕೆಮ್ಮು? ಏನ್ ಕೆಲಸ ಮಾಡ್ತೀಯ ನೀನು?
2: ರೈತ ಸ್ವಾಮಿ.
3: ಅಲ್ಲ, ಎಷ್ಟು ಜನ ಮಕ್ಕಳು ನಿಂಗೆ?
2: ಮೂರುವರೆ. ಅವೇ ಮೂರ್ ಮಕ್ಕಳವೇ ಮನೇಲಿ, ಇನ್ನೊಂದು ಹೊಟ್ಟೆಲ್ ಅದೇ.
3: ಅದಕ್ಕೆ ಅರ್ಧ ಹೊರೆ ಅಂತಂದ್ರೆ, ಹೊರೇನೂ ಒಂಥರ ಹೊರೇನೆ ತಾನೆ ನಿನ್ ಹೆಂಡತಿಗೆ. ಅಲ್ಲ, ನೀನು ಈ ಕೆಲಸ ಮಾಡಕ್ ಹೋಯ್ತೀಯಲ್ಲ, ನೀನ್ ಹೆಂಡತಿ ಏನ್ ಮಾಡ್ತಾಳೆ ಅವಳು?
2: ಇಲ್ಲ ಸ್ವಾಮಿ, ಮನೇಲೆ ಇರ್ತಾಳೆ.
3: ಮನೇನಲ್ಲೇ ಇರ್ತಾಳೆ? ಏನು ಕೆಲಸ ಮಾಡಲ್ವಾ?
2: ಇಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ನೀರು ಸೌದೆ ಒತ್ಕ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟಾ ತಯಾರ ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಕೊಂಡ್ ಬರ್ತಾಳೆ. ವಾರಕ್ಕೊಂದ್ ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡ್ ಬರ್ತಾಳೆ. ನಂತರದ ಹತ್ರ ಸಂತೆಗೆ ಎರಡ್ ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗಿ ಟೊಮೆಟೊ ಮಾರ್ತಾಳೆ. ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ. ಬರುವಾಗ ಮನೆ ಬೇಕಾದ ಸಾಮಾನು ತತ್ತಾಳೆ. ಅಲ್ಲಿಂದ ಬಂದು ಮಧ್ಯಾಹ್ನದ ಅಡಿಗೆ ತಯಾರು ಮಾಡ್ತಾಳೆ.
3: ಮಧ್ಯಾಹ್ನ ಉಣ್ಣಕ್ ಬತ್ತೀಯ ತಾನೆ?
2: ಇಲ್ಲ ಇಲ್ಲ ಸ್ವಾಮಿ, ಅವಳೇ 3 ಕಿಲೋಮೀಟರ್ ನಡ್ಕೊಂಡ್ಬಂದು ಹೊಲಕ್ಕೆ ಊಟ ತಂದ್ಕೊತಾಳೆ. ನಾನು ಊಟ ಮಾಡಿ ಬದುವಿನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗತೇನೆ.
3: ಆಮೇಲೆ
2: ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರ್ ಹಾಕ್ತಾಳೆ. ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ.
3: ಸಂಜೆ ಮನೆಗೆ ಹೋಯ್ತೀಯ? ಮನೆಗೆ ಹೋದ್ಮೇಲೆ
2: ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ ಸಾಯಂಕಾಲ ಒಂದ್ ಸ್ವಲ್ಪ ಹಂಗೆ ಕಾಲ ಕಳಿತೀವಿ ಸ್ವಾಮಿ.
3: ಅಲ್ಲಪ್ಪ, ಸಂಜೆ ನೀನೇನ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೈತಿಯ? ಅವಳೇನ್ ಮಾಡ್ತಾಳೆ ಅಂತೀನಿ?
2: ಅವ್ನ್ ಮನೇಲೇ ಇರ್ತಾಳೆ ಸಮಯ, ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕಲ್ಲ.
3: ಓಹೋ, ಅಂದ್ರೆ ಮನೆಗೆ ರಾತ್ರಿ ಊಟಕ್ಕೆ ಮಾತ್ರ ನೀನ್ ತಪ್ಪದೆ ಬರ್ತೀಯ, ಅಥವಾ ಅಲ್ಲೇ ಸ್ನೇಹಿತರ ಜೊತೆನೆ ಏನಾದ್ರೂ ಮುಗಿಸ್ಕೊ ಬಂದ್ಬಿಡ್ತೀಯ?
2: ಇಲ್ಲ ಇಲ್ಲ, ಊಟಕ್ಕೆ ಮಾತ್ರ ನಾನು ಮನೆಗೆ ಬರ್ತೀನಿ, ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ.
3: ಆಯ್ತು, ನೀನ್ ಮನೆ ಕಂಬಿಟ್ಟೆ, ಅವಳು ಊಟ ಗೀಟ ಮಾಡಿ ಮನೆ ಕತ್ತಾಳ ಹೆಂಗೆ ಅಂತ?
2: ಇಲ್ಲ ಸಮಯ, ಪಾತ್ರೆ ಅವು ಇವು ತೊಳಿಬೇಕಲ್ಲ.
3: ಅಂದ್ರೆ ನೀನ್ ಹಾಕ್ಲೇ ಹೇಳ್ದೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ ಅಂತ?
2: ಹ್ಮ್, ಹೇಳದ್ನಲ್ಲ, ಅವಳು ಕೆಲಸ ಏನು ಮಾಡಲ್ಲ, ಮನೇಲೇ ಇರ್ತಾಳೆ.
3: ಹಂಗಾದ್ರೆ ನಿನ್ ದೃಷ್ಟಿನಲ್ಲಿ ಇವೆಲ್ಲ ಮಾಡ್ತಾಳಲ್ಲ, ಇದೇನು ಕೆಲಸನೇ ಅಲ್ವಾ?
2: ಹ್ಮ್, ಮತ್ತೆ
4: ಈ ಧೋರಣೆ ಖಂಡಿತ ಬೇಡ. ಹೆಣ್ಣಿನ ಶ್ರಮ, ಹೆಣ್ಣಿನ ಶಕ್ತಿ, ಹೆಣ್ಣಿನ ತ್ಯಾಗದ ಕುರಿತು ಗೌರವ ಬೆಳೆಸಿಕೊಳ್ಳೋಣ. ಗಂಡು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖಗಳು.
1: ಕೇಳುಗರೆ, ಸಂಜೆ ನಿಲಯದಿಂದ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ಸಂಜೆ 5 ಗಂಟೆಗೆ ಹೊಸ ಕನ್ನಡ ಚಿತ್ರಗೀತೆಗಳು, 5:30ಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಚಿಂತನ, ನೇರ ಫೋನಿನ ಕಾರ್ಯಕ್ರಮ, ವಿಷಯ ಮೊಬೈಲ್ ಗೀಳಿಗೆ ಪರಿಹಾರವೇನು. ಇನ್ನು 6:15ಕ್ಕೆ ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಮಕ್ಕಳಲ್ಲಿ ಕಂಡುಬರುವ ಕಾಯಿಲೆಗಳು ಮತ್ತು ಪರಿಹಾರದ ಕ್ರಮಗಳು ಕುರಿತು ಸಂದರ್ಶನ. ಭಾಗವಹಿಸುತ್ತಾರೆ ಯಶಸ್ವಿನಿ ಆಸ್ಪತ್ರೆಯ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ಅವಿನಾಶ್ ಗದ್ವಾಲ್, ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಡಿಎಸ್ಆರ್ ನೇರ ಭತ್ತದ ಬಿತ್ತನೆಯ ವಿಧಾನ ಮತ್ತು ಮಹತ್ವ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರೊಂದಿಗೆ ಸಂದರ್ಶನ. ನಂತರ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. 7:20ಕ್ಕೆ ಜನಪದ ಸಂಗೀತ. ಹುಲಿಹೆದರ್ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಭಂತಿ ಪದಗಳು. 7:45ಕ್ಕೆ ಚಿತ್ರಗೀತೆಗಳು. 8:30ಕ್ಕೆ ಜನಪದ ಸಂಗೀತ. ಕೇರೂರು ಗ್ರಾಮದ ಕುಶಾಲಪ್ಪ, ತಿಪ್ಪಣ್ಣ, ಸಣ್ಣಕ್ಕಿ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳು. 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ ಕೀರ್ತನೆ, ಭಕ್ತ ಸಿರಿಯಾಳ, ಮೋಹನ ಶಾಸ್ತ್ರಿ ಅವರಿಂದ. 10:00ಕ್ಕೆ ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಯಮಿನಿ ಶಂಕರ್ ಶಾಸ್ತ್ರಿ ಅವರಿಂದ ವೀಣಾ ವಾದನದ ಧ್ವನಿ ಮುದ್ರಿಕೆ. 10:30ಕ್ಕೆ ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ಈ ಸಂಜೆ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ.

0: ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನವೊಂದನ್ನ ಕೇಳೋಣ. ಈ ಸಂದರ್ಶನದಲ್ಲಿ ಭಾಗವಹಿಸಿದವರು ಧಾರವಾಡದ ಎಸ್ಡಿಎಂ ವೈದ್ಯಕೀಯ ಕಾಲೇಜಿನಲ್ಲಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಅವರು ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸುಮಂಗಲಾ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
1: ಆತ್ಮೀಯ ಕೇಳುಗರೆ, ಇವತ್ತು May 12 ತಾರೀಕು, ವಿಶ್ವ ದಾದಿಯರ ದಿನ, ಅಂದ್ರೆ ವರ್ಲ್ಡ್ ನರ್ಸ್ ಡೇ ಅಂತ ನಾವು ಆಚರಿಸ್ತೀವಿ. ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ಒಂದಿಲ್ಲ ಒಂದು ಸಂದರ್ಭದಲ್ಲಿ ನಾವು ಆಸ್ಪತ್ರೆಗೆ ಭೇಟಿ ಕೊಟ್ಟೆ ಇಡ್ತೀವಿ. ಅಲ್ಲಿ ನಗು ಮೊಗದ ದಾದಿಯರು ಬಂದಂತ ರೋಗಿಗಳನ್ನ ಎಷ್ಟು ನಗುತ್ತಾ ಮಾತಾಡಿಸ್ತಾರೆ. ಶುಭ್ರ ವಸ್ತ್ರವನ್ನ ಧರಿಸಿ ನಗು ಮೊಗದಿಂದ ರೋಗಿಗಳತ್ತ ಅವರು ನೋಡಿದಾಗ ರೋಗಿಗೆ ಅರ್ಧ ಆರಾಮನೆ ಆಗ್ಬಿಟ್ಟಿರ್ತದೆ. ಅಂತ ದಾದಿಯರಿಗೆ ನಾವು ಇವತ್ತು ಸಂಸ್ಮರಿಸುವಂತ ದಿನ.

0: ವಿಶ್ವ ದಾದಿಯರ ದಿನ ಯಾಕಾಗಿ ಆಚರಿಸ್ತಾರೆ, ಈ ದಿನದ ಮಹತ್ವ ಏನು, ಮತ್ತೆ ದಾದಿಯರ ವೃತ್ತಿ ಎಷ್ಟು ಪವಿತ್ರವಾದದ್ದು, ಅವರು ರೋಗಿಗಳಿಗೆ ಬಹಳಷ್ಟು ಹತ್ತಿರದಲ್ಲೇ ಕಾರ್ಯವನ್ನು ನಿರ್ವಹಿಸ್ತಾರೆ. ಒಬ್ಬ ರೋಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವವರೆಗೂ ಕೂಡ ಅವರ ಒಂದು ಸೇವೆ ನಿರಂತರವಾಗಿ ನಡೀತಾನೆ ಇರ್ತದೆ. ಎಷ್ಟೋ ಸಂದರ್ಭದಲ್ಲಿ ಇದೇ ದಾದಿಯರು ನಾವು ಹೋಗಿ ಬರ್ತೀವಿ ಅಂತ ರೋಗಿಯರು ಹೇಳುವಾಗ, ಹೋಗಿ ಬರ್ತೀವಿ ಅಂತ ಹೇಳ್ಬೇಡಿ, ಆಸ್ಪತ್ರೆ ವಾಸಕ್ಕೆ ಮತ್ ಬರೋದ್ ಬೇಡ ಅಂತ ನಗತಾ ನಮ್ಮನ್ನ ಕಳಿಸ್ಕೊಟ್ಟಿರ್ತಾರೆ ಈ ದಾದಿಯರು. ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಧಾರವಾಡದ SDM ವೈದ್ಯಕೀಯ ಕಾಲೇಜಿನಲ್ಲಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಮಂಜುಳಾ ಅವರು, ಮತ್ತೆ ಡೆಪ್ಯೂಟಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಸುಮಂಗಲಾ ಅವರು ನಮ್ಮ ಜೊತೆಗಿದ್ದಾರೆ. ಇವರಿಬ್ರು ತಮ್ಮ ವೃತ್ತಿ ಜೀವನದ ಸವಿಗಳಿಗೆಗಳನ್ನ, ರೋಗಿಯ ಜೊತೆಗೆ ಅವರ ಒಂದು ಬಾಂಧವ್ಯವನ್ನ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಮಂಜುಳಾ ಹಾಗೂ ಸುಮಂಗಲಾ ಅವರೇ.
1: ನಮಸ್ಕಾರ ಮೇಡಮ್.
0: ಈಗ ಮಂಜುಳಾ ಅವರೇ, ಈ ವಿಶ್ವ ದಾದಿಯರ ದಿನದ ಒಂದು ಮಹತ್ವ ಏನು, ಯಾಕಾಗಿ ನಾವು ಈ ದಿನವನ್ನ ಆಚರಿಸ್ತಾ ಇದ್ದೀವಿ ನರ್ಸ್ ಡೇ ಅಂತ?
1: ಥ್ಯಾಂಕ್ ಯು ಮೇಡಮ್. ಯಾಕೆ ಆಚರಿಸ್ತಾ ಇದೀವಿ ಅಂತ ಇದೊಂದು ಹಿನ್ನೆಲೆ ಇದೆ. ಫ್ಲಾರೆನ್ಸ್ ನೈಟಿಂಗೇಲ್ ಅಂತ ನಿಮ್ಗೆಲ್ಲರಿಗೂ ಕೇಳಿರ್ಬೋದು, ಶೀಸ್ ಕಾಲ್ಡ್ ಆಸ್ ದ ಲೇಡಿ ಆಫ್ ದ ಲ್ಯಾಂಪ್ ಅಂತಾನು. ಅವರು ಹುಟ್ಟಿದ್ದು 12ನೇ ತಾರೀಕು May 1820 ಇಟಾಲಿಯನ್ ಸಿಟಿಯಲ್ಲಿ ಹುಟ್ಟಿದ್ದು ಅವರು. ಅವರು ಮೆಡಿಕಲ್ ಬ್ಯಾಕ್ಗ್ರೌಂಡ್ ಇಂದ ಬಂದವರಲ್ಲ, ಅವರು ವೆಲ್ದಿ ಫ್ಯಾಮಿಲಿಯಿಂದ ಇದ್ದವರು. ಅವರಿಗೆ ತುಂಬಾ ಆಸಕ್ತಿ ಇತ್ತು ಸೇವೆ ಮಾಡಬೇಕು. ಸೊ ಸಣ್ಣ ವಯಸ್ಸಿಂದ ಅವರು ಅಕ್ಕಪಕ್ಕದವರಿಗೆಲ್ಲ, ನೆರೆಹೊರೆಯವರಿಗೆಲ್ಲ ಸೇವೆ ಮಾಡಿಕೊಂಡಿದ್ರು. ಒಂದು 16ನೇ ವಯಸ್ಸು ಬರಬೇಕಾದ್ರೆ ಶಿ ಟುಕ್ ಅ ಡಿಸಿಷನ್ ಟೆಲ್ಲಿಂಗ್ ದಟ್ ನಾನು ಪೇಷಂಟ್ಸ್ ಏನೋ ಸೇವೆ ಮಾಡಲಿಕ್ಕೆ ಹೋಗ್ಬೇಕಾಗತ್ತೆ ಅಂತ ಹೇಳಿ. ಬಟ್ ಅವರ ಮನೇಲಿ ಫ್ಯಾಮಿಲಿ ಯಾರು ಒಪ್ಪಲಿಲ್ಲ. ಫೈನಲಿ ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಅವರು ಡಿಡ್ ನರ್ಸಿಂಗ್ ಅಂಡ್ ಶಿ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಒನ್ ಆಫ್ ದ ಗವರ್ಮೆಂಟ್ ಹಾಸ್ಪಿಟಲ್ ಇನ್ ಲಂಡನ್. ದರ್ ಆಫ್ಟರ್ವರ್ಸ್ ಅವ್ರಿಗೊಂದು ಕರೆ ಬಂತು ಗವರ್ಮೆಂಟ್ ಇಂದ ಟೆಲ್ಲಿಂಗ್ ದಟ್ ದರ್ ವಾಸ್ ವಾರ್ ಇತ್ತು. ಅವರ ಟ್ರೂಪ್ ಅನ್ನು ಕರ್ಕೊಂಡು ಹೋದ್ರು, ಲೈಕ್ 38 ಜನ ಹೋದ್ರು. ಹೋಗಿ ನೋಡುವಾಗ ದ ಆಲ್ ವೆರ್ ಇನ್ ವುಂಡ್ ಅಂಡ್ ದೇ ವರ್ ಬ್ಲೀಡಿಂಗ್, ಅಂದ್ರೆ ಎಲ್ಲರೂ ಹಾಗೆ ಇತ್ತು. ಮತ್ತೆ ಆಮೇಲೆ ಇನ್ನೊಂದು, ಆ ವುಂಡ್ ಕ್ಲೀನ್ ಮಾಡ್ಲಿಕ್ಕೆ ಯಾರು ಇರಲಿಲ್ಲ. ಅದರಿಂದಾಗಿ ಏನಾಗ್ತಾ ಇತ್ತು, ಇನ್ಫೆಕ್ಷನ್ ಆಗ್ತಾ ಇತ್ತು. ಆ ಇನ್ಫೆಕ್ಷನ್ ಇಂದ ಸೊ ಎಷ್ಟೋ ಸೋಲ್ಜರ್ಸ್ ಡೆತ್ ಸಹ ಆಗ್ತಾ ಇತ್ತು. ಸೊ ಶಿ ಡಿಸೈಡೆಡ್ ಓಕೆ, ಎಲ್ಲ ನಾವು ಇನ್ಮೇಲಿಂದ ಮಾಡೋಣ ಅಂತ. ಸೊ ದಟ್ ಇಸ್ ವೇರ್ ಶಿ ಸ್ಟಾರ್ಟೆಡ್ ಹರ್ ಜರ್ನಿ ಆಫ್ ನರ್ಸಿಂಗ್. ಆಮೇಲೆ ಹೇಗೆ ಲೇಡಿ ಆಫ್ ದ ಲ್ಯಾಂಪ್ ಅಂತಂತಂದ್ರೆ, ನೈಟ್ ಕೂಡ ಅವರು ಲ್ಯಾಂಪ್ ಅನ್ನು ಹಿಡಿದುಕೊಂಡು ಹೋಗಿ ಎಲ್ಲಾ ರೋಗಿಗಳು ಚೆನ್ನಾಗಿದ್ದಾರ, ಏನಾಗಿದೆ, ಹೇಗೆ ಸೇವೆ ಬೇಕಾ, ಹಾಗೆ ಕೇಳಿಕೊಂಡು ಎಲ್ಲ ಮಾಡ್ತಾರೆ. ಸೊ ದಟ್ ಇಸ್ ಹೌ ಎಲ್ಲರೂ ಸೋಲ್ಜರ್ಸ್ ಎಲ್ಲ ಅವಳ ನಗುಮುಖ, ಅವಳು ಮಾತಾಡೋದು ಎಲ್ಲ ನೋಡಿ ಅದನ್ನು ಅವರು ಲೇಡಿ ವಿತ್ ದ ಲ್ಯಾಂಪ್ ಅಂತ. ದೆನ್ ದೇರ್ ಆಫ್ಟರ್ವರ್ಸ್ ಶಿ ಓಪನ್ಡ್ ಹರ್ ಓನ್ ಸ್ಕೂಲ್ ಆಸ್ ಕಾಲ್ಡ್ ಆಸ್ ಫ್ಲಾರೆನ್ಸ್ ನೈಟಿಂಗೇಲ್ ಸ್ಕೂಲ್ ಇನ್ ಲಂಡನ್.
0: ಅಂದ್ರೆ ಅವರ ಒಂದು
1: ಹುಟ್ಟಿದ ದಿನದ ನೆನಪಿಗಾಗಿ. ಸೊ ಇದು ಹಿನ್ನೆಲೆ ನರ್ಸಿಂಗ್ ಹೇಗೆ ಬಂತು ಅಂತ. ಸೊ ವಿ ಆರ್ ಸೆಲೆಬ್ರೇಟಿಂಗ್ ಅವರ್ ನರ್ಸಸ್ ಡೇ.
0: ಈಗ ಈ ದಿನದಂದು ತಾವು ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀರಿ? ಅಂದ್ರೆ ಒಬ್ಬ ದಾದಿ ಅಥವಾ ನರ್ಸ್, ಶುಶ್ರೂಷಕಿ ಅಂತ ನಾವು ಹೇಳ್ತೀವಿ, ಅವರು ಜನಸಾಮಾನ್ಯರ ಬದುಕಿಗೆ ಬಹಳ ಹತ್ತಿರವಾದವರು. ಈ ದಿನವನ್ನ ತಾವು ಹೇಗೆ ಆಚರಿಸ್ತೀರಿ?
1: ನಾವು ಒಂದ್ ವಾರದಿಂದ ಪ್ರೋಗ್ರಾಮ್ ಮಾಡ್ತೀವಿ ಮ್ಯಾಮ್, ನರ್ಸಸ್ ವೀಕ್ ಅಂತಾನೆ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಾವು ಸ್ಟಾರ್ಟ್ ಮಾಡಿದೀವಿ ಆಲ್ರೆಡಿ. ಅವರಿಗೆ ಸ್ಪೋರ್ಟ್ಸ್ ಆದ್ರೂ ಆಗಿರ್ಬೋದು, ರಂಗೋಲಿ ಕಾಂಪಿಟಿಷನ್ ಆದ್ರೂ ಆಗಿರ್ಬೋದು, ಕಲ್ಚರಲ್ ಪ್ರೋಗ್ರಾಮ್ ಆದ್ರೂ ಆಗಿರ್ಬೋದು. ಸೊ ಇದು ಒಂದು ಅವರಿಗೆ ಎಂಟರ್ಟೈನ್ಮೆಂಟ್ ಪ್ಲಸ್, ಯಾಕಂದ್ರೆ ಇಡೀ ವರ್ಷ ದುಡಿತಾ ಇರ್ತಾರೆ ಕಷ್ಟಪಟ್ಟು ಎಲ್ಲ ಸೇವೆ ಪೇಷಂಟ್ ಮತ್ತೆ ಮೆತ್ತ ಏನು ಇರೋದಿಲ್ಲ ಅವರಿಗೆ. ಸೊ ಏನ್ ಮಾಡ್ತೀವಿ ನಾವು, ಇದು ಈ ಪ್ರೋಗ್ರಾಮ್ಸ್ ಅನ್ನು ಅರೇಂಜ್ ಮಾಡಿಕೊಂಡು ವಿ ಸ್ಟಾರ್ಟ್ ಡೂಯಿಂಗ್ ಆಲ್ ದ. ಸೊ ಅವ್ರಿಗೂ ಒಂದು ಮನಸ್ಸಲ್ಲಿ ಉಲ್ಲಾಸ ಇರ್ತದೆ ಅಂಡ್ ಆಲ್ಸೋ ಪೀಪಲ್ ವಿಲ್ ಐಡೆಂಟಿಫೈ, ಅವರಿಗೆ ಒಂದು ಗುರುತು ಸಿಗ್ತದೆ ಟೆಲ್ಲಿಂಗ್ ದಟ್ ಇವ್ರಿಗೂ ಅದರ್ ದನ್ ಸೇವೆ ಬೇರೆ ಆಕ್ಟಿವಿಟೀಸ್ ಬರುತ್ತೆ ಅಂತ ಹೇಳಿ. ಸೊ
0: ಅಂದ್ರೆ ಕಲ್ಚರಲ್
1: ಇನ್ವಾಲ್ವ್ಮೆಂಟ್, ಎಸ್,
0: ಆ ಮೊನೊಟನಿ ಲೈಫ್ ನಿಂದ ಒಂದ್ ಸ್ವಲ್ಪ ಬದಲಾವಣೆಗೆ ತಗೊಂಡ್ ಬರ್ತೀರಿ ಅಂತ. ಈಗ ಸುಮಂಗಲಾ ಅವ್ರೆ, ತಾವು ತಮ್ಮ ವೃತ್ತಿ ಜೀವನವನ್ನ ಎಲ್ಲಿಂದ ಆರಂಭ ಮಾಡಿದ್ರಿ, ಎಲ್ಲೆಲ್ಲಿ ಓದಿದೀರಿ?
2: ನಾನು ನನ್ನ ವೃತ್ತಿ ಜೀವನವನ್ನು 1992ರಲ್ಲಿ KMC ಹಾಸ್ಪಿಟಲ್ ಮಣಿಪಾಲದಲ್ಲಿ ಶುರು ಮಾಡಿದೆ. ಅಲ್ಲಿಂದ ನಾನು 20 ವರ್ಷಗಳ ಸೇವೆ ಸಲ್ಲಿಸಿ ಈಗ ಪ್ರಸಿದ್ಧ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವಿಭಾಗದಲ್ಲಿ 13 ವರ್ಷದಿಂದ
0: ಡೆಪ್ಯೂಟಿ
2: ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ.
0: ಈಗ ತಾವು 13 ವರ್ಷಗಳಿಂದ ಇಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ ಓದಿದ್ದು ಮಣಿಪಾಲದಲ್ಲಿ, ಈ ನರ್ಸಿಂಗ್ ಅನ್ನೇ ಓದ್ಬೇಕು ಅಂತ ಯಾಕೆ ಅನಿಸ್ತು ತಮಗೆ?
2: ನನಗೆ ಯಾಕೆ ಹೇಳಿದ್ರೆ ಇದು ನನ್ನ ವೈಯಕ್ತಿಕ ಪ್ರೇರಣೆ. ಯಾಕೆ ಹೇಳಿದ್ರೆ ನಾನು ಹುಟ್ಟಿ ಬೆಳೆದದ್ದು ವಿದ್ಯಾಭ್ಯಾಸ ಎಲ್ಲ ಮಣಿಪಾಲದಲ್ಲೇ ನಡೆಯಿತು. ಅಲ್ಲಿ ನಾನು ಯಾವಾಗ್ಲೂ ಆ ದಾರಿಯಲ್ಲೇ ನಾನು ನನ್ನ ಎಜುಕೇಶನ್ಗಾಗಿ ನಾನು ಕಾಲೇಜಿಗೆಲ್ಲ ಹೋಗ್ತಿದ್ದೆ. ಆಗ ದಿನಾಲೂ ನಾನು ಆ ನರ್ಸಸ್ ಏನೇನು ಮಾಡ್ತಾ ಇದ್ರು, ಹೇಗೆ ಸೇವೆ ಮಾಡ್ತಾ ಇದ್ರು, ಆ ಬಿಳಿ ಸೀರೆ ಉಟ್ಕೊಂಡು ಶಾಂತವಾಗಿ ಹೇಗೆ ಕೆಲಸ ಮಾಡ್ತಾ ಇದ್ರು ಎಂಬುದನ್ನು ನನ್ನ ಕಣ್ಣಾರೆ ಕಂಡು ನಾನು ಆ ಇದರಿಂದ ಪ್ರೇರಿತಳಾದೆ. ಹಾಗೆ ಇದೇ ಸೇವೆಯನ್ನು ನಾನು ಮಾಡಬೇಕೆಂಬುದು ನನ್ನ ಕನಸಾಗಿತ್ತು. ನಾನು ಅದನ್ನು ಮುಂದುವರೆಸಿದೆ.
0: ಅಂದ್ರೆ ಸಾಮಾನ್ಯವಾಗಿ ಪಿ ಯು ಸಿ ಆದ್ಮೇಲೆ ನರ್ಸಿಂಗ್ ಓದಿದ್ರ ಅಥವಾ ಡಿಗ್ರಿ ಆದ್ಮೇಲೆ?
2: ಇಲ್ಲ, ನಾನು ನನ್ನ ಸೆಕೆಂಡ್ ಪಿ ಯು ಸಿ ಮುಗಿದ ಮೇಲೆ ಮಣಿಪಾಲದಲ್ಲಿ ನರ್ಸಿಂಗ್ ಗೆ ಜಾಯ್ನ್ ಆದೆ. ನಾನು ಜನರಲ್ ನರ್ಸಿಂಗ್ ಡಿಗ್ರಿ ಮಾಡಿದೆ. ಆಮೇಲೆ ನಾನು 2013 ನನ್ನ ಪೋಸ್ಟ್ ಬಿ ಎಸ್ ಸಿ ನರ್ಸಿಂಗ್ ಮಾಡಿದೆ. ಹಾಗೆ ಮುಂದುವರೆಸಿ ನಾನು ಇಲ್ಲಿ ಎಸ್ ಟಿ ಎಂ ಹಾಸ್ಪಿಟಲ್ ಗೆ ಬಂದ ಮೇಲೆ ನನ್ನ ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿಕೊಂಡೆ.
0: ಅಂದ್ರೆ ಮಾಸ್ಟರ್ಸ್ ಇನ್ ನರ್ಸಿಂಗ್.
2: ನರ್ಸಿಂಗ್
0: ಅದನ್ನು ಕೂಡ ತಾವು ಮುಗಿಸಿಕೊಂಡಿದ್ದೀರಿ.
2: ಹೌದು.
0: ಇದು ಒಂದು ವಿಶಿಷ್ಟವಾದಂತಹ ವೃತ್ತಿ. ಅಂದ್ರೆ ಇದಕ್ಕೆ ಒಂದು ತ್ಯಾಗ ಮನೋಭಾವ, ಆಮೇಲೆ ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಇವರನ್ನು ಮುಟ್ಟಬೇಕು ಇವರನ್ನು ಮುಟ್ಟಬಾರದು, ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬಾರದು, ಈ ತರದ ಒಂದು ಧೋರಣೆ ಇರುವುದಿಲ್ಲ. ಮಂಜುಳಾ ಅವರು ತಾವು ಈ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಾಗ ನೀವು ಸ್ವತಃ ನೀವೇ ಇಷ್ಟಪಟ್ಟುಕೊಂಡು ಮಾಡ್ಕೊಂಡ್ರ ಅಥವಾ ಏನಾದ್ರೂ ಪ್ರೇರಣೆ ಇತ್ತ?
1: ನಿಜ ಹೇಳ್ಬೇಕಂದ್ರೆ ದರ್ ಇಸ್ ಅ ಸೇಯಿಂಗ್ ಟೆಲಿಂಗ್ ದಟ್ ನರ್ಸ್ ಅಂತಂತಂದ್ರೆ ಇಟ್ ಇಸ್ ಅ ಕಾಲ್ ಫ್ರಮ್ ಗಾಡ್ ಅಂತ. ಇವನ್ ನಮ್ಮ ವೈಸ್ ಚಾನ್ಸಲರ್ ಆದವರು ಪ್ರತಿ ಮೀಟಿಂಗ್ ನಲ್ಲೂ ನಮ್ಮ ನರ್ಸಸ್ ಗೆ ಹೇಳೋದು, ನೀವೆಲ್ಲ ಬಂದಿರೋದು ದೇವರದು ಕರೆಯಿಂದ ಅಂತ. ಅದು ನನ್ನ ಪಾಲಿಗೆ ಅದು 100% ಸತ್ಯವಾಗಿದೆ. ಯಾಕಂದ್ರೆ ನಾನು ಚಾಯ್ಸ್ ಮಾಡಿರ್ಲಿಲ್ಲ, ಇಟ್ ಇಸ್ ಬೈ ಚಾನ್ಸ್ ಆಗಿ ಬಂದೆ. ಸೊ ಬಂದ ಮೇಲೆ ಏನಾಯ್ತು, ನಾನು ಹೀಗೆ ಡಿಪ್ಲೊಮಾ ಮಾಡಿದೆ, ಪಿ ಸಿ ಬಿ ಎಸ್ ಸಿ ಮಾಡಿ ಮತ್ತೆ ಎಂ ಎಸ್ ಸಿನೂ ಎಲ್ಲ ಮಾಡಿದೆ. ಅಂಡ್ ಪೇಷಂಟ್ಸ್ ಟ್ರೀಟ್ ಮಾಡ್ತಾ ಇರಬೇಕಾದ್ರೆ ಸೊ ಐ ಫೆಲ್ಟ್ ಇಟ್ ಇಸ್ ಕನ್ ಅಡ್ವೆಂಚರ್ ಇಸ್ ಓನ್ಲಿ. ಯಾಕಂದ್ರೆ ಫಿಸಿಕಲಿ ಮೆಂಟಲಿ ಬೋತ್ ಎರಡನ್ನು ಅವರು ತುಂಬಾ ಪೇಷಂಟ್ಸ್ ಎಲ್ಲ ಡಿಫಾರ್ಮಿಟಿ ಆಗಿ ಬಂದಿರ್ತಾರೆ. ಸೊ ಆ ಟೈಮ್ನಲ್ಲಿ ನಾವು ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡಿ ಅಂಡ್ ದೇ ಆರ್ ಗೋಯಿಂಗ್ ಬ್ಯಾಕ್ ಹೋಮ್, ನಗ್ತಾ ನಗ್ತಾನೆ ಹೋಗ್ತಾರೆ. ಅದೇ ಆಸ್ ನೀವು ಹೇಳಿದಾಗೆ ಮೇಡಮ್ ಹೋಗಿ ಬರ್ತೀನಿ ಅಂತಾರೆ. ಸೊ ನನಗೆ ಅದು ತುಂಬಾ ನೆನಪಿದೆ. ಅಂಡ್ ಐ ಕೀಪ್ ಟೆಲಿಂಗ್ ಮೈ ನರ್ಸಸ್ ಆಲ್ಸೋ, ಅದನ್ನು ಮಾತ್ರ ಹೇಳಬೇಡಿ ಅಂತ ಹೇಳ್ತೀನಿ. ಪೊಲೀಸ್ ಸ್ಟೇಷನ್ಗೆ ಮತ್ತೆ ಹಾಸ್ಪಿಟಲ್ಗೆ ಎಂದು ವಾಪಸ್ ಬರಬಾರ್ದು ಅಂತ ಹೇಳ್ತೀನಿ. ಸೊ ದಟ್ ಇಸ್ ವೇರ್ ಹ್ಯಾವ್ ಸೀನ್. ಅಂದ್ರೆ ನಾವೇನೋ ಒಂದ್ ಮಾಡ್ತಾ ಇದ್ದೀವಿ, ಸೊ ನಮ್ಮಿಂದ ನಮ್ ಪೇಷಂಟ್ಸ್ ಗೆ ಎಷ್ಟು ಒಳ್ಳೇದಾಗ್ತಾ ಇದೆ, ಆ ಫ್ಯಾಮಿಲಿ ನಗ್ತಾ ಇದೆ, ನಮ್ಮ ಕೇರ್ ಆದ್ರೂ ಆಗಿರ್ಬೋದು, ಅದು ತುಂಬಾ ಕಂಪ್ಯಾಷನೇಟ್ ಆಗಿ ನಾವು ಕೆಲಸ ತಗೊಂಡು. ಸೊ ಅದನ್ನ ನಾನು ಮುಂದುವರಿಸಿಕೊಂಡು ಐ ಟುಕ್ ಇಟ್ ವೆರಿ ಚಾಲೆಂಜಿಂಗ್ ಆಗಿ ತಗೊಂಡು ಐ ಆಮ್ ಸ್ಟಿಲ್ ಇಲ್ಲಿನ ತನಕ ನರ್ಸಿಂಗ್ ಸೂಪರ್ಡೆಂಟ್ ಆಗಿ ಬಂದೆ. ಸೊ ದಟ್ ಇನ್ ಫ್ಯೂಚರ್ ಜನರೇಷನ್ಗೂ ಸಹ ನಾನು ಅವರಿಗೆ ಗೈಡ್ ಮಾಡಿ ವಿ ಹ್ಯಾವ್ ಟು ಬ್ರಿಂಗ್ ದಮ್ ಇನ್ ಅ ರೈಟ್ ವೇ ಅಂತ ಹೇಳಿ.
0: ಅಂದ್ರೆ ನೀವ್ ಹೇಳಿದಂಗೆ ದೇವರು ಕಳಿಸಿದಂತ ಒಂದು ವೃತ್ತಿ ಅನ್ನೋದಂತೂ ಸತ್ಯ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಒಂದಿಲ್ಲ ಒಂದ್ ರೀತಿಯಲ್ಲಿ ಒತ್ತಡಕ್ಕೆ ಒಳಗಾಗ್ತಾನೆ ಇರ್ತೀವಿ. ಆದ್ರೆ ಈ ನರ್ಸ್ ವೃತ್ತಿ ಮಾಡೋರಿಗೆ ದೇವರದೇನೋ ಒಂದ್ ಸ್ವಲ್ಪ ತಾಳ್ಮೆ, ಸೈರಿಸುವಂತ ಶಕ್ತಿ ಸ್ವಲ್ಪ ಹೆಚ್ಚಿಗೆನೆ ಕೊಟ್ಟಿರ್ತಾನೇನೋ ಅಂತ ಅನಿಸ್ತದೆ. ಹೇಗೆ ಈ ಗುಣಗಳನ್ನ ನರ್ಸ್ಗಳು ಮೈಗೂಡಿಸ್ಕೊಳ್ತಾರೆ?
1: ಫಸ್ಟ್ ಆಫ್ ಆಲ್ ಟ್ರೈನಿಂಗ್ ನಲ್ಲಿ ನಮ್ಗೆ ಕ್ವಾಲಿಟೀಸ್ ಆಫ್ ನರ್ಸ್ ಅಂತ ಆಲ್ರೆಡಿ ಟ್ರೈನ್ ಮಾಡಿರ್ತಾರೆ.
2: ನಮಗೆ ಮೊದಲೇ ರೋಗಿ ಮತ್ತೆ ಶುಶ್ರೂಷಕಿಯರ ಸಂಬಂಧ ಹೇಗಿರ್ಬೇಕು ಅಂತೇಳಿ ನಮ್ಗೆ ಟ್ರೈನಿಂಗ್ ಅಲ್ಲೇ ಕೊಡ್ತಾರೆ. ಇದು ಆರೋಗ್ಯ ಸೇವೆಯಲ್ಲಿ ಅತ್ಯಂತ ಮುಖ್ಯವಾದ ಅಂಶ. ಕೇವಲ ಚಿಕಿತ್ಸೆ ನೀಡುವುದಲ್ಲ, ಅದು ನಂಬಿಕೆ, ಗೌರವ ಮತ್ತು ಸಹಾನುಭೂತಿಯ ಮೇಲೆ ನಿರ್ಮಿತವಾಗಿದೆ. ಇದು ಈಗ ರೋಗಿ ಆಸ್ಪತ್ರೆಗೆ ಬಂದಾಗ ಅವರು ದೈಹಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿಯೂ ದುರ್ಬಲರಾಗಿರ್ತಾರೆ. ಈ ಸಂದರ್ಭದಲ್ಲಿ ಶುಶ್ರೂಷಕಿಯರು ಒಬ್ಬರು ಕೇವಲ ಆರೈಕೆ ಮಾಡುವಂತವರಲ್ಲ, ಆಶ್ವಾಸನೆ ನೀಡುವ ಸ್ನೇಹಿತೆಯೂ ಅವರು ಆಗಿರ್ತಾರೆ.
1: ಈಗ ನಾನು ಹೇಳಿದ ಪ್ರಕಾರ ಕ್ವಾಲಿಟೀಸ್ ಆಫ್ ನರ್ಸ್ ಅಂತಂತಂದ್ರೆ ಅದು ನಮ್ಮನ್ನು ಟ್ರೈನ್ ಮಾಡಿರ್ತಾರೆ. ಸೊ ಅದ್ರ ಬೇಸ್ ಮೇಲೆ ನಾವು ಬಂದು ನಿಂತ ತಕ್ಷಣ ಅದು ಹಾಗೆ ಪೇಷಂಟ್ ಮುಂದೆ ನಿಂತ ತಕ್ಷಣ ಅದೇನಂತ ಗೊತ್ತಿಲ್ಲ, ಅದೇ ವರನೋ ಏನೋ ಅದು ಬಂದ್ಬಿಡುತ್ತೆ. ಲೈಕ್ ಟೆಲ್ಲಿಂಗ್ ದಟ್ ದರ್ ಇಸ್ ಫಸ್ಟ್ ವರ್ಡ್ ಇಸ್ ಕಂಪ್ಯಾಷನ್ ಅಂತ, ಆಮೇಲೆ ಸಹಾನುಭೂತಿ. ಕಂಪ್ಯಾಷನ್ ಅಂತಂತಂದ್ರೆ ರೋಗಿಗಳಿಗೆ ಆ ನೋವನ್ನು ಅರ್ಥ ಮಾಡಿಕೊಂಡು ಅದ್ರ ಬೇಸ್ ಮೇಲೆ ನಾವು ಟ್ರೀಟ್ಮೆಂಟ್ ಅನ್ನು ಕೊಡ್ತೀವಿ. ಅಂಡ್ ಸಹಾನುಭೂತಿ, ಎಂಪತಿ ಇರಬೇಕು. ಆಮೇಲೆ ನಾಲೆಜ್ ಅಂಡ್ ಸ್ಕಿಲ್, ನಾಲೆಜ್ ಅಂಡ್ ಸ್ಕಿಲ್ ಸಹ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಸ್ಕಿಲ್ ನಮ್ಮಲ್ಲಿ ನರ್ಸಿಂಗ್ಗೆ ಸ್ಕಿಲ್ಲೇ ಮೋರ್ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಜೆಕ್ಷನ್, ಇವಾಗ ಆ ಸಿಸ್ಟರ್ ತುಂಬಾ ಒಳ್ಳೆ ಇಂಜೆಕ್ಷನ್ ಕೊಟ್ರು ಅಂತ ಹೇಳಿ ಇನ್ನೊಂದ್ಸಲಿ ಅದೇ ಸಿಸ್ಟರ್ನ ಹುಡ್ಕೊಂಡು ಬರ್ತ. ಸೊ ಹಾಗೆ ಅವ್ರಿಗೆ ಸ್ಕಿಲ್ ಸಹ ಬೇಕು ಅಂಡ್ ಲಾಟ್ ಆಫ್ ಪೇಷನ್ಸ್, ಅಂದ್ರೆ ತಾಳ್ಮೆ, ತುಂಬಾ ತಾಳ್ಮೆ ಬೇಕು. ಸೊ ಅದು ಖಂಡಿತ ಬಂದೇ ಬರ್ತದೆ. ನಾವು ಪೇಷಂಟ್ ಮುಂದೆ ನಿಂತ ಕೂಡಲೇ ಅವರ ನೋವು ಅವರ ಎಲ್ಲ ನೋಡಿಕೊಂಡಾಗುವಾಗ ನಮಗೆ ಅದು ಸಿಟ್ಟು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ತಾಳ್ಮೆ ಬಂದೇ ಬರುತ್ತೆ. ಅಂಡ್ ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಮೇಡಮ್. ಇದರಲ್ಲಿ ನಾವು ಫಸ್ಟ್ ವಿ ಹ್ಯಾವ್ ಟು ಬಿ ಅ ವೆರಿ ಗುಡ್ ಲಿಸನರ್. ಯಾಕಂದ್ರೆ ಪೇಷಂಟ್ಸ್ ಕಷ್ಟಗಳನ್ನೆಲ್ಲ ನಾವು ಕೇಳಲೇಬೇಕು. ಸೊ ಆ ಕಮ್ಯುನಿಕೇಷನ್ ನಮಗೆ ಒಳ್ಳೇದಿದ್ರೆ ದೆನ್ ದ ರ್ಯಾಪೋ ಆಫ್ ದ ಪೇಷಂಟ್ ಬಿಟ್ವೀನ್ ಪೇಷಂಟ್ ಅಂಡ್ ನರ್ಸ್ ರಿಲೇಷನ್ಶಿಪ್ ತುಂಬಾನು ಚೆನ್ನಾಗಿರ್ತದೆ. ಆಸ್ ವೆಲ್ ಆಸ್ ಜವಾಬ್ದಾರಿ ಅಂಡ್ ಡಿಸಿಪ್ಲಿನ್, ರೆಸ್ಪಾನ್ಸಿಬಿಲಿಟಿ ಅಂಡ್ discipline is more important and at the most and last is honesty. Honesty is very important. So yaru nam hinde irodilla ide injection kodta irbekadre athwa ide tablet kodbekadre yaru nam hinde irodilla doctors bardu hogtare adre adana nave kododu. So ashtu honest agi navu aa medicines annu kodbekagutte. So these are the qualities of nurse where idanella navu train maadikonde bandirtivi aadru elli navu patient munde nin takshane adella automatic agi andu navu adanne ಪಾಲಿಸ್ತಾ ಹೋಗ್ತಾ ಇರ್ತೀವಿ.
0: ಸುಮಂಗಲ ಅವರೇ, ಈ ವೃತ್ತಿ ಅಂದ್ರೆ ಇದಕ್ಕೆ ಒಂದು ನಿಗದಿತ ವೇಳೆ ಅಂತಿಲ್ಲ. ಕೆಲವರಿಗೆ ಮಾರ್ನಿಂಗ್ ಶಿಫ್ಟ್, ಜನರಲ್ ಶಿಫ್ಟ್, ಈವ್ನಿಂಗ್ ಶಿಫ್ಟ್, ಈ ತರ ಶಿಫ್ಟ್ ಅಲ್ಲಿ ತಾವು ಕೆಲಸ ಮಾಡ್ತಾ ಇರ್ತೀರಿ. ನೈಟ್ ಶಿಫ್ಟ್ ಅಂತ ಕೂಡ ಇರ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇದನ್ನ ಒಂದು ಜೀವನದ ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ. ಒಬ್ಬ ಮಹಿಳೆಗೆ ಈ ಒಂದು ಸಲ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಫುಲ್ ನೈಟ್ ಈ ಒಂದು ಕಾರ್ಯ ನಿರ್ವಹಣೆ ಮಾಡುದು ಕಷ್ಟ ಅಂತ ಅನಿಸ್ತದ ತಮ್ಮ ಅನುಭವದಲ್ಲಿ?
2: ಕಷ್ಟ ಅಂತ ಅನಿಸ್ತದೆ, ಬಟ್ ನಮಗೆ ಏನಂತ ಹೇಳಿದ್ರೆ ಆ ರೋಗಿಯ ನೋವನ್ನು ಅರ್ಥ ಮಾಡಿಕೊಂಡು ಹಾಗೂ ಆ ಸಂಕಷ್ಟದ ಸಮಯದಲ್ಲಿ ಧೈರ್ಯ ತುಂಬಿಕೊಂಡು ಅವರು ನಮ್ಗೆ ಒಂದು ಸಣ್ಣ ನಗು ಬೀರಿದ್ರು, ಅವರ ಮನೆಯವರ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಹೇಳಿದಾಗ ನಮ್ಗೆ ಆ ಖುಷಿಯೇ ನಮಗನ್ನು ಇನ್ನೊಂದ್ಸಲ ನಮಗೆ ಆ ರಾತ್ರಿ ಕೆಲಸ, ಮಧ್ಯಾಹ್ನ ಕೆಲಸ ಅಂತ ನಮಗದು ಅನಿಸುವುದಿಲ್ಲ. ಎಷ್ಟೋ ಸಲ ಎಷ್ಟೋ ದಿನ ನಾವು ಊಟ ಮಾಡದೆ ರೋಗಿಯ ಸೇವೆ ಮಾಡುದು ಉಂಟು. ಹಾಗಾಗಿ ಅದು ನಮಗೆ ನಮ್ಮನ್ನು ಅದು ಕಳಿಸ್ತದೆ ಮೇಡಮ್. ಹಾಗೆ ನಮಗೆ ಅದು ಪೇಷಂಟಿನ ಹತ್ತಿರ ನಿಂತಾಗ ನಮಗದು ಕೆಲಸ ಮಾಡ್ಲೇಬೇಕಾಗ್ತದೆ. ಆ ಒಂದು ನಾವೇನು ಅದಕ್ಕೆ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೇವೆ.
0: ಅದರಲ್ಲೂ ವಿಶೇಷವಾಗಿ ಈ ಕೋವಿಡ್ ಅಂತ ಪ್ಯಾಂಡಮಿಕ್ ಸಮಯದಲ್ಲಿ,
2: ಹೌದು,
0: ನೀವು ಎಷ್ಟೊಂದು ದಿನಗಳ ಕಾಲ ಮನೆಯನ್ನೇ ನೋಡ್ಲಿಲ್ಲ, ಮಕ್ಕಳನ್ನ ನೋಡ್ಲಿಲ್ಲ, ಆ ಒಂದು ಕಿಟ್ ಅಲ್ಲಿ ನೀವು ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಇದ್ದುಕೊಂಡು ಸಾಕಷ್ಟು ಜನರ ಸೇವೆಯನ್ನ ಮಾಡಿದ್ರಿ. ಅವಾಗ ನಿಜವಾಗ್ಲೂ ಈ ದಾದಿಯರು, ನರ್ಸ್ ಅಂದ್ರೆ ಒಂದು ತರ ದೇವರ ಪ್ರತಿರೂಪ ಅನ್ನೋ ಭಾವನೆ ಜನರಲ್ಲಿ ಬಂತು. ಆ ಅನುಭವ
1: ಇವಾಗ ಕೋವಿಡ್ ಮೇನ್ ಆಗಿ ನಮ್ಮ SDM ಹಾಸ್ಪಿಟಲ್ ಸೆಂಟರ್ ಆಗಿತ್ತು. ಸೊ ವಿ ಹ್ಯಾಡ್ ಅರೌಂಡ್ 500-600 ಪೇಷಂಟ್ಸ್, ಕೋವಿಡ್ ಪೇಷಂಟ್ಸ್ ಇರ್ತಿತ್ತು ಮೇಡಮ್ ನಮ್ಗೆ. ಸೊ ನೀವು ಹೇಳಿದಾಗೆ ನಿಜವಾಗ್ಲೂ ನಮ್ಮ ನರ್ಸಸ್, ಐ ಆಮ್ ಹ್ಯಾವಿಂಗ್ ಅರೌಂಡ್ 642 ನರ್ಸಸ್, ಅವ್ರು ಯಾರು ನಾನು ಬರೋದಿಲ್ಲ ಅಂತಾನೆ ಅಂದಿಲ್ಲ, ನಾನು ಡ್ಯೂಟಿಗೆ ಬರೋದಿಲ್ಲ ಅಂತ ಒಂದಿನೂ ಯಾರು ಹೇಳಿಲ್ಲ. ಕೆಲವರು ಯಾರಿಗೆ ಸ್ವಲ್ಪ ಬ್ಯಾಕ್ ಪೇನ್ ಅಥವಾ ಸರ್ಜರಿ ಎಲ್ಲ ಆಗಿರುತ್ತಲ್ಲ ಅಂತವ್ರು, ಬಟ್ ಅದರ್ಸ್ ಆಲ್ ವೇರ್ ವೆರಿ ಡೆಡಿಕೇಟೆಡ್. ಅವರೆಲ್ಲರೂ ನಾವೇನ್ ಡ್ಯೂಟಿ ಹಾಕ್ತಾ ಇದ್ವಿ ಬಂದು ಮಾಡ್ತಿದ್ರು. ಆಮೇಲೆ ಲೈಕ್ ಇಟ್ ವಾಸ್ ಲೈಕ್ ಅ ವಾರ್ ಅದು ಆ ಟೈಮ್ನಲ್ಲಿ. ನಾನು ಅದನ್ನೇ ಹೇಳ್ತಾ ಇದ್ದೆ, ಇದು ನಮ್ಗೆ ವಾರ್ ಡಿಕ್ಲೇರ್ ಆಗಿದೆ ಇದು. ಸೊ ಸೋಲ್ಜರ್ಸ್ ಹೇಗೆ ಹೇಳಿದ ತಕ್ಷಣ ಫೀಲ್ಡ್ಗೆ ಬರ್ತಾರೆ, ನಾವು ಇವಾಗ ಅದೇ ತರನೇ ಇಳಿಬೇಕಾಗ್ತದೆ ಅಂತ ನಾವೆಲ್ಲ ಮೀಟಿಂಗ್ ಅಲ್ಲಿ ಎಲ್ಲ ಹೇಳಿ, ಅಂದ್ರೆ ನಮ್ಗೆ ಮೀಟಿಂಗ್ ಇನ್ ದ ಸೆನ್ಸ್ ಗ್ರೂಪ್ ಅಲ್ಲಿ ಏನ್ ಮಾಡಿರ್ಲಿಲ್ಲ, ವಿ ಹ್ಯಾಡ್ ವಾಟ್ಸ್ಆಪ್, ಸೊ ಎಲ್ಲದನ್ನು ಅದರಲ್ಲಿ ಹಾಕಿ, ಸೊ ವಿ ಹ್ಯಾವ್ ಟು ಹೆಲ್ಪ್ ಅಂತ. ಬಟ್ ಅವ್ರಿಗೂ ಖುಷಿ ಆಯ್ತು ಮೇಡಮ್, ಅಂದ್ರೆ ಖುಷಿ ಇನ್ ದ ಸೆನ್ಸ್ ಟ್ರೀಟಿಂಗ್ ಎವ್ರಿಬಡಿ. ಆಮೇಲೆ ಕೆಲವರೆಲ್ಲ ಇವನ್ ಚಾಲೆಂಜಿಂಗ್, ಇಟ್ ವಾಸ್ ರಿಯಲಿ ಅ ಚಾಲೆಂಜಿಂಗ್ ಟಾಸ್ಕ್. ಅದರಲ್ಲಿ ಮ್ಯಾನ್ ಪವರ್ ಕಷ್ಟ ಆಗ್ತಾ ಇತ್ತು, ಮೆಟೀರಿಯಲ್ ಸಿಗೋದು ಕಷ್ಟ ಆಗ್ತಾ ಇತ್ತು ಆ ಟೈಮ್. ಸೊ ಇಟ್ ವಾಸ್ ಸೋ ಡಿಫಿಕಲ್ಟ್, ಬಟ್ ಸ್ಟಿಲ್ ನಮ್ಮ ಪ್ರಯತ್ನದಲ್ಲಿ ನಾವು ತುಂಬಾ ಬೆಸ್ಟ್ ಮಾಡಿದ್ದೇವೆ ಆಲ್ಮೋಸ್ಟ್. ಅಂಡ್ ಸೋ ಮೆನಿ ಪೇಷಂಟ್ಸ್ ಹ್ಯಾವ್ ಗಾನ್ ಹ್ಯಾಪಿಲಿ ಆಲ್ಸೋ, ಸಮ್ ಹ್ಯಾವ್ ಕಮ್ ಅಂಡ್ ಟೋಲ್ಡ್ ಆಲ್ಸೋ ನಮ್ಮ ಹತ್ರನು ಟ್ರೀಟ್ಮೆಂಟ್ ತಗೊಂಡು ಇಲ್ಲಿ ತುಂಬಾ ಚೆನ್ನಾಗಾಗಿದೆ ಅಂತಾನು ಹೇಳಿ ಹೋಗಿದ್ದಾರೆ. ಇನ್ ದಟ್ ವೇ ಆಲ್ ದ ನರ್ಸಸ್ ಆರ್ ವೆರಿ ಡೆಡಿಕೇಟೆಡ್. ಅದು ಮ್ಯಾಮ್ ವಿ ಆರ್ ನರ್ಸಸ್, ಅದು ಇನ್ನೇನು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಗೆ. ಅದಕ್ಕೆ ಅದು ನೈಟ್ ಡ್ಯೂಟಿ ಆದ್ರೂ ಆಗ್ಲಿ, ಡೇ ಡ್ಯೂಟಿ ಆದ್ರೂ ಏನೇ ಆಗ್ಲಿ, ಸೊ ವಿ ಆರ್ ಕಮಿಟೆಡ್, ಸೊ ವಿಲ್ ಬಿ ಕಮಿಂಗ್ ಟಿಲ್ ಅವರ್ ಡೆತ್.
0: ಈಗ ಸುಮಂಗಲ ಅವರು ತಮ್ಮ ವೃತ್ತಿಯ ಅನುಭವದಲ್ಲಿ ಕೆಲವು ಇರ್ತವೆ ಒಂದು ಅವಿಸ್ಮರಣೀಯ ಘಟನೆಗಳು, ಒಂದು ರೇರ್ ಆಗಿರೋ ಒಂದು ಪೇಷಂಟ್ ನೋಡಿರೋದು ಅಥವಾ ಒಂದು ಎಂಥದೋ ಸರ್ಜರಿನಲ್ಲಿ ನಿಮ್ಮ ಒಂದು ಸೇವೆ ಮಾಡಿ ಆ ವ್ಯಕ್ತಿನ ಜೀವಂತವಾಗಿ ಉಳಿದಿರೋದು, ಅವರು ಒಂದು ಕೃತಜ್ಞತಾ ಭಾವದಿಂದ ನಿಮ್ಮನ್ನ ನೋಡಿರೋದು ಆ ತರ ಇರುತ್ತೆ ಅಂತ ಒಂದು ಘಟನೆ?
2: ಹಾ, ಅಂತ ತುಂಬಾ ಘಟನೆಗಳು ನಡೆದಿವೆ ಮೇಡಮ್. ಈಗ ಒಂದು ICU ಅಲ್ಲಿ ಎಲ್ಲ ನಾವು ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಈಗ ಪೇಷಂಟ್ ಬರುವಾಗ ಯಾವ ಕಂಡೀಷನ್ ಅಲ್ಲಿ ಇರ್ತದೆ, ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವ್ರು ಯಾವ ಕಂಡೀಷನ್ ಇಂದ ಅಲ್ಲಿಂದ ಹೊರಗಡೆ ಶಿಫ್ಟ್ ಆಗ್ತಾರೆ, ಆಗ ಆ ಮನೆಯವರ ಅದು ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅವರ ಮುಖದಲ್ಲಿ ಕಾಣುವ ಆ ನಗುವೆ ನಮಗೆ ನಾವು ಈ ವೃತ್ತಿಗೆ ಸೇರಿದ್ದು ಸಾರ್ಥಕ ಅಂತ ಅನಿಸ್ತದೆ. ಅಂತದ್ದು ನಮಗೆ ತುಂಬಾ ಇನ್ಸಿಡೆಂಟ್ಗಳು ನಡೆದಿವೆ ಮೇಡಮ್. ಹಾಗೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ, ನನ್ನ ತಂದೆಯವರಿಗೆ ನನ್ನ ಕಣ್ಣೆದುರೇ ಹಾರ್ಟ್ ಅಟ್ಯಾಕ್ ಆಗ್ತದೆ. ಆ ಸಮಯದಲ್ಲಿ ನಾನೇ ಇರ್ತೇನೆ ಮನೆಯಲ್ಲಿ, ಆಗ ನಾನು ಅವರಿಗೆ ಸಿಪಿಆರ್ ಅಂತ ಹೇಳ್ತೇವೆ ನಾನು, ಅದನ್ನು ನಾನು ಧೈರ್ಯ ಕಡದೆ ಅವರಿಗೆ ಅದನ್ನು ಕೊಟ್ಟುಕೊಂಡು ನಾನು ಅದೇ ಸಮಯಕ್ಕೆ ನಾನು ಹಾಸ್ಪಿಟ್ಲಿಗೆ ಅವರನ್ನು ಕರ್ಕೊಂಡು ಹೋಗಿ ಅವರನ್ನು ನಾನು ಉಳಿಸಿಕೊಂಡೆ. ಇಂದಿಗೆ ಅವರಿಗೆ 80 ವರ್ಷ, ಈಗಲೂ ನನ್ನ ತಂದೆ ನನ್ನೊಟ್ಟಿಗೆ ಇದ್ದಾರೆ. ಹಾಗಾಗಿ ನಾನು ನರ್ಸ್ ಆಗಿದ್ದಕ್ಕೂ ಒಂದು ಸಾರ್ಥಕತೆ ಆಯಿತು ಎಂಬುದನ್ನು ನನಗೆ ತುಂಬಾ ಸಂತೋಷ ಕೊಟ್ಟಿದೆ.
0: ನಿಜ ನಿಜ, ನಿಜಕ್ಕೂ ಅದೃಷ್ಟವಂತರು ನೀವು.
2: ಇಂದಿಗೂ ನನ್ನ ತಂದೆ ಆರೋಗ್ಯವಂತರಾಗಿದ್ದಾರೆ. ಆ ದಿನ ನಾನು ಅವರನ್ನು ಸರಿಯಾದ ಸಮಯಕ್ಕೆ ಅವರಿಗೆ ಏನ್ ಬೇಕೋ ಅದನ್ನು ಮಾಡದಿದ್ರೆ ಇಂದು ಅವರು ಉಳಿತಿರ್ಲಿಲ್ವೇನೋ. ಅದಕ್ಕಾಗಿ ನಾನು ತುಂಬಾ ಆಭಾರಿಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ.
1: ಎವ್ರಿ ಡೇ ಇಸ್ ಅ ಚಾಲೆಂಜಿಂಗ್. ನಮ್ಮ ನರ್ಸಿಂಗ್ ನಲ್ಲಿ ಬಂದು ಪೇಷಂಟ್ ಮುಂದೆ ನಿಂತ ತಕ್ಷಣನೇ ಅಲ್ಲಿ ಏನಾಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಎವ್ರಿ ಟೈಮ್ ಇಸ್ ಅ ಚಾಲೆಂಜಿಂಗ್. ಹಾಗೆ ದಿನಾನ್ ಘಟನೆಗಳೆಲ್ಲ ನಡೀತಾ ಇರುತ್ತೆ. ಆದ್ರೆ ಇತ್ತೀಚೆಗೆ ರೀಸೆಂಟ್ ಆಗಿ ಹೇಳಬೇಕು ಅಂತಂತಂದ್ರೆ ಇಟ್ಸ್ ಅ ವೆರಿ ಸ್ಮಾಲ್ ಬೇಸಿಕ್ ಥಿಂಗ್, ಬಟ್ ಆದ್ರೆ ಇವಾಗ್ಲೂ ಅವರು ನನ್ನನ್ನು ನೋಡಿದ್ರೆ ನಗ್ತಾರೆ ಚೆನ್ನಾಗಿ, ಅಂದ್ರೆ ಲೈಕ್ ವೆರಿ ಫ್ರೆಂಡ್ಲಿ ವೇ ಇದಕ್ಕೆ. ಅಂದ್ರೆ ನಮ್ಮ ಓನ್ ಡಾಕ್ಟರ್ ಅವರು, ದೇ ಬೋತ್ ಆರ್ ಡಾಕ್ಟರ್ಸ್, ಅವರಿಗೆ ಡೆಲಿವರಿ ಆಯ್ತು. ಸೊ ಫೀಡಿಂಗ್ಗೆ ಈಗ ಫಸ್ಟ್ ಡೆಲಿವರಿ ಆದ ತಕ್ಷಣ ಫಸ್ಟ್ 2-3 ಡೇಸ್ ಬಹಳ ಕಷ್ಟ. ಸೊ ಅವರು ಇವನ್ ದೋ ದಿ ಆರ್ ಡಾಕ್ಟರ್ಸ್ ಇಬ್ರು ಪ್ಯಾನಿಕ್ ಆಗಿದ್ರು, ಏನ್ ಮಾಡ್ಬೇಕು, ಏನು ಮಗು ಹಾಲು ಕುಡಿತಲ್ಲ, ಹೇಗೆ ಇಟ್ಕೊಳ್ಬೇಕು, ಫಾರ್ ಸಿಸರಿಯನ್ ಆಗಿದೆ, ಅವರಿಗೆ ಏನ್ ಮಾಡೋದು ಅಂತ ಕೇಳ್ತಾ ಇದ್ರು. ಸೊ ನಾವು ಹೋಗಿ ಲೈಕ್ ಪೊಸಿಷನ್, ಟೆಕ್ನಿಕ್, ಹೇಗೆ ಫೀಡ್ ಮಾಡ್ಬೇಕು ಎಲ್ಲ ಅಂತ ಹೇಳಿ ಒಂದು 3-4 ಸಲಿ ಹೇಳಿಕೊಟ್ಟೆವು. ಸೊ ಒನ್ ಫುಲ್ ಡೇ ವಿ ವೆದರ್ ಏನಿಲ್ಲ ಅಂತಂದ್ರು ನಾವು ಬಗ್ಗಿ ಅವರಿಗೆ ಹಿಡಿದು ಈ ತರನೇ ಮಾಡ್ಬೇಕು ಅಂತ 45 ಮಿನಿಟ್ಸ್ ನಾವು ನಿಂತು ಹೇಳಿಕೊಟ್ಟಿದ್ದೇವೆ. ಸೊ ಹೀಗಾಗಿ ಒಂದ್ 3 ಡೇಸ್ ಅಲ್ಲಿ ಅವ್ರು ಕಲ್ತ್ರು. ಆ ಮಗು 5 ವರ್ಷ, ಈಗ್ಲೂ ಬಂದು ಮೇಡಮ್ ಅವ್ರು ಏನಾದ್ರು ಸಿಕ್ಕಿದ್ರೆ ಅವ್ರು ಹೇಳ್ತಾನೆ ಇರ್ತಾರೆ, ಥ್ಯಾಂಕ್ಸ್ ಅ ಲಾಟ್, ಅವತ್ತು ನೀವು ನನಗೆ ಹೆಲ್ಪ್ ಮಾಡಿದ್ದಕ್ಕೆ, ನಾನು ಐ ಕುಡ್ ಏನು ನಿದ್ದೆ ಇರೋದಿಲ್ಲ, ನೋವು ಇರುತ್ತೆ. ಸೊ ನಮ್ಮ ಮಾತಿಂದ ನಮ್ಮ ವಿ ನೀಡ್ ಟು ಕನ್ಸೋಲ್ ದೆಮ್ ಮೇಡಮ್, ಅವ್ರಿಗೆ ಎಲ್ಲ ಹೇಳಿಕೊಡ್ಬೇಕಾಗುತ್ತೆ. ಸೊ ದಟ್ ಇಸ್ ದ ಒನ್ ಥಿಂಗ್. ಆಮೇಲೆ ಇನ್ನೊಂದು ಮೇಜರ್ ಅಂತಂದ್ರೆ ಐ ವುಡ್ ಲೈಕ್ ಟು ಶೇರ್, ಒಂದು ಸರ್ಜರಿ ಕೇಸ್ ಇತ್ತು ಪೇಷಂಟ್ ಇನ್ ದ ಸರ್ಜರಿ ವಾರ್ಡ್, ಬಟ್ ಅವನಿಗೆ ಸರ್ಜರಿ ಬೇಡವೇ ಬೇಡ ಅಂತ ಹೇಳಿ, ಇದು ಸಂಡೇ ಆಗಿರೋದು, ಆಮೇಲೆ ನಾ ಮನೆಗೆ ಹೋಗ್ಬೇಕು, ನಂಗೆ ಸರ್ಜರಿ ಬೇಡವೇ ಬೇಡ, ಬಟ್ ಹೆಂಡತಿ ಹೇಳ್ತಾ ಇದ್ರು ಇಲ್ಲ ಮಾಡಿಸ್ಕೊಳ್ಬೇಕಾಗತ್ತೆ ಅಂತ ಹೇಳ್ಕೊಂಡು, ಆಮೇಲೆ ಅವ್ರಿಗೆ ಸ್ವಲ್ಪ ಸೈಕ್ಯಾಟ್ರಿಕ್ ಇಶ್ಯೂನೂ ಇತ್ತೇನೋ ಗೊತ್ತಿರಲಿಲ್ಲ, ಬಟ್ ಆ ಟೈಮ್ ಅವರು ಹಿ ವಾಸ್ ಏನು ಕಮಿಟಿಂಗ್ ಹಿಮ್ಸೆಲ್ಫ್, ಬೇಡ ನನಗೆ, ಇಲ್ಲದ್ರೆ ನಾನೇ ಕುಂತ್ಕೊಂಡ್ಬಿಡ್ತೀನಿ ಅಂತ ಹೇಳಿ. ಸೊ ನಮ್ಮ ಸೂಪರ್ವೈಸರ್ ಕಾಲ್ ಬಂತು ನನಗೆ, ಟೆಲ್ಲಿಂಗ್ ದಟ್ ಈ ತರ ಆಗ್ತಾ ಇದೆ ಮೇಡಮ್ ಅಂತ ಹೇಳಿ. ಸೊ ನಾವು ಓಡಿ ಬಂದೆವು. ಓಡಿ ಬಂದು ಆ ಪೇಷಂಟ್ ಹಿ ವಾಸ್ ಹ್ಯಾವಿಂಗ್ ಸಮ್ ಶಾರ್ಪ್ ಐಟಮ್ಸ್, ಕೈಯಲ್ಲಿ ಶಾರ್ಪ್ ಐಟಮ್ ಇಟ್ಕೊಂಡಿದ್ರು, ಇಲ್ಲ ನಾನು ಮನೆಗೆ ಹೋಗ್ಬೇಕು ಹಾಗೆ ಅಂತ. ಸೊ ನಾವು ಅವರನ್ನ ಕೌನ್ಸಿಲಿಂಗು ಮಾಡಕ್ಕಾಗಲ್ಲ, ಯಾಕಂದ್ರೆ ಎಲ್ಲರಿಗೂ ಪಡಿತಾ ಇದ್ರು ಏನ ಹೇಳುದು, ಎಲ್ಲರಿಗೂ ಹೋದವ್ರ ಹತ್ರ ಎಲ್ಲ. ಸೊ ನಾವು ನಿಧಾನದಲ್ಲಿ ಮಾತಾಡಿ, ಆಯ್ತು ನಿನ್ನ ಈಗ್ಲೇ ನಾನು ಮನೆ ಕಳಿಸ್ತೀನಿ, ನಾನು ಅದಕ್ಕೆ ಅಲ್ಲಿಂದ ಬಂದಿರೋದು ಅಂತ ಹೇಳಿ, ದೆನ್ ಆಫ್ಟರ್ವರ್ಸ್ ಬಾತ್ರೂಮ್ ಇಂದ ಹೊರಗಡೆ ಬಂದ್ರು, ಕರ್ಕೊಂಡು ಬಂದ್ವಿ ನಾವು. ಸೊ ಹೀಗೆ ಮಾತಾಡ್ತಾ ಅವ್ರಿಗೆ ಕೈಯೆಲ್ಲ ಸ್ವಲ್ಪ ಪೆಟ್ಟು ಬಿದ್ದಿತ್ತು. ಸೊ ಅದನ್ನ ನಾನು ಹೇಳಿದೆ, ನಾನು ಇದನ್ನ ಉಂಡನ್ನ ಕ್ಲೀನ್ ಮಾಡ್ತೀನಿ, ಕ್ಲೀನ್ ಮಾಡಿದ್ಮೇಲೆ ನಿಮಗೆ ಮನೆ ಕಳಿಸ್ತೀನಿ, ಬ್ಯಾಂಡೇಜ್ ಎಲ್ಲ ಹಾಕಿ ಅಂತ. ಮಾಡ್ತಾ ಮಾಡ್ತಾ ನಾವೇನ್ ಮಾಡಿದ್ವಿ, ಇದು ಅನಸ್ತೀಶಿಯಾ ಪ್ಯಾಚ್ ಸಿಗುತ್ತೆ ಮೇಡಮ್, ಅದು ಇಮಿಡಿಯೇಟ್ ಹಾಕ್ಬಿಟ್ಟು IV ಲೈನ್ ಹಾಕ್ಬಿಟ್ವಿ ನಾವು. ಸೊ ಒಂದು ಸೆರೆನೈಸ್ ಅಂದ್ರೆ ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಅವ್ರಿಗೆ ಕಾಮ್ನೆಸ್ ಬರ್ಬೇಕಲ್ಲ. ಸೊ ಹಾಗೆ ಡಾಕ್ಟರ್ಸ್ ಎಲ್ಲ ಬಂದ್ರು, ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಕಾಮ್ನೆಸ್ ಮಾಡಿ, ಆಮೇಲೆ ಟ್ರೀಟ್ಮೆಂಟ್ ಎಲ್ಲ ಆಗಿ ಸರ್ಜರಿನೂ ಆಗಿ ಮನೆಗೆ ಹೋದ್ರು. ಅದೇ ಅಗೇನ್ ದಟ್ ವೈಫ್ ಅಗೇನ್ ಶಿ ಥ್ಯಾಂಕ್ ದ ಲಾಟ್, ಅಂದ್ರೆ ಇಷ್ಟೆಲ್ಲ ಆಯ್ತು, ನಾನು ನಿಜವಾಗ್ಲೂ ನನ್ನ ಗಂಡನ್ ಕಳ್ಕೊಳ್ತೀನಿ ಅಂತ ಅನ್ಕೊಂಡಿದ್ದೆ, ಬಟ್ ಮೇಡಮ್ ತುಂಬಾ ಥ್ಯಾಂಕ್ಸ್ ಅಂತ ಎಲ್ಲ ಹೇಳಿ. ಸೊ ದಿಸ್ ಇಸ್ ಒನ್ ಆಫ್ ದ ರಿಯಲಿ ಚಾಲೆಂಜಿಂಗ್ ಟಾಸ್ಕ್ ಇಟ್ ವಾಸ್ ಟು ಬ್ರಿಂಗ್ ಹಿಮ್ ಬ್ಯಾಕ್.
0: ಈ ತರದ ಅನುಭವಗಳು ಆದಾಗ ಆ ಮನೆಯ ಜನ ನಿಮಗೆ ಒಂದು ಕೃತಜ್ಞತಾ ಭಾವದಿಂದ ಹೇಳಿದಾಗ ನಿಮ್ಗೆ ಏನ್ ಅನ್ನಿಸ್ತದೆ, ಅಂದ್ರೆ ಒಂದು ಈ ವೃತ್ತಿಯ ಆಯ್ಕೆ ಮಾಡ್ಕೊಂಡದ್ದು ಒಂದು ಸಂತೃಪ್ತಿ ಸಮಾಧಾನ?
1: ತುಂಬಾ ಸಮಾಧಾನ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಲ್ಲಿ ಬಂದ್ಬಿಡುತ್ತೆ ಮೇಡಮ್, ತುಂಬಾ ಖುಷಿ ಆಗ್ತದೆ. ಆಮೇಲೆ ಇನ್ನೂ ಕೆಲಸ ಮಾಡೋಣ, ಇನ್ನೂ ಚೆನ್ನಾಗಿ ಮಾಡೋಣ, ಇನ್ನೂ ಯಾವ ತರ ಮಾಡ್ಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿ ತುಂಬಾ ಖುಷಿ ಆಗ್ತದೆ ಮಾತ್ರ.
2: ಹೌದು ಮೇಡಮ್, ಈಗ ಆಸ್ಪತ್ರೆಯಲ್ಲಿ ನಾವು ನರ್ಸ್ಗಳು ದಿನರಾತ್ರಿ ಎಷ್ಟೋ ಸವಾಲುಗಳು ಇರ್ತವೆ ನಮಗೆ, ಅದನ್ನು ಎದುರಿಸುತ್ತಾ ನಮ್ಮ ಸ್ವಂತ ಭಾವನೆಗಳನ್ನು ನಾವು ಮರೆತು ರೋಗಿಗಳ ಆರೈಕೆಯಲ್ಲಿ ತೊಡಗಿರ್ತೇವೆ. ಹಾಗೆ ಈಗ ನಾವು ಒಂದು ಯಾವುದೇ ವಾರ್ಡ್ ಅಲ್ಲಿ ಅಥವಾ ICUನಲ್ಲಿ ಒಂದು ಪೇಷಂಟ್ ಆರಾಮವಾಗಿ ICUಯಿಂದ ಶಿಫ್ಟ್ ಆಗಿ ವಾರ್ಡಿಗೆ ಬಂದು ಆಮೇಲೆ ಅವರು ಮನೆಗೆ ಹೋಗುವಾಗ ಕುಟುಂಬದವರ ಧನ್ಯವಾದ ಹೇಳಿದಾಗ ಈ ನರ್ಸಿಂಗ್ ವೃತ್ತಿಗೆ ಒಂದು ಅರ್ಥ ಬರ್ತದೆ. ಹಾಗಾಗಿ ನಾವು ಈ ವೃತ್ತಿಯಲ್ಲಿರುವುದಕ್ಕೆ ನಮಗೂ ತುಂಬಾ ಸಂತೋಷ.
0: ಈಗ ಪೇಷಂಟ್ಗಳು ಅಡ್ಮಿಟ್ ಆದಾಗ ವೈದ್ಯರು ತಮ್ಮ ರೌಂಡ್ಸ್ ಮುಗಿಸಿ ಹೋಗಿರ್ತಾರೆ ಪೇಷಂಟ್ ಅನ್ನ ನೋಡ್ಬಿಟ್ಟು, ಆಮೇಲೆ ಏನಾದ್ರೂ ಒಂದು ಕ್ಲಿಷ್ಟಕರ ಪರಿಸ್ಥಿತಿ ಪೇಷಂಟ್ಗೆ ಒದಗಿದಾಗ ವೈದ್ಯರು ಅವಾಗ ಲಭ್ಯ ಇಲ್ಲದೆ ಇರಬಹುದು, ತಕ್ಷಣದಲ್ಲೇ ಅಟೆಂಡ್ ಆಗೋರು ನರ್ಸ್ಗಳು.
1: ಹೌದು,
0: ಹೀಗಿದ್ದಾಗ ರೋಗಿ ಮತ್ತು ವೈದ್ಯರ ಮಧ್ಯೆ ನೀವು ಒಂದು ಕೊಂಡಿ ತರ ಕೆಲಸ ಮಾಡ್ತಿರ್ತೀರಿ. ಬ್ರಿಡ್ಜ್ ತರ ಸೇತುವೆ. ಅಂತ ಸಂದರ್ಭದಲ್ಲಿ ಒಂದು ಪೇಷಂಟ್ ಗೆ ಏನೋ ತೊಂದರೆ ಆದಾಗ ತಕ್ಷಣದಲ್ಲಿ ನಿರ್ಣಯ ತಗೊಳ್ಬೇಕು ಅನ್ನೋದು ಕೂಡ ಒಂದು ಚಾಲೆಂಜ್ ಅಲ್ವಾ?
1: ಹೌದು, ಅದು ನೀವು ಹೇಳಿದಾಗೆ ರೌಂಡ್ಸ್ ಮಾಡಿ ಡಾಕ್ಟರ್ಸ್ ಹೋಗ್ತಾರೆ, ಮತ್ತೆ 24/7 ನಾವೇ ಇರ್ತೀವಿ, ಕೊಡೋದು ಮಾಡೋದು ಮೆಡಿಸಿನ್ಸ್ ಎಲ್ಲಾನು. ಸಡನ್ ಆಗಿ ಮೇ ಬಿ ಹೈಪೋಗ್ಲೈಸಿಮಿಯಾ ಹೋಗ್ಬೋದು, ಅಂದ್ರೆ ಶುಗರ್ ಲೆವೆಲ್ಸ್ ಕಡಿಮೆ ಆಗ್ಬಹುದು, ಬಿ ಪಿ ಡ್ರಾಪ್ ಆಗ್ಬಹುದು, ಸಡನ್ ಕಾರ್ಯ ಅರೆಸ್ಟು ಆಗ್ತವೆ. ಸೊ ನಮ್ಗೂ ಸಹ ಕೆಲವೊಂದು ಎಲಿಮೆಂಟ್ಸ್ ಇದೆ ಮಾನಿಟರ್ ಮಾಡ್ಕೊಂಡಿರ್ಬೇಕು ಅಂತ. ಸೊ ನಾವು ಅದನ್ನೆಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ವೈಟಲ್ ಸೈನ್ಸ್ ಚೆಕ್ ಮಾಡ್ಕೊಂಡಿರ್ಬೇಕು ಅಂತೆಲ್ಲ ಇರುತ್ತೆ. ಅದನ್ನ ನಾವು ಚೆಕ್ ಮಾಡ್ತಾರೆ, ಎಲ್ಲೋ ಡಿಟೋರೇಟ್ ಆಗ್ತಾ ಇದೆ ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಒಂದ್ಸಲಿ ಅಸಸ್ ಮಾಡ್ಬಿಡ್ತೀವಿ. ಅಸಸ್ ಮಾಡ್ಬಿಟ್ಟು ವಿಲ್ ಸ್ಟಾರ್ಟ್ ಟೇಕಿಂಗ್, ಫಾರ್ ಎಕ್ಸಾಂಪಲ್ ಹೈಪೋಗ್ಲೈಸಿಮಿಯಾ ಹೋಯ್ತು ಅಂತ ಇವಾಗ ಅವ್ರಿಗೆ ಸ್ವೆಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ಇಮಿಡಿಯೇಟ್ ನಾವೇನ್ ಮಾಡ್ತೀನಿ, ಒಂದು GRBS ಚೆಕ್ ಮಾಡಕ್ ನೋಡ್ತೀವಿ. ಸೊ ಗ್ಲುಕೋಸ್ ಕಡಿಮೆ ಆದ್ರೆ ಇಫ್ ಪೇಷಂಟ್ ಇಸ್ ಕಾನ್ಶಿಯಸ್ ನೋಡ್ತಾ ಇದಾರೆ ಮಾತಾಡಿದ್ರೆ ಒಂದ್ ಸ್ವಲ್ಪ ಸಕ್ಕರೆನೋ ಏನಾದ್ರೂ ಕೊಡ್ತೀವಿ, ಇಲ್ಲದಿದ್ರೆ ವಿಲ್ ಗಿವ್ ಡೆಕ್ಸ್ಟ್ರೋಸ್ ಅಂತ ಇಂಜೆಕ್ಷನ್ಸ್ ಡೆಕ್ಸ್ಟ್ರೋಸ್ ಇರುತ್ತೆ. ಬಟ್ ವಿಲ್ ಇನ್ಫಾರ್ಮ್ ಟು ದ ಡಾಕ್ಟರ್ ಸೈಮಿಲ್ಟೇನಿಯಸ್ಲಿ, ಅಂದ್ರೆ ಇನ್ನೊಂದು ನರ್ಸ್ ಇರ್ತಾರೆ ಈ ಕಡೆ, ನಾವು ಮಾಡ್ತಾ ಇರ್ತೀವಿ, ಇನ್ನೊಬ್ರು ಸಹ ಶಿ ವಿಲ್ ಬಿ ಕಮ್ಯುನಿಕೇಟಿಂಗ್ ವಿತ್ ದ ಡಾಕ್ಟರ್ ಟೆಲಿಂಗ್ ದಟ್ ಈ ತರ ಎಲ್ಲ ಆಗಿರುತ್ತೆ ಅಂತ ಹೇಳಿ. ಸೊ ನಮಗೆ ಆ ಕಡೆಯಿಂದನು ವಿಲ್ ಗೆಟ್ ಇಮಿಡಿಯೇಟ್, ನಮಗೆ ರೆಸ್ಪಾನ್ಸ್ ಬೇಗ ಸಿಗುತ್ತೆ. ಲೈಕ್ ಟೆಲಿಫೋನ್ ಇವಾಗ ಎಲ್ಲ ನಮ್ಮ ಹತ್ರ ಮೊಬೈಲ್ ಎಲ್ಲರ ಹತ್ರ ಇದೆ, ಸೊ ಬೇಗ ರೆಸ್ಪಾನ್ಸ್ ಸಿಗುತ್ತೆ. ಸೊ ಅವ್ರು ಏನ್ ಹೇಳ್ತಾರೆ ಅದನ್ನ ಇಮಿಡಿಯೇಟ್ಲಿ ಆಕ್ಟ್ ಮಾಡಿ, ಬೈ ದ ಟೈಮ್ ದೇ ವಿಲ್ ಕಮ್ ಅಂಡ್ ದೆನ್ ಆಫ್ಟರ್ವರ್ಸ್ ರಿಕ್ವೈರ್ಡ್ ICUಗೆ ಶಿಫ್ಟ್ ಮಾಡ್ತೀವಿ, ಇಲ್ಲಾಂದ್ರೆ ಅಲ್ಲೇ ನಾವು.
0: ಅಂದ್ರೆ ಒಬ್ಬ ವೈದ್ಯರ ಅನುಪಸ್ಥಿತಿಯಲ್ಲಿ ರೋಗಿಯನ್ನ ಉಳಿಸಿಕೊಳ್ಳಿಕ್ಕೆ ನೀವು ಸಾಕಷ್ಟು ಪ್ರಯತ್ನಶೀಲರಾಗಿ ಆದ್ರೆ ಅವ್ರಿಗೆ ಮಾಹಿತಿ ಕೂಡ ಕೊಡ್ತಿರ್ತೀರಿ, ಬಟ್ ತಕ್ಷಣದಲ್ಲೇ ಆಕ್ಷನ್ ತಗೊಳ್ಬೇಕಾಗಿದ್ದು ನೀವು. ಹಾಗಾಗಿ ರಾತ್ರಿ ಡ್ಯೂಟಿ ಇರ್ಲಿ ಹಗಲು ಡ್ಯೂಟಿ ಇರ್ಲಿ ಅಂದ್ರೆ ನಿರಂತರ ಅಬ್ಸರ್ವೇಷನ್ ಅಲ್ಲಿ ಇರ್ತೀರಿ. ಈಗ ಪ್ರಸ್ತುತ ನಾವು ವಿದ್ಯಾರ್ಥಿಗಳನ್ನ ನೋಡಿದಾಗ ಇವತ್ತು SSLC ಪರೀಕ್ಷೆ ಆಗಿದೆ, PUC ಪರೀಕ್ಷೆ ಆಗಿದೆ, ಮಕ್ಕಳು ಬೇರೆ ಬೇರೆ ಕ್ಷೇತ್ರಗಳಿಗೆ ಆಯ್ಕೆ ಮಾಡ್ಕೊಳ್ತಿರ್ತಾರೆ, ಈ ನರ್ಸಿಂಗ್ ವೃತ್ತಿಗೆ ಬರಬೇಕು ಅಂದ್ರೆ ತಮ್ಮ ಅಡ್ವೈಸ್ ಏನು?
1: ಆಕ್ಚುಲಿ ಮ್ಯಾಮ್ ತುಂಬಾ ಸ್ಕೋಪ್ ಇದೆ ಹೇಳಕ್ ಹೋದ್ರೆ, ನರ್ಸಿಂಗ್ ನಲ್ಲಿ ತುಂಬಾ ಸ್ಕೋಪ್ ಇದೆ. ಆಮೇಲೆ ಎಷ್ಟೋ ಜನ ತಂದೆ ತಾಯಿಯರಿಗೂ ಈಗ ಗೊತ್ತಾಗಿದೆ ಟೆಲ್ಲಿಂಗ್ ದಟ್ ಇದು ಜಾಬ್ ಓರಿಯೆಂಟೆಡ್ ಕೋರ್ಸ್, ಓದಿದ್ರೆ ಖಂಡಿತವಾಗ್ಲೂ ಜಾಬ್ ಸಿಕ್ಕೇ ಸಿಗುತ್ತೆ, ಮಿನಿಮಮ್ ಇಷ್ಟು ಸಂಬಳ ಅಂತ ಸ್ಯಾಲರಿ ಅಂತ ಸಿಕ್ಕೇ ಸಿಗುತ್ತೆ ಅಂತಾನೂ ತಂದೆ ತಾಯಿಗಳಿಗೂ ಗೊತ್ತಿದೆ. ಸೊ ಮೋಸ್ಟ್ ಆಫ್ ದೆಮ್ ಆರ್ ಕಮಿಂಗ್, 90-94% ತಗ್ದ ಸ್ಟೂಡೆಂಟ್ಸ್ ಕೆಲವರು ಬಂದಿದ್ದಾರೆ. ಅಂದ್ರೆ ಮೆಡಿಕಲ್ ತುಂಬಾ ಇಂಟ್ರೆಸ್ಟ್ ಇದೆ, ದೇ ಕುಡೆಂಟ್ ಗೋ ಟು ದ ಡಾಕ್ಟರ್ಸ್, ಅಂದ್ರೆ ಡಾಕ್ಟರ್ ಓದ್ಲಿಕ್ಕೆ ಸಾಧ್ಯವಿಲ್ಲ ಆಗ್ಲಿಲ್ಲ ಅಂದಿದ್ದಕ್ಕೆ ಕೊನೆಗೆ ನರ್ಸಿಂಗ್ ಈಗ ಆದ್ರೂ ಬಂದು ಅವರ ವಾಟ್ ಇಸ್ ದಟ್ ಆಂಬಿಷನ್ ಅನ್ನು ಫುಲ್ಫಿಲ್ ಮಾಡ್ತಾರೆ. ಹೇಳ್ಬೇಕಂದ್ರೆ ಆಶ್ವಿ ನಮಗೆಲ್ಲ ನಮ್ಮ ಟೈಮ್ ಇರ್ಬೇಕಾದ್ರೆ ಜಸ್ಟ್ ಡಿಪ್ಲೊಮಾ ಮಾತ್ರ ಇತ್ತು, ಇವಾಗ PhD ತನಕ ಬಂದಿದೆ ಮೇಡಮ್. ಸೊ ದರ್ ಆರ್ ಸೋ ಮೆನಿ ಅದರ್ ಫೀಲ್ಡ್ಸ್, ಲೈಕ್ ಗ್ಲೋಬಲ್ ಆಪರ್ಚುನಿಟೀಸ್ ತುಂಬಾ ಇದೆ. ಇವಾಗ ನಮ್ಮಲ್ಲಿಯೇ ನರ್ಸಸ್ ಒಂದು ವರ್ಷ ಅಷ್ಟೇ ಇರ್ತಾರೆ, ಮತ್ತೆ ಜರ್ಮನಿ UK ಹಾಗೆ ಎಲ್ಲಾ ಕಡೆನೂ ಹೋಗ್ತಾ ಇರ್ತಾರೆ. ಆಮೇಲೆ ಅಗೇನ್ ದರ್ ಆರ್ ಅದರ್ ಲೈಕ್ ನಿಯೋನೆಟಲ್ ICU ಕ್ರಿಟಿಕಲ್ ಕೇರ್ ನರ್ಸಿಂಗ್ ಅಂತ ಬೇಸ್ಡ್ ಆನ್ ದಿಸ್ ಥಿಂಗ್ ದರ್ ಆರ್ ಸ್ಪೆಷಲೈಸೇಷನ್ ಸಹ ಇದೆ, ಅಂಡ್ ಹೈಯರ್ ಎಜುಕೇಶನ್ ಸಹ ಮಾಡಬಹುದು, ಹೋಮ್ ಕೇರ್ ನರ್ಸಿಂಗ್ ಎಲ್ಲ ಕೊಡ್ಬೋದು, ಅಂಡ್ ಎಲ್ಡರ್ಲೀಸ್ ಕೇರ್ ಸೆಂಟರ್ಸ್ ನ ಮಾಡಬಹುದು, ಅಂಡ್ ಹೆಲ್ತ್ ಎಜುಕೇಶನ್ ಪ್ಲಾಟ್ಫಾರ್ಮ್ಸ್ ನ ಮಾಡಬಹುದು. ಸೊ ದೀಸ್ ಆರ್ ಸೋ ಮೆನಿ ಸ್ಕೋಪ್ಸ್ ಅದಾರೆ ನರ್ಸಿಂಗ್ ಮ್ಯಾಮ್. ಅರ್ಲಿಯರ್ ಡೇಸ್ ತರ ಏನಲ್ಲ, ಕಮ್ಯುನಿಟಿಗೆ ಸಹ ಹೋಗಿ ವಿ ಕ್ಯಾನ್ ಗಿವ್ ದರ್ ಟ್ರೀಟ್ ಎಜುಕೇಟ್ ಎಲ್ಲಾನು ಮಾಡ. ದೇ ಆರ್ ದ ನರ್ಸಸ್ ಆರ್ ಓನ್ಲಿ ಸಿಟಿಂಗ್ ಇನ್ ದ ಡಾಕ್ಟರ್ಸ್ ಪ್ಲೇಸ್ ಅಂಡ್ ಟ್ರೀಟಿಂಗ್ ದ ಪೇಷಂಟ್ಸ್ ದರ್. ಮೋಸ್ಟ್ ಆಫ್ ದೆಮ್ ಆರ್ ಡೂಯಿಂಗ್ ಲೈಕ್ ಅದು ಕಮ್ಯುನಿಟಿ ಹೆಲ್ತ್ ಕೇರ್ ನರ್ಸಸ್ ಅಂತ ಹೇಳಿ ಆಗಿದೆ. ಸೊ ಈ ತರ ತುಂಬಾ ಆಪರ್ಚುನಿಟೀಸ್ ಇದೆ ಮ್ಯಾಮ್.
0: ಆಯ್ತು ಸುಮಂಗಲ ಮಂಜುಳಾ ಅವರೇ, ಈ ನರ್ಸಿಂಗ್ ವೃತ್ತಿ ಒಂದು ಪವಿತ್ರವಾದ ವೃತ್ತಿ. ಇವತ್ತು ನಾವು ವಿಶ್ವ ದಾದಿಯರ ದಿನವನ್ನ ಆಚರಿಸ್ತಾ ಇದ್ದೀವಿ, ಇಂತ ಒಂದು ಉತ್ತಮ ಪ್ರೊಫೆಷನ್ ಅಲ್ಲಿ ನಾವು ಕಾರ್ಯ ಮಾಡ್ತಾ ಇರೋದ್ರ ಬಗ್ಗೆ ತಮಗೆ ಒಂದು ಸಂತೃಪ್ತಿ ಸಮಾಧಾನ ಅಂತ ಕೂಡ ತಾವು ಹೇಳಿದ್ರಿ. ಜೊತೆಗೆ ಇದನ್ನ ಒಂದು ವೃತ್ತಿಯನ್ನಾಗಿ ತಗೊಂಡಾಗ ಅವರ ವೈಯಕ್ತಿಕ ಜೀವನದಲ್ಲೂ ಮತ್ತೆ ಸಮಾಜಕ್ಕೂ ಕೂಡ ಇದರಿಂದ ಒಳ್ಳೇದಾಗ್ತದೆ ಅನ್ನುವ ಉತ್ತಮ ಸಂದೇಶವನ್ನ ತಾವು ನೀಡಿದಿರಿ. ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
3: ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ SDM ವೈದ್ಯ ಕಾಲೇಜಿನಲ್ಲಿ ನರ್ಸಿಂಗ್ ಸೂಪರಿಡೆಂಟ್ ಆಗಿರುವ ಮಂಜುಳಾ ಅವರು ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸುಮಂಗಲಾ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಈ ಸಂಚಿಕೆಯಲ್ಲಿ ಕೇಳೋಣ. ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಸುಜಾತಾ ಎಫ್ ತಳವಾರ್ ಹಾಗೂ ಅರಕಲ್ಗುಡು ವಿ ಮಧುಸೂದನ್.
4: ಶಾಂತಕ
5: ಓ ಅಣ್ಣ,
4: ಏನು ಮಟಮಟ ಬಿಸಿಲಲ್ಲಿ ತಲೆ ಮೇಲೆ ಬೇರೆ ಕೈ ಹೊತ್ಕೊಂಡು ಕುತ್ಕೊಬಿಟ್ಟಿದ್ಯಲ್ಲ?
5: ಬಿಸಿಲು ಇರೋದಕ್ಕೆ ತಲೆ ಮೇಲೆ ಕೈ ಹೊತ್ಕೊಂಡಿದ್ದೀನಿ.
4: ಅಯ್ಯೋ, ನಿಂದು ಒಂಥರ ವಿಚಿತ್ರ ಸ್ವಭಾವ.
5: ಒಳ್ಳೇದಾಯ್ತು,
4: ಕೈ ಇರೋದ್ರಿಂದ ತಲೆ ಬದುಕೈತೆ,
5: ಇಲ್ಲಾಂದ್ರೆ ತಲೆನೇ ಒಡೆದೋಗೋಷ್ಟು ಬಿಸಿಲು.
4: ಅಲ್ಲ, ಒಂದ್ ದಿವಸ ತಲೆನೋವು ಅಂತೀಯ, ಒಂದ್ ದಿವಸ ಕತ್ತು ನೋವು ಅಂತೀಯ, ಒಂದ್ ದಿವಸ ಭುಜದ ನೋವು ಅಂತೀಯ, ಇನ್ನೊಂದ್ ದಿವಸ ಕೈ ಏನಾಯ್ತದೆ ಅಂತೀಯ. ಏನ್ ನಿನ್ ಕತೆ ಅಂತ ಅರ್ಥ ಆಯ್ತಿಲ್ಲಪ್ಪ.
5: ಏನಂದ್ರಣ್ಣ, ಅದ್ ಏನಂತಾನೆ ಅರ್ಥ ಆಯ್ತಲ್ಲ. ಬಿಸಿಲು ಬಂದ್ಬಿಡ್ತಲ್ಲ, ಫಸ್ಟ್ ಮನ್ಸೇ ಸರಿ ಇರಕ್ಕಿಲ್ಲ. ಬಿಸಿಲಿಗೆ ಇದಕ್ಕೆ ಜಳಕ್ಕೆ ಒಂಥರ ಆಗ್ತಾ ಇರುತ್ತೆ, ಹೆಂಗೆಂಗೋ ಸರಿ ನಿದ್ದೆ ಮಾಡಲ್ಲ, ರಾತ್ರಿ ಪೋಸ್ಚರ್ ವ್ಯತ್ಯಾಸ ಆಗ್ತದೆ, ಅವಾಗ ಕೈ ಕಾಲು ನೋವು ಬರ್ತದೆ. ಆಮೇಲೆ ಎದ್ದು ಒಂದ್ ಸ್ವಲ್ಪ ಬಿಸಿಲಿಗೆ ಓಡಾಡಿ ಚಟುವಟಿಕೆಯಿಂದ ಇದ್ರೆ ಸರಿ ಹೋಗ್ತದೆ ಅನ್ಕೋತೀನಿ, ಆದ್ರೆ ಆಗಕ್ಕಿಲ್ವಲ್ಲ ಬಿಸಿಲಿಗೆ ಹೋಗಕ್ಕೆ.
4: ನೀನು ನೋಡಿದಾನ, ಅಷ್ಟೆಲ್ಲ ಬಡ್ಕತ್ತೀನಿ ನಾನು, ಒಬ್ಬ ಒಳ್ಳೆ ಡಾಕ್ಟರ್ ನೋಡಿ ಒಂದ್ ಒಳ್ಳೆ ಆಸ್ಪತ್ರೆ ನೋಡ್ಕೊಂಡು ತೋರ್ಸ್ಕ ಅಂತ ಹೇಳಿದ್ರೆ ಕೇಳಕ್ಕಿಲ್ಲ.
5: ನೀನು ಒಳ್ಳೇದ್ ಒಳ್ಳೇದ್ ಅಂತ ಹೇಳ್ತಾ ಇರ್ತೀಯ, ಅದ್ರಾಗ ಒಂದ್ 120 ಹೇಳ್ತೀಯ, ಅದ್ರಲ್ಲಿ ಯಾವ್ದು ತಗೊಳ್ಳೋಣ?
4: ನಿನಗೆ ಯಾವ್ದು ಇಷ್ಟ ಆಯ್ತದ ಅರ್ಥಗ?
5: ಏ, ಸರ್ಕಾರಿ ಆಸ್ಪತ್ರೆನೇ, ಇನ್ನೇನು?
4: ಅಲ್ಲ, ಸರ್ಕಾರಿ ಆಸ್ಪತ್ರೆನೇ ಹೇಳಿದ್ದು. ಈಗ ಸರ್ಕಾರಿ ಆಸ್ಪತ್ರೆ ಅಂತ ಅಂದ್ರೆ ಶಾಂತಕ್ಕ, ಮೊದಲಂಗಲ್ಲ, ಈಗ ಈಗ ಅವು ಬದಲಾವಣೆ ಆಗವೆ. ನೀನು ಕೆಲವು ಆಸ್ಪತ್ರೆಗಳಿಗೆ ಹೋಗ್ಬಿಟ್ರೆ ಸರ್ಕಾರದ ಓಕೆ, ಅಯ್ಯೋ ಅದೇನು, ಇದು ಎಲ್ಲಿಗೆ ಬಂದಿದ್ವಿ ನಾವು ಅಂತ ಅನಿಸ್ತದೆ.
5: ಏ, ಮೊನ್ನೆ ಹೋಗಿದ್ದೆ ಕೇಳು, ಇಲ್ಲಿ ಅದೇನೋ ಮಕ್ಕಳಿಗೆ ಮತ್ತೆ ಹೆರಿಗೆಗೆ ಅಂತಾನೆ ಆಸ್ಪತ್ರೆ ಬೇರೆ ಮಾಡವ್ರೆ.
4: ಹೌದು, ಮಕ್ಕಳಿಗೆ ಬೇರೆ,
5: ಆಮೇಲೆ ಇನ್ನೊಂದು ಮೆದುಳು ಮತ್ತೆ ನರ ರೋಗಕ್ಕೆ ಅದಕ್ಕೆ ಒಂದ್ ಬೇರೆ ಮಾಡವ್ರೆ. ಹೆಂಗದವ್ ನೋಡ್ಬೇಕು ಅಣ್ಣಯ್ಯ, ದಿಲ್ಲಿ ಆಸ್ಪತ್ರೆ ತರ ಇದಾವೆ.
4: ಅದು ಈಗ 2003 ಏನ್ ಮಾಡಿದ್ರು ಅಂದ್ರೆ ಶಾಂತಕ್ಕ, ಒಂದ ಯೋಜನೆ ತಂದ್ಬಿಟ್ರು.
5: ಏನು?
4: ಅದಕ್ಕೋಸ್ಕರವ ಈ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಹೇಳ್ಬಿಟ್ಟು.
5: ಸ್ವಾಸ್ಥ್ಯ ಸುರಕ್ಷಾ ಯೋಜನೆ,
4: ಸ್ವಾಸ್ಥ್ಯ ಅಂದ್ರೆ ಆರೋಗ್ಯ, ಆರೋಗ್ಯ ಚೆನ್ನಾಗಿ ಇರ ಹಂಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅದ್ ಮಾಡ್ಬೇಕು ಅಂತ ಅಂದ್ರೆ ಬರೀ ನಾವು ಆಸ್ಪತ್ರೆಯ ಇಂಪ್ರೂವ್ ಮಾಡಿದ್ರೆ ಸಾಕಾಗ್ತದೆ, ಅಲ್ಲಿ ಎಲ್ಲದನ್ನು ಇಂಪ್ರೂವ್ ಮಾಡ್ಬೇಕು. ಡಾಕ್ಟರ್ ಇಂದ ಹಿಡಿದು ಅಲ್ಲಿರೋ ಅಂತ ಎಲ್ಲ ನೌಕರರು ಇರ್ಬೋದು, ಅಲ್ಲಿರೋ ಅಂತ ಮೂಲಭೂತ ಸೌಕರ್ಯ ಆಗ್ಬೋದು, ಇವೆಲ್ಲನು ರಿಪೇರಿ ಮಾಡ್ಕೊಂಡು ಒಂದು ಸರ್ಕಾರಿ ಆಸ್ಪತ್ರೆಲ್ಲೂ ಕೂಡ ಒಳ್ಳೆ ತರದ ಟ್ರೀಟ್ಮೆಂಟ್ ಸಿಗ್ಬೇಕು.
5: ಸೂಪರ್ ಸ್ಪೆಷಾಲಿಟಿ ಅಂತಾರಲ್ಲ,
4: ಆತರ ಎಲ್ಲ ಸಿಗ್ಬೇಕು ಅಂತ ಹೇಳ್ಬಿಟ್ಟು. ಈಗ ಖಾಸಗಿ ಆಸ್ಪತ್ರೆಗಳಲ್ಲಿ ಏನು ಸೌಲಭ್ಯಗಳು ಇರ್ತದ ಅಂತವೆಲ್ಲ ಇಲ್ಲಿ ಸಿಗ್ಬೇಕು ಅಂತ ಅನ್ಕೊಂಡು ಆಗ್ಲಿಂದಲೇ ಇವರು ಶುರು ಮಾಡ್ಕೊಬಿಟ್ರು ಶಾಂತಕ್ಕ. ಈಗ ಹಿಂದೆಲ್ಲ ಕೇಳ್ತಿದ್ದಲ್ಲ ಶಾಂತಕ್ಕ ನೀನು, ಏನು ಅಂತ ಅಂತ ಅಂದ್ರೆ, ಏನಾದ್ರು ಒಂದು ತಲೆನೋವು ಅಂತ ಅಂದ್ರೆ, ಕೈ ನೋವು ಅಂತ ಅಂದ್ರೆ, ಈ ದೊಡ್ಡ ದೊಡ್ಡರೆಲ್ಲವ ಪಾರಿಂಗೆ ಹೋಗ್ಬಿಡೋರು.
5: ನಡಿ, ನಮ್ಮಂತವ್ರ ಎಲ್ಲಿ ಹೋಗೋದ?
4: ಅಲ್ಲ, ಅವ್ರು ಹೋಯ್ತಾ ಇದ್ರು ಅಂತ ಅಂದ್ರೆ ಅಲ್ಲಿ ಒಳ್ಳೊಳ್ಳೆ ಫೆಸಿಲಿಟಿ ಅವೆ. ಆ ತರದ ಫೆಸಿಲಿಟಿ ನಮ್ ದೇಶದಲ್ಲೇ ಸಿಗ್ಬೇಕು. ಅದು ಬರೀ ದೊಡ್ಡರ್ಗೆ ಅಂತರ್ಗೆ ಇಂತರ್ಗೆ ಅಂತ ಅಲ್ಲ, ನಮ್ ದೇಶದ ಪ್ರಜೆಗಳು ಯಾರವ್ರು ಎಲ್ಲಾರ್ಗೂ ಸಿಗ್ಬೇಕು ಅಂತ ಹೇಳ್ಬಿಟ್ರು.
5: ಅಲ್ಲ ಕಣ್ಣ, ಈಗ ನಮ್ ದೇಶದಲ್ಲಿ ಸಿಗ್ಬೇಕು ಅಂದ್ರೆ ಈಗ ದಿಲ್ಲಿ ಕಟ್ಬಿಟ್ರೆ ನಾನ್ ದಿಲ್ಲಿಗೆ ಹೋಗಿ
4: ತೋರಿಸ್ಕೋಬ್ರೇಳ್ತಿದ್ದೇ. ಈ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಮಾಡ್ಕೊಂಡು ಶಾಂತಕ್ಕ, ಈ ದೇಶದಲ್ಲಿ ಕೈಗೆಟಕ ಅಂತ ದರದಲ್ಲಿ ಆಯ್ತಾ, ಮತ್ತೆ ವಿಶ್ವಾಸಾರ್ಹವಾಗಿ ಇಲ್ಲಿ ಎಲ್ಲಾ ಜನಕ್ಕೂ ಸಿಗ್ಬೇಕು ಅನ್ನೋ ಅಂತ ಉದ್ದೇಶದಿಂದವ ಇಲ್ಲಿ ಶುರು ಮಾಡಿದ್ರು. ಮೊದಲನೇದಾಗಿ ಈ ವೈದ್ಯಕೀಯ ಶಿಕ್ಷಣ ಅಂತ ಕರೀತಾರಲ್ಲ, ಅದೇ ಈ MBBS ಎಲ್ಲ ಓದ್ತಾ ಇರ್ತಾವಲ್ಲ ಮಕ್ಕಳೆಲ್ಲ, ಡಾಕ್ಟರ್ ಓದೋದು, ಅದರಲ್ಲಿ ಗುಣಮಟ್ಟದ ಶಿಕ್ಷಣ ತರಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಈಗ ಡೆಲ್ಲಿಲಿ ಇದ್ದಾರಲ್ಲವ ನನ್ನ ಫ್ರೆಂಡ್ಸ್ ಎಲ್ಲ ಹೇಳರು, ಅಲ್ಲಿ ಏಮ್ಸ್ ಐತೆ ಅಂತ ಅಂತ ಅಂತ ಅಂದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಹೇಳ್ಬಿಟ್ಟು, ಅದು ದೇಶದ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಂತ ಒಂದು
5: ಸಂಸ್ಥೆ,
4: ಅದು ಭಾರಿ ಚೆನ್ನಾಗಿರ್ತದೆ.
5: ಅಂದ್ರೆ ಕಲಿಯಕ್ಕೂ ಇರ್ತದೆ, ಆಸ್ಪತ್ರೆ
4: ನಿನಗೆ ಕಲಿಯಕ್ಕೆ ಎಲ್ಲೆಲ್ಲ ಇರ್ತಾವೋ ಮೆಡಿಕಲ್ ಕಾಲೇಜ್ಗಳು ಅದಕ್ಕೆ ಹೊಂದ್ಕೊಂಡಂಗೆ ಒಂದು ಇರಲೇಬೇಕು ಆಸ್ಪತ್ರೆ, ಯಾಕಂದ್ರೆ ಅವ್ರು ಕಲ್ತ್ಕೋಬೇಕಲ್ಲ, ಪ್ರಾಕ್ಟೀಸ್ ಮಾಡ್ಬೇಕಲ್ಲ.
5: ಕರೆಕ್ಟ್.
4: ಅದಕ್ಕೋಸ್ಕರವ ಅದು ತುಂಬಾ ಉನ್ನತ ಮಟ್ಟದಲ್ಲಿ ಇದ್ದಂತ ಒಂದು ಸಂಸ್ಥೆ ಶಾಂತಕ್ಕ. ಈ ದೊಡ್ಡ ದೊಡ್ಡರೆಲ್ಲವಾ

0: ದಿಲ್ಲಿನಲ್ಲಿ ಈ ದೊಡ್ಡ ದೊಡ್ಡ ಹುದ್ದೆಲ್ಲ ಇರ್ತಾರೆ ನೋಡಿ
1: ಮಿನಿಸ್ಟರ್ಗಳು. ಚಿಕ್ಕವರಿರುವಾಗ ಏಮ್ಸ್ ಅಲ್ಲಿ ಓದ್ ಬಂದವರು ಅಂದ್ರೆ ಏ ಮಿನಿಸ್ಟರ್ ತರ ಕಾಣರು
0: ಅಂತ ಅಂದ್ರೆ ಅಷ್ಟೊಂದು ಪ್ರತಿಷ್ಠಿತವಾದಂತ ಸಂಸ್ಥೆ ಅದು ನೋಡು. ಡೆಲ್ಲಿಲ್ ಮಾತ್ರ ಇದ್ದಿದ್ದು ಅಲ್ಲಿವರೆಗೂ, ಇಲ್ಲಿ 2003 ಡೆಲ್ಲಿಲ್ ಮಾತ್ರ ಇತ್ತು. ಡೆಲ್ಲಿ ಜನಕ್ಕೆ ಅವ್ರಿಗೆ ಮಾತ್ರ ಸಿಗ್ತಾ ಇತ್ತು ಅದೊಂದು ಸೌಲಭ್ಯ. ಅದು ಬೇರೆ ಬೇರೆ ಕಡೆಲ್ಲೂ ಸಿಗ್ಬೇಕು ಅಂತ ಅನ್ಕೊಂಡು ಶಾಂತಕ್ಕ, ಅದ್ರ ಶಾಖೆಗಳನ್ನ ನಮ್ಮ ದೇಶದಲ್ಲಿ ಬೇರೆ ಬೇರೆ ಬೇರೆ ಬೇರೆ ಕಡೆ ಮಾಡ್ಬಿಟ್ರು.
1: ಎಲ್ಲೆಲ್ಲಿ ಮಾಡೋರು ಈಗ?
0: ಸುಮಾರು ಕಡೆ ಮಾಡೋರೆ, ಅದಂತ ಜಾರ್ಖಂಡ್ ಪಾರ್ಖಂಡ್ ಅವೆಲ್ಲ ಅಂತೀವಲ್ಲ ಅಂತವ ಸುಮಾರು ಒಂದು 23 ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಜನೆ ಮಾಡ್ಕೊಂಡಿರೋದವ್ರು.
1: 23
0: ದೇಶದ ವಿವಿಧ ಭಾಗಗಳಲ್ಲಿ.
1: ಕರೆಕ್ಟ್. ಈಗ ಕರ್ನಾಟಕಕ್ಕೂ ಬರ್ತದ?
0: ಕರ್ನಾಟಕಕ್ಕೂ ಒಂದು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅದ್ ಬರುವಾಗ ಬರ್ತದೆ.
1: ಈಗ ತಲೆನೋವ್ಗೆ ಎಲ್ಲಿ ಹೋಗ್ಲಿ ನಾನು?
0: ನೀನು ಎಸ್ ಅಂದ್ರ ಬೇಕಾದ್ರೆ ಡೆಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಾನು. ಏಮ್ಸ್ಗೆ ಹೋಗ್ಬಿಡು, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಅದು ಮತ್ತೆ ಸರ್ಕಾರಿ ಆಸ್ಪತ್ರೆ ಅಲ್ವಾ ಅದು, ಆಯ್ತಾ? ಹಂಗಾಗಿ ಬೇಕಾದ್ರೆ ಅಲ್ಲಿಗೆ ಹೋಗ್ಬೋದು. ಆಮೇಲೆ ಇಲ್ಲಿ ನಮ್ಮೂರಿನಲ್ಲಿ ನಮ್ಮ ತಾಲೂಕಿನಲ್ಲಿ ಜಿಲ್ಲೆಯಲ್ಲೆಲ್ಲ ಇದ್ವಲ್ಲ ಆ ಸರ್ಕಾರಿ ಆಸ್ಪತ್ರೆಗಳೇನಿದ್ದೋ ಅವೆಲ್ಲದ್ವೆ ಈ ರಿನೋವೇಷನ್ ಮಾಡಿದ್ರು, ನವೀಕರಣ ಅಂತ ಹೇಳಿ ಕರಿತೀವಲ್ಲ.
1: ಹೊಸ ಹೊಸ ಎಕ್ವಿಪ್ಮೆಂಟ್ಸ್.
0: ಈಗ ಮೊದ್ಲೆಲ್ಲ ನೋಡು, ನಾವು ಆಸ್ಪತ್ರೆಗೆ ಹೋಗ್ಬಿಟ್ಟು ಅಂತ ಅಂದ್ರೆ ಬರೀ ಆಸ್ಪತ್ರೆ ವಾಸನ ಅಂತ ಬರೋದು, ಬೆಲ್ಲ ಹೆಂಗಿರ್ತಾ ಇತ್ತು. ಆಸ್ಪತ್ರೆಗೆ ಹೋದ ತಕ್ಷಣ ಬಂದ್ಬಿಡೋದು. ಈಗ ನೋಡು ಬರಕ್ಲ, ಈಗ ನೀನ್ ಎಂತ ಆಸ್ಪತ್ರೆಗಾರ ಹೋಗು ಬರೋದಿಲ್ಲ. ಈಗ ಒಂಥರ ಏನೋ ಒಂದು ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋ ನಂಗಾಯ್ತದೆ. ಇಲ್ಲಯ್ಯ ನಮ್ಮ ಕಾರ್ಲೆ ತಗೊಂಡ ಮಾಡೋರು ಆಸ್ಪತ್ರೆಯ, ಏನ್ ಬಂದ್ ಬಂದರಲ್ಲವ ಚಪ್ಪಲಿ ಹೊರಗೆ ಬಿಟ್ಟು ಹೋಯ್ತಾರ ಒಳಗಡೆ, ಆ ಮಟ್ಟಕ್ಕೆ ಮಾಡ್ಕೊಂಡವ್ರದ.
1: ಅದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ
0: ಹಳ್ಳಿಲಿರೋದು.
1: ಇಲ್ಲೇ ಶಾಂತಿಗ್ರಾಮ್ ತವ, ಅಲ್ಲೂ ಚೆನ್ನಾಗದೆ.
0: ಅಲ್ಲಿ ಸುಮಾರು ಕಡೆ ಎಲ್ಲವ ಎಲ್ಲ ಇಂಪ್ರೂವ್ ಮಾಡ್ಬಿಟ್ರು ಶಾಂತಕ. ಅದು ಆಗಿದ್ದೆಲ್ಲ ಹೆಂಗೆ ಅಂತ ಅಂದ್ರೆ ಈ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಹೇಳಿದ್ನಲ್ಲ, ಇದರ ಅಡಿನಲ್ಲಿ ಇವೆಲ್ಲನೂ ಮಾಡಿರ ಅಂತದ್ದು. ಆಮೇಲೆ ಏನು ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಕೊಡ್ಬೇಕು, ಕಾಸು ಕೊಡ್ಬೇಕು, ಆ ತರದ್ದೆಲ್ಲ ಏನಿಲ್ಲ. ಕೈಗೆಟಕ ಅಂತ ಒಂದು ಇದ್ರಲ್ಲೇ ಅವ್ರಿಗೆ ಒಳ್ಳೆಯ ಚಿಕಿತ್ಸೆ
1: ಅಂದ್ರೆ ಬರೀ ಹೋಗ್ ಬರೋದಣ್ಣ ಅಥವಾ ಅಡ್ಮಿಟ್ ಮಾಡ್ಕೊಂಡು ಏನಾರ ಚಿಕಿತ್ಸೆ ಕೊಡ್ತಾರೆ?
0: ಅಲ್ಲ, ನಿನಗೆ ಅಡ್ಮಿಟ್ ಮಾಡ್ಕೊಳ್ಳೋವಷ್ಟು ಸೀರಿಯಸ್ ಐತೆ ಅಂತ ಅಂತ ಅಂದ್ರೆ ಅಡ್ಮಿಟ್ ಮಾಡ್ಕೋತಾರೆ. ನೋಡು, ಮೊದ್ಲೆಲ್ಲ ಒಂದು 30 ಹಾಸಿಗೆ 40-50 ಹಿಂಗಿರ್ತಾ ಇತ್ತು. ಈಗ ಅವನು ಎಲ್ಲವ ಶಾಂತಕ ಮೇಲ್ದರ್ಜೆಗೆ ಏರ್ಸ್ಬಿಟ್ಟವ್ರೆ. ಈಗ ನಿನಗೆ ಸೂಕ್ತವಾದಂತ ಆಸ್ಪತ್ರೆ ಯಾವ್ದು ಅಂತ ಅಂದ್ರೆ ಶಾಂತಕ, ಈಗ ನೋಡು ಮೊದ್ಲು ಸರ್ಕಾರಿ ವಲಯದಲ್ಲೇ ತೋರ್ಸೋಣ. ಈಗ ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡಿ ಇಂತಿಂತ ಒಳ್ಳೊಳ್ಳೆ ಆಸ್ಪತ್ರೆ ಎಲ್ಲ ಮಾಡೈತೆ ಅಂತ ಅಂತ ಅಂದ್ರೆ ಅಲ್ಲಿಗೆ ಹೋಗ್ಬೇಕ್ ತಾನೆ. ಆಮೇಲೆ ನಮಗೆ ಒಗ್ಗದು ಅವೇ ತಾನೆ, ಬೇರೆವೇನು ಒಗ್ಗಕ್ಕಲ್ವಲ್ಲ. ಹಂಗಾಗಿ ಅಂತ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ತೋರ್ತೀನಿ ಶಾಂತಕ್ಕ, ಆಯ್ತಾ? ಇವೆಲ್ಲವ ಇತ್ತೀಚೆಗೆಲ್ಲವ ಹೊಸ ಹೊಸ ಯೋಜನೆ ಎಲ್ಲ ಬಂದು ಇದ್ರ ಅಡಿನಲ್ಲಿ ಶಾಂತಕ್ಕ.
1: ಮತ್ತೆ ಅದು ಫ್ರೀ ಅಲ್ಲಣ್ಣ,
0: ಹೆಚ್ಚು ಕಮ್ಮಿ ಎಲ್ಲ ಫ್ರೀ. ಅಲ್ಲಿ ನೋಡು ಸ್ವಲ್ಪ ರೆಸ್ಟ್ ಇರ್ತದೆ ಅನ್ನೋದಿದ್ರೆ ಬೇರೆ ಇನ್ನೇನು ಇರಕ್ಕಲ್ಲ ಶಾಂತಕ್ಕ. ಸ್ವಲ್ಪ ನಮಗೆ ತಾಳ್ಮೆ ಇರ್ಬೇಕು, ಕಾಯ್ಬೇಕು, ತಾಳ್ಮೆ ಇರ್ಬೇಕು,
1: ಕಾಯ್ಬೇಕು.
0: ಪ್ರೈವೇಟ್ ನವೇನು ಹಂಗೆ ಇರಕ್ಲ, ಅಲ್ಲೂ ಹೆಂಗ್ ಕ್ಯೂ ನಿಂತಿರ್ತಾರೆ ಅಂದ್ರೆ ಏನು ಪುಕ್ಷಟೆ ನೋಡ್ತಾರೋ ಇಲ್ಲಿ ಅನ್ನೋ.
1: ಅಲ್ಲೆಲ್ಲ ಕ್ಯೂ ನಿಂತು ತೋರ್ಸ್ಕೋಬತ್ತಾರೆ. ಗವರ್ಮೆಂಟ್ ಅಲ್ಲಿ ನಿಲ್ಲಕ್ಕೆ ಹಿಂದೆ ಮುಂದೆ
0: ಇಲ್ಲ, ಹಿಂದೆ ಮುಂದೆ ನೋಡ್ತಾರೆ. ಈಗ ನಿಂತ್ಕೋಬಹುದು, ಎಷ್ಟೊತ್ ಬೇಕಾದ್ರೂ ನಿಂತ್ಕೋಬಹುದು. ಯಾವ ಆಶ್ನ ಬರಕ್ಕೆ
1: ವ್ಯವಸ್ಥೆನೂ ಚೆನ್ನಾಗದೆ,
0: ಚೆನ್ನಾಗೈತೆ. ಹಂಗಾಗಿ ಅಂತವೆಲ್ಲ
1: ನಾನು ಪಟ್ಟಣಕ್ಕೆ ಹೋದಾಗ ಅದೇ ಹೇಳಿದ್ನಲ್ಲ, ಹಾಸನಕ್ಕೆ ಹೋಗಿದ್ದೆ, ದೊಡ್ಡ ಆಸ್ಪತ್ರೆ ಹೋಗಿದ್ದೆ, ಯಾರನ್ನ ನೋಡಕ್ ಹೋಗಕ್ಕೆ ಅಂತ ಹೋದೆ. ಇದು ಎಲ್ಲಿ ಬಂದಿನಿ ಅಂತಾನೆ ತಿಳಿತಾ
0: ಇಲ್ಲ,
1: ಹಂಗಾಗಿದೆ.
0: ಈಗ ನೋಡು, ನಿನಗೆ ತಲೆನೋವು ಇದ್ರೆ ಶಾಂತಕ್ಕ, ತಲೆನೋವು ಶಮನ ಆಗ ಅಂತದ್ದ ಒಂದ ಔಷಧಿ ಮಾಡಿದೀನಿ ನಾನು, ಆಯ್ತಾ? ಈ ನಿಂಬೆ ಹುಲ್ಲು ಅಂತ ಬರ್ತದೆ,
1: ನಮ್ಗೆ ಏನಿಲ್ಲ, ನಮ್ಗೆ ಒಂದ್ ಚಾ ಕೊಟ್ಬಿಟ್ರೆ ತಲೆನೋವು ಹೋಯ್ತದೆ.
0: ನೋಡಿ, ಬಿಸ್ತಲ್ಲಿ ಚಾ ಕುಡ್ದೆ ನಿನಗೆ ಮಾಡ್ಕೊಂಡಿರೋ ತಲೆನೋವ. ನಾನು ನಿಂಬೆ ಹುಲ್ಲು ತಂದ್ಬಿಟ್ಟು ಜ್ಯೂಸ್ ಮಾಡಿದೀನಿ, ನಿಂಬೆ ಹುಲ್ಲು.
1: ನಿಂಬೆ ಹುಲ್ಲು,
0: ನಿಂಬೆ ಹುಲ್ಲು, ಲೆಮನ್ ಗ್ರಾಸ್ ಅಂತಾರ ನೋಡು, ಅದು ತಂದ್ಬಿಟ್ಟು.
1: ಇಂಗ್ಲಿಷ್ ಆಗಿ ಹೇಳಿದ್ರೆ ಅರ್ಥ ಆಗ್ತದೆ ನಂಗೆ.
0: ಓ, ನೀನೇನ್ ಸಿಕ್ಕಾಪಟ್ಟೆ ಓದ್ರಲ್ಲ ನೋಡೋದು, ನೀನು MBBS ಓದಿದ್ಯಾ, ನೀನು PhD ಮಾಡಿದ್ಯಾ?
1: ಇಲ್ಲ, ಈಗ ಆ ಪದಗಳೆಲ್ಲ ನಾವು ಹುಟ್ಟತಾನೆ ಕೇಳಿದೀವನ ಅನ್ನೋ ಅಷ್ಟು ಏನದು ಫ್ಯಾಮಿಲಿಯರ್ ಆಗಿದಾವೆ,
0: ಅಷ್ಟು ಜನಪ್ರಿಯ ಆಗ್ಬಿಟ್ಟವೆ,
1: ಜನಪ್ರಿಯ ಆಗಿದಾವೆ. ನಡಿ, ಏನ್ ದೊಡ್ಡ, ನೀನು ಒಬ್ನೇ ಇಂಗ್ಲಿಷ್ ಕಲ್ತಿಲ್ಲ, ನಡಿಯಣ.
0: ಅಲ್ಲ ಅಲ್ಲ,
1: ನನಗೂ ಬರ್ತದೆ, ನಡಿ.
0: ನಿನಗ್ ಬರ್ತದೆ, ಇನ್ನೊಷ್ಟು ನನಗೆ ಬರ್ತದೆ.
1: ಹಂಗಲ್ಲ, ಈಗ ಇವೆಲ್ಲ ಹೇಳ್ದಲ್ಲ ನಯ್ಯ, ಆಸ್ಪತ್ರೆಗಳು ಅದು ಇದು ಎಲ್ಲ ಹೇಳ್ದಲ್ಲ, ಈಗ ನಮ್ ಜನಕ್ಕೆಲ್ಲ ಹೇಳ್ಬೇಕಲ್ಲ, ಎಂತ ಮಾಡೋದು
0: ಜನಕ್ಕೆ? ನೋಡು ಶಾಂತಕ್ಕ, ಈ ರೇಡಿಯೋ ಕೇಳ್ತಾ ಇದ್ರೆ ಇವೆಲ್ಲ ದಿವಸ ಬರ್ತಾ ಇರ್ತವೆ, ಕೇಳ್ಬೇಕಷ್ಟೇ. ಅದಕ್ಕೂ ಪೇಷಂಟ್ಸ್ ಇಲ್ಲ ಅನ್ನೋ ತರದಲ್ಲ ಆಗ್ಬಾರ್ದು, ಅದ್ ಕೇಳ್ತಾ ಇದ್ರೆ ಅವೆಲ್ಲ ಬರ್ತಾ ಇರ್ತವೆ.
1: ಇದೆಲ್ಲ ತರದ್ರ ಉದ್ದೇಶ ಏನಂದ್ರ ನಯ್ಯ, ಬಡವ್ರಿಗೊಂದ್ ನ್ಯಾಯ, ಶ್ರೀಮಂತರಿಗೊಂದ್ ನ್ಯಾಯ ಆಗ್ಬಾರ್ದು,
0: ಆಗ್ಬಾರ್ದು.
1: ಎಲ್ಲರಿಗೂ ಸಮಾನವಾದ ಸೌಲಭ್ಯ ಸಿಗ್ಬೇಕು
0: ಸಿಗ್ಬೇಕು ಅಂತ ಹೇಳ್ಬಿಟ್ಟು. ಹಂಗಾಗಿ ಈಗ ನನಗೊಂದ್ ನ್ಯಾಯ, ನಿನಗೊಂದ್ ನ್ಯಾಯ ಅಲ್ಲ, ನಾನು ಮಾಡಿರೋದು ಒಂದೇ, ಏನು ಲೆಮನ್ ಗ್ರಾಸ್ ಜ್ಯೂಸ್,
1: ಜ್ಯೂಸ್
0: ಅದರವೆ ಸಾವಯವ ಬೆಲ್ಲ ತಂದು ಮಾಡಿದ್ದೀನಿ, ಮಂಡ್ಯದಿಂದವ.
1: ಎಂತದ
0: ಸಾವಯವ ಬೆಲ್ಲ? ಆರ್ಗಾನಿಕ್ ಜಾಗರಿ ಅಂತಾರ ನೋಡು, ಯಾಕೆ ನಿನ್ಗೆಲ್ಲ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಲ್ಲ, ನೀನ್ PhD ಮಾಡಿರೋಲ್ಲ, ಹಂಗೆಲ್ಲ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು. ಅದ್ ಮಾಡಿದೀನಿ, ಅದ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೀನ್ ಕುಡಿದ್ರೆ ನಿನ್ ತಲೆನೋವು ಓಡೋಯ್ತದ್ ನಡಿ,
1: ಹಂಗಂತ್ಯ
0: ನೋಡನ್ ಬೇಕಾರೆ ನಾಳೆ
1: ಬಿಡಪ್ಪ, ಕೊಟ್ಟೆ ಬಿಡು
0: ನಡಿ.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾತುಕತೆ

0: ಕಥೆ ಮೂಡಿಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಸುಜಾತಾ ಎಫ್ ತಳವಾರ್ ಹಾಗೂ ಅರ್ಕಲಗುಡು ವಿ ಮಧುಸೂದನ್. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಸತತ ಎರಡನೇ ಬಾರಿ ಹಿಮವಂತ್ ಬಿಸ್ವಾ ಸರ್ಮಾ ಪ್ರಮಾಣ ವಚನ ಸ್ವೀಕಾರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 15 ದಾದಿಯರಿಗೆ ಫ್ಲಾರೆನ್ಸ್ ನೈಂಟಿಗೇಲ್ ಪ್ರಶಸ್ತಿ ಪ್ರದಾನ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ನೀಟ್ ಯುಜಿ 2026 ಪರೀಕ್ಷೆ ರದ್ದು, ಸಿಬಿಐ ತನಿಖೆಗೆ ವಹಿಸಲು ಕೇಂದ್ರ ಸರ್ಕಾರ ನಿರ್ಧಾರ. ನ್ಯಾಯಾಂಗ ಮೂಲಸೌಕರ್ಯ ಪರಾಮರ್ಶೆಗೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಂದ ಸಮಿತಿ ರಚನೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟಾನ್ಸ್ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ವಾರ್ತೆಗಳ ವಿವರ. ಬಿಜೆಪಿ ನಾಯಕ ಹಿಮವಂತ ಬಿಸ್ವಾ ಸರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ ಎರಡನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ ನಾಲ್ವರು ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ ಎರಡನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಹಿಮಂತ ಬಿಸ್ವಾ ಸರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಗುವಾಹಟಿಯ ಖಾನಾಪುರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆದ ಈ ಸಮಾರಂಭದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಸಚಿವರು ಸೇರಿದಂತೆ ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ನೇತೃತ್ವದಲ್ಲಿ ನಡೆದ ಮೊದಲ ಸಚಿವ ಸಂಪುಟ ಸಭೆ ನಿರ್ಧಾರಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಪಶ್ಚಿಮ ಬಂಗಾಳದ ಜನರ ಕಲ್ಯಾಣವೇ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿರುವ ಅವರು, ವಿಶ್ವದ ಅತಿದೊಡ್ಡ ಆರೋಗ್ಯ ಯೋಜನೆಯಾದ ಆಯುಷ್ಮಾನ್ ಭಾರತ್ ಇನ್ನು ಮುಂದೆ ಪಶ್ಚಿಮ ಬಂಗಾಳದ ಜನರಿಗೂ ಲಭ್ಯವಾಗುತ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ಈ ಯೋಜನೆ ಉತ್ತಮ ಗುಣಮಟ್ಟದ ಮತ್ತು ಕೈಗೆಟಕುವ ದರದ ಆರೋಗ್ಯ ಸೇವೆಯನ್ನು ಖಚಿತಪಡಿಸಲಿದೆ ಎಂದರು. ಅಂತಾರಾಷ್ಟೀಯ ದಾದಿಯರ ದಿನವಾದ ಇಂದು ರಾಷ್ಟಪತಿ ಭವನದಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ 15 ದಾದಿಯರಿಗೆ 2026 ಸಾಲಿನ ರಾಷ್ಟೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಶುಶ್ರೂಷೆಯ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆ ನೀಡಿದ್ದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ನೋಂದಾಯಿತ ನರ್ಸ್ಗಳು, ದಾದಿಯರು ಹಾಗೂ ಮಹಿಳಾ ಆರೋಗ್ಯ ಸಂದರ್ಶಕರಿಗೆ ಈ ಪ್ರತಿಷ್ಠಿತ ಗೌರವವನ್ನು ನೀಡಲಾಗಿದೆ. ಈ ಪ್ರಶಸ್ತಿ ಒಂದು ಪ್ರಮಾಣ ಪತ್ರ, 1,00,000 ರೂಪಾಯಿ ನಗದು ಬಹುಮಾನ ಹಾಗೂ ಪದಕವನ್ನು ಒಳಗೊಂಡಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ, ಆರೋಗ್ಯ ಖಾತೆ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ಮತ್ತು ಇತರ ಹಿರಿಯ ಅಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು. ದಾದಿಯರು ಸಮಾಜಕ್ಕೆ ಸಲ್ಲಿಸುವ ಶ್ಲಾಘನೀಯ ಸೇವೆಯನ್ನು ಗುರುತಿಸಲು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 1973 ಈ ಪ್ರಶಸ್ತಿಯನ್ನು ಸ್ಥಾಪಿಸಿದೆ. ದಾದಿಯರ ಸಮರ್ಪಣಾ ಮನೋಭಾವ ಮತ್ತು ರಾಷ್ಟಕ್ಕೆ ಅವರು ನೀಡುತ್ತಿರುವ ಅಮೂಲ್ಯ ಸೇವೆಯ ಸಂಕೇತವಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಆಧುನಿಕ ಶುಶ್ರೂಷಾ ಶಾಸ್ತ್ರದ ಸ್ಥಾಪಕಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಇಂದು ಅಂತಾರಾಷ್ಟೀಯ ದಾದಿಯರ ದಿನವನ್ನು ಆಚರಿಸಲಾಗುತ್ತಿದೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಶಕ್ತ ದಾದಿಯರು ಜೀವ ಉಳಿಸುತ್ತಾರೆ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಈ ದಿನ ಜಾಗತಿಕವಾಗಿ ಶುಶ್ರೂಷಾ ವೃತ್ತಿಪರತೆಗೆ ಉತ್ತಮ ಬೆಂಬಲ, ಸುರಕ್ಷತೆ ಮತ್ತು ಸಂಪನ್ಮೂಲಗಳ ಅಗತ್ಯತೆಯ ಮೇಲೆ ಹೆಚ್ಚಿನ ಗಮನ ನೀಡಲಾಗುತ್ತದೆ. ರೋಗಿಗಳ ಆರೈಕೆ, ಸಮುದಾಯದ ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ದಾದಿಯರ ಪಾತ್ರ ಅತ್ಯಗತ್ಯವಾಗಿದೆ. ಈ ದಿನದ ಹಿನ್ನೆಲೆ ಕೇಂದ್ರ ಸಚಿವರಾದ ಅಮಿತ್ ಶಾ, ಜೆಪಿ ನಡ್ಡಾ ಸೇರಿದಂತೆ ಅನೇಕ ಗಣ್ಯರು ಸಂದೇಶ ಹಂಚಿಕೊಂಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ, ದಾದಿಯರ ಅಚಲ ಸಹಾನುಭೂತಿ, ಸದೃಢತೆ ಮತ್ತು ನಿಸ್ವಾರ್ಥ ಸಮರ್ಪಣಾ ಮನೋಭಾವವನ್ನು ಗೌರವಿಸಲಾಗುತ್ತಿದೆ, ದಾದಿಯರ ಯೋಗಕ್ಷೇಮಕ್ಕಾಗಿ ಹೂಡಿಕೆ ಮಾಡುವ ಮೂಲಕ ಜಗತ್ತು ಆರೋಗ್ಯಕರ ಸಮುದಾಯಗಳನ್ನು ಮತ್ತು ಸದೃಢ ಭವಿಷ್ಯ ನಿರ್ಮಿಸಲು ಸಾಧ್ಯ ಎಂದು ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಪ್ರತಿಯೊಬ್ಬ ದಾದಿಯೂ ಸಂಕಷ್ಟದಲ್ಲಿರುವವರಿಗೆ ಭರವಸೆಯ ಆಧಾರಸ್ತಂಭವಾಗಿ ನಿಲ್ಲುತ್ತಾರೆ. ಅವರ ನಿಸ್ವಾರ್ಥ ಸೇವೆ ಮತ್ತು ಅಚಲ ಸಮರ್ಪಣಾ ಭಾವ ಆರೋಗ್ಯವಂತ ಭಾರತದ ನಿಜವಾದ ಅಡಿಪಾಯವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ.

0: ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೈದ್ಯಕೀಯ ಶಿಕ್ಷಣ ಪ್ರವೇಶಾತಿಗಾಗಿ ಈ ತಿಂಗಳ 3ರಂದು ನಡೆದಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನಿರ್ಧರಿಸಿದೆ. ಪರೀಕ್ಷಾ ಪದ್ದತಿಯ ಮೇಲಿನ ನಂಬಿಕೆ ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ಸಮಗ್ರ ತನಿಖೆಗಾಗಿ ಪ್ರಕರಣವನ್ನು ಕೇಂದ್ರೀಯ ತನಿಖಾ ದಳಕ್ಕೆ ವಹಿಸಲು ಸರ್ಕಾರ ತೀರ್ಮಾನಿಸಿದೆ. ವಿವಿಧ ತನಿಖಾ ಸಂಸ್ಥೆಗಳು ನೀಡಿದ ವರದಿಗಳನ್ನು ಎನ್ಟಿಎ ಸಮನ್ವಯದೊಂದಿಗೆ ಪರಿಶೀಲಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಗತ್ಯವಿರುವ ಎಲ್ಲ ದಾಖಲೆ ಮತ್ತು ಸಹಕಾರವನ್ನು ನೀಡುವುದಾಗಿ ಸಂಸ್ಥೆ ತಿಳಿಸಿದೆ. ರದ್ದುಗೊಂಡಿರುವ ಪರೀಕ್ಷೆಯನ್ನು ಶೀಘ್ರದಲ್ಲೇ ಮರು ನಡೆಸಲಾಗುವುದು ಮತ್ತು ಅದರ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು. ಭಾರತ ನ್ಯಾಯ ವಿತರಣಾ ವ್ಯವಸ್ಥೆಯನ್ನು ಬಲಪಡಿಸಲು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ನೇತೃತ್ವದಲ್ಲಿ ನ್ಯಾಯಾಂಗ ಮೂಲಸೌಕರ್ಯ ಸಲಹಾ ಸಮಿತಿಯನ್ನು ರಚಿಸಿದ್ದಾರೆ. ಈ ಸಮಿತಿಯು ದೇಶದಾದ್ಯಂತ ನ್ಯಾಯಾಲಯಗಳ ಅಗತ್ಯಗಳನ್ನು ಮೌಲ್ಯಮಾಪನ ಮಾಡಲಿದ್ದು, ಈ ಕ್ಷೇತ್ರಕ್ಕಾಗಿ ಸುಮಾರು 40,000-50,000 ಕೋಟಿ ರೂಪಾಯಿಗಳ ಸರ್ಕಾರಿ ಅನುದಾನಕ್ಕೆ ಶಿಫಾರಸು ಮಾಡುವ ನಿರೀಕ್ಷೆ ಇದೆ. ಸಮಿತಿಯು ನ್ಯಾಯಾಲಯಗಳ ಆಧುನೀಕರಣ, ಪ್ರಕರಣಗಳ ಶೀಘ್ರ ವಿಲೇವಾರಿಗೆ ತಂತ್ರಜ್ಞಾನದ ಬಳಕೆ ಮತ್ತು ಇ ಕೋರ್ಟ್ಸ್ ಯೋಜನೆಯಡಿ ಡಿಜಿಟಲೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಲಿದೆ. ನ್ಯಾಯಮೂರ್ತಿಗಳಾದ ದೇಬಾಂಗ್ಸು ಬಸಾಕ್, ಅಶ್ವನಿ ಕುಮಾರ್ ಮಿಶ್ರಾ ಮತ್ತು ಸೋಮಶೇಖರ್ ಸುಂದರೇಶನ್ ಈ ಸಮಿತಿಯ ಸದಸ್ಯರಾಗಿದ್ದು, ಆಗಸ್ಟ್ 31ರೊಳಗೆ ಮಧ್ಯಂತರ ವರದಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ. ನ್ಯಾಯಾಲಯಗಳಲ್ಲಿನ ಮೂಲಸೌಕರ್ಯ ಕೊರತೆಗಳನ್ನು ನೀಗಿಸುವುದು ಮತ್ತು ಡಿಜಿಟಲ್ ಮೂಲಸೌಕರ್ಯವನ್ನು ಹೈಕೋರ್ಟ್ ಹಾಗೂ ಕೆಳಹಂತದ ನ್ಯಾಯಾಲಯಗಳಿಗೆ ಸಮನಾಗಿ ವಿಸ್ತರಿಸುವುದು ಈ ಸಮಿತಿಯ ಪ್ರಮುಖ ಗುರಿಯಾಗಿದೆ. ನ್ಯಾಯಾಂಗ ವ್ಯವಸ್ಥೆಯನ್ನು ಕಾಗದರಹಿತ ಮತ್ತು ದಕ್ಷವನ್ನಾಗಿ ಮಾಡಲು ಕೇಂದ್ರ ಸರ್ಕಾರವು ಈಗಾಗಲೇ ಇ ಕೋರ್ಟ್ಸ್ ಯೋಜನೆಯ 3ನೇ ಹಂತಕ್ಕೆ 7,210 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಭಾರತದ ಗಣಿತಶಾಸ್ತ್ರದ ಕೊಡುಗೆಗಳ ಕುರಿತಾದ ಪ್ರದರ್ಶನವನ್ನು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, 3ನೇ ಶತಮಾನದಲ್ಲಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಬೈನರಿ ವ್ಯವಸ್ಥೆ ಡಿಜಿಟಲ್ ಯುಗ ಮತ್ತು ಕೃತಕ ಬುದ್ದಿಮತ್ತೆ ಪಯಣಕ್ಕೆ ಅಡಿಪಾಯವಾಗಿದೆ. ಗತಕಾಲದ ಇತಿಹಾಸದ ವಿರೂಪಗಳನ್ನು ಸರಿಪಡಿಸುವ ಮೂಲಕ ಮಾತ್ರ ಭವಿಷ್ಯದ ಸಮಸ್ಯೆಗಳನ್ನು ನಿಖರವಾಗಿ ಎದುರಿಸಲು ಸಾಧ್ಯ ಎಂದು ತಿಳಿಸಿದರು. ಭಾರತ ಅಂತಾರಾಷ್ಟೀಯ ಕೇಂದ್ರದ ಸಂಹಿತ ಕಾರ್ಯಕ್ರಮದಡಿ ರೂಪಿಸಲಾದ ಈ ಗಣಿತದ ಜಾಗತಿಕ ಪ್ರಸರಣ ಎಂಬ ಪ್ರದರ್ಶನ ವೈದ್ಯಕೀಯ ವಾಸ್ತುಶಿಲ್ಪ ತತ್ವಶಾಸ್ತ್ರ ಮತ್ತು ಸಾಹಿತ್ಯ ಸೇರಿದಂತೆ ದೇಶದ ಪ್ರಾಚೀನ ಗಣಿತದ ಸಾಧನೆಯನ್ನು ಡಿಜಿಟಲ್ ಪ್ಯಾನೆಲ್ಗಳ ಮೂಲಕ ಅನಾವರಣಗೊಳಿಸುತ್ತದೆ ಎಂದರು. ಗಣಿತ ಒಂದು ಸಾರ್ವತ್ರಿಕ ಭಾಷೆಯಾಗಿದ್ದು ಜಾಗತಿಕ ಒಳಿತಿಗಾಗಿ ಸೇವೆ ಸಲ್ಲಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಆಪ್ತ ಸಹಾಯಕ ಚಂದ್ರನಾಥ ರಥ್ ಅವರ ಹತ್ಯೆ ಪ್ರಕರಣದ ತನಿಖೆಯನ್ನು ಕೇಂದ್ರ ತನಿಖಾ ದಳ ಇಂದು ಅಧಿಕೃತವಾಗಿ ಕೈಗೆತ್ತಿಕೊಂಡಿದೆ. ರಾಜ್ಯ ಪೊಲೀಸರ ಶಿಫಾರಸಿನ ಮೇಲೆ ಕೇಂದ್ರ ತನಿಖಾ ಸಂಸ್ಥೆ ಈ ಕ್ರಮ ಕೈಗೊಂಡಿದ್ದು, ಪ್ರಕರಣದ ತನಿಖೆಗಾಗಿ ಕೋಲ್ಕತ್ತಾ ವಲಯದ ಜಂಟಿ ನಿರ್ದೇಶಕರ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಲಾಗುವುದು ಎಂದು ಸಿಬಿಐ ಪ್ರಕಟಣೆಯಲ್ಲಿ ತಿಳಿಸಿದೆ. ಈ ಬೆಳವಣಿಗೆಯ ಬೆನ್ನಲ್ಲೇ ರಾಜ್ಯ ಪೊಲೀಸರು ಪ್ರಕರಣದ ದಾಖಲೆಗಳನ್ನು ಸಿಬಿಐಗೆ ಹಸ್ತಾಂತರಿಸಲು ಸಿದ್ದತೆ ನಡೆಸಿದ್ದಾರೆ. ತನಿಖಾ ತಂಡ ಇಂದು ಮಧ್ಯಮ ಗ್ರಾಮ ಪೊಲೀಸ್ ಠಾಣೆಗೆ ಭೇಟಿ ನೀಡುವ ಸಾಧ್ಯತೆ ಇದ್ದು, ಘಟನಾ ಸ್ಥಳವನ್ನು ಪರಿಶೀಲಿಸುವ ನಿರೀಕ್ಷೆ ಇದೆ. ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 3 ವಿಕೆಟ್ಗಳ ಜಯ ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿ ಹಿಮಂತ ಬಿಸ್ವಾ ಸರ್ಮಾ ಪ್ರಮಾಣವಚನ ಸ್ವೀಕಾರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 15 ದಾದಿಯರಿಗೆ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಪ್ರದಾನ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ನೀಟ್ ಯುಜಿ

0: ತಾರು ಪರೀಕ್ಷೆ ರದ್ದು, ಸಿಬಿಐ ತನಿಖೆಗೆ ವಹಿಸಲು ಕೇಂದ್ರ ಸರ್ಕಾರ ನಿರ್ಧಾರ. ನ್ಯಾಯಾಂಗ ಮೂಲಸೌಕರ್ಯ ಪರಾಮರ್ಶೆಗೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಂದ ಸಮಿತಿ ರಚನೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟನ್ಸ್ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು ಇದೀಗ ಮೇಘನಾ ಕುಲಕರ್ಣಿಯವರ ಕಂಠದಲ್ಲಿ ಕೇಳಿ ಯೋಗರಾಜ್ ಭಟ್ ಚಿತ್ರದಿಂದ ಈ ಒಂದು ಗೀತೆಯನ್ನು.

ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ, ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆ

0: ಉಪಯೋಗಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಹೊಸ ಹೊಸ ಕೃಷಿಕನ ಪರಿಚಯ ಮಾಡಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೆ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
2: ಭರತ್ ಬೀಜೆ ಹಾಡಿರುವ ಯೋಗಿ ದುನಿಯಾ ಚಿತ್ರದ ಹಾಡು.

0: ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ ಆರನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ.
2: ವೇಶ್ಯಾವಾಟಿಕೆಯನ್ನು ಕೂಡ ಕವಿ ಇಲ್ಲಿ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾನೆ. ನಾನು ಮೊದಲೇ ಹೇಳಿದಂತೆ ಇದೆಲ್ಲ ದ್ವಾರಕಾ ನಗರಕ್ಕೆ ಸಂಬಂಧಪಟ್ಟದ್ದು ಅಂತಲ್ಲ, ಕವಿ ಎಲ್ಲೋ ಒಂದು ದೊಡ್ಡ ಪಟ್ಟಣದಲ್ಲಿ ನೋಡಿದಂತಹ ವೇಶ್ಯಾವಾಟಿಕೆಯನ್ನ, ಬಹುಶಃ ವೈಭವೋಪೇತವಾದಂತಹ ಸಮಾಜವಿದೆ ಅಂತಂದ್ರೆ ಅಲ್ಲಿ ಇದೆಲ್ಲ ಒಂದು ವಿಶೇಷವಾದಂತಹ ವಿಚಾರವಿರೋಲ್ಲ, ಇಲ್ಲಿ ಇದೆಲ್ಲ ಇರಬಹುದು ಅಂತ ಹೇಳಿ ಕವಿ ಕಲ್ಪನೆ ಮಾಡಿಬಿಟ್ಟು ಒಂದು ಗಣಿಕಾ ಸಮಾಜವನ್ನ ವರ್ಣನೆ ಮಾಡಿದ್ದಾನೆ. ಹೀಗೆ ಭೀಮ ಅದೆಲ್ಲವನ್ನು ನೋಡಿ ಕೃಷ್ಣನ ಅರಮನೆಯ ಮುಂದಕ್ಕೆ ಬಂದಿದ್ದಾನೆ.

0: ರಾಜಗೇಗದ ಸಮೀಪದೆಡೆಯಂ ಕಂಡನು.
1: ಹೀಗೆ ಭೀಮ ಬರ್ತಾ ಅಲ್ಲಿ ಕೃಷ್ಣನ ಅರಮನೆಯ ಮುಂದೆ ಬಂದಿದ್ದಾನೆ. ಅಲ್ಲಿ ಅನೇಕ ದೇಶಗಳಿಂದ ಜನಗಳೆಲ್ಲ ಬಂದಿದ್ದಾರೆ. ಎಲ್ಲರೂ ಕೃಷ್ಣನ ಕೀರ್ತಿಯನ್ನ ಕೇಳಿಬಿಟ್ಟು ಕೃಷ್ಣನ ಬಳಿಗೆ ಬಂದು ನಮ್ಮ ವಿದ್ಯೆಯನ್ನು ಪ್ರದರ್ಶನ ಮಾಡಿದರೆ, ನಮ್ಮ ಒಂದು ವೈಶಿಷ್ಟ್ಯವನ್ನು ಪ್ರದರ್ಶನ ಮಾಡಿದರೆ ನಮಗೆ ಇಷ್ಟಾರ್ಥ ನಮಗಾಗತ್ತೆ, ನಮಗೇನಾದ್ರೂ ಕೃಷ್ಣನಿಂದ ಒಂದು ಅನುಗ್ರಹ ಪ್ರಾಪ್ತಿ ಆಗತ್ತೆ, ಕಾಣಿಕೆ ಸಿಗತ್ತೆ ನಮಗೆ ಅಂತ ಹೇಳಿಬಿಟ್ಟು ಅವರೆಲ್ಲರೂ ಕೂಡ ತಮ್ಮ ತಮ್ಮ ವಿದ್ಯಾವಿನೋದಮಂ ತೋರಿಸುವ ಸಂತಸದಳು ಐತಂದು ನೆರೆದಿರ್ದ ಕೋವಿದರ ತಿಂತಿನಿಯ ರಾಜಿ ರಾಜಿಪ ಅಂತ ಹೇಳ್ತಾ ಇದ್ದಾನೆ. ಹೀಗೆ ವಿದ್ಯಾವಿನೋದವನ್ನು ಸೋರಿಸೋದಕ್ಕೆ ಸಂತೋಷದಿಂದ ಬಂದಂತಹ ಮಹಾಮಹಾ ಕವಿಗಳ ಒಂದು ಸಮೂಹವನ್ನು ಕೂಡ ಆ ರಾಜಗೇಹದ ಸಮೀಪದ ಎಡೆಯಂ ಕಂಡನು. ಆ ರಾಜಗೃಹದ ಸಮೀಪದಲ್ಲಿ ಅಲ್ಲಿ ಕಾಣ್ತಾ ಇದ್ದಾನೆ ಭೀಮಸೇನ.

ಅಲ್ಲಿ ಟಗರ್ ವೆಣಗಿಸುವ ಟಗರು ಕಾಳಗವನ್ನು ಮಾಡಿಸ್ತಾ ಇದ್ರಂತೆ. ಅದೇ ರೀತಿ ಸಿಪಿಲೆ ಗಚ್ಚಿಸುವ ಅಂತ ಹಾವು ಮುಂಗುಸಿಗಳ ಆಟ ಆಡವನ್ನು ಮಾಡಿಸ್ಬಿಟ್ಟು ಒಂದೊಂದೊಂದು ಕಚ್ಚಿಸ್ತಾ ಇದ್ರು. ಕೋಳಿ ಕಾಳಗವ ಕಾದಿಸುವ ಕೋಳಿ ಹುಂಜಗಳ ಪರಸ್ಪರ ಕಾದಾಟವನ್ನು ಮಾಡಿಸ್ತಾ ಇದ್ರು. ಮತ್ತೆ ಆನೆ ಮೇಲೆ ಸವಾರಿ ಮಾಡಿಸೋದು, ಕುದುರೆ ಮೇಲೆ ಹತ್ಸೋದು ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇದ್ರು. ಅದೇ ರೀತಿ ಪಗಡೆ ಆಟ ಆಡೋರು, ಜೂಜ್ ಆಟ ಆಡೋರು, ಹೀಗೆ ಅನೇಕ ವಿಧವಾಗಿ ಅಲ್ಲೆಲ್ಲ ಇದ್ರು. ಅದನ್ನ ಒಡ್ಡಿ ನಲಿವ ಬಗೆ ಬಗೆಯ ರಾಜಪುತ್ರರ ಅಂತ. ಅಲ್ಲಿ ಪಟ್ಟಣದಲ್ಲಿ ಎಲ್ಲರೂ ಕೂಡ ಒಳ್ಳೆಯ ಶಿಸ್ತಾರಂತಹ ಜನಗಳು ನಿಂತಿರೋದಿಲ್ಲ. ಜೂಜಿನ ವ್ಯಸನದವರು, ಆಟ ಆಡೋರು, ಐಷಾರಾಮಿ ಜೀವನ ನಡೆಸೋರು ಅಂತ ಅನೇಕ ರಾಜಪುತ್ರರು ತಮ್ಮ ಮೈಗೆ ಏನು ವಿಲೇಪನವನ್ನ ಹಾಕೊಂಡಿದ್ರು, ಅದರಿಂದ ಅದೇ ವಿನಯಪನಗಳೆಲ್ಲ ಬೆವರಿಂದ ನೆಲಕ್ಕೆ ಬಿದ್ದಾಗ ಅದರ ಪರಿಮಳ ಆ ಧೂಳಲ್ಲೆಲ್ಲ ಹರಡಿಬಿಟ್ಟಿದೆ. ಆನೆಗಳಿಗೆ ಒಂಥರ ಉತ್ಸಾಹದಿಂದ ಆ ಸೊಕ್ಕಾನೆಗಳು ಆ ಧೂಳನ್ನೆಲ್ಲ ಮೈ ಮೇಲೆ ಚಲ್ಲಲ್ಕೊಳ್ತಾ ಇದ್ದುಬಿಟ್ಟು ಆ ಜಾಗವೇ ಶೋಭಾಯಮಾನವಾಗಿ ಕಾಣ್ತಾ ಇತ್ತು. ಅಂಥ ಒಂದು ದ್ವಾರಕಾ ನಗರದ ಕೃಷ್ಣನ ಅರಮನೆಗೆ ಸಮೀಪಕ್ಕೆ ಬಂದಿದ್ದಾನೆ. ಬಂದಾಗ ಆ ಕೃಷ್ಣನ ಅರಮನೆಯನ್ನು ನೋಡ್ತಾ ಭೀಮನಿಗೆ ಅನ್ನಿಸ್ತಾ ಇದೆ, ಕ್ಷೀರ ಸಾಗರದಿಂದ ಅಚ್ಯುತ ದ್ವಾರಕೆಗೆ ಬಂದ ಮೇಲೆ ಕ್ಷೀರ ಸಾಗರವು ಕೂಡ ಸಮಸ್ತ ರತ್ನಭೂಷಣಗಳ ಜೊತೆ

ಭೀಮನಿಗೆ ಆ ಕೃಷ್ಣನ ಅರಮನೆಯನ್ನು ನೋಡಿದ್ರೆ ವಿಪುಲ ಪುಲಕೋತ್ಸವಂ ಪೊಣ್ಮಲು ಅಂತ ರೋಮಾಂಚನವಾಗ್ಬಿಟ್ಟಿದೆ. ಹಾಗಾಗ್ಬಿಟ್ಟು ಅವನು ರಥದಿಂದ ಇಳಿದು ಬಿಟ್ಟು ದೀರ್ಘದಂಡ ನಮಸ್ಕಾರವನ್ನು ಮಾಡಿದ್ದಾನೆ. ಅವನಿಗೆ ಆ ಕೃಷ್ಣನ ದ್ವಾರಕೆ ಬಂದಾಗ ಅವನಿಗೆ ಅನ್ನಿಸ್ತಾ ಇದೆ, ಕ್ಷೀರಸಾಗರ ಶಾಹಿಯಾದಂತಹ ಶ್ರೀಕೃಷ್ಣ ಪರಮಾತ್ಮ ದ್ವಾರಕಾಪಟ್ಟಣಕ್ಕೆ ಬರ್ತಾನೆ ಅಂತ ಗೊತ್ತಾದಾಗ ಬಹುಶಃ ಅವನಿಗಿಂತ ಮುಂಚೆಯೇ ಆ ಕ್ಷೀರ ಸಾಗರ ದೇವತೆ ತಾನೇ ಬಂದ್ಬಿಟ್ಟು ಆ ಮಣಿಸೌಧಗಳ ರೂಪದಿಂದ ಇಲ್ಲಿ ಕಂಗೊಳಿಸ್ತಾ ಇದೆ ಅಂತ ಕಾಣುತ್ತೆ. ಈ ರಾಜಗೃಹ ಆ ಕ್ಷೀರ ಸಮುದ್ರದಂತೆ ಅತ್ಯಂತ ಒಂದು ಶೋಭಾಯಮಾನವಾಗಿ ಕಾಣ್ತಾ ಇದೆ. ಅಂತಹ ಕೃಷ್ಣನ ಅರಮನೆಯನ್ನ ನೋಡಿಬಿಟ್ಟು ರಥದಿಂದ ಇಳಿದು ದೀರ್ಘದಂಡ ನಮಸ್ಕಾರವನ್ನು ಮಾಡಿದ್ದಾನೆ. ಮೈಯಲ್ಲೆಲ್ಲ ಆನಂದವಾಗ್ತಾ ಇದೆ. ಅವನು ಯೋಚಿಸ್ತಾ ಇದ್ದಾನೆ, ಅಲ್ಲ ಆ ಮಹಾವಿಷ್ಣುವಿಗೆ ಈ ದ್ವಾರಕಾಧೀಶನಾಗುವಂತಹ ಯೋಗ ಇದೇನಪ್ಪ, ಇದು ಇವನ ಒಂದು ಲೀಲೆ ಅಂತಂದ್ರೆ ಅಂತ ಹೇಳ್ಬಿಟ್ಟು ಆ ಲೀಲೆಯನ್ನ ಬಣ್ಣಿಸ್ತಾ ಇದ್ದಾನೆ.

0: ಮಾದುದು ಬಹುಳ ಮಣಿ ತೋರಣ ಪ್ರಭೆಗಳು.
1: ಕೃಷ್ಣ ಮಾರನೆಂ ಪಡೆದ ಚೆಲ್ವೋ ಮನ್ಮಥನನ್ನೇ ಪುತ್ರನಾಗಿ ಪಡೆದಿದ್ದಾನೆ, ಆದರೂ ಅವನಿಗೆ ಸಮಾಧಾನ ಆಗ್ಲಿಲ್ಲ. ಇಂದ್ರಿಯನು ಆಳದ ಸಿರಿ, ಮಹಾಲಕ್ಷ್ಮಿಯ ಯಜಮಾನನಾಗಿದ್ದಾನೆ, ಆದರೂ ಸಾಕಾಗ್ಲಿಲ್ಲ. ಬ್ರಹ್ಮನೇ ಮೊದಲಾದಂಥ ಎಲ್ಲ ದೇವತೆಗಳಿಗೂ ರಕ್ಷಕನಾಗಿದ್ದಾನೆ. ಇಷ್ಟು ಔದಾರ್ಯ ಸಾಕಾಗ್ಲಿಲ್ಲ ಅವನಿಗೆ. ಇಡಿ ಒಂದ್ಸಲ ಭೂಮಿಯಲ್ಲಿ ನಾನು ರಾಜನಾಗಿ, ರಾಜ ಅಂತಂದ್ರೆ ಕೃಷ್ಣ ಸಾಕ್ಷಾತ್ ರಾಜನಲ್ಲ, ಆದ್ರೆ ಕೃಷ್ಣನ ಒಂದು ಅಧೀನದಲ್ಲೇ ದ್ವಾರಕಾ ಇದ್ದು, ಆದ್ದರಿಂದ ಭೂಪಾಲಕರ ಭಾಗ್ಯಮಂ ತಳೆದನು. ರಾಜನ ಒಂದು ವೈಭವವನ್ನ ನೋಡಬೇಕು ಅನ್ನೋದಕ್ಕೋಸ್ಕರವಾಗಿ ಕೃಷ್ಣ ಇಲ್ಲಿ ಬಂದಿದ್ದಾನೆ. ಇದರ ಒಂದು ವೈಶಿಷ್ಟ್ಯವನ್ನ ಹೇಳೋದಕ್ಕೆ ನನ್ನ ಬಾಯಿಂದ ಮಾತುಗಳು ಹೇಗೆ ಬರುತ್ತಪ್ಪ, ಎಂಥ ಒಂದು ವೈಶಿಷ್ಟ್ಯ ಕೃಷ್ಣನ ಒಂದು ಲೀಲೆ ಅಂತ ಹೇಳ್ಬಿಟ್ಟು ಆ ಕೃಷ್ಣನ ಅರಮನೆಯ ಆ ಕಾಂತಿ ಭೀಮನಿಗೆ ವರ್ಣಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ.
0: ಪಾರಿಜಾತ ಪ್ರಸವ ಪರಿಮಳಕ್ಕೆ ಗಗನದೊಳ್ ಸೇರಿದಳಿ ಮಾಲೆಗಳನ್

ಕೃಷ್ಣನ ಅರಮನೆಯ ಮುಂದೆ ಪಾರಿಜಾತದ ಹೂವಿನ ಪರಿಮಳ ಬರ್ತಾ ಇದೆ, ಅದೆಲ್ಲ ಆಕಾಶವನ್ನು ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಅದಕ್ಕೆ ಆ ಮಾಲೆ, ಹೂವಿನ ಮಾಲೆಗೋಸ್ಕರವಾಗಿ ಆ ಒಂದು ಹೂವಿನ ವಾಸನೆಗೋಸ್ಕರ

0: ಹತ್ತಿರವಾಗಿ ದುಂಬಿಗಳ ಸಾಲೆ ಕಟ್ಟಿದ್ ಬಿಟ್ಟಿದೆ. ಮತ್ತೆ ಕೃಷ್ಣನ ಅರಮನೆಯ ಆ ನೀಲಮಣಿಯ ಆ ಒಂದು ವಿಶೇಷವಾದಂತಹ ಕಾಂತಿಯೂ ಕೂಡ ಹರಡಿಬಿಟ್ಟಿದೆ. ತನ್ನ ಪರಿವಾರವನ್ನೆಲ್ಲ ಆ ಬಾಗಿಲ ಹತ್ರ ನಿಲ್ಲಿಸ್ಬಿಟ್ಟು ತಾನೊಬ್ಬನೇ ಒಳಕ್ ಹೋಗಿದ್ದಾನೆ. ಏಂ ಸಲುಗೆಯೋ ಮುರಾರಿ ಎಡೆಯೋಳ್, ಅಲ್ಲ ಕೃಷ್ಣನ ಮನೆಯಲ್ಲಿ ಈ ಪಾಂಡವರಿಗೆ ಏನು ಸಲುಗೆಯಪ್ಪ? ಆ ದ್ವಾರಕಾಧೀಶನ ಅರಮನೆಗೆ ಭೀಮ ಯಾರೂ ತಡೆಯದೆ ನೇರವಾಗಿ ಒಳಕ್ಕೆ ಪ್ರವೇಶ ಮಾಡಿದ್ದಾನೆ.
1: ಜನಪಕ್ಕೆ

0: ಭೀಮ ನೇರವಾಗಿ ಅರಮನೆಯ ಒಳಗೆ ಪ್ರವೇಶ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಕೃಷ್ಣನ ಭೋಜನ ಸಮಯ. ಆ ಭೋಜನ ಶಾಲೆಯಲ್ಲಿ ಕನಕ ಭಾಜನ ಚಿನ್ನದ ತಟ್ಟೆಯನ್ನೇ ಹಾಕ್ಬಿಟ್ಟಿದ್ದಾರೆ. ಆ ರತ್ನಗಳ ಸಾಲುಗಳಲ್ಲಿ ಇಟ್ಬಿಟ್ಟು ಅದರ ಬೆಳಕಿನಲ್ಲಿ ಭೋಜನ ಶಾಲೆಗೆ ಕೃಷ್ಣನನ್ನ ಕರೆಸಿದ್ದಾರೆ. ಬಂಧು ಬಾಂಧವರೆಲ್ಲ ಕೂತ್ಕೊಂಡಿದ್ದಾರೆ. ದಿವ್ಯಾಸನದಲ್ಲಿ ಕೃಷ್ಣ ಕೂತ್ಕೊಂಡಿದ್ದಾಗ ಕೃಷ್ಣನ ತಾಯಿಯರಾದಂತಹ ಯಶೋದೆ ದೇವಕಿಯರೇ ಅವನಿಗೆ ಬಡಿಸೋದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟ ಮಹಿಷಿಯರು ಕೂಡ ಚಾಮರ ಬೀಸಣಿಗೆಯಲ್ಲಿ ಹಿಡ್ಕೊಂಡ್ಬಿಟ್ಟು ಕೃಷ್ಣನ ಅಕ್ಕಪಕ್ಕದಲ್ಲಿ ಆ ಗಾಳಿಯನ್ನು ಬೀಸ್ತಾ ಇದ್ದಾರೆ. ಅಲ್ಲಿ ಊಟ ಮಾಡೋರಿಗೆಲ್ಲ ಅವರೆಲ್ಲ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸುರಂಜನ ಕಥಾಲಾಪ ರಸದಿಂ, ಊಟ ಮಾಡಬೇಕಾದ್ರೆ ಷಡ್ರಸ ಅನ್ನೋಪೇತವಾದಂತಹ ಭೋಜನವನ್ನು ಮಾಡ್ತಾ ಇದ್ದಾನೆ. ಅದರ ಒಂದು ರುಚಿಯಾದ್ರೆ ಸುರಂಜನ ಕಥಾಲಾಪರಸ, ಒಳ್ಳೆಯ ಪುರಾಣ ಶ್ರವಣಾದಿಗಳನ್ನೆಲ್ಲ ಒಳ್ಳೆಯ ಇತಿಹಾಸದ ಕಥೆಯನ್ನ ಹೇಳ್ತಾ ಆ ರಸವು ಭೋಜನ ಕಾಲದಲ್ಲಿ ಸೇರಿದೆ. ವಿಶೇಷವಾದಂತಹ ಆ ಭೋಜನದ ಒಂದು ಸಮಯದಲ್ಲಿ ಕೃಷ್ಣ ಕೂತ್ಕೊಂಡು ಬಿಟ್ಟಿದ್ದಾನೆ. ಏನೇನು ಆ ಭೋಜನ ಶಾಲೆಯಲ್ಲಿ ಊಟಕ್ಕೆ ಏನೇನು ಭಕ್ಷ್ಯಗಳನ್ನು ಮಾಡಿದ್ರು ಅಂತ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಕವಿಯ ಭಾಷೆಯಲ್ಲಿ ನಮ್ಮ ಕರ್ನಾಟಕದ ಪಕ್ಕ ಹಳ್ಳಿಗಳಲ್ಲಿ ಮಾಡುವಂತಹ ಯಾವ ಒಂದು ಆ ಭೋಜನದ ವ್ಯವಸ್ಥೆ ಇದೆ ಅದನ್ನ ಬಹಳ ಚೆನ್ನಾಗಿ ಕವಿ ಹೇಳ್ತಾ ಇದೆ. ಇದು ನಮ್ಮ ಕೃಷ್ಣನಿಗೆ ಇಷ್ಟವಾಗುವಂತಹ ಊಟ ಅಂತ.
1: ಎಸವ ಪೊಂಬರಿವಾಣ ಮಿಸು ನಿವಟ್ಟಲ್ಗಳು ಮಿಸು ಪಶಾಲ್ಯೋದನಂ ಸೂಪ ಘೃತ ಭಕ್ಷ್ಯ ಪಾಯಸ ಪರಡಿ ಮಧು ಶರ್ಕರಾಮಿಷ ಪಳಿದ್ಯ ಸೀಕರಣೆ ಶಾಖ ತಣಿವಣ್ಗಳ ರಸ ರಸಾಯನ ಸಾರ್ಗಳು ಉಪ್ಪಗಾಯಿ ಬಾಳುಕಂ ಕೃಸರಿ ಕಚ್ಚಡಿ ಪಾಲ್ಮೊಸರ್ಗಳಿವು ಬಗೆಗೊಳಿಸಿ ಪೊಸೆ ತೆನಿಸಿ

ರವಿ ಬಹಳ ಚೆನ್ನಾಗಿ ಹೇಳ್ತಾನೆ, ಒಳ್ಳೆ ಶಾಲ್ಯೋಧನ ನಮ್ಮ ಕರ್ನಾಟಕದ ಆ ಸಣ್ಣಕ್ಕಿಯ ಅನ್ನವನ್ನು ಮಾಡಿದ್ದಾರೆ. ಸೂಪ, ತೊವ್ವೆ, ತುಪ್ಪ, ಭಕ್ಷ್ಯ ಭಾಜ್ಯಗಳು, ಪಾಯಸ, ಮಧುರವಾದಂತಹ ಬೆಲ್ಲದಿಂದ ಮಾಡಿರುವಂತಹ ಭಕ್ಷ್ಯಗಳು, ಸೀಕರಣೆ, ಅನೇಕ ವಿಧವಾದಂತಹ ಪಲ್ಯಗಳು, ಹಣ್ಣಿನ ರಸಾಯನಗಳು, ಸಾರುಗಳು, ಉಪ್ಪುಗಾಯಿ, ಬಾಳುಕ. ಕವಿ ಹೇಳ್ತಾ ಇದ್ದಾನೆ, ಉಪ್ಪಿನಕಾಯಿಯೂ ಮಾಡಿದ್ರು, ಬಾಳುಕ ಮಾಡಿದ್ರು, ಮತ್ತೆ ವಿಶೇಷವಾದಂತಹ ಚಟ್ನಿ ಪುಡಿ, ಮೆಂತ್ಯದಿಟ್ಟು ಎಲ್ಲ ಮಾಡಿದ್ರು, ಹಾಲು ಮೊಸರುಗಳಿಂದ ವಿಶೇಷವಾದಂತಹ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಮಾಡಿಬಿಟ್ಟಿದ್ರು. ಯಶೋದೆ ಮತ್ತು ದೇವಿಕೆಯರೇ ಕೃಷ್ಣನಿಗೆ ಬಡಿಸ್ತಾ ಇದ್ದಾರೆ.

ಸಮುದ್ರ ಮಥನ ಮಾಡಿದಾಗ ಗುಟ್ಟಾಗಿ ದೇವತೆಗಳಿಗೆ ಸಾಕ್ಷಾತ್ ಅಮೃತವನ್ನೇ ಉಣಿಸಿದಂತಹ ನಿತ್ಯ ತೃಪ್ತ ಇವನು. ಅಷ್ಟೇ ಅಲ್ಲ, ಎಲ್ಲ ಯಜ್ಞಗಳ ಆವಿರ್ಭಾಗವನ್ನು ಕೂಡ ಅಗ್ನಿಯ ಮೂಲಕ ಸ್ವೀಕರಿಸಿಬಿಟ್ಟು ಅವರವರಿಗೆ ಫಲವನ್ನ ಕೊಡೋನೇ ಹೊರತು ಇವನು ಯಾವುದನ್ನು ಸ್ವೀಕಾರ ಮಾಡಬೇಕಾಗಿಲ್ಲ, ನಿತ್ಯ ತೃಪ್ತ. ಆದರೂ ಕೂಡ ಈ ಪರಮಾತ್ಮನಾದಂತಹ ಶ್ರೀಕೃಷ್ಣ ಕ್ಲಿಪ್ತಮೆನಿಸುವ ರಾಜ್ಯ ಭೋಗದೊಳ್ಳಂತ ಪರಿಪೂರ್ಣವಾದಂತಹ ರಾಜಭೋಜ್ಯದಲ್ಲಿ ಇವನು ಒಂದೂ ಕೂಡ ಆವುದಂ ಲುಪ್ತಮಾಗದವಲು ಅಂತ ಒಂದೇ ಒಂದು ಅಡಿಗೆಗೂ ಕೂಡ ಯಾವುದೋ ನಂಚ್ಕೊಳ್ಳೋದಕ್ಕೆ ಯಾವುದು ಕಮ್ಮಿ ಇಲ್ಲ ಅಂತ ಆಗ್ಬೇಕು. ಅಯ್ಯೋ, ಈ ಒಂದು ಮಜ್ಜಿಗೆ ಹುಳಿಗೆ ಹಪ್ಪಳ ಬೇಕಾಗಿತ್ತು, ಈ ಮೊಸರನ್ನಕ್ಕೆ ಬಾಳಕ ಮೆಣಸಿನಕಾಯಿ ಬೇಕಾಗಿತ್ತು, ಇದಕ್ಕೆ ಸಾರು ಬೇಕಾಗಿತ್ತು ಅಂತ ಯಾರು ಹೇಳೋ ಹಾಗಿಲ್ಲ. ಎಲ್ಲವೂ ಕೂಡ ಕೊಡಮೆಯಾಗದಂತೆ ಅವನು ಆ ಲೋಲುಪತೆಯಿಂದ ಊಟ ಮಾಡ್ತಾ ಇದ್ದಾನಲ್ಲ. ಇದು ಪರಮಾತ್ಮನ ಮಾನುಷ್ಯ ಲೀಲೆಗೆ ಇದು ನಿಜವಾದ ಅರ್ಥವನ್ನು ಕೊಡದೆ, ಪರಮಾತ್ಮ ಮನುಷ್ಯನಾಗಿ ಬಂದಾಗ ಮನುಷ್ಯರು ಸಂತೋಷವಾಗಿ ಯಾವ ರೀತಿ ಇರಬೇಕು ಆ ರೀತಿ ತಾನು ತೋರಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಅಡಿಗೆ ಮನೆಯಲ್ಲಿ ಅಷ್ಟ ಮಹಿಷಿಯರು ಭೋಜನ ಶಾಲೆಯಲ್ಲಿ ಅವರು ಕೂಡ ಸೇವಕಿಯರಾಗಿ ಭೋಜನದ ಉಸ್ತುವಾರಿಯನ್ನು ವಹಿಸಿಕೊಂಡ್ಬಿಟ್ಟು ಅಲ್ಲಿದ್ರು ಅನ್ನೋದನ್ನ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ.

0: ಅಡಿಗೆ ಮನೆಯಲ್ಲಿ ಬೆಳಕು ಹಾಗಿರ್ಬೇಕೋ ಹಾಗೆ ಆ ಪರಿಚಾರಕರೆಲ್ಲರೂ ಕೂಡ ಶುಭ್ರವಾಗಿ ನಗನಗ್ತಾ ಇದ್ರೆ ಊಟ ಮಾಡೋರಿಗೂ ಉತ್ಸಾಹ ಬರುತ್ತೆ. ಹಾಗೆ ಕವಿ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ, ಹಾರ ನೂಪುರ ಕಂಕಣ ಇತ್ಯಾದಿ ಭೂಷಣಗಳ ಆ ಝಣ ಝಣತ್ಕಾರ ಬರ್ತಾ ಇದೆ. ಅಷ್ಟ ಮಹಿಷಿಯರು ನಡೀತಾ ಇದ್ರೆ ಅವರು ಸ್ವತಃ ಲೋಕೋತ್ತರ ಸುಂದರಿಯರು, ಮತ್ತೆ ಸುಂದರವಾಗಿ ಅಲಂಕಾರ ಮಾಡ್ಕೊಂಡ್ಬಿಟ್ಟು ಸಿರಿಮೊಗಕ್ಕೆ ಒಲಿವ ಕಂಗಳ ಅಂತ ಆ ಮುಖದಲ್ಲಿ ನಗೆ ಇದೆ, ಸುಂದರವಾದಂತಹ ಕಣ್ಣುಗಳು ನಗನಗ್ತಾ ಬಡಿಸ್ತಾ ಇದ್ದಾರೆ, ರುಚಿರ ದಂತ ಪಂಕ್ತಿಗಳ ಅವರ ಸುಂದರವಾದಂತಹ ಹಲ್ಲುಗಳು ಕಾಣ್ತಾ ಇದೆ, ಶೃಂಗಾರ ಸರಸೋಕ್ತಿಗಳ ಊಟ ಮಾಡಬೇಕಾದ್ರೆ ತಮಾಷೆಯಾಗಿ ಮಾತಾಡ್ತಾ ವಿನೋದವಾಗಿ ಅಷ್ಟ ಮಹಿಷಿಯರೇ ಉಸ್ತುವಾರಿಯನ್ನು ವಹಿಸ್ಕೊಂಡ್ಬಿಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಕೈಯಲ್ಲಿ ಚಾಮರ ವ್ಯಜನಾದಿಗಳನ್ನು ಹಿಡ್ಕೊಂಡ್ಬಿಟ್ಟು ಅಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಆ ಒಂದು ಅಡುಗೆ ಮನೆಯಲ್ಲಿ ಊಟ ಮಾಡೋರಿಗೆ ವಿಶೇಷವಾದಂತಹ ಒಂದು ಕಳೆಯನ್ನ ಅಷ್ಟಮಹಿಯರು ತಂದುಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸತ್ಯಭಾಮೆ ನಗತ ತನ್ನ ಸವತಿಯರ ಹತ್ರ ಹೇಳ್ತಾ ಇದ್ದಾಳೆ,
1: ಕದ್

0: ಎಣ್ಣೆಯನ್ನು ಹಾಲನ್ನು ಹಾಲಿನ ಕೆನೆಗಳನ್ನು ಸ್ವೀಕಾರ ಮಾಡ್ತಾ ಗೋಪಾಲಕರ ಜೊತೆಯಲ್ಲಿ ಇದ್ದು ಅವರ ಕಲ್ಲಿನ ಪಾತ್ರೆಗಳು, ಯಾಕೆ ಅಂತಂದ್ರೆ ಅಲ್ಲೆಲ್ಲ ಹಳ್ಳಿಗಳಲ್ಲೆಲ್ಲ ಎಲ್ಲರೂ ಕೂಡ ಆ ಕಲ್ಲಿನ ಪಾತ್ರೆಗಳನ್ನೇ ಇಟ್ಕೊಂಡ್ಬಿಟ್ಟು ಅದರಲ್ಲೇ ಮುದ್ದೆಯನ್ನು ಮಾಡ್ಕೊಂಡ್ಬಿಟ್ಟು ತಿಂತಾ ಇದ್ರು. ಹಾಗೆ ಆ ಮುದ್ದೆಯನ್ನು ತಿಂದ್ಬಿಟ್ಟು ಹಳ್ಳಿಗಳಲ್ಲಿ ಇದ್ದಂತ ಅವನು ಹಳ್ಳಿಯನ್ನು ಬಿಟ್ಟು ಬಂದ, ಪಾಂಡವರ ಜೊತೆ ಸೇರ್ಕೊಂಡ್ಬಿಟ್ಟ, ರಾಜಭಾಗ್ಯ ಬಂದ್ಬಿಡ್ತು, ರಾಜಭೋಗ್ಯ ಬಂದ್ಬಿಡ್ತು. ಈಗ ಏನಾಗಿದೆ ಅಂತಂದ್ರೆ ಅವನನ್ನ ಪಡೆದವರು ಮತ್ತೆ ಸಾಕಿದವರು ಇಬ್ರು ಕೂಡ ಮುದ್ದು ಮಾಡಿ ಬಡಿಸ್ತಾ ಇದ್ದಾರೆ. ಇದೇನಪ್ಪ ಆಶ್ಚರ್ಯ ಇದು, ಇವನ ಯೋಗ ನೋಡು, ಅಲ್ಲೆಲ್ಲೋ ಇದ್ದವನಿಗೆ ಇಂತಹ ಒಂದು ರಾಜಭೋಗ್ಯ ಬಂದ್ಬಿಡ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ತಮಾಷೆಯಾಗಿ ಸತ್ಯಭಾಮೆ ಕೃಷ್ಣನನ್ನ ಹಾಸ್ಯ ಮಾಡ್ತಾಳೆ. ಕೃಷ್ಣನ ಭಾಗ್ಯವೇನು ಅಂತಂದ್ರೆ, ನೋಡಿ ಸ್ವಾಮಿ ಪಡೆದಿತ್ತುಂಡ್ಯೋ ದುಡಿದಿತ್ತುಂಡ್ಯೋ ಅಂತ, ಇವನ ಭಾಗ್ಯ ನೋಡಿ ಹೇಗಿದ್ದವನ್ ಹೇಗಾಗ್ಬಿಟ್ಟ ಅಂತ ಹೇಳ್ಬಿಟ್ಟು ಸತ್ಯಭಾಮೆ ನಗತಾ ಹೇಳೋಣ. ದೇವಕಿಗೆ ಸಿಟ್ಟು ಬಂದ್ಬಿಡ್ತು, ದೇವಕಿ ಅವಳನ್ನ ಗದರಿಸ್ತಾ ಇದ್ದಾಳೆ.
1: ಬರೀದೆ ಗಳಹದಿರು

ಮಕ್ಳ, ನಮ್ ಮುಂದೆ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದೀಯಲ್ಲ, ನಾವ್ ಇಲ್ಲೇ ಇದೀವಲ್ಲ, ನಿನಗೇನಾಗಿದೆ ಇವನ್ ಬಗ್ಗೆ ನಿನ್ ಗೊತ್ತಾ? ಎನ್ನ ಬಂಧನಂ ಈತನ್ ಉದಯಿಸಲ್ ಪರಿದುದು. ನಾವು ಕಂಸನ ಬಂಧನದಲ್ಲಿದ್ವಿ, ಇವನ ಜನ್ಮವಾದ ಕೂಡ್ಲೆ ಕಂಸ ನಮ್ಮನ್ನು ಬಂಧನದಿಂದ ಬಿಡುಗಡೆ ಮಾಡಿಬಿಟ್ಟ. ಅಲ್ಲಮ್ಮ, ಇವನು ಜಗದ್ಗುರು, ಇಂದ್ರಾದಿ ದೇವತೆಗಳನ್ನು ಕೂಡ ಇವನು ಕಾಪಾಡೋನು, ಮಾನವ ಅಂತ ಹೇಳ್ಬಿಟ್ಟು ಇವನನ್ನು ಹೀಗಳಿಸ್ತೀಯಾ? ಈ ರೀತಿ ಮಾತಾಡೋದು ಸರಿನಾ? ಸುಮ್ನಿರೋ, ನೀನು ಹೆಚ್ಚಿಗೆ ಮಾತಾಡಬೇಡ ಅಂತ ಹೇಳ್ಬಿಟ್ಟು ಆ ಸತ್ಯಭಾಮೆಯನ್ನ ದೇವಕಿ ಗದರಿಸಿದ್ಲಂತೆ. ಗದರಿಸಿದ ಕೂಡಲೇ ಆ ಸತ್ಯಭಾಮೆ ಏನು ಸಾಮಾನ್ಯಳೆ, ಅವಳು ಕೃಷ್ಣನ ಪತ್ನಿ, ಅವಳು ತನ್ನ ವರಸೆಯಲ್ಲೇ ಹೇಳ್ತಾ ಇದ್ದಾಳೆ,

ಆ ಸತ್ಯಭಾಮೆ ನಗತಾ ಹೇಳಿದ್ದಂತೆ, ಅಮ್ಮ ನಿಮ್ಮ ಬಂಧನವನ್ನೇ ಬಿಡಿಸ್ತಾ ಅಂತ ಹೇಳ್ತೀರಲ್ಲ, ಇವರಿಗೆ ನಮ್ಮ ಅಷ್ಟಮಹಿಷಿಯರ ಜೊತೆಲಿ ಯಾತಕ್ಕೆ ಈ ರೀತಿ ಬಂಧನ ಆಯ್ತು, ಸಂಸಾರ ಬಂಧನವಾಯ್ತು, ದೇವತೆಗಳನ್ನೇ ಕಾಪಾಡ್ತಾನೆ ಅಂತ ಅಂತೀರಿ. ಅರ್ಜುನನ ರಥದ ಮುಂದೆ ಸಾರಥ್ಯ ಮಾಡುವಂತ ಹಣೆ ಬರ ಇವರಿಗೆ ಯಾಕೆ ಬಂತು? ಆ ಕುಬ್ಜೆಗೆ ಒಲದು ಬಿಟ್ಟು ಕುಬ್ಜೆಯ ಪಾಶಕ್ಕೆ ಸಿಕ್ಬಿಟ್ರು ಇವರು. ನೀವೇನ್ ಹೇಳ್ತೀರಿ, ಇವನನ್ ಜಗದ್ಗುರು ಅಂತೀರಿ. ಜಗದ್ಗುರು ಅಂದ್ರೆ ಈ ಜಗತ್ತಲ್ಲಿ ನೀವು ಇದೀರೋ, ನಿಮ್ಮನ್ ಬಿಟ್ಟು ಜಗತ್ತು, ನೀವು ಈ ಜಗದೊಳಗೆ ಇಹಿರಿ ಅಂತಂದ್ಮೇಲೆ ಇವ್ರು ನಿಮಗೂ ಗುರುನಾ, ಅಮ್ಮನಿಗೂ ಗುರುನಾ. ಇವರು ಆ ಲೋಕದಲ್ಲಿ ತಾಯಿಯನ್ನು ಗುರು ಅಂತಾರೆ, ಮಾತೃ ದೇವೋ ಭವ ಪಿತೃದೇವೋ ಭವ ಅಂತಾರೆ. ನಿಮಗೂ ಗುರುನಾ ಇವರು, ನಿಮಗೂ ದೊಡ್ಡವರ. ಏನಮ್ಮ ನೀವು ಹೇಳ್ತಾ ಇದ್ದೀರಿ, ನೀವು ನಮ್ಮನ್ನ ಹೆದರಿಸ್ಬಿಡ್ತೀರಿ. ಹೇ, ನನ್ ಮಗನ ಬಗ್ಗೆ ಮಾತಾಡ್ಬೇಡ ನಮ್ ಮುಂದೆ ಅಂತ ಹೆದರಿಸ್ಬೇಡಿ, ಮೆಲ್ಲ ಕೇಳಿ. ಈಗ ಇವನು ಜಗದ್ಗುರು ಅಂದ್ರೆ ನಿಮಗೂ ಗುರುನು ಅಲ್ವೋ, ಇದೆಲ್ಲ ನಮ್ಗೆ ಸ್ವಲ್ಪ ತಿಳಿಸ್ಬೇಕು ಅಂತ ಹೇಳಿ ಸತ್ಯಭಾಮೆ ನಗತಾ ಆ ಕಟಕಿ ಮಾತಾಡಿದ ಕೂಡಲೇ ಇಲ್ಲಿ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಕವಿಗೆ ಬೇಕಾಗಿರೋ

ಗೊತ್ತಾಗೋದು ಏನು ಅಂದ್ರೆ, ಕೃಷ್ಣನ ಬಗ್ಗೆ ಅವನ ಅಭಿಮಾನಿಗಳು ಭಕ್ತರು ಆಡುವಂತ ಮಾತನ್ನ ನಾವು ಕೇಳಬೇಕೇ ಹೊರತು ಕೃಷ್ಣನ ಮಾತು ಬೇಕಾಗಿಲ್ಲ. ನಮಗೆ ಕೃಷ್ಣ ಅಂತಾನೆ ನಮಗೆ ಸರ್ವಸ್ವ. ಆದ್ರಿಂದ ಕೃಷ್ಣನ ಹತ್ರ ಮಾತಾಡಿಸ್ಬೇಕಾಗಿಲ್ಲ ಕವಿ. ಅದಕ್ಕೋಸ್ಕರವಾಗಿ ಕವಿ ಬಹಳ ಚೆನ್ನಾಗಿ ಈ ಪ್ರಸಂಗವನ್ನ ಮುಗಿಸ್ತಾ ಇದ್ದಾನೆ. ಸತ್ಯಭಾಮೆ ನುಡಿದಿದ್ದಕ್ಕೆ ಕೃಷ್ಣ ಉತ್ತರ ಹೇಳಬೇಕು ಅಂತ ಮಾಡ್ಕೊಂಡ, ಅಟ್ಟೊತ್ತಿಗೆ ಭೀಮ ಬಂದ್ಬಿಟ್ಟ ಅಂತ ಇದ್ದಾನೆ.

0: ಇಲ್ಲೇ ಸತ್ಯಭಾಮೆಯ ಮಾತಿಗೆ ಉತ್ತರ ಕೊಡಬೇಕು ಅಂತ ನಗತಾ ಹೊರಟ. ಹೊರಟ ಅಂದ ಕೂಡ್ಲೇ ಆಳುಗಳು ಬಂದ್ರು, ಭೃತ್ಯರು ಬಂದ್ರು. ಸ್ವಾಮಿ, ಭೀಮಸೇನ ಬಂದಿದ್ದಾನೆ, ನಿಮ್ಮನ್ ಕಾಣೋದಕ್ಕೋಸ್ಕರ ಬಂದಿದ್ದಾನೆ ಅಂತಂದ ಕೂಡ್ಲೆ ಹೌದೆ ಅಂತ ಹೇಳ್ಬಿಟ್ಟು ಭಾವ ಮೈದುನತನದ ಕೃತ್ಯದಿಂದ ಅಂತ. ಅಲ್ಲಿ ವಾಸ್ತವವಾಗಿಯೂ ಕೂಡ ಅರ್ಜುನ ಇವರಿಗೆ ಭಾವ ಮೈದುನ ಅನ್ನೋದಿದೆ, ಆದ್ರೆ ಪಾಂಡವರು ಸೋದರತ್ತೆಯ ಮಕ್ಕಳು, ಕೃಷ್ಣಾದಿಗಳು ಸೋದರ ಮಾವನ ಮಕ್ಕಳು, ಆದ್ರಿಂದ ಅದು ಒಂದು ತರಹ ಭಾವ ಮೈದುನತನದಿದೆ. ಆದ್ರಿಂದ ಅಚ್ಯುತ ಏನ್ ಮಾಡ್ದ, ಏ ಬೇಗ ಭೀಮನ್ ಕರ್ಕೊಂಬರ್ರೋ ಎಂತಾದ ಇದು ಅಂತಂದ್ರೆ, ಅಲ್ಲಿ ಕವಿ ಬಹಳ ಚೆನ್ನಾಗಿ ಪ್ರಸಂಗವನ್ನು ಹೇಳ್ತಾ ಇದ್ದಾನೆ. ಒಬ್ಬಳು ಸೈರಂದ್ರಿ ಬಂದ್ಬಿಟ್ಟು, ಏನ್ರಿ ಇದು ನಮ್ಮ ಯಜಮಾನ್ರು ಹೇಳಿದ್ರು ಅಂತ ಹೇಳಿ ಊಟ ಮಾಡ್ಬೇಕಾದ್ರೆ ಯಾರನ್ನಾದ್ರೂ ಕರ್ಕೊಂಬರೋದು ಸರಿಯಲ್ಲಪ್ಪ, ನಾವ್ ಏನೇನ್ ಬಡಿಸಿದೀವಿ ಅದೆಲ್ಲ ಕಂಡವರೆಲ್ಲ ನೋಡ್ಬೇಕಾ, ಏನ್ ಕೃಷ್ಣ ಈ ದಿವಸ ಹೀಗೆ ಊಟ ಮಾಡ್ತಾನ ಅಂತ ಅನ್ಕೋಬೇಕಾ, ಅದೆಲ್ಲ ಇಲ್ಲ. ಊಟದ ಸಮಯ ಅಂದ್ರೆ ಊಟದ ಸಮಯ, ಯಾರನ್ನೂ ಕರಿಬೇಡ್ರಿ, ಆ ಭೀಮನ್ ಇರಕ್ ಹೇಳ್ರಿ, ಸ್ವಲ್ಪ ಹೊತ್ತು ಕಾಯ್ಲಿ ಊಟ ಆಗ್ಲಿ ಅಂತ ಹೇಳ್ಬಿಟ್ಟು ಆ ಸೈರಿಂದಿ ತಡೆದು ಬಿಟ್ಟಂತೆ. ಹಾಗೆ ತಡೆದು ಬಿಟ್ಟು ಕೂಡ್ಲೇ ಭೀಮನಿಗೆ ಬಹಳ ಬೇಜಾರಾಗ್ತಾ ಇದೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಆರನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತ ತಿರುಚುವಿಕೆ ಆರೋಪ ಕುರಿತಂತೆ ತನಿಖೆ ನಡೆಯುತ್ತಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಕಾನೂನು ಪ್ರಕಾರ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ದೂರಿನ ಸತ್ಯಾಸತ್ಯತೆ ಪರಿಶೀಲಿಸಲು ಎಫ್ಎಸ್ಎಲ್ ಸಹಾಯ ಪಡೆಯಲಾಗುತ್ತಿದ್ದು ಇದು ಮತ ಎಣಿಕೆ ಪ್ರಕ್ರಿಯೆಯ ಒಂದು ಭಾಗವಾಗಿಯೂ ಪರಿಶೀಲನೆಗೆ ಒಳಪಡಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾಗ ಉಂಟಾದ ಭದ್ರತಾ ಲೋಪ ಕುರಿತಂತೆ ಪ್ರತಿಕ್ರಿಯಿಸಿ ಪ್ರಕರಣವನ್ನು ಎನ್ಐಎಗೆ ಹಸ್ತಾಂತರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣ ತನಿಖೆ ನಡೆಸಲು ಎನ್ಐಎ ರಾಜ್ಯ ಪೊಲೀಸರನ್ನು ಕೋರಿರುವುದಾಗಿ ಸಚಿವ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಸುಸ್ಥಿರ ಸಾರಿಗೆಯ ಭವಿಷ್ಯವು ವಿದ್ಯುತ್ ವಾಹನಗಳ ಮೇಲೆ ಮಾತ್ರವಲ್ಲ, ರಾಷ್ಟ್ರದಾದ್ಯಂತ ದೃಢವಾದ ಮತ್ತು ಭವಿಷ್ಯಕ್ಕೆ ಸಿದ್ಧವಾದ ಚಾರ್ಜಿಂಗ್ ಜಾಲವನ್ನು ನಿರ್ಮಿಸುವುದರ ಮೇಲೆ ಅವಲಂಬಿತವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಹಾಗೂ ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಪಿಎಂ ಇ ಡ್ರೈವ್ ಯೋಜನೆಯಡಿ ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಬಲೀಕರಣ ಕುರಿತ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿರುವ ಬೆಂಗಳೂರಿನಲ್ಲಿ ಈ ಸಮ್ಮೇಳನ ಆಯೋಜಿಸುತ್ತಿರುವುದು ಸಂತಸದ ವಿಚಾರ ಎಂದು ಹೇಳಿದ್ದಾರೆ. ಕೇಂದ್ರ ಕೈಗಾರಿಕಾ ಸಚಿವಾಲಯ ಪಿಎಂ ಇ ಡ್ರೈವ್ ಯೋಜನೆ ಅಡಿಯಲ್ಲಿ ರಾಷ್ಟ್ರವ್ಯಾಪಿ ಬ್ಯಾಟರಿಗಳ ಉತ್ಪಾದನೆಗೆ ಉತ್ತೇಜನ ನೀಡುತ್ತಿದೆ. ಇದು ದೇಶದ ಜಿಡಿಪಿ ಬೆಳವಣಿಗೆಗೂ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: Principles, accessibility, ensuring charging stations are available across urban and rural India, affordability, making EV charging cost effective for every citizen, reliability, delivering a seamless, safe and dependable and a user experience. This is not just about infrastructure, this is about building the foundation of India's clean mobility revolution. This is about reducing our dependence on fossil fuels, strengthening energy security.
0: ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯವನ್ನು ವಿಸ್ತರಿಸುವತ್ತ ಗಮನ ಹರಿಸಿದ ಈ ಸಮ್ಮೇಳನದಲ್ಲಿ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಹನೀಫ್ ಖುರೇಶಿ, ಬಿಎಚ್ಇಎಲ್, ಐಸಿಎಟ್ ತೈಲ ಮಾರಾಟ ಕಂಪನಿಗಳು, ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮದ ಪಾಲುದಾರರು ಉಪಸ್ಥಿತರಿದ್ದರು. ರಾಜ್ಯದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಬೆಂಗಳೂರಿನಲ್ಲಿ ಇಂದು ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಮತ್ತು ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ದೇಶದಾದ್ಯಂತ ಆಧುನಿಕ ತಂತ್ರಜ್ಞಾನ ಕೇಂದ್ರಗಳು ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸುವತ್ತ ಕೇಂದ್ರ ಸರ್ಕಾರ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಿದೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಕಾರ್ಯಕ್ರಮದಲ್ಲಿ ರಾಷ್ಟೀಯ ಸಣ್ಣ ಕೈಗಾರಿಕೆಗಳ ನಿಗಮ ಲಿಮಿಟೆಡ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಬ್ ಸ್ಕೀಂ ಅಡಿಯಲ್ಲಿ ನೀಡಲಾಗುವ ವಿವಿಧ ತರಬೇತಿಗಳನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಕೇಂದ್ರ ಸಚಿವರಾದ ಜಿತನ್ ರಾಮ್ ಮಾಂಜಿ ಹಾಗೂ ಶೋಭಾ ಕರಂದ್ಲಾಜೆ ಪ್ರಮಾಣ ಪತ್ರ ವಿತರಿಸಿದರು. ಪೀಣ್ಯದಲ್ಲಿ ಎಂಎಸ್ಎಂಇಗಳಿಗೆ ತಂತ್ರಜ್ಞಾನ ಪ್ರವೇಶ, ಪರೀಕ್ಷಾ ಸೌಲಭ್ಯಗಳು, ಕೌಶಲ್ಯ, ನಾವೀನ್ಯತೆ ಮತ್ತು ಉದ್ಯಮ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ಬೆಂಬಲದೊಂದಿಗೆ ರಾಷ್ಟೀಯ ಸಣ್ಣ ಕೈಗಾರಿಕಾ ನಿಗಮ ಪ್ರಸ್ತಾವಿತ ಅತ್ಯಾಧುನಿಕ ಕೇಂದ್ರ ಸ್ಥಾಪಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾಗ ನಡೆದಿರುವ ಭದ್ರತಾ ಲೋಪದ ಬಗ್ಗೆ ಎನ್ಐಎ ತನಿಖೆ ನಡೆಸಬೇಕು ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಆಗಮಿಸಿದ್ದಾಗ ಕಾಂಗ್ರೆಸ್ ಸರ್ಕಾರ ಸರಿಯಾದ ಭದ್ರತೆ ನೀಡದೆ ಲೋಪವೆಸಗಿದೆ. ಇದೇ ಸಂದರ್ಭದಲ್ಲಿ ನೂರಾರು ಮಂದಿ ಇನ್ಸ್ಪೆಕ್ಟರ್ಗಳನ್ನು ವರ್ಗಾವಣೆ ಮಾಡಿರುವ ಅಗತ್ಯವೇನಿತ್ತು ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಧಾನಿ ಮೇಲೆ ಕಾಳಜಿ ಹಾಗೂ ಗೌರವ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ಈ ತಿಂಗಳ 3ರಂದು ನಡೆದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ನಿರ್ಧರಿಸಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದೆ. ಪ್ರಶ್ನೆಪತ್ರಿಕೆ ಸೋರಿಕೆ ಆರೋಪದ ಸಮಗ್ರ ತನಿಖೆಗಾಗಿ ಪ್ರಕರಣವನ್ನು ಕೇಂದ್ರೀಯ ತನಿಖಾ ದಳಕ್ಕೆ ವಹಿಸಲು ತೀರ್ಮಾನಿಸಲಾಗಿದೆ. ವಿವಿಧ ತನಿಖಾ ಸಂಸ್ಥೆಗಳು ನೀಡಿದ ವರದಿಗಳನ್ನು ಎನ್ಟಿಎ ಸಮನ್ವಯದೊಂದಿಗೆ ಪರಿಶೀಲಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಗತ್ಯವಿರುವ ಎಲ್ಲ ದಾಖಲೆ ಮತ್ತು ಸಹಕಾರವನ್ನು ನೀಡುವುದಾಗಿ ಸಂಸ್ಥೆ ತಿಳಿಸಿದೆ. ರದ್ದುಗೊಂಡಿರುವ ಪರೀಕ್ಷೆಯನ್ನು ಶೀಘ್ರದಲ್ಲೇ ಮರು ನಡೆಸಲಾಗುವುದು ಮತ್ತು ಅದರ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಸ್ಪಷ್ಟಪಡಿಸಿದೆ. ಮಲೆ ಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಇಂಡಿಗನತ್ತ ಬಳಿ ಬಾಲಕನನ್ನು ಕೊಂದ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ಆರಂಭಿಸಿದೆ. 30ಕ್ಕೂ ಅಧಿಕ ಮಂದಿ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ನಾಗಮಲೆ ಮತ್ತು ಇಂಡಿಗನತ್ತದ ದಟ್ಟಾರಣ್ಯದಲ್ಲಿ ಚಿರತೆ ಬೀಡು ಬಿಟ್ಟಿರುವ ಶಂಕೆ ಇದ್ದು, ಥರ್ಮಲ್ ಡ್ರೋನ್ ಕ್ಯಾಮರಾದಲ್ಲಿ ಚಿರತೆಯ ದೃಶ್ಯ ಒಂದು ಬಾರಿ ಸೆರೆಯಾಗಿದೆ. ಡ್ರೋನ್ ಕ್ಯಾಮರಾ ಸದ್ದು ಕೇಳುತ್ತಿದ್ದಂತೆ ಚಿರತೆ ಅವಿತುಕೊಳ್ಳುತ್ತಿದೆ ಎಂದು ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಪಶು ವೈದ್ಯರು ಮತ್ತು ತಜ್ಞರು ಕಾರ್ಯಾಚರಣೆಯಲ್ಲಿ ತೊಡಗಿದ್ದು, ಆಯಾಕಟ್ಟಿನ ಸ್ಥಳಗಳಲ್ಲಿ ಅರಣ್ಯ ಇಲಾಖೆ ಬೋನ್ಗಳನ್ನು ಇರಿಸಿದೆ. ಈ ನಡುವೆ ಕಳೆದ ರಾತ್ರಿ ಚಿರತೆಯೊಂದು 2 ಮೇಕೆಗಳನ್ನು ಹೊತ್ತೊಯ್ದಿದ್ದು, ಅರಣ್ಯ ಇಲಾಖೆ ಸಿಬ್ಬಂದಿ ಪರಿಶೀಲನೆ ನಡೆಸಿದೆ. ಮಾಜಿ ಕ್ರಿಕೆಟಿಗ ವಿನಯ್ ಎಸ್ ಬಾದಾಮಿ ಹೃದಯಾಘಾತದಿಂದ ನಿನ್ನೆ ನಿಧನರಾಗಿದ್ದಾರೆ. ವಿನಯ್ ಬಾದಾಮಿ ಅಂತಾರಾಷ್ಟೀಯ ಕ್ರಿಕೆಟ್ ಅಂಪೈರ್ ಸತ್ಯಜಿತ್ ರಾವ್ ಮತ್ತು ಹಿರಿಯ ಪತ್ರಕರ್ತೆ ಹಾಗೂ ಆಕಾಶವಾಣಿ ಸುದ್ದಿ ವಿಭಾಗದ ವಾರ್ತಾವಾಚಕಿಯಾಗಿದ್ದ ನಾಗಮಣಿ ಎಸ್ ರಾವ್ ಅವರ ಪುತ್ರ. ವಿನಯ್ ಬಾದಾಮಿ 21 ವರ್ಷದೊಳಗಿನ ರಾಜ್ಯಮಟ್ಟದ ಕ್ರಿಕೆಟ್ ತಂಡದ ನಾಯಕರಾಗಿದ್ದರು. ಕೊರೋನಾ ಕಾಲದ ಬಿಕ್ಕಟ್ಟಿನಿಂದ ಹಿಡಿದು ಇಂದಿನ ಜಾಗತಿಕ ಆರ್ಥಿಕ ಸವಾಲುಗಳವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಮುನ್ನಡೆಸುತ್ತಿರುವ ರೀತಿ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕಾರವಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಮೋದಿ ಅವರು ಮುಂದಾಲೋಚನೆಯಿಂದ ಕೆಲವು ಸಲಹೆಗಳನ್ನು ನೀಡಿದ್ದು, ಭವಿಷ್ಯದಲ್ಲಿ ಎದುರಾಗಬಹುದಾದ ಗಂಭೀರ ಸಮಸ್ಯೆಗಳನ್ನು ತಡೆಯಲು ಅವರು ನೀಡುವ ಸೂಚನೆಗಳನ್ನು ಪಾಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ದಾರೆ. ದೇಶದ ಸುರಕ್ಷತೆ ಮತ್ತು ಆರ್ಥಿಕ ಸುಭದ್ರತೆಯ ದೃಷ್ಟಿಯಿಂದ ಪ್ರಧಾನಿಗಳ ಮಾರ್ಗದರ್ಶನ ನಮಗೆ ಅಗತ್ಯ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ಬೆಂಗಳೂರು ಪ್ರವಾಸದ ವೇಳೆ ಭದ್ರತಾ ಲೋಪ, ಎನ್ಐಎಗೆ ಪ್ರಕರಣ ಹಸ್ತಾಂತರ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಪಿಎಂ ಇ ಡ್ರೈವ್ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಬಲೀಕರಣ ಕುರಿತ ಸಮ್ಮೇಳನ ಉದ್ಘಾಟಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದ, ಸಚಿವ ಜಿತನ್ ರಾಮ್ ಮಾಂಜಿ ಸ್ಪಷ್ಟನೆ. ಪ್ರಧಾನಿಗೆ ಭದ್ರತೆ ನೀಡಲು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಅಸಮಾಧಾನ. ಮೇ 3ರಂದು ನಡೆದ ನೀಟ್ ಪರೀಕ್ಷೆ ರದ್ದುಗೊಳಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ವೆಂಕಟ ಲಕ್ಷ್ಮಮ್ಮ.
1: ನಮಸ್ತೆ ಬಹನ್ ಜೀ.
2: ಅಚ್ಚಾ ನಮಸ್ತೆ. ಆಜ್ ಆಪ್ ಕ್ಯಾ ಸೀಖನಾ ಚಾಹತೆ ಹೈ?
1: ಕಿಸಿ ಕವಿ ಕಾ ಕವಿತಾ ಕೆ ಬಾರೆ ಮೇ ಸಮಝಾ ದೀಜಿಯೇ ಬಹನ್ ಜೀ.
2: ಠೀಕ್ ಹೈ. ಆಜ್ ಮೈ ಆಪ್ ಲೋಗೋ ಕೋ ಶ್ರೀ ಅಯೋಧ್ಯಾ ಸಿಂಹ ಉಪಾಧ್ಯಾಯ ಅರಿಹೌದ್ ಜೀ ಕಾ ಮನ್ ಕವಿತಾ ಕೆ ಬಾರೆ ಮೇ ಪಡಾನಾ ಚಾಹತಿ ಹೂ.
1: ಠೀಕ್ ಹೈ ಬಹನ್ ಜೀ, ವಹಿ ಪಡಾ ದೀಜಿಯೇ.
2: ಅಚ್ಚಾ ಕವಿತಾ ಪಡಾನೆ ಕೆ ಸಮಯ ಸಂದರ್ಭ ಔರ್ ಕವಿ ಪರಿಚಯ ಕೋ ಪಹಲೆ ಸಮಝನಾ ಚಾಹಿಯೇ.
1: ಸಂದರ್ಭ ಕಿಸೆ ಕಹತೆ ಹೈ ಬಹನ್ ಜೀ?
2: ಪ್ರಸ್ತುತ ಕವಿತಾ ಕೋ ಕಿಸ್ ಪುಸ್ತಕ ಯಾ ಕಾವ್ಯ ಸೆ ಲಿಯಾ ಗಯಾ ಹೈ ಯಹಿ ಪಹಲೆ ಬತಾನಾ ಪಡೆಗಾ. ಅಬ್ ಪ್ರಸ್ತುತ ಕವಿತಾ ಶ್ರೀ ಹರಿಹೌದ್ ಜೀ ಕೆ ಚೌಕೆ ಚೌಪದೆ ಕಾವ್ಯ ಸೆ ಲಿಯಾ ಗಯಾ ಹೈ. ಹರಿಹೌದ್ ಜೀ ಕೆ ಬಾರೆ ಮೇ ಕುಚ್ ಜಾನ್ತೆ ಹೋ?
1: ನಹಿ, ಆಪ್ ಹೀ ಬತಾಯಿಯೇ ಬಹನ್ ಜೀ.
2: ಅಚ್ಚಾ ಧ್ಯಾನ್ ಸೆ ಸುನಿಯೇ. ಹಿಂದಿ ಸಾಹಿತ್ಯ ಮೇ ಶ್ರೀ ಅಯೋಧ್ಯಾ ಸಿಂಹ ಉಪಾಧ್ಯಾಯ ಹರಿಹೌದ್ ಜೀ ಕಾ ಜೀವನ್ ಭಾರತೀಯ ಸಂಸ್ಕೃತಿ ಕಾ ಜೀತಾ ಜಾಗ್ತಾ ಜ್ವಲಂತ ಆದರ್ಶ್ಟ. ಯೇ ಹಿಂದಿ ಸಂಸ್ಕೃತ ಉರ್ದು ಔರ್ ಫಾರ್ಸಿ ಕೆ ಪ್ರಾಕಂಡ ವಿದ್ವಾನ್ ತೆ. ಇನ್ಕಾ ಜನ್ಮ ಕೆ ಬಾರೆ ಮೇ ಜಾನ್ತೆ ಹೋ?
1: ನಹಿ ಬಹನ್ ಜೀ.
2: ಇನ್ಕಾ ಜನ್ಮ ಅಜಾಮ್ಗಢ ಜಿಲ್ಲೆ ಕೆ ನಿಜಾಮಾಬಾದ್ ಗಾಂವ್ ಮೇ 1865 ಮೇ ಹುವಾ. ಸಂಸ್ಕೃತ ಗರ್ಭಿತ ಕಡಿ ಬೋಲಿ ಮೇ ರಚಿತ ಇನ್ಕಾ ಕೃಷ್ಣ ಚರಿತ ಸಂಬಂಧಿ ಅತುಕಾಂತ ಚಂದೋಬದ್ಧ ಕಾವ್ಯ ಪ್ರಿಯ ಪ್ರವಾಸ್ ಹಿಂದಿ ಕಾ ಏಕ್ ಶ್ರೇಷ್ಠ ಮಹಾಕಾವ್ಯ ಹೈ. ಔರ್ ಬಿ ಕುಚ್ ರಚನಾಯೇ ಪಾರಿಜಾತ ಚೌಕೆ ಚೌಪದೆ ಚುಬತೆ ಚೌಪದೆ ಆದಿ ಹೈ. ಉನ್ಕಾ ಪ್ರಿಯ ಪ್ರವಾಸ್ ಕಡಿ ಬೋಲಿ ಕಾ ಪ್ರತಿನಿಧಿ ಕಾವ್ಯ ಹೈ. ಇಸ್ ಪರ್ ಆಪ್ಕೋ ಮಂಗಲ ಪ್ರಸಾದ್ ಪಾರಿತೋಷಕ ಪ್ರಾಪ್ತ ಹುವಾ ಹೈ.
1: ಪಾರಿತೋಷಕ ಮಾನೆ ಕ್ಯಾ ಹೈ ಬಹನ್ ಜೀ?
2: ಪಾರಿತೋಷಕ ಮಾನೆ ಉಪಾಧಿ. ಸರಳ ರೂಪ ಸೆ ಕಹನಾ ಚಾಹೆ ತೋ ಬಹುಮಾನ್. ನಾವು ಮಾಡಿರುವ ಸಾಧನೆಗೆ ಸಿಗುವ ಫಲಕ್ಕೆ ಪಾರಿತೋಷಕ ಅನ್ನುತ್ತಾರೆ.
1: ಮಂಗಲ್ ಪ್ರಸಾದ್ ಅಂದರೆ ಏನು ಬಹನ್ ಜೀ?
2: ಅದು ಆ ಬಹುಮಾನದ ಹೆಸರು. ಈಗ ನಮ್ಮ ಕನ್ನಡ ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿಲ್ವಾ? ಹಾಗೆ
1: ಅಬ್ ಮಾಲೂಮ್ ಹುವಾ ಬಹನ್ ಜೀ.
2: ಉತನಾ ಹಿ ನಹಿ, ಹರಿಹೌದ್ ಜೀ ಪ್ರಕೃತಿ ಕವಿ ಹೋನೆ ಕೆ ಸಾಥ್ ಸಾಥ್ ಇನ್ಕೆ ಅಂತರ್ ಮೇ ರಾಷ್ಟ್ರ ಪ್ರೇಮ್ ಕಿ ಅಜಸ್ತ್ರ ಧಾರಾ ಬಹತಿ ರಹತಿ ಹೈ. ಯಹಿ ಕಾರಣ ಹೈ ಕಿ ಕವಿ ಕಿ ಚೇತನಾ ಪ್ರಕೃತಿ ಪರ್ ಹಿ ಕೇಂದ್ರಿತ ನಾ ರಹಕರ್ ದೇಶ ಪ್ರೇಮ್ ಔರ್ ಜಾತಿಯ ಭಾವನಾ ಸೆ ಮುಖರಿತ ಹೋಟಿ ಹೈ. ಅಬ್ ಹಮ್ ಉನ್ಕೆ ಪ್ರಕೃತಿ ಸಂಬಂಧಿತ ಕವಿತಾ ಮನ್ ಕೆ ಬಾರೆ ಮೇ ಜಾನ್ಕಾರಿ ಪಾಯೆಂಗೆ. ಹಮ್ ಅಬ್ ಉನ್ಕೆ ಕವಿತೋಂ ಕೋ ಪಡೆಂಗೆ.
1: ಹೋ ಸಕೇಗಾ ಕುಚ್ ನಹಿ ಕಾಯಾ ಕಸೆ ಜೋ ಪರಾಯ ಬನ್ ನಹಿ ಪಾಯಾ ಸಗಾ ಯೋಗ ಜಪ್ ತಪ್ ರಂಗತೋ ಮೇ ಕ್ಯಾ ರಂಗೆ ಜೋ ನಾ ಪರಹಿತ ರಂಗ ಮೇ ಮನ್ ಕೋ ರಂಗಾ. ಕಾಯ ಕಸೆ ಮಾನೆ ಕ್ಯಾ ಹೈ ಬಹನ್ ಜೀ?
2: ಕಾಯ ಕಸೆ ಮಾನೆ ಶರೀರ ಕೋ ಕಷ್ಟ ದೇನಾ.
1: ಮನ್ ಕೋ ರಂಗನಾ ಮಾನೆ ಕ್ಯಾ ಹೈ?
2: ಮನ್ ಕೋ ರಂಗನಾ ಮಾನೆ ಮನ್ ಕೋ ಪ್ರಭಾವಿತ ಕರ್ನಾ. ಅಬ್ ಮೈ ಭಾವಾರ್ಥ ಬತಾತಿ ಹೂಂ, ಧ್ಯಾನ್ ಸೆ ಸುನಿಯೇ. ಕವಿ ಕಾ ಕಥನ್ ಹೈ ಕಿ ಶರೀರ ಕೋ ಕಷ್ಟ ದೇನೆ ಸೆ ಕೋಯಿ ಲಾಭ ನಹಿ. ಯದಿ ಪರಾಯೇ ಆದ್ಮಿ ಕೋ ಕೋಯಿ ಅಪನಾ ನಾ ಬನಾ ಸಕ ಯದಿ ಪ್ರಾಣಿ ಮಾತ್ರ ಸೆ ಪ್ರೇಮ ನಾ ಕಿಯಾ ತೋ ತತ್ಪಾಶ್ಚರ್ಯ ಕಾ ಕಷ್ಟ ಸಬ್ ವ್ಯರ್ಥ ಹೈ. ಜಬ್ ಪರಾಯೇ ಹಿತ್ ಕೆ ರಂಗ ಮೇ ಹಮ್ನೆ ಅಪನೆ ಮನ್ ಕೋ ನಹಿ ರಂಗ ಆತ ಜಬ್ ಪರಾಹಿತ್ ಕಿ ಭಾವನಾ ಹೃದಯ ಮೇ ನಹಿ ಉಟಿ ತೋ ಯೋಗ ತಪ ಜಪ ಆದಿ ಕೆ ರಂಗತೋಮ್ಮೆ ಪ್ರಪಂಚೋಮ್ಮೆ ಪಡ್ನೆ ಸೆ ಕ್ಯಾ ಲಾಭ. ಅಚ್ಚಾ ದೂಸರಾ ಕವಿತಾ ಕೌನ್ ಪಡೆಂಗೆ?
1: ಮೈ ಪಡ್ತಿ ಹೂ ಬಹನ್ ಜೀ.
2: ಅಚ್ಚಾ ಪಡೋ.
1: ಹೇ ಅಗರ್ ಘರ್ ಮೇ ನಹಿ ಗಂಗಾ ವಹಿ ಕೌನ್ ತೋ ಗಂಗಾ ನಹಾ ಕರ್ಕೆ ತರ ತೋ ನಾ ಹೋವೆಂಗೆ ವಿಮಲ್ ಜಲ್ ಸೆ ಧುಲೆ ಹೇ ಅಗರ್ ಮನ್ ಮೇ ಹಮಾರೆ ಮಲ್ ಭರಾ.
2: ಭಾವಾರ್ಥ ಸಮಜ್ ಮೇ ಆಯಾ?
1: ನಹಿ ಬಹನ್ ಜೀ.
2: ಮೈ ಬತಾತಿ ಹೂಂ ಸುನೋ. ಯದಿ ಹೃದಯ ಮೇ ಗಂಗಾ ನಹಿ ವಹಿ ಅರ್ಥಾತ್ ಜಬ್ ಹೃದಯ ಹಿ ಶುದ್ಧ ನಹಿ ಹುವಾ ವಿಕಾರ ರಹಾ ತೋ ಕೇವಲ ಗಂಗಾ ಸ್ನಾನ ಸೆ ಕೌನ್ ತರ್ ಜಾಯಗಾ. ಯದಿ ಹಮಾರೆ ಮನ್ ಮೇ ಮಲ್ ಬರಾ ಹೈ ಅರ್ಥಾತ್ ಬುರಿ ಭಾವನಾಯೇ ಕಾಮ ಕ್ರೋಧ ಮದ ಮೋಹ ಲೋಭ

0: ಶ್ರೋತೃಗಳ ಮನಗೆದ್ದ ಆಕಾಶವಾಣಿಗೀಗ 90ರ ಹರೆಯ
1: ಜೊತೆಯಾಗಿ ಬಹುದೂರ ಹೋಗೋಣ ಪ್ರಯಾಣ ಎಲ್ಲೆಂದು ನಾ ಹೇಳಲ
0: ಅದೇ ಉತ್ಸಾಹ ನಿರಂತರ ಮನರಂಜನೆ ಆಗಲು ಈಗಲೂ ಯಾವಾಗಲೂ

ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನಭಂಡಾರ. ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಅವಲೋಕನ ಸಂಜೆ 6:30. ಇನ್ನು ಕೃಷಿರಂಗ ಕಾರ್ಯಕ್ರಮ 6:00.

ಇವತ್ತೊಂದಕ್ಕೆ ಪುಷ್ಟೀಕರಿಸಿದ ಬಯೋಚಾರ್ನ ಪ್ರಯೋಜನಗಳು ಈ ಕುರಿತಾಗಿ ಡಾಕ್ಟರ್ ಅನಿಲ್ ಕುಮಾರ್ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದ ಸಿರಿಗಂಧ 7:45. ಇನ್ನು ರಾತ್ರಿ 9:15 ರವಿಶೇಖರ್ ಎನ್ ಜೆ ಹಾಡಿರುವ ಭಾವಗೀತೆಗಳು. 9:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ. ಇನ್ನು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರ್ಚನಾ ಎಲ್ ಅವರ ಹಾಡುಗಾರಿಕೆ ಇದೆ. ವಯಲಿನ್ ಸಹಕಾರ ಮೈಸೂರು ಆರ್ ದಯಾಕರ್, ಮೃದಂಗ ಎಂ ಗುರುರಾಜ್. 10:30 ಗೀತಚಂದ್ರಿಕೆ, ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಿದ್ದೀರಿ. ಇಲ್ಲಿವರೆಗೂ ನಿಲಯದ ಇಂದಿನ ಪ್ರಸಾರ ಕಾರ್ಯ ಅಂದರೆ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಗುತ್ತೆ. ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:03. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ಮನೋವಿಹಾರಿಣಿ. ಪ್ರಾಯೋಜಕರು ನಿಮ್ಹ್ಯಾನ್ಸ್ ಬೆಂಗಳೂರು.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಆತ್ಮೀಯರು, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ FM.

1.3 ಕನ್ನಡ ಕಾಮನಬಿಲ್ಲು. ಸಮಯ 3:05. ಇದು ಮಂಗಳವಾರದ ಮಂಗಳಕರ ಅಪರಾಹ್ನ ಹೊತ್ತು. ಎಲ್ಲರೂ ಕೂಡ ಊಟ ಮುಗಿಸಿದ್ದೀರಾ, ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀರಾ? ಈಗ ನಮ್ಮ ತಲೆಗೆ ಕೆಲಸ ಕೊಡುವಂತಹ ಬುದ್ಧಿ ಎಷ್ಟಿದೆ ಅಂತ ಚೆಕ್ ಮಾಡುವಂತಹ ಕಾರ್ಯಕ್ರಮ ಹೊಂಬಿಸಿಲು. ಹೊಂಬಿಸಿಲಿನಲ್ಲಿ ನಾವು ಪ್ರಶ್ನೆಯನ್ನು ಕೇಳ್ತೀವಿ, ನೀವು ಸರಿಯಾದ ಉತ್ತರವನ್ನು ನಿಮ್ಮ ಚಂದದ ಹೆಸರು, ಊರಿನ ಹೆಸರಿನೊಂದಿಗೆ ಟೈಪ್ ಮಾಡಿ ನಮಗೆ ವಾಟ್ಸಪ್ ಮಾಡಿ 9489901013 ಕರೆ ಮಾಡಿ ಉತ್ತರ ನೀಡೋದಾದ್ರೆ 0800228120 6. ಪ್ರಶ್ನೆ ಈ ರೀತಿಯಾಗಿದೆ. ಕೊಟ್ಟಿರುವ ಅಕ್ಷರಗಳನ್ನು ಜೋಡಿಸಿ ಅರ್ಥಪೂರ್ಣ ಪದವನ್ನಾಗಿ ತಿಳಿಸಿ. ಕೊಟ್ಟಿರೋ ಅಕ್ಷರಗಳನ್ನು ಸರಿಯಾಗಿ ಜೋಡಿಸ್ಬೇಕು, ಅರ್ಥಪೂರ್ಣ ಪದ ಬರೋ ಹಾಗೆ ಮಾಡಿ ನಮಗೆ ತಿಳಿಸ್ಬೇಕು. ಅಕ್ಷರಗಳು ಈ ರೀತಿಯಾಗಿದೆ: ಕ ದ ರಿ ನ ಮ ಕ ಯ. ಇದನ್ನ ಜೋಡಿಸಿ ಸರಿಯಾದ ಉತ್ತರವನ್ನು ತಿಳಿಸಿ. ಇನ್ನೊಮ್ಮೆ ಗಮನವಿಟ್ಟು ಬೇಕಾದ್ರೆ ಬರ್ಕೊಂಡ್ಬಿಡಿ ಬೇಗ. ಕ ದ ರಿ ನ ಮ ಕ ಯ ಜೋಡಿಸಿದ್ರೆ ಏನಾಗತ್ತೆ ಉತ್ತರ ಏನು? ಬೇಗ ಬೇಗ ವಾಟ್ಸಪ್ ಮಾಡಿ ಕೇಳ್ತಾರಿ. ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಹೊಂಬೆಸಿಲು ಕನ್ನಡ ಕಾಮನಬಿಲ್ಲು.

ಮಳೆ ಆಗ್ತಿದ್ಯಾ ಗೊತ್ತಾಗ್ತಿಲ್ಲ ರೀ, ಆದ್ರೆ ಇಲ್ಲಂತೂ ಬಿಸಿಲು ಬಿಸಿ ಬಿಸಿ ಆಗಿದೆ. ನಿಮ್ಮೂರಲ್ಲಿ ಹಂಗೆ ಮಳೆ ಆಯ್ತಾ? ಹನಿ ಬರ್ತಾ ಇದೆಯಾ? ಏನೇ ಬರಲಿ ಉತ್ತರ ಮಾತ್ರ ಸಿಕ್ಕಾಪಟ್ಟೆ ಬರ್ತಾ ಇದೆ. ನಾವು ಪ್ರಶ್ನೆ ಕೇಳಿದ್ವಿ, ಕೊಟ್ಟಿರೋಂಥ ಅಕ್ಷರಗಳನ್ನು ಜೋಡಿಸಿ ಸರಿಯಾದ ಅರ್ಥಪೂರ್ಣ ಪದವನ್ನು ತಿಳಿಸಿ ಅಂತ. ಏನು ಎಷ್ಟು ಚೆನ್ನಾಗಿ ಕಲಿಸ್ಬಿಡ್ತಾರೆ ಗೊತ್ತಾ? ಕ ದ ರಿ ನ ಮ ಕ ಯ, ಯಾವುದು ಸರಿಯಾದ ಉತ್ತರ ಅಂತ ಕೇಳಿದ್ವಿ. ಸಾಕಷ್ಟು ಜನ ಜಗದಾಂಬಿಕಾ, ಹಂಸವೇಣಿ, ದೇವಿ ಸಿಂಗ್, ಸರೋಜಾ ಸಿಂಗ್, ಚಾಮರಾಜಪೇಟೆ, ಸುಧಾನಾರಾಯಣ್, ಕೆಹಳ್ಳಿ, ಬಿ ಎಂ ವಿಶ್ವನಾಥ್, ರಾಮಸಾಗರ, ನೇತ್ರ ಕೆಂಗೇರಿ, ರೇಖಾ ಯಲಹಂಕ, ಆಶಾಶಣೆ, ಮಡಿಕೇರಿ, ಶ್ರೀನಿವಾಸ್, ಪದ್ಮನಾಭನಗರ, ಹೊನ್ನೂರು ಅಲ್ಲಿ ಹನುಮಂತಪುರ, ಮಹೇಶ್, ಬಿ ಸಿ ಸಿ ಲೇಔಟ್ ಸೇರಿದಂತೆ ಅನೇಕರು ಸರಿ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಮದಕರಿ ನಾಯಕ. ಮದಕರಿ ನಾಯಕ ಅಂತ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದೀರಾ, ನಿಮ್ಮ ಹೆಸರು ಹೇಳಿದ್ರು, ನಿಮ್ಮನ್ನು ಕೂಡ ನಾವು ಪರಿಗಣಿಸಿದ್ದೀವಿ. ನಿಮ್ಮ ಹೆಸರು ಹೇಳಿದ್ದೀವಿ ಅನ್ಕೊಂಡು ಚಪ್ಪಾಳೆ ಸದ್ದು ನಿಮಗಾಗಿ. ಮದಕರಿ ನಾಯಕ ಅಂತ ಉತ್ತರ ಕೊಟ್ಟವರು ಎಲ್ಲರ ಮುಖದಲ್ಲಿ ನಗು ಮೂಡ್ತಾ ಇದೆ, ಯಾಕಂದ್ರೆ ಅವ್ರಿಗಾಗಿ ಸಿಕ್ಕಿದೆ ಒಂದು ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಅಯ್ಯೋ ಶಿವನೇ ಗೀತೆಯನ್ನ ಕೇಳಿದ್ರಿ. ಜಸ್ಕರಣ್ ಸಿಂಗ್ ಅವರ ದನಿಯಲ್ಲಿ ಕಲ್ಟ್ ಚಿತ್ರದಿಂದ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ, ಅನಿಲ್ ಕುಮಾರ್ ಅವರ ಸಾಹಿತ್ಯ ರಚನೆ, ಜಸ್ಕರಣ್ ಸಿಂಗ್ ಅವರ ಜೊತೆಯಾಗಿ ಪೃಥ್ವಿ ಭಟ್ ದನಿ ನೀಡಿದ್ರು. ಈಗ ಮತ್ತೊಂದು ಪ್ರಶ್ನೆ, ಇದು ಹೊಂಬಿಸಿಲು. ತಮಟೆಯನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಡ್ಯಾಶ್ ಎಂದು ಕರೆಯುತ್ತಾರೆ. ತಮಟೆಯನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಡ್ಯಾಶ್ ಎಂದು ಕರೆಯುತ್ತಾರೆ. ಆ ಡ್ಯಾಶ್ ಅನ್ನೋ ಜಾಗದಲ್ಲಿ ನೀವು ಸರಿಯಾದ ಉತ್ತರವನ್ನು ತುಂಬಿಟ್ಟು ನಿಮ್ಮ ಹೆಸರನ್ನು ಕೂಡ ಟೈಪ್ ಮಾಡಿಬಿಟ್ಟು 9490901013ಗೆ ಕಳಿಸ್ಬಿಡಿ. ಓಕೆ, ಏನು ಕಳಿಸ್ಬಿಡು ಅಂದ್ರೆ ಯಾರಿಗೋ ಹೇಳ್ತಾವ್ರ ಪರ್ಟಿಕ್ಯುಲರ್ ಆಗಿ ಅನ್ಕೋಬಿಡಿಪ್ಪ. ಆಮೇಲೆ ಏನಾದ್ರು ಕಾಲ್ ಮಾಡೋದಾದ್ರೆ 0800228120 6ಗೆ ಕರೆ ಮಾಡಿ ತಿಳಿಸ್ಕೊಡಿ. ಕೇಳ್ತಾರಿ ಹೊಂಬೆಸ್ಲೋ.

0: play the Non-Stop Sunday. Non-Stop Sunday. Non-Stop Sunday.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.
3: ಆತ್ಮೀಯರನ್ನೇ ಕೇಳ್ತಿದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾವು ಪ್ರಶ್ನೆ ಕೇಳಿದ್ವಿ, ನಮ್ ಜೊತೆ ಸರಿ ಉತ್ತರ ಕೊಡ್ತೀವಿ ಅಂತ ಲಿಸ್ನರ್ ರೆಡಿ ಇದಾರೆ, ಅವ್ರನ್ನ ಮಾತನಾಡ್ಸೋಣ. ಹಲೋ,
4: ಹಲೋ,
3: ನಮಸ್ತೆ.
4: ನಮಸ್ತೆ,
3: ನಿಮ್ ಹೆಸರು?
4: ಬಾಹುಬಲಿ ಪ್ರಮಗೌಂಡ್.
3: ಬಾಹುಬಲಿ?
4: ಹೌದು.
3: ನಿಮ್ ಹೆಸರು ಬಾಹುಬಲಿ?
4: ಹೌದು.
3: ಓ, ಎಲ್ಲಿಂದ ಸರ್?
4: ಜಮಖಂಡಿ ತಾಲೂಕು, ಬಾಗಲಕೋಟೆ ಜಿಲ್ಲೆ.
3: ಬಾಗಲಕೋಟೆ ಜಿಲ್ಲೆ ಅವರು, ಜಮಖಂಡಿ ಅವರು. ಏನ್ ಮಾಡ್ಕೊಂಡ್ರದ್ ಬಾಹುಬಲಿ ಅವರು? ವಾವ್, ನನ್ ವಾಯ್ಸ್ ನಂಗೆ ಕೇಳಿಸ್ತೈತಲ್ಲ. ನೀವು
4: ಕಣ್ಣಿಲ್ರಿ?
3: ಕಣ್ಣಿಲ್ಲ ನಿಮ್ಗೆ? ಯಾವಾಗಿಂದಾರಿ ಅಂದ್ರೆ ಹುಡ್ದಾಗಿಂದನೇ ಸಮಸ್ಯೆ ಇತ್ತ? ಹೇಗೆ ಅಂತ?
4: ಸಣ್ಣ ಹುಡುಗ ಇದ್ದ.
3: ಸಣ್ಣ ಹುಡುಗ ಇಂದ ಶಾಲೆಗೆ ಹೋಗಿದ್ರಿ ನೀವು? ನಾಲ್ಕನೇ ತರಗತಿ ತನಕ. ಹೆಂಗ್ ಕಾಲ್ ಮಾಡಿದ್ರಿ ಮತ್ತೆ ನಮ್ಗೆ ಫೋನ್ ಅಲ್ಲಿ?
4: ಕೀಪ್ಯಾಡ್ ಮೊಬೈಲ್.
3: ಗೊತ್ತಾಗತ್ತಲ್ವ ನಿಮ್ಗೆ? ನಾಲ್ಕನೇ ಕ್ಲಾಸ್ ತನಕ ಏನು ಹೇಗೆ ಓದಿದ್ದು ತಾವು ಅಂದ್ರೆ ಸ್ವಲ್ಪ ಸ್ವಲ್ಪ ಕಾಣ್ತಿತ್ತ? ಎಷ್ಟು ಪರ್ಸೆಂಟೇಜ್ ಬ್ಲೈಂಡ್ ಇದೆ ಅಂತ ಬ್ಲೈಂಡ್ನೆಸ್?
4: ಒಂದ್ ಕಣ್ಣು ಐತ್ರಿ, ನಡು ಹೋತ್ರಿ.
3: ಓಹೋ, ಈಗ ಎರಡೂ ಕಣ್ಣಿನ ದೃಷ್ಟಿ ಇಲ್ಲ.
4: ಇಲ್ರಿ.
3: ಮನೆಯಾಗ ಯಾರು ಇದಾರಿ?
4: ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲರು.
3: ಹೌದಾ? ಅವ್ರು ನಿಮ್ಮನ್ನ ನೋಡ್ಕೊಂತಾರಿ?
4: ನೋಡ್ಕೊತಾರೆ.
3: ಓಕೆ, ನಾವು ಪ್ರಶ್ನೆ ಕೇಳಿದ್ವಿ, ಏನ್ ಪ್ರಶ್ನೆ ಹೇಳಿ?
4: ಹಲಗಿರಿ.
3: ಪ್ರಶ್ನೆ ಹೇಳಿ. ಎಂದೆ
4: ಪ್ರಶ್ನೆ ಹಲಗಿರಿ.
3: ನೀವು ಉತ್ತರ ಹೇಳ್ತಿದ್ದೀರಾ, ನಾನ್ ಕೇಳಿದ ಪ್ರಶ್ನೆನ ರಿಪೀಟ್ ಮಾಡಿ. ನಾನು ಏನ್ ಪ್ರಶ್ನೆ ಕೇಳಿದ್ದೆ?
4: ಟಮಟೆ ಏನ ಕೇಳಿದ್ರಿ? ಅದಕ್ಕ ಹಲಗಿರಿ.
3: ಹಲಗಿ, ಹಲಗೆ ಅಂತ ಕರೀತಾರೆ ಉತ್ತರ ಕರ್ನಾಟಕ ಕಡೆ ಅಲ್ವಾ? ಉತ್ತರ ನಿಮ್ಗೆ ಗೊತ್ತಾಯ್ತಾ? ಯಾರಾದ್ರೂ ಹೇಳ್ಕೊಟ್ರ?
4: ನಮಗ್ ಗೊತ್ತೈತಿ.
3: ನಿಮ್ ಕಡೆ ಜಮಖಂಡಿಯಾಗ ಹಲಗಿ ಅಂತಾರ ಟಮಟೆ ಅಂತಾರ?
4: ಹಲಗಿ ಅಂತಾರೆ.
3: ಹಲಗಿ ಅಂತಾರ? ಬಾಗಲಕೋಟೆ ಆ ಕಡೆ ಬರುತ್ತೆ. ಏನ್ ನನ್ ಧ್ವನಿ ನನ್ಗೆ ಕೇಳಿಸ್ತಿದ್ದಲ್ಲ, ಇಡೀ ಮನೆ ಕೇಳ್ತಿದ್ಯಾ ರೇಡಿಯೋನ? ಊರಿಗೆ ಕೇಳಂಗ್ ಇಟ್ಟಿದೆ ನಂಗಾರ್ ನೀವು ಸೌಂಡ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಬಾಹುಬಲಿ ಅವರೇ, ನಿಮ್ ಜೊತೆ ಮಾತನಾಡಿ ಖುಷಿ ಆಯ್ತು. ಖುಷಿ ಆಗಿರಿ. ಥ್ಯಾಂಕ್ ಯು, ಕಂಗ್ರಾಚುಲೇಷನ್, ಸರಿಯಾದ ಉತ್ತರ ಕೊಟ್ಟಿದ್ದೀರಾ.
4: ಥ್ಯಾಂಕ್
3: ಯು, ಬಾಯ್. ನಾವು ಪ್ರಶ್ನೆ ಕೇಳಿದ್ವಿ, ತಮಟೆಯನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಏನೆಂದು ಕರೆಯುತ್ತಾರೆ? ಹಲಗಿ ಅಥವಾ ಹಲಗೆ ಎಂದು ಕರೆಯುತ್ತಾರೆ. ಸರಿ ಉತ್ತರ ಕೊಟ್ಟಂತಹ ಹರೀಶ್ ಮಲ್ಲೇಶ್ವರ, ರಾಧಾಕೃಷ್ಣ ಚಲ್ಲ

ಹುಬ್ಳಿ, ಈರಣ್ಣ ಬೆಂಗಾಲಿ ರಾಯಚೂರು, ದಿಲೀಪ್ ಕಲ್ಯಾಣ್ ಕ ವಿಜಯನಗರ್, ರಾಕೇಶ್ ಹರಿಹರ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್, ಬಿಂದು ಪ್ರಕಾಶ್, ನವೀನ್, ಜೆಎಂ ಬೈಲಹೊಂಗ್ಲ, ಬೊಪ್ಪಾ ವೆಂಕಟೇಶ್ ಬೋಧನ ಹೊಸಳ್ಳಿ, ಹಸನ್ ಸಾಬ್ ಹನುಮಂತ್ಪುರ, ಸುರೇಂದ್ರ ಕುಂದಾಪುರ, ಇವರೆಲ್ಲರಿಗೂ ಕೂಡ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ಅಂಡ್ ಯಾರೆಲ್ಲ ಹಲಗೆ ಅಥವಾ ಹಲ್ಗಿ ಎಂದು ಉತ್ತರ ಕಳಿಸಿದಿರ, ನಿಮ್ಮೆಲ್ಲರಿಗೂ ಕೂಡ ಚಪ್ಪಾಳೆಯ ಅಭಿನಂದನೆ. ಚಪ್ಪಾಳೆ ಅಷ್ಟೇ ಅಲ್ಲ, ಶಿಳ್ಳೆನು ಕೇಳಿಸ್ತಾ, ಶಿಳ್ಳೆನು ಸದ್ ಕೇಳಿಸ್ತಾ ಇದೆ. ಕೇಳಿಸ್ಕೊಂಡಿದ್ದೀರಾ, ಖುಷಿ ಪಟ್ಟಿದ್ದೀರಾ ಅಂತ ಭಾವಿಸ್ತಾ, ಮತ್ತೊಂದು ಪ್ರಶ್ನೆಯನ್ನ ಕೇಳುವಂತ ಸಮಸ್ಯೆ ಅಲ್ಲ, ಸಮಯ. ಹೆಡ್ಫೋನ್ ಹಾಕೊಂಡ್ರೆ ಹಿಂಗಾಗತ್ತಾ ಅಂತ ಕೆಲವರು ಬೇರೆ ಬೇರೆ ಹೆಸರುಗಳನ್ನು ಕೂಡ ಕಳಿಸಿದ್ದಾರೆ, ಅದನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಕೆಲವರು ದಮ್ಮಡಿ ಅಂತ ಕಳಿಸಿದ್ದೀರಾ, ಕೆಲವರು ಡಮರುಗ ಅಂತ ಕಳಿಸಿದ್ದೀರಾ. ತಮ್ಮಟನೇ ಬೇರೆ, ದಮ್ಮಡಿನೇ ಬೇರೆ, ಡಮರುಗನೇ ಬೇರೆ. ಬೇರೆ ಬೇರೆ ವಾದ್ಯ ಪ್ರಕಾರಗಳವೆಲ್ಲ ವಾದ್ಯಗಳು. ನಮ್ಮ ಡೊಳ್ಳು ಅಂತಾನು ಕಳಿಸಿದ್ದಾರೆ ಕೆಲವನು, ಡೊಳ್ಳು ಬೇರೆ, ತಮಟೆ ಬೇರೆ, ಅವೆಲ್ಲವೂ ಕೂಡ ಜಾನಪದ ವಾದ್ಯಗಳು. ಓಕೆ, ಉತ್ತರ ಕೊಟ್ಟಂತವರಿಗೆ ಧನ್ಯವಾದಗಳು. ಈಗ ಲೆಕ್ಕದ ಕಡೆ ಹೋಗೋಣ ಸ್ವಲ್ಪ. ಯಾರ್ಯಾರು ಲೆಕ್ಕದಲ್ಲಿ ಫಾಸ್ಟ್ ಇದ್ದೀರಾ, ಫಾಸ್ಟ್ ಆಗಿ ಉತ್ತರ ಕೊಡ್ತೀರಾ ಅಂತ ಭಾವಿಸ್ತಾ, ಈ ಲೆಕ್ಕದ ಮೊತ್ತ ಎಷ್ಟು ಅಂತ ನಾವು ಕೇಳ್ತಾ ಇದ್ದೀವಿ. ಪ್ರಶ್ನೆ, 543 × 543, 543 × 543 ಎಷ್ಟು? ನಿಮ್ಮ ಉತ್ತರ ಏನು ಬೇಗ ಬೇಗ ವಾಟ್ಸಪ್ ಮಾಡಿ 9489901013. ಕರೆ ಮಾಡೋದಾದ್ರೆ 0800-222-8126. ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಹೊಂಬೆಸಿಲು ಕನ್ನಡ ಕಾಮನಬಿಲ್ಲು.

0: ಈ ಲೆಕ್ಕದ ಮೊತ್ತ ಎಷ್ಟು? 543 ಇಂಟು 543. ಇಲ್ಲೇನು ಕೂಡ್ಬೇಕಾ, ಕಳಿಬೇಕಾ, ಗುಣಿಸ್ಬೇಕಾ, ಭಾಗಾಕಾರ ಮಾಡ್ಬೇಕಾ, ಏನ್ ಮಾಡ್ಬೇಕು ಅಂತಾನೇ ಕೆಲವ್ರಿಗೆ ಯೋಚನೆ ಆಗಿರ್ಬಹುದು. ಇಂಟು ಅಂದ ತಕ್ಷಣ ಏ ಇದು ಗುಣಿಸ್ಬೇಕಷ್ಟೇ, ಎರಡೆರ್ಲ ನಾಲ್ಕು ಹಂಗೆ ಮಗ್ಗಿ ಹೇಳ್ದಂಗೆ ಹೇಳ್ಬಿಡ್ಬೇಕು. 543 ಎರಡು ಎರಡ್ಲ ಅಂದಾಗ 543 543ಲ ಎಷ್ಟು ಅಪ್ಪ ಈ ಈ ಮಗ್ಗಿ ನಂಗೆ ಬರಲ್ಲ, ನಮ್ಮ ಮಗ್ಗಿ ಪುಸ್ತಕದಲ್ಲಿ ಇದಿರ್ಲಿಲ್ಲ ಅಂತ ನಾವು ಯೋಚನೆ ಮಾಡದೆ. ಕೆಲವರು ನೋಟ್ಬುಕ್ ತಗೊಂಡು ಪೆನ್ ತಗೊಂಡು ಲೆಕ್ಕ ಹಾಕಿದ್ರೆ, ಕೆಲವ್ರು ಕೈಯಲ್ಲೇ ಮೊಬೈಲ್ ಇದೆಯಲ್ಲ ಅಂತ ಕ್ಯಾಲ್ಕುಲೇಟರ್ಲಿ ಲೆಕ್ಕ ಹಾಕ್ಬಿಟ್ಟು ಕಳ್ಸಿಬಿಟ್ರೆ ಏನೋ ಗೊತ್ತಿಲ್ಲ. ಸರಿಯಾದ ಉತ್ತರವನ್ನು ಕಳಿಸಿ ಕೊಟ್ಟಿದ್ದಾರೆ ಇನ್ನು ಪ್ರಸಾದ್, ರಾಜಾಜಿನಗರ್, ಸುಷ್ಮಾ, ಕಾರ್ತಿಕ್, ಆನೇಕಲ್, ಬಾಬಾ ಕಲ್ಯಾಣ್, ಬೆಂಗಳೂರು, ಬಿಳೆಬಾವಿ, ಮಂಜುನಾಥ್, ನೋಬಲ್ ಟೈಲರ್, ಮುನಿರಾಬಾದ್, ವರಲಕ್ಷ್ಮಿ, ಪೀಣ್ಯ, ಅಶ್ವಿನಿ, ಅಮರೇಶ್, ದಾವಣಗೆರೆ, ಸುಧಾ, ಬೂದಿಹಾಳ್, ಗುರುರಾಜ್ ಕುಟುಂಬ, ವಿರೂಪಾಕ್ಷಪುರ, ಪದ್ಮಶ್ರೀ ಕುಟುಂಬ, ರಾಮಚಂದ್ರಪುರ ಸೇರಿದಂತೆ ಅನೇಕರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇವ್ರು ಏನು ಬಿಡಿ ಸ್ಥಾನದ ಗುಣಾಕಾರದ ಮೊದಲು 543 ಮೂರಿಂದ ಗುಣಿಸಿ ಆಮೇಲೆ ಇಷ್ಟು ಬರುತ್ತೆ, ಹತ್ತರ ಸ್ಥಾನದ ಗುಣಾಕಾರ ನಂತರ 40ರಿಂದ ಗುಣಿಸಿ 4ರಿಂದ ಗುಣಿಸಿ ಕೊನೆಲೊಂದು ಸೇರಿಸಿ ಯಪ್ಪ ಇಷ್ಟೆಲ್ಲ ಮಾಡಬೇಕಾ ಅಂತ ನಂಗೆ ಯೋಚನೆ ಆಗ್ತಾ ಇದೆ. ಯಾರೆಲ್ಲ ಈಗ ಹೆಸರು ಹೇಳೋದವ್ರು ಬಿಟ್ಟು ಯಾರೆಲ್ಲ ಕ್ಯಾಲ್ಕುಲೇಟರ್ ಯೂಸ್ ಮಾಡದೆ ನಿಮ್ಮ ಮೈಂಡನ್ನು ಯೂಸ್ ಮಾಡಿ ಲೆಕ್ಕ ಹಾಕಿ ಕಳಿಸಿದ್ದೀರೋ ಮೊದಲು ನಿಮಗೆ ಚಪ್ಪಾಳೆ, ಜೊತೆಗೆ ನಮ್ಮ ಕೇಳುಗರು ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದೀರೋ ಅವರೆಲ್ಲರಿಗೂ ಕೂಡ ಚಪ್ಪಾಳೆ. ಸರಿಯಾದ ಲೆಕ್ಕ 294849, 294849 ಈ ಸಂಖ್ಯೆನ ನೀವು ಕಳಿಸಿದೆ. 294849 ನಿಮ್ಮ ಉತ್ತರ ಆಗಿದೆ. ನಿಮ್ಮೆಲ್ರಿಗೂ ಕೂಡ ಅಭಿನಂದನೆಗಳು. ಕ್ಯಾಲ್ಕುಲೇಟರ್ ಬಳಸಿ ಲೆಕ್ಕ ಮಾಡಿ ಕಳಿಸ್ಕೊಟ್ಟಿದ್ದವ್ರಿಗೆ ತುಂಬಾನೇ ಹೃದಯಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಕೇಳ್ತಾರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ, ಕಾಮನಬಿಲ್ಲು ಹೊಂಬಿಸಿಲು. ವಿಜಯಪ್ರಕಾಶ್ ಅವರ ದನಿಯಲ್ಲಿ ಮೂಡಿ ಬಂತು ಲವ್ ಮಕ್ಟೇಲ್ 3 ಚಿತ್ರದ ಮದ್ದು ಮನಸ್ಸೆ ಹಾಡು. ನಕುಲ್ ಅಭ್ಯಂಕರ್ ಅವರ ಸಂಗೀತ ಸಂಯೋಜನೆ, ಅರುಣ್ ಕುಮಾರ್ ಅವರ ಸಾಹಿತ್ಯ ರಚನೆ. ಇದಕ್ಕೂ ಮುಂಚೆ ಕೇಳಿದ ಗೀತೆ ಯಾರೋ ನಾ ಕಾಣೆ ಕಾಟ್ಲಿ ಚಿತ್ರದಿಂದ ಟಿಪ್ಪು ಮತ್ತು ಧನ್ಯ ಸಂಗಡಿಗರ ದನಿಯಲ್ಲಿ. ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತ ಸಂಯೋಜನೆ, ಬಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆ. ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಎಫ್ಎಂ ರೇನ್ಬೋ ಕನ್ನಡ, ಕಾಮನಬಿಲ್ಲು ಹೊಂಬಿಸಿಲು.
1: ನೀ ಬಂದು ನಿಂತಾಗ ನಿಂತು ನೀ, ನಕ್ಕಾಗ ನಕ್ಕು ನೀ, ಸೆಳೆದಾಗ ಸೋತೆ ನಾನಾಗ.
2: ಅಂದಿಗೂ ಇಂದಿಗೂ ಎಂದೆಂದಿಗೂ
3: ಮಾಹಿತಿಗೆ ಮಿತಿ ಇಲ್ಲ,
2: ಮನರಂಜನೆಗೆ ಕೊನೆಯಿಲ್ಲ.
4: ನೆನಪೆ ನಿತ್ಯ ಮಲ್ಲಿಗೆ,
2: ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
3: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
2: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಾಪ್ತ ಆಕಾಶವಾಣಿಗೆ 90ರ

0: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश।
1: जिंदगी परीक्षा के लिए नहीं है, हमारे जीवन को बनाने के लिए शिक्षा एक माध्यम है।
0: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे। अधिक जानकारी के लिए www.ncpcr.gov.in पर लॉगिन करें।
2: ಹೊರಗೆ ಬಿಸಿಲಿದೆ, ಆದ್ರೆ ನಮ್ಮ ಸುತ್ತಮುತ್ತ ನಮ್ಮ ಮೈಂಡ್ ಕೂಡ ಬಿಸಿಲ ತರ ಸುಡ್ತಾ ಇದೆ. ಯಾಕಂದ್ರೆ ಪ್ರಶ್ನೆಗಳ ಬಿಸಿ ಆಗಿದೆ ಅಂತ ಕೆಲವರು ಹೇಳ್ತಿದ್ದೀರಾ. 3:30 ಮಂಗಳವಾರದ ಮಂಗಳಕರ ಮಧ್ಯಾಹ್ನದ ಹೊತ್ತು ಹೊಂಬಿಸಿಲು ಸಾಕ್ತಾ ಇದೆ ಕನ್ನಡ ಕಾಮನಬಿಲ್ಲಿನಲ್ಲಿ. ಈಗ ಮತ್ತೊಂದು ಪ್ರಶ್ನೆ. ಕಂಪ್ಯೂಟರ್ ಎಂಬುದು ಎಲೆಕ್ಟ್ರಿಕಲ್ ಸಾಧನ, ಸರಿ ತಪ್ಪು ತಿಳಿಸಿ. ಸರಿನಾ ತಪ್ಪಾ ಅನ್ನೋದನ್ನ ನೀವು ಹೇಳಿ. ಕಂಪ್ಯೂಟರ್ ಎಂಬುದು ಎಲೆಕ್ಟ್ರಿಕಲ್ ಸಾಧನ, ರೈಟ್ ಆರ್ ರಾಂಗ್? ವಾಟ್ಸ್ ಯುವರ್ ಆನ್ಸರ್? ಬೇಗ ಬೇಗ ಮೆಸೇಜ್ ಮಾಡಿ 9480910013 ನಮ್ಮ ವಾಟ್ಸಪ್ ಸಂಖ್ಯೆ. ಕರೆ ಮಾಡೋದಾದ್ರೆ 0800228120.

ಯಾರಿಗೆ ಜೈ ಅನ್ಬೇಕು? ನಾವೀಗ ಸರಿಯಾದ ಉತ್ತರ ಕೊಟ್ಟಿರೋರಿಗೆ ಜೈ ಅನ್ಬೇಕಾಗಿದೆ. ನಾವು ಪ್ರಶ್ನೆ ಕೇಳಿದ್ರಿ, ಕಂಪ್ಯೂಟರ್ ಎಂಬುದು ಎಲೆಕ್ಟ್ರಿಕಲ್ ಸಾಧನ, ಸರಿ ಅಥವಾ ತಪ್ಪು ಯಾವುದು, ನಿಮ್ಮ ಉತ್ತರ ಏನು ಅಂತ ಕೇಳಿದ್ವಿ. ಸರಿನಾ ತಪ್ಪಾ ಅಂತ ಹೇಳೋಕ್ ಮುಂಚೆ ಜೈ ಅಣ್ಣಮ್ಮ ಗೀತೆಯನ್ನ ಕೇಳಿದ್ವಿ. ಡೀಟೇಲ್ಸ್ ನೋಡೋದಾದ್ರೆ ಮೆಜೆಸ್ಟಿಕ್ ಟು ಉಚಿತದ ಗೀತೆ, ಸಂತೋಷ್ ವೆಂಕಿ ಮತ್ತು ತಂಡದವರು ಧ್ವನಿಯಾಗಿದ್ರು. ವಿನು ಮನಸ್ಸು ಅವರ ಸಂಗೀತ ಸಂಯೋಜನೆ, ಗಿರೀಶ್ ರಾಮ್ ಅವರ ಸಾಹಿತ್ಯ ರಚನೆ. ಕಂಪ್ಯೂಟರ್ ಎಂಬುದು ಎಲೆಕ್ಟ್ರಿಕಲ್ ಸಾಧನ, ಸರಿನಾ ತಪ್ಪ? ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಆದಿಲ್ ಸಾಗರ್, ಸಿಗಂದೂರು, ಸಿ ಎನ್ ಲಕ್ಷ್ಮಣ, ಮಲ್ಲೇಶ್ವರ, ನಿತ್ಯಾ ಬೂದಿಹಾಳ್, ಗುಣವತಿ ಭೀಮಪ್ಪ ದಾವಣಗೆರೆ, ನಾಗರಾಜ್ ಬನ್ನೂರು, ಓಂಕಾರ್ ಬೆಂಗಳೂರು, ಸುಮಾ ತುಮಕೂರು, ರವಿಕುಮಾರ್ ಗುಬ್ಬಿ, ಎಸ್ಎಂ ಶೋಭಾ ಹಾಸನ, ಸುನಂದ ಸ್ಕಂದಾ ಲೇಔಟ್. ಯಾರೆಲ್ಲ ತಪ್ಪು ಅಂತ ಉತ್ತರ ಕೊಟ್ಟಿದ್ದೀರೋ ನಿಮ್ಮ ಉತ್ತರ ಸರಿಯಾಗಿದೆ. ಕಂಪ್ಯೂಟರ್ ಎಂಬುದು ಎಲೆಕ್ಟ್ರಿಕಲ್ ಸಾಧನ, ತಪ್ಪು. ಕಂಪ್ಯೂಟರ್ ಎಂಬುದು ಎಲೆಕ್ಟ್ರಾನಿಕ್ ಡಿವೈಸ್, ಎಲೆಕ್ಟ್ರಾನಿಕ್ ಸಾಧನ ಅದು, ಎಲೆಕ್ಟ್ರಿಕಲ್ ಅಲ್ಲ. ಹಾಗಾಗಿ ಸರಿ ಅಂತ ಕೊಟ್ಟಿರೋ ಉತ್ತರ ಎಲ್ಲ ತಪ್ಪಾಗಿದೆ, ತಪ್ಪು ಅಂತ ಉತ್ತರ ಕೊಟ್ಟಿದ್ರೆ ಅದು ಸರಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸರಿ ಉತ್ತರ ಕೊಟ್ಟಿರೋರಿಗೆ ನಿಮಗಾಗಿ ಚಪ್ಪಾಳೆ. ಗೊತ್ತಿದ್ದಲ್ಲ, ಈಗ ಪರವಾಗಿಲ್ಲ. ಇನ್ನ ಪ್ರಶ್ನೆಗಳಿದಾವೆ, ಉತ್ತರ ಹೇಳ್ತೀವಿ ಮೇಡಮ್, ಅದೇನ್ ಕೇಳ್ತಿರೋ ಕೇಳ್ಬಿಡಿ ಅಂತ ಕೆಲವರು ಪ್ರಶ್ನೆ ಕೇಳೋಕೆ ಕೇಳಿಸ್ಕೊಳ್ಳೋಕೆ ರೆಡಿ ಇದ್ದಾರೆ. ಕಾಪಿ ಮಾತ್ರ ಮಾಡಂಗಿಲ್ಲ, ಕಷ್ಟ ಆಗ್ಲಿ ಸುಖ ಆಗ್ಲಿ ಜೀವನ ನಡೆಸ್ಬೇಕು ಅಂತೀವಲ್ಲ, ಹಂಗೆ ತಪ್ಪಾಗ್ಲಿ ಸರಿಯಾಗ್ಲಿ ನಾವೇ ಯೋಚನೆ ಮಾಡ್ಕೊಡನ್ರಿ, ಏನಾಗತ್ರಿ ಅಂತದ್ದು ಅಲ್ವಾ? ಏನ್ ಹೋಗ್ಬಿಡತ್ತೆ? ಏನು ಹೋಗಲ್ಲ ಅಷ್ಟೆ. ಇನ್ನು ನಾವು ಪಡ್ಕೋತೀವಿ, ಕಳ್ಕೊಳ್ಳೋದೇನಿಲ್ಲ, ಪಡ್ಕೊತೀವಿ. ಹಾ, ಸರಿ ಉತ್ತರ ಇದಲ್ವಾ ಅಂತ ತಿಳ್ಕೋತೀವಿ. ಈಗ ಪ್ರಶ್ನೆ ಈ ರೀತಿಯಾಗಿದೆ, ಸದ್ಯ ನಡೆಯುತ್ತಿರುವ ಆರ್ಚರಿ ವರ್ಲ್ಡ್ ಕಪ್ 2026 ವೈಯಕ್ತಿಕವಾಗಿ ಪ್ರಥಮ ಪದಕ ಪಡೆದ ಭಾರತೀಯ ಕ್ರೀಡಾಪಟು ಡ್ಯಾಶ್ ಯಾರು? ಸದ್ಯ ನಡೆಯುತ್ತಿರುವ ಆರ್ಚರಿ ವರ್ಲ್ಡ್ ಕಪ್ 2026 ವೈಯಕ್ತಿಕವಾಗಿ ಪ್ರಥಮ ಪದಕ ಪಡೆದ ಭಾರತೀಯ ಕ್ರೀಡಾಪಟು ಯಾರು? ಯಾರು ಅನ್ನೋದು ನಿಮಗೆ ಗೊತ್ತಿದ್ರೆ ನೀವು ಯಾರು ಅನ್ನೋದನ್ನ ಟೈಪ್ ಮಾಡಿ

8090091003ಗೆ ವಾಟ್ಸ್ಆಪ್ ಮಾಡಿ ಅಥವಾ 08020881206ಗೆ ಕರೆ ಮಾಡಿ ನಿಮ್ಮ ಮಧುರವಾದ ದನಿಯಿಂದ ಉತ್ತರವನ್ನು ಹೇಳಬಹುದು. ನಿಮ್ಮ ಮುದ್ದಾದ ಹೆಸರನ್ನ ವಾಟ್ಸಪ್ ಅಲ್ಲಿ ಟೈಪ್ ಮಾಡೋದನ್ನ ಮರಿಬೇಡಿ. ಕೇಳ್ತಾ ಇರಿ, ಇದು ಹೊಂಬಿಸಿಲು.

0: Idu Non-Stop Sanjay. Non-Stop Sanjay. Non-Stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ನೀನಾ ನೀನಾ, ಯಾರು ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಅಂತ ನೋಡ್ತಾ ಹೋದ್ರೆ ಬೆರಳೆಣಿಕೆ ಮಂದಿ ಮಾತ್ರ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಅಂದರೆ ನಮ್ಗೆ ಗೊತ್ತಾಗುತ್ತೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ, ಯಾವ ಥರದ ಪ್ರಶ್ನೆ ಕೇಳಬೇಕು. ನೋಡಿ, ಹೆಸರುಗಳು ಕಮ್ಮಿ ಕಮ್ಮಿ ಬರ್ತಾ ಇದೆ, ಪರವಾಗಿಲ್ಲ. ನೀನಾ ನೀನಾ ಅಂತ ಹಾಡು ಕೇಳಿದ್ವಿ ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿ. ರಕ್ಕಸಪುರದೋಳ್ ಚಿತ್ರದಿಂದ ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ, ಮಂಜುನಾಥ ಬಿ ಎಸ್ ಅವರ ಸಾಹಿತ್ಯ ರಚನೆ. ಪ್ರಶ್ನೆ ಕೇಳಿದ್ವಿ, ಸದ್ಯ ನಡೆಯುತ್ತಿರುವ ಆರ್ಚರಿ ವರ್ಲ್ಡ್ ಕಪ್ 2026ನಲ್ಲಿ ವೈಯಕ್ತಿಕವಾಗಿ ಪ್ರಥಮ ಪದಕ ಪಡೆದ ಭಾರತೀಯ ಕ್ರೀಡಾಪಟು ಯಾರು ಅಂತ ಸರಿಯಾದ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ ಜಯಶ್ರೀ, ಸುನಿಲ್, ರಾಜಾಜಿನಗರ, ರವೀಂದ್ರ ಮಹಾಳೆ, ಕುಮಟಾ, ರೀತಿ ಎಸ್ ರಾವ್, ರಾಜರಾಜೇಶ್ವರಿ ನಗರ, ಕೃಷ್ಣಪ್ಪ, ಕಾಡುಗೋಡಿ, ಜಗದಾಂಬಿಕಾ ಹಂಸವೇಣಿ, ನೇತ್ರ ಕೆಂಗೇರಿ, ದಿಲೀಪ್ ಕಲ್ಯಾಣ್ ಕರ್ ವಿಜಯನಗರ್, ಬಾಬಾ ಕಲ್ಯಾಣ್ ಬೆಂಗಳೂರು, ಸುಧಾ ಬೂದಿಹಾಳ್, ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಉತ್ತರ ಏನು ಅಂದ್ರೆ, ಸದ್ಯ ನಡೆಯುತ್ತಿರುವ ಆರ್ಚರಿ ವರ್ಲ್ಡ್ ಕಪ್ 2026ನಲ್ಲಿ ವೈಯಕ್ತಿಕವಾಗಿ ಪ್ರಥಮ ಪದಕ ಪಡೆದ ಭಾರತೀಯ ಕ್ರೀಡಾಪಟು ಸಾಹಿಲ್ ಜಾಧವ್. ಸಾಹಿಲ್ ಜಾಧವ್ ಅವರು ಬ್ರಾನ್ಸ್ ಅಂದ್ರೆ ಕಂಚು ಪದಕವನ್ನ ಮೆನ್ಸ್ ಇಂಡಿವಿಜುವಲ್ ಕಾಂಪೌಂಡ್ ಇವೆಂಟ್ ನಲ್ಲಿ ಸ್ಟೇಜ್ 2 ನಲ್ಲಿ ಪಡೆಯುತ್ತಾರೆ. ಪುರುಷರ ವೈಯಕ್ತಿಕ ಕಾಂಪೌಂಡ್ ಇವೆಂಟ್ ಸ್ಟೇಜ್ 2 ನಲ್ಲಿ ಅವರು ಕಂಚಿನ ಪದಕವನ್ನ ಪಡೀತಾರೆ. ಅವರು ಡೆನ್ಮಾರ್ಕ್ಸ್ನ ಮಾರ್ಟಿನ್ ಡ್ಯಾಮ್ಸ್ಬೋ ಅವರನ್ನ ಮಣಿಸಿ ಈ ಒಂದು ಪದಕವನ್ನು ವೈಯಕ್ತಿಕವಾಗಿ ಭಾರತದ ಪರವಾಗಿ ಪಡೆದಂತಹ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸುಬ್ರಹ್ಮಣ್ಯ ಜಯಂತ್ ಅವರು ನಾವು ಹೇಳಿದ ನಂತರ ಕಳಿಸಿದ್ರ ಏನೋಪ್ಪ ಗೊತ್ತಿಲ್ಲ, ಇವಾಗ ಬಂದಿದೆ ಎಲ್ಲ ಹೆಸರು ಹೇಳಿದ ನಂತರ. ಸೊ ಸಾಹಿಲ್ ಜಾಧವ್ ಯಾರು ಉತ್ತರ ಕೊಟ್ಟಿದ್ರ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು.

ಕಾಯುವೆ ನಾನು ಅಂತ ಏ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಯಾರಿಗೆ ಕಾಯ್ತಿದ್ದೀರಾ ಸರ್? ನಾನು ಅನ್ಕೋತೀನಿ ಪ್ರಶ್ನೆಗಾಗಿ ಕಾಯ್ತಿದ್ದೀರಾ ಅಂತ. ಹೌದು, ಪ್ರಶ್ನೆಗಾಗಿ ನೀವೆಲ್ಲರೂ ಕಾಯ್ತಾ ಇದ್ದೀರಾ, ಅವರೊಬ್ಬರೇ ಅಲ್ಲ.

ಕುರ್ಚಿ ಮೇಲಂತೂ ನಿಮ್ಮನ್ನು ಕೂರಕ್ ಬಿಟ್ಟಿಲ್ಲ, ಯಾಕಂದ್ರೆ ನಾನು ಕೂಡ ಕುರ್ಚಿ ಮೇಲೆ ಕೂರಕ್ಕೆ ಆಗ್ತಾ ಇಲ್ಲ, ಹಾಗೆ ಇದೆ ಹಾಡು. ನೆಲದ ಮೇಲೆ ಕೂತಿದ್ರಂತೂ ಎದ್ದೆದ್ದು ಕುಣಿಬೇಕು ಅನಿಸ್ತದೆ. ಇಮನ್ ಡಿ ಅವರ ಸಂಗೀತ ಸಂಯೋಜನೆ, ಪುನೀತ್ ರಂಗಸ್ವಾಮಿಯವರ ಸಾಹಿತ್ಯ ರಚನೆ, ಮಹಾಲಿಂಗಂ ವಿ ಎಂ ಮತ್ತು ತಂಡದವರ ದನಿಯಲ್ಲಿ ಆನುಮಲೆ ಜೇನುಮಲೆ ಏಳುಮಲೆ ಚಿತ್ರದಿಂದ ಗೀತೆಯನ್ನು ಕೇಳಿದ್ರಿ. ಮುಂಚೆ ಅಂದರೆ ಇದಕ್ಕೂ ಮೊದಲು ಕೇಳಿದ್ದು ನಾನೇ ನೀನಂತೆ ಬ್ರಾಟ್ ಚಿತ್ರದಿಂದ ಸಿದ್ಧ ಶ್ರೀರಾಮ್ ಹಾಗೂ ಲಹರಿ ಮಹೇಶ್ ಅವರ ದನಿಯಲ್ಲಿ, ಅಜ್ಜಂಜನೆ ಅವರ ಸಂಗೀತ ಸಂಯೋಜನೆ, ಶಶಾಂಕ್ ಅವರ ಸಾಹಿತ್ಯ ರಚನೆಯಲ್ಲಿ ಗೀತೆ ಮೂಡಿ ಬಂತು ಪ್ರಶ್ನೆ ಕೇಳಿದ್ವಿ. ಹಿಮಂತ್ ಬಿಸ್ವಾ ಶರ್ಮಾರವರು ಅಸ್ಸಾಂ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೇರಿದ ಅವಧಿ, ನಾಲ್ಕನೇ ಬಾರಿ, ಮೂರನೇ ಬಾರಿ, ಎರಡನೇ ಬಾರಿ, ಒಂದನೇ ಬಾರಿ, ನಿಮ್ಮ ಆಯ್ಕೆ ಯಾವುದು ಅಂತ ನಾವು ಕೇಳಿದ್ವಿ. ಸರಿಯಾದ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ ಭೀಮೇಶ್ ಸಾಗರ, ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ, ಎಸ್ ನಾಗರಾಜ್ ರಾವ್ ಅನ್ನಪೂರ್ಣೇಶ್ವರಿ ನಗರ, ಬಿಂದು ಪ್ರಕಾಶ್ ಬೆಂಗಳೂರು, ಕಿರಣ್ ತೂಬ್ರಹಳ್ಳಿ, ರವಿ ಭಟ್ಟಲೇರಿ, ಕೊಟ್ಟೆಪ್ಪ ಹುಳಿಯಾರ್ ಕೊಟ್ಟೆಪ್ಪ ಹುಳಿ ಗದಗದಿಂದ, ಶಾಂತಚಾರ ಬಡಿಗೇರೆ ಕೊಕ್ಕನೂರು, ಸುಜಾತ ಕೆ ನಟರಾಜ್ ಹಾಸನ, ಸದಾನಂದ ತಿಪ್ಪಟೂರು, ಅರುಣ್ ರಾವ್ ಮುಂಬೈ, ಗಾಯತ್ರಿ ಧಾರವಾಡ, ಶ್ರೀನಿವಾಸ ಹೊಸಕೋಟೆ, ಗುರುರಾಜ್ ಸೋಮಯ್ಯ ಜಿಜ್ಞಾನ ಭಾರತಿ, ಸಿದ್ದು ಗಾವಡೆ ಕುಂದಗೋಳ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಅವರ ಜೊತೆಗೆ ಶಂಕರ್ ರೇಣುಕಾ ವೆಂಕಟೇಶ್ ಸದಾನಂದ ಬಂಟ್ವಾಳ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಎ ಹರಿಹರನ್ ವಿಜ್ಞಾನ ನಗರ, ಏನೇನೋ ಹೆಸರು ಬರೆದಿದ್ರೆ ಸರಿಯಾದ ಉತ್ತರವನ್ನೇ ಕೆಲವೊಮ್ಮೆ ಕಳಿಸಲ್ಲ, ಸರಿಯಾದ ಉತ್ತರ ಕಳಿಸಿರ್ತಾರೆ ಹೆಸರೇ ಕಳಿಸಲ್ಲ, ಪರವಾಗಿಲ್ಲ. ನಾವೇನು ಮಾಡೋಕ್ಕಾಗುತ್ತೆ, ಹೆಸರು ಹೇಳ್ಕೊಳ್ಳಿಲ್ಲ ಅಂದರೆ ನಂಬರ್ ಅಂತೂ ಹೇಳಲ್ಲ. ಹಿಮಂತ್ ಬಿಸ್ವಾ ಶರ್ಮಾ ಅಸ್ಸಾಂ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೇರಿದ ಅವಧಿ, ಸರಿಯಾದ ಉತ್ತರ ಎರಡನೇ ಬಾರಿ. ಅಂದರೆ ಈಗ ಎಲೆಕ್ಷನ್ ಆಗೋ ಟೈಮಲ್ಲೂ ಕೂಡ ಅವರೇ ಪ್ರೀವಿಯಸ್ ಸಿಎಂ ಆಗಿದ್ದರು, ಈಗ ಸತತ ಎರಡನೇ ಬಾರಿಗೆ ಅವರು ಸಿಎಂ ಆಗಿದ್ದಾರೆ. ಎರಡನೇ ಬಾರಿ ಅಂತ ಯಾರು ಸರಿ ಉತ್ತರ ಕೊಟ್ಟಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ, ಅಶೋಕ್ ಅವರೇ ನಾವು ಹೇಳಿದ್ದಂತ ನೀವು ಕಳಿಸೋದಲ್ಲ, ನಾವು ಹೇಳೋಕ್ಕಿಂತ ಮುಂಚೆ ಕಳಿಸ್ಬೇಕಿತ್ತು. ಓಕೆ, ಕೊನೆಯದಾಗಿ ನಮ್ಮ ಹೊಂ ಬಿಸಿಲು ಕಾರ್ಯಕ್ರಮದಲ್ಲಿ ಜೂನಿಯರ್ ಚಿತ್ರದಿಂದ ವೈರಲ್ ವೈಯಾರಿ ಗೀತೆ ಮೂಡಿ ಬರ್ತಾ ಇದೆ. ದೇವಿ ಶ್ರೀ ಪ್ರಸಾದ್ ಅವರ ಸಂಗೀತ ಸಂಯೋಜನೆ, ಪವನ್ ಭಟ್ ಅವರ ಸಾಹಿತ್ಯ ರಚನೆ, ಹರಿಪ್ರಿಯಾ ದೀಪಕ್ ಬ್ಲೂ ಮತ್ತು ತಂಡದವರ ದನಿಯಲ್ಲಿ ಗೀತೆ ಮೂಡಿ ಬರಲಿದೆ. 4 ಗಂಟೆಗೆ ಸರಿಯಾಗಿ ಬೆಂಗಳೂರು ಬಿಸ್ನೆಸ್ ಬಸ್ಸಲ್ಲಿ ಓರ್ವ ಉದ್ಯಮಿ ನಮ್ಮ ಜೊತೆಯಾಗ್ತಾರೆ, ತಪ್ಪದೇ ಕೇಳಿ ಟ್ಯೂನ್ ಮಾಡಿ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಹೊಂ ಬಿಸಿಲಿನಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾಗಿ ಇದ್ದದ್ದು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು, ತುಂಬಾನೇ ಕಲರ್ಫುಲ್.

0: ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ತಿಲ್ಲೆಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಾಪ್ತ ಆಕಾಶವಾಣಿಗೆ 90

0: need a non-stop Sanjay. Non-stop Sanjay.
1: Non-stop Sanjay. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಬಿ ಯೋರ್ಸ್.
1: ಆತ್ಮೀಯರು, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 4:01. ಮಧ್ಯಾಹ್ನ ಕಳೀತಾ ಇದೆ, ಸಂಜೆಯತ್ತ ಹೋಗ್ತಾ ಇದೀವಿ. ಈ ಸಮಯದಲ್ಲಿ ಈಗ ಮಂಗಳವಾರದ ಮಂಗಳಕರ ಸಂಜೆ ಹೊತ್ತ ಸಾಕ್ತಿರುವಂತಹ ಸಮಯದಲ್ಲಿ ಕಾರ್ಯಕ್ರಮ ಬೆಂಗಳೂರು ಬಿಸ್ನೆಸ್ ಬಸ್. ಬೆಂಗಳೂರು ಮಹಾನಗರದಲ್ಲಿ ಸಾಕಷ್ಟು ಜನ ಉದ್ಯೋಗಿಗಳಾಗಿದ್ದರೆ ಕೆಲವರು ಉದ್ಯಮಿಗಳಾಗಿದ್ದಾರೆ. ತಮ್ಮದೇ ಓನ್ ಬಿಸ್ನೆಸ್ ಅನ್ನು, ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡಿ ಅದರತ್ರ ತಮ್ಮ ಚಿತ್ತವನ್ನು ಹರಿಸಿ ಬಿಸ್ನೆಸ್ಸಲ್ಲಿ ಮುಂದುವರಿಯೋದು ಹೇಗೆ, ಹೆಚ್ಚು ಹೆಚ್ಚು ಹಣ ಮಾಡೋದು ಹೇಗೆ, ಹೆಚ್ಚು ಹೆಚ್ಚು ಜನರಿಗೆ ಕೆಲಸ ಕೊಡೋದು ಹೇಗೆ, ಹೆಚ್ಚು ಹೆಚ್ಚು ಜನರಿಗೆ ಸೇವೆ ಸಲ್ಲಿಸೋದು ಹೇಗೆ ಅನ್ನೋ ರೀತಿ ಚಿಂತಿಸ್ತಾ ಇರ್ತಾರೆ. ನಾವೆಲ್ಲ ಒಂದು ಕಾಲದಲ್ಲಿ, ಓ ನಾವು ಯಾವ ಕಾಲದಲ್ಲಿ ಇದ್ವಪ್ಪ ಅಂದರೆ ಹಂಗೆ ಹೇಳೋಕ್ಕಾಗಲ್ಲ. ಈಗ ಸಾಮಾನ್ಯವಾಗಿ ಬಟ್ಟೆಗೆ ಏನೋ ಅಂಗಡಿಗೆ ಹೋಗ್ತಿದ್ರು ಫಸ್ಟ್ ಎಲ್ಲ, ರೆಡಿಮೇಡ್ ಬಟ್ಟೆ ಅನ್ನೋದು ಅವಾಗೆಲ್ಲ ಕಮ್ಮಿ ಪೀಸ್ ಸಿಗ್ತಾ ಇದ್ವು. ಅದನ್ನು ನನಗೆ ಇಷ್ಟು ಮೀಟ್ರ್ ಬೇಕು, ಇಷ್ಟು ಮೀಟ್ರ್ ಬೇಕು ಅಂತ ಹೇಳಿ ತೊಗೊಂಡು ಬಂದು ಟೇಲರ್ ಹತ್ರ ಹೋಗಿ ಹೊಲಿಸ್ತಾ ಇದ್ರು. ಆ ನಂತರ ಸ್ವಲ್ಪ ವರ್ಷಗಳು ಕಳೆದ ನಂತರ ರೆಡಿಯಾಗಿರೋ ಡ್ರೆಸ್ಸಸ್ಗಳೇ, ಬಟ್ಟೆಗಳೇ ನಮಗೆ ಸಿಗ್ತಿತ್ತು. ಶರ್ಟು, ಪ್ಯಾಂಟು ಎಲ್ಲವೂ ಕೂಡ ರೆಡಿಯಾಗಿರೋದೇ ಸಿಗ್ತಿತ್ತು. ಈಗ ಕೊಂಡ್ಕೊಳ್ಳೋಕ್ಕಾಗಲ್ಲ. ನಾನು ಪ್ರತಿ ಸಲ ನಾನು ಯಾವಾಗಲೂ ಪ್ರೋಗ್ರಾಮ್ ಹೋಗ್ತಾ ಇರಬೇಕಾಗತ್ತೆ, ಅಥವಾ ಕೆಲವು ಕಲಾವಿದರಿರ್ತಾರೆ, ಪ್ರತಿ ಇವೆಂಟ್ಗೂ ಗ್ರ್ಯಾಂಡಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅವಾಗೆಲ್ಲ ಅವರು ಪ್ರತಿ ಸಲ 1000 ರೂಪಾಯಿ ಕೊಟ್ಟು ಖರೀದಿ ಮಾಡೋಕ್ಕಾಗಲ್ಲ ಯಾವುದೋ ಒಂದು ಸಲ ಹಾಕೊಳ್ಳೋಕೆ. ಹಾಗಾಗಿ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಂತ ಹೊತ್ತಲ್ಲೇ ಒಂದು ಐಡಿಯಾ ಹುಟ್ಟಿಕೊಳ್ಳುತ್ತೆ ನಮ್ಮಲ್ಲಿ ಕೆಲವರಿಗೆ. ಯಾಕೆ ನಾವು ಈ ರೀತಿ ಬಟ್ಟೆಗಳನ್ನ ರೆಂಟ್ಗೆ ಕೊಡಬಾರ್ದು, ಬಾಡಿಗೆಗೆ ಕೊಡಬಾರ್ದು? ಯಾವಾಗ ಬೇಕೋ ಅವರು ಇಷ್ಟು ದುಡ್ಡು ಅಂತ ಬಾಡಿಗೆ ಕೊಡ್ತಾರೆ, ತಗೊಂಡು ಹೋಗಿ ಅಡ್ರೆಸ್ನ ಹಾಕೋತಾರೆ, ಮತ್ತೆ ವಾಪಸ್ ನಮಗೆ ಕೊಟ್ಬಿಡ್ತಾರೆ. ಇದು ಒಂದು ರೀತಿ ಒಳ್ಳೆ ಆಲೋಚನೆ ಅಲ್ವಾ? ಇದು ಒಂದು ರೀತಿ ಬಿಸ್ನೆಸ್ ಆಗ್ಬೋದು ಅಂತ ಹೇಳಿ ಈ ರೀತಿ ವಿಭಿನ್ನವಾಗಿ ಆಲೋಚನೆ ಮಾಡಿದಂಥವ್ರು ರೆಂಟಲ್ ಡ್ರೆಸ್ಸಸ್ ಅಂತ ಏನು ಶುರು ಮಾಡ್ತಾರೆ. ಅಂದ್ರೆ ಹೊಲಿಯೋದಷ್ಟೇ ಅಲ್ಲ, ಬಾಡಿಗೆಗೂ ಕೂಡ ರೆಡಿ ಆಗಿರೋ ಡ್ರೆಸ್ ಅನ್ನ ಕೊಡ್ತೀವಿ, ನೀವು ಹಾಕೊಳ್ಳಿ ವಾಪಸ್ ಕೊಟ್ಬಿಡಿ ಅಂತ. ಇಂಥದ್ದೊಂದು ಬಿಸ್ನೆಸ್ ಮಾಡ್ತಿರೋರ ಜೊತೆ ನಾವಿವತ್ತು ಮಾತುಕತೆಯನ್ನ ಆಡೋಣ, ಶುರು ಮಾಡೋಣ. ಕೇಳ್ತಾರೆ ಇದು ಬೆಂಗಳೂರು ಬಿಸ್ನೆಸ್ ಬಸ್.

0: ಆದ್ಮೇಲೆ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಾವು ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಇದ್ದೀವಿ. ಈಗಾಗಲೇ ಮಾಹಿತಿನ ನೀಡಿದ್ವಿ ಯಾವ ರೀತಿಯಾದ ಉದ್ಯಮ ಇವತ್ತಿನ ವಿಷಯ ಆಗಿದೆ ಅಂತ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳು ಜೊತೆಯಾಗಿದ್ದಾರೆ, ಅವರನ್ನ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ,
0: ಹೇಗಿದ್ದೀರಿ ಮೇಡಮ್?
1: ಓ ಸೂಪರ್, ಸೂಪರ್ ಆಗಿದ್ದೀವಿ.
0: ಹೇಗ್ ನಡೀತಿದೆ ವ್ಯಾಪಾರ ಬಿಸ್ನೆಸ್ ಉದ್ಯಮ?
1: ಎಲ್ಲ ಚೆನ್ನಾಗಿ ನಡೀತಾ ಇದೆ. ಸೀಸನ್ ಇತ್ತು, ಮ್ಯಾರೇಜ್ ಸೀಸನ್ನು, ಎಲ್ಲಾ ತರದ ಸೀಸನ್ ಇವಾಗ್ಲೇ ನಡೀತಾ ಇರೋದು.
0: ಓಕೆ, ಕೇಳುಗರೆ ನಮ್ಮ ಜೊತೆಯಾಗಿದ್ದಾರೆ ಶ್ರೀಮತಿ ಶ್ರುತಿ ಅಜಯ್, ಆಸ್ತಾ ಡಿಸೈನರ್ ಬೊಟಿಕ್ ಅಂಡ್ ರೆಂಟಲ್ಸ್ ಸಂಸ್ಥಾಪಕಿ, ಬೆಂಗಳೂರಿನವರು. ಬೆಂಗಳೂರಿನಲ್ಲಿ ನಿಮ್ಮ ಈ ಆಸ್ತಾ ಡಿಸೈನರ್ ಬೊಟಿಕ್ ಅಂಡ್ ರೆಂಟಲ್ಸ್ ಎಲ್ಲಿದೆ ಮೇಡಮ್?
1: ನಮ್ಮ ಆಸ್ತಾ ಡಿಸೈನರ್ ಬೊಟಿಕ್ ಅಂಡ್ ರೆಂಟಲ್ಸ್ ಬಂದು ನಾಗರಬಾವಿಯಲ್ಲಿದೆ, ಮುದ್ದೀನ್ ಪಾಳ್ಯ ಮೈನ್ ರೋಡ್ ಅಲ್ಲಿ ಬರುತ್ತೆ ಇದು. ಅಂಡ್ ಇದು ಡಿಸೈನರ್ ಸ್ಟುಡಿಯೋ ಆಗಿರುತ್ತೆ. ಅಂಡ್ ಎಲ್ಲಾ ತರದ ಬ್ಲೌಸ್, ಎಲ್ಲಾ ತರದ ಔಟ್ ಫಿಟ್ಸ್ ಗಳನ್ನ ನಾವು ಡಿಸೈನ್ ಮಾಡ್ತೀವಿ.
0: ಓನ್ಲಿ ಫಾರ್ ವುಮೆನ್?
1: ನೋ, ಮೆನ್ಸ್ ಗೂ ಕೂಡ ಡಿಸೈನ್ ಮಾಡ್ತೀವಿ. ಮೆನ್ ಗೆ ಮುಹೂರ್ತ ಔಟ್ ಫಿಟ್ ಇರ್ಬೋದು, ಅಂಡ್ ರಿಸೆಪ್ಷನ್ ಗೆ ಸಂಗೀತ, ಹಳದಿ, ಎಲ್ಲಾ ತರ, ಒಟ್ಟಾರೆ ಎಲ್ಲಾ ತರದ ಔಟ್ ಫಿಟ್ ಗಳನ್ನೂ ನಾವು ವಿನ್ಯಾಸ ಮಾಡ್ತೀವಿ.
0: ಎಷ್ಟು ವರ್ಷಗಳ ಹಿಂದೆ ಈ ಒಂದು ಸಂಸ್ಥೆನ ತಾವು ಸ್ಥಾಪಿಸಿದ್ರಿ?
1: ಎಕ್ಸಾಕ್ಟ್ಲಿ 3 ಇಯರ್ಸ್, 3 ವರ್ಷಗಳ ಹಿಂದೆ ನಾವು ಈ ಸಂಸ್ಥೆನ ಸ್ಥಾಪಿಸಿದ್ದು. April 23rd ನಾವು ಇದನ್ನ ಉದ್ಘಾಟಿಸಿದ್ದು.
0: ತಾವು ಮೂಲತಃ ಬೆಂಗಳೂರಿನವರ?
1: ಮೂಲತಃ ಮೈಸೂರಿನವಳು, ಬೆಂಗಳೂರಲ್ಲಿ ಮದುವೆ ಆದ್ಮೇಲೆ ಬಂದು ಸೆಟ್ಲ್ ಆಗಿರೋದು.
0: ತಾವೇನ್ ಮಾಡ್ಕೊಂಡಿರೋದು, ಓದ್ಕೊಂಡಿರೋದು ಈ ಇಂಡಸ್ಟ್ರಿ ಬಗ್ಗೆ, ಈ ಉದ್ಯಮದ ಬಗ್ಗೆ ತಿಳ್ಕೊಂಡಿರೋರ ಹೇಗೆ ಅಂತ?
1: ಇಲ್ಲ, ಖಂಡಿತ ಇಲ್ಲ. ನಾನು ಆಕ್ಚುಲಿ BCOM ಗ್ರಾಜುಯೇಟು. ಅದಾದ್ಮೇಲೆ ನಾನು ಬ್ಯಾಂಗ್ಳೂರಿಗೆ ಬಂದ ಮೇಲೆ ರಿಸರ್ಚ್ ಕಂಪನಿಲಿ ನಾನು ವರ್ಕ್ ಮಾಡ್ತಾ ಇದ್ದೆ, ಮಾರ್ಕೆಟ್ ರಿಸರ್ಚ್ ಕಂಪನಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸುಮಾರು ಲೈಕ್ 10-11 ವರ್ಷ ನಾನು ಅಲ್ಲೇ ವರ್ಕ್ ಮಾಡಿದ್ದೀನಿ. ಆಮೇಲೆ ಒಂದು ಜಸ್ಟ್ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಕನಸು ನನಗೆ ಆಗ್ಲಿ ನನ್ನ ಹಸ್ಬೆಂಡ್ ಗೆ ಆಗ್ಲಿ ತುಂಬಾ ಇತ್ತು. ಸೊ ಟ್ರೈ ಮಾಡೋಣ ಅಂತ ಹೇಳಿ ತುಂಬಾ ತರದ ಬಿಸ್ನೆಸ್ ನ ನಾವು ಟ್ರೈ ಮಾಡಿ ಆಕ್ಚುಲಿ ಅದು ಸಕ್ಸೀಡ್ ಆಗದೆ ಇದ್ದಿದ್ದು ಇದೆ. ಅದಾದ್ಮೇಲೆ ನಾವು ಈ ಬಿಸ್ನೆಸ್ ನ ಇಂಟ್ರೆಸ್ಟ್ ಇದ್ದು ಟ್ರೈ ಮಾಡಿದ್ವಿ, ಹೇಗ್ ಬರುತ್ತೆ ನೋಡೋಣ ಅಂತ ಹೇಳಿ. ಲೈಕ್ ಫಸ್ಟ್ ನಾನು ಇದ್ರ ಬಗ್ಗೆ ಪ್ಯಾಷನ್ ಆಗಿ ತಗೊಂಡೆ, ಲೈಕ್ ಏನ್ ಮಾಡ್ಬೋದು, ಏನ್ ಡಿಸೈನ್ ಮಾಡ್ಬೋದು ಅಂತ ಹೇಳಿ. ಸೊ ಅದ್ ಆಮೇಲೆ ನನ್ಗೆ ವೇರ್ ಮಾಡೋದಕ್ಕೆ ಶುರು ಮಾಡಿದೆ, ನನ್ನ ಮಗಳಿಗೆ ಡಿಸೈನ್ ಮಾಡೋದಕ್ಕೆ ಜಾಸ್ತಿ ಶುರು ಮಾಡಿದೆ. ಹೋಗಿ ಬೇರೆ ಕಡೆನೆ ಮಾಡ್ಸ್ಕೊಳ್ತಾ ಇದ್ದಿದ್ದು, ಬಟ್ ಸ್ಟಿಲ್ ಈ ತರಾನೇ ಹಾಕೋಬೇಕು ಬಟ್ಟೆ, ಈ ತರಾನೇ ಸ್ಟೈಲಿಂಗ್ ಮಾಡ್ಕೋಬೇಕು, ಆ ತರನೆಲ್ಲ ನೋಡ್ತಾ ಇದ್ವಿ. ಅದಾದ್ಮೇಲೆ ನಾನು ಯಾಕೆ ನಾನೇ ಇದನ್ನ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ.
0: ಓಕೆ, ನೀವು ಒಂದು ಆಲೋಚನೆಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಎಷ್ಟೋ ಬಿಸ್ನೆಸ್ ಅಲ್ಲಿ ಕೈ ಸುಟ್ಕೊಂಡಿದ್ದೀರಾ, ಆದ್ರೂ ಕೂಡ ಜೀವನದಲ್ಲಿ ಸಾಧಿಸಬೇಕು, ಹೆಸರು ಮಾಡಬೇಕು ಅನ್ನೋದು ಛಲ ಬಿಡ್ಲೇ ಇಲ್ಲ. ಕೊನೆಗೊಂದು ಈ ಒಂದು ಡಿಸೈನರ್ ಬೊಟಿಕ್ ನ ಶುರು ಮಾಡಿದ್ರೆ ಅದು ತಮ್ಮ ಕೈ ಹಿಡಿದಿದೆ ಅಂತ ಹೇಳ್ತಿದ್ದೀರಾ?
1: ಖಂಡಿತ.
0: ಇದಕ್ಕೆಲ್ಲ ತಯಾರಿ, ಟ್ರೈನಿಂಗು ಮತ್ತೆ ಸ್ಟಾರ್ಟಿಂಗ್ ದಿನಗಳಲ್ಲಿ ಹೇಗೆ ಫೀಲ್ ಮಾಡ್ತೀರಿ ಇವೆಲ್ಲದ್ರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಒಂದು ಹಾಡು ಪ್ರಸಾರ ಆಗುತ್ತೆ, ತದನಂತರ ನಿಮ್ಮ ಜೊತೆ ಮಾತನ್ನ ಮುಂದುವರಿಸ್ತೀವಿ. ನಿಮ್ದಾದ್ರೂ ಸ್ಪೆಷಲ್ ಸಾಂಗ್ ಏನಾದ್ರು ಬೇಕಿದ್ರೆ ಕೇಳ್ಬಹುದು ಮೇಡಮ್.
1: ಸ್ಪೆಷಲ್ ಸಾಂಗ್ ಅಂದ್ರೆ ಲಂಕೇಶ್ ಪತ್ರಿಕೆಯಿಂದ ಇಂದು ಕಂಡ ಕನಸು ಅಂತ ಇದೆಯಲ್ಲ, ಆ ಹಾಡು ನಮ್ಗೆ ತುಂಬಾ ಇಷ್ಟ, ಅದನ್ನ ಡೆಡಿಕೇಟ್ ಮಾಡಿದ್ರೆ ತುಂಬಾನೇ ಖುಷಿ ಆಗುತ್ತೆ.
0: ಓಕೆ, ಟ್ರೈ ಮಾಡ್ತೀವಿ, ನಮ್ಮ ಲಿಸ್ಟ್ ಅಲ್ಲಿ ಇದೆಯಾ, ಕಂಪ್ಯೂಟರ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡಿ ನಿಮ್ಗೋಸ್ಕರ ಹಾಡನ್ನು ಪ್ಲೇ ಮಾಡ್ತೀವಿ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು, ಬೆಂಗಳೂರು ಬಿಸ್ನೆಸ್ ಬಸ್. ನಮ್ಮ ಜೊತೆ ಇದ್ದಾರೆ ಶ್ರುತಿ ಅಜಯ್.
2: ಸಂಜು, ನಿನ್ಗೊಂದ್ ಕತೆ ಗೊತ್ತಾ? ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ 1800 ಅಲ್ಲಿ ಒಬ್ಳು ರಾಣಿ ಇದ್ಲು, ಸೆಲ್ವಿಕ್ ಅಂತ. ಆ ರಾಣಿ ಒಂದ್ಸಲ ಜರ್ಮನ್ಸ್ ವಿರುದ್ಧ ಯುದ್ಧದಲ್ಲಿ ಸೋತ್ಬಿಟ್ಲು. ಆ ರಾಣಿ ಸೋಲೋದನ್ನ ನೋಡೋಕಾಗ್ದೆ ಒಬ್ಬ ಸೈನಿಕ ಜೋರಾಗಿ ಹತ್ಬಿಟ್ಟ. ಆ ಸೈನಿಕ ಅಳೋದಕ್ಕೆ ಇನ್ನೊಂದ್ ಕಾರಣನೂ ಇತ್ತು, ಅವನು ಆ ರಾಣಿನ ತುಂಬಾ ಪ್ರೀತಿ ಮಾಡ್ತಾ ಇದ್ದ.

0: ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಬೆಂಗಳೂರು ಬಿಸ್ನೆಸ್ ಬಸ್ಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರುತಿ ಅಜಯ್, ಅಸ್ತಾ ಡಿಸೈನರ್, ಬೊಟಿಕ್ ಅಂಡ್ ರೆಂಟಲ್ ಸಂಸ್ಥಾಪಕಿ. ಸಾಕಷ್ಟು ಉದ್ಯಮಗಳಿಗೆ ಕೈ ಹಾಕಿದ್ವಿ, ಆದರೆ ಕೈ ಸುಟ್ಕೊಂಡ್ವಿ. ಕೊನೆಗೆ ಈ ರೀತಿಯಾದಂತಹ ಒಂದು ಆಲೋಚನೆ ಬಂತು, ನಾವೇ ಯಾಕೆ ವಸ್ತ್ರಗಳನ್ನ ಡಿಸೈನ್ ಮಾಡಬಾರ್ದು ಅಂತ. ನಿಮ್ಮಲ್ಲಿ ಬೇಸಿಕಲಿ ಈ ಥರದ್ದು ಏನಾದರೂ ಸ್ಕಿಲ್ ಇತ್ತ, ಅಥವಾ ನೀವು ಏನಾದರೂ ಟ್ರೈನಿಂಗ್ ತಗೊಂಡು ಶುರು ಮಾಡಿದ್ರ ಅಂತ ಮೇಡಮ್?
1: ಓಕೆ, ಸ್ಕಿಲ್ ಅಂತ ಏನೂ ಇರಲಿಲ್ಲ. ಯೂಶ್ವಲಿ ಅದೇ ನಾ ಹೇಳಿದ್ನಲ್ಲ, ನೋಡಿದಾಗ ಅದನ್ನ ಹೇಗಿದೆ ಅದು ಅಂತ ಹೇಳಿ ತಿಳ್ಕೊಂಡು ಅದಕ್ಕೆ ಏನ್ ಯೂಸ್ ಮಾಡಿದ್ದಾರೆ ಪ್ರತಿಯೊಂದನು ನೋಡಿ ಟ್ರಯಲ್ ಅಂಡ್ ಎರರ್ ಟ್ರೈ ಮಾಡ್ತಾ ಇದ್ವಿ. ಸೊ ಅದು ನಮ್ಮದೇ ಆದ ಬಟ್ಟೆಗಳಿಗೆ ಟ್ರೈ ಮಾಡ್ತಾ ಇದ್ವಿ. ಅದಾದ್ಮೇಲೆ ಒಂದೊಂದಾಗಿ ಒಂದೊಂದಾಗಿ ವಿಷಯಗಳನ್ನ ತಿಳ್ಕೊಳಕ್ ಶುರು ಮಾಡಿ ಬಿಸ್ನೆಸ್ ಅಂತ ಕೈ ಹಾಕುವಾಗ ಆಲ್ರೆಡಿ ನಾನು ಇದಕ್ಕಿಂತ ಮುಂಚೆ ಒಂದು ಸಲೂನ್ ಅಂಡ್ ಬೂಟಿಕ್ ಬಿಸ್ನೆಸ್ ನ ಟ್ರೈ ಮಾಡಿದ್ವಿ ಬೇರೆ ಊರಿನಲ್ಲಿ. ಸೊ ಅದ್ರಿಂದ ಅದ್ರದ್ದು ಸ್ವಲ್ಪ ನಾಲೆಜ್ ನ ತಗೊಂಡು ಈ ನಮ್ಮ ಏರಿಯಾದಲ್ಲೇನೆ ಟ್ರೈ ಮಾಡ್ಬೇಕು ಅಂತ. ನಾನ್ ಬೇಸಿಕಲಿ ಬಂದು ನಾಗರಬಾವಿಗ್ ಬಂದು 18 ಇಯರ್ಸ್ ಆಯ್ತು. ಸೊ ಅದ್ರಿಂದ ಯಾಕೆ ನಮ್ಮ ಏರಿಯಾದಲ್ಲೇ ನಾವು ಟ್ರೈ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಟ್ರೈ ಮಾಡಿದಾಯ್ತು.
0: ಈಗ ಇದು ನಿಮ್ಮ ಒಬ್ಬರ ಉದ್ಯಮವ ಅಥವಾ ನಿಮ್ ಜೊತೆ ನಿಮ್ಮ ಹಸ್ಬೆಂಡ್ ಕೂಡ ಇದ್ದಾರೆ?
1: ಬ್ಯಾಕ್ ಸಪೋರ್ಟ್ ಗೆ ಖಂಡಿತ ನಮ್ಮ ಹಸ್ಬೆಂಡ್ ಇದ್ದೇ ಇದಾರೆ. ಸೊ ಅವರದು ಪ್ರತಿಯೊಂದು ಪಾರ್ಟ್ ಅವರು ಅವ್ರ ಪಾರ್ಟ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ.
0: ಓಕೆ, ಸಾಮಾನ್ಯವಾಗಿ ಈಗ ಕಾಲ ಕಳೆದಂತೆ ಒಂದೊಂದು ವಿಷಯಗಳು ಬದಲಾಗುತ್ತೆ. ಅವಾಗೆಲ್ಲ ಈ ಏನಿರ್ತಾರೆ ಹೇರ್ ಕಟ್ ಮಾಡೋರಿಗೆಲ್ಲ ಕಟ್ಟಿಂಗ್ ಶಾಪ್ ಅಂತ ಹೇಳ್ತಿದ್ವಿ, ಈಗ ಅದೆಲ್ಲ ಸಲೂನ್ ಆಗಿದೆ, ನಂತರ ಈಗ ಹೇರ್ ಡ್ರೆಸ್ಸಿಂಗ್ ಆಗಿದೆ, ಬೇರೆ ಬೇರೆ ಪದಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸ್ಕೊಳ್ತಿದೆ. ಈ ಟೈಲರಿಂಗ್, ಟೈಲರ್ಗೂ ಮತ್ತೆ ಈ ಬೊಟಿಕ್ಗೂ ನೀವು ಹೇಗೆ ಓರ್ವ ಪ್ರೊಫೆಷನಲ್ ಆಗಿ ಅದನ್ನ ಡಿಫೈನ್ ಮಾಡ್ತೀರಾ, ವ್ಯತ್ಯಾಸಗಳನ್ನ ತಿಳಿಸ್ತೀರಾ?
1: ಸೊ ಟೈಲರಿಂಗ್ ಅಂತ ಬೋಟಿಕ್ ಅಲ್ಲಿ ಏನ್ ಡಿಫ್ರೆನ್ಸ್ ಇರತ್ತೆ ಅಂತ ಹೇಳಿದ್ರೆ, ಟೈಲರಿಂಗ್ ಅಲ್ಲಿ ಯೂಶ್ವಲಿ ನಾವೇ ಹೋಗಿ ಅವ್ರಿಗೆ ಕೊಟ್ಟು ಇದರಲ್ಲಿ ನಂಗೆ ಇದನ್ನ ಹೊಲ್ದು ಕೊಡಿ ಅಂತ ಕೇಳ್ತೀವಿ. ಸೊ ಅವರು ಹೊಲಿಯೋದನ್ನ ಮಾತ್ರ ಮಾಡ್ತಾ ಇರ್ತಾರೆ. ಅದಕ್ಕೆ ಈ ತರ ನೀವು ಈ ಬಟ್ಟೆಲಿ ಈ ತರನು ಕೂಡ ಮಾಡಬಹುದು ಅಂತ ಒಂದ್ ಐಡಿಯಾನ ಅವರು ನಿಮ್ಗೆ ಕನ್ವೆ ಮಾಡೋದಿಲ್ಲ. ನಮ್ಗೇನ್ ನಾವೇನ್ ಹೇಳ್ತೀವೋ ಅದನ್ನ ಅವ್ರು ಹೊಲಿಯೋ ಅಷ್ಟು ಕೆಪಾಸಿಟಿ ಅವ್ರಿಗಿರತ್ತೆ, ಅವ್ರು ಮಾಡೇ ಮಾಡ್ತಾರೆ. ಸೊ ಆದ್ರೆ ಬೊಟೀಕ್ ಅಥವಾ ಡಿಸೈನರ್ ಸ್ಟುಡಿಯೋ ಅಂತ ನೀವು ಬಂದಾಗ ಅವರು ಒಂದು ಬಟ್ಟೆ ಕೊಟ್ರೆ ಸಾಕು, ನಾವ್ ಅದ್ರಲ್ಲಿ ಯಾವ್ಯಾವ ತರ ಮಾಡ್ಬೋದು ಅಂತ ನಾವು ಒಂದು ಕ್ಲೈಂಟ್ ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ.
0: ನೀವೇ ಡಿಸೈನರ್ ಆಗಿರ್ತೀರಾ ನಮಗೆ?
1: ಖಂಡಿತ. ಯಾಕಂದ್ರೆ ಕೆಲವರಿಗೆ ಬಟ್ಟೆ ಇಷ್ಟು ತಗೊಂಡೋಗಿ ಕೊಟ್ರೆ ಇಷ್ಟು ಏನ್ ಮಾಡ್ಬೋದು ಅನ್ನೋದು ಗೊತ್ತಿರುತ್ತೆ, ಆದ್ರೆ ಅಷ್ಟೇ ಬಟ್ಟೆಯಲ್ಲಿ ಇನ್ನ ಏನೇನ್ ಮಾಡ್ಬೇಕು ಅನ್ನೋದು ಐಡಿಯಾ ಕೂಡ ಐಡಿಯಾ ಇರೋದಿಲ್ಲ. ಬಿಕಾಸ್ ಬೇಸಿಕಲಿ ಯಾರು ಕೂಡ ಅದ್ರ ಬಗ್ಗೆ ನಾಲೆಡ್ಜ್ ಇಟ್ಕೊಂಡಿರೋದಿಲ್ಲ, ಏನೋ ಹಿಂಗ್ ಮಾಡಿದ್ರೆ ಹಿಂಗ್ ಮಾಡ್ಬೋದು ಅಂತ ಅಷ್ಟೇ ಗೊತ್ತಿರುತ್ತೆ ಅವರಿಗೆ. ನಾವು ಏನ್ ಹೇಳ್ತೀವಿ, ಓಕೆ ಹಿಂಗ್ ಮಾಡಿದ್ರೆ ಅದ್ರಲ್ಲಿ ಫ್ಲಾಸ್ ಏನಿದೆ, ಆಮೇಲೆ ಪ್ರೋಸ್ ಏನಿದೆ, ಎರಡೂ ಕೂಡ ನಾವ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಕೆಲವೊಂದ್ ಕಡೆ ನಂಗೆ ಹೀಗೆ

0: ಬೇಕು, ನನ್ ಹೀಗೆ ರೆಡಿ ಆಗ್ಬೇಕು ಅಂತ ಅನ್ಕೊಂಡು ಬಂದಿರ್ತಾರೆ. ಬಟ್ ಔಟ್ಪುಟ್ ಬಂದಿರಲ್ಲ ಎಷ್ಟೋ ಸಲ ಕೆಲವರಿಗೆ. ಯಾತಿಕ್ ಬಂದಿರಲ್ಲ ಅನ್ನೋದು ಅವ್ರಿಗೆ ಟೈಲರಿಂಗ್ ಕಡೆ ಯಾವ್ದೇ ಕಾರಣಕ್ಕೂ ಹೇಳಲ್ಲ. ಅದ್ ಔಟ್ಪುಟ್ ಬರೋದಿಲ್ಲ ಅನ್ನೋದನ್ನ ನಾವು ಫಸ್ಟೇ ಬರ್ತಾ ಬರಲ್ವಾ ಅನ್ನೋದನ್ನ ನಾವು ಅಚೀವ್ ಮಾಡ್ಬೋದಾ ಮಾಡ್ಬಾರ್ದ ಅಂತ ಫಸ್ಟೇ ಹೇಳಿರ್ತೀವಿ. ಅದಿಲ್ಲ ಅಂದ್ರೆ ಬೇರೆ ಡಿಸೈನ್ ನ ನೀವು ಈ ಡಿಸೈನ್ ನ ನೀವು ಮಾಡ್ಕೊಂಡ್ರೆ ಇದು ಚೆನ್ನಾಗ್ ಕಾಣತ್ತೆ ಅನ್ನೋದು ಕೂಡ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ.
1: ಅಂದ್ರೆ ನಮ್ಮನ್ನೆಲ್ಲ ಬ್ಯೂಟಿಫುಲ್ ಆಗಿ ನೀವು ರೆಡಿ ಮಾಡ್ಬಿಡ್ತೀರ ವಸ್ತ್ರದಲ್ಲಿ ಅಂತ ಆಗುತ್ತೆ.
0: ಖಂಡಿತ ರೆಡಿ ಮಾಡ್ತೀವಿ, ಬ್ಯೂಟಿಫುಲ್ ಆಗೂ ಮಾಡ್ತೀವಿ ಅಂಡ್ ವಿತ್ ಲವ್. ತಗೊಂಡ್ರೆ ಕಂಪ್ಲೀಟ್ ಅದನ್ನ ಮುಗಿಸಿ ಕೊಟ್ಟಿ ನಿಮ್ನ ಒಂದು ಫೋಟೋ ಶೂಟ್ ಗೆ ಇರ್ಬೋದು, ಒಂದ್ ಹೊರಗಡೆ ಎಲ್ಲಾರು ಓದುವಾಗ ಇರ್ಬೋದು, ಯಾರಾದ್ರ ಕೇಳ್ಬೇಕು ನಿಮ್ನ, ಓ ಎಷ್ಟು ಚೆನ್ನಾಗ್ ಕಾಣ್ತಾ ಇದೀರಾ, ಎಲ್ ಹೋಲ್ಸಿದ್ರಿ, ಇದು ಆಟೋಮೆಟಿಕ್ ಆಗಿ ಪ್ರಾಕ್ಟಿವ್ ಆಗಿ ಬರ್ಬೇಕು ಯಾರಿಗೆ ಆಗ್ಲಿ, ಆತರ ಮಾಡೋ ಜವಾಬ್ದಾರಿ ನಮ್ದಿರುತ್ತೆ.
1: ಓಕೆ, ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ. ಯಾವ್ದೇ ಬಿಸ್ನೆಸ್ ಗೂ ಮೂಲವಾಗಿ ಬೇಕಾಗಿರೋದು ಸಮಯದ ಜೊತೆ ಜೊತೆಗೆ ಬಂಡವಾಳ. ಸೊ ಆರಂಭದಲ್ಲಿ ನಿಮ್ಗೆ ಈ ಆಲೋಚನೆ ಬಂದಾಗ ಏನ್ ಮಾಡಿದ್ರಿ ಇದನ್ನ ತಿಳ್ಕೊಳ್ತೀವಿ. ನೀವೇ ಕೇಳಿದಂತಹ ಎಂದೋ ಕಂಡ ಕನಸು ನನಸಾಗಿದೆ 3 ವರ್ಷದ ಹಿಂದೆ ಅಲ್ವಾ. ಸೊ ಆ ಗೀತೆ ಇದೀಗ ಪ್ರಸಾರ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಮನಬಿಲ್ಲು.

0: ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕೆ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ
2: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ
1: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
2: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
3: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

0: either Non-Stop Sunday. Non-Stop Sunday. Non-Stop Sunday.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: Non-Stop Sunday.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಆತ್ಮೀಯರ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಬಿಸ್ನೆಸ್ ಬಸ್ ನಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರುತಿ ಅಜಯ್ ಅವರು. ಮಾತನಾಡ್ತಾ ಇದ್ವಿ ಟ್ರೈ ಅಂಡ್ ಎರರ್ ಬಗ್ಗೆ, ನಾವು ಹೇಗೆ ಕಲ್ತ್ರಿ ಅಂತ. ಟ್ರೈ ಮಾಡೋದು ಮತ್ತೆ ಅದರಿಂದ ಏನೋ ಕಲಿಯೋದು, ಟ್ರೈ ಮಾಡೋದು ಮತ್ತೆ ಅದರಿಂದ ಏನೋ ಹೊಸದನ್ನ ಕಲಿಯೋದು, ಹೀಗೆ ಶುರು ಮಾಡಿದ್ವಿ ಬಿಸ್ನೆಸ್ ಅಂತ ಹೇಳ್ತಾ ಇದ್ರಿ. ಯಾವುದೇ ಬಿಸ್ನೆಸ್ ಅನ್ನ ಶುರು ಮಾಡಬೇಕಾದ್ರೆ ನಮ್ಮ ಜ್ಞಾನ ಕೌಶಲ್ಯ ಸಮಯದ ಜೊತೆ ಜೊತೆಗೆ ನಮಗೆ ಮೂಲವಾಗಿ ಬೇಕಾಗಿರೋದು ಬಂಡವಾಳ. ಆಗ ನೀವು ಹೇಗೆ, ಎಷ್ಟು ಬಂಡವಾಳದ ಹಣದ ಮೂಲಕ ತಾವು ಈ ಒಂದು ಉದ್ಯಮವನ್ನ ಶುರು ಮಾಡಿದ್ರಿ?
4: ಬಂಡವಾಳ, ಹೌದು, ಅದು ತುಂಬಾ ಅತಿ ಮುಖ್ಯವಾದ ಹಂತ ಅಂತಾನೆ ಹೇಳ್ಬೋದು. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬಂಡವಾಳ ನಾವು ಎಷ್ಟು ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡ್ತೀವಿ ಅನ್ನೋದನ್ನ ಯಾವತ್ತೂ ಮುಖ್ಯ ಆಗತ್ತೆ ಅದು. ಇವಾಗ ನಾವು ಈ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ

0: ಹೌದು.
1: ಓಕೆ, ಈಗ ಲಕ್ಷಾಧಿಪತಿಗಳಾಗಿದ್ರೆ ಕೋಟ್ಯಾಧಿಪತಿಗಳಾಗಿದ್ದೀರ ಅಂತ ನಾನು ಕೇಳಲ್ಲ, ಯಾವಾಗ್ಲೂ ಖುಷಿಯಾಗಿರಿ ಅಂತಾನೆ ಹೇಳ್ತೀವಿ, ಯಾಕಂದ್ರೆ ನಿಮ್ಮ ಶ್ರಮ ಅಷ್ಟಿರತ್ತೆ. ತಾವು ಈ ಒಂದು ಬಿಸ್ನೆಸ್ ನ ಶುರು ಮಾಡಿದ ನಂತರ ಅದಕ್ಕೊಂದು ಜಾಗ ಬೇಕಿರುತ್ತೆ, ಮತ್ತಷ್ಟು ಕೆಲಸಗಾರರು ಬೇಕಿರ್ತಾರೆ, ಇದರ ಎಲ್ಲ ಹೊಂದಾಣಿಕೆ ಆಗಿರ್ಬೋದು, ಅದನ್ನ ಜೋಡಿಸೋದಾಗಿರ್ಬೋದು, ಹೇಗೆ ಅಂತ.
0: ಈ ಬಿಸ್ನೆಸ್ ಯಾವ್ದೇ ಇದು ಅಂತಲ್ಲ, ಯಾವ್ದೇ ಬಿಸ್ನೆಸ್ ಮಾಡ್ಬೇಕಾದ್ರೂ ನಾನು ರಿಸರ್ಚ್ ನಾವು ನಾನೇ ಆಗ್ಲಿ ನನ್ನ ಹಸ್ಬೆಂಡೇ ಆಗ್ಲಿ ರಿಸರ್ಚ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು ನಾವು. ಸೊ ಕನ್ಸ್ಯೂಮರ್ ರಿಸರ್ಚ್ ನ ನಾವು ಮಾಡ್ತಾ ಇದ್ವಿ ರೆಗ್ಯುಲರ್ ಆಗಿ, ಅದನ್ನ ಮಾಡ್ತಾ ಇದ್ದಿದ್ರಿಂದ ನಮ್ಗೆ ಒಂದು ಕೆಲಸ ಸ್ಟಾರ್ಟ್ ಮಾಡಕ್ ಮುಂಚೆ ರಿಸರ್ಚ್ ಮಾಡ್ಲೇಬೇಕು ಅನ್ನೋದೊಂದಿತ್ತು. ಸೊ ಯಾವ ರೋಡ್ ಅಲ್ಲಿ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಅದು ಚಿಕ್ಕದಾಗಿರ್ಲ ದೊಡ್ಡದಾಗಿರ್ಲ ಅನ್ನೋದನ್ನ ನಾವು ಪ್ರತಿಯೊಂದನ್ನು ನೋಡ್ತಾ ಇದ್ವಿ. ನಾವು ಸಡನ್ ಆಗಿ ಈ ಇದನ್ನ ಸ್ಟಾರ್ಟ್ ಮಾಡಿದ್ವಿ ಹೆಂಗೆ ಅಂದ್ರೆ, ಜಸ್ಟ್ ಈ ರೋಡ್ ಅಲ್ಲಿ ಓಡಾಡುವಾಗ ಈ ಬಿಲ್ಡಿಂಗ್ ನಾವು ಏನಿದೀವಿ ಈಗ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಸೊ ಕನ್ಸ್ಟ್ರಕ್ಷನ್ ಆಗುವಾಗ ಓಕೆ ಈ ರೋಡ್ ಅಲ್ಲಿ ಇಂಪ್ರೂವೈಸ್ ಆಗತ್ತೆ, ಬಿಕಾಸ್ 3 years ಬ್ಯಾಕ್ ಈ ರೋಡ್ ಸ್ವಲ್ಪ ಇಂಪ್ರೂವೈಸೇಷನ್ ಏನಿರ್ಲಿಲ್ಲ. ಬಟ್ ಇವತ್ತಿನ ದಿವಸ ಬಂದ್ರೆ ಈ ರೋಡ್ ಅಲ್ಲಿ ಪಾರ್ಕಿಂಗ್ ಮಾಡಕ್ಕೂ ಜಾಗ ಇಲ್ಲ, ಆ ತರ ಬೆಳೆದಿದೆ ರೋಡು. ಸೊ ಬಂದಾಗ ಅದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿತ್ತು, ಇಮಿಡಿಯೇಟ್ ಆಗಿ ಮಾತಾಡಿ ಕೇಳಿ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲೇ ನಾವು ಅಡ್ವಾನ್ಸ್ ಮಾಡಿ ಓಕೆ ಮಾಡೋಣ ಅಂತ ಹೇಳಿ ತುಂಬಾ ಧೈರ್ಯ ಮಾಡಿ ಕೈ ಹಾಕಿದ್ವಿ ಇದಕ್ಕೆ. ಸೊ ಜಾಗನ ಅವಾಗ ನಾವು ಡಿಸೈಡ್ ಮಾಡಿದ್ವಿ, ಅಂಡ್ ಮೋರೆವರ್ ಏರಿಯಾನ ನಾವು ಆವಾಗ್ಲೇ ಹೇಳ್ದಂಗೆ. ಸೊ ನಾವು ಎಲ್ಲೆಲ್ಲೋ ಹೋಗಿ ಬಿಸ್ನೆಸ್ ಮಾಡ್ತಾ ಇದ್ವಿ, ಯೂಶ್ವಲಿ ಎಲ್ಲಾ ಕಡೆನೂ ಹೋದಾಗ ಯಾವ್ದಾದ್ರು ಒಂದು ಹೋಟೆಲ್ ಬಿಸ್ನೆಸ್ ಇರ್ಬೋದು, ಮತ್ತೆ ಅದೇ ಬೂಟೀಕ್ ಬಿಸ್ನೆಸ್, ಸಲೂನ್ ಬಿಸ್ನೆಸ್, ಮತ್ತೆ ಇನ್ನೂ ಒಂದ್ ಎರಡ್ ಮೂರ್ ಬಿಸ್ನೆಸ್ ಲೈಕ್ ಫರ್ನಿಚರ್ ಬಿಸ್ನೆಸ್ ಮಾಡ್ತಾ ಇದ್ವಿ ನಾವು, ಅಂಡ್ ಡೆಮೋಲಿಷನ್ ಬಿಸ್ನೆಸ್ ಮಾಡ್ತಾ ಇದ್ವಿ. ಎಲ್ಲಾ ತುಂಬಾ ಯಾವ್ದನ್ನು ನಾಗರಭಾವಿಯಲ್ಲಿ ನಾವು ಯಾವತ್ತೂ ಮಾಡಿಲ್ಲ. ಸೊ ಈ ಬಿಸ್ನೆಸ್ ನ ನಾವು ನಾವು ಮದ್ವೆ ಆಗಿ 1 year ಗೆ ನಾವು ನಾಗರಬಾವಿಗೆ ಬಂದು ಶಿಫ್ಟ್ ಆಗಿದ್ದು. ಸೊ ಅದು ಇದೊಂಥರ ನಮ್ಗೆ ಹೋಮ್ ಟೌನ್ ತರ ಆಗೋಗಿದೆ ಏರಿಯಾ. ಸೊ ಅದಕ್ಕೆ ಇಲ್ಲೇ ಮಾಡ್ಬೇಕು ಅನ್ನೋದೊಂದು ಕನ್ಸಿತ್ತು, ಅದನ್ನ ನಾವು ಹೀಗೆ ಟ್ರೈ ಮಾಡಿ ಇನ್ನೂ ಬ್ರಾಂಚಸ್ ಗಳು ಮಾಡ್ಬೇಕು ಆಕ್ಚುಲಿ. ಸೊ ಸ್ಟಾರ್ಟ್ ಮಾಡಿದ್ದು ನಾಗರಬಾವಿಯಲ್ಲಿ, ಇದನ್ನ ನಾವು ಇದ್ ಮಾಡಿದ್ವಿ.
1: ಈಗ ಒಂದು ಸಿಂಗಲ್ ಬ್ರಾಂಚ್ ಇದೆ ಹಾಗಾದ್ರೆ ಅಲ್ಲಿ?
0: ಹೌದು, ಸಿಂಗಲ್ ಬ್ರಾಂಚ್ ಇದೆ.
1: ಈಗ ಏನು ನೀವು ವಸ್ತ್ರ ವಿನ್ಯಾಸಕ್ಕೆ ಇಳಿದ್ರಿ, ಬೊಟಿಕ್ ಅನ್ನ ಆರಂಭ ಮಾಡಿದ್ರಿ, ರೆಂಟಲ್ಸ್ ಐಡಿಯಾ ಬಂದಿದ್ದು ಯಾವಾಗ, ಹೇಗೆ ಹೊಳಿತು ಆ ಒಂದು ಆಲೋಚನೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: the Non-Stop Sanjay. Non-Stop
1: Sanjay. Non-Stop Sanjay. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಬಿಸಿನೆಸ್ ಬಜಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರುತಿ ಅಜಯ್ ಅವರು, ಡಿಸೈನರ್ ಬೊಟಿಕ್ ಅಂಡ್ ರೆಂಟಲ್ ಸಂಸ್ಥಾಪಕಿ ಆಸ್ತಾ ಇವರ ಡಿಸೈನರ್ ರೆಂಟಲ್ಸ್ ಅಂಡ್ ಬೊಟಿಕ್ ಏನಿದೆ ಡಿಸೈನರ್ ಬೊಟಿಕ್ ಅಂಡ್ ರೆಂಟಲ್ಸ್ ಸಂಸ್ಥೆ ಆಸ್ತಾ. ಹೆಸರು ಹುಟ್ಟಿದ ಹೇಗೆ ಮೇಡಮ್ ಇದು? ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ ತಮ್ಗೆ?
3: ಇವಾಗ ಕೇಳಿಸ್ತಾರೆ.
1: ಆಸ್ತಾ ಹೆಸರು ಹುಟ್ಟಿದ ಹೇಗೆ ಅಂತ?
3: ಆಸ್ತಾ ಹೆಸರು ಅದೇ ಈಗ ಅಡ್ವಾನ್ಸ್ ಮಾಡಿದ್ವಿ, ಸೊ ಮಾಡ್ಲೇಬೇಕು ಅಂತ ಇದನ್ನು ಮಾಡಿದ್ವಿ, ಡಿಸೈಡು ಮಾಡಿದ್ವಿ. ಸೊ ನೆಕ್ಸ್ಟ್ ಏನ್ ಹೆಸರು ಇಡಬೇಕು ಅಂತ ತುಂಬಾ ಹೆಸರುಗಳನ್ನ ನಾವು ಚೆಕ್ ಮಾಡ್ತಾ ಇದ್ವಿ. ಏನಂತ ಇಡೋಣ, ಹೆಸರು ಏನ್ ಇಡೋಣ ಅಂತ ಹೇಳಿ. ಅಂಡ್ ಹೆಸರು ಇಡೋದ್ರ ಜೊತೆಗೆ ಅದು ಎಲ್ಲಾರ್ಗೂ ಈಸಿ ಆಗೂ ಇರ್ಬೇಕು ಕರೆಯೋದಕ್ಕೆ. ಅಂಡ್ ಹೆಸರು ಕೇಳಿದ ತಕ್ಷಣ ಆರ್ಟಿಸ್ಟ್ ಇಂಪ್ ಆಗು ಇರ್ಬೇಕು ಅಂತ ಆಮೇಲೆ ಯೋಚನೆ ಮಾಡ್ತಾ ಇದ್ವಿ. ಈಗ ನಾನು ನಮ್ಮ ಹಸ್ಬೆಂಡ್ ಕುತ್ಕೊಂಡು, ಸೊ ನಮ್ಮ 4 ಜನ ಅಂದ್ರೆ ನಾನು ನನ್ನ ಹಸ್ಬೆಂಡು ನನ್ನ 2 ಮಕ್ಳು, ಆ 4 ಜನದ ಹೆಸರನ್ನ ಮೊದಲನೇ ಇದನ್ನ ತಗೊಂಡು ನಾವು ಆಸ್ತಾ ಅಂತ ಹೇಳ್ಬಿಟ್ಟಿರ್ತೀವಿ. ಸೊ ಎ ಅಂದ್ರೆ ಅಜಯ್, ಎಸ್ ಅಂದ್ರೆ ಶ್ರುತಿ, ಟಿ ಹೆಚ್ ಎ ಅಂದ್ರೆ ತಸ್ಮೈ ತಮಸ್ವಿ ಅಂತ, ತಸ್ಮೈ ನನ್ನ ಮಗ, ತಮಸ್ವಿ ಬಂದು ನನ್ನ ಮಗಳು. ಸೊ ಇದಿಷ್ಟು ಸೇರಿ ನಾವು ಒಂದು ಫ್ಯಾಮಿಲಿ ಯಾವಾಗ್ಲೂ ಒಟ್ಟಿಗೆನೆ ಇರ್ತೀವಿ. ಸೊ ಒಂದು ಫ್ಯಾಮಿಲಿ ಆಗಿ ನಾವು ಇದನ್ನ ಫ್ಯಾಮಿಲಿ ಹೆಸರನ್ನ ಇಡಬೇಕು ಅನ್ನೋದಕ್ಕೆ ಕಾರಣಕ್ಕೆ ಇದನ್ನ ಇಟ್ವಿ.
1: ಆಸ್ತಾ ಸೌಂಡ್ಸ್ ಗುಡ್, ಎಲ್ಲರೂ ಇದ್ದೀರಾ ಅದರಲ್ಲಿ? ಓಕೆ, ಆರಂಭದಲ್ಲಿ ತಾವು ಏನು ಡಿಸೈನರ್ ಬೊಟಿಕ್ ಅನ್ನ ಶುರು ಮಾಡ್ತೀರಾ, ರೆಂಟಲ್ಸ್ ಅವಾಗ್ಲೇ ಬಂದಿದ್ದ ಐಡಿಯಾನ ಅಥವಾ ಆನಂತರನ ಬಾಡಿಗೆನು ಕೊಡಬಹುದು ನಮ್ಮ ಡಿಸೈನ್ ಮಾಡಿದ ಬಟ್ಟೆಗಳನ್ನ ಅನ್ನೋದು?
3: ರೆಂಟಲ್ಸ್ ಕೂಡ ಮಾಡ್ಬೇಕು ಅಂತ ಫಸ್ಟ್ ಏನೇ ಡಿಸೈಡ್ ಮಾಡಿದ್ವಿ. ಬಿಕಾಸ್ ಇವಾಗ ಇವಾಗಿನ ಇದರಲ್ಲಿ ಔಟ್ಫಿಟ್ಸ್ ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ ಯಾರೇ ಆಗ್ಲಿ. ಈಗ ನಾನೇ ಆಗ್ಲಿ ಚೆನ್ನಾಗಿ ರೆಡಿಯಾಗಿ ಹೋಗ್ಬೇಕು ಅಂತ ಅನ್ಕೋತೀನಿ ಹೊರತು ಹೇಗೋ ಒಂದು ಹೋಗೋಣ ಅನ್ನೋದು ಯಾರಿಗೂ ಇಲ್ಲ. ಸೊ ರೆಡಿಯಾಗಿ ಹೋಗುವಾಗ ಈಗ ನಾನು ಒಂದು ಬಟ್ಟೆ ಹಾಕೋಬೇಕು ಅಂದ್ರೆ ಆ ಬಟ್ಟೆಗೆ ಎಷ್ಟು ಖರ್ಚಾಗತ್ತೆ ಅನ್ನೋದು ಕೂಡ ನೋಡ್ಬೇಕು. ಅಂಡ್ ಆ ಬಟ್ಟೆನ ನಾನು ಹಾಕೊಳ್ಳೋದು ಒಂದೇ ಒಂದು ಸಲ. ಬಿಕಾಸ್ ನಾವು ಎಲ್ಲೇ ಹೋದ್ರು ಒಂದು ಫೋಟೋಸ್ ಅಂತ ತೆಕ್ಕೊಳ್ತೀವಿ, ತೆಕ್ಕೊಂಡ ತಕ್ಷಣ ಓ ಈ ಬಟ್ಟೆನ ಇದಕ್ಕೆ ಹಾಕೊಂಡು ಹೋಗಿದ್ದೆ, ನನ್ ಫೋಟೋ ಸಿಕ್ಕಿದೆ ಇದ್ರಲ್ಲಿ ಆಲ್ರೆಡಿ ಇದೆ, ಅದ್ರಲ್ಲಿ ಪೋಸ್ಟ್ ಈಗ ಪೋಸ್ಟ್ ಮಾಡೋದು ಕೂಡ ಸರ್ವೇ ಸಾಮಾನ್ಯ ಆಗೋಗಿದೆ. ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಇರ್ಬೋದು, ವಾಟ್ಸ್ಆಪ್ ಅಲ್ಲಿ ಇರ್ಬೋದು, ಸ್ಟೇಟಸ್ ಹಾಕೋದಿರ್ಬೋದು, ತುಂಬಾ ಸರ್ವೇ ಸಾಮಾನ್ಯ ಆಗಿರೋದ್ರಿಂದ ಒಂದ್ಸಲ ಹಾಕಿದ ಬಟ್ಟೆ ಇನ್ನೊಂದು ಸಲ ಹಾಕೋದಕ್ಕೆ ಅದು ಮೇ ಬಿ ಅರೌಂಡ್ ಯೋಚನೆ ಮಾಡ್ತೀವಿ. ಅಂಡ್ ಇನ್ನೊಂದು ಈ ಮದ್ವೆ ಹೋಗಿದೀವಿ, ಇದಕ್ ಹಾಕೊಂಡು ಹೋಗಿದೀವಿ, ಇದಕ್ಕೆ ಆಲ್ರೆಡಿ ಇವರೆಲ್ಲ ನೋಡಿದ್ದಾರೆ.

0: ಮುಗಿಸ್ಕೊಂಡು ಹೋಗೋಣ ಅಂತ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಹೋಗ್ತಾ ಇರ್ತೀವಿ. ಸೊ ಎವ್ರಿ ಟೈಮ್ ನಾವು ಏನ್ ಮಾಡಕ್ಕಾಗತ್ತೆ, ಅಷ್ಟೊಂದು ಖರ್ಚು ಮಾಡಿ ಹೊಲ್ಸ್ಕೊಂಡು ಯಾರ್ದೋ ಮದ್ವೆಗೆ ಹೋಗಿ ಹಾಕೊಂಡು ಹೋಗಿ ಇದ್ ಮಾಡಕ್ಕಾಗಲ್ಲ. ಸ್ವಲ್ಪ ದೂರದವ್ರ ಮದ್ವೆಗೆ ಆಗ್ಲಿ, ಫ್ರೆಂಡ್ಸ್ ಮದ್ವೆಗೆ ಆಗ್ಲಿ, ಆತರ ಹೋಗಿ ಹೋಗಿ ಎವ್ರಿ ಟೈಮ್ ನಾವು ಖರ್ಚು ಮಾಡಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನನ್ಗೊಂದು ಐಡಿಯಾ ಬಂದಿದ್ದು, ಓಕೆ ಯಾಕೆ ನಾವು ಡಿಸೈನ್ ಮಾಡೋ ಔಟ್ಫಿಟ್ಸ್ ಇದು ಸಿಂಪಲ್ ಇರೋದಿಲ್ಲ, ಗ್ರ್ಯಾಂಡ್ ಆಗೇ ಇರತ್ತೆ, ಬೋ ಲೈಕ್ ತುಂಬಾ ಪ್ರೈಸಿನೂ ಇರುತ್ತೆ ಇದು ಔಟ್ಫಿಟ್ಸ್. ಸೊ ಅದರಿಂದ ರೆಂಟ್ ಅಲ್ಲಿ ಕೊಟ್ಟಾಗ ಒಂದ್ಸಲ ಹಾಕಿ ಅವರು ನಮ್ಗೆ ವಾಪಸ್ ಕೊಡ್ತಾರೆ. ಸೊ ಅವ್ರದ್ದು ಏನಿದೆಯೋ ಅವ್ರದ್ದು ಇಂಟೆನ್ಷನ್ ಮುಗಿಯುತ್ತೆ, ಲೈಕ್ ಹೌದು ನಾನು ಈ ತರ ಬಟ್ಟೆ ಹಾಕೊಂಡಿದ್ದೆ, ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೆ, ಚೆನ್ನಾಗಿ ಕಾಣ್ತಿದ್ದೆ ಅನ್ನೋದು. ಅಂಡ್ ಮೇಕಪ್ ಆರ್ಟಿಸ್ಟ್ ಗಳಿಗೆ ತುಂಬಾ ಬೇಕಾಗಿರತ್ತೆ ಔಟ್ಫಿಟ್ಸ್, ಅವರು ಎಲ್ಲೂ ರೆಡಿ ಮಾಡಿಸಿ ತಗೊಂಡು ಇರಕ್ ಆಗೋದಿಲ್ಲ. ಸೊ ರೆಂಟಲ್ಸ್ ಅಂತಾನೆ ತಗೊಂಡಾಗ ರೆಂಟ್ಗೆ ಅಂತ ತಗೊಂಡು ಅವರು ಮೇಕಪ್ ಆರ್ಟಿಸ್ಟ್ ಗಳು ಅವ್ರ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಕೊಳ್ತಾರೆ, ಅಂಡ್ ಮಾಡೆಲ್ಸು ಕೂಡ, ಅಂಡ್ ಈವನ್ ಆಕ್ಟರ್ಸ್ ಇರ್ಬೋದು, ಕೆಲವೊಂದ್ ಸೆಲೆಬ್ರಿಟೀಸ್ ಇರ್ಬೋದು, ಎಲ್ಲಾರ್ಗು ಕೂಡ ಯೂಶಲಿ ಯಾವಾಗ್ಲೂ ಬಟ್ಟೆ ಹಾಕಲ್ಲ, ಒಂದೇ ಸಲ ಹಾಕೋದು ಎಲ್ಲಾರು ಆಲ್ಮೋಸ್ಟ್ ಈ ತರದ ಬಟ್ಟೆಗಳು. ಅದಕ್ಕೋಸ್ಕರ ಈ ರೆಂಟಲ್ಸ್ ನ ಐಡಿಯಾ ಬಂದಿದ್ದು, ಅವಾಗ ಸ್ಟಾರ್ಟ್ ಮಾಡಿದ್ ನಾವು.
1: ಓಕೆ, ನಿಮ್ಮ ಸ್ಟುಡಿಯೋಗೆ ಯಾವ್ಯಾವ ರೀತಿಯಾದಂತಹ ವ್ಯಕ್ತಿಗಳು, ಸೆಲೆಬ್ರಿಟೀಸ್ ಗಳು ಬಂದು ತಾವು ರೆಂಟಲ್ಸ್ ಗೆ ಬಟ್ಟೆಯನ್ನ ಖರೀದಿ ಮಾಡ್ತಾರೆ, ತಗೋತಾರೆ?
0: ಎರಡಕ್ಕೂ ಬರ್ತಾರೆ, ಕಸ್ಟಮೈಸೇಷನ್ಗೂ ಕೂಡ ಬರ್ತಾರೆ. ಅವರೇನೇ ಇವೆಂಟ್ಸ್ ಇದ್ರು, ಅವ್ರದ್ದೇನೇ ಲೈಕ್ ಪಬ್ಲಿಕ್ ಇವೆಂಟ್ಸ್ ಇರ್ಬೋದು ಅಂಡ್ ಆಲ್ಸೋ ಪರ್ಸನಲ್ ಇವೆಂಟ್ಸ್ ಇರ್ಬೋದು, ಎಲ್ಲದಕ್ಕೂ ಮೋಸ್ಟ್ ಆಫ್ ದ ಸೆಲೆಬ್ರಿಟೀಸ್ ಬರ್ತಾರೆ. ಟಿವಿ ಸೀರಿಯಲ್ ಆಕ್ಟರ್ಸ್ ಇರ್ಬೋದು, ಇನ್ಫ್ಲೂಯೆನ್ಸರ್ಸ್, ಅಂಡ್ ಆಲ್ಸೋ ಇವನ್ ಪಾಲಿಟಿಷಿಯನ್ಸ್ ಅಲ್ಲೂ ಕೆಲವರು ಬಂದು ಇಲ್ಲಿ ಹೊಲ್ಸ್ಕೊಂಡು ಹೋಗಿರೋದಿದೆ, ಅಂಡ್ ಮೋಸ್ಟ್ ಆಫ್ ದ ಸಿಂಗರ್ಸ್, ಆಂಕರ್ಸ್ ತುಂಬಾ ಜನ ಬಂದು ನಮ್ಮ ಸ್ಟುಡಿಯೋಗೆ.
1: ರೆಂಟ್ ಅಂದ್ರೆ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟಿರತ್ತೆ ಮೇಡಮ್?
0: ರೆಂಟ್ ಸ್ಟಾರ್ಟ್ ಮಿನಿಮಮ್ 800, ಮ್ಯಾಕ್ಸಿಮಮ್ 8000.
1: ಮ್ಯಾಕ್ಸಿಮಮ್ 8000? 8000 ಕೊಟ್ಟು ನಾನು ರೆಂಟ್ಗೆ ತಗೋತಿದ್ದೀನಿ ಅಂದ್ರೆ ಅದು ಒರಿಜಿನಲ್ ನೀವು ಡಿಸೈನ್ ಮಾಡಿ ಆ ಬಟ್ಟೆನ ರೆಡಿ ಮಾಡೋದಕ್ಕೆ ಕಾಸ್ಟ್ ಎಷ್ಟಾಗಿರ್ಬೋದು ಹಂಗಾದ್ರೆ ಅಂತ ಯೋಚನೆ ಆಗ್ತಿದೆ ನನಗೆ.
0: ಅಟ್ ಲೀಸ್ಟ್ ಅದು 10 ಟೈಮ್ಸ್ ಇರುತ್ತೆ.
1: ಹಾ, 10 ಟೈಮ್ಸ್
0: ಲೈಕ್ ಅರೌಂಡ್ 80 to 90,000 ವರ್ತ್ ಇರೋ ಒಂದು ಬ್ಲೌಸ್ ಇರ್ಬೋ, ಬ್ಲೌಸ್, ಲೆಹೆಂಗಾ, ಆತರ ಫುಲ್ ಬ್ರೈಡಲ್ ಲೆಹೆಂಗಾ, ಅದಕ್ಕೆಲ್ಲ ನಾವು ಎಬೋ 5000 ಚಾರ್ಜ್ ಮಾಡ್ತೀವಿ. ಬಿಕಾಸ್ ಆ ಬ್ರೈಡಲ್ ಲೆಹೆಂಗಾ ಎಬೋ 1 lakh ಇರುತ್ತೆ, ಲೈಕ್ ಎಬೋ 50 ಅಂತೂ ಇರುತ್ತೆ ಸ್ಟಾರ್ಟಿಂಗ್. ಸೊ ಅದ್ರಿಂದ ಅದಕ್ಕೆ ಅಟ್ಲೀಸ್ಟ್ ನಾವು 10 times ಅದು ನಾವು ಆತರ ಕ್ಯಾಲ್ಕುಲೇಷನ್ಸ್ ಮಾಡಿರ್ತೀವಿ.
1: ಓಕೆ, ಮತ್ತಷ್ಟು ಮಾತುಕತೆ ಮುಂದುವರ್ಸೋಣ. ಕೇಳ್ತಾರೆ ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮರಬಿಲ್ಲು.

0: ಆತ್ಮೀಯರೇ, ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಬಿಸಿನೆಸ್ ಬಸ್ಸಲ್ಲಿ ನಮ್ಮ ಜೊತೆ ಇದ್ದಾರೆ ಉದ್ಯಮಿ ಶ್ರುತಿ ಅಜಯ್ ಅವರು. ಮೇಡಮ್, ಮಾತನಾಡ್ತಾ ಹೇಳ್ತಾ ಇದ್ರಿ, ಸುಮಾರು 80,000 ರೂಪಾಯಿ ಏನು ವರ್ತಿರ್ತಕ್ಕಂಥ ಒಂದು ಡ್ರೆಸ್ನ ನಾವು 8,000ವರೆಗೆ ಕೂಡ ಬಾಡಿಗೆಗೆ ಕೊಡ್ತೀವಿ ಅಂತ. ಈ ಬಾಡಿಗೆಯ ಡ್ಯೂರೇಷನ್ ಎಷ್ಟಿರುತ್ತೆ ಮತ್ತು ಇದರ ಪ್ರೋಸೆಸ್ ಹೇಗೆ ಇರುತ್ತೆ ಅಂತ ತಿಳಿಸ್ಕೊಡಿ.
1: ಸೊ ಬಾಡಿಗೆ ಡ್ಯೂರೇಷನ್ ಬಂದು 24 hours ಇರುತ್ತೆ, ಲೈಕ್ 1 day ಅಂತಾನೆ ನಾವ್ ಇಟ್ಕೊಳ್ತೀವಿ. ಬಟ್ ವಿ ಹ್ಯಾವ್ ಅ ಕನ್ಸಿಡರೇಷನ್, 1/2 day ಎಕ್ಸ್ಟ್ರಾ ಕನ್ಸಿಡರೇಷನ್ ಕೂಡ ನಾವು ಮಾಡ್ತೀವಿ, ಬಿಕಾಸ್ ಟ್ರಾವೆಲಿಂಗ್ ಟೈಮ್ ಅದೆಲ್ಲ ಕನ್ಸಿಡರ್ ಮಾಡ್ತೀವಿ. ಅದು ಕ್ಲೈಂಟ್ ಆನ್ ಕ್ಲೈಂಟ್ ಬೇಸಿಸ್ ಮೇಲೆ, ಯಾ ಅವ್ರ ಕ್ಲೈಂಟ್ ಅವ್ರದ್ದು ಇವೆಂಟ್ ಎಲ್ಲಿದೆ, ಫಂಕ್ಷನ್ ಎಲ್ಲಿದೆ ಅಂತ ಹೇಳಿದಾಗ ನಾವು ಅದನ್ನ ಇದ್ ಮಾಡ್ಬೇಕಾಗತ್ತೆ, ಅದನ್ನ ಪರಿಗಣಿಸ್ಬೇಕಾಗತ್ತೆ. ಅಂಡ್ ಪ್ರೋಸೆಸ್ ಬಂದು ವಿ ಬುಕಿಂಗ್ ಅಮೌಂಟ್ ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಅಡ್ವಾನ್ಸ್ ಅಂತ ತಗೊಳ್ತೀವಿ. ಅಂಡ್ ಅದಾದ್ಮೇಲೆ ಬಟ್ಟೆ ತಗೊಂಡು ಹೋಗುವಾಗ ವಿ ವಿಲ್ ಬಿ ಚಾರ್ಜಿಂಗ್ ಲೈಕ್ ಡಬಲ್ ದ ಅಮೌಂಟ್. ಲೈಕ್ ಎಷ್ಟು ರೆಂಟ್ ತಗೋತಾ ಇದೀವಿ ಅದಕ್ಕೆ 2.5 ನಾವು ಕಟ್ಟಿಸ್ಕೊಳ್ತೀವಿ, ಬಿಕಾಸ್ ಏನೇ ಡ್ಯಾಮೇಜ್ ಇರ್ಬೋದು ಅದು ಕೆಲವೊಂದು ಅದನ್ನ ನಾವು ಅಡ್ವಾನ್ಸ್ ಅಂತ ಕಟ್ಟಿಸ್ಕೊಳ್ತೀವಿ. ಸೊ ಡೆಪಾಸಿಟ್ ಅಂತ ಕಟ್ಟಿಸ್ಕೊಳ್ತೀವಿ, ಅದನ್ನ ರೀಫಂಡಬಲ್ ಡೆಪಾಸಿಟ್ ಇರುತ್ತೆ, ಅದು ಅವ್ರ ಬಟ್ಟೆ ರಿಟರ್ನ್ ಕೊಟ್ಟಾಗ ಅದು ರೀಫಂಡ್ ಆಗುತ್ತೆ.
0: ಓಕೆ, ಸೇಮ್ ಡ್ರೆಸ್ ಅನ್ನ ಇನ್ನೊಬ್ರು ತಗೊಂಡು ಹೋಗಕ್ ಬಂದಾಗ ಹೇಗೆ ಅದನ್ನ ಮೈಂಟೈನ್ ಮಾಡ್ತೀರಾ ಅಂತ, ವಾಷಿಂಗ್ ಆಗಿರ್ಬೋದು, ಐರನಿಂಗ್?
1: ಅದಕ್ಕೆ ವಾಷಿಂಗ್ ಆಗಿ ಸ್ಟೀಮ್ ಐರನ್ ಎವ್ರಿ ಪ್ರೊಸೆಸ್ ಅಲ್ಲಿ ಇರುತ್ತೆ, ಸ್ಟೀಮ್ ಐರನ್ ಕೊಡ್ತಾ ಇರ್ತೀವಿ. ಅಂಡ್ ವಾಷಿಂಗ್ ಕೂಡ ಲೈಕ್ ಡ್ರೈ ವಾಶ್ ಅಂತ ನಾವು ಕೆಲವು ವೆಂಡರ್ ನ ಇಟ್ಕೊಂಡಿದೀವಿ. ಸೊ ಡ್ರೈ ವಾಷಸ್ ನ ನಾವು ಕೊಟ್ಟು ಅಲ್ಲಿಂದ ತಗೊಂಡ್ ಬಂದು ಇದ್ ಮಾಡ್ತೀವಿ. ಗ್ಯಾಪಿಂಗ್ ತಗೊಳ್ತೀವಿ, ಒಂದ್ ಬಟ್ಟೆಯಿಂದ ಇನ್ನೊಂದ್ ಬಟ್ಟೆಗೆ ನಾವು ಡೆಲಿವರಿ ಕೊಡ್ಬೇಕಾದ್ರೆ ಸೊ ಎಷ್ಟು ಟೈಮ್ ಗ್ಯಾಪ್ ಇರುತ್ತೆ ಅಂತ ನೋಡ್ಬಿಟ್ಟು ನಾವು ಬುಕಿಂಗ್ಸ್ ತಗೊಳ್ತೀವಿ.
0: ಓಕೆ, ಇದರ ಜೊತೆಗೆ ನೀವು ಈಗ ತಮ್ಮ ಉದ್ಯಮ ಆರಂಭ ಆಗಿದ್ದು ಹೇಗೆ ಅದು ಸಾಕ್ತಾ ಇದೆ ಅಂತ ಹೇಳಿದ್ರಿ, ತಮ್ಗೆ ಈ ಉದ್ಯಮವನ್ನು ಆರಂಭಿಸಿದ 3 ವರ್ಷ ಆಗಿದೆ, ಹೇಗೆ ಅನಿಸ್ತಿದೆ ಈಗ ಸದ್ಯಕ್ಕೆ?
1: ಇನಿಷಿಯಲ್ ಡೇಸ್ ಅಲ್ಲಿ ತುಂಬಾನೇ ಕಷ್ಟ ಆಯ್ತು, ತುಂಬಾನೇ ಶ್ರಮ ಪಡ್ಲೇಬೇಕಾಯ್ತು. ಇವಾಗ್ಲೂ ಅಷ್ಟೇನೆ, ಅಷ್ಟೇ ಶ್ರಮ ಇರುತ್ತೆ, ಬಿಕಾಸ್ ನಮ್ಗೆ ಟೈಮ್ಲಿ ಡೆಲಿವರಿ ಇರುತ್ತೆ ಅಂಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೇನ್ ಇರುತ್ತೆ. ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೋದು, ಅವ್ರಿಗೆ ಟೈಮ್ ಕರೆಕ್ಟ್ ಆಗಿ ಕೊಡೋದಿರ್ಬೋದು. ಅಂಡ್ ಆಲ್ಸೋ ಇವೆಂಟ್ ಗಳನ್ನ ಹತ್ರ ಇಟ್ಕೊಂಡು ತುಂಬಾ ಜನ ಬರ್ತಾರೆ, ಸೊ ಅವಾಗ್ಲೂ ಕೂಡ ನಾವು ಅವ್ರನ್ನ ಹಾಗೆ ಕಳ್ಸೋದಕ್ ಆಗೋದಿಲ್ಲ, ನಾವು ಆರ್ಡರ್ ತಗೊಂಡೇನೆ ಫುಲ್ಫಿಲ್ ಮಾಡೇನೆ ಕಳ್ಸ್ಬೇಕಾಗತ್ತೆ. ಸೊ ಎಲ್ಲಾ ತರನು ಇರತ್ತೆ, 50-50. ಲೈಕ್ ನಮ್ಗೆ ಕಷ್ಟನೂ ಇರತ್ತೆ, ಅಂಡ್ ಅದೇ ರೀತಿಲಿ ನಾವು ಆಫ್ಟರ್ ದಟ್ ಅವ್ರ ಫೇಸ್ ಅಲ್ಲಿ ಈಗ ಡೆಲಿವರಿ ತಗೊಂಡಾಗ ಅವ್ರ ಫೇಸ್ ಅಲ್ಲಿ ಬರೋ ಒಂದು ಖುಷಿ ನೋಡಿದಾಗ ವಿ ಲೈಕ್ ಆ ಹಬ್ಬ ಸದ್ಯ ಚೆನ್ನಾಗ ನಮ್ಗೆ ಇಷ್ಟು ಮಾಡಿದ್ದಕ್ಕೂ ಸಾರ್ಥಕ ಆಯ್ತು, ಅಯ್ಯೋ ತುಂಬಾ ಚೆನ್ನಾಗ್ ಬಂದಿದೆ, ಆ ತರ ಫೀಲ್ ಎವ್ರಿ ಔಟ್ಫಿಟ್ ಡೆಲಿವರಿ ಕೊಟ್ಟಾಗ್ಲೂ ನಮ್ಗೆ ಆತರ ಆಗತ್ತೆ.
0: ಸುಮಾರು ರೆಂಟಲ್ಸ್ ಅಂದಾಗ ತಿಂಗಳಿಗೆ ಒಂದು ರೇಂಜ್ ಹೇಳೋದಾದ್ರೆ ಎಷ್ಟು ಜನರಿಗೆ ಕೊಡ್ತೀರಾ, ಎಷ್ಟು ವಸ್ತುಗಳನ್ನ ಕೊಡ್ತೀರಾ ಅಂತ?
1: ತಿಂಗಳಿಗೆ ಅಂತ ಅಂದ್ರೆ ಅಂದಾಜು ಅಂತ ಹೇಳಕ್ ಆಗಲ್ಲ, ಲೈಕ್ ಅಪ್ರಾಕ್ಸಿಮೇಟ್ ಆಗಿ ಮೋರ್ ದನ್ 200.
0: ಓಕೆ, 200, ಅದೇನ್ ಕಮ್ಮಿ ಅಲ್ಲ. ಈಗ ನಿಮ್ಮ ಮಾತುಗಳನ್ನ ನಮ್ಮ ಕೇಳುಗರು ಕೇಳಿ ಸಾಕಷ್ಟು ಸಂದೇಶಗಳನ್ನ ಕಳ್ಸಿಕೊಟ್ಟಿದ್ದಾರೆ.

0: ಕೆಲವರು ಹೇಗೆ ಅವರು ರೆಂಟಿ ಕೊಡ್ತಾರೆ ಶ್ರುತಿ ಮೇಡಮ್, ಅವರು ಯಾವ ರೀತಿ ಬಾಡಿಗೆ ಕೊಡ್ತಾರೆ ತಿಳಿಸ್ಕೊಡಿ ಅಂದಿರಿ. ಈಗ ನೀವು ಹೇಳಿದ್ದೀರಾ ಹೇಗೆ ಅಮೌಂಟ್ ಕಟ್ಸ್ಕೊಂತೀರಾ, ಡ್ಯೂರೇಷನ್ ಏನಿರುತ್ತೆ, ವಾಪಸ್ ತಂದಾಗ ಏನು ಡ್ಯಾಮೇಜ್ ಎಲ್ಲ ನೋಡಿ ವಾಪಸ್ ಅಮೌಂಟ್ ನೀವು ಕಟ್ಸ್ಕೊಂಡಿದ್ದು, ಡೆಪಾಸಿಟ್ ಇಟ್ಕೊಂಡಿದ್ದು ವಾಪಸ್ ಮಾಡ್ತೀರಾ, ಮತ್ತೆ ಇನ್ನೊಬ್ರಿಗೆ ಕೊಡುವಾಗ ಏನು ಪ್ರೋಸೆಸ್ ನೀವು ಫಾಲೋ ಮಾಡ್ತೀರಾ ಅಂತ ಈ ಮಾತುಗಳನ್ನ ಕೇಳಿ ನಾವು ಇಂಥದ್ದೊಂದು ಉದ್ಯಮವನ್ನ ನಮ್ಮ ನಾಡಿನ ಯಾವುದೋ ಒಂದು ಮೂಲೆಯಲ್ಲಿ ಇರ್ತಕ್ಕಂಥ ಜನ ಇನ್ಸ್ಪಿರೇಷನ್ ಆಗಿ ತಗೊಂಡು ಶುರು ಮಾಡಬೇಕು ಈ ಉದ್ಯಮವನ್ನ ಅನ್ಕೊಂಡ್ರೆ ಅವ್ರಿಗೆ ಏನು ಹೇಳಕ್ ಬಯಸ್ತೀರಾ?
1: ಖಂಡಿತ ಶುರು ಮಾಡ್ಬೋದು. ಆದ್ರೆ ಯಾವ್ದನ್ನೇ ಶುರು ಮಾಡಕ್ ಮುಂಚೆ ಪಾಸಿಟಿವ್ ನೆಗೆಟಿವ್ ಎರಡೂ ಸೈಡ್ ನ ನೋಡಿ ಶುರು ಮಾಡ್ಬೇಕಾಗತ್ತೆ. ಬರೀ ನಾವು ಮಾಡಿದ ತಕ್ಷಣ ನಾವು ಬಂದ್ಬಿಡ್ತೀವಿ ಅಂತ ಅಂದ್ರೆ ಚೆನ್ನಾಗ್ ಆಗ್ಬಿಡತ್ತೆ ಅಥವಾ ಹೀಗೆ ಮಾಡ್ತೀವಿ ಅಂತ ಹೇಳಕ್ ಆಗೋದಿಲ್ಲ. ನೆಗೆಟಿವ್ ಫೇಸು ಇರುತ್ತೆ, ಪಾಸಿಟಿವ್ ಫೇಸು ಇರುತ್ತೆ, ಎರಡೂನ ನಾವು ಫೇಸ್ ಮಾಡಿಕೊಂಡು ವಿ ಹ್ಯಾವ್ ಟು ರನ್ ದ ಬಿಸ್ನೆಸ್.
0: ಎರಡನ್ನೂ ನೋಡ್ಬೇಕು, ಏನೇ ಆದ್ರೂ ಕೂಡ ನಾನು ಮುಂದೆ ನುಗ್ಗುತ್ತೀನಿ ಅನ್ನೋ ಒಂದು ಭರವಸೆ ಆತ್ಮವಿಶ್ವಾಸ ಇರ್ಲಿಬೇಕು.
1: ಹೌದು ಹೌದು, ಮುಂದೆ ನುಗ್ಗುತ್ತೀನಿ ಅನ್ನೋದಿರ್ಬೇಕು. ಏನೇ ಆದ್ರೂ ಒಂದ್ 6 ತಿಂಗಳು ನಮ್ಗೆ ಏನೋ ಒಂದು ಇದಾಯ್ತು ಅಂದ ತಕ್ಷಣ ನಾವು ಕುಗ್ಗಬಾರ್ದು. ಇಲ್ಲ ಅಯ್ಯೋ ಆಗಲ್ಲ, ನಾನು ಕ್ಲೋಸ್ ಮಾಡ್ಬಿಡ್ತೀನಿ, ಮೋಸ್ಟ್ಲಿ ನಂಗೆ ಆಗಲ್ಲ ಅನ್ಸುತ್ತೆ, ಆ ಮನೋಭಾವನೆಯನ್ನ ತೆಗ್ದಾಕಿ ನಾನು ಮಾಡೇ ಮಾಡ್ತೀನಿ ಮಾಡೇ ಅನ್ನೋ ಒಂದು ಛಲ ಇಟ್ಕೊಂಡಿರೋರು ಖಂಡಿತ ಈ ಬಿಸ್ನೆಸ್ ನ ಮಾಡ್ಬೋದು. ಇದು ಒಂದ್ ತಲಾ, ಇದು ಎಲ್ಲಾ ಬಿಸ್ನೆಸ್ಗೂ
0: ಈ ಒಂದು ಅಂಶ ಗಮನದಲ್ಲಿರ್ಲೇಬೇಕು,
1: ಗಮನದಲ್ಲಿರ್ಲೇಬೇಕು. ಸೊ ತಕ್ಷಣಕ್ಕೆ ಯಾವುದೇ ಬಿಸ್ನೆಸ್ ಇಮಿಡಿಯೇಟ್ ಆಗಿ ರೈಸ್ ಅಪ್ ಆಗಲ್ಲ, ಅದು ಆಲ್ಮೋಸ್ಟ್ ಟೈಮ್ ತಗೊಂಡೇ ತಗೊಳತ್ತೆ. ಎಷ್ಟು ದಿವಸ ಇಷ್ಟು ದಿನ ಅಂತ ಇರತ್ತೆ. ಕೆಲವು ಟೈಮ್ ಅಲ್ಲಿ ಇಮಿಡಿಯೇಟ್ ಆಗೂ ಬರ್ಬೋದು ಕೆಲವು ಸಕ್ಸಸ್, ಕೆಲವು ಟೈಮ್ ಅಲ್ಲಿ 10 ವರ್ಷ ಆದ್ಮೇಲೂ ಬರ್ಬೋದು, ಕೆಲವು ಟೈಮ್ ಅಲ್ಲಿ 3 ವರ್ಷ 2 ವರ್ಷ ಆದ್ಮೇಲೂ ಬರ್ಬೋದು. ನಾವು ಆ ಇದಕ್ಕೆ ಕಾದ್ರೆ ಖಂಡಿತ ನಾವು ಮತ್ತೆ ಹಾರ್ಡ್ ವರ್ಕ್, ರೆಸ್ಪಾನ್ಸಿಬಿಲಿಟಿ, ವರ್ಕ್, ಹಾರ್ಡ್ ವರ್ಕ್ ಎರಡೂ ಕೂಡ ಈಕ್ವಲಿ ಮುಖ್ಯ ಆಗತ್ತೆ.
0: ನೀವು ಉದ್ಯಮಿ ಆಗಿದ್ದೀರಾ, ಒಂದಷ್ಟು ಜನಕ್ಕೆ ಉದ್ಯೋಗನು ಕೂಡ ಈ ಮೂಲಕ ಕೊಟ್ಟಿದ್ದೀರಾ ಅಂತ ನಾವು ಭಾವಿಸುತ್ತೇವೆ ಅಲ್ವಾ? ಯಾಕಂದ್ರೆ ಶಾಪ್ ಅಲ್ಲಿ ಒಬ್ರು ಇರ್ಬೇಕಾಗತ್ತೆ, ನೋಡ್ಕೋಬೇಕಾಗತ್ತೆ.
1: ಹೌದೌದು.
0: ಓಕೆ, ಮತ್ತೆ ಬೇರೆ ಬೇರೆ ಕಡೆ ಬ್ರಾಂಚಸ್ ಶುರು ಮಾಡುವಂತ ಒಂದು ಆಲೋಚನೆ ಕೂಡ ನಿಮ್ಮಲ್ಲಿ ಇದೆ?
1: ಹೌದು ಖಂಡಿತ.
0: ಓಕೆ, ಎಲ್ಲದಕ್ಕೂ ಕೂಡ ಆಲ್ ದ ಬೆಸ್ಟ್ ಹೇಳ್ತೀವಿ. ನಿಮ್ಮ ಉದ್ಯಮ ಬೆಳೀತಾ ಹೋಗ್ಲಿ, ನೀವು ಕೂಡ ಒಬ್ಬ ಶ್ರೇಷ್ಠ ಮತ್ತು ಯಶಸ್ಸನ್ನ ಕಂಡಂತ ಉದ್ಯಮಿಗಳಾಗಿ, ಹಾಗೂ ನಿಮ್ಮಿಂದ ಒಂದಷ್ಟು ಮಂದಿಗೆ ಉದ್ಯೋಗ ಮತ್ತು ಅವ್ರು ತುಂಬಾ ಬ್ಯೂಟಿಫುಲ್ ಆಗಿ ಕಾಣೋ ಹಾಗೆ ಅವಕಾಶಗಳು ಸಿಗ್ಲಿ ಅಂತ ನಾವು ಆಶಿಸ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಶ್ರುತಿ ಅಜಯ್ ಅವರೇ.
1: ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ನಿಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ. ನಿಮ್ ಜೊತೆ ಇಷ್ಟೋ ತನಕ ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿದಕ್ಕೆ ನಮಗೂ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು ಸೋ ಮಚ್.
1: ಬೈ ಬೈ
0: ಬಾಯ್. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ 4:54. ಇಷ್ಟು ಹೊತ್ತು ಬೆಂಗಳೂರು ಬಿಸ್ನೆಸ್ ಬಸ್ ನಲ್ಲಿ ನಮ್ಮ ಜೊತೆಯಾಗಿದ್ರು ಆಸ್ಥಾ ಡಿಸೈನರ್ ಬೊಟಿಕ್ ಅಂಡ್ ರೆಂಟಲ್ ಸಂಸ್ಥಾಪಕಿ ಶ್ರುತಿ ಅಜಯ್. ಅವರ ಮಾತುಗಳನ್ನ ಕೇಳಿದ್ವಿ. ಸಮಯ ಆಗ್ತಿದೆ 5 ಗಂಟೆಯತ್ತ ಸಾಗ್ತಾ ಇದೆ ಗಡಿಯಾರ. ನಿಮ್ಮ ಜೊತೆಯಾಗಿ ಈ ಕ್ಷಣದವರೆಗೆ ಕಾರ್ಯಕ್ರಮದಲ್ಲಿ ಇದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಕೇಳ್ತಾ ಇರಿ ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ತುಂಬಾನೇ ಕಲರ್ಫುಲ್ಲು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ 102.1 ಕಂಪನಾಂಕಗಳು. ಆತ್ಮೀಯ ಕೇಳುಗರಿಗೆಲ್ಲ ವೀರೇಶನ ಶುಭ ಸಂಜೆಯ ನಮಸ್ಕಾರಗಳು. ಈಗ ವೇಳೆ 5 ಗಂಟೆ, ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ವಜ್ರಕಾಯ ಚಿತ್ರದಿಂದ ಸಂತೋಷ್ ಅವರ ಸ್ವರದಲ್ಲಿರುವ ಗೀತೆಯನ್ನು ಕೇಳೋಣ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜೆನಿ ಅವರ ಸಂಗೀತವಿದೆ.

0: കായ്ക്കിണിയപ്പുര സാഹിത്യവിധി.
1: ಅಪ್ಪಾ, ಇದೇ ಎಣ್ಣೆ ಇಟ್ಕೊಂಡು ಎಷ್ಟು ಜನ ಈ ಲವ್ ಗಿವೆಲ್ಲ ವೇಸ್ಟ್ ಅಂತ ಹೇಳಿವೆನಪ್ಪ?
2: ಒಂದು ಮಾತು, ಯು ನೋ ವೈ? ಬಿಕಾಸ್ ಯು ಆರ್ ಇನ್ ಲವ್.

ಗೂಗ್ಲಿ ಚಿತ್ರದ ಗೀತೆ, ಗಾಯಕರು ಸೋನು ನಿಗಮ್. ಜೋಶ್ವಾ ಶ್ರೀಧರ್ ಅವರ ಸಂಗೀತ ನಿರ್ದೇಶನದಲ್ಲಿ ಜಯಂತ್.

0: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
1: ಶರಣರ ಸತ್ಯಾನುಸಂಧಾನದ ಸರಣಿ.
2: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
0: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
2: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
1: ಶರಣರ ತತ್ವ

ವಿಜಯ್ ಪ್ರಕಾಶ್ ಹಾಗೂ ಶ್ರೇಯ ಘೋಷಾಲ್ ಅವರ ಸ್ವರಗಳಲ್ಲಿದ್ದ ಕೋಟಿಗೊಬ್ಬಟ್ಟು ಚಿತ್ರದಿಂದ ಐದು ಗೀತೆಯನ್ನು ಕೇಳಿದಿರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಡಿ ಇಮಾನ್ ಅವರ ಸಂಗೀತವಿತ್ತು. ಈಗ ನೀವು ಕೇಳುತ್ತಿರುವ ಗೀತೆ ಅರ್ಚನಾ ರವಿ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಕಳೆದೋಗಿಬಿಟ್ಟೆ ಚಿತ್ರದಿಂದ. ಉದಯ್ ಪ್ರೇಮ್ ಅವರ ಸಾಹಿತ್ಯಕ್ಕೆ ಶ್ರೀಹರ್ಷ ಅವರ ಸಂಗೀತವಿತ್ತು.

ಸೋನು ನಿಗಮ್ ಅವರ ಸ್ವರದಲ್ಲಿದ್ದ ರಾಜಕುಮಾರ ಚಿತ್ರದಿಂದ ಗೀತೆಯನ್ನು ಕೇಳುತ್ತಿದ್ದರೆ, ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 5:30. ಈಗ ಕಾರ್ಯಕ್ರಮ

0: ಕೇಳಿದ್ರೆ ಇವತ್ತಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವಕರು ಸಾಗುವ ದಿಕ್ಕು ಬದಲಾಗುತ್ತದೆಯೇ, ಈ ಕುರಿತು ಸಂವಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಭಾಗವಹಿಸಲಿದ್ದಾರೆ ರಾಜೇಂದ್ರ ಕುಮಾರ್ ಮುತ್ತಿನಗೌಡರು ಮತ್ತು ರವಿಕುಮಾರ್ ಅಡವಿ ಖಾನಾಪುರ್. ನಡೆಸಿಕೊಡುತ್ತಾರೆ ವೆಂಕಟೇಶ್ ಹೂಗಾರ್.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.

0: ಆತ್ಮೀಯ ಯುವ ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಯುವಕರು ಸಾಗುವ ದಿಕ್ಕು ಬದಲಾಗ್ತಿದೆಯೇ ಅನ್ನೋದ್ರ ಬಗ್ಗೆ ಒಂದಷ್ಟು ಸಂವಾದ ಅಥವಾ ಆ ಬಗ್ಗೆ ಅವಲೋಕನ ಮಾಡುವಂಥ ಸುಸಂದರ್ಭ ಅಂತ ನಾನಾದರೂ ಭಾವಿಸಿದ್ದೀನಿ. ಸೊ ಇವತ್ತು ಈ ಬಗ್ಗೆ ಒಂದಷ್ಟು ನಮ್ಮ ಜೊತೆ ಮಾತನಾಡಲಿಕ್ಕೆ ಮಾತೃಭೂಮಿ ಪ್ರತಿಷ್ಠಾನ ಅಧ್ಯಕ್ಷರಾಗಿರುವಂಥ ರಾಜೇಂದ್ರ ಕುಮಾರ್ ಮುತ್ತಿನಗೌಡರ್ ಹರವಿ ಅವರಿದ್ದಾರೆ. ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
1: ನಮಸ್ಕಾರ.
0: ಹಾಗೆಯೇ ಎಸ್ ಎಸ್ ಎಂ

0: ಬೇಕಾಗಿದೆ. ಬಹುಶಃ ಅವರೆಲ್ಲೋ ಒಂದು ಕಡೆ ಸಾಗುವಂಥ ದಿಕ್ಕು ಬದಲಾಗಿದೆ, ಆಲೋಚನಾ ಕ್ರಮಗಳು ಬದಲಾಗಿವೆ, ಅವರಲ್ಲಿ ಆಸಕ್ತಿಗಳು ಬದಲಾಗಿವೆ. ಅದಕ್ಕೆ ವಿವಿಧ ಕಾರಣಗಳು ಅದಕ್ಕಿರಬಹುದು, ಇಲ್ಲ ಅಂತ ಹೇಳಲಿಕ್ಕಾಗೋದು. ಹಾಗಾಗಿ ಆ ಬಗ್ಗೆ ಒಂದಷ್ಟು ಮಾತನಾಡೋದಾದರೆ, ಯುವಕರು ಇವತ್ತು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತಲ್ಲೀನರಾಗ್ತಿದ್ದಾರೆ. ಅದು ಕೆಲವರು ಬೇರೆ ಬೇರೆ ಅನ್ಯ ಉದ್ದೇಶದ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೂ ಕೂಡ ಅದು ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡುವಂಥದ್ದು, ಮತ್ತು ಇಡೀ ಯುವ ಜನಾಂಗವನ್ನು ಆಪಾದಿಸುವಂಥ ನಿಟ್ಟಿನಲ್ಲಿ ಚಟುವಟಿಕೆಗಳಲ್ಲಿ ಕೆಲವರು ತೊಡಗಿಕೊಳ್ತಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಅವರ ಹವ್ಯಾಸಗಳು ಅಥವಾ ಅವರ ಬಾಹ್ಯ ಚಟುವಟಿಕೆಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾವು ಮಾತನಾಡೋದಾದರೆ ರವಿಕುಮಾರ್ ಏನು ಹೇಳ್ತೀರಿ?
1: ಸರ್, ಇವತ್ತನೇ ದಿನ ನಾವು ಯುವಕರಲ್ಲಿ ಒಂದು ಎರಡು ಭಾಗ ಮಾಡಿ ನೋಡ್ತೀವಿ, ಎಜುಕೇಟೆಡ್ಸ್ ಆ್ಯಂಡ್ ಅನ್ಎಜುಕೇಟೆಡ್ಸ್ ಅಂತ ನೋಡ್ತೀವಿ ನಾವು. ಇಲ್ಲಿ ಇವತ್ತಿನ ದಿನ ಭಾರತದಲ್ಲಿ 66% ನಾವು ಯುವಕರನ್ನು ನಾವು ಕಾಣ್ತೀವಿ. ಅಂದರೆ 15-35 ಒಳಗಿನವರೆಗೆ ನಾವು ಯುವಕರು ಅಂತೇಳಿ ನಾವು ಇವತ್ತು ಹೇಳ್ತೀವಿ ನಾವು. ಬಟ್ ಇವತ್ತಿನ ದಿನ ಯುವಕರಲ್ಲಿ ಏನು ಮನೋಭಾವನೆ ಇದೆ ಅಂತ ಹೇಳಿದ್ರೆ, ಕ್ರಮಬದ್ಧವಾದಂತಹ ಒಂದು ಜೀವನಕ್ಕೆ ಬೇಕಾದಂತಹ ಒಂದು ಆಲೋಚನೆಗಳು ಇಲ್ಲ. ಇವತ್ತಿನ ದಿನ ಯುವಕರು, ಉದಾಹರಣೆಯಾಗಿ ವಿದ್ಯಾವಂತರು ಕಾಲೇಜಿಗೆ ಬರ್ತಾರೆ, ಯಾವೊಬ್ಬ ವಿದ್ಯಾರ್ಥಿಯು ಕೂಡ ಇವತ್ತು ಕ್ಲಾಸಲ್ಲಿ ಕುಳಿತುಕೊಂಡು ಸರಿಯಾಗಿ ಪಾಠ ಕೇಳ್ತಕ್ಕಂಥ ಪೇಶನ್ಸು ಇಲ್ಲ. ಯಾರಿಗೂ ಕೂಡ ಆ ವಿಚಾರಗಳನ್ನು ಪಾಠ ಸರಿಯಾಗಿ ಕೇಳಬೇಕನ್ನೋ ಮನೋಭಾವನೂ ಇಲ್ಲ. ಸೀದಾ ಎಕ್ಸಾಮ್ಗೆ ಬರಬೇಕು, ಪರೀಕ್ಷೆಯನ್ನು ಬರಬೇಕಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಉಳ್ಳಂಥವ್ರು ಇವತ್ತಿನ ದಿನ ಯುವಕರು. ಜೊತೆಗೆ ತಮ್ಮ ವೈಯಕ್ತಿಕ ವಿಚಾರಗಳನ್ನು ಕೂಡ ಇವತ್ತು ವಿದ್ಯಾರ್ಥಿಗಳು ಬಹಳಷ್ಟು ಬೇರೆ ಬೇರೆ ಕಡೆಗೆ ಹರಿದು ಬಿಡ್ತಾ ಇದ್ದಾರೆ. ತಮ್ಮ ಮನಸ್ಸನ್ನು ಕೂಡ ತಾವು ಹತೋಟಿಯಲ್ಲಿ ಇಟ್ಕೊಂಡಿಲ್ಲ ಸರ್ ಇವತ್ತಿನ ಯುವಕ. ಈ ಒಂದು ನಾವು ದೃಷ್ಟಿಕೋನದಲ್ಲಿ ನೋಡಿದಾಗ ಯುವಕರು ಎತ್ತ ಸಾಕ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ನಮಗೆ ಆಲೋಚನೆಗೆ ಬರುತ್ತೆ ಸರ್ ಇವತ್ತು.
0: ನಾವು ಯುವಕರ ಮನಸ್ಥಿತಿ ಮತ್ತು ಅವರ ಆಲೋಚನೆಗಳು ಜೊತೆಗೆ ಹವ್ಯಾಸಗಳು ಕೂಡ ಇದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ ಅಂತ ನಾನಾದರೂ ಭಾವಿಸ್ತೇನೆ. ರಾಜೇಂದ್ರ ಕುಮಾರ್ ಸರ್, ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಈಗ
2: ನಮ್ಮ ಯುವಕರಲ್ಲಿ ಇತ್ತೀಚೆಗೆ ಅದು ಒಂದು ಹೊಸದ ಒಂದು ಶಿಕ್ಷಣ ನೀತಿಯಿಂದಾಗಿ ನಮ್ಮ ಮನಸ್ಸುಗಳು ಬೇರೆ ಬೇರೆ ಕಡೆ ಓಡ್ತಾ ಇರುವಂಥದ್ದು ಇರ್ಬೋದು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಗತ್ತು ಓಡುವಂಥ ರೀತಿಯಲ್ಲಿ ನಾವು ಓಡಬೇಕು ಅನ್ನೋ ಒಂದು ಭರದಲ್ಲಿ ಯುವಕರು ಕೂಡ ಅದ್ರ ಕಡೆ ಸಾಗ್ತಿರುವಂಥದ್ದು ನಾವೆಲ್ಲ ನೋಡ್ತಾ ಇದ್ವಿ. ಕಾಂಪಿಟೇಟಿವಲ್ಲಿ ಬಿದ್ದೀವಿ. ಅದ್ರ ಜೊತೆಗೆ ಒಂಥರ ನಾವು ಲೈಫನ್ನು ಎಂಜಾಯ್ ಮಾಡಬೇಕು, ಮೋಜು ಮಸ್ತಿ ಮಾಡಬೇಕು ಅಂಬೋ ಒಂದು ಈ ಒಂದು ಆಲೋಚನೆಗೆ ಹೆಚ್ಚಿನ ಯುವಕರು ಅದಕ್ಕೆ ಒಳಗಾಗ್ತಿರುವಂಥದ್ದು ನಾವೆಲ್ಲ ನೋಡ್ತೀವಿ. ಇದನ್ನು ನೋಡೋದಾದ್ರೆ ಇದು ಯಾವ ಕೊರತೆಯಿಂದ ಆಗ್ತಾ ಇದೆ ಅಂತ ನಾವು ನೋಡೋದಾದ್ರೆಗಿನ ಒಂದು ಸಂಸ್ಕಾರದ ಕೊರತೆ ಮತ್ತು ನಮ್ಗೆ ಆದರ್ಶ ಇಲ್ಲ. ಆದರ್ಶದ ಕೊರತೆಯಿಂದಾಗಿ ಇವತ್ತು ನಾವು ಬೇರೆ ಬೇರೆ ದಿಕ್ಕಿನ ಕಡೆ ಹೋಗ್ತಿರುವಂಥದ್ದು ಮತ್ತು ದಾರಿ ತಪ್ಪುತ್ತಿರುವಂಥದ್ದು ನಾವು ನೋಡ್ತೀವಿ. ಅದ್ರ ಜೊತೆಗೆ ಆದರ್ಶ ಇದ್ದಾಗ ಆ ದಿಕ್ಕಿನ ಕಡೆ ಅವನು ಗಮನ ಕೊಡಲಿಕ್ಕೆ ಅದ್ರ ಕಡೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆದರ್ಶನೇ ಇಲ್ಲದೇ ಇದ್ದಾಗ ಆ ವ್ಯಕ್ತಿ ತನ್ನ ಪಾಡಿಗೆ ತಾನು ತನ್ನ ವ್ಯಕ್ತಿಗತ ತನ್ನ ಭೋಗದ ಜೀವನವನ್ನೇ ಒಂದು ಮುಖ್ಯವಾಗಿಟ್ಟುಕೊಂಡು ತಾನು ಮುನ್ನಡೆಯುವಂಥ ಕಡೆ ಆಲೋಚನೆ ಮಾಡುವಂಥದ್ದು ನಾನು ನೋಡ್ತೀನಿ. ಇನ್ನೊಂದು ಇದಕ್ಕೆ ಕೊರತೆ ಏನು ಅಂತಂದರೆ ಸಂಸ್ಕಾರದ ಕೊರತೆ. ಸಂಸ್ಕಾರದ ಭಾಗ ಅಂತಂದ್ರೆ ಏನು, ಪ್ರತಿಯೊಬ್ಬ ಮನುಷ್ಯನಲ್ಲಿ ಲೋಪ ಇದ್ದೇ ಇರುತ್ತೆ. ಯಾರು ಪರಿಪೂರ್ಣನಲ್ಲ, ಶ್ರೇಷ್ಠತನೂ ಅಲ್ಲ ಮನುಷ್ಯ ಅಂದ ಮೇಲೆ.
0: ಅಪೂರ್ಣ ಅಂತ ಹೇಳೋಕ್ಕಾಗಲ್ಲ,
2: ಅಪೂರ್ಣ ಅಂತೂ ಹೇಳೋಕ್ಕಾಗಲ್ಲ. ಆದರೆ ಯಾವ ರೀತಿಯ ಸಂಸ್ಕಾರವನ್ನು ನಾವು ಕೊಡಬೇಕಾಗಿತ್ತು, ಅದು ಏನನ್ನು ಕೊರತೆ ಆಗ್ತಾ ಇದೆಯಾ, ನಮ್ಮ ಶಿಕ್ಷಣ ನೀತಿಯಲ್ಲಿರ್ಬೋದು, ತಂದೆ ತಾಯಿಗಳು ಬೆಳೆಸುವ ರೀತಿಯಲ್ಲಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ಒಂದಿಷ್ಟು ಕೊರತೆಗಳಂತ ಎದ್ದು ಕಾಣ್ತೇವೆ. ಒಂದು ಅದಕ್ಕೆ ಉದಾಹರಣೆ ನಾನು ಹೇಳೋದಾದರೆ, ಸಂಸ್ಕಾರ ಅಂತಂದರೆ ಯಾವ ರೀತಿ ಅಂತಂದರೆ, ಮನೆಗೆ ಹಾಲು ಬರುತ್ತೆ, ಹಾಲು ಪ್ಯಾಕೆಟ್ ಬಂದ ತಕ್ಷಣ ನಾವು ಹಂಗೆ ಇಟ್ಟರೆ ಅದೇನಾಗುತ್ತೆ,
0: ಕೆಟ್ಟೋಗುತ್ತೆ.
2: ಒಂದು ಸಂಸ್ಕಾರ ಕೊಡ್ಬೇಕು. ಏನು ಸಂಸ್ಕಾರ? ಕಾಯಿಸ್ಬೇಕು ಅದನ್ನು.
0: ಹೌದು,
2: ಅದನ್ನು ಒಂದು ದಿನದ ಅದರ ಭವಿಷ್ಯ ಹೆಚ್ಚಿಗೆ ಆಗಿತ್ತು. ಆದರೆ ಇನ್ನೊಂದು ಸಂಸ್ಕಾರ ಮಾಡ್ತೀವಿ, ಅದಕ್ಕೆ ಹೆಪ್ಪ ಹಾಕ್ತೀವಿ. ಹಾಲನ್ನು ಕಾಯಿಸಿ ರಾತ್ರಿ ಹೆಪ್ಪ ಹಾಕಿದರೆ ಅದು ನೆಕ್ಸ್ಟ್ ಡೇಗೆ ಮೊಸರಾಗಿ ಪರಿವರ್ತನೆ ಆಗುತ್ತೆ. ಅಂದರೆ ಅದಕ್ಕೊಂದು ಸಂಸ್ಕಾರ ಕೊಟ್ಟಿವಿ. ಹಾಲಿಗೆ ಒಂದು ಕಾಯಿಸುವಂಥ ಒಂದು ಸಂಸ್ಕಾರ ಆದರೆ ಒಂದಿನ ಆಯುಷ್ ಹೆಚ್ಚಾಯಿತು. ಅದಕ್ಕೆ ಹೆಪ್ಪಾಕುವ ಮುಖಾಂತರ ಇನ್ನೊಂದು ಸಂಸ್ಕಾರ ಕೊಟ್ಟಿವಿ, ಅದು ಮರುದಿನಕ್ಕೆ ಅದರದ್ದು ಆಯುಷ್ಯ ಹೆಚ್ಚಾಯಿತು. ಒಂದು ಇನ್ನೊಂದು ಸಂಸ್ಕಾರ ಹೆಚ್ಚು ಮಾಡಿದ್ವಿ. ಅದನ್ನೇ ಇನ್ನೊಂದು ಸಂಸ್ಕಾರ ಮಜ್ಜಿಗೆ ಕಡಿದ್ರೆ ಅದೇನಾಯ್ತು, ಬೆಣ್ಣೆಯಾಗಿ ಪರಿವರ್ತನೆ. ಅದಕ್ಕೊಂದು ಸಂಸ್ಕಾರ ಕೊಟ್ಟು ಮೊಸರಿಗೂ ನೀರು ಹಾಕಿ ಅದರಲ್ಲಿ ಬೆಣ್ಣೆಯನ್ನು ಹೊರಗೆ ತೆಗೆದಿವಿ, ಅದರ ಬೆಲೆ ಇನ್ನೂ ಜಾಸ್ತಿ ಆಯಿತು ಮತ್ತು ಅದರದ್ದು ಆಯುಷ್ಯ ಮತ್ತು ಹೆಚ್ಚಾಯಿತು ಆ ಮೊಸರಿಂದು, ಮತ್ತು ಅದರ ಬೆಲೆನೂ ಹೆಚ್ಚಾಯಿತು. ಆ ಬೆಣ್ಣೆಯ ಬೆಲೆ ಯಾವ ರೀತಿ ಹೆಚ್ಚಾಯಿತು ಅಂದರೆ, ಎಷ್ಟು ದಿನ ಇಟ್ಟರು ಕೆಡುವಂಥ ಪರಿಸ್ಥಿತಿ ಇರೋದಿಲ್ಲ. ಅದನ್ನು ಇನ್ನೊಂದು ಸಂಸ್ಕಾರ ಕೊಟ್ಟು ತುಪ್ಪವಾಗಿ ಮಾಡಿದರೆ ಅದರದ ಬೆಲೆ ಮತ್ತು ಅದರ ಆಯುಷ್ಯ, ಯಾವ ರೀತಿ ಹಾಲಿಗೆ ನಾವು ಸಂಸ್ಕಾರವನ್ನು ಕೊಡ್ತೀವಿ ಅದರದ ಬೆಲೆ ಮತ್ತು ತೂಕ ಹೆಚ್ಚಿಗೆ ಆಗುತ್ತೋ, ಅದೇ ಥರ ವ್ಯಕ್ತಿಗಳಲ್ಲಿ ಕೂಡ ಸಂಸ್ಕಾರವನ್ನು ತುಂಬುವಂಥ ಕೆಲಸ ಮಾಡಿದರೆ ಆ ವ್ಯಕ್ತಿತ್ವವನ್ನು ಒಂದು ದೊಡ್ಡದಾಗಿ ಬೆಳಲಿಕ್ಕೆ ಸಾಧ್ಯ ಇದೆ ಮತ್ತು ಶ್ರೇಷ್ಠತೆಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ.
1: ಸರ್, ರಾಜೇಂದ್ರ ಸರ್ ಅದು ಹೇಳ್ತಾ ಇದ್ರು, ಸಂಸ್ಕಾರ ಅಂತಕ್ಕಂಥ ಒಂದು ಪದವನ್ನು ತೆಗೆದುಕೊಂಡು ಬಂದರು. ಈಗ ಇವತ್ತಿನ ದಿನ ಸಮಾಜದಲ್ಲಿ ಸರ್ ಭಾಳಷ್ಟು ವಿದ್ಯಾವಂತ ಯುವಕರೇ ಅವಿದ್ಯಾವಂತರನ್ನು ಹಾಳು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅವರಲ್ಲಿ ಕೆಟ್ಟ ಒಂದು ವಿಚಾರಗಳನ್ನು ತುಂಬತಕ್ಕಂಥ ವಿಚಾರಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಇವರಿಗೆ ಗೊತ್ತಿರ್ತಕ್ಕಂಥದ್ದೇ ಅರ್ಧಮರ್ಧ, ಅದನ್ನು ಅವರಿಗೆ ಇನ್ನಿಷ್ಟು ಅರ್ಧಮರ್ಧ ಹೇಳಿ ಮತ್ತಿಷ್ಟು ಇದು ಮಾಡ್ತಕ್ಕಂಥದ್ದು. ಇದಕ್ಕೊಂದು ಉದಾಹರಣೆ

0: ನಾನು ಕೂಡ ಹೇಳ್ತಾ ಇರ್ತೇನೆ ಮಕ್ಕಳಿಗೆ, ಈ ಸಂಸ್ಕಾರ ಅಂತೇಳಿ ಬಂದಾಗ ನಮ್ಮ ಒಂದು ಇದ್ರ ಭಾಷೆಯಲ್ಲಿ ನಾವು ಹೇಳೋದಾದ್ರೆ ವಿದ್ಯಾವಂತರಂತೇಳಿ ಯಾರನ್ನ ಕರಿತೀವಿ ಅಂತಕ್ಕಂಥದ್ದು ನಮ್ಮ ಯುವಕರಿಗೆ ಹೇಳ್ತಾ ಇರ್ತೀನಿ ಸರ್. ನಾನು ಈಗ ನೀವೆಲ್ಲ ಈಗ ಡಿಗ್ರಿ ಓದ್ತಾ ಇದ್ದೀವಿ, ನೀವು ಪಿ ಯು ಸಿ ಓದ್ತಾ ಇದ್ದೀವಿ ಅಂತಂದ ತಕ್ಷಣ ನೀವು ವಿದ್ಯಾವಂತರಲ್ಲ, ಯು ಆರ್ ನಾಟ್ ಎಜುಕೇಟೆಡ್. ಯಾರನ್ನ ನಾವು ವಿದ್ಯಾವಂತರು ಅಂತ ಕರಿತೀವಿ ಅಥವಾ ವಿದ್ಯಾವಂತ ಗುರುಗಳು ಅಂತ ಅಂತೇಳಿ ಕರಿತೀವಿ ಅಂತೇಳಿದರೆ, ಯಾರು ಅಕ್ಷರ ಜ್ಞಾನದ ಜೊತೆಗೆ ಆಚಾರ ವಿಚಾರ ನಡವಳಿ ಸಂಪ್ರದಾಯ ಸಂಸ್ಕೃತಿಯನ್ನು ಕಲಿತುಕೊಳ್ತಾರೋ ಅವರು ವಿದ್ಯಾವಂತರು. ನೀವು ಜಸ್ಟ್ ಅಕ್ಷರ ನೀವು ಕಲಿತಾ ಇದ್ದೀರಿ ಅಷ್ಟೇ, ನಮಗೆ ಅಕ್ಷರ ಜ್ಞಾನ ಗೊತ್ತಿದೆ, ನಿಮ್ಗೆ ಅಕ್ಷರವನ್ನು ಕಲಿಸ್ತಾ ಇದ್ದೀವಿ, ನೀವು ಕಲಿತಾ ಇದ್ದೀರಿ, ನೀವು ಅಕ್ಷರಸ್ಥರು. ಅಕ್ಷರ ಜ್ಞಾನ ತಿಳಿದೇ ಇರತಕ್ಕಂಥವ್ರು ಅನಕ್ಷರಸ್ಥರು ಅಷ್ಟೇ. ಬಟ್ ನಾವು ಯಾವಾಗ ವಿದ್ಯಾವಂತರು ವಿಚಾರವಂತರಾಗ್ತೀವಿ ಅಂತೇಳಿದರೆ, ಅಕ್ಷರ ಜ್ಞಾನದ ಜೊತೆಗೆ ಆಚಾರ ವಿಚಾರ ನಡವಳಿ ಸಂಪ್ರದಾಯ ಸಂಸ್ಕೃತಿಯನ್ನು ಕಲಿತುಕೊಂಡಾಗ ಮಾತ್ರ ನಾವು ಪರಿಪೂರ್ಣ ವಿದ್ಯಾವಂತರಾಗ್ತೀವಿ, ವಿದ್ಯಾವಂತ ಗುರುಗಳಾಗ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ನಾವು ಸ್ವಾಮಿ ವಿವೇಕಾನಂದರನ್ನು ಓದ್ತೇವೆ, ಸ್ವಾಮಿ ವಿವೇಕಾನಂದರ ಬಗ್ಗೆ ಕೇಳ್ತೇವೆ, ಮತ್ತು ಅವರ ದಿನಾಚರಣೆ ಬಂದಾಗ, ಅವರ ಜನ್ಮ ದಿನಾಚರಣೆ ಬಂದಾಗ ಮಾತಾಡ್ತೇವೆ, ಅವರ ರಾಷ್ಟ್ರೀಯತೆ ಬಗ್ಗೆ ಹೇಳ್ತೇವೆ. ಆದರೆ ನಮ್ಮಲ್ಲಿ ಅದನ್ನು ಅಳವಡಿಸ್ಕೊಳ್ತಿಲ್ಲ ಯಾಕೆ ಅನ್ನುವಂಥದ್ದನ್ನು ನಾವು ಗಮನಿಸಿದಾಗ, ಯುವಕರು ಎಲ್ಲೋ ಒಂದು ಕಡೆ ರಾಜೇಂದ್ರ ಕುಮಾರ್ ಸರ್ ಹೇಳ್ತಿದ್ರು, ಅವರ ಚಟುವಟಿಕೆಗಳು ಬದಲಾಗಿವೆ. ನೀವು ಹೇಳಿದಂಗೆ ಪಾಠವನ್ನು ಕೋಣೆಯಲ್ಲಿ ಕೇಳುವಂಥದ್ದು ಮಾತ್ರ ಸೀಮಿತಗೊಳಿಸ್ಕೊಂಡಿದ್ದಾರೆ, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಿಲ್ಲ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಲೋಪ ಆಗ್ತಿದೆ. ಆ ಲೋಪವನ್ನು ಎತ್ತಿ ಹಿಡಿದು ಅದನ್ನು ಸರಿದಾರಿಗೆ ತರುವಂಥ ಕೆಲಸಗಳು ಎಲ್ಲಿಂದ ಆಗಬೇಕು ಅನ್ನುವಂಥದ್ದನ್ನು ಕೂಡ ನಾವು ಆತ್ಮಾವಲೋಕನ ಮಾಡುವಂಥ ಕಾಲ ಇದು.
2: ಈಗ ವ್ಯಕ್ತಿ ಅಂತಂದ್ರೆ ಬೇರೆಲ್ಲ, ರಾಷ್ಟ್ರ ಅಂದ್ರೆ ಬೇರೆಲ್ಲ. ನಾವು ಅದರ ಇತಿಹಾಸದ ಹಿನ್ನೆಲೆಯನ್ನು ನಾನು ನೋಡಿದಾಗ ನಮ್ಗೆ ಇದನ್ನೆಲ್ಲ ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಇದೆ. ಯಾಕಂತಂದರೆ ವ್ಯಕ್ತಿತ್ವ ಇಲ್ದಾರ್ದೇ ಅವನ ವ್ಯಕ್ತಿತ್ವ ವಿಕಸನ ಆಗಲಿಕ್ಕೆ ಸಾಧ್ಯ ಇಲ್ಲ, ಅವನು ತನ್ನ ಜೀವನದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ, ತನ್ನ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿತ್ವ ವಿಕಸನ ಆದಾಗ ಮಾತ್ರ ವ್ಯಕ್ತಿ ಪರಿಪೂರ್ಣತೆಯನ್ನು ಹೊಂದಲಿಕ್ಕೆ ಸಾಧ್ಯ. ಅದೇ ರೀತಿ ರಾಷ್ಟ್ರನೂ ಅಷ್ಟೇ, ಈ ವ್ಯಕ್ತಿ ಮತ್ತು ರಾಷ್ಟ್ರ ಎರಡೂ ಯಾಕೆ ಅಂತಂದರೆ ಒಂದಿಗೊಂದು ಒಟ್ಟೊಟ್ಟಿಗೆ ಹೋಗ್ತಾವಂತಂದರೆ ವ್ಯಕ್ತಿ ಸರಿಯಾಗಿದ್ದಾಗ ಮಾತ್ರ ರಾಷ್ಟ್ರ ಸರಿಯಾಗಲಿಕ್ಕೆ ಸಾಧ್ಯ ಇದೆ. ಇಲ್ಲಂತಂದರೆ ರಾಷ್ಟ್ರ ಸರಿ ಇರಬೇಕಂದ್ರೆ ವ್ಯಕ್ತಿ ಸರಿ ಇರಬೇಕಲ್ಲ. ಎಲ್ಲದಕ್ಕೂ ಮೂಲ ಕಾರಣ ಏನಂತಂದರೆ ವ್ಯಕ್ತಿತ್ವ ನಿರ್ಮಾಣ ಆದಾಗ ಮಾತ್ರ ರಾಷ್ಟ್ರದ ನಿರ್ಮಾಣ. ವ್ಯಕ್ತಿ ಯಾವಾಗ ಸರಿ ಹೋಗ್ತಾನೆ ಅವಾಗ ರಾಷ್ಟ್ರ ಸರಿ ಹೋಗುತ್ತೆ. ಹಾಗಾಗಿನೇ ವ್ಯಕ್ತಿತ್ವ ನಿರ್ಮಾಣದಲ್ಲಿ ನಮಗೆ ಬೇಕಾಗಿರುವಂಥದ್ದು ಏನು ಯುವಕರಲ್ಲಿ? ಆತ್ಮವಿಶ್ವಾಸವನ್ನು ತುಂಬುವಂಥದ್ದು. ಇವತ್ತು ಯುವಕರಲ್ಲಿ ಹೆಚ್ಚಿನಲ್ಲಿ ಆತ್ಮವಿಶ್ವಾಸನೇ ಇಲ್ಲ. ನಾನು ಏನು ಮಾಡಬೇಕು ಅಂತಂದ್ರೆ ಆತ್ಮವಿಶ್ವಾಸ ಇಲ್ದಾರಂತೂ ಸದ್ವಿಚಾರಗಳು, ಒಳ್ಳೆಯ ವಿಚಾರಗಳ ಬಗ್ಗೆ ಹೆಚ್ಚು ತಲೆ ಕೊಡಿಸಿಲ್ಲ. ನಾವು ಹೇಳ್ತೀವಿ ಸ್ವಾಮಿ ವಿವೇಕಾನಂದರು ನಮ್ಮೆಲ್ಲ ಯುವಕರಿಗೆಲ್ಲ ಪ್ರೇರಣೆದಾಯಿಯಾಗಿರುವಂಥ ಒಂದು ಮಾತುಗಳನ್ನು ಹೇಳಿರುವಂಥವ್ರು, ಆದರೆ ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತಿಲ್ಲ. ನಾವು ಬೇರೆ ಬೇರೆ ವಿಚಾರದ ಕಡೆ ಹೋಗ್ತಿರುವಂಥದ್ದು ಇರ್ಬೋದು, ಮತ್ತು ಸೋಲು ತಪ್ಪುಗಳ ಬಗ್ಗೆ ಚಿಂತನೆ ಮಾಡುವಂಥದ್ದು. ನಾವು ಸೋಲು ತಪ್ಪುಗಳು ಆಗ್ತಾನೆ ಇರ್ತವೆ, ಆದರೆ ಅದನ್ನು ಹಿಂದೆ ನೋಡದೆ ಮುಂದೆ ಸಾಕ್ತಾನೆ ಹೋಗಬೇಕು. ಒಳ್ಳೆಯ ವಿಚಾರಗಳನ್ನ ಇಟ್ಕೊಂಡು ನಾವು ಸರಿ ದಾರಿಗೆ ಹೋದಾಗ ಮಾತ್ರ ಅದು ಸರಿ ಹೋಗ್ಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ನಮ್ಮಲ್ಲಿ ವ್ಯಕ್ತಿತ್ವಕ್ಕೆ ಇನ್ನೊಂದು ಬೇಕಾಗ ಆತ್ಮನಿರ್ಭರತೆ. ಎಲ್ಲದಕ್ಕೂ ಮೂಲ ಕಾರಣ ಯಾರು? ವ್ಯಕ್ತಿನೇ. ಯಾವುದೇ ತನ್ನ ವ್ಯಕ್ತಿತ್ವಕ್ಕೂ ಇರ್ಬೋದು, ಅದು ರಾಷ್ಟ್ರಕ್ಕೆ ಇರ್ಬೋದು, ಎರಡಕ್ಕೂ ಹೋಲಿಕೆ ಮಾಡೋದಾದರೆ ಆ ವ್ಯಕ್ತಿತ್ವದಿಂದಾಗೇ ಅವನು ವೃದ್ಧಿಸ್ಕೊಳ್ಳೋದು. ಹಾಗಾಗಿ ಈ ದೃಷ್ಟಿಕೋನದಿಂದ ನಮ್ಮ ಯುವಕರು ಯೋಚನೆ ಮಾಡಬೇಕಾಗಿದ್ದಾರೆ. ಅದರ ಜೊತೆಗೆ ದೇಶನ ಗುರುತು ಮಾಡೋದು ತ್ಯಾಗ ಮತ್ತು ಸೇವೆಯಿಂದ ನಮ್ಮನ್ನು ರಾಷ್ಟ್ರವನ್ನು ಗುರುತು ಮಾಡೋದು. ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳ್ತಾರೆ, ತ್ಯಾಗ ಮತ್ತು ಸೇವೆಯನ್ನು ಮಾಡ್ತಾ ಹೋಗು, ತನ್ನಷ್ಟೇ ತಾನೇ ನಿನ್ನ ವ್ಯಕ್ತಿತ್ವನು ವಿಕಾಸ ಆಗುತ್ತೆ, ಅದ್ರ ಜೊತೆಗೆ ರಾಷ್ಟ್ರ ವಿಕಾಸನ ಆಗುತ್ತೆ, ಹಾಗಾಗಿ ಭಾರತ ಮತ್ತೊಮ್ಮೆ ಬಲಿಷ್ಠ ಆಗುತ್ತೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದ. ಈ ದಿಕ್ಕಿನಲ್ಲಿ ನಾವೆಲ್ಲ ಯುವಕರು
1: ಯೋಚನೆ ಮಾಡಬೇಕಾಗಿರುವಂಥದ್ದು. ಖಂಡಿತ, ಯುವಕರು ದಿಕ್ಕು ಬದಲಾಗೋದೇ ಟೀನೇಜಲ್ಲಿ, ಅಪ್ ಟು ನಿಮಗೆ 20 ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಯುವ ಜನಾಂಗವನ್ನು ನಾವು ಕಾಪಾಡಬೇಕು. ಅದರಲ್ಲಿ ನಿಗಾ ವಹಿಸಬೇಕಾದಂಥದ್ದು ಪಾಲಕರದ್ದು ಇದೆ, ಕುಟುಂಬದ್ದು ಇದೆ, ಅವರ ಹಿತೈಷಿಗಳದ್ದಿದೆ, ಮತ್ತು ಆ ಶಿಕ್ಷಣ ಕಲಿಸುವಂಥ ಏನು ಶಿಕ್ಷಕರು, ಈ ವಲಯ ಏನಿದೆ ಆ ವಲಯದ ಮೇಲೆ ಕೂಡ ದೊಡ್ಡ ಜವಾಬ್ದಾರಿ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಹೇಳೋದಾದರೆ ಆಸಕ್ತಿಗಳು ಯುವಕರಲ್ಲಿ ಈಗ ನಿರಾಸಕ್ತಿ ಹೊಂದುತ್ತಿದ್ದಾರೆ ಅನ್ನುವಂಥದ್ದಿದೆ. ಈ ಆಸಕ್ತಿ ವೃದ್ಧಿಸಬೇಕು ಅಥವಾ ಆಸಕ್ತಿಗಳು ಯುವಕರದ್ದು ಹೇಗಿರಬೇಕು ಅಂತ ನಾವು ಬಯಸೋದಾದರೆ ಹೇಳೋದಾದರೆ ರವಿಕುಮಾರ್,
0: ಆಸಕ್ತಿಗಳು ಹೇಗೆ ಒಂದು ಉದ್ಭವ ಆಗ್ತವೆ ವಿದ್ಯಾರ್ಥಿಗಳಲ್ಲಿ ಅಥವಾ ಯುವಕರಲ್ಲಿ ಅಂತಂತೇಳಿದರೆ, ಇವತ್ತು ಯುವಕರು ಯಾವುದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಅದ್ರ ಬಗ್ಗೆ ಚಿಂತನೆ ಮಾಡೋದನ್ನು ಬಿಟ್ಟು ಯಾವುದ್ರ ಬಗ್ಗೆ ಚಿಂತನೆ ಮಾಡಬಾರ್ದು ಅದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಉದಾಹರಣೆಯಾಗಿ ಇವತ್ತಿನ ದಿನ ನಾವು ಹಳ್ಳಿಯಲ್ಲಿ ನೋಡ್ತೀವಿ, ನಾವು ನಗರಗಳಲ್ಲಿ ಕೂಡ ನೋಡ್ತಾ ಇರ್ತೀವಿ, ಯುವಕರು ತನ್ನ ಮನೆಯನ್ನ ತಾನು ಉದ್ಧಾರ ಮಾಡಿರಂಗಿಲ್ಲ. ಇವತ್ತು ಸಮಾಜವನ್ನು ಉದ್ಧಾರ ಮಾಡ್ತೀನಿ, ದೇಶವನ್ನು ಉದ್ಧಾರ ಮಾಡ್ತೀನಿ ಅಂತ ಹೋಗ್ತಾ ಇರ್ತಾನೆ. ಇವತ್ತು ಫಸ್ಟ್ ತಾನು ಉದ್ಧಾರ ಆಗಬೇಕು, ತಾನು ಉದ್ಧಾರ ಆದರೆ ತನ್ನ ಕುಟುಂಬ ಉದ್ಧಾರ ಆಗುತ್ತೆ, ತನ್ನ ಕುಟುಂಬ ಉದ್ಧಾರ ಆದರೆ ಈ ಥರ ಕುಟುಂಬಗಳು ಉದ್ಧಾರ ಆಗಿ ಇಡೀ ದೇಶ ತಾನಾಗಿ ಉದ್ಧಾರಣೆ ಆಗುತ್ತೆ. ನಾನೇ ಉದ್ಧಾರ ಆಗಲಾರ್ದ ಸಮಾಜವನ್ನು ಉದ್ಧಾರ ಮಾಡ್ತೀನಿ, ದೇಶವನ್ನು ಉದ್ಧಾರ ಮಾಡ್ತೀನಿ ಅಂತಂತೇಳಿ ಕೊಡ್ತಾರೆ ಸರ್ ಇವತ್ತಿನ ದಿನ. ಆದರೆ ವಿಚಾರ ಏನು ಮಾಡಬೇಕು, ತನ್ನ ಕಡೆಗೆ ವಿಚಾರ ಸೆಳ್ಕೊಳ್ಬೇಕು. ತಾನು ಉದ್ಧಾರ ಆಗಬೇಕಾದ್ರೆ ನಾನು ಏನೇನು ಮಾಡಬೇಕಾಗಿದೆ, ನಾನು ಯಾವ ದಿಕ್ಕಿನ ಕಡೆಗೆ ಸಾಗಬೇಕಾಗಿದೆ, ಏನನ್ನು ಮಾಡಬೇಕಾಗಿದೆ, ಅವುಗಳನ್ನು ಮುಂದೆ ಇಟ್ಟುಕೊಂಡ್ರೆ ಸರ್ ಇವರು ಆಸಕ್ತಿದಾಯಕರಾಗ್ತಾರೆ ಸರ್. ದೇರ್ ಇಸ್ ನೋ ಡೌಟ್.
1: ಯುವಕರು ಭ್ರಮನಿರಸನಗೊಳ್ಳುವಂಥ ದಾಟಿಯಲ್ಲಿ

0: ನೀವು ಹೇಳಿದರೆ ಭ್ರಮ ನಿರಸನಗೊಳ್ತಿದ್ದಾರೆ, ಗುರಿ ಇರೋದು ಇರ್ತಿಲ್ಲ ಅವರಲ್ಲಿ, ಆತ್ಮವಿಶ್ವಾಸ ಅಂತಂದರೆ ನಿರಾಸಕ್ತಿನೇ. ಆ ನಿರಾಸಕ್ತಿಗೆ ಕಾರಣಗಳು ಅಂತ ಹುಡುಕೋದಾದರೆ ನೀವು ಹೇಳೋದಾದರೆ
1: ನಿರಾಸಕ್ತಿಗೆ ಕಾರಣ ಏನಂತಂದರೆ ಈಗಿನ ವೈಭವೀಕರಣವಾದಂಥ ಅಂದರೆ ಅನುಕರಣೆಯ ರೀತಿಯಲ್ಲಿ ನೋಗ್ತಾ ಇದ್ದಾರೆ. ಅಲ್ಲಿ ಯಾವುದೋ ಒಂದು ನಾವು ಸಿನಿಮಾನ ನೋಡ್ತೀವಿ, ಹೊರ ಜಗತ್ತಿನ ನೋಡ್ತೀವಿ, ನಾವು ಅದೇ ಥರ ಆಗಬೇಕು, ಅದೇ ಥರ ಉಡುಪುಗಳನ್ನು ನಾವು ಧರಿಸ್ಬೇಕು, ಅವನೇನು ಮಾಡ್ತಾನೆ ನಾನು ಅದನ್ನೇ ಮಾಡಬೇಕು. ಯಾಕಂತಂದರೆ ವ್ಯಕ್ತಿಗಳನ್ನು ನಾವು ಫಾಲೋ ಮಾಡೋದಲ್ಲ, ಆ ವ್ಯಕ್ತಿಯ ಒಳ್ಳೆಗಳನ್ನು ಸಹಜವಾಗಿ ಸ್ವೀಕಾರ ಮಾಡಬೇಕು. ಯಾವುದೇ ವ್ಯಕ್ತಿ ಇರ್ಬೋದು, ಸ್ವೀಕಾರ ಮಾಡ್ಬೋದು, ಆದರೆ ಅವನು ಮಾಡುವಂಥ ಕೆನ್ನೆ ಬೇರೆ ಬೇರೆ. ನಮ್ಮ ಕುಟುಂಬಕ್ಕೆ ಹೊಂದಾಣಿಕೆ ಆಗೋದಿಲ್ಲ, ನನ್ನ ವ್ಯಕ್ತಿತ್ವಕ್ಕೆ ಹೊಂದಾಣಿಕೆ ಆಗೋಂಗಿಲ್ಲ, ನನ್ನ ಜೀವನಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ಆದರೆ ಅದನ್ನು ಮಾಡುವಂಥ ಪ್ರಯತ್ನದಲ್ಲಿ ಯುವಕರು ಅದನ್ನು ಹೋಗ್ತಾ ಇದ್ದಾರೆ. ಆ ರೀತಿಯಿಂದ ದಾರಿ ತಪ್ಪುವಂಥ ರೀತಿಯೊಳಗೆ ಹೋಗ್ತಿರುವಂಥದ್ದು ನಾವು ನೋಡ್ತಾ.
0: ಬಹುತೇಕ ವಿದ್ಯಾವಂತ ಯುವಕರೇ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ, ಈ ದುಶ್ಚಟಗಳಲ್ಲಿ ಅಥವಾ ಈ ಥರದ ಭಯೋತ್ಪಾದನಾ ವಿಚಾರಗಳ ಚಟುವಟಿಕೆಗಳಲ್ಲಿ ವಿದ್ಯಾವಂತ ಯುವಕರನ್ನೇ ನಾವು ಏನು ಎಂತೆಂಥ ಡಿಗ್ರಿ ಓದಿದಂಥ ಹುಡುಗರು ದಾರಿ ತಪ್ಪಿರ್ತಾರೆ. ಭಾಳಷ್ಟು ಸಲ ಅವ್ರ ಕ್ವಾಲಿಫಿಕೇಷನ್ ಕೇಳಿಬಿಟ್ರೆ ಏನ್ರಿ ಇದು, ಯಾಕೆ ಈ ಕಡೆ ಯಾಕೆ ಹೋಗ್ತಿದ್ದಾರೆ ಯುವಕರು ಅನ್ನುವಂಥದ್ದು ಆಲೋಚನೆ ಮಾಡಿದಾಗ ರಾಜೇಂದ್ರ ಕುಮಾರ್ ನೀವು ಹೇಳಿದ್ದು ನನಗನ್ನಿಸ್ತು. ಯಾಕಂದರೆ ವೈಭವೀಕರಣದ ಜೀವನಕ್ಕೆ ಅವರು ಹೋಗಿಕೊಂಡಿದ್ದಾರೆ, ಅಟ್ರ್ಯಾಕ್ಟಿವ್ ಆಗ್ತಿದ್ದಾರೆ. ಆ ಅಟ್ರ್ಯಾಕ್ಟಿವ್ ಯಾವ ಮಟ್ಟಕ್ಕೆ ತಂದು ನಿಲ್ತದೆ ಅನ್ನುವಂಥ ಅನೇಕ ಪ್ರಕರಣಗಳು ಈ ಮಾಧ್ಯಮಗಳಲ್ಲಿ ನೋಡ್ತವೆ, ದಿನ ದಿನ ನ್ಯೂಸಲ್ಲಿ ಸಿಗ್ತದೆ. ಈ ಬಗ್ಗೆ ನೀವು ಹೇಳೋದಾದ್ರೆ
1: ಯಾವುದೇ ಒಂದು ಶಿಕ್ಷಣ ಕೊಡಬೇಕಾದ್ರೆ ಕೇವಲ ಅವನು ನೌಕರನ್ನಾಗಲಿಕ್ಕೆ ಒಂದು ಸಂಬಳಕ್ಕೆ ದುಡಿಯಲಿಕ್ಕೆ ಆಗಲಿಲ್ಲ, ಅವನ ವ್ಯಕ್ತಿತ್ವವನ್ನು ವಿಕಸನ ಮಾಡುವಂಥ ಮತ್ತು ಅವನು ತನ್ನ ಕಾಲ ಮೇಲೆ ತಾನು ನಿಲ್ಲುವಂಥ ಒಂದು ನಾಯಕತ್ವದ ಗುಣವನ್ನು ಬೆಳೆಸಿದಾಗ ಮಾತ್ರ ಅದು ಶಿಕ್ಷಣಕ್ಕೆ ಮಾತ್ರ ಬೆಲೆ ಇರುವಂಥದ್ದು ಅಲ್ಲಿ. ಯಾಕಂತಂದರೆ ಶಿಕ್ಷಣ ಅಂತಂದರೆ ತನ್ನ ಒಳಗೆ ಉದಿಗಿರುವಂಥ ಒಂದು ಸುಪ್ತ ಶಕ್ತಿಯೇನಿಲ್ಲ, ಅದನ್ನು ಹೊರಗೆ ತರುವಂಥದ್ದೇ ಶಿಕ್ಷಣ. ಅದಿದ್ದಾಗ ಮಾತ್ರ ಅದು ಸರಿ ಹೋಗುತ್ತೆ. ಇಲ್ಲಂತಂದರೆ ನಾವು ಇದೇ ಥರದ್ದು ನಾವು ಮಾಡ್ಕೊಂತ ಹೋದರೆ ನಾವು ಒಂದು ಎಂಪ್ಲಾಯಿ ಆಗಿ ಒಬ್ಬ ಉದ್ಯೋಗಿ ಆಗಿ ಉಳಿತೇನೆ.
2: ಕೌಶಲ್ಯ ಆಧಾರಿತ ಶಿಕ್ಷಣವನ್ನು ಕೊಡಬೇಕು ಮಕ್ಕಳಿಗೆ. ನಾವು ಕೌಶಲ್ಯ ಆಧಾರಿತ ಶಿಕ್ಷಣವನ್ನು ಕೊಟ್ಟರೆ ಅವ್ರ ಬದುಕನ್ನು ಕಟ್ಟಿಕೊಳ್ಳುತ್ತಾರೆ. ಅವರು ಇವತ್ತಿನ ದಿನ ಪಠ್ಯಕ್ರಮಗಳಲ್ಲಿ ನಾವು ನೋಡ್ತೀವಿ ಬೇರೆ ಬೇರೆ ರೀತಿಯಾದಂತಹ ಒಂದು ವಿಚಾರಗಳನ್ನು ಪಠ್ಯಕ್ರಮದಲ್ಲಿ ಇಟ್ಟಿರ್ತಕ್ಕಂಥದ್ದು. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಕೌಶಲ್ಯ ಆಧಾರಿತ ಒಂದು ಶಿಕ್ಷಣವಾಗಿ ಇಟ್ಟರೆ ಅವರು ತಮ್ಮ ಬದುಕನ್ನು ತಾವು ಕಟ್ಟಿಕೊಳ್ತಾರೆ. ಅವರು ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆ ನಿಟ್ಟಿನಲ್ಲಿ ಅವರಿಗೆ ಆತ್ಮಬಲ ತುಂಬತಕ್ಕಂಥ ಒಂದು ಪಠ್ಯಕ್ರಮ ಕೂಡ ಅಲ್ಲಿ ಬೇಕಾಗುತ್ತೆ. ಅವರಿಗೆ ಯಾವುದೇ ಬೇರೆ ಬಾಹ್ಯ ಚಟುವಟಿಕೆಗಳಿಗೆ ಸಂಬಂಧಿಸಿದಂತಹ ಒಂದು ಪಠ್ಯಕ್ರಮಕ್ಕೆ ಇರದೆ ಅದಕ್ಕೆ ಸಂಬಂಧಪಟ್ಟಂತೆ ಇದ್ದರೆ ಸ್ವಲ್ಪ ಉತ್ತಮ. ಅದು NEP ಈಗ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಇದೆ ಸರ್, ಇಲ್ಲಂತಲ್ಲ. ಈಗ ನೋಡಿ ಡಿಗ್ರಿ ಫೈನಲ್ ಇಯರ್ ಹುಡುಗರು ಕೂಡ ಎಂಪ್ಲಾಯಬಿಲಿಟಿ ಸ್ಕಿಲ್ ಅಂತಂತೇಳಿ ಒಂದು ಇದೆ ಸರ್, ಸ್ಕಿಲ್ ಡೆವಲಪ್ಮೆಂಟ್ ಅಂತಂತೇಳಿ ಇದೆ. ಈ ರೀತಿ ಎಲ್ಲ ಹೊಸ ಒಂದು ಅಂಶಗಳನ್ನು ತರತಾ ಇದ್ದಾರೆ.
0: ಎಸ್, ಖಂಡಿತ ಇದೆ. ಆತ್ಮಬಲ ಯಾವಾಗ ಬರ್ತದೆ ಅಂತಂದರೆ ನಾವು ಸ್ವಯಂ ಉದ್ಯೋಗಕ್ಕೆ ಮತ್ತು ಸ್ವತಂತ್ರವಾಗಿ ಉದ್ಯೋಗಕ್ಕೆ ಯೋಚನೆ ಮಾಡುವಾಗ ಅಥವಾ ಆ ಥರದ ಶಿಕ್ಷಣ ಇದ್ದಾಗ ಮಾತ್ರ ನಾವು ಅದನ್ನು ಅನುಕೂಲ ಮಾಡಿಕೊಂಡು ನಮ್ಮ ಉದ್ಯೋಗದತ್ತ ಯೋಚನೆ ಮಾಡುವಂಥದ್ದು. ಕೌಶಲ್ಯ ಆಧಾರಿತ, ನೀವು ಹೇಳಿದರೆ ಕೌಶಲ್ಯ ಆಧಾರಿತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗ್ತದೆ. ವೃತ್ತಿಪರ ಶಿಕ್ಷಣ ಅಂತೇನು ಹೇಳ್ತೇವೆ ಆ ಬಗ್ಗೆ ಆಲೋಚನೆ ಮಾಡುವಂಥದ್ದು ಆಗ್ತದೆ.
1: ನಮ್ಮಲ್ಲಿ ಶೇಕಡ 65% ಯುವಕರಿದ್ದಾರೆ. ಆ ಶಕ್ತಿ ಬೇರೆ ಜಗತ್ತಿನಲ್ಲಿ ಯಾವ ರಾಷ್ಟ್ರಕ್ಕೂ ಇಲ್ಲದಂಥ ಶಕ್ತಿ. ಇವತ್ತು ಚೀನಾ ನೋಡಿದಾದ್ರೆ ಅಲ್ಲಿ ಶೇಕಡ 65% ಮುದುಕರಿದ್ದಾರೆ, ಕೇವಲ 30-35% ಮಾತ್ರ ಯುವಶಕ್ತಿ ಇರುವಂಥದ್ದು. ಆದರೆ ನಮ್ಮ ದೇಶದಲ್ಲಿ ಉಲ್ಟಾ ಇದೆ, ಯುವಶಕ್ತಿನೇ 65% ಇದೆ. ಅದನ್ನು ಸದ್ಬಳಕೆ ಮಾಡಿಕೊಂಡ್ರೆ ಅಥವಾ ಅದನ್ನು ಒಳ್ಳೆ ದಿಕ್ಕಿನಲ್ಲಿ ತಗೊಂಡು ಹೋದರೆ, ಆ ಯುವ ಮನಸ್ಸುಗಳನ್ನು ಮತ್ತು ಯುವ ಶಕ್ತಿಯನ್ನು ಒಳ್ಳೆ ದಿಕ್ಕಿನಲ್ಲಿ ತಗೊಂಡು ಹೋದ್ರೆ ಒಂದು ರಾಷ್ಟ್ರ ಯಾವ ರೀತಿ ಕಟ್ಟಬೇಕು ಅಂತೇಳಿ ನಾವು ಯೋಚನೆ ಮಾಡ್ಬೋದು. ಆ ದಿಕ್ಕಿನಲ್ಲಿ ಆ ಒಂದಿಷ್ಟು ಪ್ರಯತ್ನಗಳು ಏನು ಕಡಿಮೆ ಆಗ್ತಿದ್ದಾವೇನೋ ಅಂತ ಇದೆ, ಅದು ಗೊತ್ತಿಲ್ಲ. ಮುಂದಿನ ಶಿಕ್ಷಣ ನೀತಿ ಮತ್ತು ಬರುವಂಥ ಯೋಜನೆಗಳು ಇರ್ಬೋದು, ಬರುವಂಥ ಕಾರ್ಯಕ್ರಮಗಳು ಆ ರೀತಿಯ ದಿಕ್ಕಿನಲ್ಲಿ ಒಯ್ಯುವಂಥದ್ದು ಇರ್ಬೋದು. ಯಾಕಂದರೆ ನಮಗೆಲ್ಲ ಆದರ್ಶ ಅಂತಂದರೆ ಸ್ವಾಮಿ ವಿವೇಕಾನಂದರೆ ಯಾವ ದಿಕ್ಕಿನಲ್ಲಿ ಹೋದ್ರೆ ಅಂತ ನಾವೆಲ್ಲ ನೋಡ್ತೀವಿ. ಈ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಿದ್ರೆ ಅದು ಒಂದು ಆಗುತ್ತೆ. ಮತ್ತು ಅದರ ಜೊತೆಗೆ ಅವನಿಗೆ ಹೃದಯವಂತಿಕೆ ಇರಬೇಕು ಮತ್ತು ತನ್ನ ಸ್ವಂತಿಕೆಯಿಂದ ವಿಚಾರ ಮಾಡುವ ಅಂದರೆ ವಿಚಾರಶಕ್ತಿ ಅವನಲ್ಲಿ ಇರಬೇಕು. ಅಂದಾಗ ಮತ್ತು ಅವನ ಕಾರ್ಯ ಪ್ರವೃತ್ತತೆ ಆ ರೀತಿಯ ವಿಚಾರಗಳಿದ್ದರೆ ಆಗುತ್ತೆ.
0: ರಾಜಕೀಯ ಮತ್ತು ಧರ್ಮ ಜಾತಿ ಅತಿ ಆಗ್ತಿದೆ.
1: ಏನಾಗ್ತಿದೆ ಅಂತಂದರೆ ಎಲ್ಲಿವರೆಗೂ ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆ ಇರಲಿಲ್ಲ, ಎಲ್ಲಿವರೆಗೂ ಮೇಲು ಕೀಳಂಬ ಪದ್ಧತಿ ಇರಲಿಲ್ಲ, ಎಲ್ಲಿವರೆಗೂ ವರ್ಣ ಪದ್ಧತಿಗಳಿರಲಿಲ್ಲ, ಅಲ್ಲಿವರೆಗೂ ದೇಶ ಚೆನ್ನಾಗಿತ್ತು. ಯಾರಾದರೂ ದೈವತ್ವಕ್ಕೆ ಹೋಗುವಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇತ್ತು. ಯಾವಾಗ ವೃತ್ತಿಯ ಕಾಲಾನಂತರದಲ್ಲಿ ಯಾವಾಗ ವೃತ್ತಿ ಆಧಾರಿತವಾಗಿ ನಾವು ಅವ್ರನ್ನ ವ್ಯಕ್ತಿಗಳನ್ನು ಗುರುತು ಮಾಡೋಕ್ಕೆ ಸಾಧ್ಯದ್ವಿ, ಅವಾಗ ನಾವು ನೋಡ್ತೀವಿ ಒಬ್ಬ ಕೂಲಿ ಕಾರ್ಮಿಕ ಕೂಡ ಒಂದು ಒಳ್ಳೆ ಜ್ಞಾನಿಯಾಗಿ ವಿದ್ಯಾವಂತನಾಗಿ ಇಡೀ ಎಲ್ಲರಿಗೆ ಮಾರ್ಗದರ್ಶನ ಮಾಡುವಂಥ ವಿದ್ಯೆಯನ್ನು ಕಲಿಸಿಕೊಡುವಂಥ ವ್ಯಕ್ತಿಯಾಗಿ ನಿರ್ಮಾಣ ಮಾಡಿದರೆ ಅವನ ದೊಡ್ಡ ವ್ಯಕ್ತಿಯನ್ನಾಗಿ ನೋಡ್ತಿದ್ರು. ಯಾರು ಅವಿದ್ಯಾವಂತರಿದ್ದರೆ ಅವರು ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗುವಂಥದ್ದು ಈ ನಮ್ಮ ದೇಶದಲ್ಲಿ ಇರುವಂಥದ್ದು. ಆದರೆ ಕಾಲಾನಂತರದಲ್ಲಿ ನಮ್ಮ ವ್ಯಕ್ತಿಗತ ತಪ್ಪುಗಳಿಂದಾಗಿ ನಮ್ಮ ದೇಶದಲ್ಲಿ ಸ್ವಾರ್ಥ ಬಂತು, ನಾನು ಶ್ರೀಮಂತ ಅವ ಬಡವ, ನಾನು ಜಾತಿಯಿಂದ ಮೇಲು ಅವನು ಕೀಳು, ಈ ರೀತಿಯ ಒಂದು ವರ್ಣಭೇದ ನೀತಿ ಜಾತಿ ವ್ಯವಸ್ಥೆ ನಮ್ಮ ದೇಶದಲ್ಲಿ ಏನು ಶುರುವಾಯಿತು, ಭೇದಗಳು ಅಂದರೆ ತಪ್ಪು ದಿಕ್ಕಿನಲ್ಲಿ ನಮ್ಮ ದೇಶ ಏನು ಹೋಯಿತಲ್ಲ, ಆವಾಗ ನಾವು ಅವನತಿಗೆ ಒಳಪಟ್ಟಿರುವಂಥದ್ದು ನಾವು ನೋಡ್ತೀವಿ.

0: ಯಾವಾಗ ಒಳ್ಳೆಯ ಥರದ್ವಾಗಿತ್ತು ಅವಾಗೆಲ್ಲ ಚೆನ್ನಾಗಿದ್ದೀವಿ. ಯಾವಾಗ ನಮ್ಮಲ್ಲಿ ಈ ಥರದ ಸ್ವಾರ್ಥ ಭಾವನೆಗಳು, ಮೇಲು ಕೀಳು, ಜಾತಿ ವ್ಯವಸ್ಥೆ ಈ ರೀತಿ ಒಳಗೆ ನಮ್ಮ ಭಾವನೆಗಳೇನು ಬಂದವು, ಅವಾಗ ದೇಶ ಅವನತಿಗೋಗಿರುವಂಥದ್ದು, ಗುಲಾಮಗಿರಿಗೋಗಿರುವಂಥದ್ದು, ಇನ್ನೊಬ್ಬರ ಆಡಳಿತಕ್ಕೆ ಒಳಗಾಗಿಬಿಟ್ಟಿವಿ ನಾವು. ಯಾಕಂತಂದ್ರೆ ಇದೆಲ್ಲ ನಮ್ಮ ತಪ್ಪುಗಳಿಂದಾಗೇ ನಮ್ಮ ಮೇಲೆ ದಾಳಿ ಮಾಡುವಂಥದ್ದು, ನಮ್ಮನ್ನು ಇನ್ನೊಬ್ಬರು ಗುಲಾಮಗಿರಿಗೊಳಪಡಿಸೋದು. ಅಕಸ್ಮಾತ್ ನಾವು ಚೆನ್ನಾಗಿ ಸರಿಯಾಗಿದ್ದರೆ, ನಾವೆಲ್ಲರೂ ಒಳ್ಳೆ ರೀತಿಯಿಂದ, ಒಳ್ಳೆ ಭಾವನೆಯಿಂದ, ಸೋದರ ಭಾವನೆಯಿಂದ, ಅಣ್ಣ ತಮ್ಮಂದರು ನಾವೆಲ್ಲರೂ ಒಂದೇ, ನಾವೆಲ್ಲ ಒಂದು ಅನ್ನೊಂದು ರೀತಿಯೊಳಗೆ ನಾವು ಇದ್ದಿದ್ರೆ ದೇಶ ಎಂದು ಈ ರೀತಿಯ ಒಂದು ಅವನತಿಗೆ ಹೋಗ್ತಿರುವಂತ ಕಾರಣ ಇರ್ತದೆ. ಯಾವಾಗ ನಮ್ಮಲ್ಲಿ ದೇಶದಲ್ಲಿ ಸ್ವಾರ್ಥ ಈ ಥರದ್ದೆಲ್ಲ ಒಂದಿಷ್ಟು ಬಂದವು, ಅದು ಒಂದು ದೊಡ್ಡ ದೇಶಕ್ಕೆ ಒಂದು ಗಂಡಾಂತರವಾಗಿ ಕಾಡಿತು. ಇವತ್ತಿಗೂ ಆ ಸಮಸ್ಯೆ ಬಗೆಹರಿದಂತೆ ಏನಿಲ್ಲ. ಸ್ವತಂತ್ರ ಬಂದು 77 ವರ್ಷ ಆದ ಕಾಲಕ್ಕೂ ನಾವು ಇವತ್ತಿಗೂ ಆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಅದು ಸ್ವಾಮಿ ವಿವೇಕಾನಂದರ ಮಾತು ನೆನಪಿಕೋಕು, ಕೇವಲ ಭಾರತ ಮಾತೆಯನ್ನು ಪೂಜೆ ಮಾಡಿರಿ, ಆವಾಗ ಮಾತ್ರ ಭಾರತನೂ ಒಂದು ವಿಶ್ವ ಗುರು ಆಗಲಿಕ್ಕೆ ಸಾಧ್ಯವಂತ ಮತ್ತು ಬಲಿಷ್ಠ ಭಾರತವಾಗಿ ನಿಲ್ಲಕ್ಕೆ ಸಾಧ್ಯತೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ, ಅವರ ಮನಸ್ಸುಗಳನ್ನು ಬದಲಾವಣೆ ಮಾಡಬೇಕಾಗಿದೆ, ಅವನಲ್ಲಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಬೇಕಾಗಿದೆ. ಇದು ನಮ್ಮಕ್ಕೆ ಎಷ್ಟು ಹಿನ್ನಡೆ ಆಗ್ತದೆ, ಇದೆ ನಮ್ಮ ದೇಶಕ್ಕೆ ಎಷ್ಟು ಅನಾನುಕೂಲತೆಯನ್ನು ಸೃಷ್ಟಿ ಮಾಡುತ್ತದೆ ಅನ್ನೋದು ಅವರು ಮನವರಿಕೆ ಮಾಡುವ ಮುಖಾಂತರ ನಾವು ಇದನ್ನು ಮಾಡಿಕೊಟ್ರೆ ಮಾತ್ರ ಸರಿ ಹೋಗುತ್ತದೆ. ಅದಕ್ಕೆ ಸ್ವಾಮಿ ವಿವೇಕಾನಂದರ ಮಾತು ಬಹಳ ನಮಗೆ
1: ಪ್ರೇರಣಾದಾಯಕ.
0: ಆ ರೀತಿ ನಾವು ಮನಸ್ಸುಗಳನ್ನು ಬದಲಾವಣೆ ಮಾಡಬೇಕಾಗಿದೆ.
1: ಈ ರಾಜಕೀಯವಾಗಿ ಕೂಡ ಎಲ್ಲ ಒಂದು ಕಡೆ ದಾರಿ ತಪ್ಪಿದ್ದಾರೆ ಅಂತ ಅನಿಸುತ್ತ ನಿಮಗೆ? ಯುವಕರನ್ನ ದುರ್ಬಳಕೆ ಆಗ್ತಿದ್ದಾರೆ ಆ ಥರ ಏನಾದರೂ?
0: ಸಹಜವಾಗಿ ಏಕಾಗ್ತದೆ ಅಂದರೆ ಇವತ್ತಿನ ರಾಜಕಾರಣ ನಾವು ನೋಡೋದಾದರೆ ಇವತ್ತು ಯಾವುದೇ ಒಂದು ಆದರ್ಶಗಳ ಮೇಲೆ ರಾಜಕಾರಣ ಆಗ್ತಾ ಇಲ್ಲ, ನೈತಿಕತೆ ಮೇಲೆ ರಾಜಕಾರಣ ನಡೀತಾ ಇಲ್ಲ. ಇವತ್ತೇನಾಗ್ತಾಯಿದೆ ಅಂದರೆ ಯಾರು ಆ ಒಂದು ರಾಜ್ಯಗಳಲ್ಲಿದ್ದಾರೆ, ಯಾರು ಬಹುಸಂಖ್ಯಾತರಿದ್ದಾರೆ, ಯಾರು ನಮಗೆ ಓಟ್ ಕೊಡ್ಬೋದು, ಯಾರನ್ನ ನಾವೇನು ಹೇಳ್ತೀವಿ ತುಷ್ಟೀಕರಣ ನೀತಿ ಅಂತ ಒಂದು ಪ್ರಯೋಗ ಮಾಡಬೇಕಾಗುತ್ತೆ. ಎಲ್ಲಿವರೆಗೂ ಈ ತುಷ್ಟೀಕರಣ ನೀತಿ ನಿಲ್ಲೋದಿಲ್ಲೋ ಅಲ್ಲಿವರೆಗೂ ರಾಜಕೀಯ ವ್ಯವಸ್ಥೆ ಸರಿಯುವುದಿಲ್ಲ. ಅಕಸ್ಮಾತ್ ನಾವು ಇವರು ಓಟು ಬಂದ್ರೇ ನಾವು ಗೆಲ್ಲುವಂಥ ಮನಸ್ಥಿತಿ ಈ ರಾಜಕಾರಣಿಗಳಲ್ಲೇನು ಬರುತ್ತಲ್ಲ, ಅದರಿಂದಾಗಿ ಯುವಕರು ಕೂಡ ಸಹಜವಾಗಿ ದಾರಿ ತಪ್ಪುವಂಥದ್ದು, ಏ ನಮ್ಮ ನಾಯಕ ಅನ್ನೋ ರೀತಿ ಒಳಗಾಗಿ ಅವನೇನು ಮಾಡಿದ್ರು, ಅವನೇನು ತಪ್ಪು ಮಾಡಿದ್ರು, ನಮ್ಮ ನಾಯಕ ಮಾಡಿದ್ರೆ ನೆಡಲಿ ಅನ್ನೋ ಮಾನಸಿಕತೆಗೆ ಬಂದುಬಿಡ್ತಾರೆ ಯುವಕರು ಕೂಡ. ಅವಾಗ ಅವ್ರು ಬೆಂಬಲವಾಗಿ ನಿಲ್ತಾರೆ, ಅವನೇನು ತಪ್ಪು ಮಾಡಿದ್ರು ಬೆಂಬಲವಾಗಿ ನಿಲ್ಲುವಂಥದ್ದು. ಈ ರೀತಿಯ ಮಾನಸಿಕತೆಯಿಂದ ಹೊರಗೆ ಬರಬೇಕಾಗಿದೆ. ರಾಜಕೀಯ ವಿಚಾರಗಳು ಬೇಕು, ಯುವಕರು ರಾಜಕೀಯಕ್ಕೆ ಬರಬೇಕು, ವಿಚಾರ ಮಾಡಬೇಕು, ಸ್ವಂತ ವಿಚಾರಕ್ಕೆಯಿಂದ ರಾಜಕಾರಣ ಮಾಡಬೇಕು, ಅದೆಲ್ಲ
1: ಸದ್ವಿಚಾರಗಳಿರಬೇಕು,
0: ಸದ್ವಿಚಾರ ಇರಬೇಕು. ಅವ್ರ ರಾಜಕೀಯದಲ್ಲಿ ತೊಡಗಲೇಬೇಕು ಅವ್ರು, ಯಾಕಂದ್ರೆ ಭವಿಷ್ಯದ ನಿರ್ಮಾಣದಲ್ಲಿ ಅವ್ರ ಪಾತ್ರ ಮಹತ್ವವಾಗಿರುವಂತದ್ದು.
2: ಇನ್ನೂ ಒಂದು ಸರ್, ಈ ವಿಚಾರ ತಾವು ಹೇಳಿದ್ರೆ ಈ ಜಾತಿ ಧರ್ಮ ಅಂತೇಳಿ ಬಂದಾಗ ಇವತ್ತಿನ ದಿನ ಯುವಕರಲ್ಲಿ ಸಂಪೂರ್ಣ ಜ್ಞಾನದ ಕೊರತೆಯಿಂದ ಇವೆಲ್ಲ ಆಗ್ತಾ ಇದಾವೆ ಸರ್. ಈ ಸಂಪೂರ್ಣ ಜ್ಞಾನ ಹೊಂದಿದಂಥವ್ರು ಯಾವತ್ತೂ ಕೂಡ ಎಕ್ಸೈಟ್ಮೆಂಟ್ಗೆ ಒಳಗಾಗಂಗಿಲ್ಲ ಸರ್. ಇವತ್ತು ನೋಡ್ರಿ, ನಾವು ಜಾತಿ ಧರ್ಮ ಈ ಧರ್ಮ ವಿಚಾರಗಳಿಗೆ ಬಂದಾಗ ಆಯಾ ಧರ್ಮಗಳ ಯುವಕರು ಏನಾಗ್ತಾ ಇದ್ದಾರೆ, ಎಕ್ಸೈಟ್ಮೆಂಟ್ಗೆ ಒಳಗಾಗ್ತಾ ಇದ್ದಾರೆ. ಯಾವುದೇ ವ್ಯಕ್ತಿಗೆ ಆಗಿರಲಿ, ಯಾವುದೇ ಯುವಕರಿಗೆ ಆಗಿರಲಿ ಸರ್, ನಮ್ಮ ಜಾತಿ ಧರ್ಮ ಜನಾಂಗ ಭಾಷೆಯ ಮೇಲೆ ಪ್ರೀತಿ ಇರಬೇಕು, ಗೌರವ ಇರಬೇಕು, ಇಲ್ಲಂತಲ್ಲ. ಅದ್ರ ಜೊತೆಗೆ ನಮ್ಮ ಭಾಷೆ ಧರ್ಮ ಜಾತಿ ಜನಾಂಗವನ್ನು ಎಷ್ಟು ಪ್ರೀತಿಸಿ ಗೌರವಿಸ್ತೇವೋ ಅದೇ ರೀತಿಯಾಗಿ ಮತ್ತೊಂದು ಜಾತಿ ಧರ್ಮ ಜನಾಂಗ ಭಾಷೆಯನ್ನು ಗೌರವಿಸಬೇಕು ನಾವು.
1: ಮನಸ್ಥಿತಿ
2: ಇರಬೇಕು ಅದು. ಯಾವಾಗ ನಮ್ಮಲ್ಲಿ ಸಂಪೂರ್ಣ ಜ್ಞಾನ ಇದ್ದಾಗ ಮಾತ್ರ ಆ ರೀತಿ ನಾವು ಆಲೋಚನೆ ಮಾಡ್ತೀವಿ ಸರ್. ಇವತ್ತಿನ ದಿನ ಅದು ಕೊರತೆ ಇದೆ ಯುವಕರಿಗೆ,
1: ಅಂದ್ರೆ ಹೃದಯ ವೈಶಾಲ್ಯತೆ ಬೇಕು.
2: ಇಲ್ಲ ಸರ್, ಇವತ್ತಿನ ದಿನ ಈಗ ಏನಾಗ್ತಾ ಇದೆ ಸರ್, ಇವತ್ತಿನ ದಿನ ನೋಡ್ರಿ ಸರ್, ಯುವಕರು ಎಕ್ಸೈಟ್ಮೆಂಟ್ಗೆ ಒಳಗಾಗಿ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಇವತ್ತು ಧರ್ಮ ಧರ್ಮ ಧರ್ಮ ಅಂತಂತೇಳಿ ಈಗ ಆ ಕುಟುಂಬಗಳು ಎಲ್ಲಿಗೆ ಹೋಗ್ಬೇಕು ಸರ್ ಈಗ ಇವತ್ತಿನ ದಿನ? ಇವಾಗ ಯುವಕರು ಇನ್ನೂ ಒಂದು ವಿಚಾರವನ್ನು ನಾವು ಮಾಡಿದಾಗ, ಇವೆಲ್ಲ ದಾರ್ಶನಿಕರನ್ನು ಕೂಡ ನಾವು ಇವತ್ತು ಏನು ಮಾಡಿದ್ವಿ ಸರ್, ಜಾತಿಗಳಿಗೆ ಸೀಮಿತ ಮಾಡಿದ್ವಿ. ಇದೊಂದು ಸ್ವಲ್ಪ ಬಹಳ ಒಂದು ಕೆಟ್ಟದ ಅನಿಸ್ತಾ ಇದೆ ಸರ್.
1: ಖಂಡಿತ, ಯಾಕಂದ್ರೆ ನಮ್ಮ ದಾರ್ಶನಿಕರನ್ನ ಶರಣರನ್ನ ನಾವ್ ಯಾವತ್ತು ಅವರು
2: ರಾಜಕೀಯ ಸಮಾಜಕ್ಕಾಗಿ ಕೊಡುಗೆ ಕೊಟ್ಟಂತ ಸರ್, ಇಡೀ ರಾಷ್ಟ್ರಕ್ಕಾಗಿ ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟಂತವ್ರು.
1: ಖಂಡಿತ,
2: ಇವ್ ನಾವು ಒಂದು ಜಾತಿಗೆ ಸೀಮಿತ ಮಾಡಿ ಇದು ಮಾಡ್ತಾ ಇದ್ದೀವಿ.
0: ರವಿಕುಮಾರ್ ಅವ್ರ ಮಾತಿಗೆ ಒಂದು ಜೋಡಿಸೋದಾದ್ರೆ, ನಾವೇನು ಮಾಡಿದೀವಿ ಅಂತಂದರೆ ಆ ವ್ಯಕ್ತಿಯನ್ನು ಕೇವಲ ಜಾತಿಗೆ ಸೀಮಿತ ಮಾಡ್ತೀವಿ. ಯಾವ ರೀತಿ ಬಸವಣ್ಣ ಅವನಾರ ಅವನಾರ ಎನ್ನದೇ ಇವ ನಮ್ಮವ ಇವ ನಮ್ಮವ ಅಂತ ಬಸವಣ್ಣವ್ರನ್ನ ಮಾತು ಹೇಳಿದ್ರು. ಆದರೆ ನಾವೇನು ಮಾಡ್ತಾ ಇದ್ವಿ, ಅವನು ಬೇರೆ ಇವನು ಬೇರೆ, ಇವನು ನಮ್ಮವನು ಇವ್ರು ನಮ್ಮವರಲ್ಲ ಅವ್ರು ಬೇರೆಯವರು. ಉದಾಹರಣೆಗೆ ಹೇಳೋದಾದ್ರೆ ಯಾವುದೇ ವ್ಯಕ್ತಿ ಇರ್ಬೋದು, ಯಾವುದೇ ಮಹಾಪುರುಷ ಇರ್ಬೋದು, ಅವರು ತಮಗಾಗಿ ತಮ್ಮ ಜಾತಿಗಾಗಿ ಎಂದೂ ಕೆಲಸ ಮಾಡಲಿಲ್ಲ. ಅವ್ರು ಮಾಡಿದ್ದು ಇಡೀ ದೇಶಕ್ಕಾಗಿ, ಸಮಾಜಕ್ಕಾಗಿ, ಸಮುದಾಯಕ್ಕಾಗಿ ಮೇಲೆತ್ತುವ ಕೆಲಸವನ್ನು ಮಾಡಿರುವಂಥದ್ದು ನಾವು ನೋಡ್ತೀವಿ. ಆದರೆ ಆ ವ್ಯಕ್ತಿತ್ವದ ಅವ್ರು ಏನು ಹೇಳಿದ್ದಾರೆ ಅದನ್ನ ನಾವು ಪಾಲಿಸ್ಕೊಳ್ತೇವೆ. ಆದ್ರೆ ನಾನು ಹೇಳ್ತಿರೋದು ಅವರಂಗೆ ನಾವು ಆಗ್ಬೇಕಂತೇನಿಲ್ಲ, ಆದ್ರೆ ಅದಕ್ಕೆ ಅರ್ಥ ಬರುವ ರೀತಿಯಲ್ಲಿ ನಾವೇ ಅದನ್ನು ನೋಡ್ಕೊಳ್ತಾ ಇದೀವಿ. ಆದ್ರೆ ಆ ತರದ ವ್ಯಕ್ತಿತ್ವವನ್ನು ನಾವು ಬರೀ ಕೇವಲ ಪೂಜೆಗೆ ಮಾತ್ರ ಸೀಮಿತ ಮಾಡೋದಲ್ಲ, ಅವರು ಹೇಳಿರುವಂತ ವಿಚಾರಗಳು, ಅವರು ಹೇಳಿರುವಂತ ಗುಣಗಳನ್ನ ನಾವೇನಾದರೂ ಅಳವಡಿಸುವ ಪ್ರಯತ್ನ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೋದೇನೋ ಅಂತ ಅನಿಸ್ತದೆ.
1: ಸೊ ಒಟ್ಟಾರೆ ಯುವ ಜನಾಂಗ ಸಾಗುವ ದಿಕ್ಕು

0: ಬಗ್ಗೆ ನಾವು ನೀವೆಲ್ಲರೂ ನೀವು ಹೇಳೋದಾದ್ರೆ ನೀವೆಲ್ಲ ಪ್ರಸ್ತಾಪಿಸಿದ ವಿಷಯ ಆದರೆ ಎಲ್ಲೋ ಒಂದು ಕಡೆ ಸದ್ವಿಚಾರಗಳನ್ನು ಬಿಟ್ಟು ಬೇರೆ ಬೇರೆ ವಿಚಾರಗಳತ್ತ ನಮ್ಮ ಯುವಕರು ಸಾಕ್ತಿದ್ದಾರೆ. ಅವರನ್ನು ಸರಿದಾರಿಗೆ ತರುವಂಥ ಮತ್ತು ಸದ್ವಿಚಾರಗಳತ್ತ ಕರೆ ತರುವಂಥ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಅವರನ್ನು ತೊಡಗಿಸಿಕೊಳ್ಳುವಂಥ ಮತ್ತು ಸಮಾಜವನ್ನು ಕಟ್ಟುವ ಕೆಲಸದಲ್ಲಿ ಕುಟುಂಬವನ್ನು ಕಟ್ಟಿಕೊಳ್ಳುವಂಥ ಕೆಲಸದಲ್ಲಿ ಮತ್ತು ತಾನು ಸ್ವತಂತ್ರವಾಗಿ ವ್ಯಕ್ತಿತ್ವ ನಿರ್ಮಾಣ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಬದಲಾಗಬೇಕು, ಯುವಕರು ಬದಲಾಗಬೇಕು ಆದರೆ ಅಥವಾ ಸಾಗುವ ದಿಕ್ಕು ಹೀಗಿರಬೇಕು ಅನ್ನುವಂಥದ್ದು ನೀವೆಲ್ಲರೂ ಮಾತನಾಡಿದಾಗ ನನಗಾದರೂ ಅನ್ನಿಸ್ತು. ಒಳ್ಳೆಯದು, ಇವತ್ತು ಇಷ್ಟೊತ್ತು ಯುವಕರು ಸಾಕ್ತಕ್ಕಂಥ ದಿಕ್ಕು ಅಥವಾ ಅವರ ಆಲೋಚನಾ ಕ್ರಮಗಳು ಹೇಗಿರಬೇಕು, ಹೇಗಿದ್ದವು ಮತ್ತು ಹೇಗಿದ್ದರೆ ಏನು ಅಪಾಯಗಳು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಮಾತನಾಡಿದ್ವಿ. ಮತ್ತೊಮ್ಮೆ ಮತ್ತಷ್ಟು ವಿಚಾರಗಳನ್ನು, ಇದು ಇಷ್ಟಕ್ಕೆ ಸೀಮಿತ ಆಗೋದಿಲ್ಲ, ಈ ವಿಚಾರಗಳು ಮತ್ತೆ ಮತ್ತೆ ಆತ್ಮಾವಲೋಕನಕ್ಕೆ ಇಳಿಬೇಕಾಗ್ತದೆ, ಮತ್ತೆ ಮತ್ತೆ ಚರ್ಚೆಗಳಿಗೆ ಬರಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಮತ್ತೆ ಮತ್ತಷ್ಟು ಮತ್ತಷ್ಟು ಸಮಾಜದ ಮಧ್ಯೆ ಯುವಕರ ಮಧ್ಯೆ ಇಂಥ ವಿಚಾರಗಳು ಸದ್ವಿಚಾರಗಳನ್ನು ಬಿತ್ತುವಂಥ ಕೆಲಸಗಳು ಎಲ್ಲ ಕಡೆ ಸಾಗಬೇಕು ಅನ್ನುವಂಥ ಬಯಕೆಯೊಂದಿಗೆ ಇವತ್ತು ನಮ್ಮೊಟ್ಟಿಗೆ ಬಂದು ನಿಮ್ಮೆಲ್ಲ ಕೆಲಸಗಳನ್ನ ಬದಿಗೊತ್ತಿ ಆಕಾಶವಾಣಿಯೊಟ್ಟಿಗೆ ಬಂದು ಒಂದಿಷ್ಟು ಸದ್ವಿಚಾರಗಳನ್ನು ಯುವಕರಿಗೆ ಹೇಳುವಂಥ ಕೆಲಸದಲ್ಲಿ ಮಾತೃಭೂಮಿಯ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂಥ ರಾಜೇಂದ್ರ ಕುಮಾರ್ ಮುತ್ತಿನಗೌಡರು ಹರವಿ ಅವರು ಬಂದಿದ್ದರು. ಅವರು ಕೂಡ ತಮ್ಮ ವಿಚಾರಗಳನ್ನು ಸದ್ವಿಚಾರಗಳನ್ನು ಹಂಚಿಕೊಂಡ್ರು. ಅದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಹಾಗೆಯೇ ಉಪನ್ಯಾಸಕರು ಮತ್ತು SSM ಕಾಲೇಜಿನ NCC ಅಧಿಕಾರಿಗಳಾಗಿರುವಂಥ ರವಿಕುಮಾರ್ ಅಡವಿ ಖಾನಾಪುರ ಅವರು ಕೂಡ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ. ನಿಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.

ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:15 ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಮಕ್ಕಳಿಗೆ ಕಂಡುಬರುವ ಕಾಯಿಲೆಗಳು ಹಾಗೂ ಪರಿಹಾರ ಕ್ರಮಗಳು ಕುರಿತು ಸಂದರ್ಶನ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಯಶಸ್ವಿನಿ ಆಸ್ಪತ್ರೆಯ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ಅವಿನಾಶ್ ಗದ್ವಾಲ್, ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿರಂಗದಲ್ಲಿ ಭತ್ತದ ಬಿತ್ತನೆಯ ವಿಧಾನ ಹಾಗೂ ಮಹತ್ವ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರೊಂದಿಗೆ ಸಂದರ್ಶನ. ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆ. ನಂತರ ಪೇಟೆ ಧಾರಣೆ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಲಿ ಹೈದರ್ ಗ್ರಾಮದ ನಾಗಪ್ಪ ಹಾಗೂ ಸಂಗಡಿಗರಿಂದ ಹಂತಿ ಪದಗಳು. 7:45 ಚಿತ್ರಗೀತೆಗಳು. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೆರೂರು ಗ್ರಾಮದ ಕುಶಾಲಪ್ಪ, ತಿಪ್ಪಣ್ಣ, ಸಣ್ಣಕ್ಕಿ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳು. 9:15 ಭಾವಗೀತೆಗಳು. 9:30 ಕೀರ್ತನೆ. ಭಕ್ತ ಶಿರಿಯಾಳ ವಾಚನ ಮಾಡುತ್ತಾರೆ ಮೋಹನ ಶಾಸ್ತ್ರಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಮನಿ ಶಂಕರ ಶಾಸ್ತ್ರಿಯವರ ವೀಣಾವಾದನದ ಧ್ವನಿಮುದ್ರಿಕೆ. 10:30 ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಿಗ್ಗೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:10 ವಂದನ, 6:30 ಚಿಂತನ, ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:35 ದೇಶಭಕ್ತಿ ಗೀತೆ. 6:40 ರೈತರಿಗೆ ಸಲಹೆ. 6:45 ಪ್ರಾಯೋಜಿತ ಕಾರ್ಯಕ್ರಮ. ಅರಿವೆಂಬ ಗುರುವಿಗೆ ಶರಣೆಂಬೆ, ಶರಣರ ಸತ್ಯಾನುಸಂಧಾನದ ಸರಣಿ ಕಾರ್ಯಕ್ರಮ. ರಚನೆ ಬಸವರಾಜ ಸ್ವಾಮಿ, ನಿರ್ದೇಶನ ಡಾಕ್ಟರ್ ಬಿಎಂ ಶರ್ಮೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಕಾರ್ಯಕ್ರಮದ ಪ್ರಾಯೋಜಕರು ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಮತ್ತು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸೆಂಟರ್ ರಾಯಚೂರು. 7:15 ಭಾವಗೀತೆಗಳು. 8:30 ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗ.

0: ದ ಮಹತ್ವ ಕುರಿತು ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಕಲಬುರಗಿ ಪೀಠದ ಮಾಹಿತಿ ಆಯುಕ್ತರಾದ ಬಿ ವೆಂಕಟ ಸಿಂಗ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. 7:45 ಹಾಗೂ 9:30 ಚಿತ್ರಗೀತೆಗಳು, 8:45 ವಚನಗಾಯನ, 9:05 ಭಾವಗೀತೆಗಳ ಕಾರ್ಯಕ್ರಮ, 10:02 11:59 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು. ನಾಳಿನ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, 12:35 ಆರೋಗ್ಯ ಕಾರ್ಯಕ್ರಮ, 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ, 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ವಾಚನ ಮಾಡುತ್ತಾರೆ ಹೆಚ್.ಆರ್. ಕೇಶವಮೂರ್ತಿ, ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ, 2:40 ಹಿಂದಿ ಪಾಠ. ಈ 5 ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ 3:00 FM 102.3 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮ. ನಾಳಿನ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿಯಲ್ಲಿ ತುತ್ತಿಗೊಂದು ಮಾರ್ಗ ಸ್ವಯಂ ಉದ್ಯೋಗಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ, ಭಾಗವಹಿಸಲಿದ್ದಾರೆ ಹಣ್ಣಿನ ವ್ಯಾಪಾರಿ ನರಸಪ್ಪ, ಪ್ರಸ್ತುತಿ ಸಮತಾ ಕುಮಾರಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:15 ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಮಲಿಯಾಬಾದ್ ಗ್ರಾಮದ ಪರಿಚಯ, ಪ್ರಸ್ತುತಪಡಿಸುತ್ತಾರೆ ವೀರೇಶ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ, ಕೃಷಿಯಲ್ಲಿ ಸೂಕ್ಷ್ಮಾಣುಜೀವಿಗಳು ಮತ್ತು ಮಣ್ಣಿನ ಫಲವತ್ತತೆಯಲ್ಲಿ ಅವುಗಳ ಪಾತ್ರ ಕುರಿತು ಡಾಕ್ಟರ್ ಮಹಾದೇವಸ್ವಾಮಿ ಅವರೊಂದಿಗೆ ಸಂದರ್ಶನ. 7:20 ಜನಪದ ಸಂಗೀತ ಕಾರ್ಯಕ್ರಮ, 7:45 ಚಿತ್ರಗೀತೆಗಳು, 8:30 ಜನಪದ ಸಂಗೀತ ಕಾರ್ಯಕ್ರಮ, 9:15 ಸ್ಪಾಟ್ಲೈಟ್, 9:30 ಕ್ರೀಡಾಲೋಕ ಬೆಂಗಳೂರು ಕೇಂದ್ರದಿಂದ, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಲಿ ಅಕ್ಬರ್ ಖಾನ್ ಅವರ ಸರೋದ್ವಾದನದ ಧ್ವನಿಮುದ್ರಿಗೆ, 10:30 ಹಿಂದಿ ಚಿತ್ರಗೀತೆಗಳು, 11:05 ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದಿಂದ. ಕೇಳಿದರೆ ಇವು ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಕಾರ್ಯಕ್ರಮ ವಿವರಣೆಯಲ್ಲಿ ಮಾಡಿಕೊಂಡಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:05 ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದಿಂದ.
1: This is Akashvani, the news read by Naresh Mago. India will host the BRICS foreign ministers meeting on the 14th and 15th of this month. The meeting will be chaired by External Affairs Minister Dr. S. Jaishankar. Briefing the media in New Delhi today, External Affairs Ministry spokesperson Randhir Jaiswal said that BRICS foreign ministers and heads of delegations from member and partner countries will participate in the meeting. He added that they will also call on Prime Minister Narendra Modi. Mr. Jaiswal said that during the meeting, the foreign ministers of BRICS member countries will exchange views on global and regional issues of mutual interest.
2: On the 14th and 15th of this month, the BRICS foreign ministers meeting is being held, which we are chairing. The Prime Minister's first stop will be the United Arab Emirates. Apart from that, the other 4 countries to be visited are Norway, Sweden, Italy and Netherlands.
1: Commerce and Industry Minister Piyush Goyal has said that India is capable of strengthening itself against all obstacles, be they economic, technological or geopolitical. Speaking at the CII Annual Business Summit 2026 in New Delhi, he said that the world is facing crises every day due to fragmented geopolitical and business conditions, but India has consistently converted adversity into opportunity. Referring to International Monetary Fund standards, he said that the country currently has foreign exchange reserves sufficient to cover nearly 11 months of imports, placing the country in a very strong position globally. Highlighting the Indian economic fundamentals as robust, Mr. Goyal stated that the country has never buckled under pressure and has always emerged stronger during challenging times. The National Testing Agency, NTA, has decided to cancel the NEET UG 2026 examination conducted on the 3rd of this month for admission to undergraduate medical education. In a social media post, the NTA informed that this decision has been made in the interest of students and in recognition of the trust on which the national examination system rests. The agency also stated that the government has decided to refer the matter to the Central Bureau of Investigation for a comprehensive inquiry into the allegations of paper leak. The agency said it will extend full cooperation to the Bureau and provide all materials, records and assistance required for the investigation. It said the decision

0: ಈಗ ಪ್ರಕಟಣೆಗಳು.
1: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
2: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
3: ಶರಣರ ಸತ್ಯಾನುಸಂಧಾನದ ಸರಣಿ.
1: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
2: ತಪ್ಪದೆ ಆಲಿಸಿ ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
1: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
3: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.

0: टेलीलॉके ऐप, वेबसाइट www.tele-law.in या टोल फ्री नंबर 14454 से प्राप्त की जा सकती है।
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712, ವೆಬ್ಸೈಟ್ gmu.ac.in।
2: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ।
3: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ।
2: ಇಲ್ಲಿಯವರೆಗೆ 8.85 ಕೋಟಿಗಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ। ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ।

ಕೇಳುಗರೆ, ಕರ್ನಾಟಕ ಸರ್ಕಾರ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಂಗವಿಕಲ ಮಕ್ಕಳ ಕೇಂದ್ರೀಕೃತ ಯೋಜನೆಯಡಿಯಲ್ಲಿ ನಡೆಯುತ್ತಿರುವ ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ ಅಂಧ ಹೆಣ್ಣು ಮಕ್ಕಳ ವಸತಿ ಉಚಿತ ವಸತಿ ಶಾಲೆಗೆ 2026-27 ಶೈಕ್ಷಣಿಕ ಸಾಲಿನ ಶಾಲಾ ದಾಖಲಾತಿಯು ಪ್ರಾರಂಭವಾಗಿರುತ್ತದೆ. ವಸತಿ ಸಹಿತವಾಗಿ 1-10 ತರಗತಿವರೆಗೆ ಬ್ರೈಲ್ ಮೂಲಕ ಶಿಕ್ಷಣದೊಂದಿಗೆ ಅಂಧ ಹೆಣ್ಣು ಮಕ್ಕಳ ಸ್ವಾವಲಂಬನೆಗಾಗಿ ಕಂಪ್ಯೂಟರ್, ಸಂಗೀತ, ಕರಕುಶಲ, ನೃತ್ಯ, ಕ್ರೀಡೆ, ಚಲನವಲನ ಹಾಗೂ ಜೀವನ ಕೌಶಲ್ಯ ತರಗತಿಗಳನ್ನು ನಡೆಸಲಾಗುವುದು. ದಾಖಲಾತಿ ಮಾಡಲಿಚ್ಛಿಸುವವರು ಶಾಲಾ ವಿಳಾಸ ಹೀಗಿದೆ: ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ, No.1/CKRS ಮುಖ್ಯರಸ್ತೆ, ಮೇಟಗಳ್ಳಿ ಪೊಲೀಸ್ ಠಾಣೆ ಪಕ್ಕ, ಮೇಟಗಳ್ಳಿ, ಮೈಸೂರು. ದೂರವಾಣಿ ಸಂಖ್ಯೆ 0821-241-2230 ಅಥವಾ ಮೊಬೈಲ್ ಸಂಖ್ಯೆ 9686668434 ಈ ಸಂಖ್ಯೆಗೆ ಸಂಪರ್ಕಿಸಲು ಕೋರಲಾಗಿದೆ.

0: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:15. ಈಗ ಆರೋಗ್ಯ ಭಾಗ್ಯ ಕಾರ್ಯಕ್ರಮ.
1: ಕೇಳಿದರೆ ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ರಾಯಚೂರಿನ ಯಶಸ್ವಿ ಮಕ್ಕಳ ಆಸ್ಪತ್ರೆಯ ಮಕ್ಕಳ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಅವಿನಾಶ್ ಗದ್ವಾಲ್ ಅವರು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
2: ನಮಸ್ಕಾರ ಸರ್.
1: ಸ್ನೇಹಿತರೆ, ಇವತ್ತು ನಮ್ಮ ಆಕಾಶವಾಣಿಯಲ್ಲಿ ಅವಿನಾಶ್ ಗದ್ವಾಲ್ ಅವರು ಬೇಸಿಗೆಯಲ್ಲಿ ಮಕ್ಕಳಲ್ಲಿ ಕಂಡುಬರ್ತಕ್ಕಂಥ ಸಮಸ್ಯೆಗಳು ಮತ್ತು ಪರಿಹಾರ ಕ್ರಮಗಳ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದಾರೆ. ಸ್ನೇಹಿತರೆ, ಈಗಾಗಲೇ ನಮ್ಮ ರಾಯಚೂರು ಸುಡು ಬಿಸಿಲಿನ ನಾಡು, ಈಗಾಗಲೇ 44 ಡಿಗ್ರಿ ಮೇಲೇ ಹೋಗ್ತಾ ಇದೆ. ಇಂತಹ ಒಂದು ಕೆಂಡದಂಥ ಬಿಸಿಲಿನಲ್ಲಿ ನಮ್ಮ ವೃದ್ಧರು ಮಕ್ಕಳು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾರೆ. ಕೆಲವೊಂದು ಕಡೆ ಈ ಬಿಸಿಲಿನ ತಾಪಮಾನಕ್ಕೆ ಸಾವುಗಳು ಕೂಡ ಸಂಭವಿಸ್ತಾ ಇದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ಮಕ್ಕಳನ್ನು ರಕ್ಷಿಸುವುದು ಹೇಗೆ, ಮಕ್ಕಳ ಒಂದು ಜೀವನವನ್ನು ನಾವು ರಕ್ಷಿಸುವುದು ಹೇಗೆ ಅನ್ನುವಂಥ ವಿಷಯದಲ್ಲಿ ನಮ್ಮ ವೈದ್ಯರು ಇವತ್ತು ಕಾಳಜಿಯಿಂದ ಇವತ್ತು ಆಕಾಶವಾಣಿಗೆ ಬಂದಾರ. ಅವರು ಇವತ್ತು ಏನು ಸಲಹೆ ಕೊಡ್ತಾರಂತ ನಾವು ಕೇಳೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಸರ್, ಬೇಸಿಗೆಯಲ್ಲಿ ಈಗಾಗಲೇ ಸಿಕ್ಕಾಪಟ್ಟೆ ಬಿಸಿಲಿದೆ ನೋಡಿ. ನಮ್ಮ ಹೊರಗಡೆ ಬಂದರೆ ಒಂದು 5 ನಿಮಿಷ ಹೊರಗಡೆ ನಿಂತ್ಕೊಳ್ಳೋಕ್ಕಾಗಲ್ಲ. ಅಂಥ ಒಂದು ಬಿಸಿಲಿನ ಶಾಖಕ್ಕೆ ಸಾಕಷ್ಟು ಜನ ಹೊರಗಡೆ ಬರಲಿಕ್ಕೆ ಕೂಡ ಭಯಪಡುವಂಥ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಮಕ್ಕಳ ಪರಿಸ್ಥಿತಿ ಅಂತೂ ತುಂಬ ಗಂಭೀರ. ಹೀಗಾಗಿ ಮಕ್ಕಳನ್ನು ನಾವು ರಕ್ಷಿಸುವುದು ಹೇಗೆ ಈ ಬಿಸಿಲಿನಿಂದ ಅನ್ನೋ ವಿಷಯದಲ್ಲಿ ಇವತ್ತು ನಾವು ನಿಮ್ಮನ್ನು ಕರೆಸಿದ್ವಿ. ಪ್ರಾರಂಭದಲ್ಲಿ ಬಿಸಿಲಿನ ರಕ್ಷಣೆ ಬಗ್ಗೆ ಕೇಳಿದ್ರಿ. ಮಕ್ಕಳಿಗೆ ಯಾವ್ಯಾವ ಕಾಯಿಲೆಗಳು ಬರ್ತವೆ ಈ ಬಿಸಿಲು ಹೆಚ್ಚಾದಂಗಲ್ಲ?
2: ಸರ್, ಅದೇ ನೀವು ಹೇಳಿದಂಗೆ ದೊಡ್ಡವ್ರಿಗಿಂತ ಮಕ್ಕಳಲ್ಲಿ ಈ ಬೇಸಿಗೆ ಕಾಲದ್ದು ಈ ಹೀಟ್ ಜಾಸ್ತಿಯಾಗಿ ತೊಂದರೆಗಳು ಮಕ್ಕಳಲ್ಲಿ ಜಾಸ್ತಿ. ಯಾಕಂತಂದ್ರೆ ಮಕ್ಕಳಲ್ಲಿ ಬಾಡಿ ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ, ಅದು ಜಾಸ್ತಿ ಇರುತ್ತೆ. ಇನ್ನೊಂದು ಸ್ವೆಟ್ಟಿಂಗ್ ಏನಿರುತ್ತೆ, ಬೆವರು ಏನು ಬರೋದು, ಮೆಕ್ಯಾನಿಸಮ್ ಏನಿರುತ್ತೆ ಅದು ಸ್ವಲ್ಪ ಕಮ್ಮಿ ಇರುತ್ತೆ. ಇನ್ನೊಂದು ಮೆಟಬಾಲಿಕ್ ರೇಟ್ ಅನ್ನೋದು ಏನಿರ್ತದೆ ಮಕ್ಕಳಲ್ಲಿ, ಅದು ಕಮ್ಮಿ ಇರುತ್ತೆ. ಆಮೇಲೆ ಮಕ್ಕಳು ಜಾಸ್ತಿ ನೀರು ಕುಡಿಯೋದಿಲ್ಲ, ಆಮೇಲೆ ಜಾಸ್ತಿ ಹೊರಗಡೆ ಆಟಾಡೋದು ಜಾಸ್ತಿ. ಹಂಗಾಗಿ ದೊಡ್ಡವ್ರಿಗಿಂತ ಮಕ್ಕಳಲ್ಲೇ ನಿರ್ಜಲೀಕರಣ ಅಂತ ಹೇಳ್ತೀವಿ. ಹೀಟಲ್ಲಿ ಬಿಸಿಲಿಂದ ಆಗುವಂಥದ್ದು

0: ಮೊದಲೇ
1: ಪ್ರಿವೆನ್ಷನ್
0: ಮೊದಲೇ ಇದರಲ್ಲಿ ನಿರ್ಜಲೀಕರಣ ಅಂತ ಇರುತ್ತೆ,
1: ನಿರ್ಜಲೀಕರಣ
0: ಅಂದರೆ
1: ಆಗುತ್ತೆ,
0: ಡಿಹೈಡ್ರೇಷನ್. ಅದು ಮಕ್ಕಳಲ್ಲಿ ಆಗೋದು ಭಾಳ ಕಾಮನ್ನು. ಮಕ್ಕಳೇ ಭಾಳ ಸಫರ್ ಆಗ್ತಾರೆ, ತೊಂದರೆನೂ ಅನುಭವಿಸ್ತಾರೆ. ಈಗ ಮಕ್ಕಳಲ್ಲಿ ಇವಾಗ ಎರಡು ಥರ ಅಂತ ಹೇಳ್ತೀವಿ, ಒಂದು ನವಜಾತ ಶಿಶುಗಳು ಇರ್ತಾರೆ, ಇನ್ನೊಂದು ದೊಡ್ಡ ಮಕ್ಕಳು ಇರ್ತಾರೆ. ನವಜಾತ ಶಿಶು ಅಂತಂದರೆ ಒಂದು ವರ್ಷ ಒಂದು ತಿಂಗಳಕ್ಕಿಂತ ಒಳಗಡೆ ಇರೋರು ನವಜಾತ ಶಿಶುಗಳು ಅಂತ
1: ಹೇಳ್ತಾರೆ.
0: ಈಗ ನವಜಾತ ಶಿಶು ನಾರ್ಮಲ್ ವೇಟ್ ಇರೋದು 2.5 kgಗಿಂತ 2.5 kgಗಿಂತ ಮೇಲೆ ಮೇಲಿರೋದು ಹೆಚ್ಚಿರಬೇಕು. ನಾರ್ಮಲಿ 2.5 kg 3 kg ಅಂದರೆ ಒಳ್ಳೆ ತೂಕ ಇರೋದು. ಅವರಲ್ಲೂ ಈ ದೊಡ್ಡ ಮಕ್ಕಳು ಕಂಪೇರ್ ಮಾಡಿ ನೋಡಿದರೆ ಈ ಚಿಕ್ಕ ಮಕ್ಕಳು ಈ ನವಜಾತ ಶಿಶು ಇನ್ನೂ ಭಾಳ ತೊಂದರೆಯೂ ಅನುಭವಿಸ್ತಾರೆ. ಈ ತಾಯಿ ಹಾಲು ಕುಡಿಸ್ತಾರೆ, 6 ತಿಂಗಳ ತನಕ ತಾಯಿ ಹಾಲೇ ಕುಡಿಸ್ಬೇಕು, ಬೇರೆ ಏನೂ ಕುಡಿಸ್ಬಾರ್ದು ಅಂತ ಹೇಳ್ತಾರೆ. ಬಟ್ ಈ ಒಂದು ನವಜಾತ ಶಿಶು ಮಕ್ಕಳ ಶಿಶುಗಳಲ್ಲಿ ಸೇಮ್ ಅದೇ, ಇವಾಗ ಬಾಡಿ ಸರ್ಫೇಸ್ ಇರೋ ಜಾಸ್ತಿ ಇರೋದ್ರಿಂದ ಚರ್ಮ ಭಾಳ ಸಾಫ್ಟ್
1: ಇರುತ್ತೆ,
0: ಆಮೇಲೆ ಜಾಸ್ತಿ ಫ್ಯಾಟ್ ಇರಲ್ಲ, ಹಂಗಾಗಿ ಇನ್ಸೆನ್ಸಿಟಿವ್ ವಾಟರ್ ಲಾಸ್ ಅಂತ ಹೇಳ್ತೀವಿ. ಅದರಿಂದ ಭಾಳ ಡಿಹೈಡ್ರೇಷನ್ ನಿರ್ಜಲೀಕರಣ ಆಗೋ ಚಾನ್ಸಸ್ ಜಾಸ್ತಿ.
1: ಮುಖ್ಯವಾಗಿ ನವಜಾತ ಶಿಶುಗಳ ಬಗ್ಗೆ ಮಾತಾಡ್ತಾ ಇದ್ರಿ, ಹೇಳ್ತಾ ಇದ್ರಿ. ದೊಡ್ಡ ಮಕ್ಕಳಿಗಿಂತ ಈ ನವಜಾತ ಶಿಶುಗಳು ತುಂಬಾ ತೊಂದರೆ ಅನುಭವಿಸ್ತಾರೆ ಅನ್ನುವಂಥ ಮಾತು. ಸೊ ಈಗ ನವಜಾತ ಶಿಶುಗಳಿಗೆ ಏನು ತಿನ್ನೋದು ಕುಡಿಯೋದು, ನೀರಿನ ಅಂಶ ಜಾಸ್ತಿ ಕೊಡತಕ್ಕಂಥ ವಿಚಾರಕ್ಕೆ ಬಂದಾಗ ಆ ಮಕ್ಕಳಿಗೆ ರೆಸ್ಪಾನ್ಸ್ ಇರೋಂಗಿಲ್ಲ, ತಂದೆ ತಾಯಿಗಳೇ ಅವುಗಳ ಬಗ್ಗೆ ಗಮನ ಕೊಡಬೇಕಾಗ್ತದೆ. ಈಗ ಯಾವ್ಯಾವ ಕಾಯಿಲೆಗಳು ಬರ್ತಾವೆ ಸರ್?
0: ಈಗ ನವಜಾತ ಶಿಶುಗಳಲ್ಲಿ ಮೊದಲು ಬರೋದೇ ನಿರ್ಜಲೀಕರಣ. ನಾರ್ಮಲಿ ಈಗ ಹುಟ್ಟಿದ ತೂಕ ಫಸ್ಟ್ ಒಂದು 10-15 ದಿನ ಅಟ್ ಲೀಸ್ಟ್ ವೇಟ್ ತೂಕ ಕಡಿಮೆ ಆಗುತ್ತೆ, ಒಂದು 10-15% ಕಡಿಮೆ ಆಗುತ್ತೆ, ಜಾಸ್ತಿ ಆಗೋದಿಲ್ಲ. ಇವಾಗ ಬೈ ಚಾನ್ಸ್ ನೀವು ಎಕ್ಸಾಂಪಲ್ ತೊಗೊಳ್ರಿ, ಒಂದು 3 kg ವೇಟ್ ಇದೆ ಅಂತ ತಿಳ್ಕೊಳ್ರಿ, ಅದು ಒಂದು 10-15 ದಿನ ಆದಮೇಲೆ ಒಂದು 100 ಗ್ರಾಮ್ ಅಥವಾ 150 ಗ್ರಾಮ್ ಕಡಿಮೆ ಆಗ್ಬೋದು. ಅದೇ ನೀವು ನಿರ್ಜಲೀಕರಣ ಆಯಿತು ಅಂತಂದರೆ ಒಂದು 500 ಗ್ರಾಮ್ ತನಕೂ ಕಡಿಮೆ ಆಗಿರ್ಬೋದು. ಮೇನ್ ಏನಂತಂದರೆ ಹಾಲು ಕುಡಿದೇ ಇರೋದು, ತಾನೇಗೆ ಹಸುವಿದಾಗ ಹೇಳೋದಿಲ್ಲ, ಸರಿಯಾಗಿ ಹಾಲು ಕುಡಿಯೋದಿಲ್ಲ, ಕಣ್ಣೆಲ್ಲ ಒಳಗೋಗಿರೋದು, ಬಾಯಾರೋದು, ಕಾಲ್ಮಡಿ ಕಡಿಮೆ ಆಗೋದು, ಇವೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ. ಆಮೇಲೆ ನಾರ್ಮಲ್ ನಾವು ಫಿಸಿಯಾಲಜಿಕಲ್ ಜಾಂಡಿಸ್ ಅಂತ ಹೇಳ್ತೀವಿ, ಇದರಲ್ಲಿ ಕಾಮಣಿ ಅದು ನಾರ್ಮಲ್ ಜಾಂಡಿಸ್ ಇರುತ್ತೆ, 3 ದಿನ ಆದಮೇಲೆ ಬರುತ್ತೆ, ಅದು ತುಂಬ ಸ್ವಲ್ಪ ಜಾಸ್ತಿ ಬರುತ್ತೆ ಮಕ್ಕಳಲ್ಲಿ. ಇನ್ನೊಂದು ಈ ಒಂದು ನಿರ್ಜಲೀಕರಣ ಆಗಿ ಉಪ್ಪಿನಂಶ ದೇಹದಲ್ಲಿರೋ ಉಪ್ಪಿನಂಶ ಜಾಸ್ತಿ ಆಗುತ್ತೆ. ನಾರ್ಮಲಿ 130 sodium ಅಂತ ಹೇಳ್ತೀವಿ, ಸೀರಮ್ ಸೋಡಿಯಂ 135-145 ತನಕ ಇರುತ್ತೆ ಅದು. ಅದು ಕೆಲವೊಮ್ಮೆ 160, 170, 200 ತನಕ ನಾವು ನೋಡಿದ್ದೀವಿ. ಈ ನಿರ್ಜಲೀಕರಣದಿಂದ ಉಪ್ಪಿನಂಶ ಕಮ್ಮಿಯಾಗಿ ಇವನ್ನು ಕಿಡ್ನಿ ತೊಂದರೆಯೂ ಆಗುತ್ತೆ. ಕಿಡ್ನಿ ತತ್ಕಾಲಿಕವಾಗಿ ಸರಿಯಾಗಿ ಕೆಲಸ ಮಾಡಲ್ಲ. ಕಿಡ್ನಿಯಲ್ಲಿ ನಾವು ಒಂದು ಕಿಡ್ನಿ ಟೆಸ್ಟ್ ಅಂತ ಕೊಟ್ಟರೆ ಯೂರಿಯಾ ಕ್ರಿಯಾಟಿನಿನ್ ಅಂತ ಒಂದು ಟೆಸ್ಟ್ ಇರುತ್ತೆ. ಯೂರಿಯಾ ಏನಂದ್ರೆ ಒಂದು 40-40 ತನಕ ಇರುತ್ತೆ, ಕ್ರಿಯಾಟಿನಿನ್ ಒಂದು ತನಕ ಇರುತ್ತೆ. ಕೆಲವೊಮ್ಮೆ ಯೂರಿಯಾ ಅದು ಕೆಲವೊಮ್ಮೆ ಅದು 100, 200, 300 ತನಕ ಹೋಗುತ್ತೆ. ಆಮೇಲೆ ಕ್ರಿಯಾಟಿನಿನ್ನು 2-3-4 ತನಕ 3-4 ಇನ್ಕ್ರೀಸ್ ಆಗ್ಬಿಡುತ್ತೆ,
1: ಜಾಸ್ತಿ ಆಗುತ್ತೆ.
0: ಸೊ ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಕೆಲವೊಮ್ಮೆ ಜಾಸ್ತಿ ತುಂಬ ಸಿವಿಯರ್ ಇದ್ದಾಗ ಬ್ರೈನ್ ಅಲ್ಲೆಲ್ಲ ರಕ್ತ ಬ್ಲಾಕ್ ಆಗ್ಬಿಡುತ್ತೆ, ರಕ್ತ ಹೆಪ್ಪಕಟ್ಬಿಡುತ್ತೆ, ಸೈನಸಸ್ ಅಂತ ಹೇಳ್ತೀವಿ ಬ್ರೈನಲ್ಲಿ. ಸೊ ಬ್ರೈನಲ್ಲಿ ಥ್ರೊಂಬೋಸಿಸ್ ಆಗಿ ಕನ್ವರ್ಟ್ ಫಿಟ್ಸ್ ಎಲ್ಲ ಬಂದ್ಬಿಡುತ್ತೆ. ಸೊ ಇವೆಲ್ಲ ತೊಂದರೆಗಳು ಅನುಭವಿಸ್ತವೆ ಮಕ್ಕಳು.
1: ಸರ್, ಈಗ ಮಕ್ಕಳು ಈ ಬೇಸಿಗೆಯಲ್ಲಿ ಸಾಕಷ್ಟು ತೊಂದರೆಗಳು ಅನುಭವಿಸ್ತಾರಂತ ಮಾತಾಡಿದರೆ, ಅದರಲ್ಲಿ ಸರ್ ಇತ್ತೀಚಿನ ದಿನಗಳಲ್ಲಿ ವಾಂತಿ ಭೇದಿ ಅನ್ನೋದು ಬೇಸಿಗೆಲ್ಲ ಜಾಸ್ತಿ ಕಂಡು ಬರ್ತದೆ ಮಕ್ಕಳಲ್ಲಿ, ಅದು ಯಾವ ಕಾರಣಕ್ಕಾಗಿ ಕಂಡು ಬರ್ತದೆ ಅಂತ?
0: ಇವಾಗ ಬೇಸಿಗೆಯಲ್ಲಿ ನಾರ್ಮಲಿ ಹ್ಯುಮಿಡಿಟಿ ಜಾಸ್ತಿ ಆಗಿರೋದ್ರಿಂದ ಈ ಊಟದ ಪದಾರ್ಥಗಳಲ್ಲಿ ಈ ಬ್ಯಾಕ್ಟೀರಿಯಲ್ ಗ್ರೋತ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಇನ್ನೊಂದು ನೀರು ಜಾಸ್ತಿ ಕುಡಿದಿಲ್ಲ ಅಂತಂದರೆ ಬಾಯಾರಿಕೆ ಆಗದೇನೆ ಇದ್ರೂ ನೀರು ಕುಡಿಬೇಕು. ನೀರು ಕುಡದೇ ಇದ್ದಾಗ ಸ್ವಲ್ಪ ಎಸಿಡಿಟಿ ಜಾಸ್ತಿ
1: ಜಾಸ್ತಿ ಆಗುತ್ತೆ.
0: ಆಮೇಲೆ ಈ ಹೀಟು ಬಿಸಿಲುದಿಂದ ಹೀಟು ಎಕ್ಸಾಕ್ಷನ್ ಅಂತ ಹೇಳ್ತೀವಿ, ಆಯಾಸ ದಣಿಕೆ ಅಂತ ಹೇಳ್ತೀವಿ, ಆ ದಣಿಕೆಯಿಂದ ತಲೆನೋವು ಆಗೋದು, ಚಕ್ರ ಬರೋದು, ವಾಮಿಟಿಂಗ್ ಸೆನ್ಸೇಷನ್ ಆಗೋದು, ಇವೆಲ್ಲ ಕಾಮನ್ನು. ಅದರ ಜೊತೆಗೆ ನೀವು ಇವಾಗ ವಾಮಿಟಿಂಗ್ ಅಂತ ಹೇಳಿದ್ರೆ, ಮೋಷನ್ಸ್ ಆಗ್ತದೆ ಅಂತ ಹೇಳಿದ್ರೆ, ಅದರ ಜೊತೆ ಜಾಂಡಿಸು ಜಾಸ್ತಿ ಆಗುತ್ತೆ. ನೀರು ಜಾಸ್ತಿ ಕುಡಿದಿಲ್ಲ ಅಂತಂದ್ರೆ ಕಿಡ್ನಿ ಸ್ಟೋನ್ಸು ಆಗೋ ಚಾನ್ಸಸ್ ಇರುತ್ತೆ, ಯೂರಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ.
1: ತಾಯಿ ಎದೆ ಹಾಲು ಕುಡಿಸೋದ್ರಿಂದ ಮಕ್ಕಳಲ್ಲಿ ವಾಂತಿ ಭೇದಿ ಜಾಸ್ತಿ ಆಗಿದೆ, ಸ್ವಲ್ಪ ದಿನ ಬಿಡಿ ಅಂತ ಹೇಳಿ ಬೇರೆ ಹಾಲು ಕುಡಿಸ್ಲಿಕ್ಕೆ ಪ್ರಯತ್ನ ಮಾಡಿ.
0: ಇಲ್ಲ ಇಲ್ಲ, ಅದು ತಪ್ಪು. ತಾಯಿ ಹಾಲೇ ಅಮೃತ.
1: ಅಮೃತ,
0: ತಾಯಿ ಹಾಲಿನ ಯಾವುದೇ ಹಾಲು ರಿಪ್ಲೇಸ್ ಮಾಡಕ್ಕೆ ಚೇಂಜ್ ಮಾಡಕ್ ಆಗೋದೇ ಇಲ್ಲ. ಯಾವುದೇ ನೀವು ಪೌಡರ್ ಹಾಲು ತಗೊಳ್ರಿ, ಯಾವುದೇ ಆಕಳು ಯಾವುದೇ ಹಾಲು ತಗೊಂಡ್ರು ತಾಯಿ ಹಾಲೇ ಶ್ರೇಷ್ಠ. ಆ ಹಾಲು ಅಷ್ಟು ಯೂಸ್ ಇರುತ್ತಂದ್ರೆ ಈಗಷ್ಟೇ ಅಲ್ಲ, ಮುಂದೆ ನೀವು 50 ವರ್ಷ ತನಕ ಕೂಡ ಅದರದ್ದು ಇಮ್ಯುನಿಟಿ ಇರುತ್ತೆ. ಇನ್ನೊಂದು ಎದೆ ಹಾಲು ತಾಯಿ ಕುಡಿಸ್ತಾರೆ, ಬಹಳಷ್ಟು ಕಾಮನ್ ಕ್ವಶನ್ ತಾಯಿಯಂದರು ಪ್ರಶ್ನೆಗಳು ಕೇಳೋದೇನಂತಂದ್ರೆ, ನಾನು ತಾಯಿ ಹಾಲು ಕುಡಿಸ್ಕತ್ತೀನಿ ಸರ್, ಆದರೆ

0: ಕೂಸಿಗೆ ಸಾಲ್ತಿದ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಆಮೇಲೆ ನಾನು ಪೌಡ್ರಲ್ಲಿ ಹಾಕ್ಲೆ, ನಾನು ಪೌಡ್ರಲ್ಲಿ ಹಾಕ್ಲೆ ಅಂತ ಅವಾಗ ಬಂದು ಬಂದು ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ಮೂರು ನಾವು ನೋಡ್ಕೋಬೇಕು. ಒಂದು ಕಾಲ್ಮಡಿ ನಾಲ್ಕು ದಿನ, ಕೂಸು ಹುಟ್ಟಿ ನಾಲ್ಕು ದಿನ ಆದ್ಮೇಲೆ ಕನಿಷ್ಠ ನಾಲ್ಕು ಸಲಕ್ಕಿಂತ ಜಾಸ್ತಿ ಕಾಲ್ಮಡಿ ಆಗ್ಬೇಕು. ಆಮೇಲೆ ಒಳ್ಳೆ ಕ್ವಾಂಟಿಟಿ, ಒಳ್ಳೆ ಪ್ರಮಾಣದಲ್ಲಿ ಕಾಲ್ಮಡಿ ಆಗ್ಬೇಕು. ಇನ್ನೊಂದು ತೂಕ, ದಿನೇ ದಿನೇ ಒಂದು 20-30 ಗ್ರಾಮ್ ಜಾಸ್ತಿ ಹಾಕೊಂತ ಹೋಗ್ಬೇಕು. ಆಮೇಲೆ ತಾಯಿ ಹಾಲು ಕನಿಷ್ಠ ಒಂದು 20-30 ನಿಮಿಷ ತನಕ ತಾಯಿ ಹಾಲು ಕುಡಿಸ್ಬೇಕು. ಎರಡು ಕಡೆ ತಾಯಿ ಹಾಲು ಕುಡಿಸ್ಬೇಕು. ತಾಯಿ ಹಾಲು ಕುಡಿದ ಮೇಲೆ ಕೂಸು ಅಟ್ಲೀಸ್ಟ್ 2 ತಾಸಾದರೂ ಮಲಗಬೇಕು, ಹೊಟ್ಟೆ ತುಂಬ್ತಾ ಇದೆ ಅಂತ ಅರ್ಥ ಇದು.
1: ಈ ಸಮಸ್ಯೆಗಳು ಬಿಟ್ಟು ಈಗ ತಾಯಿ ಮಕ್ಕಳಲ್ಲಿ ವಾಂತಿ ಭೇದಿ ಆಗಿರ್ಬೋದು, ನೀವು ಹೇಳ್ದಂಗೆ ಬೇರೆ ಬೇರೆ ರೀತಿ ಜಾಂಡಿಸ್ ಬರ್ತಕ್ಕಂಥದ್ದು, ಮತ್ತು ಬಿಸಿಲಿನ ತಾಪಮಾನಕ್ಕೆ ಬೇರೆ ರೀತಿಯ ಸಮಸ್ಯೆಗಳು ಬರ್ತಕ್ಕಂಥದ್ದು ಅಂತ ಹೇಳಿ, ಅದ್ರ ಬಿಟ್ಟು ಬೇರೆ ಯಾವ ಕಾಯಿಲೆಗಳು ಬರ್ತವೆ ಸರ್ ಮಕ್ಕಳಲ್ಲಿ?
0: ಆಲ್ರೆಡಿ ನಾನು ಒಂದು ಹೇಳಿದ್ದೀನಿ, ಹೀಟ್ ಎಕ್ಸಾಕ್ಷನ್ ಅಂತ, ಹೀಟ್ ದಣಿಕೆ ಆಯಾಸ ಅಂತ ಹೇಳಿದ್ದೀವಿ. ಅದರಲ್ಲಿ ತಲೆನೋವು ಆಗುತ್ತೆ, ಮೂರ್ಛೆ ಹೋಗೋದು ಅವೆಲ್ಲ ಆಗ್ತವೆ. ಇನ್ನೊಂದು ಗಂಭೀರವಾದ ಕಾಯಿಲೆ ಅಂತಂದರೆ ಹೀಟ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಹೀಟ್ ಸ್ಟ್ರೋಕ್ ಇವಾಗೆಲ್ಲ ವಾರ್ಡ್ಗಳೆಲ್ಲ ತೆಗೆದಿದ್ದಾರೆ, ಗೌರ್ಮೆಂಟ್ ಹಾಸ್ಪಿಟಲಲ್ಲೆಲ್ಲ ಹೀಟ್ ಬೇರೆ ಜಿಲ್ಲೆಗಳೆಲ್ಲ ತೆಗೆದಿದ್ದಾರೆ ಹೀಟ್ ಸ್ಟ್ರೋಕ್ ಅಂತ ಹೇಳಿ. ಅದರಲ್ಲಿ ಟೆಂಪ್ರೇಚರು ಕನಿ ನಿಮ್ಗೆ ಹೈ ಟೆಂಪ್ರೇಚರ್ ಅಂದರೆ 102 ತನಕ ಇರುತ್ತೆ, 102 ಅದರಲ್ಲಿ 104 ಮೇಲೂ ಹೋಗಿರ್ಬೋದು. ಆಮೇಲೆ ಪ್ರಜ್ಞೆ ತಪ್ಪು ಬಿಡುತ್ತೆ, ಬಿ ಪಿ ಕಡಿಮೆ ಆಗಿಬಿಡುತ್ತೆ, ಫಿಟ್ಸ್ ಬರ್ಬೋದು, ಈ ಥರ ಎಲ್ಲ ಇದು ಮೇನ್ ಗಂಭೀರವಾದ. ಇನ್ನೊಂದು ಕೆಲವು ಇನ್ನೊಂದು ಹೇಳ್ಬೇಕಂದ್ರೆ ಇವಾಗ ಅಲರ್ಜಿ ಜಾಸ್ತಿ, ಕಿನ್ ಇನ್ಫೆಕ್ಷನ್ಸ್ ಜಾಸ್ತಿ, ಅದು ಇನ್ಫೆಕ್ಷನ್ ಆಗಿರ್ಬೋದು, ಇನ್ಫೆಕ್ಷನ್ ಇಲ್ಲದೆ ಆಗಿರ್ಬೋದು. ಇನ್ಫೆಕ್ಷನ್ ಇಲ್ಲದೆ ಇರೋದಂತಂದ್ರೆ ಇವಾಗ ಹೀಟ್ನಿಂದ ಸುಡುತ್ತೆ, ಚರ್ಮ ಸುಡುತ್ತೆ, ಸ್ಕಿನ್ ಬರ್ನ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಬೆವರ್ ಸಾಲಿ ಅಂತ ಹೇಳ್ತೀವಿ, ಪ್ರಿಕ್ಲಿ ಹೀಟ್ಲಿಂದ, ಇಲ್ಲಾಂದ್ರೆ ಫಂಗಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಎಲ್ಲ ಕಾಮನ್. ಕೆಲವು ಈಗ ನಾವು ರೀಸೆಂಟ್ ಆಗಿ ಗಣಿಜಲಿನು ನಾವು ನೋಡಿದೀವಿ, ಜಾಸ್ತಿ ಕೇಸಸ್ ನಾವು ನೋಡಿದೀವಿ. ಇನ್ನು ಅದನ್ನ ಬಿಟ್ಟರೆ ಈಗ ಅಲರ್ಜಿ, ಸ್ಕಿನ್ ಅಲರ್ಜಿ ಅಲ್ಲದೇನೆ ಇವಾಗ ನಮ್ಗೆ ಆಯಾಸ, ಅಸ್ತಮ ಅಟ್ಯಾಕು ಈ ಟೈಮಲ್ಲಿ ಕಾಮನ್. ಸೊ ಪೋಲನ್ಸ್, ಡಸ್ಟ್ ಜಾಸ್ತಿ, ಪೋಲನ್ಸ್ ಜಾಸ್ತಿ, ಸೊ ಅದನ್ನು ಜಾಸ್ತಿ. ಇನ್ನೊಂದು ಇವಾಗ ಸಮ್ಮರಲ್ಲಿ ಇರುತ್ತೆ ಸ್ಕೂಲು, ಸ್ವಿಮ್ಮಿಂಗ್ ಎಲ್ಲ ಹೋಗ್ತಿರ್ತಾರೆ, ಅಲ್ಲಿ ಕಂಜಕ್ಟಿವಿಟೀಸ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಎಲ್ಲ ಕಾಲು ಕ್ರ್ಯಾಂಪ್ಸ್ ಅಂದರೆ ಕಾಲು ಹಿಡ್ಕೊಂಡ್ಬಿಡುತ್ತೆ, ಕ್ರ್ಯಾಂಪ್ಸ್ ಅಂತ ಹೇಳ್ತೀವಿ, ನೀರು ದಣಿಕೆ ಆಗಿ ನೀರಿನಾಂಶ ಕಮ್ಮಿ ಆಗಿ ಕಾಲು ಕೈಗೆಲ್ಲ ಕ್ರ್ಯಾಂಪ್ಸ್ ಆಗುತ್ತೆ, ಆ ಥರನೂ ಆಗುತ್ತೆ.
1: ಸರ್, ಇಷ್ಟೆಲ್ಲ ಸಮಸ್ಯೆಗಳಾದಾಗ ತುಂಬಾನೇ ಮುತುವರ್ಜಿ ವಹಿಸುವವರು ತಂದೆ ತಾಯಿಗಳು. ತಂದೆ ತಾಯಿಗಳ ಪಾತ್ರ ಏನು ಅಂತ?
0: ಒಂದು ತಂದೆ ತಾಯಿಗಳ ಪಾತ್ರ ಏನಂತಂದರೆ, ಈ ಬಿಸಿಲುಗಾಲದಲ್ಲಿ, ಮೇನ್ಲಿ ಬಿಸಿಗಾಲದಲ್ಲಿ ನಾವು ನಿರ್ಜಲೀಕರಣ ಅಂದರೆ ಏನು, ಅದರದ್ದು ಗುರುತು ಹಿಡಿಯೋದು ಅವ್ರಿಗೆ ಗೊತ್ತಿರಬೇಕು. ಅಂದರೆ ಮೇನ್ ನಿರ್ಜಲೀಕರಣ ಅಂದರೆ ಡಿಹೈಡ್ರೇಷನ್ ಆದಾಗ ನಾರ್ಮಲ್ ಚಟುವಟಿಕೆ ಕಡಿಮೆ ಆಗ್ಬಿಡುತ್ತೆ ಮೇನ್ ಅದು. ಆಮೇಲೆ ಮಗು ಡಲ್ ಆಗ್ಬೋದು ಅಥವಾ ಜಾಸ್ತಿ ಕಿರಿಕಿರಿನೂ ಮಾಡ್ಬೋದು. ಇವಾಗ ರಕ್ಷಣೆ ಮಾಡೋದು ಅಂತಂದರೆ ಜಾಸ್ತಿ ನೀರು ಕುಡಿಸ್ತಾ ಇರಬೇಕು, ಪದೇ ಪದೇ ನೀರು ಕುಡಿಸ್ತಾ ಇರಬೇಕು. ಬಾಯಾರಿಕೆ ಆಗಿಲ್ಲ ಅಂದ್ರೂ ಕೂಡ ನೀರು ಕುಡಿಸ್ತಾ ಇರಬೇಕು, 20-30 ನಿಮಿಷಕ್ಕೊಮ್ಮೆ ನೀರು ಕುಡಿಸ್ತಾ ಇರಬೇಕು. ಇನ್ನೊಂದು, ಎಲ್ಲಾದರೂ ನೀವು ಹೊರಗಡೆ ಹೋದರೆ, ಬೇರೆ ಊರಿಗೆ ಹೋದರೆ ಅಥವಾ ಹೊರಗಡೆ ಹೋದ್ರೂ ಒಂದು ವಾಟರ್ ಬಾಟ್ಲು ತೊಗೊಂಡು ಹೋಗಬೇಕು. ಆಮೇಲೆ ಈ ಪೀಕ್ ಸಮ್ಮರ್ ಟೈಮಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ 3-4 ಗಂಟೆ ಒಳಗಡೆ ಆದಷ್ಟು ಹೊರಗಡೆ ಕಳಿಸಿಲ್ಲ ಅಂದರೆ ಒಳ್ಳೆಯದು. ಮಕ್ಕಳನ್ನ ಕಳಿಸ್ಲೇಬೇಕು ಅಂತ ಬಂದಾಗ ಅವ್ರನ್ನ ಲೈಟ್ ಕಲರ್ ತಿಳಿ ಬಣ್ಣದ ಕಾಟನ್ ಬಟ್ಟೆ ಹಾಕಬೇಕು, ಫುಲ್ ಸ್ಲೀವ್ಸು ಹಾಕಬೇಕು, ಬಟ್ಟೆ ಟೈಟ್ ಇರಬಾರ್ದು, ಟೈಟ್ ಇರಬಾರ್ದು, ಲೂಸ್ ಬಟ್ಟೆ ಇರಬೇಕು. ಸ್ಕಿನ್ ಏನಾದರೂ ಸೆನ್ಸಿಟಿವ್ ಇತ್ತು ಅಂತಂದರೆ ಅದಕ್ಕೆ ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದು, ಇವನ್ ಗಾಗಲ್ಲು, ಕ್ಯಾಪು, ಹ್ಯಾಟ್ ಎಲ್ಲ ಯೂಸ್ ಮಾಡಬೇಕು.
1: ನಿರ್ಜಲೀಕರಣಕ್ಕೆ ಏನು ಟ್ರೀಟ್ಮೆಂಟ್ ಇದೆ?
0: ನಿರ್ಜಲೀಕರಣ ಅಂತಂದರೆ ನಾರ್ಮಲ್ ಈಗ ಜಾಸ್ತಿ ಮಗು ನೀರು ಕುಡಿತಾ ಇದೆ ಅಂತಂದರೆ ನೀರು ಕುಡಿಸ್ತಾ ಇರಬೇಕು ಒಂದು. ಇನ್ನೊಂದು, ಮನೆಯಲ್ಲೇ ಇವಾಗ ಅಡುಗೆ ಮಾಡ್ತಿರ್ತಾರೆ ಅದರಲ್ಲಿ ಎಕ್ಸಾಸ್ಟ್ ಫ್ಯಾನ್ಸ್ ಯೂಸ್ ಮಾಡಬೇಕು, ಎಷ್ಟೊಂದು ತಾಯಿಯಂದರು ಅಲ್ಲಿ ಮಗು ಇಟ್ಕೊಂಡು ಅಡುಗೆ ಮಾಡ್ತಿರ್ತಾರೆ. ಇನ್ನೊಂದು ನಾವು ಹೇಳಿದ, ಆಟಾಡಬೇಕಾದ್ರೆ ಹೊರಗಡೆ ನೆರಳಲ್ಲಿ ಆಟಾಡಿಸ್ಬೇಕು. ಆಮೇಲೆ ಫ್ರೆಶ್ ವೆಜಿಟೇಬಲ್, ತರಕಾರಿ ಅಥವಾ ಹಣ್ಣುಗಳನ್ನು ತಿನ್ನಿಸ್ಬೇಕು ಆದಷ್ಟು. ಎಳ್ನೀರು ಒಳ್ಳೆಯದು, ಈಗ ಕಲ್ಲಂಗಡಿ ಒಳ್ಳೆಯದು. ಎಳ್ನೀರಲ್ಲಿ ಪೊಟ್ಯಾಷಿಯಮ್ಮು, ಸೋಡಿಯಮ್ಮು ಇರುತ್ತೆ, ಮ್ಯಾಗ್ನೀಷಿಯಮ್ಮು ಇರುತ್ತೆ. ಈ ಕಲ್ಲಂಗಡಿಯಲ್ಲಿ ಭಾಳ ಒಳ್ಳೆಯದು. ಈಗ ಟಿ ಎಮ್ಮಲ್ಲಿ 92% ನೀರು ಇರುತ್ತೆ. ಆಮೇಲೆ ಲೈಕೋಪೇನ್ ಅನ್ನೋ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ, ಸೊ ಅದು ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಈಗ ಮಾವಿನಹಣ್ಣು ತಿನ್ನಿಸ್ಬೋದು, ಅದರಲ್ಲಿ ಫೈಬರ್ ಜಾಸ್ತಿ, ಡೈಜೆಷನ್ ಜಾಸ್ತಿ. ಇನ್ನೊಂದು ಚೀಪಾಗಿ ಸಿಗೋದು ನಿಮಗೆ ಮಜ್ಜಿಗೆ, ಮೊಸರು, ಅದರಲ್ಲೂ ಅದರಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋದು, ಅದನ್ನು ಡೈಜೆಷನ್ ಚೆನ್ನಾಗಾಗುತ್ತೆ, ಕ್ಯಾಲ್ಶಿಯಮ್ ಅದು ಇರುತ್ತೆ, ಒಳ್ಳೆಯದು. ಬೇರೆ ದ್ರಾಕ್ಷಿ, ಆರೆಂಜ್, ಆರೆಂಜ್ ಅನ್ನೋ ಹಣ್ಣುಗಳನ್ನೆಲ್ಲ ತಿನ್ನಿಸ್ಬೋದು. ಇನ್ನೊಂದು, ಇವು ಬೇಕರಿ ಐಟಮ್ಸ್ ಆಗಲಿ, ಇವು ಕೋಕೋ ಕೋಲಾ ಅಂಥವು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಕೊಡಬಾರ್ದು. ಅವು ಕೊಟ್ಟರೆ ಏನಾಗುತ್ತೆ, ಮತ್ತೆ ಮೆಟಬಾಲಿಸಮ್ ಜಾಸ್ತಿ ಬೇಕಾಗುತ್ತೆ, ಮತ್ತೆ ನಿರ್ಜಲೀಕರಣ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಸರ್, ಈಗ ನಿರ್ಜಲೀಕರಣ ಆಗಿದೆ ಇವು ಮಗುಗೆ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಸಿಂಪ್ಟಮ್ ಗೊತ್ತಾಗುತ್ತೆ, ಏನು ಸಿಂಪ್ಟಮ್ಗಳು ಕಂಡು ಬರ್ತವೆ?
0: ಚಿಹ್ನೆಗಳು

0: ಅಂತಂದರೆ ಬಾಯಾರಿಕೆ ಆಗುತ್ತೆ, ಚಟುವಟಿಕೆ ಕಡಿಮೆ ಆಗುತ್ತೆ,
1: ಕಡಿಮೆ ಆಗುತ್ತೆ,
0: ಕಣ್ಣು ಸ್ವಲ್ಪ ಒಳಗೆ ಹೋಗುತ್ತೆ, ಆಮೇಲೆ ಕಾಲ್ಮಡಿ ಕಡಿಮೆ ಆಗುತ್ತೆ,
1: ಕಡಿಮೆ ಆಗುತ್ತೆ,
0: ಚರ್ಮ ಒಣಗೋಗುತ್ತೆ, ಸಿಂಪ್ಟಮ್ಸ್ ಇರ್ತವೆ,
1: ಗೊತ್ತಾಗ್ಬಿಡುತ್ತೆ ಮಗು
0: ಹಾಂ ಮಗು ಗೊತ್ತಾಗ್ಬಿಡುತ್ತೆ ಡಲ್ ಆಗಿದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ.
1: ಸುಸ್ತಾಗಿದ್ದಾನೆ,
0: ಕ್ರಮ ತಗೊಂಡ್ರೆ ಒಳ್ಳೇದು.
1: ನಮ್ಮ ಕೇಳುಗರಿಗೆ, ಪಾಲಕರಿಗೆ, ವಿಶೇಷವಾಗಿ ಮಕ್ಕಳನ್ನು ನೋಡ್ತಕ್ಕಂಥ ತಾಯಿಗೆ ಮತ್ತು ತಂದೆ ತಾಯಿಗಳಿಗೆ ನೀವು ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಿ ಸರ್? ಈ ನಿರ್ಜಲೀಕರಣಕ್ಕೆ ಸಂಬಂಧಪಟ್ಟಂತೆ ಬೇಸಿಗೆಯಲ್ಲಿ ಮಕ್ಕಳನ್ನು ರಕ್ಷಿಸುವ ವಿಷಯದಲ್ಲಿ
0: ಒಂದು ಮಕ್ಕಳನ್ನ ಆದಷ್ಟು ನೆರಳಲ್ಲಿ ಇರಿಸ್ಬೇಕು. ಆದಷ್ಟು ಈ ಒಂದು ಪೀಕ್ ಟೈಮ್ 11 ಗಂಟೆಯಿಂದ 3 ಗಂಟೆ 4 ಗಂಟೆ ತನಕ ಹೊರಗಡೆ ಬಿಡಬಾರ್ದು. ಮಕ್ಕಳ ಹತ್ರ ಆಟ ಆಡೇ ಆಡ್ತಾರೆ, ಅವ್ರನ್ನ ಊಟ ಮಾಡಿಸಿ ಹೊರಗಡೆ ಆಟ ಆಡ್ಸಕ್ಕೆ ಬಿಡಬೇಕು, ಖಾಲಿ ಹೊಟ್ಟೆಲಿ ಕಳಿಸ್ಬಾರ್ದು. ಆಮೇಲೆ ಆದಷ್ಟು ಲೂಸ್ ಬಟ್ಟೆನ ಯೂಸ್ ಮಾಡಬೇಕು, ಕಾಟನ್ ಬಟ್ಟೆನ ಯೂಸ್ ಮಾಡಬೇಕು. ಒಂದು ವಾಟರ್ ಬಾಟಲ್ ಕೊಟ್ಟು ಕಳಿಸ್ಬೇಕು, ನೀರು ಜಾಸ್ತಿ ನೀರು ಕುಡಿಸ್ತಾ ಇರಬೇಕು. ಇನ್ನೊಂದು ನೀರು ಕುಡಿ ಅಂತ ಅನ್ಬೇಕು. ಬಟ್ ಇನ್ನೊಂದು ಮುಖ್ಯವಾಗಿ ಈಗಿಂದ ಸಿಚುವೇಶನ್ ನೋಡಿದ್ರೆ ಈ ಮಕ್ಕಳು ಇವಾಗ ಹಾಲಿಡೇಸ್ ಇರ್ತಾವೆ, ಸ್ಕೂಲ್ ಹಾಲಿಡೇಸ್ ಮನೇಲಿ ಇರ್ತಾರೆ. ಅದನ್ನ ಮಕ್ಕಳಲ್ಲಿ ನಾವು ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋ ಇದೊಂದು ಸ್ವರ್ಣಾವಕಾಶ.
1: ಸುವರ್ಣಾವಕಾಶ ನಿಜವಾಗ್ಲು, ಯಾಕಂದ್ರೆ ರಜಾ ದಿನಗಳ ನಂತರ ಬರೀ ಶಾಲೆಯಲ್ಲಿ ಇರ್ತಾರೆ.
0: ಇದೊಂದು ಸುವರ್ಣಾವಕಾಶ. ಮಕ್ಕಳದ್ದು ಯಾವ್ದಾದ್ರು ಟ್ಯಾಲೆಂಟ್ ಇರ್ಬೋದು, ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು, ಮ್ಯೂಸಿಕ್ ಅಲ್ಲಿ ಇರ್ಬೋದು, ಯಾವ್ದೋ ಮ್ಯಾಥ್ಸ್ ಅಲ್ಲಿ ಇರ್ಬೋದು, ಸೈನ್ಸ್ ಅಲ್ಲಿ ಇರ್ಬೋದು, ಈವನ್ ಸ್ಟಾರ್ಸ್ ಯಾವುದೋ ಒಂದು ಆಸ್ಟ್ರೋನಾಮಿಕಲ್ ಯಾವುದೋ ಇರ್ಬೋದು, ಅದರಲ್ಲಿ ಅವ್ರದ್ದು ಏನು ಆಸಕ್ತಿ ಇದೆ ಅದರಿಂದ ನಮ್ಗೆ ಗುರುತು ಮಾಡ್ಕೋಬಹುದು. ಇನ್ನೊಂದೇನಂತಂದ್ರೆ ಅದ್ರ ಜೊತೆ ಏನಾಗುತ್ತೆ, ಅವ್ರ ಜೊತೆ ನಾವು ಆಟ ಆಡ್ಬೋದು. ಆಡೋದ್ರಿಂದ ಈ ಸ್ಕ್ರೀನ್ ಟೈಮ್ ಮೊಬೈಲ್ ನೋಡೋದು ಕಮ್ಮಿ ಆಗುತ್ತೆ, ಈ ಮೊಬೈಲ್ ನೋಡೋದು ಕಡಿಮೆ ಆಗುತ್ತೆ, ಟಿವಿ ನೋಡೋದು ಕಡಿಮೆ ಆಗುತ್ತೆ. ಅದನ್ನ ಒಂದು ನೋಡ್ಕೋಬೇಕು.
1: ಈಗ ನವಜಾತ ಶಿಶುಗಳಲ್ಲಿ ತುಂಬ ಮಹತ್ವ ಕೆಲಸ ಅಂದರೆ ತಾಯಿ. ತಾಯಿ ಹೇಗೆ ನೋಡ್ಕೋಬೇಕು ಆ ಮಕ್ಕಳನ್ನ ಅಂತ.
0: ಈಗ ನಿರ್ಜಲೀಕರಣ ರಾಯಚೂರು ಇಂಥ ಬಿಸಿಲು ನಾಡಿನಲ್ಲಿ ನವಜಾತ ಶಿಶುಗಳು ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದಾವೆ. ಸೊ ಈಗ ನಾವು ಹಾಗೆ ಮಕ್ಕಳ ವೈದ್ಯರಾಗಿ ಏನು ಹೇಳ್ತೀವಿ, ತಾಯಿ ಹಾಲು ಕುಡಿಸ್ರಿ ಅಂತ ಹೇಳ್ತಾ ಇರ್ತೀವಿ. ಸೊ ಆದಷ್ಟು ಇನ್ನೊಂದು ಏನಂದರೆ, ತಾಯಿ ಎರಡು ಜೀವದ್ದು ಊಟ ಮಾಡಬೇಕು, ಅಂದರೆ ಅವಳು ಊಟ ಮಾಡಬೇಕು, ಕೂಸಿಂದು ಊಟನೂ ಅವಳು ಮಾಡಬೇಕು, ಚೆನ್ನಾಗಿ ಊಟ ಮಾಡಬೇಕು ಅಂತ ಹೇಳೋದು. ಆ ಪಥ್ಯ ಇದೆ ಈ ಪಥ್ಯ ಇದೆ ಅಂತ ಹೇಳೋದು ಆ ಥರ ಯಾವ ಪಥ್ಯನೂ ಏನೂ ಇರೋಂಗಿಲ್ಲ, ಮಾಡಬಾರ್ದು, ಚೆನ್ನಾಗಿ ಊಟ ಮಾಡಬೇಕು. ಆಮೇಲೆ ಅವಳು ದಿನನಿತ್ಯ ಕೆಲಸ ತಾಯಿ ತಾಯಿಗೆ ಮಕ್ಕಳು ಕೂಸಿನ ಹಾಲು ಕುಡಿಸೋದಷ್ಟೇ ಅವ್ರದ್ದು ಕೆಲಸ. ಸೊ ಕೂಸು ಎದ್ದು ಪದೇ ಪದೇ ಹಾಲು ಕುಡಿಸ್ತಾ ಇರಬೇಕು. ಆಮೇಲೆ ನಿರ್ಜಲೀಕರಣ ಬಗ್ಗೆ ಅವಳಿಗೆ ಸ್ವಲ್ಪ ತಿಳುವಳಿಕೆ ಇರಬೇಕು, ಕಾಲ್ಮಡಿ ಎಷ್ಟು ಸಲ ಆಗ್ತಾ ಇದೆ, ಮಗು ಚೆನ್ನಾಗಿ ಹಾಲು ಕುಡಿತಾ ಇದೆ. ಯಾಕಂತಂದ್ರೆ ಕೂಸಿನ ಬಗ್ಗೆ ತಾಯಿಗೆ ಚೆನ್ನಾಗಿ ಗೊತ್ತಿರ್ತದೆ, ಬೇರೆಯವರಿಗೆ ಅಷ್ಟು ಗೊತ್ತಿರಂಗಿಲ್ಲ. ಆಮೇಲೆ ಜಾಸ್ತಿ ಜನನ ಒಂದೇ ರೂಮಲ್ಲಿ ಜಾಸ್ತಿ ಜನ ಬರಬಾರ್ದು, ಕೈ ತೊಳ್ಕೋಬೇಕು ತಾಯಿ ಕೂಸಿನ ಹಿಡ್ಕೋಬೇಕಾದ್ರೆ. ಆಮೇಲೆ ಈ ನಮ್ಮ ಟೈಮ್ ನಮ್ಮ ಈ ಒಂದು ಜಾಗದಲ್ಲಿ ಈ ಟಿನ್ ಮನೆಗಳು ಜಾಸ್ತಿ, ಅದಾಗಿ ಬಹಳಷ್ಟು ನಿರ್ಜಲೀಕರಣ ಆಗೋ ಚಾನ್ಸಸ್ ಜಾಸ್ತಿ ಮಕ್ಕಳಲ್ಲಿ. ಸೊ ಇಷ್ಟೇ ನಾವೆಲ್ಲ ಕ್ರಮ ವಹಿಸಿದ್ರು ನಿರ್ಜಲೀಕರಣ ಆಗ್ತಾ ಇದೆ ಅಂತಂದ್ರೆ ಸ್ವಲ್ಪ ಹಸಿ ಬಡಿ ತಗೊಂಡು ಮೈ ಒರೆಸ್ತಾ ಇರಬೇಕು. ನಾವು ಈ ವೈದ್ಯರಾಗಿ ಎಲ್ಲರಿಗೂ ಗೊತ್ತಿರೋದಂದ್ರೆ 6 ತಿಂಗಳ ತಾಯಿ ಹಾಲು ಬಿಟ್ಟು ಬೇರೆ ಏನು ಕೊಡಬಾರ್ದಂತಿದೆ. ಬಟ್ ಆದ್ರೂ ಕೆಲವೊಮ್ಮೆ ಕಾಲ್ಮಡಿ ಕಡಿಮೆ ಆಗ್ತಾ ಇದೆ, ಮಗು ಬಿಸಿ ಆಗ್ತಾ ಇದೆ ಅಂತಂದಾಗ ಸ್ವಲ್ಪ ನೀರು ಕುಡಿಸುವಂತ ನಾವೇ ಸಜೆಸ್ಟ್ ಮಾಡ್ತೀವಿ. ಈಗ ಈ ಟೈಮಲ್ಲಿ ಈ 41-40 ಟೆಂಪರೇಚರ್ಸ್ ಅಲ್ಲಿ ನಾವು ಅದನ್ನ ಸಜೆಸ್ ಮಾಡ್ತೀವಿ. ಸ್ವಲ್ಪ ಚಮಚದಿಂದ ಎಷ್ಟು ಕೂಸು ಕುಡಿತದೋ ಅದು, ಬಟ್ ತಾಯಿ ಹಾಲು ಚೆನ್ನಾಗಿ ಬರ್ತಾ ಇದ್ದು ಚೆನ್ನಾಗಿ ತಾಯಿ ಕೂಸು ಚೆನ್ನಾಗಿ ಹಾಲು ಕುಡಿತಾ ಇದ್ರೆ ಏನು ತೊಂದರೆ ಏನಿಲ್ಲ.
1: ನಿಜವಾಗ್ ಸರ್ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟರೆ. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಬೇಸಿಗೆಯಲ್ಲಿ ಮಕ್ಕಳು ಅನುಭವಿಸುವ ತೊಂದರೆಗಳ ಬಗ್ಗೆ ಮತ್ತು ಅದಕ್ಕೇನು ಪರಿಹಾರ ಇದೆ ಅನ್ನೋದನ್ನು ಕುರಿತು ನಮ್ಮ ಕೇಳುಗರಿಗೆ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟರೆ. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಮಾಹಿತಿಯನ್ನು ಕೊಟ್ಟದಕ್ಕಾಗಿ, ತಮ್ಮ ವಿಚಾರಗಳನ್ನು ಅನಿಸಿಕೆಗಳನ್ನು ಹಂಚಿಕೊಂಡದಕ್ಕಾಗಿ ತಮಗೆ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
2: ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಇದುವರೆಗೆ ಬೇಸಿಗೆಯಲ್ಲಿ ಮಕ್ಕಳಲ್ಲಿ ಕಂಡುಬರುವ ಕಾಯಿಲೆಗಳು ಹಾಗೂ ಪರಿಹಾರದ ಕ್ರಮಗಳು ಕುರಿತು ಯಶಸ್ವಿನಿ ಆಸ್ಪತ್ರೆಯ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ಅವಿನಾಶ್ ಗದ್ವಾಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ. ಈಗ ಒಂದು ಭಾವಗೀತೆಯನ್ನು ಕೇಳೋಣ. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಸಾಹಿತ್ಯ, ಕಸ್ತೂರಿ ಶಂಕರ್ ಅವರ ಸ್ವರದಲ್ಲಿ.

0: ಭಾವಗೀತೆಯನ್ನು ಕೇಳುತ್ತಿದ್ದೀರಿ.
1: ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ರಾಯಚೂರಿನ ಯಶಸ್ವಿ

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:37 ಆಗುತ್ತಲಿದೆ. ವಾಣಿಜ್ಯ ಪ್ರಕಟಣೆಗಳ ನಂತರ 6:40 ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದಿಂದ

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 6:40 ಪ್ರದೇಶ ಸಮಾಚಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಆಗಿರು. ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಕರ್ನಾಟಕದಲ್ಲಿ 1243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಘೋಷಣೆ. ವನ್ಯಜೀವಿ ಸಂಚಾರವಿರುವ ಚಾರಣಪಥ ಸಂಚಾರ ಪಥ ಸ್ಥಗಿತಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದ ನಗದು ಪುರಸ್ಕಾರ, ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದನೆ. ಮೀಸಲಾತಿ ಪ್ರಮಾಣವನ್ನು ಶೇಕಡ 56ಕ್ಕೆ ಹೆಚ್ಚಿಸುವಂತೆ ಮುಖ್ಯಮಂತ್ರಿಗೆ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಮನವಿ. ಮೈಸೂರಿನಲ್ಲಿ ವಿಧಾನಸಭೆ ಸಭಾಧ್ಯಕ್ಷರ ಸಮಿತಿಯ ಮೊದಲ ಹಂತದ ಸಭೆ, ಹಲವು ರಾಜ್ಯಗಳ ಸಭಾಧ್ಯಕ್ಷರು ಭಾಗಿ. ಆಧುನಿಕ ಮತ್ತು ವಿಶ್ವಾಸಾರ್ಹ ಇವಿ ಚಾರ್ಜಿಂಗ್ ಪರಿಸರ ವ್ಯವಸ್ಥೆಯನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಪಿಎಂ ಇ ಡ್ರೈವ್ ಯೋಜನೆಯಡಿಯಲ್ಲಿ ರಾಷ್ಟವ್ಯಾಪಿ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವುದು ಎಂಬ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, 123 ಕೋಟಿ 26 ಲಕ್ಷ ರೂಪಾಯಿ ವೆಚ್ಚದಲ್ಲಿ 1243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಕರ್ನಾಟಕದ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡುವುದಾಗಿ ಘೋಷಿಸಿದ್ದಾರೆ. ಈವರೆಗೆ 503 ಕೋಟಿ 86 ಲಕ್ಷ ರೂಪಾಯಿ ಒಟ್ಟು ಆರ್ಥಿಕ ವೆಚ್ಚದೊಂದಿಗೆ ಇವಿ ಚಾರ್ಜಿಂಗ್ ಪ್ರಸ್ತಾವನೆಗಳನ್ನು ಅನುಮೋದಿಸಲಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಹನೀಫ್ ಖುರೇಶಿ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿವರ್ತನೆಯು ಇತ್ತೀಚಿನ ವರ್ಷಗಳಲ್ಲಿ ವಿವಿಧ ವಾಹನ ವಿಭಾಗಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿದೆ ಎಂದು ತಿಳಿಸಿದ್ದಾರೆ. 2070ರ ವೇಳೆಗೆ ನೆಟ್ ಜೀರೋ ಅಂದರೆ ಶೂನ್ಯ ಅನಿಲ ಹೊರಸೂಸುವಿಕೆ ಸಾಧಿಸುವ ಭಾರತದ ಬದ್ಧತೆಗೆ ಬೆಂಬಲ ನೀಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಚಾಮರಾಜನಗರದ ನಾಗಮಲೆ ಅರಣ್ಯದಲ್ಲಿ ಚಿರತೆ ದಾಳಿಯಿಂದ 10 ವರ್ಷದ ಬಾಲಕ ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ವನ್ಯಜೀವಿ ಸಂಚಾರವಿರುವ ಎಲ್ಲಾ ಚಾರಣಪಥ ಮತ್ತು ಸಂಚಾರ ಪಥಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಸಾರ್ವಜನಿಕರು ಮತ್ತು ಚಾರಣಿಗರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಆದೇಶದವರೆಗೆ ಚಿರತೆ, ಹುಲಿ, ಆನೆ, ಕರಡಿ ಮತ್ತಿತರೆ ವನ್ಯಜೀವಿಗಳು ಸಂಚರಿಸುವ ಮತ್ತು ಮಾನವ ವನ್ಯಜೀವಿ ಸಂಘರ್ಷ ಸಂಭವಿಸಿರುವ ಕಡೆಗಳಲ್ಲಿ ಚಾರಣ ಮತ್ತು ಸಂಚಾರ ಪಥಗಳನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸಲು ಸೂಚಿಸಿದ್ದು, ಈ ಸಂಬಂಧ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ ಮೇಲ್ವಿಚಾರಣೆಯಲ್ಲಿ ಕೈಗೊಳ್ಳುವ ಚಾರಣಪಥಗಳಲ್ಲಿ ಎಸ್ಒಪಿ ಪಾಲನೆಗೆ ಪೂರ್ವ ಸಿದ್ಧತೆ ಮಾಡಿಕೊಂಡು ನಂತರ ಚಾರಣ ಚಟುವಟಿಕೆ ಮುಂದುವರೆಸುವಂತೆ ಆದೇಶ ನೀಡಲಾಗಿದೆ. 2025ರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದು, ನಗದು ಪುರಸ್ಕಾರ ಪಡೆದುಕೊಂಡಿರುವ ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದಿಸಿದ್ದಾರೆ. ದೇಶದ 42 ಗ್ರಾಮ ಪಂಚಾಯಿತಿಗಳು ಪ್ರಶಸ್ತಿಗೆ ಭಾಜನವಾಗಿದ್ದು, ಅವುಗಳಲ್ಲಿ ಕರ್ನಾಟಕದ 6 ಪಂಚಾಯಿತಿಗಳು ಪ್ರಶಸ್ತಿ ಪಡೆದುಕೊಳ್ಳುವ ಮೂಲಕ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದ ಹೆಗ್ಗಳಿಕೆಗೆ ಪಾತ್ರವಾಗಿವೆ. ಬಡತನ ಮುಕ್ತ ಮತ್ತು ಸುಧಾರಿತ ಜೀವನೋಪಾಯ ವಿಭಾಗದ ಪ್ರಥಮ ಪ್ರಶಸ್ತಿಯು ಹೆಬ್ರಿಯ ಮುದ್ರಾಡಿ ಗ್ರಾಮ ಪಂಚಾಯಿತಿಗೆ ಸಂದಿದ್ದು, 1 ಕೋಟಿ ರೂಪಾಯಿ ನಗದು ಬಹುಮಾನ ಪಡೆದುಕೊಂಡಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ವಣ್ಸೆ ಗ್ರಾಮ ಪಂಚಾಯಿತಿ ಆರೋಗ್ಯಕರ ಪಂಚಾಯತ್ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿಗೆ ಪಾತ್ರವಾಗಿದ್ದು 75 ಲಕ್ಷ ರೂಪಾಯಿ ನಗದು ಬಹುಮಾನಕ್ಕೆ ಪಾತ್ರವಾಗಿದೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಮಕ್ಕಳ ಸ್ನೇಹಿ ಪಂಚಾಯತ್ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿ, ಉಡುಪಿ ಜಿಲ್ಲೆಯ ಮಡಮಕ್ಕಿ ಗ್ರಾಮ ಪಂಚಾಯಿತಿಗೆ ನೀರು ಸಮೃದ್ಧ ಪಂಚಾಯತ್ ವಿಭಾಗದಲ್ಲಿ 2ನೇ ಪ್ರಶಸ್ತಿ ದೊರೆತಿದೆ. ಉಡುಪಿ ಜಿಲ್ಲೆಯ ಕಾರ್ಕಳದ ಸಾನೂರು ಗ್ರಾಮ ಪಂಚಾಯಿತಿಗೆ ಮೂಲಸೌಕರ್ಯದಲ್ಲಿ ಸ್ವಾವಲಂಬಿ ಪಂಚಾಯತ್ ವಿಭಾಗದಲ್ಲಿ ತೃತೀಯ ಪ್ರಶಸ್ತಿ ಲಭಿಸಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ಹಕ್ಲಾಡಿ ಗ್ರಾಮ ಪಂಚಾಯಿತಿಗೆ ಸಾಮಾಜಿಕವಾಗಿ ನ್ಯಾಯಯುತ ಮತ್ತು ಸುರಕ್ಷಿತ ವಿಭಾಗದಲ್ಲಿ ತೃತೀಯ ಪ್ರಶಸ್ತಿ ಲಭಿಸಿದ್ದು, 25 ಲಕ್ಷ ರು ನಗದು ಬಹುಮಾನವನ್ನು ಪಡೆದಿದೆ. 6 ಪ್ರಶಸ್ತಿಗಳಲ್ಲಿ ಉಡುಪಿ ಜಿಲ್ಲೆ 5 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ನೌಕರ ವರ್ಗವನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದಿಸಿದ್ದಾರೆ. ಪರಿಶಿಷ್ಟ ಜಾತಿ ಮೀಸಲಾತಿ ಪ್ರಮಾಣ ಶೇಕಡ 15 ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣ ಶೇಕಡ 3 ಕ್ರಮವಾಗಿ ಶೇಕಡ 17 ಮತ್ತು ಶೇಕಡ 7ಕ್ಕೆ ಹೆಚ್ಚಿಸಿ ಒಟ್ಟಾರೆ ಮೀಸಲಾತಿ ಪ್ರಮಾಣವನ್ನು ಶೇಕಡ 56ಕ್ಕೆ ಹೆಚ್ಚಿಸುವಂತೆ ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಆಗ್ರಹಿಸಿದೆ. ಸದರಿ ಕಾನೂನನ್ನು ಸಂವಿಧಾನದ 7ನೇ ಶೆಡ್ಯೂಲ್ಗೆ ಸೇರಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸುವಂತೆ ಮಾಜಿ ಲೋಕಸಭಾ ಸದಸ್ಯರಾದ ವಿಎಸ್ ಉಗ್ರಪ್ಪ ಅವರ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಕಾರ್ಯವಿಧಾನ ಮತ್ತು ನಡವಳಿಕೆಯಲ್ಲಿ ಏಕರೂಪತೆಯನ್ನು ತರುವ ನಿಟ್ಟಿನಲ್ಲಿ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಮಹತ್ವದ ಹೆಜ್ಜೆಯನ್ನಿಟ್ಟಿದ್ದಾರೆ. 6 ರಾಜ್ಯಗಳ ವಿಧಾನಸಭೆಯ ಸಭಾಧ್ಯಕ್ಷರುಗಳನ್ನೊಳಗೊಂಡ ವಿಶೇಷ ಸಮಿತಿಯೊಂದನ್ನು ರಚಿಸಲಾಗಿದ್ದು, ಈ ಸಮಿತಿಯ ಮೊದಲ ಹಂತದ ನಿರ್ಣಾಯಕ ಸಭೆಯು ಇಂದು ಮೈಸೂರಿನ ಸೈಲೆಂಟ್ ಶೋರ್ಸ್ ಸಭಾಂಗಣದಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಉತ್ತರ ಪ್ರದೇಶ ವಿಧಾನಸಭೆಯ ಸಭಾಧ್ಯಕ್ಷರಾದ ಸತೀಶ್ ಮಹಾನ ವಹಿಸಿದ್ದರು. ಸಭೆಯಲ್ಲಿ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ಹಾಗೂ ನಾಗಾಲ್ಯಾಂಡ್, ಹಿಮಾಚಲ ಪ್ರದೇಶ, ದೆಹಲಿ ವಿಧಾನಸಭೆಯ ಸಭಾಧ್ಯಕ್ಷರು ಭಾಗವಹಿಸಿದ್ದರು. ರಾಜ್ಯದ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಬೆಂಗಳೂರಿನ ಪೀಣ್ಯದಲ್ಲಿಂದು ಕೇಂದ್ರ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಲಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಸುಮಾರು 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಹಾಸನದ ಮೆಗಾ ಡೇರಿ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರದ ಹಲವು ಸಚಿವರಿಗೆ ಆಹ್ವಾನ ನೀಡಲು ನಿರ್ಧರಿಸಲಾಗಿದೆ ಎಂದು ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭಾ ಸದಸ್ಯ ಎಚ್ಡಿ ದೇವೇಗೌಡ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜರ್ಮನಿ ಮೂಲದ ಕಂಪನಿಯ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ನಿರ್ಮಾಣವಾಗಿರುವ ಮೆಗಾ ಡೈರಿಯಿಂದ ಲಕ್ಷಾಂತರ ರೈತರು ಹಾಗೂ ನಿರುದ್ಯೋಗಿಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ನೇತೃತ್ವದ ನಿಯೋಗವು ಶೈಕ್ಷಣಿಕ ಕೈಗಾರಿಕಾ ಸಹಭಾಗಿತ್ವದ ಭಾಗವಾಗಿ ಮಹಾರಾಷ್ಟದಲ್ಲಿರುವ ಆವಿಷ್ಕಾರ ನಾವೀನ್ಯತೆ ಮತ್ತು ಉತ್ಕೃಷ್ಟ ತರಬೇತಿ ಕೇಂದ್ರ ಮತ್ತು ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಕೇಂದ್ರಗಳಿಗೆ ಭೇಟಿ ನೀಡಿತು. ಅಲ್ಲಿನ ನಾವೀನ್ಯತೆ, ಇನ್ಕ್ಯುಬೇಷನ್, ಉದ್ಯಮಶೀಲತೆ ಮತ್ತು ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಉತ್ತೇಜಿಸುವ ಕೈಗಾರಿಕಾ ಮಾದರಿಯನ್ನು ಅಧ್ಯಯನ ನಡೆಸಿದೆ. ಭೇಟಿಯ ವೇಳೆ ಕೃತಕ ಬುದ್ದಿಮತ್ತೆ, ಏರೋಸ್ಪೇಸ್ ಮತ್ತು ರಕ್ಷಣಾ ತಂತ್ರಜ್ಞಾನಗಳು, ಯುಎವಿ ವ್ಯವಸ್ಥೆಗಳು, ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್, ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಂಗಳು, ಕ್ವಾಂಟಮ್ ಸಂವಹನ ಮತ್ತು ಅಡ್ವಾನ್ಸ್ ಮೆಟೀರಿಯಲ್ಸ್ ಮುಂತಾದ ವಿಷಯಗಳ ಕುರಿತು ಅಧ್ಯಯನ ನಡೆಸಿದೆ. ಬಳಿಕ ನಿಯೋಗವು ನಾಗ್ಪುರ ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಎಂಆರ್ಒ ಕೇಂದ್ರಕ್ಕೆ ಭೇಟಿ ನೀಡಿ ವಿಮಾನ ನಿರ್ವಹಣೆ, ದುರಸ್ತಿ ಕಾರ್ಯಾಚರಣೆಗಳ ಬಗ್ಗೆ ತಿಳಿದುಕೊಂಡಿತು. ಭೇಟಿ ಕುರಿತು ಮಾತನಾಡಿದ ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್, ವಿಟಿಯು ಪ್ರಾಯೋಗಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥರಾಗಿ ನೇಮಕಗೊಂಡ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿನಂದಿಸಿದ್ದಾರೆ. ಇದು ಕರ್ನಾಟಕದ ಹೆಮ್ಮೆಯ ಕ್ಷಣ ಎಂದು ಬಣ್ಣಿಸಿದ್ದಾರೆ. ಬೆಂಗಳೂರಿನ ಬಸವನಗುಡಿಯಿಂದ ಬಿಜಾಪುರ ಸೈನಿಕ ಶಾಲೆಗೆ ಸೇರಿ ಅಂತಿಮವಾಗಿ ಭಾರತೀಯ ನೌಕಾಪಡೆಯ ಅತ್ಯುನ್ನತ ಹುದ್ದೆಗೆ ನೇಮಕವಾಗಿರುವ ಸ್ವಾಮಿನಾಥನ್ ಅವರ ಪ್ರಯಾಣ ಸ್ಫೂರ್ತಿದಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಇದೇ 31ರಂದು ಅಧಿಕಾರ ವಹಿಸಿಕೊಳ್ಳಲಿರುವ ಅವರಿಗೆ ಬಿವೈ ವಿಜಯೇಂದ್ರ ಶುಭ ಕೋರಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಘೋಷಣೆ. ವನ್ಯಜೀವಿ ಸಂಚಾರವಿರುವ ಚಾರಣಪಥ ಸಂಚಾರ ಪಥ ಸ್ಥಗಿತಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದ ನಗದು ಪುರಸ್ಕಾರ, ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದನೆ. ಮೀಸಲಾತಿ ಪ್ರಮಾಣವನ್ನು ಶೇಕಡ 56ಕ್ಕೆ ಹೆಚ್ಚಿಸುವಂತೆ ಮುಖ್ಯಮಂತ್ರಿಗೆ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಮನವಿ. ಮೈಸೂರಿನಲ್ಲಿ ವಿಧಾನಸಭೆ ಸಭಾಧ್ಯಕ್ಷರ ಸಮಿತಿಯ ಮೊದಲ ಹಂತದ ಸಭೆ, ಹಲವು ರಾಜ್ಯಗಳ ಸಭಾಧ್ಯಕ್ಷರು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: Arkadaşım.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಈಗ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

0: ಇವತ್ತಿನ ಕಾರ್ಯಕ್ರಮದಲ್ಲಿ ನೇರ ಭತ್ತದ ಬಿತ್ತನೆಯ ವಿಧಾನ ಹಾಗೂ ಮಹತ್ವ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಬಸವಣ್ಣಪ್ಪ ಎಂ ಇ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೂರಿಗೆ ಭತ್ತದ ವೈಜ್ಞಾನಿಕ ಬೇಸಾಯ ಕ್ರಮ ಅಂತಂದರೆ ಏನು? ಮುಖ್ಯವಾಗಿ ರೈತ ಬಾಂಧವರು ಈ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಆಗಿರ್ಬೋದು, ಜೊತೆಗೆ ಈ ಕೃಷ್ಣಾ ನದಿಯ ಅಚ್ಚುಕಟ್ಟು ಪ್ರದೇಶದಲ್ಲಿ ರೈತ ಬಾಂಧವರು ನೇರವಾಗಿ ಈ ಸಸಿ ಮಂಡಿಗಳನ್ನು ತಯಾರಿ ಮಾಡಿ ಅದನ್ನು ಒಂದು ಹಂತಕ್ಕೆ ಬೆಳೆದ ಮೇಲೆ ಅದನ್ನು ಪೋಷಣೆ ಲಾಲನೆ ಮಾಡಿಯೇ ಹಚ್ಚಿ ಅದರ ನೀರನ್ನು ಒಂದು ಬೆಳೆಯನ್ನು ಬೆಳೆಯುವಂಥ ಒಂದು ವಿಧಾನ. ಆದರೆ ಇತ್ತೀಚೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಈ ನೇರವಾಗಿ ಕೂರಿಗೆ ಮೂಲಕ ಈ ಭತ್ತವನ್ನು ಬಿತ್ತಿ ಅತಿ ಹೆಚ್ಚಿನ ಒಂದು ಇಳುವರಿಯನ್ನು ತೆಗೆದುಕೊಂಡಂತಹ ಒಂದು ಯಶೋಗಾಥೆಗಳನ್ನು ರೈತರನ್ನು ನಾವಲ್ಲಿ ನೋಡ್ತೀವಿ. ಏನಿದು ಕೂರಿಗೆ ಭತ್ತದ ಬೇಸಾಯ ಕ್ರಮಗಳು, ಜೊತೆಗೆ ವೈಜ್ಞಾನಿಕ ಕ್ರಮ ಹೇಗೆ, ಇದರಲ್ಲಿ ಹೇಗೆ ಲಾಭ ಆಗ್ತದೆ, ಯಾವ ತಳಿಗಳನ್ನು

0: ಹಾಕೋಬೇಕು, ಜೊತೆಗೆ ಇದರಲ್ಲಿ ಬರುವಂಥ ಮುಖ್ಯ ಸಮಸ್ಯೆಗಳನ್ನು ಆ ಸಮಸ್ಯೆಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಎಂಬಂಥ ಒಂದು ಮಾಹಿತಿಯನ್ನು, ಮುಖ್ಯವಾಗಿ ಕೂರಿಗೆ ಭತ್ತದ ಲಾಭದಾಯಕತೆ ಬಗ್ಗೆ ಇವತ್ತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ವಿಷಯದ ಕುರಿತು ಸಿರುಗುಪ್ಪ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೆಯೇ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಬಸವಣ್ಣಪ್ಪ ಎಂ ಎ ಇವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸ್ತಾ ರೈತ ಬಾಂಧವರ ಪರವಾಗಿ ಸರ್ ತಮಗೆ ನಮಸ್ಕಾರ.
1: ಧನ್ಯವಾದಗಳು ಸರ್, ನಮಸ್ಕಾರ.
0: ಈಗ ಕೂರಿಗೆ ಭತ್ತ ಅಂತ ನಾವು ಹೇಳ್ತೀವಿ, ಅಲ್ಲಲ್ಲಿ ನಾವು ಸಜ್ಜೆಯನ್ನು ಬಿತ್ತನೆ ಮಾಡೋದನ್ನು ನಾವು ನೋಡೀವಿ, ಜೋಳವನ್ನು ಬಿತ್ತನೆ ಮಾಡುವಂಥದ್ದನ್ನು ನೋಡೀವಿ, ಈ ಕೂರಿಗೆಯಿಂದ ಭತ್ತವನ್ನು ಹೇಗೆ ಬಿತ್ತನೆ ಮಾಡ್ಬೇಕಂತ ಹೇಳ್ತೀರಿ?
1: ಸೊ ಸಾಕಷ್ಟು ತಾವು ಅಂದಂಗೆ ಸರ್, ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಇರ್ಬೋದು ಅಥವಾ ಬೇರೆ ಬೇರೆ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಿರ್ಬೋದು, ತಾಲೂಕುಗಳಲ್ಲಿರ್ಬೋದು, ಸಾಕಷ್ಟು ರೈತರು ಏನು ಮಾಡ್ತಾರೆ, ಜೋಳ ಬಿತ್ತಾರೆ, ತೊಗರಿ ಬಿತ್ತಾರೆ, ಸಜ್ಜೆ ಬಿತ್ತಾರೆ, ನವಣೆ ಬಿತ್ತಾರೆ, ವಿವಿಧ ಆಯಾ ಕ್ಷೇತ್ರಕ್ಕೆ ಹೊಂದಿಕೊಳ್ತಕ್ಕಂಥ ಬೆಳೆಗಳನ್ನು ಕೂರಿಗೆಯಿಂದ, ಎತ್ತಿನ ಕೂರಿಗೆಯಿಂದ ಇರ್ಬೋದು ಅಥವಾ ಟ್ರ್ಯಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಯಂತ್ರೋಪಕರಣಗಳ ಸುಧಾರಣೆ ಆಗಿರತಕ್ಕಂಥ ಸಂದರ್ಭದಲ್ಲಿ ಈ ಟ್ರ್ಯಾಕ್ಟರ್ ಚಾಲಿತ ಯಂತ್ರಗಳಿಂದನೂ ಕೂಡ ಬಿತ್ತಕ್ಕಂಥದ್ದನ್ನು ನೋಡಿದೆವು. ಸೊ ಆ ಬೆಳೆಗಳ ಬಿತ್ತನೆಗೂ ಮತ್ತು ಈ ಭತ್ತವನ್ನು ಬಿತ್ತಕ್ಕಂಥ ಪದ್ಧತಿಗೂ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಆದರೆ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಂದರೆ, ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಸುಮಾರು 3-4 ವರ್ಷದಿಂದ ಮಳೆಯ ಅಭಾವ ಇರೋದರಿಂದ ಮತ್ತು ಡ್ಯಾಮ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ರೈತರು ಏನು ಮಾಡ್ತಾರೆ, ಒಂದು ಪರ್ಯಾಯ ಪದ್ಧತಿಯನ್ನು ಕಂಡುಕೊಳ್ಬೇಕು ಅಂತಕ್ಕಂಥ ನಮ್ಮ ವಿಶ್ವವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಪ್ರಪ್ರಥಮವಾಗಿ ಇದರಲ್ಲಿ ಸಂಶೋಧನೆ 2009 ಇಸವಿನಲ್ಲಿ ನಾವು ಸಂಶೋಧನೆಯನ್ನು ಮಾಡಿದ ನಂತರ ಈ ಕೂರಿಗೆ ಭತ್ತದ ಪದ್ಧತಿಯನ್ನು ನಾವು ಸಾಕಷ್ಟು ಇಲ್ಲಿ ಕಸಬೆ ಕ್ಯಾಂಪ್ ಇರ್ಬೋದು ಅಥವಾ 7 ಮೈಲ್ ಕ್ಯಾಂಪ್ ರಾಯಚೂರು ಜಿಲ್ಲೆಯಲ್ಲಿ ಇರ್ಬೋದು ಅಥವಾ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಸಿರುಗುಪ್ಪದಲ್ಲಿ ಒಂದು ಆಯ್ದ ರೈತರಲ್ಲಿ ಕೂರಿಗೆ ಭತ್ತದ ಪದ್ಧತಿಯನ್ನು ಪ್ರಚಾರ ಮಾಡಿದ್ವಿ, ಅಂದರೆ ಡೆಮಾನ್ಸ್ಟ್ರೇಷನ್ ಪ್ರಾತ್ಯಕ್ಷತೆಯನ್ನು ಕೈಗೊಂಡ್ವಿ. ಈ ಕೂರಿಗೆ ಭತ್ತ ಪದ್ಧತಿ ಅಂತ ಅಂದ್ರೇನು, ಕೂರಿಗೆಯಿಂದ ಭತ್ತವನ್ನು ಬಿತ್ತಕ್ಕಂಥ ಪದ್ಧತಿಗೆ, ಅಂದರೆ ಎತ್ತು ಚಾಲಿತ ಕೂರಿಗೆ ಇರ್ಬೋದು ಅಥವಾ ಟ್ರ್ಯಾಕ್ಟರ್ ಚಾಲಿತ ಕೂರಿಗೆ ಇರ್ಬೋದು, ಅದರಿಂದ ನಾವು ಬೀಜವನ್ನು ಬಿತ್ತಕ್ಕಂಥ ಪದ್ಧತಿಗೆ ಕೂರಿಗೆ ಭತ್ತದ ಪದ್ಧತಿ ಅಂತ ಕರಿತೀವಿ. ಈ ಕೂರಿಗೆ ಭತ್ತ ಪದ್ಧತಿಯು ನಾಟಿ ಭತ್ತದ ಪದ್ಧತಿಗೆ ಇರತಕ್ಕಂಥ ವ್ಯತ್ಯಾಸಗಳೇನಂತಂದರೆ, ಕೂರಿಗೆ ಭತ್ತದಲ್ಲಿ ನೇರವಾಗಿ ನಾವು ಬೀಜವನ್ನು ಹಾಕಿ ಬಿತ್ತನೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ನಾಟಿ ಪದ್ಧತಿಯಲ್ಲಿ ಏನು ಮಾಡ್ತಾರೆ ರೈತರು, ಈ ಬೀಜಗಳನ್ನು ಸಸಿ ಮಡಿ ಮಾಡಿಕೊಂಡು ಆ ಬೀಜನನ್ನು ಒಂದು 2 ದಿವಸ ನೆನೆ ಇಟ್ಕೊಂಡು ಅದರಲ್ಲಿ ಸಸಿ ಮಡಿಯನ್ನು ಮಾಡಿ ಆ ಬೀಜವನ್ನು ಎರಚಿ ಸುಮಾರು 30-45-60 ದಿವಸದವರೆಗೂ ಸಸಿಗಳನ್ನು ಬೆಳೆಸ್ಕೊಂಡು ನಾವು ಆ ಸಸಿಯನ್ನು ಕಿತ್ತು ಟ್ರ್ಯಾಕ್ಟರ್ನಲ್ಲಿ ಹಾಕ್ಕೊಂಡು ಅದರಿಂದ ಆಳುಗಳನ್ನು ಜಾಸ್ತಿ ಬಳಸ್ಕೊಂಡು ಮತ್ತೆ ಹೊಲದಲ್ಲಿ ಬಂದು ಕೆಸರು ಮಡಿ ಮಾಡಿ ಅದರಲ್ಲಿ ಮತ್ತೆ ಸಸಿಗಳನ್ನು ಎರಚಿ ಆ ಬದುಗಳನ್ನು ಸವರಿಕೊಂಡು ಕೊನೆಗೆ ಸಸಿಗಳನ್ನು ಹಚ್ಚಿಕೊಳ್ಳೋದ್ರೊಳಗೇ ಸುಮಾರು, ಅಂದರೆ ಸಸಿ ಬೆಳೆಸಿ ಸಸಿಯನ್ನು ನಾಟಿ ಮಾಡುವ ಸಂದರ್ಭವರೆಗೂ ಸುಮಾರು 8-10,000 ರೂಪಾಯಿ 1 ಎಕರೆಗೆ ಖರ್ಚಾಗುತ್ತೆ.
0: ಹೌದು.
1: ಆದರೆ ಈ ಕೂರಿಗೆ ಭತ್ತದ ಪದ್ಧತಿಯಲ್ಲಿ ನೇರವಾಗಿ ಹೊಲವನ್ನು ನಾವು ಹೆಂಗೆ ಜೋಳ ಅಥವಾ ತೊಗರಿ ಅಥವಾ ಭತ್ತ, ತೊಗರಿ ಅಥವಾ ಜೋಳ ಹಿಂಗೆ ಬೇರೆ ಬೇರೆ ಬೆಳೆಗಳಿಗೆ ನಾವು ಭತ್ತ ಹೊಲವನ್ನು ತಯಾರು ಮಾಡ್ಕೊಳ್ತೇವೋ, ಒಂದೆರಡು ಸರಿ ಟಿಲ್ಲರ್ ಹೊಡೆಯೋದಿದೆ, ಒಂದು ಸರಿ ಸಾಧ್ಯವಾದರೆ ರೋಟವೇಟರ್ ಹೊಡ್ಕೊಳ್ಳೋದಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕೃಷಿ ಯಂತ್ರಧಾರೆಯ ಮುಖಾಂತರ ಲೇಸರ್ ಲೆವೆಲರ್, ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಕಂಡುಹಿಡಿದಿರ್ತಕ್ಕಂಥ ಏನು ಲೇಸರ್ ಲೆವೆಲರ್ ಮುಖಾಂತರ ಭೂಮಿಯನ್ನು ಸಮತಟ್ಟ ಮಾಡಿಕೊಂಡು ಅದನ್ನು ಈ ಟ್ರ್ಯಾಕ್ಟರ್ ಚಾಲಿತ ಇರ್ಬೋದು ಎತ್ತು ಚಾಲಿತ ಕೂರಿಗೆಯಿಂದ ಭತ್ತವನ್ನು ಬಿತ್ತಕ್ಕಂಥ ಪದ್ಧತಿಯನ್ನು ನಾವು 2009 ಕೂಡ ರೈತರಿಗೆ ನಾವು ಪ್ರಚಾರವನ್ನು ಮಾಡಿದ್ದೇವೆ. ಇದಕ್ಕೆ ಸಾಕಷ್ಟು ಒಂದು ಪ್ರಶಂಸೆ ಬಂದಿದೆ, ರೈತರಿಗೆ ಇದರಿಂದ ಲಾಭನೂ ಕೂಡ ಆಗ್ತಾ ಇದೆ. ಈ ಕೂರಿಗೆ ಭತ್ತದಿಂದ ಆಗ್ತಕ್ಕಂಥ ಲಾಭಗಳು ಏನಪ್ಪ ಅಂದರೆ, ಪ್ರಮುಖವಾಗಿ ಒಂದು ಮೊದಲನೇದು ಬೀಜದ ಉಳಿತಾಯ ಆಗುತ್ತೆ.
0: ಹೌದು.
1: ಈ ಭತ್ತದಲ್ಲಿ ನಾವು ಬಿತ್ತಕ್ಕೆ ಸುಮಾರು 8-10 ಕೆಜಿ, ಅಂದರೆ ಸೋನಾ ಮಸರಿಗೆ 8-10 ಕೆಜಿ ಬೀಜ ಬಳಸ್ತೇವೆ 1 ಎಕರೆಗೆ. ಅದೇ ಬೇರೆ ತಳಿಗಳಾದರೆ ಎಕರೆಗೆ 10-15 ಕೆಜಿ ಬೀಜ ಬಳಸ್ತೇವೆ. ಇಲ್ಲಿ ಅದೇ ನಾಟಿ ಭತ್ತಕ್ಕೆ ಸುಮಾರು ನಾವು 25-30 ಕೆಜಿ ಬೀಜವನ್ನು ಸಸಿ ಮಡಿ ಮಾಡಿಕೊಂಡು ಎರಚಿಕೊಂಡು ಬೀಜವನ್ನು ಬಳಸ್ತೀವಿ. ಸುಮಾರು ಅಲ್ಲಿ ನಮಗೆ 33% ನಾವು ಬೀಜನ ನಾವು ಕಡಿಮೆ ಮಾಡಿ, ಅಂದರೆ ಸುಮಾರು 50% ಬೀಜದ ಉಳಿತಾಯವನ್ನು ಮಾಡ್ಕೊಳ್ಬೋದು. ಎರಡನೇದು ಇಲ್ಲಿ ನೀರಿನ ಉಳಿತಾಯ ಆಗುತ್ತೆ.
0: ಅದು ಮುಖ್ಯ.
1: ಹಾಂ, ಮುಖ್ಯವಾಗಿ ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಥೇಚ್ಛವಾಗಿ ನೀರು ಸಿಗುತ್ತೆ ಅಂತೇಳಿ ನಮ್ಮ ಮಲ್ಲನಗೌಡ್ರಿ ನೀರು ಹಾಸಿದರೆ ನಿಂಗನಗೌಡ್ರ ನೀರಿಗೆ ಹೋಗ್ತಿದ್ದು. ಸೊ ಹಂಗಾಗೋದು ಬೇಡ ಅಂತೇಳಿ ನಾವು ಅಲ್ಲೇ ಬಿತ್ತಿ ಅಲ್ಲೇ ನೀರು ಇಂಗುವ ಪದ್ಧತಿಯಲ್ಲಿ ಈ ಒಂದು ಭತ್ತವನ್ನು ಬಿತ್ತಕ್ಕಂಥದ್ದು ನೀರಿನ ಉಳಿತಾಯ ಪ್ರಮುಖವಾಗಿ. ಎರಡನೇದು ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೊಳ್ಬೋದು. ಭೂಮಿಯ ಫಲವತ್ತತೆಯನ್ನು ಯಾವ ರೀತಿಯಾಗಿ ಕಾಪಾಡ್ಕೊಳ್ಬೇಕಂದ್ರೆ, ಸಾಕಷ್ಟು ನೀರು ಉಣಿಸೋದ್ರಿಂದ ಭೂಮಿ ಹಾಳಾಗ್ತಿದೆ, ಏಕೆಂದರೆ ಜೌಳಾಗ್ತಾಯಿದೆ, ಸೌಳಾಗ್ತಾಯಿದೆ, ಇಲ್ಲ ಕ್ಷಾರಯುಕ್ತ ಭೂಮಿ ಆಗ್ತಾಯಿದೆ. ಸೊ ಅದು ಇಲ್ಲಿ ಯಾಕೆಂದರೆ ನಾವು ನೀರು ನಿಲ್ಲಿಸೋದಿಲ್ಲ, ಕೆಸರು ಮಡಿ ಮಾಡೋದಿಲ್ಲ, ಹಾಗಾಗಿ ಇಲ್ಲಿ ಭೂಮಿಯ ಫಲವತ್ತತೆಯನ್ನು ಕಳ್ಕೊಳ್ಳೋದು. ಇನ್ನು ವಾತಾವರಣದಲ್ಲಿ ಸಾಕಷ್ಟು ಕೀಟನಾಶಕಗಳನ್ನು ಶಿಲೀಂದ್ರನಾಶಕಗಳನ್ನು ಬಳಸಿ ನಾಟಿ ಪದ್ಧತಿಯಲ್ಲಿ ಬಳಸಿರ್ತೀವಿ, ಹಾಗಾಗಿ ಅದರಿಂದ ವಾತಾವರಣಕ್ಕೆ ತೊಂದರೆ ಆಗ್ತದೆ, ಮನುಷ್ಯನಿಗೂ ಕೂಡ ತೊಂದರೆ ಆಗ್ತದೆ. ಆದರೆ ಕೂರಿಗೆ ಭತ್ತದಲ್ಲಿ ನಾವು ಕಡಿಮೆ ಪ್ರಮಾಣದಲ್ಲಿ ಅಂದರೆ ಕೀಟನಾಶಕಗಳನ್ನು ರೋಗನಾಶಕಗಳನ್ನು ಬಳಸೋದ್ರಿಂದ ಅದನ್ನು ಕೂಡ ನಾವು ವಾತಾವರಣನ ಸುರಕ್ಷಿತವಾದ ವಾತಾವರಣನ ಮಾಡ್ಕೊಳ್ಬೋದು. ಆಮೇಲೆ ಇಲ್ಲಿ ಕಡಿಮೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಕ್ಕಂಥದ್ದು. ನಾಟಿ ಭತ್ತದಲ್ಲಿ ತಾವೆಲ್ಲ ನೋಡಿದಿರಿ ಸರ್, ಭಾಳಷ್ಟು ಜನ 8-11 ಚೀಲ 1 ಎಕರೆಗೆ ಗೊಬ್ಬರವನ್ನು ಬಳಸ್ತಿರ್ತಾರೆ. ಇದು ಕಾಂಪ್ಲೆಕ್ಸ್ ಆಗಿರ್ಬೋದು, ಯೂರಿಯಾ ಆಗಿರ್ಬೋದು, DAP ಆಗಿರ್ಬೋದು.

0: ಆಗಿರ್ಬೋದು ಅಥವಾ ಪೊಟ್ಯಾಶ್ ಆಗಿರ್ಬೋದು, ತಮಗೆ ಬೇಕಾಗಿರ್ತಕ್ಕಂಥ ಗೊಬ್ಬರಗಳನ್ನು ಸುಮಾರು ನಾನು ಸರಾಸರಿ ರೈತರ ಹೊಲದಲ್ಲಿ ನೋಡ್ತಿರೋದಂದರೆ 8 to 11 to 13 ಚೀಲ ಗೊಬ್ಬರಗಳನ್ನು ಬಳಸ್ತಾರೆ. ಇಲ್ಲಿ ನಾವು ಕೂರಿಗೆ ಭತ್ತದಲ್ಲಿ ಕಡಿಮೆ ಪ್ರಮಾಣ ಅಂದರೆ ನಮ್ಮ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡಿರ್ತಕ್ಕಂಥ ಕೇವಲ 60 kg ಸಾರಜನಕ, 30 kg ರಂಜಕ, 30 kg ಪೊಟ್ಯಾಶನ್ನು ಮಾತ್ರ ಕೇವಲ 4 ಚೀಲ ಗೊಬ್ಬರ 1 ಎಕರೆಗೆ ನಾವು ಬಳಸ್ತಿರ್ತೇವೆ. ಸೊ ಇಲ್ಲಿ ಗೊಬ್ಬರದ ಪ್ರಮಾಣ ಬಳಕೆಯನ್ನು ಕೂಡ ಕಡಿಮೆ ಆಗಿದೆ. ಇನ್ನೊಂದು, ಇಲ್ಲಿ ಕೂರಿಗೆ ಭತ್ತದಲ್ಲಿ ನಾವು ಸಾಲಿನಲ್ಲೇ ನೇರವಾಗಿ ಭತ್ತವನ್ನು ಬಿತ್ತುವುದರಿಂದ ಗಾಳಿ ಆಡುತ್ತೆ ಮತ್ತು ಸಸಿಗಳ ಸಂಖ್ಯೆಯನ್ನು ನಾವು ಕಾಪಾಡ್ಕೊಳ್ತೇವೆ. ಅದರ ಜೊತೆಗೇ ನಾವು ಗಾಳಿ ಆಡೋದ್ರಿಂದ ಕೀಟ ಮತ್ತು ರೋಗಗಳ ಬಾಧೆ ಭಾಳ ಕಡಿಮೆ ಇದೆ. ಇನ್ನೊಂದು ಏನಪ್ಪ ಇದರಿಂದ ಲಾಭ ಅಂತಂದರೆ ಬೇಗನೆ ಕಟಾವಿಗೆ ಬರುತ್ತೆ. ಈ ನಾಟಿ ಭತ್ತಕ್ಕೆ ಮತ್ತು ಕೂರಿಗೆ ಭತ್ತಕ್ಕೆ ನಾವು ಹೋಲಿಸಿ ನೋಡಿದರೆ ಈ ನಾಟಿ ಭತ್ತದಲ್ಲಿ ಸುಮಾರು 145 ಸೋನಮಸರಿ 145 to 150 ದಿವಸ ತೊಗೊಂಡ್ರೆ ಇದರಲ್ಲಿ 10 ದಿವಸ ಕಡಿಮೆ, ಅಂದರೆ 10 to 15 ದಿವಸ ಕೂರಿಗೆ ಭತ್ತದಲ್ಲಿ ಬೇಗನೆ ಕಟಾವಿಗೆ ಬರುತ್ತೆ. ಮತ್ತು ಖರ್ಚು ಕೂಡ ಕಡಿಮೆ ಅಂತಂದರೆ ನಾವು ಎಕರೆಗೆ ಸುಮಾರು 8 to 12 ರೂಪಾಯಿ ನಿವ್ವಳ ಖರ್ಚನ್ನು ಉಳಿಸ್ಕೊಳ್ಬೋದು. ಲಾಭ ಆಮೇಲೆ,
1: ಹೌದು,
0: ಇಳುವರಿ ಬೇರೆ ಆಮೇಲೆ, ಆದರೆ ಖರ್ಚು ನಾವು ಬೀಜದ ಬಿತ್ತೋದ್ರಿಂದ ಹಿಡ್ಕೊಂಡು ಕಟಾವಿನವರೆಗೂ ಮತ್ತು ಮಾರ್ಕೆಟ್ಗೆ ನಾವು ಕಳಿಸೋವರೆಗೂ ಅಂತಂದರೆ 1 ಎಕರೆಗೆ ಸುಮಾರು 8 to 12 ರೂಪಾಯಿ ಖರ್ಚನ್ನು ಉಳಿತಾಯ ಮಾಡ್ಕೊಳ್ಬೋದು. ಇವೆಲ್ಲ ಲಾಭಗಳನ್ನು ನಾವು ಪರಿಗಣನೆ ತೆಗೆದುಕೊಂಡಾಗ ಈ ಕೂರಿಗೆ ಭತ್ತ ಪದ್ಧತಿ ಭಾಳ ರೈತರಿಗೆ ಅನುಕೂಲವಾಗಿರ್ತಕ್ಕಂಥದ್ದು ನಾಟಿ ಭತ್ತಕ್ಕೆ ಹೋಲಿಸಿದೆ.
1: ಈಗ ಲಾಭಗಳು ಭಾಳಷ್ಟಿದೆ ರೈತ ಬಾಂಧವರು, ಅದಕ್ಕೇ ನಮ್ಮ ಈ ಒಂದು ಕ್ಷೇತ್ರ ವಿಸ್ತರಣೆ ಆಗಿದೆ. ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಈ ಬಿಡುಗಡೆದಂಥ ಈ ತಂತ್ರಜ್ಞಾನ ರೈತ ಬಾಂಧವರು ಭಾಳಷ್ಟು ಪ್ರಶಂಸನೆಗೆ ಒಳಗಾಗಿದೆ. ಮುಖ್ಯವಾಗಿ ರೈತ ಬಾಂಧವರಲ್ಲಿ ಒಂದು ಕನ್ಫ್ಯೂಷನ್, ಯಾವ ತಳಿಗಳನ್ನು ಹಾಕಿದರೆ ಈ ನೇರ ಬಿತ್ತನೆ ಭತ್ತ ಸಕ್ಸಸ್ ಆಗುತ್ತೆ ಎಂಬಂಥ ಒಂದು.
0: ಸೊ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನೇ ತಾವು ಕೇಳಿದಿರಿ ಸರ್. ಯಾಕೆ ಅಂತಂದರೆ ಭಾಳ ಜನ ಏನಂತಾರೆ, ಕೂರಿಗೆ ಭತ್ತದಲ್ಲಿ ಕೇವಲ ಸೋನ ಮೊಸರಿನ ಬಿತ್ತಬೇಕೋ ಬೇಡವೋ ಅಥವಾ ಬಿತ್ತಿದ್ರೆ ಸರಿಯಾಗುತ್ತೇನೆ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ.
1: ಹೌದು.
0: ಆಮೇಲೆ ಮಾರುಕಟ್ಟೆಯಲ್ಲಿ ಅಥವಾ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾಗಿರ್ತಕ್ಕಂಥದ್ದು ಗಂಗಾವತಿ ಸೋನ ಅಂತಕ್ಕಂಥದ್ದು ಇದೆ. ಸೊ ಅದನ್ನು ಬಿತ್ತನೆ ಮಾಡ್ಬೋದು. ಸೋನ ಮೊಸರಿ ಅಥವಾ BPT 5204 ಅಂತಕ್ಕಂಥದ್ದು ಇದೆ, ಅದನ್ನು ಕೂಡ ಬಿತ್ತನೆ ಮಾಡ್ಬೋದು. ಕೃಷಿ ವಿಶ್ವವಿದ್ಯಾಲಯದಿಂದ Sri 1273 ಅಂತಕ್ಕಂಥದ್ದು ಒಂದು ಭತ್ತದ ತಳಿ ಬಿಡುಗಡೆ ಮಾಡಿದ್ದೀವಿ, ಅದನ್ನು ಕೂಡ ಬಿತ್ತನೆ ಮಾಡ್ಬೋದು. ಅಥವಾ GNV 10-89 ಅಂತಕ್ಕಂಥ ಒಂದು ತಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಬಿಡುಗಡೆ ಮಾಡಿದ್ದೀವಿ, ಅದನ್ನು ಕೂಡ ಬಿತ್ತನೆ ಮಾಡ್ಬೋದು. ಇನ್ನು ಈ ಖಾಸಗಿ ಕಂಪನಿಗಳು ಅವು ಕೂಡ ತಳಿಗಳನ್ನು ಬಿಡುಗಡೆ ಮಾಡಿದೆ. ಕಾವೇರಿ ಸೋನ ಅಂತ ಇದೆ, ನೆಲ್ಲೂರು ಸೋನ ಅಂತಕ್ಕಂಥದ್ದಿದೆ, ಶ್ರೀರಾಮ್ ಸೋನ ಅಂತಕ್ಕಂಥದ್ದಿದೆ, ಗಿಡ್ ಸೋನ ಅಂತಕ್ಕಂಥದ್ದು, ಹೀಗೆ ಬೇರೆ ಬೇರೆ ಸೋನಗಳನ್ನು ಬಿತ್ತನೆ ಮಾಡ್ಬೋದು. ಆದರೆ ರೈತರು ಒಂದು ಪ್ರಮುಖವಾದ ಮುನ್ನೆಚ್ಚರಿಕೆ ಕ್ರಮ ಬಿತ್ತೋದಕ್ಕಿಂತ ಮೊದಲು ಏನು ಕ್ರಮವನ್ನು ಅನುಸರಿಸ್ಕೊಳ್ಬೇಕು ಅಂದರೆ, ಈಗ ಮುಂಗಾರಿನಲ್ಲಿ ಮಳೆ ಬಿತ್ತು, ಜೂನ್ ಅಥವಾ ಜುಲೈನಲ್ಲಿ ಮಳೆ ಬಿತ್ತು ಅಂತಂದರೆ ಜೂನ್ ತಿಂಗಳದೊಳಗೇ ಮಳೆ ಬಿತ್ತು ಅಥವಾ ಕೆರೆಯಲ್ಲಿ ನೀರು ಇತ್ತು ಅಥವಾ ತಮ್ಮ ಕೊಳವೆ ಬಾವಿಗಳಲ್ಲಿ ನೀರು ಇತ್ತು ಅಂತಂದರೆ June 30 ಸೋನಾ ಮುಸುರಿಯನ್ನು ಬಿತ್ತನೆ ಮಾಡಬೇಕು.
1: ಉತ್ತಮ,
0: ಬಿತ್ತುವುದು ಉತ್ತಮ. ಅಕಸ್ಮಾತ್ ತದನಂತರ ನಾವು ಬಿತ್ತನೆ ಮಾಡಿದ್ವಿ ಅಂದರೆ ಈ ಸೋನಾ ಮುಸುರಿ ಒಂದು ಭಾಳ ದೀರ್ಘಾವಧಿ ಬೆಳೆ ಇರೋದ್ರಿಂದ ಅದು ಚಳಿಗಾಲದಲ್ಲಿ ಸಿಕ್ಕೊಂಡು ತೆನೆಗಳು ಸರಿಯಾಗಿ ಬರೋದಿಲ್ಲ, ಕಾಳು ಕೂಡ ಚೆನ್ನಾಗಿ ಕಚ್ಚೋದಿಲ್ಲ, ಕಾಳು ತಾಲಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ June 30 ಮಾತ್ರ ನಾವು ಸೋನಾ ಮಸೂರಿಯನ್ನು ಬಿತ್ತಬೇಕು. ಇನ್ನು ಉಳಿದ ನಾನು ಹೇಳಿದ ಹಾಗೆ ತಳಿಗಳಲ್ಲಿ ಗಂಗಾವತಿ ಸೋನ ಇದೆ, ಕಾವೇರಿ ಸೋನ ಇದೆ, ನೆಲ್ಲೂರು ಸೋನ ಇದೆ, ಶ್ರೀರಾಮ್ ಸೋನ ಅಂತಕ್ಕಂಥದ್ದಿದೆ, ಆಮೇಲೆ GNV 10-89 10-89 ಅಂತಕ್ಕಂಥದ್ದಿದೆ, ಎಮರ್ಜೆನ್ಸಿ ಸೋನ ಅಂತಕ್ಕಂಥದ್ದಿದೆ. ಇಂತಹ ತಳಿಗಳನ್ನು ನಾವು June 15 ಹಿಡ್ಕೊಂಡು July 15 ನಾವು ಬಿತ್ತನೆಯನ್ನು ಮಾಡ್ಕೊಳ್ಬೋದು. ಯಾವುದೇ ತಳಿಗಳಿರ್ಬೋದು, ತಾವು ಬೆಳೀತಕ್ಕಂಥ ತಳಿಗಳಿರ್ಬೋದು, ಬಟ್ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡ್ತಕ್ಕಂಥ ಭತ್ತದ ತಳಿಗಳನ್ನು ಬಿತ್ತೋದು ಭಾಳ ಅತಿ ಅವಶ್ಯಕವಾಗಿರ್ತಕ್ಕಂಥ.
1: ಒಳ್ಳೆಯದು ಸರ್, ತಳಿಗಳು ಕೂಡ ಬಹಳ ಮುಖ್ಯ ಅಂತ ಒಂದು ಮಾತನ್ನು ಹೇಳಿದ್ರಿ. ಜೊತೆಗೆ ಬಿತ್ತುವಂಥ ವಿಧಾನ ಹಾಗೆಯೇ ಸಮಯ ಹೇಗಿರ್ತದೆ ಅಂತ ಹೇಳ್ತೀರಿ ಈ ನೇರ ಬಿತ್ತನೆ ಭತ್ತದಲ್ಲಿ?
0: ನನಗಾಗಲೇ ಹೇಳಿದಕ್ಕೆ ಅಂದರೆ ಕೂರಿಗೆ ಭತ್ತ ಬಿತ್ತೋದು ಎತ್ತು ಭಾಳಷ್ಟು ಕಡಿಮೆ ಇದಾವೆ ರೈತರಲ್ಲಿ. ಆದರೆ ಈಗ ಟ್ರ್ಯಾಕ್ಟರ್ ಚಾಲಿತ ಕೂರಿಗೆ ಇರೋದ್ರಿಂದ 9 ತಾಳಿನ ಕೂರಿಗೆ ಇದೆ, ಆಮೇಲೆ 11 ತಾಳಿಂದು ರೈತರು ತಮಗೆ ತಕ್ಕಂತೆ ಅನುಕೂಲಕ್ಕೆ ತಕ್ಕಂತೆ 11 ತಾಳುಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗ ಟ್ರ್ಯಾಕ್ಟರ್ ಚಾಲಿತ ಕೂರಿಗೆಯಲ್ಲಿ 9, ಮುಂದೆ ಒಂದು 4 ತಾಳುಗಳು, ಹಿಂದ್ಗಡೆ 5 ತಾಳುಗಳು, ಅದರಲ್ಲಿ 2 ಬಾಕ್ಸ್ಗಳಿರ್ತವೆ. ಒಂದು ಗೊಬ್ಬರ ಹಾಕ್ತಕ್ಕಂಥ, ಮುಂದಿನ ಬಾಕ್ಸ್ ಗೊಬ್ಬರ ಹಾಕ್ತಕ್ಕಂಥದ್ದಿರುತ್ತೆ, ಹಿಂದಿನ ಬಾಕ್ಸ್ ಬೀಜ ಹಾಕ್ತಕ್ಕಂಥದ್ದಿದೆ. ಸೊ ಅವನ್ನ ನೋಡ್ಕೊಂಡು 9 ತಾಳು ಇತ್ತು ಅಂತಂದರೆ 9 ಬಾಕ್ಸ್ಗಳಿರ್ತವೆ. ಸೊ ಆ ಬಾಕ್ಸ್ನಲ್ಲಿ 1 to 1.5 ಸೇರಿನಷ್ಟು ಬೀಜಗಳನ್ನು ಒಂದೊಂದು ಬಾಕ್ಸ್ಗೆ ಹಾಕ್ಬೋದು. ಟ್ರ್ಯಾಕ್ಟರ್ ಚಾಲಿತ ಕೂರಿಗೆಯಿಂದ ಭತ್ತವನ್ನು ಬಿತ್ತನೆ ಮಾಡ್ಬೋದು. ಇಲ್ಲಪ್ಪ ನನಗೆ ಟ್ರ್ಯಾಕ್ಟರ್ ಚಾಲಿತ ಕೂರಿಗೆ ಸಿಗ್ತಾ ಇಲ್ಲ, ನನಗೆ ಎತ್ತಿದ್ದಾವೆ ಅಂತಂದರೆ, ನಾವೇನೀಗ ಕಡಲೆ ಅಥವಾ ಮೆಕ್ಕೆಜೋಳ ಅಥವಾ ಜೋಳ, ನವಣೆ, ಸಜ್ಜೆ ಇವನ್ನೇನು ಬಿತ್ತೇವಲ್ಲ, ಬಿತ್ತಲಿಕ್ಕೆ ಬಳಸ್ತಿದ್ದೀವಿ ಕೂರಿಗೆನ, ಆ ಕೂರಿಗೆಯನ್ನು ಕೂಡ ಬಿತ್ತನೆಯನ್ನು ಮಾಡ್ಬೋದು. ಆದರೆ ಅಂತರ, ಆ ಬೆಳೆಗಳ ಅಂತರ ಸಾಲಿನಿಂದ ಸಾಲಿಗೂ ಈ ಬೆಳೆಗಳ ಅಂತರ ಭಾಳ ಕಮ್ಮಿ ಇರುತ್ತೆ. ಹಾಗಾಗಿ ನಾವು ಆ ಒಂದು ಏನು ಕೂರ್ಗಿನಲ್ಲಿ ಅಂತರವನ್ನು 20-25 cm, 9 to 10 in ಕೂರ್ಗೆಯನ್ನು ಮಾಡಿಕೊಂಡು ಸೆಟ್ ಮಾಡಿಕೊಂಡು ಕೂರಿಗೆ ಎತ್ತಿನ ಕೂರಿಗೆಯಿಂದ ನಾವು ಕೂಡ ಬಿತ್ತನೆ ಮಾಡ್ಬೋದು. ಭಾಳಷ್ಟು ರೈತರು ಈ ಟಿಲ್ಲರ್ಗೆ ಕೊಳವೆಗಳನ್ನು ಕಟ್ಕೊಂಡು ಬಿತ್ತನೆ ಮಾಡ್ಬೋದಾ ಅಂತ ಕೇಳ್ತಾರೆ. ಆದರೆ ಕೊಳವೆಯಿಂದ ಬಿತ್ಕೊಂಡು ಬಿತ್ತನೆ ಮಾಡೋದು ಸ್ವಲ್ಪ ಕಷ್ಟ, ಬಿತ್ತಬೋದು, ಆದರೆ ಏನಾಗುತ್ತೆ,

0: ಬೀಜ ಭಾಳ ಆಳವಾಗಿ ಹೋಗ್ತವೆ. ಈ ಭತ್ತ ಬಿತ್ತೋದ್ಗ ಪದ್ಧತಿನಲ್ಲಿ ಪ್ರಮುಖವಾಗಿ ರೈತರು ಗಮನಿಸ್ತಕ್ಕಂಥ ಅಂಶ ಏನು ಅಂತಂದರೆ, ಈ 1 ಇಂಚ್ಗಿಂತ ಒಳಗಡೆ ಬೀಜ ಬೀಳಬಾರ್ದು,
1: ಹೋಗಬಾರ್ದು.
0: ಹಾಂ, 1 ಇಂಚಿನ ಮೇಲೇ ಬೀಳಬೇಕು. 1 ಇಂಚಿನ ಮೇಲೆ, 1 ಇಂಚಿನ ಮೇಲೇ ಬೀಜ ಬಿದ್ದರೆ ಎಲ್ಲ ಬೀಜಗಳು ಸಮ ಪ್ರಮಾಣದಲ್ಲಿ ಹುಟ್ಟುತ್ತವೆ ಮತ್ತು ಬೆಳೆಗಳು ಕೂಡ ಚೆನ್ನಾಗಿರುತ್ತೆ. ಅಕಸ್ಮಾತ್ 1 ಇಂಚ್ಗಿಂತ ಒಳಗಡೆ ಅಥವಾ 2 ಇಂಚ್ಗಿಂತ ಒಳಗಡೆ ಬೀಜ ಹೋಯಿತು ಅಂತಂದರೆ, ಆವಾಗ ಏನಾಗುತ್ತೆ, ಬೀಜ ಮೊಳಕೆ ಆಗುತ್ತೆ, ಆದರೆ ಅದು ಹೊರಗಡೆ ಬರೋದ್ರಾಗನ ಅದರ ಬೆಳವಣಿಗೆ ಕುಂಠಿತ ಆಗುತ್ತೆ. ಹಾಗಾಗಿ 1 ಇಂಚಿನ ಒಳಗೇ ಆಳದಲ್ಲಿ ಮಾತ್ರ ನಾವು ಬೀಜವನ್ನು ಬಿತ್ತಕ್ಕಂಥದ್ದನ್ನು ರೈತರು ಗಮನಿಸ್ತಕ್ಕಂಥದ್ದು.
1: ಮುಖ್ಯವಾಗಿ ಈ ಕೂರಿಗೆ ಭತ್ತದಲ್ಲಿ ನಾವು ರೈತರನ್ನಲ್ಲಿ ಮಾತಾಡಿಸಿದಾಗ, ಆಕಾಶವಾಣಿ ರೈತರ ಜೊತೆ ಸಂದರ್ಶನವನ್ನು ಮಾಡಿದಾಗ ರೈತರು ಹೇಳೋದಂಟು, ಇಲ್ಲಿ ಕಳೆಗಳು ಭಾಳ ಬರ್ತವೆ, ಕಸಗಳು ಭಾಳ ಬರ್ತವೆ, ವಿಚಿತ್ರವಾಗಿ ಇದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಕಸ ಯಾವುದು, ಈ ಒಂದು ಸಸಿ ಯಾವುದು ಅಂತಲೇ ಗೊತ್ತಾಗಲ್ಲ ಅಂತ ಹೇಳ್ತಾರೆ, ಇದನ್ನು ಹೇಗೆ ನಿರ್ವಹಣೆ ಮಾಡ್ತೀವಿ?
0: ಇದು ಭಾಳ ಭಾಳ ಎಲ್ಲರೂ ರೈತರಿಗೆ ಈ ಒಂದು ಅನುಭವಿಸಿರತಕ್ಕಂಥ ಪ್ರಶ್ನೆನೇ ಇರ್ಬೋದು, ಆಮೇಲೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ಆಗಿರ್ಬೋದು. ಈ ಕೂರಿಗೆ ಭತ್ತ ಅಂತಂದರೆ ಪ್ರಮುಖವಾಗಿ ಹೊಲವನ್ನು ಭಾಳ ಚೆನ್ನಾಗಿ ತಯಾರಿ ಮಾಡ್ಕೊಳ್ಬೇಕು. ಈ ಮಳೆ ಬೇಗನೆ ಮಳೆ ಬಿತ್ತು ಅಂತಂದರೆ ಈ ಹೋದ ವರ್ಷದ ಉದುರಿರ್ತಕ್ಕಂಥ ಬೀಜ ಇರ್ಬೋದು ಅಥವಾ ಕಳೆಗಳಿರ್ಬೋದು, ಅವು ಹುಟ್ಟುಬಿಡ್ತವೆ, ಹೊಲವನ್ನು ಹರಿಗೆ ಅಥವಾ ರೋಟೋವೇಟರ್ ಹೊಡ್ಕೊಂಡು ಚೆನ್ನಾಗಿ ತಯಾರು ಮಾಡ್ಕೊಳ್ಬೇಕು. ಆಮೇಲೆ ಬಿತ್ತುವಾಗ ಅಕಸ್ಮಾತ್ ನನಗೆ ಮಳೆ ಬಂದಿಲ್ಲ, ಆದರೂ ಬಿತ್ತೀನಿ, ನಾನು ನೀರು ಹಾಸ್ತೀನಿ ಅಂತಂದರೆ, ಬಿತ್ತಿದ ದಿವಸ ಅಥವಾ ಮರು ದಿವಸ, ಬೀಜವನ್ನು ಬಿತ್ತಿದ ದಿವಸ ಅಥವಾ ಮರು ದಿವಸ ಈ ಪೆಂಡಿಮೆಥಿಲಿನ್ 30 cc ಅಂತಕ್ಕಂಥ ಕಳೆನಾಶಕ ಬರುತ್ತೆ. ಅದು 3.5-4 mL 1 ಲೀಟರ್ ನೀರಿಗೆ ಸಿಂಪಡಣೆ ಮಾಡಬೇಕು.
1: ಪೆಂಡಿಮೆಥಿಲಿನ್
0: 30 cc ಅಂತಕ್ಕಂಥದ್ದು, ಪೆಂಡಿಮೆಥಿಲಿನ್ 2 ಬರ್ತವೆ, ಒಂದು ಪೆಂಡಿಮೆಥಿಲಿನ್ 30 cc ಅಂತಕ್ಕಂಥದ್ದು, ಇನ್ನೊಂದು ಪೆಂಡಿಮೆಥಿಲಿನ್ 38.7 cs ಅಂತಕ್ಕಂಥದ್ದು, ಅಂದರೆ ಗುಳಿಗೆ ಥರ ಬರ್ತದೆ, ಸಾವಿಗೆ ಥರ ಬರ್ತದೆ. ಪೆಂಡಿಮೆಥಿಲಿನ್ 38.7 cs ಇರ್ತಕ್ಕಂಥದ್ದು ಅದು ಸಾವಿಗೆ ಥರ ಗುಳಿಗೆ ಬರ್ತವೆ. ಅದನ್ನು ನಾವು 1 ಎಕರೆಗೆ 700 ಗ್ರಾಮ್ ಅಂತಕ್ಕಂಥದ್ದು ಸಿಗುತ್ತೆ, 700 ಗ್ರಾಮ್ ಡಬ್ಬಿ ಸಿಗುತ್ತೆ. ಅಥವಾ ಅದನ್ನು ನಾವು 1 ಎಕರೆಗೆ 200-400 ಲೀಟರ್ ನೀರು ಹೋಗಬೇಕು.
1: 200-400 ಲೀಟರ್
0: 1 ಎಕರೆಗೆ ದ್ರಾವಣ ಹೋಗಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡು ಅದನ್ನು ಬಿತ್ತಿದ ದಿವಸ ಅಥವಾ ಮರು ದಿವಸ ಸಿಂಪಡಣೆ ಮಾಡು. ಭಾಳಷ್ಟು ಜನ ನಮಗೆ ಕೇಳ್ತಿರ್ತಾರೆ, ಈ ಬಿತ್ತಿದ ಒಣ ಹೊಲದಲ್ಲಿ ಬಿತ್ತೀವಿ, ಆವಾಗ ಪೆಂಡಿಮೆಥಿಲಿನ್ ಸಿಂಪಡಣೆ ಮಾಡ್ಬೋದಾ ಅಂತ, ಕಳೆನಾಶಕವನ್ನು ಸಿಂಪಡಣೆ ಮಾಡ್ಬೋದಾ ಅಂತ ಕೇಳ್ತಾರೆ. ಆದರೆ ಪೆಂಡಿಮೆಥಿಲಿನ್ 30 cc ಆದರೆ ಸಿಂಪಡಣೆ ಮಾಡುವಾಗ ಹೊಲ ಹಸಿ ಕಡ್ಡಾಯವಾಗಿ ಇರಲೇಬೇಕು, ತೇವಾಂಶ ಇರಲೇಬೇಕು. ಆದರೆ ಪೆಂಡಿಮೆಥಿಲಿನ್ 38.7 cs ಅಂತಕ್ಕಂಥ ಏನು ಕಳೆನಾಶಕ ಇದೆಯಲ್ಲ, ಅದು ಒಣ ಹೊಲದಲ್ಲಾದರೂ ಹೊಡಿಬೋದು ಅಥವಾ ನೀರು ಮಾಡಿ ಆದ್ರೂ ಹೊಡಿಬೋದು.
1: ಆದರೆ 200-400 ಲೀಟರ್
0: ಸಿಂಪಡಣ ದ್ರಾವಣ ಹೋಗಲೇಬೇಕು.
1: ರೈತ ಬಂದ್ರ ಮೇಲೆ ಮೇಲೆ ಹೊಡೆದ್ರದ್ದು ಕೆಲಸ ಮಾಡಲ್ಲ.
0: ಹಾಂ, ಅದು ಸುಮ್ಮನೆ ಹಂಗೆ ನಾನು ಹೊಡೆದೆ, ಒಂದು 10 ಟ್ಯಾಂಕ್ ಹೊಡ್ಕೊಂಡು ಬಂದೆ, ನಾನು ಕಳೆಗಳು ಭಾಳ ಹುಟ್ಕೊಂಡವೆ ಅಂತೇಳಿ ಆಮೇಲೆ ಪ್ರಶ್ನೆ ಬರ್ತವೆ. ಕಡ್ಡಾಯವಾಗಿ ಪ್ರಮಾಣ, ನೀರಿನ ಪ್ರಮಾಣ ಭಾಳ ಮುಖ್ಯವಾಗಿದ್ದು. 1 ಎಕರೆಗೆ 1.5 ಕಾಲಿನಿಂದ 1.5 ಲೀಟರು ಪೆಂಡಿಮೆಥಿಲಿನ್ 30 cc ಹೋಗಬೇಕು. ಇದು 700 ಗ್ರಾಮ್ ಬರುತ್ತಲ್ಲ, 700 ml ಪೆಂಡಿಮೆಥಿಲಿನ್ 38.7 cs ಇದೆಯಲ್ಲ, ಅದು 700 ml 1 ಎಕರೆಗೆ ಅದನ್ನು ಸಿಂಪಡಣೆ ಮಾಡಲೇಬೇಕು.
1: ಎಷ್ಟು ಸಲ ಹೊಡಿಬೇಕು ಅಂತ ಹೇಳ್ತೀರಿ ಇದನ್ನು?
0: ಸೊ ಇದು ಕಳೆ ಹುಟ್ಟೋದಕ್ಕಿಂತ ಮೊದಲೇ ಸಿಂಪಡಣೆ ಮಾಡ್ತಕ್ಕಂಥದ್ದು. ಇದು ನಾವು ಪ್ರೀ ಎಮರ್ಜೆಂಟ್ ವೀಡಿಸೈಡ್ ಅಂತ ಕರಿತೀವಿ, ಪ್ರೀ ಎಮರ್ಜೆಂಟ್ ವೀಡಿಸೈಡ್ ಅಂತ ಕರಿತೀವಿ.
1: ಉದಯಪೂರ್ವ
0: ಕಳೆಗಳು ಹುಟ್ಟುವ ಪೂರ್ವದಲ್ಲಿ ಬಿತ್ತಿದ ದಿವಸ ಅಥವಾ ಮರು ದಿವಸ ಸಿಂಪಡಣೆ ಮಾಡ್ತಕ್ಕಂಥದ್ದು. ಇನ್ನು ಕಳೆಗಳು ಆದ್ರೂ ನಾವು ಸಿಂಪಡಣೆ ಮಾಡಿರ್ತೀವಿ, ಕಾಲುವೆ ಮುಖಾಂತರ ನೀರು ಹರಿಸ್ತಿರ್ತೇವೆ, ಅಥವಾ ಬೋರ್ ನೀರೋ ಕೆರೆ ನೀರೋ ಅಥವಾ ಕಾಲುವೆ ನೀರನ್ನು ಕಾಲುವೆಗಳ ಮುಖಾಂತರ ಹರಿಸ್ತೇವೆ, ಮತ್ತೆ ಕಾಲುವೆ ನೀರಿನ ಮುಖಾಂತರ ಕಳೆಗಳು ಬರ್ತವೆ. ಸೊ ಆವಾಗ ಭತ್ತ ಹುಟ್ಟಿದ 16-20 ದಿವಸದ ಒಳಗೇ ಆವಾಗ ಕಳೆಗಳ ಎಲೆಗಳು 2-3 ಎಲೆಗಳಿರ್ತವೆ. ಅಂಥ ಸಂದರ್ಭದಲ್ಲಿ ಬಿಸ್ಪೆರಿಬೇಕ್ ಸೋಡಿಯಂ ಅಂತಕ್ಕಂಥದ್ದು ಸಿಗುತ್ತೆ, ಅದನ್ನು 0.5 ml ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆ ಮಾಡಬೇಕು.
1: ಬಿಸ್ಬೆರಿಬೇಕ್ ಸೋಡಿಯಂ
0: ಅಂಥೇಳಿ ಅದು ನಾಮಿನಿ ಗೋಲ್ಡ್ ಅಂತ ಕರೀತಿರ್ತಾರೆ, ಬೇರೆ ಬೇರೆ ಕಂಪ್ನಿಯವರು ಬೇರೆ ಬೇರೆ ಹೆಸರು ಇಟ್ಕೊಂಡು ಕರೀತಿರ್ತಾರೆ. ಬಿಸ್ಬೆರಿಬೇಕ್ ಸೋಡಿಯಂ ಅಂಥೇಳಿ 0.5 ml ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆ ಮಾಡಿದೆ ಆದರೆ
1: ಪ್ರಮಾಣ 200-400 ಲೀಟರ್
0: 200 ಲೀಟರ್ ನೀರು ಹೋಗಲೇಬೇಕು ಕಡ್ಡಾಯವಾಗಿ. 200 ಆದರೆ ಬಿಸ್ಬೆರಿಬೇಕ್ ಸೋಡಿಯಂ ಕಳೆನಾಶಕವನ್ನು ಕಳೆಗಳು ಹುಟ್ಟಿದ ಮೇಲೆ ಸಿಂಪಡಣೆ ಮಾಡುವಾಗ ಒಂದು ಮುನ್ನೆಚ್ಚರಿಕೆ ಕ್ರಮ ಏನು ಅಂತಂದರೆ, ಹೊಲದಲ್ಲಿ ಚಿಲುಕ್ ನೀರು ಇರಬೇಕು, ಬಿಸ್ಬೆರಿಬೇಕ್ ಸೋಡಿಯಂ ಹೊಡಿಬೇಕು. ಭಾಳಷ್ಟು ಜನ ರೈತರು ಕೇಳ್ತಾರೆ, ಸರ್ ನಾನು ನೀರು ಇಟ್ಕೊಂಡು ಬಿಸ್ಬೆರಿಬೇಕ್ ಸೋಡಿಯಂ ಹೊಡೆದಿದ್ದೀನಿ, ಕಳೆಗಳು ಕಂಟ್ರೋಲ್ ಆಗಿಲ್ಲ. ಕಳೆಗಳು ನೀರಿನಲ್ಲಿ ಮುಚ್ಚೋಗಿರ್ತವೆ. ಇವರು ಬಳಸ್ತಕ್ಕಂಥದ್ದು ಎಕರೆಗೆ 100 ಅಥವಾ 120 ml 1 ಎಕರೆಗೆ ಬಳಸ್ತಾರೆ. ನೀರು ಇಟ್ಕೊಂಡು ಕಳೆನಾಶಕವನ್ನು ಸಿಂಪಡಣೆ ಮಾಡಿರ್ತಾರೆ, ಕಳೆಗಳು ಸಾಯ ಅಂದರೆ ಸಾಯೋದಿಲ್ಲ. ಸೊ ಹಾಗಾಗಿ ಅದು ಚಿಲುಕ್ ನೀರಿದ್ದಾಗ ಅಥವಾ ಹೊಲ ನಮ್ಮ ಹಸಿ ಇರಬೇಕು, ಅದಕ್ಕೆ ಹಸಿ ಅಂಟಬೇಕು ಓಡಾಡುವಾಗ. ಅಂಥ ಸಂದರ್ಭದಲ್ಲಿ ಈ ಒಂದು ಬಿಸ್ಬೆರಿಬೇಕ್ ಸೋಡಿಯಂ ಅನ್ನು 1 ಎಕರೆಗೆ 100-120 ml ಅನ್ನು, ಕಳೆಗಳು ಜಾಸ್ತಿ ಇದ್ದರೆ 120 ml 1 ಎಕರೆಗೆ, ಕಳೆಗಳು ಕಮ್ಮಿ ಇತ್ತು 80 ml, ಮೀಡಿಯಮ್ ಆಗಿತ್ತು 100 ml 1 ಎಕರೆಗೆ ಸಿಂಪಡಣೆ ಮಾಡಬೇಕು. ಇದು ಕಡ್ಡಾಯ ಹೊಡೆಯೋದ್ರಿಂದ. ಆಮೇಲೆ ಹೊಡೆದ ಮರು ದಿವಸ, ಈ ಬಿಸ್ಬೆರಿಬೇಕ್ ಸೋಡಿಯಂ ಹೊಡೆದ ಮರು ದಿವಸ ಮತ್ತೆ ಗದ್ದೆನಲ್ಲಿ ನೀರು ಬಿಡಬೇಕು. ಸೊ ಈಗ ಮಾಡಿದರೆ ಮಾತ್ರ

0: ಕಳೆಗಳು ಕಂಟ್ರೋಲ್ ಆಗ್ತವೆ. ಇಲ್ಲ ಅಂತಂದರೆ ನಾನು ಹೊಡೆದಿದ್ದೀನಿ, ಕಳೆ ಕಂಟ್ರೋಲ್ ಆಗಿಲ್ಲ, ಈ ಕೂರಿಗೆ ಭತ್ತ ಪದ್ಧತಿಯನ್ನು ಮಾಡೋದೇ ಬೇಡ ಅಂತಕ್ಕಂಥ ತೀರ್ಮಾನಕ್ಕೆ ಬಂದುಬಿಡ್ತಾರೆ. ಸೊ ಇವೆರಡು ಕಳೆಯ ಹುಟ್ಟೋದಕ್ಕಿಂತ ಮೊದಲದಲ್ಲಿ ಒಂದು ಕಳೆನಾಶಕ ಹೊಡಿತಕ್ಕಂಥದ್ದು ಪೆಂಡಿಮೆಥಿಲಿನ್ನು, ಮತ್ತು ಕಳೆಗಳು ಹುಟ್ಟಿದ ಮೇಲೆ ಬಿಸ್ಪೆರ್ಬೇಕ್ ಸೋಡಿಯಮನ್ನು ಸಿಂಪರಣೆ ಮಾಡಿದರೆ ಕಳೆಗಳ ಸಮಸ್ಯೆ ಬರೋದು. ಆಮೇಲೆ ಇನ್ನೂ ಒಂದು ಈ ಸೈಕಲ್ ಚಾಲಿತ ಯಂತ್ರಗಳು ಬಂದಾಗ ಕಳೆ ವೀಡರ್ ಅಂತ ಬಂದಿದೆ ಅಥವಾ ಕೋನ ವೀಡರ್ ಅಂತ ಬಂದಿದೆ. ಇಲ್ಲಿ ಸಿರಿವಾರದಲ್ಲಿ ಈಗ ರಾಯಚೂರು ಪಕ್ಕದಲ್ಲಿ ಇರ್ತಕ್ಕಂಥ ಸಿರಿವಾರದಲ್ಲಿ ಒಬ್ಬರು ರೈತರು ತಮ್ಮದೇ ಆಗಿರ್ತಕ್ಕಂಥ ಕುಂಟಿಗಳನ್ನು ತಯಾರು ಮಾಡ್ಕೊಂಡಿದ್ದಾರೆ. ಕೂರಿಗೆ ಭತ್ತಕ್ಕೆ ಹೊಂದಿಕೊಳ್ತಕ್ಕಂಥ ಕಬ್ಬಿಣದ ಕುಂಟಿಗಳನ್ನು, ಆಮೇಲೆ ಗಾಲಿಗಳ ಚಾಲಿತ ಇದನ್ನು ಕೂರಿಗೆ ಕಳೆಗಳು ತೆಗಿತಕ್ಕಂಥ ಯಂತ್ರಗಳನ್ನು ಮಾಡ್ಕೊಳ್ಳಿ. ಆ ರೀತಿಯಾಗಿ ಮಾಡ್ಬೋದು. ಎತ್ತು ಚಾಲಿತ ಇದನ್ನು ಅಂತರ್ಬೇಸಾಯದಲ್ಲಿ ಕುಂಟಿಗಳನ್ನು ತಯಾರು ಮಾಡಿಕೊಂಡು ನಾವು ಕಳೆಗಳನ್ನು ಕಂಡು, ಆದರೆ ಒಂದು ಸರಿ ಕೈಗಳೇ ತೆಗಿಲೇಬೇಕಾಗ.
1: ಹೌದು, ಕೈ ಆಡಲೇಬೇಕು ಒಳಗೆ.
0: ಕೈ ಆಡಲೇಬೇಕು, ಯಾಕೆ ಅಂತಂದರೆ ಮೇಲೆ ಪಾಚಿ ಕಟ್ಕೊಂಡಿರುತ್ತೆ ಅಥವಾ ಹೊಲ ಗಾಳಿ ಆಡಬೇಕು ಅಂತಂದರೆ
1: ಮಣ್ಣು
0: ಒಂದ್ಸರಿ ಮಣ್ಣು ಸರಿಸಿ ಅಥವಾ ಕೋನವೀಡ್ರ ಹೊಡೆಯೋದ್ರಿಂದ ಭಾಳ ಒಳ್ಳೆಯದು. ಎದೆಗೆ ಮಣ್ಣು ಇರುತ್ತೆ, ತೆಂಡೆಗಳು ಜಾಸ್ತಿ ಬರ್ತವೆ, ಬೇರುಗಳು ಭಾಳ ಚೆನ್ನಾಗಿ ಬರ್ತವೆ.
1: ಒಳ್ಳೆಯದು ಸರ್. ಜೊತೆಗೆ ಗೊಬ್ಬರ ಕೊಡುವಂಥ ಪ್ರಮಾಣ, ಈಗ ಬಿತ್ತುವಂಥ ಸಮಯದಲ್ಲಿ ಯಾವಾಗ ಹಾಕಬೇಕು, ಅಥವಾ ಮೊಳಕೆ ಒಡೆದ ಮೇಲೆ ಅಥವಾ ಬೆಳೆ ಬೆಳವಣಿಗೆ ಆದಮೇಲೆ ಹಂತ ಹಂತವಾಗಿ ಕೂರಿಗೆ ಭತ್ತದಲ್ಲಿ ಈ ರಸಗೊಬ್ಬರಗಳ ಒಂದು ಬಳಕೆ ಪ್ರಮಾಣ?
0: ಸೊ ಇದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೆ. ಭಾಳಷ್ಟು ಜನ ರೈತರು ನಾಟಿಗೆ ಭತ್ತ ಬಳಸ್ತಕ್ಕಂಥ ಗೊಬ್ಬರನೇ ಜಾಸ್ತಿ ಪ್ರಮಾಣದಲ್ಲಿ ಬಳಸಿರ್ತಾರೆ. ಈಗ RNR 1504 ರೇಟ್ ಅಂತ ಇದೆ, RNR 1508 ಅಂತಕ್ಕಂಥ ಒಂದು ತಳಿ ಇದೆ. ಸೊ ಇದು ನಮ್ಮ ಹೈದರಾಬಾದ್ನಿಂದ ಬಿಡುಗಡೆಯಾಗಿರ್ತಕ್ಕಂಥ ಒಂದು ತಳಿ ಇದು, ಕೃಷಿ ವಿಶ್ವವಿದ್ಯಾಲಯ ಹೈದರಾಬಾದ್ನಿಂದ ಬಿಡುಗಡೆ. ಅದಕ್ಕೆ ಅಕಸ್ಮಾತ್ ನಾವು ಗೊಬ್ಬರ ಜಾಸ್ತಿ ಹಾಕಿದ್ವಿ ಅಂದರೆ ಅದು ಬೆಳೆಯ ಒಂದು ಒಳ್ಳೆಯ ಹಂತದಲ್ಲಿರುವಾಗ ಮಲ್ಕೊಂಬಿಡುತ್ತೆ. ಸೊ ಅದಕ್ಕೆ ಗೊಬ್ಬರ ಕಡಿಮೆ ಹಾಕಬೇಕು. ಸೊ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರ ಎಷ್ಟು ಅಂದರೆ ಬೇರೆ ತಳಿಗಳಿಗೆ ಈಗ 60 kg ಸಾರಜನಕ, 30 kg ರಂಜಕ, 30 kg ಪೊಟ್ಯಾಶ್.
1: 60-30-30
0: ಅಂದರೆ 1 ¼ ಚೀಲ ಯೂರಿಯಾ, ಆಮೇಲೆ 1 ಚೀಲ DAP, 1 ¼ ಚೀಲ DAP, 1 ¼ ಚೀಲ ಯೂರಿಯಾ, 1 ¼ ಚೀಲ DAP, 1 ಚೀಲ ಪೊಟ್ಯಾಶ್. ಇಷ್ಟನ್ನು 3 ಪ್ರಮಾಣದಲ್ಲಿ ಕೊಡಬೇಕು. ಅಕಸ್ಮಾತ್ ಹೊಲ ಬಿತ್ತುವಾಗ ಹಸಿ ಇತ್ತು ಅಥವಾ ಬಿತ್ತಿದ ಮೇಲೆ ನೀರು ಮಾಡ್ತೀವಿ ಅಂತಂದರೆ ಬಿತ್ತುವಾಗ ಮುಂದಿನ ಒಂದು ಬಾಕ್ಸ್ನಲ್ಲಿ 1 ಚೀಲ DAP 1 ಎಕರೆಗೆ ಕೊಟ್ಟರೆ ಸಾಕು. ಎಲ್ಲ ಗೊಬ್ಬರ ಕೊಡಲಿಲ್ಲ, ಭತ್ತ ಹುಟ್ಟಿದ 9-15 ದಿವಸಕ್ಕೆ ಸುಮಾರು ಈ ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರದ ಪ್ರಮಾಣದಲ್ಲಿ ಒಂದು 3 ಭಾಗ ಮಾಡಿಕೊಂಡು, ಮೊದಲೇ ಭಾಗ 9-10 ದಿವಸದಲ್ಲಿ ಕೊಡ್ತಕ್ಕಂಥದ್ದು, ಮತ್ತೊಂದು ಭಾಗ 25-30 ದಿವಸಕ್ಕೊಂದು ಕೊಡ್ತಕ್ಕಂಥದ್ದು, ಮತ್ತೊಂದು ಭಾಗ 40-45 ದಿವಸಕ್ಕೊಂದು ಕೊಡ್ತಕ್ಕಂಥದ್ದು, ಹೂ ಹಾಡೋ ಅಂಥದ್ದಲ್ಲಿ ಒಂದು ಸ್ವಲ್ಪ ಕೊಟ್ಟರೆ ಪೊಟ್ಯಾಷನ್ನು ಕೊಡಬೇಕು. ಭಾಳಷ್ಟು ಜನ ಏನು ಮಾಡ್ತಾರೆ, ಪೊಟ್ಯಾಷನ್ನು ಕೊನೆಗೆ ಹಾಲುಗಳಾಗುವಂಥ ಸಂದರ್ಭದಲ್ಲಿ ಪೊಟ್ಯಾಷನ್ನು ಕೊಡ್ತಿರ್ತಾರೆ. ಆ ಪೊಟ್ಯಾಷನ್ ಅವಾಗ ಕೊಡೋದ್ರ ಜೊತೆಗೆ ಮೊದಲೇ ಮೂಲ ಗೊಬ್ಬರವಾಗಿ ಪೊಟ್ಯಾಷನ್ನು,
1: ಕಾಳು ಕಟ್ಟಲಿಕ್ಕೆ ಪೊಟ್ಯಾಷ್
0: ಸಹಾಯ ಆಗುತ್ತೆ ಅಂತೇಳಿ ಕೊಡ್ತಿರ್ತಾರೆ. ಎಲ್ಲ ಪೊಟ್ಯಾಷನ್ನು ಅಲ್ಲಿ ಕೊಡ್ತಿರ್ತಾರೆ, ಬಟ್ ಮೂಲ ಗೊಬ್ಬರದಲ್ಲಿ ಪೊಟ್ಯಾಷನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ.
1: ಜೊತೆಗೆ ಇಲ್ಲಿ ನೀರು ಕೂಡ ಬಹಳ ಮುಖ್ಯ. ನಮ್ಮ ಒಂದು DSRM ಮೆಥಡ್ ಇರೋದೇ ಒಂದು ನೀರಿನ ಒಂದು ಬಳಕೆಯನ್ನು ಕಡಿಮೆ ಮಾಡಲಿಕ್ಕೆ, ಕಡಿಮೆ ನೀರಿನಲ್ಲಿ ಭತ್ತವನ್ನು ಬೆಳೆಯುವಂಥದ್ದು. ನೀರನ್ನು ಯಾವ ಪ್ರಮಾಣದಲ್ಲಿ ಬೇಕು, ಯಾವ ಹಂತದಲ್ಲಿ ಇದನ್ನು ಅನಿವಾರ್ಯವಾಗಿ ಬಿಡಬೇಕಂತ ಹೇಳ್ತೀರಿ, ಅಥವಾ ನಿಲ್ಲಿಸೋದು ಬೆಸ್ಟ್ ಅಂತೀರಿ?
0: ಸೊ ಇದು ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥದ್ದು, ಯಾಕಂದರೆ ನಾಟಿ ಭತ್ತ ಅಂತಂದರೆ ನೀರಿದ್ರೆ ಮಾತ್ರ ಬೆಳೀತಕ್ಕಂಥ,
1: ನಮ್ಮ ರೈತರು 2 ಗೇಣ್ ನೀರೇ ಇರಬೇಕು,
0: 2 ಗೇಣ್ ನೀರು ನಿಲ್ಲಿಸಬೇಕು. ಭತ್ತ ಅಂದರೆ ನೀರಿನಲ್ಲಿ ಮಾತ್ರ ಬೆಳೀತಕ್ಕಂಥ,
1: ಅರ್ಧ ಮುಳುಗಬೇಕು ಅಂತ ಹೇಳ್ತಾರೆ,
0: ಅರ್ಧ ಮುಳುಗಬೇಕು ಅಥವಾ 1 ಗೇಣ್ ಇರಬೇಕು, 1.5 ಗೇಣ್ ನೀರು ಇರಬೇಕು, ನಿಲ್ಲಿಸಬೇಕು ಅಂತಕ್ಕಂಥದ್ದು ಎಲ್ಲರ ತಲೆಯಲ್ಲೂ ಇರ್ತಕ್ಕಂಥದ್ದು. ಆದರೆ ಭತ್ತ 1 kg ಭತ್ತ ಬೆಳೀಲಿಕ್ಕೆ ಸುಮಾರು 4-4.5 ಸಾವಿರ ಲೀಟರ್ ಬೇಕಾಗುತ್ತೆ, ನೀರು ಬೇಕಾಗುತ್ತೆ.
1: ಹೌದು,
0: ಆದರೆ ಕೂರಿಗೆ ಭತ್ತದಲ್ಲಿ ಅಷ್ಟು ನೀರು ಬೇಕಾಗಿಲ್ಲ. ನಮಗೇನು ಅಂತಂದರೆ, ಹೇಗೆ ಜೋಳಕ್ಕೆ ತೊಗರಿಗೆ ಅಥವಾ ಬೇರೆ ಬೆಳೆಗಳಿಗೆ ನೀರು ಹಾಸ್ತೀವಿ 15-20 ದಿವಸಕ್ಕೆ, ಅಂದರೆ ಕೂದಲೆಳೆಯಷ್ಟು ಬಿರುಕು ಬಿಟ್ಟಾಗ ಮಾತ್ರ ನಾವು ಒಂದ್ಸರಿ ನೀರು ಕೊಡಬೇಕು. ಎರಡನೇ ನೀರನ್ನು ಯಾವಾಗ ಕೊಡಬೇಕು ಅಂದರೆ ಒಣ ಹೊಲದಲ್ಲಿ ಬಿತ್ತಿದ್ರಿ ಅಂದರೆ ಬಿತ್ತಿದ ದಿವಸ ಅಥವಾ 3 ದಿವಸ ನೀರು ಕೊಡಬೇಕು. ಇನ್ನೊಂದು ನೀರು ಯಾವಾಗ ಕೊಡಬೇಕು, ಮತ್ತು 15-20 ದಿವಸಕ್ಕೆ ಒಂದ್ಸರಿ. ಮತ್ತೊಂದು ನೀರು ಯಾವಾಗ ಕೊಡಬೇಕು, ಮಳೆ ಆಧಾರಿತವಾಗಿ, ಮಳೆ ಬಂದಿತ್ತು ನೀರು ಕೊಡೋದು ಬೇಕಾಗಿಲ್ಲ, ಮಳೆ ಬರಲಿಲ್ಲ ಬರೀ ನೀರು ಹಾಸ್ತಾ ಇದ್ದಿರುತ್ತೆ, ಆವಾಗ 15-20 ದಿವಸದ ಅಂತರದಲ್ಲಿ ಒಂದ್ಸರಿ ನೀರು ಕೊಟ್ಟರೆ ಸಾಕು. ಇದರಿಂದ ಸುಮಾರು ನಾವು ನಾಟಿ ಭತ್ತಕ್ಕೆ ಮತ್ತು ಕೂರಿಗೆ ಭತ್ತಕ್ಕೆ ಹೋಲಿಸಿ ನೋಡಿದರೆ ಸುಮಾರು 27-38% ನೀರಿನ ಉಳಿತಾಯವನ್ನು ಕಡ್ಕೊಳ್ಬೋದು. ಸೊ 1 ಎಕರೆಗೆ ಆಗ್ತಕ್ಕಂಥ ನೀರನ್ನು ನಾವು ಮತ್ತೆ 1.5 ಎಕರೆಗೆ ನೀರನ್ನು ಹಾಸ್ಬೋದು.
1: ಇನ್ನೊಂದು ರೈತರು ಹೇಳೋದುಂಟು, ಈಗ ನಾವು ಸಸಿಯನ್ನು ಮಾಡಿ ಹತ್ತೋದ್ರಿಂದ ಅಲ್ಲಿ ಸಸಿ ಮಡಿಯಲ್ಲಿ ಸಸಿಗಳು ಬೆಳೆದಿರ್ತವೆ, ಎತ್ತರಕ್ಕೆ ಬೆಳೆದಿರ್ತವೆ, ಕೆತ್ತಿಯಲ್ಲಿ ನಾವು ಸಸಿ ಮಡಿಗೆ ತರ್ತೀವಿ, ಆ ಹಂತದಲ್ಲಿ ಈ ರೋಗಗಳ ಮತ್ತು ಕೀಟಗಳ ಬಾಧೆ ಕಡಿಮೆ ಅಂತ ಹೇಳ್ತಾರೆ, ಇದರಲ್ಲಿ ಹೇಗೆ ನೇರ ಬಿತ್ತನೆಯಲ್ಲಿ?
0: ಸೊ ಇದು ನಾಟಿ ಭತ್ತಕ್ಕೆ ಮತ್ತು ಕೂರಿಗೆ ಭತ್ತಕ್ಕೆ ಹೋಲಿಸಿ ನೋಡಿದರೆ ಕೂರಿಗೆ ಭತ್ತದಲ್ಲಿ ಕೀಟ ಮತ್ತು ರೋಗಗಳ ಬಾಧೆ ಭಾಳ ಕಡಿಮೆ. ಯಾಕೆ ಅಂತಂದರೆ ಕೂರಿಗೆ ಭತ್ತವನ್ನು ನಾವು ಸಾಲಿನಲ್ಲಿ ಬಿತ್ತುತ್ತೇವೆ, ಸಾಲಿನಲ್ಲಿ ಬಿತ್ತೋದ್ರಿಂದ ಗಾಳಿ ಆಡುತ್ತೆ, ಗಾಳಿ ಎಷ್ಟು ಚೆನ್ನಾಗಿ ಆಡುತ್ತೋ ಅಷ್ಟು ಕೀಟಗಳ ಅವಧಿ ಕಮ್ಮಿ. ಕೀಟಗಳ ಬಾಧೆ ಅದರಲ್ಲಿ BPH ಬ್ರೌನ್ ಪ್ಲಾಂಟ್ ಹಾಪರ್ ಅಂತ ಕಂದು ಜಿಗಿ ಹುಳ ಅಂತ ಕರಿತೀವಿ. ಆ ಕಂದು ಜಿಗಿ ಹುಳ ಜಾಸ್ತಿ ಯಾವಾಗ ಬರುತ್ತೆ, ನೀರು ನಿಲ್ಲಿಸಿದ್ರೆ ಜಾಸ್ತಿ ಬರುತ್ತೆ, ಯೂರಿಯಾ ಗೊಬ್ಬರ ಜಾಸ್ತಿ ಕೊಟ್ಟರೆ ಬರುತ್ತೆ. ಇವೆರಡೂ ನಾವು ಜಾಸ್ತಿ ಕೊಡೋದಿಲ್ಲ, ನೀರು ನಿಲ್ಲಿಸೋದಿಲ್ಲ, ಯೂರಿಯಾ ಗೊಬ್ಬರವನ್ನು ಜಾಸ್ತಿನೂ ಕೊಡೋದಿಲ್ಲ ಕೂರಿಗೆ ಭತ್ತದಲ್ಲಿ. ಅದೇ ನಾಟಿ ಭತ್ತದಲ್ಲಿ ನಾವು ಕೂಲಿ ಆಳುಗಳಿಂದ ಅಥವಾ ಗುತ್ತಿಗೆ ಆಧಾರದ ಮೇಲೆ ನಾಟಿ ಭತ್ತವನ್ನು ಹಚ್ಚಲಿಕ್ಕೆ ಕೊಡ್ತೀವಿ.

0: ಅವರು ಸುಮಾರು ಒಂದು ಒಂದು ಚದರ ಮೀಟರ್ನಲ್ಲಿ ಕೇವಲ 20-27 ಸಸಿಗಳನ್ನು ಕೂರಿಸ್ತಾರೆ. ಇಲ್ಲಿ ಏನಾಗುತ್ತೆ, ಕೂರಿಗೆ ಭತ್ತದಲ್ಲಿ ಒಂದು ಚದರ ಮೀಟರ್ ಇದರಲ್ಲಿ ಸುಮಾರು 50-55 ಸಸಿಗಳು ಅಥವಾ 70 ಸಸಿಗಳು ಕೂರ್ತವೆ. ಸೊ ಹಾಗಾಗಿ ಇಲ್ಲಿ ಗಾಳಿನೂ ಆಡುತ್ತೆ, ಅಲ್ಲಿ ಇಲ್ಲಿ ಸಸಿಗಳು ಜಾಸ್ತಿ ಇರ್ತವೆ, ನಾವು ಗೊಬ್ಬರ ಕೊಟ್ಟದ್ದು ಸಾಕು. ಅಲ್ಲಿ ಸಸಿಗಳು ದುರ್ದರ ಹಚ್ಚಿದ್ರಿಂದ ಆ ತೆಂಡೆಗಳು ಜಾಸ್ತಿ ಹೊಡಿಬೇಕು ಅಂತೇಳಿ ಗೊಬ್ಬರ ಜಾಸ್ತಿ ಆಗ್ತಾರೆ. ಗೊಬ್ಬರ ಜಾಸ್ತಿ ಕೊಟ್ಟಂಗೆಲ್ಲ ಕೀಟಗಳು ಜಾಸ್ತಿ ಬರ್ತವೆ, ರೋಗಗಳು ಜಾಸ್ತಿ ಬರ್ತವೆ. ಆದರೆ ಕೂರಿಗೆ ಭತ್ತದಲ್ಲಿ ಗೊಬ್ಬರನೂ ಕಮ್ಮಿ ಕೊಡ್ತೀವಿ, ನೀರು ಕಮ್ಮಿ ಕೊಡ್ತೀವಿ, ಸಾಲಿನಲ್ಲಿ ಬಿತ್ತೋದ್ರಿಂದ ಇಲ್ಲಿ ಕೀಟ ಮತ್ತು ರೋಗಗಳ ಯಾವುದೇ ಬಾಧೆ ಭಾಳ
1: ಕಡಿಮೆ ಅಂತ ಹೇಳ್ತೀರಿ. ಜೊತೆಗೆ ಇಳುವರಿ ಪ್ರಮಾಣ ಹೆಚ್ಚಿನ ಕಡಿಮೆ ಅಂತೀರಾ ಕೂರಿಗೆ ಭತ್ತ?
0: ಸೊ ಕೂರಿಗೆ ಭತ್ತಕ್ಕೂ ಮತ್ತು ಈ ಒಂದು ನಾಟಿ ಭತ್ತಕ್ಕೂ ಇಳುವರಿನಲ್ಲಿ ಅಂತಹ ಏನು ವ್ಯತ್ಯಾಸ, ಗಣನೀಯವಾದ ವ್ಯತ್ಯಾಸ ಇಲ್ಲ. ಆದರೆ ಸರಿಸಮನಾದ ಇಳುವರಿಯನ್ನು ಪಡ್ಕೊಳ್ಬೋದು. ಆದರೆ ನಮ್ಮ ಒಂದು ಅನುಭವ, ವಿಜ್ಞಾನಿಗಳ ಒಂದು ಅನುಭವ ಮತ್ತು ಕೂರಿಗೆ ಭತ್ತವನ್ನು ಮಾಡ್ತಕ್ಕಂಥ ರೈತರ ಒಂದು ಅನುಭವ ಏನು ಅಂತಂದರೆ, ಕೂರಿಗೆ ಭತ್ತ ಬಿತ್ತಿದ ಒಂದು ಇಳುವರಿ ಅಂದರೆ ಕಾಳಿನ ತೂಕ ಅಥವಾ ಪಿಂಡ ಅಂತ ಕರೀತಾರೆ, ಕಾಳು ಎಲ್ಲ ತುಂಬಿರ್ತವೆ, ಚೆನ್ನಾಗಿ ಬಂದಿರ್ತವೆ ಅಂಥೇಳಿ ಇಲ್ಲಿ ತೂಕ ಜಾಸ್ತಿ ಬರುತ್ತೆ ಅಂತ.
1: ಜೊತೆಗೆ ಈಗ ಖರ್ಚು ಮತ್ತು ವೆಚ್ಚಗಳನ್ನು ತುಲನೆ ಮಾಡಿದಾಗ ಇದರ ಹೇಗೆ ವ್ಯತ್ಯಾಸವನ್ನು, ಎಷ್ಟು ಸರಾಸರಿ ಈ ಕೂರಿಗೆ ಭತ್ತದಲ್ಲಿ ನಾವು ಉಳಿಸ್ಬೋದು ಅಂತ ಹೇಳ್ತೀರಿ?
0: ಪ್ರಮುಖವಾಗಿ ಇಲ್ಲಿ ಕೂರಿಗೆ ಭತ್ತದಲ್ಲಿ ಹೊಲ ತಯಾರಿ ಮಾಡ್ತಕ್ಕಂಥದ್ದು, ನಾಟಿ ಭತ್ತದಲ್ಲಿ ನಾವು ನೋಡಿದ್ವಿ ಅಂದರೆ ಹೊಲ ತಯಾರು ಮಾಡ್ಕೊಳ್ಬೇಕು, ಕೆಸರು ಮಡಿ ಮಾಡ್ಕೊಳ್ಬೇಕು, ಸಸಿಗಳನ್ನು ಬೆಳೆಸಬೇಕು, ಸಸಿ ಪಾಲನೆ ಮಾಡಬೇಕು, ನೀರು ಹಾಸಬೇಕು, ಸಸಿಗಳನ್ನು ಕಿತ್ತು ತರಬೇಕು, ಕೇಜಲ್ ಹೊಡಿಲಿಕ್ಕೆ ಡಿಸೇಲನ್ನು ಜಾಸ್ತಿ ಬಳಸಬೇಕು, ಟ್ಯಾಕ್ಟರನ್ನು ಬಳಸಿಕೊಳ್ಳಬೇಕು, ಮತ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಸಿಯನ್ನು ತರಬೇಕು, ಮತ್ತು ಕೀಟ ರೋಗಗಳು ಜಾಸ್ತಿ ಬರ್ತವೆ ನಾಟಿ ಭತ್ತದಲ್ಲಿ, ಮತ್ತು ಅದನ್ನು ಕೀಟ ರೋಗಗಳ ಕಂಟ್ರೋಲ್ ಮಾಡಬೇಕು ಅಂದರೆ ಸಾಕಷ್ಟು ನಾವು ಕೀಟನಾಶಕಗಳನ್ನು ಶಿಲೀಂದ್ರನಾಶಕಗಳನ್ನು ಬಳಸ್ತೀವಿ, ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರವನ್ನು ಬಳಸ್ತೀವಿ, ಇವನ್ನೆಲ್ಲವನ್ನು ಗಣನೆಗೆ ತೆಗೆದುಕೊಂಡಾಗ ಕೂರಿಗೆ ಭತ್ತದಲ್ಲಿ ಸರಾಸರಿ 1 ಎಕರೆಗೆ ನಾವು ನಾಟಿ ಭತ್ತಕ್ಕೆ ಹೋಲಿಸಿದರೆ, ನಾನು ಆಗಲೇ ಹೇಳ್ದಂಗೆ ಮೊದಲೇ ಹೇಳ್ದಂಗೆ ಸುಮಾರು 8,000 ಸರಾಸರಿ 12,000 ರೂಪಾಯಿ 1 ಎಕರೆಗೆ ಖರ್ಚನ್ನು ಉಳಿತಾಯ ಮಾಡ್ಕೊಳ್ಬೋದು.
1: ಅಂತಂದರೆ ನಿವ್ವಳ ಲಾಭ ರೈತರು ಅಷ್ಟು ಉಳಿಸ್ಬೋದು,
0: ಅಷ್ಟು ಉಳಿಸ್ಕೊಳ್ಬೋದು. ಸೊ ಹಾಗಾಗಿ ಈ ಕೂರಿಗೆ ಭತ್ತ ಎಲ್ಲೆಲ್ಲಿ ನೀರಿನ ಸವಲತ್ತು ಇದೆ, ಎಲ್ಲೆಲ್ಲಿ ಕೊಳವೆ ಬಾವಿ ಸೌಲಭ್ಯ ಇದೆ, ಕೆರೆಗಳಲ್ಲಿ ನೀರನ್ನು ಕೃಷಿ ಇಲಾಖೆನವರು ಈಗ ಅಂಥವ್ರು ನೀರು ಇರ್ತಕ್ಕಂಥವ್ರು ಮುಂಗಾರು ಬೇಗನೆ ಬಿತ್ತನೆ ಸೋನಾ ಮಸೂರಿಯನ್ನು ಜೂನ್ ತಿಂಗಳದ ಒಳಗನೆ ಬಿತ್ಕೊಂಡು ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳೋದು ಒಳ್ಳೆಯದು. ಇನ್ನು ಕಾಲುವೆ ನೀರು ಬಂದ ನಂತರ ಜುಲೈನಲ್ಲಿ ಮೊದಲೇ ವಾರ ಅಥವಾ 2ನೇ ವಾರ ನೀರು ಬಂತು ಅಂತಂದರೆ ಕಡಿಮೆ ಅವಧಿಯ ತಳಿಗಳಾಗಿರ್ತಕ್ಕಂಥ RNR 15:048 ಇರ್ಬೋದು, ಅಥವಾ ಗಂಗಾವತಿ ಸೋನಾ ಇರ್ಬೋದು, ಅಥವಾ ಕಾವೇರಿ ಸೋನಾ ಇರ್ಬೋದು, ಇಂತಹ ಭತ್ತಗಳನ್ನು ಬಿತ್ಕೊಂಡು ಅವರು ಪ್ರಯೋಜನ ಪಡ್ಕೊಳ್ಬೋದು.
1: ಒಳ್ಳೆಯದು ಸರ್. ಕೊನೆಗೆ ರೈತ ಬಾಂಧವರಿಗೆ ಏನಾದರೂ ಸಮಸ್ಯೆ ಬಂತು ಅಂತಂದರೆ ಈ ನೇರ ಬಿತ್ತನೆ ಭತ್ತದ ಒಂದು ವಿಧಾನದಲ್ಲಿ ಏನಾದರೂ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ದೂರವಾಣಿ ಸಂಖ್ಯೆ ಹೇಳಿ ನಮ್ಮ ರೈತ ಬಾಂಧವರಿಗೆ.
0: ಸೊ ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ MA ಅಂತೇಳಿ. ನನ್ನ ದೂರವಾಣಿ ಸಂಖ್ಯೆ 9460639333. ನನ್ನ ದೂರವಾಣಿ ಸಂಖ್ಯೆ ಇನ್ನೊಂದು ಸರಿ ಹೇಳ್ತೇನೆ, 9480696333.
1: ಹನಿ ಹನಿ ನೀರಿಗೆ ಇವತ್ತು ಹಾಹಾಕಾರ ಇದ್ದಿದೆ. ಆವಾಗಿನ ಕಾಲ ಹೋಯಿತು, ಮೊಣಕಲ್ ಮಠ ನೀರು ತುಂಬಿಸಿ ಭತ್ತವನ್ನು ಬೆಳೆಯುವಂಥ ವಿಧಾನ, ಸಾಕಷ್ಟು ತಂತ್ರಜ್ಞಾನಗಳು ಬೆಳೆದಿದ್ದಾವೆ, ಅದು ಅನಿವಾರ್ಯ ಕೂಡ ಆಗಿದೆ. ನೀರಿನ ಅಲಭ್ಯತೆ ಇರ್ಬೋದು, ಹಾಗೆಯೇ ನೀರಿನ ಉಳಿತಾಯವನ್ನು ಕೂಡ ಆಗಿರ್ಬೋದು. ಕೊನೆ ಭಾಗದ ನಮ್ಮ ರೈತರಿಗೆ ಅಂತಂದರೂ ಮುಖ್ಯವಾಗಿದ್ದು ವರದಾನ ಅಂತಲೇ ಹೇಳ್ಬೋದು. ನಮ್ಮ ರಾಯಚೂರು ತಾಲೂಕಾಗಿರ್ಬೋದು, ಮಾನವಿ ತಾಲೂಕಾಗಿರ್ಬೋದು, ಹಾಗೆಯೇ ನಮ್ಮ ಸಿರುವಾರ, ಇಲ್ಲಿ ಕೊನೆ ಭಾಗದ ರೈತರಿಗೆ ನೀರು ಸಿಗುವುದು ಬಹಳ ದುರ್ಲಭ ಆಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ಈ ನೇರ ಬಿತ್ತನೆ ಮಾಡುವಂಥ ರೈತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ಇಂತಹ ಸಂದರ್ಭದಲ್ಲಿ ರೈತರು ಹೆಚ್ಚೆಚ್ಚಾಗಿ ಈ ವಿಧಾನದ ಕಡೆ ಹೆಚ್ಚಿನ ಒಂದು ಒಲವನ್ನು ತೋರಿಸಬೇಕು. ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿತ್ತು ಅಂತಂದರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಇದೆ, ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅಲ್ಲಿ ತಜ್ಞರಿದ್ದಾರೆ, ಅವರನ್ನು ಭೇಟಿಯಾಗಿ ಇದರ ಮಾಹಿತಿಯನ್ನು ಪಡೆದುಕೊಂಡು ಈ ಕೂರಿಗೆ ಭತ್ತದಲ್ಲಿ ತೊಡಸ್ಕೊಳ್ಬೇಕು ಸಾಕಷ್ಟು ಅವಕಾಶ ಕಳೆದವೆ. ಈ ಒಂದು ವಿಷಯದ ಕುರಿತು ಸಾಕಷ್ಟು ವಿಸ್ತೃತವಾಗಿ ಮಾಹಿತಿಯನ್ನು ಕೊಟ್ಟರೆ ರೈತ ಬಾಂಧವರಿಗೆ ತಮ್ಮ ತಿಳುವಳಿಕೆ ಮಾತುಗಳನ್ನು ಹೇಳಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ, ಮುಖ್ಯವಾಗಿ ರೈತಾಪಿ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ DSR ನೇರ ಭತ್ತದ ಬಿತ್ತನೆಯ ವಿಧಾನ ಮತ್ತು ಮಹತ್ವ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಬಸವಣ್ಣಪ್ಪ MA ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅಮರೀಶ್ ಆಶಿಹಾಳ್. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ.

ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಒಣಹವೆ ಇರಲಿದ್ದು, ಉಳಿದ 4 ದಿನಗಳು ಅಲ್ಲಲ್ಲಿ ಗುಡುಗು ಮಿಂಚು ಬಿರುಗಾಳಿ ಸಹಿತ ಅಲ್ಪ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 39.0-40.0 ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 26-27 ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 55-57% ಮತ್ತು ಕನಿಷ್ಠ ಆರ್ದ್ರತೆ 30-31% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6-8 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಅಕಾಲಿಕ ಮಳೆಯ ಜೊತೆಗೆ ಸಿಡಿಲು ಮತ್ತು ಗುಡುಗಿನ ಸಾಧ್ಯತೆ ಇರುವುದರಿಂದ ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಕಟಾವು ರಾಶಿ ಮಾಡಿದ ಬೆಳೆಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ಶೇಖರಣೆ ಮಾಡಿಟ್ಟುಕೊಳ್ಳಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಕೊಳ್ಳಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳಿಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗುತ್ತದೆ. ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶ ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಸೂಕ್ತ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಇವು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು.

ಈಗ ಪೇಟೆ ಧಾರಣೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು. ಈ ದಿನದ ಪೇಟೆ ಧಾರಣೆ: ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಕಡಲೆಕಾಳು 5,615 ರೂಪಾಯಿಗಳಿಂದ 5,625 ರೂಪಾಯಿಗಳು, ಹತ್ತಿ 8,209 ರೂಪಾಯಿಗಳಿಂದ 9,369 ರೂಪಾಯಿಗಳು, ಶೇಂಗಾ 5,699 ರೂಪಾಯಿಗಳಿಂದ 6,919 ರೂಪಾಯಿಗಳು, ಭತ್ತ 1,434 ರೂಪಾಯಿಗಳಿಂದ 1,781 ರೂಪಾಯಿಗಳು, ಭತ್ತ ಸೋನ ಮಸೂರಿ 1,989 ರೂಪಾಯಿಗಳಿಂದ 2,579 ರೂಪಾಯಿಗಳು, ಕುಸುಬೆ 4,629 ರೂಪಾಯಿಗಳಿಂದ 4,716 ರೂಪಾಯಿಗಳು, ಕೆಂಪು ತೊಗರಿ 5,878 ರೂಪಾಯಿಗಳಿಂದ 7,827 ರೂಪಾಯಿ. ಇವು ಈ ದಿನದ ಪೇಟೆ ಧಾರಣೆ. ರೈತ ಬಾಂಧವರೇ, ಇದರೊಂದಿಗೆ ಇವತ್ತಿನ ಕೃಷಿರಂಗ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಸೂಕ್ಷ್ಮಾಣುಜೀವಿಗಳು ಮತ್ತು ಮಣ್ಣಿನ ಫಲವತ್ತತೆಯಲ್ಲಿ ಅವುಗಳ ಪಾತ್ರ ಕುರಿತು ಡಾಕ್ಟರ್ ಮಹಾದೇವಸ್ವಾಮಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ.

0: ರೈತ ಬಾಂಧವರೇ, ಈಗ ಜನಪದ ಸಂಗೀತ ಕಾರ್ಯಕ್ರಮ. ಹುಲಿ ಹೈದರ್ ಗ್ರಾಮದ ನಾಗಪ್ಪ ಹಾಗೂ ಸಂಗಡಿಗರಿಂದ ಹಂತಿ ಪದಗಳನ್ನು ಕೇಳೋಣ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 8.85 ಕೋಟಿಗಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಲಿ ಹೈದರ್ ಗ್ರಾಮದ ನಾಗಪ್ಪ ಹಾಗೂ ಸಂಗಡಿಗರಿಂದ ಹಂತಿ ಪದಗಳನ್ನು ಕೇಳೋಣ.
3: ಆರು ದೀಳ ಕನ್ನಡ ತಿರಗಿದರ ದೇವಾ

ಹೆಸರಾದ ಕಲ್ಲ ಇಳ ಕಲ್ಲ ಮುಂದೆರುವ ಮುತ್ತೇನ ಕಲ್ಲ ಮುದಗಲ್ಲೋ.

我哪家？

0: ಎಂಟೆತ್ತ ಒಡಗಂದ ಕಂಟಾಗ ಬರುವಾಗ ಗಂಟೋದೆ ತಾಳೋ ಇದೆ ಮಾಯೋ
1: ಎಂಟೆತ್ತ ಒಡಗಂದ ಕಂಟಾಗ ಬರುವಾಗ ಗಂಟ ಬಿದ್ದಾಳೋ ಇದೆ ಮಾಯೋ
0: ಗಂಟ ಬಿದ್ದ

0: ಎಂಟೆದ್ದ ಒಡಕಂದ ಕಂಟಾಗ ಬರುವಾಗ ಗಂಟು ಬಿದ್ದಾಳೋ ಇದು ಮಾಯೋ.
1: ಎಂಟೆದ್ದ ಒಡಕಂದ ಕಂಟಾಗ ಬರುವಾಗ ಗಂಟ ಬಿದ್ದಾಳೋ ಇದು ಮಾಯೋ.
0: ಓ ಊರ ಸುತ್ತಾ

0: ಊರ ಸುತ್ತಮುತ್ತ ಉಡಲ ಗಿಡ ನುಟ್ಟಿ ಗವಡನ ಮಗಳ ಗೆಳೆತಾನೋ
1: ಗವಡ.

0: ಆಕಾಶವಾಣಿ ಇದೀಗ ಒಂದು ಸಂದೇಶ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಕಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
2: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಇದೇ 14ರಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಜೆಸಿಡಿ ಪ್ರಭಾಕರ್, ಉಪಸಭಾಧ್ಯಕ್ಷರಾಗಿ ರವಿಶಂಕರ್ ಆಯ್ಕೆ. ದೇಶೀಯ ಎಲ್ಪಿಜಿ ಉತ್ಪಾದನೆ ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಳ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಐಪಿಎಲ್ ಟಿ20 ಕ್ರಿಕೆಟ್. ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಭಾರತ ಈ ತಿಂಗಳ 14 ಮತ್ತು 15ರಂದು ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಬ್ರಿಕ್ಸ್ ವಿದೇಶಾಂಗ ಸಚಿವರು ಹಾಗೂ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಿಯೋಗಗಳ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ ಎಂದು ತಿಳಿಸಿದ್ದರು. ಸಭೆಯ ಸಮಯದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ಮೇ 3ರಂದು ನಡೆಸಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿದ್ದು ಮರುಪರೀಕ್ಷೆಯನ್ನು ಹೊಸ ದಿನಾಂಕಗಳಲ್ಲಿ ನಡೆಸಲಾಗುವುದು ಎಂದು ಘೋಷಿಸಿದೆ. ಪ್ರಶ್ನೆಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಸಮಗ್ರ ತನಿಖೆಗಾಗಿ ಈ ಪ್ರಕರಣವನ್ನು ಕೇಂದ್ರ ತನಿಖಾ ದಳಕ್ಕೆ ಹಸ್ತಾಂತರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಅಭ್ಯರ್ಥಿಗಳಿಗೆ ಯಾವುದೇ ಹೊಸ ನೋಂದಣಿ ಅಗತ್ಯವಿಲ್ಲ. ಯಾವುದೇ ಹೆಚ್ಚುವರಿ ಪರೀಕ್ಷಾ ಶುಲ್ಕವನ್ನು ವಿಧಿಸಲಾಗುವುದಿಲ್ಲ ಮತ್ತು ಅಸ್ತಿತ್ವದಲ್ಲಿರುವ ನೋಂದಣಿ ದತ್ತಾಂಶ ಮತ್ತು ಪರೀಕ್ಷಾ ಕೇಂದ್ರಗಳನ್ನು ಮುಂದುವರಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ತಿಳಿಸಿದೆ. ಬಿಜೆಪಿ ನಾಯಕ ಹಿಮಂತ ಬಿಸ್ವ ಶರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ 4 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ 2ನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಹಿಮಂತ ಬಿಸ್ವ ಶರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ್ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಗುವಾಹಟಿಯ ಖಾನಾಪರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಕೇಂದ್ರ ಸಚಿವರು, ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಟಿವಿಕೆ ಶಾಸಕ ಜೆಸಿಡಿ ಪ್ರಭಾಕರ್ ಅವರನ್ನು ಇಂದು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಪ್ರಭಾಕರ್ ಹೆಸರನ್ನು ಪ್ರಸ್ತಾಪಿಸಿದ ನಂತರ ಹಂಗಾಮಿ ಸ್ಪೀಕರ್ ಎಂ ವಿ ಕರುಪ್ಪಯ್ಯ ಅವರು ಅವರ ಆಯ್ಕೆಯನ್ನು ಘೋಷಿಸಿದರು. ಸದನದ ನಾಯಕ ಕೆಎ ಸೆಂಗೋಟಯ್ಯನ್ ಅವರು ಅನುಮೋದಿಸಿದರು. ತೊರೈಯೂರ್ ಕ್ಷೇತ್ರದ ಟಿವಿಕೆ ಶಾಸಕ ರವಿಶಂಕರ್ ಉಪಸಭಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾದರು. ಇದೇ ವೇಳೆ ಹಲವು ಸದಸ್ಯರು ವಿಧಾನಸಭೆಯ ಕಲಾಪಗಳ ನೇರ ಪ್ರಸಾರಕ್ಕೂ ಒತ್ತಾಯಿಸಿದರು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ನಾಳೆ ಸದನದಲ್ಲಿ ವಿಶ್ವಾಸಮತ ಸಾಬೀತುಪಡಿಸಲು ನಿರ್ಧರಿಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ನಡುವೆ ಭಾರತ ತನ್ನ ಎಲ್ಪಿಜಿ ಉತ್ಪಾದನೆಯನ್ನು ದಿನಕ್ಕೆ ಸುಮಾರು 36,000 ಟನ್ಗಳಿಂದ 54,000 ಟನ್ಗಳಿಗೆ ಹೆಚ್ಚಿಸಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಾರ್ಷಿಕ ವ್ಯವಹಾರ ಶೃಂಗಸಭೆ 2026 ಉದ್ದೇಶಿಸಿ ಮಾತನಾಡಿದ ಸಚಿವರು, ಕಳೆದ ಕೆಲವು ತಿಂಗಳಲ್ಲಿ ಅನೇಕ ರಾಷ್ಟಗಳು ಬೆಲೆ ಏರಿಕೆ

0: ಮತ್ತು ಇಂಧನ ಕೊರತೆ ಎದುರಿಸುತ್ತಿದ್ದರೂ ದೇಶೀಯ ಮಾರುಕಟ್ಟೆಯಲ್ಲಿ ಬೆಲೆ ಸ್ಥಿರವಾಗಿಡುವಲ್ಲಿ ಭಾರತ ಯಶಸ್ವಿಯಾಗಿದೆ ಎಂದು ಹೇಳಿದರು. ದೇಶದಲ್ಲಿ ಪ್ರಸ್ತುತ ಕಚ್ಚಾ ತೈಲ, ಎಲ್ಎನ್ಜಿ ಮತ್ತು ಎಲ್ಪಿಜಿ ಕೊರತೆ ಇಲ್ಲ ಎಂದು ತಿಳಿಸಿದ ಅವರು, ಉದ್ಯಮ ಘಟಕಗಳು ಎಲ್ಪಿಜಿಯಿಂದ ಎಲ್ಎನ್ಜಿಗೆ ವರ್ಗಾವಣೆಯಾಗುವಂತೆ ಮನವಿ ಮಾಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸೈಬರ್ ಸುರಕ್ಷಿತ ಭಾರತವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅವಿರತವಾಗಿ ಶ್ರಮಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಸೈಬರ್ ಸಕ್ರಿಯ ಆರ್ಥಿಕ ವಂಚನೆಗಳನ್ನು ಎದುರಿಸಲು ಮತ್ತು ಅಕ್ರಮ ಹಣ ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ನಿಯಂತ್ರಿಸಲು ಸಹಯೋಗವನ್ನು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಇಂದು ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ನೊಂದಿಗೆ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಿದೆ. ಈ ತಿಳುವಳಿಕಾ ಪತ್ರವು ವಂಚನೆ, ಅಪಾಯದ ಮುನ್ಸೂಚನೆಯ ಗುಪ್ತಚರ ಮಾಹಿತಿ ಹಂಚಿಕೆ, ವಿಶ್ಲೇಷಣಾತ್ಮಕ ಬೆಂಬಲ ಮತ್ತು ವಂಚನೆ ಪತ್ತೆ ಹಾಗೂ ತಡೆಗಟ್ಟುವ ಕಾರ್ಯವಿಧಾನಗಳನ್ನು ಬಲಪಡಿಸುವ ಕಾರ್ಯಾಚರಣೆಯ ಸಮನ್ವಯಕ್ಕೆ ಅನುವು ಮಾಡಿಕೊಡುವ ಗುರಿ ಹೊಂದಿದೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಮಾಹಿತಿ ನೀಡಿರುವ ಸಚಿವ ಅಮಿತ್ ಶಾ, ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರವು ಶಂಕಿತರ ನೋಂದಣಿಯ ದತ್ತಾಂಶವನ್ನು ಕೃತಕ ಬುದ್ಧಿಮತ್ತೆ ಚಾಲಿತ ವಂಚನೆ ಪತ್ತೆ ವ್ಯವಸ್ಥೆಗೆ ನೀಡುವ ಮೂಲಕ ಈ ಕ್ರಮವು ಅಕ್ರಮ ಹಣವನ್ನು ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ತ್ವರಿತವಾಗಿ ಪತ್ತೆಹಚ್ಚಿ ರದ್ದುಗೊಳಿಸುತ್ತದೆ ಎಂದು ತಿಳಿಸಿದ್ದಾರೆ. ದೇಶಾದ್ಯಂತ ನ್ಯಾಯಾಲಯಗಳ ಆಧುನೀಕರಣಕ್ಕಾಗಿ ನೀಲನಕ್ಷೆಯನ್ನು ಸಿದ್ದಪಡಿಸಲು ಮತ್ತು ಈ ಉದ್ದೇಶಕ್ಕಾಗಿ 40-50 ಸಾವಿರ ಕೋಟಿ ರೂಪಾಯಿಗಳ ಸರ್ಕಾರಿ ಹಂಚಿಕೆಯನ್ನು ಪಡೆಯಲು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸುವುದಾಗಿ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಘೋಷಿಸಿದ್ದಾರೆ. ನ್ಯಾಯಾಂಗ ಮೂಲಸೌಕರ್ಯ ಸಲಹಾ ಸಮಿತಿಯು ಸರ್ಕಾರದಿಂದ ಗಣನೀಯ ಆರ್ಥಿಕ ನೆರವಿನ ಮೂಲಕ ನ್ಯಾಯಾಲಯಗಳಲ್ಲಿ ಮೂಲಸೌಕರ್ಯ ಕೊರತೆಗಳನ್ನು ನಿವಾರಿಸುತ್ತದೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರೊಂದಿಗೆ ಸಮಿತಿಯಲ್ಲಿ ಕೋಲ್ಕತ್ತಾ, ಪಂಜಾಬ್, ಹರಿಯಾಣ ಮತ್ತು ಬಾಂಬೆ ಹೈಕೋರ್ಟ್ಗಳ ನ್ಯಾಯಮೂರ್ತಿಗಳು ಇರಲಿದ್ದಾರೆ. ಕೇಂದ್ರ ಲೋಕೋಪಯೋಗಿ ಇಲಾಖೆಯ ಮಹಾನಿರ್ದೇಶಕರು ಮತ್ತು ಸುಪ್ರೀಂಕೋರ್ಟ್ನ ಪ್ರಧಾನ ಕಾರ್ಯದರ್ಶಿಗಳು ಸಹ ಸಮಿತಿಯ ಸದಸ್ಯರಾಗಿರುತ್ತಾರೆ ಎಂದು ಅವರು ತಿಳಿಸಿದರು. ರಾಷ್ಟೀಯ ಶಿಕ್ಷಣ ನೀತಿ 2020 ಮೂಲಕ ಸರ್ಕಾರ ಮಾತೃಭಾಷೆ, ಭಾರತೀಯ ಜ್ಞಾನ ಸಂಪ್ರದಾಯ ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಶಿಕ್ಷಣವನ್ನು ಆಧರಿಸಿದ ಸಂಶೋಧನೆ ಮತ್ತು ನಾವೀನ್ಯತೆಯನ್ನು ನಿರಂತರವಾಗಿ ಉತ್ತೇಜಿಸುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯ 58ನೇ ಸಂಸ್ಥಾಪನಾ ದಿನಾಚರಣೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕಾರಣದಿಂದಾಗಿ ಜಾಗತಿಕ ದಕ್ಷಿಣವು ಭಾರತದ ಕಡೆ ನಂಬಿಕೆ, ಪರಿಹಾರ ಮತ್ತು ನಾಯಕತ್ವದ ನಿರೀಕ್ಷೆಗಳೊಂದಿಗೆ ನೋಡುತ್ತಿದೆ ಎಂದರು. ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯು ನೀತಿ ನಿರೂಪಣೆಯನ್ನು ಬಲಪಡಿಸುತ್ತಿದೆ ಮತ್ತು ಜಾಗತಿಕ ವೇದಿಕೆಯಲ್ಲಿ ಭಾರತದ ಭೌತಿಕ ಸಂಪ್ರದಾಯವನ್ನು ಸ್ಥಾಪಿಸುತ್ತಿದೆ ಎಂದು ಅವರು ಶ್ಲಾಘಿಸಿದರು. 2047 ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ನಾಗರಿಕರು ಭಾರತದ 1000 ವರ್ಷಗಳ ಇತಿಹಾಸ, ಹೋರಾಟ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ತಿಳುವಳಿಕೆ ಮೂಲಕ ಆತ್ಮವಿಶ್ವಾಸದಿಂದ ಮುಂದುವರಿಯಬೇಕು ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಮನವಿ ಮಾಡಿದರು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತೀಯ ಶಟ್ಲರ್ಗಳಾದ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿರುವ ನಿಮಿಬ್ರೂಟ್ ಕ್ರೀಡಾಂಗಣದಲ್ಲಿ ಥೈಲ್ಯಾಂಡ್ ಓಪನ್ 2026 ಬ್ಯಾಡ್ಮಿಂಟನ್ ಅಭಿಯಾನವನ್ನು ಗೆಲುವಿನೊಂದಿಗೆ ಪ್ರಾರಂಭಿಸಿದರು. ಇವರು ಇಂಡೋನೇಷ್ಯಾದ ಪುತ್ರ ಎರ್ವಿಯಾನ್ಯಾ ಮತ್ತು ಬಾಗಾಸ್ ಮೌಲಾನಾ ಅವರನ್ನು 21-19, 23-21, 21-10 ಸೆಟ್ಗಳಿಂದ ಸೋಲಿಸಿ ಎರಡನೇ ಸುತ್ತಿಗೆ ಪ್ರವೇಶಿಸಿದರು. ಭಾರತೀಯ ಜೋಡಿ ಮುಂದಿನ ಸುತ್ತಿನಲ್ಲಿ ಮಲೇಷ್ಯಾದ ಬ್ರಿಯಾನ್ ಜೆರೆಮಿ ಗೋಟಿಂಗ್ ಮತ್ತು ಮೊಹಮ್ಮದ್ ಹೈಕಲ್ ಅವರನ್ನು ಎದುರಿಸಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ

ಸೆನ್ಸೆಕ್ಸ್ 1456 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 74,559 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 434 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,380 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.63 ರೂಪಾಯಿಯಷ್ಟಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಇದೇ 14ರಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಜೆಸಿಡಿ ಪ್ರಭಾಕರ್, ಉಪಸಭಾಧ್ಯಕ್ಷರಾಗಿ ರವಿಶಂಕರ್ ಆಯ್ಕೆ. ದೇಶೀಯ ಎಲ್ಪಿಜಿ ಉತ್ಪಾದನೆ ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಳ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಸೂರ್ಯ ದಿ ಗ್ರೇಟ್ ಚಿತ್ರದ ಹಾಡು ರಿಷಿ ಅವರು ಬರೆದ ಗೀತೆ. ಸಂಗೀತ ನಿರ್ದೇಶಿಸಿ ಹಾಡಿದ್ದಾರೆ ಸ್ಯಾಮ್ಸನ್.

ಎಸ್ ನಾರಾಯಣವರ ಗೀತೆಗೆ ವಿ ಮನೋಹರ್ ಅವರು ಸಂಗೀತ ನಿರ್ದೇಶಿಸಿದ ಸೂರ್ಯವಂಶ ಚಿತ್ರದಿಂದ ಆಯ್ದ ಗೀತೆಯನ್ನು ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಸ್ವರಗಳಲ್ಲಿ ಕೇಳಿದಿರಿ.

ಜೊತೆ ಜೊತೆಯಲ್ಲಿ ಚಿತ್ರದ ಗೀತೆ ಬಾಂಬೆ ಜಯಶ್ರೀ ಅವರ ಸ್ವರದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ರಸಿಕ ಚಿತ್ರದಿಂದ ಆಯ್ದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಸ್ವರಗಳಲ್ಲಿ ಕೇಳಿದಿರಿ. ಗೀತರಚನೆ ಹಾಗೂ ಸಂಗೀತ ನಿರ್ದೇಶನ ಹಂಸಲೇಖ ಅವರದಾಗಿತ್ತು. ಈಗ ಚಿತ್ರ ಅವರ ಸ್ವರದಲ್ಲಿ ನೀಲಾಂಬರಿ ಚಿತ್ರದ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ.

ಸಿಂಹಾದ್ರಿಯ ಸಿಂಹ ಚಿತ್ರದ ಗೀತೆ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಎಸ್ ನಾರಾಯಣ್ ಅವರ ಗೀತೆಗೆ ದೇವ ಅವರ ಸಂಗೀತವಿದೆ.

ರಾಜ ನರಸಿಂಹ ಚಿತ್ರದ ಗೀತೆ ಸುಜಾತ ಅವರ ಸ್ವರದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತವಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕುಂತಿಪುತ್ರ ಚಿತ್ರದ ಗೀತೆ. ಗಾಯಕರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಸಂಗೀತ ನಿರ್ದೇಶನ ವಿಜಯ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 8:30. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಕೆರೂರು ಗ್ರಾಮದ ಕುಶಾಲಪ್ಪ, ತಿಪ್ಪಣ್ಣ ಸಣ್ಣಕ್ಕಿ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳು.

ಲೋಕದ ಭಿನ್ನ ವಾಸನೆ ಅಡಗದು ತನ್ನೊಳರಿಯಲು ಬೇಕು ಆತ್ಮನ ಮುನ್ನ ಸಮ್ಯ ಜ್ಞಾನದಿಂ ತನ್ನೊಳರಿಯದೆ ಇರಲು ಲೋಕದ ಭಿನ್ನ ವಾಸನೆ ಅಡಗದು ವೇದಿ ವೇದ್ಯನು ಜ್ಞಾನ ಸಾಧ್ಯನು ವೇದ ಪುರುಷ ವ್ಯಕ್ತನು ವೇದ ವೇದ್ಯನು ಜ್ಞಾನ ಸಾಧ್ಯನು ವೇದ ಪುರುಷ ವ್ಯಕ್ತನು ಭೇದ ಭಾವನೆ ಸಣ್ಮತಂಗಳವಾದ ತರ್ಕಕ ಸಾಧ್ಯನು ತನ್ನೊಳರಿಯಲು ಬೇಕು ಆತ್ಮನ ಮುನ್ನ ಸಮ್ಯ ಜ್ಞಾನದಿಂ ತನ್ನೊಳರಿಯದೆ ಇರಲು ಲೋಕದ ಭಿನ್ನ ವಾಸನೆ ಅಡಗದು ವೇದ ಜನಕನು ಕ್ರೋಧರಹಿತನು ಆದಿಮಂಗಳ ಮೂರ್ತಿಯೋ ವೇದ ಜನಕನು ಕ್ರೋಧರಹಿತನು ಆದಿಮಂಗಳ ಮೂರ್ತಿಯೋ ಪಾದನಾಲ್ಕರ ಪ್ರಣವ ಪರತರವಾದ ನಿರ್ಗುಣ ಬ್ರಹ್ಮನಂ ಪಾದನಾಲ್ಕರ ಪ್ರಣವ ಪರತರವಾದ ನಿರ್ಗುಣ ಬ್ರಹ್ಮನಂ ತನ್ನೊಳರಿಯಲು ಬೇಕು ಆತ್ಮನ ಮುನ್ನ ಸಮ್ಯ ಜ್ಞಾನದಿಂ ತನ್ನೊಳರಿಯದೆ ಇರಲು ಲೋಕದ ಭಿನ್ನ ವಾಸನೆ ಅಡಗದು ನೆನೆಯದು ನಗದ ಮಳೆಗೆ ಬಿಸಿಲಿಗೆ ಮುನೆ ಕಠಾರಿಗೆ ಸೀಳದ ನೆನೆಯದು ನಗದ ಮಳೆಗೆ ಬಿಸಿಲಿಗೆ ಮುನೆ ಕಠಾರಿಗೆ ಸೀಳದ ಜನಿಸದಳಿಯದ ಸುಡದ ಸುಳಿಯದ ಘನ ಚಿದಂಬರನಾತ್ಮನಂ ಜನಿಸದಳಿಯದ ಸುಡದ ಸುಳಿಯದ ಘನ

ತಾದಿ ವಾಕಿಗೆ ಅರಿವ ಮನಸ್ಸಿನ ಊಹೆಗೆ ಪೊರೆಯು ಪಶ್ಯಂತಾದಿ ವಾಕಿಗೆ ಅರಿವ ಮನಸ್ಸಿನ ಊಹೆಗೆ ಪೆರ ಚಲಿಸಿ ಪರಿಪೂರ್ಣನಾಗಿಯ ಪರಮ

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೆರೂರು ಗ್ರಾಮದ ಕುಶಾಲಪ್ಪ ತಿಪ್ಪಣ್ಣ ಸಣ್ಣಕ್ಕಿ ಹಾಗೂ ಸಂಗಡಿಯರಿಂದ ಏಕತಾರಿ ಪದಗಳನ್ನು ಕೇಳಿದಿರಿ. ಇದರೊಂದಿಗೆ ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 8:45 ಆಗುತ್ತಲಿದೆ. ಹಿಂದಿ

ಭಾವಗೀತೆಗಳ ಕಾರ್ಯಕ್ರಮ ರಾಜ್ಕುಮಾರ್ ಭಾರತಿ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಸ್ವರಗಳಲ್ಲಿ ಕೆ ಎಸ್ ನಿಸಾರ್ ಅಹಮದ್ ಅವರ ಸಾಹಿತ್ಯ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:30. ಈಗ ಕೀರ್ತನೆ ಭಕ್ತ ಶ್ರೀಯಾಳ, ಮೋಹನ ಶಾಸ್ತ್ರಿ ಅವರಿಂದ.

ಸತ್ಕಥಾ ಪ್ರಾರಂಭದಲ್ಲಿ ಮಹಾಜ್ಞಾನಿಗಳು ಕೀರ್ತನಾ ಪ್ರಾರಂಭದಲ್ಲಿ ಸಮಸ್ತ ಜನಗಳನ್ನು ಕುರಿತುಕೊಂಡು ಬೋಧನೆ ಮಾಡ್ತಾ ಇದ್ದಾರೆ. ಹೇ ಜನರುಗಳಿರ, ಈ ಸಂಸಾರ ತಾಪತ್ರದಿಂದ ಪಾರಾಗಬೇಕು, ಜನನ ಮರಣ ಬಾಧಾದಿಗಳು ತಪ್ಪಬೇಕು, ಪರಮಾತ್ಮನ ಸಾನ್ನಿಧ್ಯ ಅಂತಕ್ಕಂಥದ್ದು ನಮಗೆ ಹೊಂದಬೇಕಾದರೆ ನಾವು ಏನು ಮಾಡೋಣದ್ರಿಂದ ಪರಮಾತ್ಮನ ಸಾಕ್ಷಾತ್ಕಾರ ನಮಗಾಗ್ತದೆ. ಜ್ಞಾನಿಗಳು ಹೇಳಿದ ಪ್ರಕಾರಕವಾಗಿ ಈ ಕಲಿಯುಗದಲ್ಲಿ ಪರಮಾತ್ಮನ ಸಾನ್ನಿಧ್ಯವನ್ನು ಹೊಂದಲಿಕ್ಕೆ ಬಹಳ ಸುಲಭೋಪಾಯವಿದೆ. ಯಾಕಂತಂದರೆ ನಾಲ್ಕು ಯುಗಗಳು ಒಂದೊಂದು ಯುಗದಲ್ಲಿ ಪರಮಾತ್ಮನ ಸಾನ್ನಿಧ್ಯವನ್ನು ಹೊಂದಲಿಕ್ಕೆ ಪರಿಪರಿಯಾಗಿ ಕಷ್ಟವನ್ನು ಪಟ್ಟಿದ್ದಾರೆ. ಕೃತೇ ಅಧ್ಯಾಯತೆ ವಿಷ್ಣುಮ್ಮ, ಕೃತಯುಗದಲ್ಲಿ ಪರಮಾತ್ಮನನ್ನು ನಾವು ಕಾಣಬೇಕು ಅಂತಕೊಂಡು ಅವನು ಸಾಕ್ಷಾತ್ಕಾರ ನಮಗಾಗಬೇಕು ಅಂತಂತಂದರೆ ಅವನನ್ನು ಕುರಿತುಕೊಂಡು ಘೋರವಾದಂತಹ ತಪಸ್ಸು ಮಾಡಬೇಕಾಗಿತ್ತು. ಆವಾಗಲೇ ಪರಮಾತ್ಮನ ಸಾಕ್ಷಾತ್ಕಾರ ನಮಗಾಗ್ತಾ ಇತ್ತು. ತ್ರೇತಾಯಾಮ್ ಯಜಥೋಮಕೈಹಿ, ತ್ರೇತಾಯುಗದಲ್ಲಿ ಅದಕ್ಕಿಂತಲೂ ಸ್ವಲ್ಪ ಸುಲಭೋಪಾಯವಾಯಿತು. ತ್ರೇತಾಯುಗದಲ್ಲಿ ಪರಮಾತ್ಮನನ್ನು ಕುರಿತುಕೊಂಡು

ಈ ಕಲಿಯುಗದಲ್ಲಿ ಪರಮಾತ್ಮ ಸಂಬಂಧಿಕವಂತಹ ವಿಷಯಗಳನ್ನು ಕೇಳುವುದಾಗಲಿ ಹೇಳುವುದಾಗಲಿ ಮಾಡಿದ್ದಾದರೆ ಪರಮಾತ್ಮನ ಸಾಕ್ಷಾತ್ಕಾರ ನಿಜಕ್ಕೂ ನಮಗೆ ಆಗ್ತದೆ ತಿಳ್ಕೊಂಡು ಪರಮಾತ್ಮನನ್ನು ಒಂದೇ ಮನಸ್ಸಿನಿಂದ ಯಾರು ಸ್ತೋತ್ರ ಅನ್ನಕಂಥದ್ದು ಮಾಡ್ತಾರೋ ಪರಮಾತ್ಮನು ಅವರಿಗೆ ಆರೋಗ್ಯ ಐಶ್ವರ್ಯ ಅವರಿಗೆ ಮನೋಕಾಮನ ಅಂತಕ್ಕಂಥದ್ದು ಕೊಟ್ಟು ಕಾಪಾಡ್ತಾನೆ ಅಂತಕೊಂಡು ಜ್ಞಾನಿಗಳು ಪೂರ್ವಪೀಠಿಕಾ ಪ್ರಾರಂಭದಲ್ಲಿ ಹೇಳ್ತಾ ಇದ್ದಾರೆ. ಭಕ್ತಿಯ

ಭಕ್ತಿ ಪ್ರಾಧಾನವಾದಂಥ ಭಕ್ತಿಯಿಂದನೇ ಒಂದೇ ಮನಸ್ಸು ಸ್ತೋತ್ರ ಅನ್ನಕ್ಕಂಥ ಮಾಡಿದ್ದಾದರೆ ಪರಮಾತ್ಮ ಸಾಕ್ಷಾತ್ಕಾರ ಆಗ್ತದೆ ಅಂದುಕೊಂಡು ಪೂರ್ವ ಪೀಠ ಪ್ರಾರಂಭದಲ್ಲಿ ಹೇಳಿದ ಪ್ರಕಾರಕವಾಗಿ ಅಂಥ ಭಕ್ತರು ಹಿಂದಕ್ಕೆ ಸಾಕಷ್ಟು ಮಂದಿ ಸಿಗ್ತಾರೆ. ಅದರ ಪೈಕಿ ಭಕ್ತ ಶ್ರೀಯಾಳ ಅಂತಕ್ಕಂಥದ್ದು ಒಬ್ಬ ಭಕ್ತನು ತನ್ನ ಅಮೂಲ್ಯವಾದಂಥ ಭಕ್ತಿಯಿಂದ ಪಾರ್ವತಿ ಪರಮೇಶ್ವರನ ಯಾವ ರೀತಿಯಾಗಿ ಪ್ರತ್ಯಕ್ಷ ಮಾಡಿಕೊಂಡ ಅನ್ನುವ ವಿಷಯಕ್ಕೆ ಭಕ್ತ ಶ್ರೀಯಾಳ ಅಂತಕ್ಕಂಥ ಆಖ್ಯಾನವನ್ನು ಕವಿಗಳು ನಿರೂಪಣೆ ಅಂತಕ್ಕಂಥದ್ದು ಮಾಡ್ತಾರೆ. ಲಕ್ಷ್ಮೀ

ಕಾಂಚನ ಪಟ್ಟಣದಲ್ಲಿ ಶ್ರೇಯ ಅಂತಕೊಂಡು ರಾಜನು ರಾಜ್ಯ ಪರಿಪಾಲನೆ ಅನ್ನಕಂಥದ್ದು ಮಾಡ್ತಾ ಇದ್ದಾನೆ. ರಾಜ್ಯಭಾರ ಎಷ್ಟು ವರ್ಷಗಳಾಗಿ ಮಾಡಿದ್ದೆ ಆದರೂ ಕೂಡ ರಾಜನು ಪ್ರಜೆಗಳಿಗೆ ಹಿತವಾಗಿದ್ದಾನೆ. ಪ್ರಜೆಗಳು ಇವನನ್ನು ಒಳ್ಳೆಯ ಮನಸ್ಸಿನಿಂದ ನೋಡ್ತಾ ಇದ್ದಾರೆ. ರಾಜನಾದರೂ ಕೂಡ ಪ್ರಜೆಗಳನ್ನು ಪರಿಪಾಲನೆ ಅನ್ನಕಂಥದ್ದು ಒಳ್ಳೆಯ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾನೆ. ಈ ಪ್ರಕಾರವಾಗಿ ಮಾಡ್ತಕ್ಕಂಥ ಸಮಯದಲ್ಲಿ ಅವನಿಗೆ ಧರ್ಮಪತ್ನಿಯಾದಂಥ ಚಾಂಗೋಣ ಅಂತಕೊಂಡು ಧರ್ಮಪತ್ನಿ ಇದ್ದಾಳೆ. 5 ವರ್ಷದ ಬಾಲಕ ಚಿಲ್ಲಹಾಳ ಅಂತಕೊಂಡು ಒಬ್ಬನು ಕುಮಾರನಿದ್ದಾನೆ. ಈ ಪ್ರಕಾರಕವಾಗಿ ರಾಜ್ಯಭಾರ ಅನ್ನಕಂಥದ್ದು ಮಾಡ್ತಾ ಇದ್ದಾನೆ. ಅವನ ರಾಜ್ಯದಲ್ಲಿ ವಿಶೇಷವಾಗಿ ಅತಿಥಿ ಸತ್ಕಾರ ಅನ್ನಕಂಥದ್ದು ಬಹಳ ಗಮನಕ್ಕೆ ಕೊಡ್ತಕ್ಕಂಥ ಒಂದು ವಿಷಯವಾಗಿತ್ತು. ಎಲ್ಲರನ್ನೂ ಮನಸ್ಸೆಳೆಯತಕ್ಕಂಥ ಒಂದು ವಿಷಯವಾಗಿತ್ತು. ಅತಿಥಿ ಸತ್ಕಾರಕ್ಕೆ ಬಂದವರಿಗೆ, ಅತಿಥಿಗಳಿಗೆ ಏನು ಬೇಡ್ತಾರೋ ಇಚ್ಛಾ ಭೋಜನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ತನ್ನ ರಾಜ್ಯದಲ್ಲಿ ಇಟ್ಟುಕೊಂಡಿದ್ದ ಶ್ರೀಯಾಳ ಪ್ರಭು. ಹೇಳ್ತಾ ಇದ್ದಾರೆ ಕವಿಗಳು.

ಇಚ್ಛಾ ಭೋಜನ ಮಾಡಿಸುವಲ್ಲಿ ಮಹಾಪ್ರವೀಣನಾಗಿದ್ದ ಆಗಿನ ಕಾಲದಲ್ಲಿ ಅವನು. ಯಾವ ಲೋಕಗಳಲ್ಲೂ ಕೂಡ ಇಚ್ಛಾಭೋಜನ ಅನ್ನಕ್ಕಂಥದ್ದಿರಲಿಲ್ಲ, ಅಂಥದ್ದು ಅತಿಥಿಗಳ ಸತ್ಕಾರ ಅನ್ನಕ್ಕಂಥದ್ದು ಯೋಗ್ಯ ರೀತಿಯಲ್ಲಿ ಮಾಡ್ತಾ ಇದ್ದ ಶ್ರೀಯಾಳ ಪ್ರಭು. ಆದಾಗ್ಯಾದರೂ ಕೂಡ ಆ ಶ್ರೀಯಾಳ ಪ್ರಭು ಏನು ಮಾಡ್ತಾ ಇದ್ದ, ಒಂದೇ ಮನಸ್ಸಿನಿಂದ ಕೈಲಾಸ ಅಧೀಶನ ಅಂತ ಪರಮೇಶ್ವರನ್ನು ಕುರಿತುಕೊಂಡು ಅನನ್ಯ ಭಾವದಿಂದ ಭಕ್ತಿಯಿಂದ ಪರಮಾತ್ಮ ಆರಾಧನಕ್ಕಂಥದ್ದು ಮಾಡ್ತಾ ಇದ್ದ. ಶಂಭೋ ಶಂಕರ, ಶಂಭೋ ಶಂಕರ, ಓಂ ನಮಃ ಶಿವಾಯ ಅಂದುಕೊಂಡು ಪರಮಾತ್ಮನನ್ನು ಅನನ್ಯ ಭಾವದ ಸ್ತೋತ್ರ ಅನ್ನಕ್ಕಂಥದ್ದು ಮಾಡ್ತಾ ಇದ್ದ. ಈ ಪ್ರಕಾರಕವಾಗಿ ಮಾಡತಕ್ಕಂತಹ ಕಾಲದಲ್ಲಿ ಈಶ್ವರ ಭಕ್ತ ಯಶಸ್ವಿ, ಅವನು ಈಶ್ವರ ಭಕ್ತನಾಗಿದ್ದ. ಅದು

ಈಶ್ವರನು ಅವನಿಗೆ ಕೊಡ್ತಕ್ಕಂಥ ಯಾವತ್ತೂ ವರಗಳನ್ನು ಕೊಟ್ಟು ಅವನನ್ನು ಕಾಪಾಡ್ತಾ ಇದ್ದ. ಯಾಕೆ ಕಾಪಾಡ್ತಾ ಇದ್ದ? ಅವನಲ್ಲಿ ಅಮೂಲ್ಯವಾದಂಥ ಅಂಥ ಭಕ್ತಿ ಇತ್ತು. ಹೀಗಿರಬೇಕಾದ್ರೆ ತಮೋ ಮನೋಜ್ಞಾನದಿಂದ ತಿಳಿದುಕೊಂಡಂಥ ದಿವ್ಯಜ್ಞಾನ ತಿಳಿದುಕೊಂಡು ನಾರದರು ಪರಮಾತ್ಮ ಧ್ಯಾನವನ್ನು ಮಾಡ್ತಾ ಆ ಕಾಂಚನನಗರಕ್ಕೆ ಬರುವಂಥವರಾಗ್ತಾ ಇದ್ದಾರೆ. ಯಾಕೆ? ಕಾಂಚನಪಟ್ಟಣದಲ್ಲಿ ಅರಸನಾಗಿರ್ತಕ್ಕಂಥ ಶ್ರೀಯಾದ ಪ್ರಭುವನ್ನು ಭೇಟಿಯಾಗಿ ಅವನೇನು ಪ್ರಜೆಗಳಿಗೆ ಹಿತವಾಗಿದ್ದಾನೋ ಇಲ್ಲವೋ, ಅಥವಾ ಅವನು ಡಾಂಭಿಕವಾಗಿ ಪ್ರಜೆಗಳನ್ನು ಸಾಕ್ತಾ ಇದ್ದಾನೋ, ಅದನ್ನು ಪರೀಕ್ಷೆ ಮಾಡಬೇಕು, ತನ್ನ ಕಣ್ಣಿಲೇ ಸ್ವತಃ ನೋಡಬೇಕು ಅನ್ನೋ ಉದ್ದೇಶದಿಂದ ನಾರದರು ಆ ಯಾವ ಭೂಲೋಕಕ್ಕೆ ಬರುವಂಥವರಾಗ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ ಸುಜಾನ.

0: ಈ ಪ್ರಕಾರಕವಾಗಿ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಕಾಂಚನರವರನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ನಾರದರಿಗೆ ಸಂತರು ಸಜ್ಜನರು ಒಳ್ಳೆಯ ಗುರುಗಳು ಬಂದರು ಅಂತಕೊಂಡು ಕಾಂಚನ ಅರಸನಾದಂಥ ಶ್ರೀಯಾಳ ಪ್ರಭು ಹಸ್ತಲಾಘ್ಯವನ್ನು ಕೊಟ್ಟು ಯೋಗ್ಯ ಪೀಠದಲ್ಲಿ ಕುಳ್ಳಿರಿಸಿ ಅರ್ಘ್ಯಪಾದ್ಯಾದಿಗಳನ್ನು ಪೂಜಾ ಅನ್ನಕಂಥದ್ದು ಮಾಡ್ತಾ ಇದ್ದಾನೆ. ನಾರದರೇ, ತಮ್ಮ ಆಗಮನದಿಂದ ನಮ್ಮ ಗ್ರಹ ಪವಿತ್ರ ಅನ್ನಕಂಥದ್ದಾಯಿತು. ಏನಾದರೂ ಹಿತರ ವಚನಗಳನ್ನು ಹೇಳಿದ್ರೆ ಆಶೀರ್ವಾದಪೂರ್ವಕವಾಗಿ ಹೇಳಬೇಕು ಅಂದ್ಕೊಂಡು ಹೇಳಿದ ತಕ್ಷಣ ನಾರದರು, ಭಲ ಹೇ ಶ್ರೀಯಾಳ, ನಿನ್ನನ್ನು ನೋಡಿ ನನಗೆ ಅತ್ಯಾನಂದ ಅನ್ನಕಂಥದ್ದಾಗ್ತಾ ಇದೆ. ಅದುವಲ್ಲದೆ ನೀನು ವಿಶೇಷವಾಗಿ ಅತಿಥಿ ಸತ್ಕಾರ ಅನ್ನಕಂಥದ್ದು ಮಾಡ್ತಾ ಇದ್ದೀಯಲ್ಲ, ಅದನ್ನು ನೋಡಬೇಕಂತೂ ಮನಸ್ಸಿಗೆ ಹಂಬಲ ಅನ್ನಕಂಥದ್ದಾಯಿತು, ಅದಕ್ಕೋಸ್ಕರ ಬಂದಿದ್ದೆ ಅಂದ ತಕ್ಷಣ ನಾರದರೇ, ನಿಮಗೇನು ಬೇಕು ಕೇಳ್ರಿ, ನಾನು ಬೇಕಾದಷ್ಟು ಕೊಡ್ತೀನಿ ಅಂದ್ಕೊಂಡು ಹೇಳಿದ ತಕ್ಷಣ, ಅಪ್ಪ ನನಗೆ ಪರಮಾತ್ಮ ನಾಮಸ್ಮರಣೆಯನ್ನು ಬಿಟ್ಟು ಮತ್ತೇನೇನು ಬೇಡ ನನಗೆ, ಅದು ನೋಡಿದೆ ಧನ್ಯ ಆದೆ, ಇನ್ನು ಹೋಗಿ ಬರ್ತೀನಿ ಅಂದ್ಕೊಂಡು ಅವನಿಗೆ ಶುಭ ಆಶೀರ್ವಾದ ಅನ್ನಕಂಥದ್ದು ಮಾಡಿ ಕೈಲಾಸಾಧೀಶ ಅಂತಹ ಪರಮೇಶ್ವರನ್ನು ಕಾಣಬೇಕು ಅಂದುಕೊಂಡು ನಾರದರು ಯಾತಕ್ಕೋಸ್ಕರ ಕೈಲಾಸಕ್ಕೆ ಬರ್ತಾರೆ ಅಂದ್ಕೊಂಡ್ರೆ, ಕೇವಲ ಈಶ್ವರ ಭಕ್ತನಂಥ ಯಾವ ಶ್ರೀಯಾಳ ಪ್ರಭು ಪರಮಾತ್ಮನಿಂದ ಸತ್ವ ಪರೀಕ್ಷಾ ಅನ್ನಕಂಥದ್ದು ಮಾಡಿಸಿಕೊಂಡು ಅವನಲ್ಲಿ ಅನೇಕ ವರಗಳನ್ನು ಬೇಡಿಕೊಳ್ಳಲಿ, ಅವನನ್ನು ಉದ್ಧಾರ ಮಾಡಲಿ ಅನ್ನೋ ಉದ್ದೇಶದಿಂದ ಕೈಲಾಸ ಅಧೀಶ ಅಂತಹ ಪರಮೇಶ್ವರನನ್ನು ಕುರಿತುಕೊಂಡು ಸ್ತೋತ್ರ ಮಾಡ್ತಾ ಆ ಯಾವ ಕೈಲಾಸಕ್ಕೆ ಬರುವಂಥವರಾಗ್ತಾ ಇದ್ದಾರೆ.
1: ಶರ
0: ನಾರದರು ಕೈಯಲ್ಲಿ ವೀಣಾಧಾರಣ ಮಾಡಿಕೊಂಡು ಪರಮಾತ್ಮನ ಸ್ತೋತ್ರ ಮಾಡ್ತಾ, ಈಶ್ವರನ ಸ್ತೋತ್ರ ಮಾಡ್ತಾ ಕೈಲಾಸಕ್ಕೆ ಬರುವಂಥವರಾಗ್ತಾ ಇದ್ದಾರೆ. ಏನು ಹೇಳ್ತಾ ಇದ್ರೆ ಅಂದರೆ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇದ್ದಾರೆ.

ಇದ್ದಾಯ್ ಕೈಲಾಸಕ್ಕೆ ಬರುವಂತ ಹೊರಾಗ್ತಾ ಇದ್ದಾರೆ. ನಾರದರಿಂದ ಯಾವತ್ತು ವಿಷಯವನ್ನು ತಿಳ್ಕೊಳ್ತಾ ಇದ್ದಾರೆ ಪರಮೇಶ್ವರನ. ನಾರದರು ಪರಮೇಶ್ವರನ ಹೇಳ್ತಾ ಇದ್ದಾರೆ, ಶಂಭೋ ಶಂಕರ ಪರಮಾತ್ಮ ಅಂತ ತಕ್ಷಣ ನೀನು ಭೋಳಾ ಶಂಕರ, ಭಕ್ತರಿಗೆ ಏನು ಬೇಕೋ ಅದನ್ನು ವರಪ್ರದಾನ ಅನ್ನಕ್ಕಂಥದ್ದು ಮಾಡ್ತೀಯ, ಕೈಲಾಸದಲ್ಲಿ ಪಾರ್ವತಿ ಸಮೇತನ ಕೂತ್ಕೊಂಡ್ಬಿಡ್ತೀಯ. ನಿನ್ನ ಭಕ್ತರು ವರಪಡೆದಂಥ ಭಕ್ತರು ಅವರೇನು ನಿನ್ನಲ್ಲಿ ವರ ಪಡೆದುಕೊಂಡು ಪ್ರಜೆಗಳಿಗೋಸ್ಕರವಾಗಿ ಮಾಡ್ತಾ ಇದ್ದಾರೋ, ತಮ್ಮ ಆತ್ಮಶುದ್ಧಿಗಾಗಿ ಮಾಡ್ತಾ ಇದ್ದಾರೋ, ಅದನ್ನು ನೀನು ಪರೀಕ್ಷಾ ಮಾಡಬೇಕು ಅಂತಂದ ತಕ್ಷಣ ನಾರದರೇ ಕೇಳ್ತಾ ಇದ್ದಾರೆ ಪರಮೇಶ್ವರನು, ಹೇ ಪರಮಾತ್ಮ, ಹೇ ನಾರದರೇ, ಹಾಗಾದರೆ ಭೂಲೋಕದಲ್ಲಿರ್ತಕ್ಕಂಥ ಯಾವ ಶ್ರೀಯಾಳಪ್ರಭು ನಿನ್ನ ಭಕ್ತನಾಗಿದ್ದಾನೆ, ಕೇವಲ ಭಕ್ತನಾಗಿದ್ದಾನೆ, ನಿನ್ನ ಆರಾಧಕನಾಗಿದ್ದಾನೆ, ನಿನ್ನನ್ನು ಅನೇಕ ಪ್ರಕಾರ ಕೊಂಡಾಡುವಂಥವನಾಗ್ತಾ ಇದ್ದಾನೆ, ಅದೂ ಅಲ್ಲದೆ ಅವನ ರಾಜ್ಯದಲ್ಲಿ ಇಚ್ಛಾ ಭೋಜನ ಅತಿಥಿ ಸತ್ಕಾರ ಅನ್ನಕ್ಕಂಥದ್ದು ಹೇರಳವಾಗಿ ನಡೀತಾ ಇದೆ ಅಂದ್ಕೊಂಡಂದ ತಕ್ಷಣ, ಹಾಗಾದರೆ ಇದನ್ನು ನೀನು ಪರೀಕ್ಷಾ ಮಾಡಬೇಕಂದುಕೊಂಡು ನಾರದರು ಪರಮೇಶ್ವರನಲ್ಲಿ ಕೋರಿಕೆ ಕೊಡುವಂಥವ್ರಾಗ್ತಾ ಇದ್ದಾರೆ. ಯಾವಾಗ ಕೋರಿಕೆ ಹೇಳಿದರೋ, ಹಾಗಾದರೆ ಪರಮೇಶ್ವರನಂತ ಇದ್ದಾನೆ ನಾರದರೇ, ನಾವು ಹೊರಟು ಹೋಗಿ ಭೂಲೋಕದಲ್ಲಿ ಅವನು ಪರೀಕ್ಷೆ ಮಾಡಿ ಬರ್ತೀನಿ ಅಂತಂದರು. ಅದಕ್ಕೆ ನೋಡಿ ನಿಂಗೆ ಭೋಳಾ ಶಂಕರ ಅನ್ನೋದು, ಯಾಕೆ ಹೀಗೆ ಹೋದರೆ ಸಾಧ್ಯವಾಗ್ತದೆ ಆಗೋದಿಲ್ಲ. ಕಪಟೇನ ಶತ್ರುಂ ಅಂದುಕೊಂಡು ಹೇಳಿದ್ದಾರೆ. ಈ ಸದ್ಯಕ್ಕೆ ಅವನೇನು ಭಕ್ತನಾಗಿರ್ಬೋದು, ಆದರೆ ಪರೀಕ್ಷಾ ಮಾಡೋ ಕಾಲದಲ್ಲಿ ನಿನಗೆ ಶತ್ರು ಆಗ್ತಾನೆ ಅವನು. ಕಪಟೋಪಾಯದಿಂದ ಯಾವುದಾದ್ರೂ ವೇಷರೂಪ ಧಾರಣ ಅನ್ನಕ್ಕಂಥದ್ದು ಮಾಡಿಕೊಂಡು ಹೋಗಿ ನೀನು ಪರೀಕ್ಷಾ ಮಾಡಿದ್ದೆ ಆದರೆ ನಿನ್ನ ಅವನಿಗೆ ಕಲ್ಯಾಣ ಆಗ್ತದೆ ಅಂದುಕೊಂಡು ನನ್ನ ಮನಸ್ಸಿನಲ್ಲಿ ಹೇಳ್ತದೆ ಅಂದ್ಕೊಂಡು ಅಂದ ತಕ್ಷಣ ನಾರದರ ಸಲಹೆ ಪ್ರಕಾರಕವಾಗಿ ಏನು ಮಾಡಬೇಕು ಅಂದ ತಕ್ಷಣ ಇವರೆಲ್ಲ ಮಾತುಕತೆ ಮಾಡ್ತಾಯಿದ್ರು. ಅಂತಹ ಸಮಯದಲ್ಲಿ ನಂದೇನು ಕೆಲಸ ಅಂದುಕೊಂಡು ಪಾರ್ವತಮ್ಮನವರು ಒಳಗಡೆ ಹೋಗಿಬಿಟ್ರು. ಹಾಗಾದರೆ ನಾನು ಯೋಗ್ಯವಂಥ ಒಂದು ವೇಷವನ್ನು ಹಾಕಿಕೊಳ್ತೇನೆ ಅಂದ್ಕೊಂಡು ಪರಮಾತ್ಮನು ಆಗಿನ ಕಾಲದಲ್ಲಿ ನಾರದನ ಮುಂದೆನೇ ಒಂದು ಹೀನಮಾನವಂಥ ಒಂದು ವೇಷವನ್ನು ಹಾಕಿಕೊಳ್ತಾ ಇದ್ದಾನೆ. ಯಾವ ವೇಷ ಅಂದ್ಕೊಂಡಂದರೆ ಜ್ಞಾನ ಹೇಳ್ತಾ ಇದ್ದಾರೆ, ತತ್ ಸತ್ವಪಹಾಯಾತೋ ದುರ್ಗಂಧಿಕ ಕುಷ್ಠಯುಕ್ತತನು, ಕುಷ್ಠರೋಗಿಯ ಒಂದು ವೇಷವನ್ನು ಹಾಕಿಕೊಳ್ತಾ ಇದ್ದೇನೆ. ಕರಸತ ಮಾತಾ ಎಷ್ಟಿಮ್ಮ, ಕೈಕಾಲುಗಳಲ್ಲಿ ರಕ್ತ ಅನ್ನಕ್ಕಂಥದ್ದು, ಮಾಂಸ ಅನ್ನಕ್ಕಂಥದ್ದು, ಕಿವು ಅಂತಕ್ಕಂಥದ್ದು ಸೋರ್ತಾ ಇದೆ. ಔಷಧಕ್ಕೆ ಬೇಡಿದರೆ ಒಂದು ಕರಿ ಕೂದಲು ಕೂಡ ಕಾಣಿಸ್ತಾ ಇಲ್ಲ. ಅಂಥ ಒಂದು ವೇಷವನ್ನು ಹಾಕಿಕೊಂಡು ಧಾರಣ ಮಾಡಿಕೊಂಡು ಇನ್ನೇನು ಹೊರಟು ಬರ್ತೇನೆ ಅಂದ ತಕ್ಷಣ, ಹಾಗೆ ಆಗಲಿ ಪರಮಾತ್ಮ, ಭಕ್ತರಿಗೋಸ್ಕರವಾಗಿಂಥ ಹೀನಮಾನವಂಥ ವೇಷವನ್ನು ಹಾಕಿಕೊಳ್ಳುತ್ತಿದ್ದ ನಿನ್ನ ಭಕ್ತರೇ ಧನ್ಯರು ಅಂದುಕೊಂಡು ಪರಮಾತ್ಮನನ್ನು ಕೊಂಡಾಡುವಂಥವ್ರಾಗ್ತಾ ಇದ್ದಾರೆ. ಹಾಗಾದರೆ ನಾರರೇ, ನಾನು ಕಾಂಚನಗರಕ್ಕೆ ಬರ್ತೇನೆ ಅಂತ ಒಂದು ಹೇಳಿಕೊಂಡು ಕಾಂಚನಗರ ಪ್ರವೇಶ ಮಾಡುವಂಥವನಾಗ್ತಾ ಇದ್ದಾನೆ. ಅರಮನೆ ಸಮೀಪಕ್ಕೆ ಬರುವಂಥವನಾಗ್ತಾ ಇದ್ದಾನೆ. ಅಲ್ಲಿ ಆದರೂ ಕೂಡ ಪುರಸಭೆ ಅಂದಕ್ಕಂಥದ್ದು ಭಾಳ ಅಚ್ಚುಕಟ್ಟಾಗಿತ್ತು, ಕುಷ್ಠರೋಗಿಗಳಿಗೆ ಪ್ರವೇಶವಿಲ್ಲ. ಹಾಗೆ ಹೀಗೆ ಅಂದುಕೊಂಡು ಎಲ್ಲಿ ಬೇಕಲ್ಲಿ ಅವನಿಗೆ ಹೊಡಿತಾ ಇದ್ದಾರೆ, ಬಡಿತಾ ಇದ್ದಾರೆ, ಅವನಿಗೆ ಹಿಂಸೆಯನ್ನು ಕೊಡ್ತಾ ಇದ್ದಾರೆ. ಏನೋ ಪ್ರಯತ್ನ ಅಂದಕ್ಕಂಥದ್ದು ಮಾಡಿ ಅರಮನೆಯಲ್ಲಿ ಬರುವಂಥನ, ಅರಮನೆ ಸಮೀಪಕ್ಕೆ ಬರುವಂಥನಾಗ್ತಾನೆ. ಅರಮನೆ ಸಮೀಪಕ್ಕೆ ಯಾವಾಗ ಬಂದನೋ ದ್ವಾರಪಾಲಕರು ಇಂತಹ ವಿಷಯವನ್ನು ನಿರ್ಧರಿಸ್ತಾ ಇದ್ದಾರೆ. ಪ್ರತ್ಯಕ್ಷ ರಾಜನೇ ಬಂದು ಅತಿಥಿ ಬಂದಿದ್ದ ಅಂತಕೊಂಡು ಹೇಳಿಕೊಂಡು ಕೇಳಿದ ತಕ್ಷಣ ಬಂದು ನಮಸ್ಕಾರ ಅಂದ್ಕಂಥದ್ದು ಮಾಡ್ತಾ ಇದ್ದಾನೆ. ಹೇ ಅತಿಥಿಯೇ, ನಿನ್ನ ಸತ್ಕಾರ ಅಂದ್ಕಂಥದ್ದು ಮಾಡ್ತೀನಿ ಬರ್ರಿ ಅಂದ್ಕೊಂಡ ತಕ್ಷಣ, ಹೇ ರಾಜ, ನಿನಗೇನಾದರೂ ಕರುಣೆ ಅಂತಕ್ಕಣ ಅಂದ್ಕಂಥದ್ದಿದೆಯೇನು? ಇಲ್ಲ. ಯಾಕೆ? ಯಾರು ಯಾವ ಕಾಲದಲ್ಲಿ ಎಷ್ಟು ಮಟ್ಟಿಗೆ ಸಂಕಟ ಅಂದ್ಕಂಥದ್ದು

ಗೊತ್ತಿದೆ, ಅದು ಕೂಡ ನಿನಗೆ ಗೊತ್ತಿಲ್ಲ. ರಾಜ ಅಗ್ನೇಯಮಾವೇಶ್ಯ ಧನಿಕ ಬಾಲ ಯಾಚಕ, ಒಂದು 8 ಮಂದಿ ಇದ್ದಾರೆ, 8 ಮಂದಿಗೆ ಅವರಿಗೆ ಪರದುಃಖ ಅನ್ನಕಂಥದ್ದು ಗೊತ್ತಾಗೋದಿಲ್ಲ, ರಾಜನಿಗೆ ಪ್ರಜೆಗಳ ದುಃಖ ಅನ್ನಕಂಥದ್ದು ಗೊತ್ತಾಗೋದಿಲ್ಲ. ನಾವಿಲ್ಲಿ ಡೆಲ್ಲಿಯಾಗ ಅವರಲ್ಲಿರ್ತಾರೆ, ಅವ್ರ ದುಃಖ ನಮ್ಗೆ ಗೊತ್ತಾಗಲ್ಲ, ನಮ್ಮ ದುಃಖ ಅವ್ರಿಗೆ ಗೊತ್ತಾಗೋದಿಲ್ಲ. ಅಗ್ನಿ ಸಣ್ಣವರಿರಲಿ ದೊಡ್ಡವರಿರಲಿ, ಶ್ರೀಮಂತನಿರಲಿ ಬಡವನಿರಲಿ, ಸುಟ್ಟು ಹಾಕದೆ ಅದ್ರ ಕೆಲಸ. ಯಮ ಬಾಲಕನ ಬಿಡ್ತಾನೆ, ಬಾಲಕನ ತೊಗೊಂಡು ಹೋಗ್ಬಿಡ್ತಾನೆ, ಮುದುಕನ ಅಲ್ಲೇ ಮನೆ ಬಿಟ್ಬಿಡ್ತಾನೆ, ಅವನಿಗೂ ಪರದುಃಖ ಅನ್ನಕಂಥದ್ದು ಗೊತ್ತಾಗಲಿಲ್ಲ. ವೇಷ್ಯ ಇದನ್ನು ಹೆಚ್ಚು ಹೇಳಿಕ್ಕೆ ಸಾಧ್ಯವಿಲ್ಲ. ಧನಿಕ ಅವನೇನು ಬಡವನಾದರೆ ಅವನಿಗೆ ಕೈಲಿ ಬಡ್ಡಿ ಕೊಡ್ತಿರ್ಲಿಕ್ಕೆ ಆಗ್ತದೋ ಇಲ್ಲವೋ ಅದು ಕೂಡ ವಿಚಾರ ಮಾಡಿದ್ಲು ಅವನು. ಆದರೂ ಸಹಿತ ಅವನಿಗೆ ಹಿಂಸೆಯನ್ನು ಕೊಡ್ತಾನೆ, ಅವನಿಂದ ಬಡ್ಡಿ ಹರಣ ಅನ್ನಕಂಥದ್ದು ಮಾಡ್ತೇನೆ. ಧನಿಕ ಇದು ಸಾಹುಕಾರ ಲಕ್ಷಣ. ಇದು ಯಾಚಕ ಭಿಕ್ಷುಕ ಬರ್ತಾನೆ, ಅಮ್ಮ ಅರ್ಧ ರೊಟ್ಟಿ ಕೊಡ್ರಿ ಅಂದ್ಕೊಂಡು ಕೇಳ್ತಾನೆ, ನಿಮಗೆ ನಾನು ಹಸಿವೆ ಆಗಲಂಥ ಔಷಧ ಕೊಡ್ತೀನಿ ಅಂದ್ಕೊಂಡು ಹೇಳ್ತಂತ. ಹಸಿವೆ ಆಗಲಂಥ ಔಷಧಿ ಇವನ ಹತ್ರ ಇದ್ದಿದ್ದೆ ಆದರೆ ಅವನ್ಯಾಕೆ ಅರ್ಧ ರೊಟ್ಟಿ ಬರ್ತಾ ಇದ್ದ ಇಲ್ಲಿಗೆ. ಬಾಲಕ ಬಾಲಕ ಅಂತಂದರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾವಲ್ಲ ಮನೆಯಲ್ಲಿ, ಅವ್ರು ಕೂಡ ಅಮ್ಮ ಅನ್ನಕ್ಕೆ ತುಪ್ಪ ಹಾಕೊಂತಂತಾರೆ. ಎಲ್ಲಿಂದ ತುಪ್ಪ ತರಬೇಕು ಈ ಕಾಲದಲ್ಲಿ? ಬೇಕಾಷ್ಟು ಎಕನಾಮಿಕಲಿ ನೋಡಿದಪ್ಪ ಅಂತಂದರೆ ಒಂದಕ್ಕೊಂದು ಸಂಬಂಧ ಇಲ್ಲ, ಸಾಟ ದಿನದಿನಕ್ಕೂ ಬೆಲೆಗಳು ಏರ್ತಾ ಇವೆ. ಬಾಲಕನಿಗೆ ಕೂಡ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳ ಕಷ್ಟ ಅನ್ಕಂಥದ್ದು ಗೊತ್ತಾಗೋದಿಲ್ಲ. ಪರದುಃಖ ನ ಜಾಯಂತೆ ಅಷ್ಟಮೋ ಗ್ರಾಮ ಕೇಟಕ. ಇನ್ನೊಬ್ಬರಿದ್ದಾರೆ ಅವರು, ಶಾನುಭವರು ಅಂತಕೊಂಡಿದ್ದರು, ಕುಲಕರ್ಣರು ಅಂತಿದ್ದಾರೆ ನೋಡ್ರಿ, ತಲಾಟೆ ಅಂತಿರ್ತಾರಲ್ಲ. ಹೊಲದ ಕೆಲಸ ಎಷ್ಟೇ ಇರಲಿ, ಅವನು ಜಗಳ ಇವನಿಗೆ ಹಚ್ಚಿ, ಇವನು ಜಗಳ ಅವನಿಗೆ ಹಚ್ಚಿ, ಅವ್ರ ಕಡೆಯಿಂದ ರೊಕ್ಕ ತಿನ್ನೋದು, ಇವ್ರ ಕಡೆಯಿಂದ ರೊಕ್ಕ ತಿನ್ನೋದು, ಇವ್ರ ಕಷ್ಟ ಅವ್ರಿಗೆ ಗೊತ್ತಾಗೋದಿಲ್ಲ. ಪರದುಃಖ ನ ಜಾಯಂತಿ ಅಷ್ಟಮೋ ಗ್ರಾಮ ಕೀಟಕ ಅಂದ್ಕೊಂಡು ಹೇಳ್ತಾರೆ. ಹೀಗೆ ಹೇ ರಾಜ, ನಿನಗೆ ನಾನು ಪ್ರಜೆ ಇದ್ದಿದ್ದೇನೆ ಈಗ, ಅಂಥದ್ದು ನಿನಗೆ ದುಃಖ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ ಅಂದ್ಕೊಂಡ ತಕ್ಷಣ, ಇಲ್ಲ ಅಚ್ಚೆ ನಂದು ಅಪರಾಧವಾಯಿತು, ಅಕ್ಷಮ್ಯವಾಯಿತು, ಕರ್ಕೊಂಡು ಹೋಗ್ತೀನಿ ಬರೀ ಅಂದ್ಕೊಂಡು ತಾನೇ ಸ್ವತಃ ಎತ್ಕೊಂಡು ಹೋಗಿ ಅರಮನೆಯಲ್ಲಿ ಅಭ್ಯಂಗ ಸ್ನಾನ ಅನ್ಕಂಥದ್ದು ಮಾಡೋ ಸ್ವಂತನಾಗ್ತಾ ಇದ್ದಾನೆ. ಅವನಿಗೆ ಒಳ್ಳೆಯ ವಸ್ತ್ರವನ್ನು ಕೊಡ್ತಾ ಇದ್ದಾನೆ. ಹೇ ಅತಿಥಿಯೇ, ನಿನ್ನ ಸತ್ಕಾರ ಅನ್ಕಂಥದ್ದು ಮಾಡ್ತೀವಿ, ನಿಮಗೆ ಏನು ಬಯಸ್ತೀವಿ ಬಯಸ್ರಿ ಅಂದ್ರೆ ತಕ್ಷಣ, ಮೋದಯ್ಯಂತೂ ಭವಂತೋ. ಹೇ ರಾಜ, ನಿನ್ನ ನಾನು ರಾಜ್ಯವನ್ನು ಕೇಳೋದಿಲ್ಲ, ನಿನ್ನ ಕೋಶವನ್ನು ಕೇಳೋದಿಲ್ಲ, ಯಾವನ್ನು ಕೇಳೋದಿಲ್ಲ, ನಾನು ನನಗೆ ಒಂದೇ ಒಂದು ವಿಶೇಷವಾದಂಥ ಅತಿಥಿ ಸತ್ಕಾರ ಅನ್ಕಂಥದ್ದು ಮಾಡಬೇಕು, ನೀನು ಇಚ್ಛಾ ಭೋಜನ ಮಾಡಿಸ್ಬೇಕು. ಏನಂದ್ಕೊಂಡ ತಕ್ಷಣ ಹೇಳ್ತಾ ಇದ್ದಾನೆ, ನಾವು ಕುಷ್ಠರೋಗಿ ವೇಷದಿಂದ ಇರತಕ್ಕಂಥ ಯಾವ ಪರಮಾತ್ಮನು ಈಶ್ವರನು ಹೇಳ್ತಾ ಇದ್ದಾನೆ,

ಹೇ ಶ್ರೀಯಾಳಾಯ್, ನನಗೆ ನನ್ನ ಮಾವಸ ತಿನ್ಬೇಕೆಂದುಕೊಂಡು ಮನುಷ್ಯರೇ ಮಾವಸವನ್ನು ತಿನ್ಬೇಕೆಂದುಕೊಂಡು ಆಸೆ ಆಗಿದೆ. ಹಾಗಾದರೆ ಯಾರನ್ನಾದ್ರೂ ಕರ್ಕೊಂಡು ಬರ್ತೀವಿ ಅಂತಂದ ತಕ್ಷಣ ಯಾರೂ ಆಗೋದಿಲ್ಲ, ನಿನ್ನಲ್ಲಿ ನಿನ್ನ ನಿನ್ನ ಮಗನಿದ್ದಾನೆ ಅಂದ್ಕೊಂಡು ಕೇಳಿದ್ಮೇಲೆ ನಾನು ಅವನಾದ್ರೂ ಕೂಡ ನನ್ನ ಭಕ್ತ, ಯಾವ ಪರಮೇಶ್ವರನ ಭಕ್ತ ಅಂದ್ಕೊಂಡು ಕಾಣಿಸ್ತಾನವನು. ಅದಕ್ಕೋಸ್ಕರವಾಗಿ ಅವನನ್ನ ಶಿರಚ್ಛೇದನ ಅಂದ್ಕೊಂಡು ಅದು ಮಾಡಿ ನೀನು ಪಾಕ ಸಿದ್ಧತೆ ಮಾಡಿ ನನಗೆ ಹಾಕಿದ್ದಾದರೆ ನಾನಾದ್ರೂ ಕೂಡ ಅದನ್ನು ನಿನ್ನ ಅತಿ ಸತ್ಕಾರ ಅಂದ್ಕೊಂತಹದ್ದು ತೆಗೆದುಕೊಳ್ತೇನೆ ಅಂದ ತಕ್ಷಣ ಹಾಗೆ ಅಂದ್ಕೊಂಡು ಏನು ಮಾಡ್ತಾ ಇದ್ದಾನೆ, ಶ್ರೀಯಾಳನ್ನು ಕರೀತಾ ಇದ್ದಾರೆ, ಶಿರಚ್ಛೇದನ ಅಂದ್ಕೊಂತಹದ್ದು ಮಾಡ್ತಾ ಇದ್ದಾರೆ. ಮಮ ಕುವರಾಯರವ ದೇಯ ಹೆಕ್ಮರ, ನಿನ್ನನ್ನು ಬಿಟ್ಟು ನಾವು ಹೇಗೆ ಜೀವನ ಅಂದ್ಕೊಂತಹದ್ದು ಮಾಡಲಿ ಅಂದುಕೊಂಡು ಆ ಯಾವ ಶಿರಚ್ಛೇದನ ಮಾಡಿದ್ನಲ್ಲ ಆ ಯಾವ ರುಂಡವನ್ನು ಬುಟ್ಟಿಯ ಮೇಲೆ ಇಡುವಂಥವ್ರು ಹಾಕ್ತಾ ಇದ್ದಾರೆ, ಬುಟ್ಟಿ ಮೇಲೆ ಹಾಕ್ತಾ ಇದ್ದಾರೆ, ಹಾಕಿ ಪಾಕ ಸಿದ್ಧತೆ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಅತಿಥಿಯ ಸತ್ಕಾರವಾಗಲಿ ಅಂದ್ಕೊಂಡ ತಕ್ಷಣ ಹಾಗೆ ಅಂದ್ಕೊಂಡು ಬರ್ತಾ ಇದ್ದಾನೆ, ಕೂಡ್ತಾ ಇದ್ದಾನೆ. ಕೂ ತಕ್ಷಣ ನೋಡ್ತಾ ಇದ್ದಾನೆ, ಹೇ ದಂಪತಿಗಳರ ರಾಜ, ಮಗನನ್ನು ನೋಡಬೇಕು ಅಂದುಕೊಂಡು ಪ್ರತಿನಿತ್ಯವೂ ನೋಡಬೇಕು ಅನ್ನೋ ಉದ್ದೇಶದಿಂದ ಶಿರಸ್ಸನ್ನು ಇಟ್ಟುಕೊಂಡಿದ್ದಿರಲ್ಲ, ಶಿರರಹಿತ ಪಾಕತೆ ಅಂತ ಇದ್ದಾನೆ ಇವನು. ಮನುಷ್ಯನಿಗೆ ಶಿರಸ್ಸೇ ಮುಖ್ಯವಾದದ್ದು, ಅಂಥ ಶಿರಸ್ಸನ್ನು ತೆಗೆದಿಟ್ಟು ನೀವು ಪಾಕ ಸಿದ್ಧತೆ ಮಾಡಿದ್ದೀರಾ, ನನಗೆ ಬೇಡ. ಅದನ್ನು ತೆಗೆದುಕೊಂಡು ಬಂದು ಒರಳಲ್ಲಿ ನುಚ್ಚು ನೂರು ಮಾಡಿ ಪುನಃ ಪಾಕ ಸಿದ್ಧತೆ ಮಾಡಿದ್ದೀಯಾ, ಆದರೆ ನಾವು ತೆಗೆದುಕೊಳ್ತೇವೆ ಇಲ್ಲದಿದ್ದಿರಲಿಲ್ಲ ಅಂತ ತಗ್ತಾ ಇದ್ದಾನೆ. ಆಗಲಿ ಅಂದುಕೊಂಡು ಇಬ್ಬರು ಒನಕೆ ತಗೊಂಡು ಬಂದು ಆ ಒರಳಲ್ಲಿ ರುಂಡವನ್ನು ಹಾಕಿ, ಚಿಲ್ಲಹಾಳನ್ನು ರುಂಡವನ್ನು ಹಾಕಿ ಪರಮಾತ್ಮನನ್ನು ಅನೇಕ ಪ್ರಕಾರ ಸ್ತೋತ್ರ ಅಂದ್ಕೊಂತಹದ್ದು ಮಾಡಿಕೊಳ್ತಾ ಅದನ್ನು ನುಚ್ಚು ನೂರು ಮಾಡ್ತಾ ಇದ್ದಾರೆ. ಪುಡಿಯಾದ ತಕ್ಷಣ ಪಾಕ ಸಿದ್ಧತೆ ಮಾಡ್ತಾ ಇದ್ದಾರೆ. ಆವಾಗ ಹೇಳ್ತಾ ಇದ್ದಾನೆ ಅತಿಥಿಯು, ನಾನು ಒಬ್ಬನೇ ಊಟ ಮಾಡೋದಿಲ್ಲ, ಈಗ ನಾಲ್ಕು ಎಲೆಗಳನ್ನು ಹಾಕಿರಿ ಅಂದ್ಕೊಂಡಂತ ಇದ್ದಾನೆ. ನಾಲ್ಕು ಎಲೆಗಳು ಯಾಕೆ ಸ್ವಾಮಿ, ನಾಲ್ಲ ಹೇಳ್ತೀನಿ ಹಾಕಿರಂತಂದ. ಬಡಿಸ್ತಾ ಇದ್ದಾರೆ, ಒಂದರಲ್ಲಿ ತಾನು ಕೊಡ್ತಾ ಇದ್ದಾನೆ, ಇನ್ನೆರಡರಲ್ಲಿ ನೀವಿಬ್ಬರು ಕೊಡ್ಬೇಕಂತಂದ್ರು. ಅದು ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ, ಮಗನ ಮಾಂಸನ ನಾವು ತಿನ್ನಬೇಕೆ, ಸಾಧ್ಯ ಇಲ್ಲ. ಇಲ್ಲ ನಾ ಹೇಳ್ತೀನಿ ತೊಗೊಳ್ಬೇಕು ನೀವು, ಸರಿ ಅಂದ್ಕೊಂಡು ಏನು ಮಾಡಿದ್ರು ಬಂದು ಕೂತ್ಕೊಂಡ್ರು. ಇನ್ನೊಂದು, ನಿಮ್ಮ ಮಗನನ್ನು ಕರೀರಿ ಅಂದ್ಕೊಂಡಂತ ಸಾಧ್ಯನ ಅವನು. ಸ್ವಾಮಿ ಅತಿಥಿಯೇ, ನಮ್ಮ ಮಗನನ್ನು ನಾವೇ ಶಿರಚ್ಛೇದನ ಅಂದ್ಕೊಂಥ ಮಾಡಿ ರುಂಡವನ್ನು ನುಚ್ಚು ನೂರು ಮಾಡಿ ಪಾಕ ಸಿದ್ಧತೆ ಮಾಡಿ ಈಗ ಬಡಿಸಿದ್ದೀವಲ್ಲ, ಎಲ್ಲಿಂದ ಬರ್ತೇನೆ ಅವನು ಅಂದ ತಕ್ಷಣ ಅಂತ ಇದ್ದಾನೆ ಅವನು. ಕರೀರಿ, ಮೇಲೆ ಕೈ ಇಟ್ಕೊಂಡು ನಿಮ್ಮ ಕುಲದೇವತೆಯ ಸ್ತೋತ್ರ ಮಾಡ್ತಾ, ಪರಮೇಶ್ವರನ ಸ್ತೋತ್ರ ಮಾಡ್ತಾ ಕರೀರಿ ಅವನನ್ನು. ಅಂದ ತಕ್ಷಣ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ, ಹೇ ಚಿಲ್ಲಹಾಳ, ಅತಿ ಸತ್ಕಾರವಾಗಲೇಬೇಕಾಗಿದೆ, ಅದಕ್ಕೋಸ್ಕರ ಅತಿ ತೀವ್ರವಾಗಿ ಬಾ ಅಂದ್ಕೊಂಡು ಕೇಳಿದ ತಕ್ಷಣ ಪಾರ್ವತಿ ಸಮೇತನಾಗಿ ಬರುವಂಥವನಾಗ್ತಾ ಇದ್ದಾನೆ. ಚಿಲ್ಲಹಾಳನು ಅಲ್ಲಿ ಬಂದು ಕೂಡ್ತಾ ಇದ್ದಾನೆ. ಅಪ್ಪ ಕುಮಾರ, ಇಲ್ಲಿಂದ ಬಂದಿನೇನು, ನಾನು ನಮ್ಮ ತಾಯಿ ಹತ್ರ ಹೋಗಿದ್ದ ಅಂತ ಇದ್ದಾನವನು. ನಾನೇ ತಾಯಿ, ನೀ ಆ ತಾಯಿ, ಕೊಬ್ಬರಿ ತಾಯಿ ನೀನು, ಜಗಜ್ಜನನಿ, ಜಗತ್ತಿಗೆ ತಾಯಿರ್ತಕ್ಕಂಥ ಪಾರ್ವತಿ ಹತ್ರ ಹೋಗಿದ್ದ ಅಂದ್ಕೊಂಡ ತಕ್ಷಣ ಎಲ್ಲಿದ್ದಾರೆ, ಅಲ್ಲೇ ಇದ್ದಾರೆ ನೋಡಿದ ತಕ್ಷಣ ನಾರದರು ಬಂದಿದ್ದಾರೆ, ಇವರ ಭಕ್ತಿ ಮೆಚ್ಚುವಂಥವನಾಗ್ತಾ ಇದ್ದಾರೆ. ನಂತರದಲ್ಲಿ ಇವರ ಭಕ್ತಿ ಅಂದ್ಕೊಂಥದ್ದು ಅಪಾರವಾದದ್ದಂತಕೊಂಡು ನೀನು ಇದೇ ಪ್ರಕಾರಕವಾಗಿ ಚಿರಕಾಲ ಬಾಳು ಅಂದುಕೊಂಡು ಶ್ರೀಯಾಳ ಪ್ರಭುಗೆ, ಚಿಲ್ಲಾಳನಿಗೆ ಮತ್ತು ಯಾವ ಚಾಂಗುಣಾದೇವಿಗೆ ಆಶೀರ್ವಾದಂಗಂಥದ್ದು ಮಾಡಿ ನಾರದರ ಆಜ್ಞೆಯಂತ ಅನುಮತಿಯನ್ನು ತೆಗೆದುಕೊಂಡು ಕೈಲಾಸಕ್ಕೆ ಬಂದು ವಾಸ ಮಾಡಿದನು ಅನ್ನೋ ವಿಷಯದಲ್ಲಿ ಈ ದಿವಸ ಶ್ರೀಯಾಳ ಚರಿತ್ರೆ ಅಂತಕ್ಕಂಥದ್ದು ಆಖ್ಯಾನವನ್ನು ಸಮಾಪ್ತಿ ಮಾಡಲಾಗುತ್ತದೆ. ನಮಃ ಪಾರ್ವತೀ ಪತೇ ಹರ ಹರ ಮಹಾದೇವ. ಹಾಗಾದರೆ ನಾವಾದರೂ ಕೂಡ ಉತ್ತಮ ಅಂತ ಭಕ್ತಿಯಿಂದ ಪರಮಾತ್ಮನ ಆರಾಧನೆ ಮಾಡಿಕೊಂಡು ಪೂರ್ವ ಪೀಠಕದಲ್ಲಿ ಹೇಳಿದ ಪ್ರಕಾರಕವಾಗಿ ಭಕ್ತಿಯ

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 10 ಗಂಟೆ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇವತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಮನಿ ಶಂಕರ್ ಶಾಸ್ತ್ರಿಯವರ

ಈ ಮನಿ ಶಂಕರ್ ಶಾಸ್ತ್ರಿಯವರ ವೀಣಾವಾದನದ ಧ್ವನಿಮುದ್ರಿಕೆಯನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:30. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಗೀತಾ ಚಿತ್ರದಿಂದ ಕೇಳೋಣ.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ. ಹೀಗಿದ್ರೂ ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಅವರ ಸ್ವರಗಳಲ್ಲಿದ್ದ ಸಾಂಗ್ಲಿಯಾನ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿದಿರಿ. ಗೀತ ರಚನೆ ಹಾಗೂ ಸಂಗೀತ ನಿರ್ದೇಶನ ಹಂಸಲೇಖ ಅವರದಾಗಿತ್ತು. ಈಗ ಸಿಬಿಐ ಶಂಕರ್ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:05 ಆಗುತ್ತಲಿದೆ. ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದಿಂದ.

8:45 ವಚನ ಗಾಯನ, 9:05 ಭಾವಗೀತೆಗಳು. 10:02 ಹನ್ನೊಂದು ಗಂಟೆ 11:59 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು. ನಾಳಿನ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, 12:35 ಆರೋಗ್ಯ ಕಾರ್ಯಕ್ರಮ, 1:00 ಪ್ರಗತಿ ಪಥ, 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 2:40 ಹಿಂದಿ ಪಾಠ, 3:00 FM 102.3 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮ. ನಾಳಿನ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿ, 6:15 ಗ್ರಾಮದರ್ಶಿ, ರಾಯಚೂರು ತಾಲೂಕಿನ ಮಲಿಯಾಬಾದ್ ಗ್ರಾಮದ ಪರಿಚಯ, 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ, 7:20 ಜನಪದ ಸಂಗೀತ ಕಾರ್ಯಕ್ರಮ, 7:45 ಚಿತ್ರಗೀತೆಗಳು, 8:30 ಜನಪದ ಸಂಗೀತ ಕಾರ್ಯಕ್ರಮ, 9:15 ಸ್ಮಾರ್ಟ್ ಲೈಟ್, 9:30 ಕ್ರೀಡಾಲೋಕ ಬೆಂಗಳೂರು ಕೇಂದ್ರದಿಂದ, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಅಲಿ ಅಕ್ಬರ್ ಖಾನ್ ಅವರ ಸರೋದ್ವಾದನ, 10:30 ಹಿಂದಿ ಚಿತ್ರಗೀತೆಗಳು. ಇವು ನಾಳೆ ಪ್ರಸಾರವಾಗುವ ಮುಖ್ಯ ಕಾರ್ಯಕ್ರಮಗಳು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11:11:55. ನಿಲಯದ ಇವತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಗಿನ ಪ್ರಸಾರ ಕಾರ್ಯ 5:53 ಆರಂಭವಾಗುವುದು. ಅಲ್ಲಿವರೆಗೆ ವೀರೇಶನ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.